ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸವಿಯ ಆಗಸ್ಟ್ ತಿಂಗಳ 1ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳುಬಾ ಬೆಳಿಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜನಧ್ವನಿ ಪರಿಣಾಮ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಆಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಗದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಪ್ರವಾದಿ ಮಹಮ್ಮದರು ಪ್ರಪಂಚ ಕಟ್ಟಂತ ಅತ್ಯಂತ ದೊಡ್ಡ ಗುರುಗಳು. ಆದ್ರೆ ಅವರು ಬದುಕಿದಾಗ ಅವರ ದಾಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು. ಅವ್ರನ್ನ ಹೇಗಾದ್ರೂ ಮಾಡಿ ಕೊಂದು ಹಾಕಬೇಕು ಅಂತ ಹುಚ್ಚು. ಈ ದಾಯಾದಿ ಮತ್ಸರಾನೇ ಹೀಗೆ, ವೈರಿಗಳನ್ನ ಹೇಗಾದ್ರೂ ಸಂಭಾಳಿಸಬಹುದಪ್ಪ, ಈ ದಾಯಾದಿಗಳನ್ನ ಸಂಭಾಳಿಸೋದು ಬಹಳ ಕಷ್ಟ. ಪ್ರವಾದಿಗಳ ಜೀವ ತುಂಬಾ ಅಪಾಯದಲ್ಲಿತ್ತು ಅವಾಗ.

ಬಂದು ಹೇಳಿದ್ರು, ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ, ನಿಮಗೆ ತುಂಬಾ ತೊಂದರೆ ಕಾಲ ಇದು, ನಿಮ್ ವೈರಿಗಳು ಬಲಿಷ್ಠ ಆಗಿದ್ದಾರೆ, ಅವ್ರ ಸಂಖ್ಯೆನೂ ದೊಡ್ಡದಿದೆ, ದಯವಿಟ್ಟು ಅವ್ರು ನಿಂತು ಎದುರು ನಿಂತು ಹೋರಾಡಬೇಡಿ, ಈಗ ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ, ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ, ಹೌದು ಇದು ಸರಿ, ಇದು ಇದು ನನ್ನ ಜೀವನದ ಕರಾಳ ಸಮಯ, ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದು ಚೀಲದಲ್ಲಿ ತಮ್ಗೆ ಬೇಕಾದಂಥ ಕೆಲವು ಸಾಮಾನು ಹಾಕ್ಕೊಂಡು ಹೊರಟುಬಿಟ್ರು. ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು, ಅದು ತನಗೆ ಅಪಾಯ ಆದರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶಯ ಅವ್ರದ್ದು. ಅನೇಕ ಶಿಷ್ಯರು ಬರಬೇಕಂದ್ರು ಯಾರನ್ನೂ ಬರಗೊಡ್ಲಿಲ್ಲ ಅವರು, ಆದ್ರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದರೆ ಅವರ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯ ಆದಂಥ ಅಬೂಬೇಕರ್. ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನು ಬೇಡ ಅನ್ನೋಕೆ ಆಗಲಿಲ್ಲ ಮಹಮ್ಮದ್ರಿಗೆ. ಇಬ್ಬರೂ ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು. ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು. ಓ ಮಹಮ್ಮದ್ರು ಕಾಡಿಗೆ ಹೋಗಿದ್ದಾರೆ ಎಂದ ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು. ನೂರಾರು ಜನ ಹುಡುಗರು ಆವೇಶ, ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ. ಕಾಡಲ್ಲಿ ಬಂದ್ಬಿಟ್ರು ಪ್ರವಾದಿ ಮಹಮ್ಮದ್ರು, ಬೇಕರು ಕಾಲ್ನಡಿಗೆಯಲ್ಲಿ ಹೊರಟವರು, ಎಷ್ಟು ಬೇಗ ಹೋಗಿದ್ದಾರು. ದೂರದಲ್ಲಿ ಆ ಕುದುರೆಗಳ ಖುರ್ಪಟ ಸದ್ದು, ಜನರು ವೀರಾವೇಶದ ಮಾತು, ಕೂಗಾಟ ಕೇಳಿಸೋಕೆ ಶುರು ಆಯಿತು. ಅಬೂಬೇಕರಿಗೆ ಬಹಳ ಭಯ ಆಯಿತು, ಹೆದರಿ ನಡುಗೋಕೆ ಶುರು ಮಾಡಿದರು. ಹೇಳಿದಂತೆ ಪ್ರವಾದಿಗಳೇ, ಅವರು ಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು, ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ, ಹಿಡಿದು ಬಿಡ್ತಾರೆ ತಕ್ಷಣ, ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ, ನಮ್ಮ ಹೆಣಗಳಿಗೆ ಮರುಭೂಮಿ ಕಾಡು ಮೃಗಗಳಿಗೆ ಪಕ್ಷಿಗಳಿಗೆ ಆಹಾರ ಆಗಿ ಹೋಗ್ತವೆ, ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳ್ದ. ಮಹಮ್ಮದ್ರು ತುಂಬ ಶಾಂತವಾಗಿದ್ದರು, ಒಂದು ಮಾತು ಆಡಲಿಲ್ಲ, ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು. ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು, ಬಾ ಅದರೊಳಗೆ ಅಂತ ಅಬೂಬೇಕರ್ನ ಕರ್ಕೊಂಡು ಗುಹೆ ಒಳಗೆ ಹೋದರು. ಅಲ್ಲಿ ಅಡಕ್ಕೆ ಕೂತ್ಕೊಂಬಿಟ್ರು, ಒಂದು 10 ನಿಮಿಷ ಆಗಿರಬೇಕು, ಹತ್ತಲ್ಲಿ ಒಂದು 1/2 ಗಂಟೆ ಆಗಿರಬೇಕು ಅಂತ ಇಟ್ಕೊಳ್ಳಿ. ಆ ಭೀಕರ ಕೊಲೆಗಡಕರ ಗುಂಪು ಬಂದ್ಬಿಡ್ತು, ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋದ್ರು ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ. ಒಬ್ಬ ಜೋರಾಗಿ ಕೂಗಿದ, ಗುಹೆ ಕಾಣ್ತಾ ಇದೆ, ಒಳಗೆ ಹೋಗಿ ನುಗ್ಗಿ, ಅಲ್ಲಿ ಅಡ್ಕೊಂಡು ಕೂತಿರ್ಬೇಕು, ಅವ್ರು ಹೊಡೆದ್ಬಿಡಿ ಅವ್ರನ್ನ ಅಂತ. ಅಬೂಬೇಕರಿಗೆ ನಡುಕ ಶುರು ಆಯಿತು, ಪಿಸುಗುಟ್ಟಿದ್ರು. ಈಗೇನು ಮಾಡೋದು, ಅವ್ರು ಅಷ್ಟೊಂದು ಜನ, ನಾವಿಬ್ಬರೇ ಇದ್ದೇವೆ ಅಂದರು. ಅದು ಮಹಮ್ಮದ್ರು ಶಾಂತವಾಗಿ ಹೇಳಿದಂತ, ಅಲ್ಲು ಅಬೂಬೇಕರ್ ಶಾಂತವಾಗಿರಪ್ಪ ನೀನು, ನಾವಿಬ್ಬರೇ ಇಲ್ಲ, 3 ಜನ ಇದ್ದೀವಿ, ನಮ್ಮ ಜೊತೆಗಿದ್ದಂಥ ಭಗವಂತನ ಮರೆತುಬಿಟ್ಯಾ, ಅವನಿರುವಾಗ ನಿನಗ್ಯಾಕೆ ಭಯ ಅಂದರು. ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ, ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ. ಆ ಕೊಲೆಗಡಕರ ನಾಯಕ ಇದ್ನಲ್ಲ, ಗುಹೆ ಒಳಗೆ ಹೋಗ್ಬೇಕು ಅಂತ ಅವನು ಕೂಗಿದ್ನಲ್ಲ, ಅವನು ಹೇಳ್ದೆ ಏ ಹುಚ್ಚ ತಲೆಯಲ್ಲ ನನಗೆ ಜೇಡರ ಬಳೆ ಕಾಣಿಸಲ್ಲ ಬಾಗಿಲಿಗೆ, ಜೇಡರ ಬಲೆ ಕಟ್ಟಿದ್ರು ಹಂಗೆ ಒಳಗೆ ಹೋಗ್ತಾರೆ ಅವರು, ತಲೆಯಲ್ಲ ನಿನಗೆ, ಬೇರೆ ಕಡೆ ಹುಡ್ಕೊಂಡು ನಡಿ, ಸಮಯ ವೇಸ್ಟ್ ಮಾಡಬೇಡ ಅಂತ ಓಡಿದ. ಬೇರೆ ಕಡೆ ಹೋದ್ರೆ ಎಲ್ಲರೂ ಇಬ್ಬರು ಪ್ರಾಣಾನ ಉಳಿತು. ಈ ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಸಲ ಅನ್ಕೋತೀವಿ ಕಷ್ಟ ಪರಿಸ್ಥಿತಿ ಬಂದಾಗ ನಾವು ಏಕಾಂಗಿ ಆಗಿಬಿಟ್ವಿ, ನಮ್ಗೆ ಸಹಾಯ ಮಾಡೋರು ಯಾರೂ ಇಲ್ಲ, ಯಾರೂ ಇಲ್ಲ ಸಹಾಯ ಮಾಡೋರು, ಒಬ್ಬರೇ ಆಗಿಬಿಟ್ವಿ ನಾವು ಅಂತೀವಿ. ದಯವಿಟ್ಟು ಅನ್ಕೋಬೇಡಿ, ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳಾಗಿರೋದಿಲ್ಲ, ನಿಮ್ಮ ನಂಬಿಕೆ ಬಲವಾಗಿರೋ ತನಕನೂ ಭಗವಂತ ನಿಮ್ಮ ಜೊತೆಗೇ ಇರ್ತಾನೆ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ. ಕಷ್ಟ ಕಾಲದಲ್ಲಿ ಎಲ್ಲ ಮುಗಿದೋಯ್ತು, ಕುಸಿದೋಯ್ತು, ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬರೇ ಆಗಿರೋಲ್ಲ, ಯಾವತ್ತೂ ಒಬ್ಬರೇ ಆಗಿರೋಲ್ಲ. ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ದರೂ ಕಾಪಾಡುತ್ತೆ. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಇಟ್ಕೋಬೇಡಿ, ಭಗವಂತ ಇದ್ದಾನೆ ಅನ್ನೋಂಥ ನಂಬಿಕೆ ಇದೆಯಲ್ಲ, ನಿಮ್ಮನ್ನು ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕಾಪಾಡುತ್ತೆ. ಎಂದಿಗೂ ನಾವು ಏಕಾಂಗಿಗಳಲ್ಲ, ನಮ್ಮ ಜೊತೆಗೆ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ದೃಢ ಆಗಿರಲಿ.

0: ವಯಿತು.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
5: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ.
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಈಗ ವಾರ್ತೆಗಳ ವಿವರ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರು. ಈ ಅವಿಸ್ಮರಣೀಯ ಘಳಿಗೆಯ ಸ್ಮರಣಾರ್ಥ ಮೈಸೂರಿನ ಐತಿಹಾಸಿಕ ಶ್ರೀ ನಿರಂಜನ ಮಠದ ಆವರಣದಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೂಜ್ಯ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕವನ್ನು ಇಂದು ಮಧ್ಯಾಹ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ವಿವೇಕ ಸ್ಮಾರಕ 81,000 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಗ್ರಂಥಾಲಯ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒಳಗೊಂಡಿದೆ. ಸಂಜೆ 4:30 ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ಸಾರ್ವಜನಿಕ ಸಮಾರಂಭ ಆಯೋಜಿತವಾಗಿದೆ. ಪ್ರಧಾನಮಂತ್ರಿಯವರು ಆಗಮಿಸುತ್ತಿರುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಮೈಸೂರು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ 10 ಜನ ಹಿರಿಯ ಮಹಿಳಾ ನ್ಯಾಯಮೂರ್ತಿಗಳು ಇಂದು ಕಲಾಪ ನಡೆಸಲಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭವ್ ಭಾಕ್ರು ಅವರ ಆದೇಶದಂತೆ ರಾಜ್ಯ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಮಹಿಳಾ ನ್ಯಾಯಮೂರ್ತಿಗಳೇ ಇಂದು ಕಲಾಪ ನಡೆಸುವ ಕುರಿತು ಅಧಿಸೂಚನೆ ಹೊರಡಿಸಿದ್ದಾರೆ. 3 ವಿಭಾಗೀಯ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನವಾದ ಇಂದು ವ್ಯಸನಮುಕ್ತಿ ದಿನಾಚರಣೆಯನ್ನು ರಾಜ್ಯಾದ್ಯಂತ ಅನೇಕ ವಿಧಾಯಕ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಚಟ ವಿಮುಕ್ತಿ ಜೋಳಿಗೆ ಮೂಲಕ ಪೂಜ್ಯ ಮಹಾಂತ ಶಿವಯೋಗಿಗಳು ಮನೆ ಮನೆಗೆ ಪಾದಯಾತ್ರೆ ಮೂಲಕ ತೆರಳಿ ಯುವಜನರನ್ನು ವ್ಯಸನ ಮುಕ್ತಗೊಳಿಸಲು ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಉತ್ಪನ್ನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಪ್ರಮಾಣ ಮಾಡುವಂತೆ ಮಾಡಿದ ಆಂದೋಲನ ಇಂದಿನ ವ್ಯಸನ ಮುಕ್ತಿ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಬೆಂಗಳೂರಿನ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಕಲಬುರಗಿಯ ಆದರ್ಶ ನಗರದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಆಯೋಜಿಸಿದೆ. ಕಲಬುರಗಿ ಜಿಲ್ಲೆ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾ ಮೊಹಮ್ಮದ್ ಇರ್ಫಾನ್ ಮಹಾಗಾವಿ ಉಪನ್ಯಾಸ ನೀಡಲಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಡಾ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಸನ ಮುಕ್ತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಿಂದ ಜಗತ್ ವೃತ್ತದವರೆಗೆ ಜಾಗೃತಿ ಜಾಥಾ ಜರುಗಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಕೊಪ್ಪಳ

0: ಜಿಲ್ಲೆಯಲ್ಲಿ ಒಟ್ಟು 10,39,291 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಅರ್ಜಿಗಳ ಡಿಜಿಟಲೀಕರಣ ಕಾರ್ಯ 86% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಸ್.ಜೆ. ಸೋಮಶೇಖರ್ ತಿಳಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಸಾಂಪ್ರದಾಯಿಕ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು ಎಂದು ರಾಜ್ಯ ಆಯುಷ್ ಇಲಾಖೆ ಆಯುಕ್ತ ಡಾ ಸುನಿಲ್ ಪನ್ವರ್ ತಿಳಿಸಿದ್ದಾರೆ. ರಾಷ್ಟ್ರೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಆಯುಷ್ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಆಯುಷ್ ಉತ್ಪನ್ನಗಳ ಗುಣಮಟ್ಟದ ಮಾನದಂಡಗಳ ಕುರಿತ ಔಷಧ ತಜ್ಞರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ದೇಶದ 20 ಔಷಧ ತಜ್ಞರು ಪಾಲ್ಗೊಂಡಿದ್ದರು. ಐಸಿಎಂಆರ್ ನಿರ್ದೇಶಕ ಡಾ ಸುವರ್ಣ ರಾಯ್ ನೇತೃತ್ವ ವಹಿಸಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕೊಡಮಾಡುವ 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಧಾರವಾಡದ ಡಾಕ್ಟರ್ ದರಾ ಬೇಂದ್ರೆ ಸ್ಮಾರಕ ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಸರಜು ಕಾಟ್ಕರ್ ಭಾಜನರಾಗಿದ್ದಾರೆ. ಪ್ರಶಸ್ತಿ 7,00,000 ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಹಿರಿಯ ಪತ್ರಕರ್ತ ಸರಜು ಕಾಟ್ಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ನೃಪತುಂಗ ಸಾಹಿತ್ಯ ಪ್ರಶಸ್ತಿಯು 2025 ಸಾಲಿಗಾಗಿ ನನಗೆ ನೀಡಲಾಗಿದೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯವರಿಗೆ ಹಾಗೂ ಆಯ್ಕೆ ಸಮಿತಿ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ. ರಾಷ್ಟ್ರಕೂಟ ಚಕ್ರವರ್ತಿಯಾಗಿದ್ದ ನೃಪತುಂಗ ಅಥವಾ ಅಮೋಘ ವರ್ಷನ ಹೆಸರಿನಲ್ಲಿ ನೀಡುವಂತಹ ಪ್ರಶಸ್ತಿ. ನೃಪತುಂಗನು 9th century ಈಗಿನ ಕಲಬುರಗಿ ಜಿಲ್ಲೆಯ ಮಾನ್ಯಕ್ಷೇತ್ರ, ಈಗ ಅದಕ್ಕೆ ಮಳಖೇಡ ಎಂದು ಕರೆಯಲಾಗುತ್ತದೆ, ಆ ಮಾನ್ಯಕ್ಷೇತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಕನ್ನಡ ನಾಡು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಳಿದ ಚಕ್ರವರ್ತಿ. ಕನ್ನಡ ನಾಡಿನ ಇತಿಹಾಸ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಅವನದ್ದು ಅಪಾರವಾದ ಕೊಡುಗೆ. ಕರ್ನಾಟಕದ ಇತಿಹಾಸದಲ್ಲಿ ಸಾಹಿತ್ಯ ಪ್ರೇಮಿ ಮತ್ತು ಸಂಸ್ಕೃತಿ ಪೋಷಕನೆಂಬ ಹೆಗ್ಗಳಿಕೆಗೂ ನೃಪತುಂಗ ಪಾತ್ರನಾಗಿದ್ದಾನೆ. ಇಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯು ನನಗೆ ಸಂದಿರುವುದಕ್ಕೆ ಸಂತಸವಾಗಿದೆ.
0: ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಮಂಜುಳಾ ಪುರಾಣಿಕ್ 32 ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಹಿರಿಯ ತಂತ್ರಜ್ಞರಾಗಿದ್ದ ವಿಜಯ ಅಥಣಿ ಹಾಗೂ ವಾಹನ ಚಾಲಕರಾಗಿದ್ದ ಗಿರಿಸಾಗರ್ ಅವರು 36 ಸುದೀರ್ಘ ಸೇವೆಯ ಬಳಿಕ ನಿನ್ನೆ ಸೇವಾನಿವೃತ್ತರಾದರು. ನಿಲಯದ ಮುಖ್ಯಸ್ಥರಾದ ಅರುಣ್ ಪ್ರಭಾಕರ್ ಹಾಗೂ ಸಿಬ್ಬಂದಿ ಆಕಾಶವಾಣಿ ಧಾರವಾಡ ಕೇಂದ್ರದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಕುಮಾರ್ ಅಗಡಿ ನಿಯುಕ್ತರಾಗಿದ್ದು ಸೋಮವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ 38 ಸುದೀರ್ಘ ಸೇವೆ ಸಲ್ಲಿಸಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿ ಸೇವಾನಿವೃತ್ತರಾದ ಡಾಕ್ಟರ್ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ್, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಅವರಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ನಿಲಯದ ಮುಖ್ಯಸ್ಥ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಯಕ್ಷಗಾನದ ಅಪ್ರತಿಮ ಹಾಸ್ಯ ಕಲಾವಿದ ಶ್ರೀಧರ್ ಭಟ್ ಕಾಸರಕೋಡ್ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಸಲ್ಕೋಡದಲ್ಲಿ ನಿಧನರಾದರು. ಅವರಿಗೆ 52

0: ವಯಸ್ಸಾಗಿತ್ತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇಂದು ವರ್ಲ್ಡ್ ವೈಡ್ ವೆಬ್ ದಿನಾಚರಣೆ. ತಂತ್ರಜ್ಞ ಟಿಮ್ ಬರ್ನರ್ಸ್-ಲೀ ತಂಡ ಜಾಗತಿಕ ಸಂವಹನ, ವಾಣಿಜ್ಯ ಮತ್ತು ಡೇಟಾ ಬಳಕೆಯನ್ನು ಬದಲಿಸಿದ ಕ್ರಾಂತಿಕಾರಕ ಅನ್ವೇಷಣೆಯ ಹೆಜ್ಜೆಯನ್ನು ಸಂಭ್ರಮಿಸುತ್ತದೆ. ಕಲಬುರಗಿ ನಗರದ ಜನತೆ ನೀರನ್ನು ಕುದಿಸಿ, ಆರಿಸಿ ಹಾಗೂ ಸೋಸಿ ಬಳಸುವಂತೆ ಕಲಬುರಗಿಯ ನಗರ ನೀರು ಸರಬರಾಜು ಯೋಜನೆ ಕಾರ್ಯಪಾಲಕ ಅಭಿಯಂತರರು ಮನವಿ ಮಾಡಿದ್ದಾರೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜಾಗುತ್ತಿದ್ದು ಮಳೆ ಹಿನ್ನೆಲೆ ಸೂಪರ್ ಕ್ಲೋರಿನೇಷನ್ ಮಾಡಲಾಗುತ್ತಿದ್ದು ಮುಂಜಾಗ್ರತೆ ವಹಿಸಿ ನೀರನ್ನು ಕುಡಿಯಲು ಉಪಯೋಗಿಸುವಂತೆ ಕೋರಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಗದಗ್ ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿ ತಾಯಂದಿರ ಹಾಗೂ ಶಿಶುಗಳ ಮರಣ ಪ್ರಮಾಣ ತಡೆಗೆ ವಿಶೇಷ ತಂಡ ರಚಿಸಿರುವ ಕ್ರಮವನ್ನು ಅವರು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಧಾರವಾಡ ಉಚ್ಚ ನ್ಯಾಯಾಲಯದ 10 ನ್ಯಾಯಪೀಠಗಳಲ್ಲಿ ಇಂದು ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ ನಿರ್ವಹಣೆ. ಇಳಕಲ್ಲಿನ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಹಿನ್ನೆಲೆ ಇಂದು ವ್ಯಸನ ಮುಕ್ತಿ ದಿನಾಚರಣೆ. ಸಾರ್ವಜನಿಕರ ಆರೋಗ್ಯ ಕಾಪಾಡುವಲ್ಲಿ ಆಯುಷ್ ಔಷಧಿಗಳ ಪಾತ್ರ ಮಹತ್ವದ್ದು, ಸುನಿಲ್ ಪನ್ವರ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 93 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ದೇವರಿದಾನ ಇಲ್ವಾ, ಹಿಂಗಿದಾನ ಹಂಗಿದಾನ, ಇವೆಲ್ಲ ಪ್ರಶ್ನೆಗಳು ನಮಗೆ ಬರುತ್ತಲ್ವಾ. ನಮ್ಮಲ್ಲಿ ಈ ನಾನು ಮೊದಲು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಬ್ರ್ಯಾಂಡಿಂಗ್ ಮಾಡುವಂಥದ್ದು ಅಂತೀವಿ ಅಂದರೆ ಒಂದು ಹಣೆ ಪಟ್ಟಿ ಹಾಕಿಸ್ಬಿಡೋದು, ಇವ್ರು ಇಂಥವ್ರೇ ಅಂತ ನಾವು ಹೇಳಿಬಿಡ್ತೀವಿ. ಆ್ಯಂಡ್ ನಮ್ಮ ಗಣನೆಯಲ್ಲಿ ಬರೀ ಅಲ್ಲಿಗೆ ನಾವು ನಿಲ್ಲಲ್ಲ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು, ಇವ್ರ ಮೇಲಿನವರು ಇವ್ರ ಕೆಳಗಿನವರು ಅನ್ನೋಂಥ ಒಂದು ರೀತಿಯ ಶ್ರೇಣೀಕರಣ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಇಲ್ಲಿ ಈ ಪ್ರಯತ್ನದಲ್ಲಿ ಡಿ ವಿ ಜಿ ಅವರು ನಮಗೆ ಸೂಕ್ಷ್ಮವಾಗಿ ಕೊಡ್ತಾ ಇರುವಂಥ ಇನ್ನೊಂದು ಆದೇಶ ಏನಂದರೆ, ಆ ರೀತಿಯ ಶ್ರೇಣೀಕರಣ ಒಳ್ಳೆಯದಲ್ಲ, ಇದು ಸರಿ ಅದು ತಪ್ಪು ಅಂತಲ್ಲ, ಮೂಲಭೂತವಾಗಿ ಅವರ ಸ್ವಭಾವಕ್ಕನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಆ ಸ್ವಭಾವ ಸರಿ ತಪ್ಪುಗಳು ಅಂತ ನಾವು ಅಂದ್ಕೊಳ್ಳೋದು ಬೇಡ, ಉತ್ತಮ ಅಧಮ ಅಂತ ನಾವು ಅಂದ್ಕೊಳ್ಳೋದು ಬೇಡ, ಅವರು ಹೀಗೆ ಅನ್ನೋದನ್ನು ವಾಸ್ತವವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯಾರು ಮೇಲೂ ಯಾರು ಕೆಳಗೆ ಅಂತಲ್ಲ, ಇವ್ರು ದೇವ್ರನ್ನೇ ನಂಬಲ್ಲಪ್ಪ ಸೊ ಇವ್ರು ಕೆಟ್ಟವರು ಹಂಗೆ ಅನ್ಕೊಳ್ಳೋದು ಬೇಡ. ಇವನು ದೇವಸ್ಥಾನಕ್ಕೆ ದಿನಾ ಹೋಗ್ತಾನೆ, ಇವನೊಬ್ಬ ಮೂಢನಂಬಿಕೆಯಿಂದ ತುಂಬಿದಂಥ ವ್ಯಕ್ತಿ ಅಂತ ಅವನನ್ನು ನಾವು ಕೆಳಗಿನ ದೃಷ್ಟಿಯಿಂದ ನೋಡೋದು ಬೇಡ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇಲ್ಲಿ ಒಂದು ರೀತಿಯಲ್ಲಿ ಎವಲ್ಯೂಷನ್ ವಿಕಸನಕ್ಕೆ ಒಂದು ಮಾರ್ಗ, ಒಂದು ರೀತಿಯಿಂದ ನಾನು ಪ್ರಾರಂಭ ಮಾಡಿದ ನಂತರ ಸದಾಕಾಲ ಅಲ್ಲೇ ಇರ್ತೀನಿ ಅಂತನೇನೆ ಅನ್ಕೋಬೇಕಾಗಿಲ್ಲ. ವಿಷಯಗಳನ್ನು ನಾನು ತಿಳ್ಕೊಳ್ತಾ ಮೊದಲು ನಾಸ್ತಿಕನಾದಂತಹ ನಾನು ವಿಜ್ಞಾನಿಯಾಗಬಹುದು, ಆ ವಿಜ್ಞಾನಿಯಾಗಿ ನಾನು ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ನಾನು

ಮುನಿಯ ಸ್ಥಾನಕ್ಕೆ ನಾನು ಹೋಗಬಹುದು. ಸೊ ಹೀಗೆ ಕ್ರಮೇಣ ನಾನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ, ವ್ಯತ್ಯಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥ ಒಂದು ಅಂಶ. ಇದು ಸರಿ ಅದು ತಪ್ಪು ಅಂತ ಅನ್ನೋದಕ್ಕಿಂತ ಇದು ವಾಸ್ತವ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅಲ್ಲಿಂದ ಮುಂದಕ್ಕೇನು ಅಂತ ಪ್ರತಿಯೊಬ್ಬರೂ ಆಲೋಚನೆ ಮಾಡ್ಕೊಳ್ಬೇಕು. ಸೊ ಇದನ್ನು ಈ ಪ್ರೋಗ್ರೆಷನ್ ಅಥವಾ ವಿಕಸನ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಸಣ್ಣ ಕಥೆಯ ಉದಾಹರಣೆ ನಾವು ಪ್ರಯತ್ನ ಪಡ್ಬೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ಹಿಂದಿನ ಕಾಲದಲ್ಲಿ ಭೂತ ಬಂಗ್ಲೆಗಳು ಅಂತ ಇರ್ತಾ ಇದ್ವು ಅಲ್ವಾ. ಸೊ ಭೂತ ಬಂಗ್ಲೆ ಅಲ್ಲೆಲ್ಲೋ ಊರಿನ ಆಚೆ ಹುಣಸೆ ಮರದ ಹತ್ರ ಒಂದು ಭೂತದ ಬಂಗ್ಲೆ ಇದೆಯಂತೆ, ಅಲ್ಲಿ ಭೂತ ಬರುತ್ತಂತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಸಣ್ಣ ಕಥೆಗಳು ಅವೆಲ್ಲ ಬಂದಿವೆ. ಹಳೆಯ ಸುಧಾ ತರಂಗ ಆ ರೀತಿಯ ಒಂದು ವಾರಪತ್ರಿಕೆಗಳು ಬರ್ತಿತ್ತು, ಅದರಲ್ಲಿ ಈ ಥರದ ವಿಷಯಕ್ಕೆ ಆಧಾರಿತವಾಗಿ ಅನೇಕ ಸ್ವಾರಸ್ಯಕರವಾದಂಥ ಕಥೆಗಳು ಬಂದಿರ್ತವೆ. ಅದಕ್ಕೆ ಆಧಾರವಾಗಿ ಈ ಕಥೆ ನಾನು ಹೇಳೋವಂಥದ್ದು. ಒಂದು ಊರು, ಆ ಊರಿನ ಹೊರಗೆ ಒಂದು ಇದೇ ರೀತಿ ಯಾವುದೋ ಒಂದು ಹುಣಸೆ ಮರ. ಅಲ್ಲಿನ ಪ್ರತೀತಿ ಏನಪ್ಪ ಅಂತಂದರೆ, ಅಲ್ಲಿ ಅಮಾವಾಸ್ಯ ದಿನ ಒಂದು ಬೆಳ್ಳಗಿರೋಂಥ ದೆವ್ವ ಬರುತ್ತೆ, ಬೆಳ್ಳಗಿರೋ ದೆವ್ವ ಬರುತ್ತೆ. ಸೊ ಅದು ಪ್ರತೀತಿ. ಅದು ಯಾಕೆ ಆ ಪ್ರತೀತಿ ಬಂತು ಅಂದರೆ, ಯಾರೋ ಹೋಗಿದ್ರಂತೆ ಅಲ್ಲಿ ನೋಡಿದ್ರಂತೆ ಅಲ್ಲಿ ದೆವ್ವ ಇದೆ, ಅದು ಬೆಳ್ಳಗೆ ಕಾಣಿಸುತ್ತೆ ಅಂತ. ಅದು ಇದೇ ಒಂದು ಕ್ರಮವನ್ನು ನಾವು ಅನುಸರಿಸೋಕ್ಕೆ ಪ್ರಯತ್ನ ಪಡೋಣ. ಯಾವ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಗೆ ಈ ಥರ ಹೇಳಿದರು ಅಲ್ಲಿ ದೆವ್ವ ಇದೆಯಂತೆ ಅಂತ. ಅವನೇನು ಯೋಚನೆ ಮಾಡ್ದ, ಅದು ಅಜ್ಞಾತ, ನನಗೆ ಗೊತ್ತಿಲ್ಲ ಅದು. ಸೊ ಹಾಗಾಗಿ ಅವನೇನು ಹೇಳ್ದ, ದೆವ್ವ ಇಲ್ಲ ಅಲ್ಲಿ, ನಾಸ್ತಿಕ, ದೆವ್ವ ಇಲ್ಲ ಅಲ್ಲಿ. ಹೌದಾ, ನೀನು ಹೋಗಿ ನೋಡಬೇಕಾದ್ರೆ ಅಲ್ಲಿ ಇದೆ. ಓ ಹೌದಾ, ಇದೆಯಾ, ನಾನು ಹೋಗ್ತೀನಿ ಅಂಥೇಳಿ ಅವನು ಹೊರಟನಂತೆ. ಅವನು ಹೊರಟ ಅಮಾವಾಸ್ಯ ದಿನ, ದೂರದಿಂದ ಅಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿ ಕತ್ತಲೆ, ಸಂಪೂರ್ಣ ಕತ್ಲಾವರಿಸಿದೆ, ಕಪ್ಪಗಿದೆ. ಅಲ್ಲಿ ಒಂದು ಮರ ಕಾಣಿಸ್ತಾ ಇದೆ, ಆ ಮರದ ಹಿಂದ್ಗಡೆ ಏನೋ ಬೆಳ್ಳಗೆ ಹಿಂಗೆ ಅಲ್ಲಾಡ್ದಂಗೆ ಆಯಿತು. ಇವನಿಗೆದೆ ದಗ್ಗಂತು. ಓ ಏನೋ ಇದೆಯಪ್ಪ, ಅವ್ರು ಹೇಳಿದ್ರಲ್ಲ ನಿಜ ಇರಬೇಕು, ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಇದು ಅಂಥೇಳಿ ಓಟಾಕಿತ್ತ. ಸೊ ಅಜ್ಞಾತ ನನಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದೇನು ಅಂತ. ಸೊ ಅದ್ರ ಬಗ್ಗೆ ನನಗೆ ಮೊದಲು ಬಂದಂಥ ಭಾವನೆ ಭಯ. ಸೊ ಆ ಭಯದಿಂದ ನಾನು ಭಕ್ತನಾದೆ, ನಾನು ಅದನ್ನು ಮುಟ್ಟಲ್ಲಪ್ಪ, ನಾನು ವಾಪಸ್ ಓಡೋಗ್ತೀನಿ ಅಂತ. ಒಂದು ಸ್ವಲ್ಪ ದೂರ ಓಡೋದ ನಂತರ ಅವನು ಯೋಚನೆ ಮಾಡಿದಂತೆ, ಅರೆ ಅಲ್ಲಿ ಏನಾದರೂ ಒಂದು ಇರಲೇಬೇಕಲ್ವಾ, ತಾನಾಗಿಯೇ ಭೂತ ದೆವ್ವಗಳು ನಾನು ಮೊದಲು ಯಾವತ್ತೂ ನಾನು ನಂಬಿದ್ದಲ್ಲ, ಏನೋ ಕಾರಣ ಇರಬೇಕು, ಆ ಕಾರಣವನ್ನು ಮತ್ತೆ ನಾನು ಪ್ರಯತ್ನ ಪಡ್ತೀನಿ ನೋಡೋದಕ್ಕೆ ಅಂಥೇಳಿ ಮತ್ತೆ ಹತ್ರ ಬಂದ. ಅದು ಜಿಜ್ಞಾಸು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನಿಧಾನ ನಿಧಾನವಾಗಿ ಹತ್ರ ಹೋಗ್ತಾ ಹೋಗ್ತಾ ನೋಡ್ತಾನೆ, ಅಲ್ಲಿ ನೋಡಿದರೆ ಅದು ಏನಲ್ಲ, ಒಂದು ಜೇಡನ ಬಲೆ, ದೊಡ್ಡದಾದಂಥ ಜೇಡ್ರ ಬಲೆ, ಆ ಎರಡು ಕೊಂಪೆಗಳ ಮಧ್ಯೆ ಅದು ಕಟ್ಟಿದೆ. ಅದರ ಮೇಲೆ ಏನೋ ನೀರಿನ ಹನಿ ಅದೆಲ್ಲ ಸೇರಿಕೊಂಡು ಗಾಳಿ ಜೋರಾಗಿ ಬೀಸಿದಾಗ ಅದು ಬೀಸ್ದಂಗಾಗಿ ಇರೋಂಥ ಅಲ್ಪ ಸ್ವಲ್ಪ ಬೆಳಕಿನ ಕಿರಣಗಳು ಅದರ ಮೇಲೆ ಬಿದ್ದು ಒಂದು ಬಿಳಿಯ ವಸ್ತು ಅಲ್ಲಿ ಅಲ್ಲಾಡ್ತಾ ಇದೆಯೇನೋ ಅಂತ ಅನ್ಸಕ್ಕೆ ಶುರುವಾಗ್ತಾ ಇತ್ತು. ಆ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಹಾಗಾಗಿ ದೂರದಿಂದ ನೋಡಿದವ್ರಿಗೆ ಅದು ಭೂತವೋ ದೇವವೋ ಪಿಶಾಚಿಯೋ ಅಂತ ಕಾಣಿಸ್ತಾ ಇತ್ತು. ಇವನು ಹತ್ರಕ್ಕೆ ಹೋಗಿ ಪರೀಕ್ಷಿಸತೊಡಗೆ ಅವನಿಗೆ ಗೊತ್ತಾಯ್ತದು, ಈಗ ವಿಜ್ಞಾನಿ, ಈಗ ಅವನಿಗೆ ಗೊತ್ತಾಯಿತು. ಆಮೇಲೆ ವಾಪಸ್ ಬರ್ತಾ ಯೋಚನೆ ಮಾಡಿದ್ನಂತೆ, ಅರೆ ನಾನು ಯಾಕೆ ಭಯ ಪಟ್ಕೊಂಡೆ, ನಾನು ಯಾತಕ್ಕೆ ಈ ಥರ ನಾನು ನಡ್ಕೊಂಡೆ, ಸ್ವಜ್ಞಪ್ತಿ, ಅರೆ ನನಗದು ಭಯ ಆಗಿದ್ಯಾಕೆ, ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನಾನು ಅದು ಬೇರೆ ಏನು ಅಂತ ಅಂದ್ಕೊಂಡೆ, ಆದರೆ ಅಲ್ಲಿ ಏನಿದೆಯೋ ಆ ವಸ್ತು ಆ ವಸ್ತುವಾಗಿ ಮಾತ್ರವೇ ಇದೆ. ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನನಗೆ ಭಯ ಉಂಟಾಗಿ ಇಲ್ಲದೇ ಇರೋಂಥ ಒಂದು ವಸ್ತುವನ್ನು ನಾನು ಕಲ್ಪನೆ ಮಾಡಿಕೊಂಡು ಅಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ತಪ್ಪು, ಯಾವುದು ಹೇಗಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ನನಗಿಲ್ಲದೆ ಇದ್ದದ್ರಿಂದ ನಾನು ಬೇರೊಂದು ಕಡೆ ಇಲ್ಲದನ್ನು ಊಹಿಸಿಕೊಂಡು ಕಲ್ಪಿಸ್ಕೊಂಡು ಭಯ ಪಟ್ಕೊಳ್ತಾ ಇದ್ದೀನಿ. ಹಾಗಾಗಿ ತಪ್ಪು ಹುಣಸೆ ಮರದ್ದು ಅಲ್ಲ, ಅಮಾವಾಸ್ಯೆಯದು ಅಲ್ಲ, ಜೇಡ್ರ ಬಲೆಯದು ಅಲ್ಲ, ಅದರಲ್ಲಿದ್ದಂಥ ತಪ್ಪು ನಂದು. ನಾನು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಈ ರೀತಿಯ ಒಂದು ಏರ್ಪೇರುಗಳು ನನ್ನಲ್ಲಿ ಆಗ್ತಾ ಇರಲಿಲ್ಲ ಅಂತ. ಹಾಗೆ ನಾಸ್ತಿಕ, ಭಕ್ತ, ವಿಜ್ಞಾನಿ, ಸ್ವಜ್ಞಪ್ತಿ ಶೋಧೆಯಿಂದ ಮುನಿ. ಸೊ ಹೀಗೆ ನಾವು ನಿಧಾನವಾಗಿ ಮೇಲಿನ ಸ್ತರದ ಆಲೋಚನೆಗಳತ್ತ ನಮ್ಮ ಮುಖವನ್ನು ನಾವು ತಿರುಗಿಸ್ಕೊಳ್ಬಹುದು. ನಿತ್ಯ ಜೀವನದಲ್ಲೂ ಕೂಡ ನಾವು ಇದೇ ರೀತಿಯ ಒಂದು ಕ್ರಮವನ್ನು ಅನುಸರಿಸ್ಕೊಂಡ್ರೆ ಖಂಡಿತ ನಮ್ಮ ಬಾಳನ್ನು ನಾವು ಹೆಚ್ಚು ಉತ್ತಮತರಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.

0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ

ಪ್ರಸ್ತುತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುತ ಕಾರ್ಯಕ್ರಮದಲ್ಲಿ ಅಲಂಕಾರದ ಹಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಂಜೆ 6 ಗಂಟೆಯಾದರೆ ಸಾಕು, ಅನೇಕ ಮನೆಗಳಲ್ಲಿ ಟಿವಿಯ ರಿಮೋಟ್ ಒಂದೇ ವಾಹಿನಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ. ಈ ಮೇಘ ಧಾರಾವಾಹಿಗಳು ಅದೇನು ಮೋಡಿ ಮಾಡಿವೆಯೋ. ಆದರೆ ವಿಚಿತ್ರ ಅನಿಸುವುದು ನಮ್ಮ ಕನ್ನಡ ಧಾರಾವಾಹಿಗಳು ಬಿಂಬಿಸುವ ಚಿತ್ರಗಳು. ಪರದೆಯ ಮೇಲೆ ಬರುವ ನಾಯಕಿ ನಿದ್ದೆಯಿಂದ ಎದ್ದರೂ ಮೇಕಪ್ ಕೆಡೆದು ಅಡುಗೆ ಮಾಡಿದರೂ ಆಭರಣ ಕಳಚದು, ಕಣ್ಣೀರಿಟ್ಟರೂ ಕಣ್ಣಿಗೆ ಹಚ್ಚಿದ ಕಾಜಲ್ ಮಾಸದು. ಬದುಕಿನ ಪ್ರತಿ ಕ್ಷಣವು ಮದುವೆ ಮಂಟಪದಲ್ಲಿ ಕುಳಿತ ಮದುಮಗಳಂತೆ ಅಲಂಕರಿಸಿಕೊಂಡಿರುವ ಈ ಪಾತ್ರಗಳು ಇಂದು ಲಕ್ಷಾಂತರ ಪ್ರೇಕ್ಷಕರ ದಿನನಿತ್ಯದ ಸಂಗಾತಿಗಳಾಗಿವೆ. ಆಶ್ಚರ್ಯವೇನೆಂದರೆ, ಈ ಧಾರಾವಾಹಿಗಳು ಬದುಕನ್ನು ತೋರಿಸುತ್ತವೆಯೇ ಅಥವಾ ನಿಜ ಬದುಕಿನಿಂದ ದೂರ ಸರಿದ ಅಸಾಧ್ಯವಾದ ಒಂದು ಕೃತಕ ಮಾದರಿಯನ್ನು ಬಿಂಬಿಸುತ್ತವೆಯೇ? ನೀವೇ ಹೇಳಿ, ಮಲಗುವಾಗ ಯಾರಾದರೂ ಲಿಫ್ಟ್ ಕಚ್ಚುವರೆ ಅಥವಾ ಮಲ್ಲಿಗೆಯ ಮಾಲೆ ಮುಡಿದು ಮಲಗುವರೆ? ಮಲಗಿದರೂ ಮುಡಿದ ಮಾಲೆಯ ಒಂದು ಹೂವು ಕೂಡ ಕದಲದೇ ಇರುವುದೇ ಧಾರಾವಾಹಿ ಎನ್ನುವುದು ಸಮಾಜದ ಪ್ರತಿಬಿಂಬ ಎಂದು ಹೇಳಲಾಗುತ್ತದೆ. ಆದರೆ ಇಂದಿನ ಅನೇಕ ಧಾರಾವಾಹಿಗಳು ಅಲಂಕಾರದ ಪ್ರದರ್ಶನ ವೇದಿಕೆಯಾಗಿ ಬದಲಾಗಿವೆ. ಕಥೆಯ ತೂಕ ಕಡಿಮೆಯಾದಷ್ಟು ಸೀರೆಗಳ ಹೊಳಪು ಹೆಚ್ಚುತ್ತಿದೆ. ಪಾತ್ರಗಳ ವ್ಯಕ್ತಿತ್ವಕ್ಕಿಂತ ಅವರ ಆಭರಣಗಳೇ ಹೆಚ್ಚು ಧ್ವನಿಸುತ್ತಿವೆ. ಸಂಭಾಷಣೆಗಿಂತ ಮೇಕಪ್ ಹೆಚ್ಚು ಗಮನ ಸೆಳೆಯುತ್ತಿದೆ. ಪರಿಣಾಮವಾಗಿ ಕಥೆಯ ಜೀವಾಳವೇ ಹಿಂದೆ ಸರಿದು ಬಾಹ್ಯ ಸೌಂದರ್ಯ ಆಡಂಬರವೇ ಕೇಂದ್ರಸ್ಥಾನ ಪಡೆಯುತ್ತಿದೆ. ಅಲಂಕಾರವು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಭಾರತೀಯ ಹೆಣ್ಣು ಮಕ್ಕಳು ಹಬ್ಬದ ದಿನಗಳಲ್ಲಿ ಸಿಂಗರಿಸಿಕೊಳ್ಳುವುದು, ಮದುವೆ, ನಾಮಕರಣ, ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷ ವೇಷಭೂಷಣ ಧರಿಸುವುದು ನಮ್ಮ ಸಂಪ್ರದಾಯ ಸೊಬಗು. ಇದನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಆದರೆ ಧಾರಾವಾಹಿಗಳು ಅಲಂಕಾರವನ್ನು ಬದುಕಿನ ಸಹಜತೆಯ ಬದಲು ಬದುಕಿನ ಅನಿವಾರ್ಯ ಗುರುತಾಗಿ ಬಿಂಬಿಸುತ್ತಿವೆ. ಧಾರಾವಾಹಿಗಳಲ್ಲಿ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಮಹಿಳೆಯರು ಭಾರವಾದ ರೇಷ್ಮೆ ಸೀರೆ, ಚಿನ್ನದ ಆಭರಣಗಳು, ಮೇಕಪ್, ವಿಭಿನ್ನ ಕೂದಲ ವಿನ್ಯಾಸದೊಂದಿಗೆ ಕಾಣಿಸಿಕೊಳ್ಳುತ್ತಾರೆ. ಸಾಮಾನ್ಯ ಮಧ್ಯಮ ವರ್ಗದ ಮನೆಯ ಕಥೆಯಲ್ಲಿಯೂ ಇದೇ ಚಿತ್ರಣ. ಅಡುಗೆ ಮಾಡುವಾಗಲೂ, ಆಸ್ಪತ್ರೆಯಲ್ಲಿ ರೋಗಿಯನ್ನು ನೋಡಿಕೊಳ್ಳುವಾಗಲೂ, ಕಣ್ಣೀರು ಸುರಿಸುವಾಗಲೂ ಅಲಂಕಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ವಾಸ್ತವ ಬದುಕಿಗೆ ಎಷ್ಟು ದೂರ ಎಂಬುದನ್ನು ಪ್ರೇಕ್ಷಕರು ಅರಿತಿದ್ದರು. ಈ ದೃಶ್ಯಗಳು ಅವರ ಮನಸ್ಸಿನಲ್ಲಿ ಸೌಂದರ್ಯದ ಹೊಸ ಮಾನದಂಡವನ್ನು ನಿರ್ಮಿಸುತ್ತವೆ. ಇದು ಕೇವಲ ಮನರಂಜನೆಯ ಪ್ರಶ್ನೆಯಲ್ಲ, ಇದು ಮನೋವಿಜ್ಞಾನದ ಪ್ರಶ್ನೆಯೂ ಹೌದು. ಮಾಧ್ಯಮಗಳು ನಿರಂತರವಾಗಿ ಒಂದೇ ರೀತಿಯ ಸೌಂದರ್ಯವನ್ನು ಪ್ರದರ್ಶಿಸಿದಾಗ ಜನರು ಅದನ್ನೇ ಆದರ್ಶವೆಂದು ನಂಬತೊಡಗುತ್ತಾರೆ. ವಿಶೇಷವಾಗಿ ಯುವತಿಯರು ಮತ್ತು ಗೃಹಿಣಿಯರಲ್ಲಿ ನಾನು ಈಗಿಲ್ಲ ಎಂಬ ಕೀಳರಿಮೆಯ ಭಾವನೆ ಬೆಳೆಯಬಹುದು. ಅಲಂಕಾರ ಒಂದು ಆಯ್ಕೆಯಾಗಿರಬೇಕಾದರೆ ಅದು ಸಾಮಾಜಿಕ ಒತ್ತಡವಾಗಿ ಬದಲಾಗುವುದು ಅಪಾಯಕಾರಿ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಈ ಪ್ರವೃತ್ತಿ ಇನ್ನಷ್ಟು ತೀವ್ರವಾಗಿದೆ. ಧಾರಾವಾಹಿಯಲ್ಲಿ ನಾಯಕಿ ಧರಿಸಿದ ಸೀರೆ ಮರುದಿನವೇ ಮಾರುಕಟ್ಟೆಯಲ್ಲಿ ಸೀರಿಯಲ್ ಕಲೆಕ್ಷನ್ ಎಂಬ ಹೆಸರಿನಲ್ಲಿ ಮಾರಾಟವಾಗುತ್ತವೆ. ಅವಳು ಹಾಕಿದ ಕಿವಿಯೋಲೆ, ಸರ, ಬಳೆ, ಬಿಂದಿ, ಏರ್ಸ್ಟೈಲ್ ಎಲ್ಲವೂ ಫ್ಯಾಷನ್ ಆಗುತ್ತದೆ. ಜಾಹೀರಾತು ಸಂಸ್ಥೆಗಳು, ವಸ್ತ್ರೋದ್ಯಮ ಮತ್ತು ಆಭರಣ ಉದ್ಯಮಗಳು ಈ ಮನೋಭಾವವನ್ನು ವ್ಯಾಪಾರ ತಂತ್ರವಾಗಿ ಬಳಸಿಕೊಳ್ಳುತ್ತವೆ. ಒಟ್ಟಿನಲ್ಲಿ ಮನರಂಜನೆ ಮತ್ತು ಮಾರುಕಟ್ಟೆ ಒಂದಾಗಿ ಪ್ರೇಕ್ಷಕರ ಮನಸ್ಸನ್ನು ಪ್ರಭಾವಿಸುತ್ತವೆ. ಹಾಗೆಂದು ಅಲಂಕರಿಸಿಕೊಳ್ಳುವುದು ತಪ್ಪಲ್ಲ, ತಪ್ಪಾಗಿರುವುದು ಅದರ ಅತಿರೇಕ. ಒಂದು ಪಾತ್ರದ ವ್ಯಕ್ತಿತ್ವವನ್ನು ಚಿಂತನೆ, ಧೈರ್ಯ, ಮೌಲ್ಯ ಮತ್ತು ನಿರ್ಧಾರಗಳು ರೂಪಿಸಬೇಕ ಹೊರತು ಧರಿಸಿರುವ ಆಭರಣಗಳ ತೂಕ ಅಲ್ಲ. ದುರದೃಷ್ಟವಶಾತ್ ಅನೇಕ ಧಾರಾವಾಹಿಗಳಲ್ಲಿ ನಾಯಕಿಯ ಒಳ್ಳೆಯತನವನ್ನು ಆಕೆಯ ಉಡುಗೆ ಮೂಲಕ, ಖಳನಾಯಕಿಯ ಕ್ರೌರ್ಯವನ್ನು ಆಕೆಯ ಮೇಕಪ್ ಮೂಲಕ ತೋರಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಇದು ಪಾತ್ರ ನಿರ್ಮಾಣದ ಸರಳೀಕರಣವೂ ಹೌದು, ಕಲಾತ್ಮಕತೆಯ ಸೋಲು ಹೌದು. ಒಂದು ಕಾಲದಲ್ಲಿ ಕನ್ನಡ ಧಾರಾವಾಹಿಗಳು ಮನ ಮುಟ್ಟುವ ಕಥೆಯ ಕಾರಣದಿಂದ ಮನೆ ಮಾತಾಗಿದ್ದವು. ಪಾತ್ರಗಳ ನೈಜತೆ, ಸಂಭಾಷಣೆಯ ಹಾಳ,

ಬದುಕಿನ ಅನುಭವಗಳೇ ಅವುಗಳ ಶಕ್ತಿಗಳಾಗಿದ್ದವು. ಪ್ರೇಕ್ಷಕರು ಪಾತ್ರಗಳನ್ನು ಅವರ ಹುಡುಗಿಯಿಂದಲ್ಲ, ಅವರ ಗುಣಗಳಿಂದ ನೆನಪಿಟ್ಟುಕೊಳ್ಳುತ್ತಿದ್ದರು. ಇಂದು ಪರಿಸ್ಥಿತಿ ಬದಲಾಗಿದೆ. ಒಂದು ಧಾರಾವಾಹಿಯ ಕತೆ ನೆನಪಿಲ್ಲದಿದ್ದರೂ ನಾಯಕಿ ಧರಿಸಿದ ಸೀರೆ ಅಥವಾ ಆಭರಣಗಳ ವಿನ್ಯಾಸ ನೆನಪಿರುತ್ತದೆ. ಇದು ಮನರಂಜನೆಯ ದಿಕ್ಕು ಬದಲಾಗುತ್ತಿರುವ ಸೂಚನೆ. ಇದರಿಂದ ಮತ್ತೊಂದು ಸಾಮಾಜಿಕ ಸಮಸ್ಯೆಯು ಹುಟ್ಟಿಕೊಳ್ಳುತ್ತದೆ. ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಅನಗತ್ಯ ಖರ್ಚಿನ ಪ್ರವೃತ್ತಿ ಹೆಚ್ಚುತ್ತದೆ. ಧಾರಾವಾಹಿಗಳಲ್ಲಿ ಕಾಣುವ ಜೀವನ ಶೈಲಿಯನ್ನು ಅನುಕರಿಸುವ ಆಸೆಯಿಂದ ಸಾಲ ಮಾಡಿ ಆಭರಣ ಖರೀದಿಸುವುದು, ದುಬಾರಿ ಬಟ್ಟೆಗಳನ್ನು ಕೊಳ್ಳುವುದು, ಪ್ರದರ್ಶನಕ್ಕಾಗಿ ಬದುಕುವುದು, ಇಂತಹ ಮನೋಭಾವಗಳು ಬೆಳೆಯಬಹುದು. ಸರಳತೆಯ ಸೌಂದರ್ಯ ಮರೆತು ಪ್ರದರ್ಶನದ ಸೌಂದರ್ಯಕ್ಕೆ ಸಮಾಜ ಒಲಿಯುತ್ತದೆ. ಇದರ ಜೊತೆಗೆ ಮಹಿಳೆಯರ ಶ್ರಮದ ನೈಜ ಚಿತ್ರಣವು ಮಸುಕಾಗುತ್ತಿದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡುವ ಮಹಿಳೆಯ ಬೆವರು, ಆಯಾಸ, ಹೋರಾಟ, ಆತ್ಮವಿಶ್ವಾಸ, ಸಾಮರ್ಥ್ಯ, ಇವುಗಳಿಗಿಂತ ಅವಳ ಮುಖದ ಮೇಕಪ್ ಮುಖ್ಯವಾಗುವ ಸ್ಥಿತಿ ಸೃಷ್ಟಿಯಾಗುತ್ತಿದೆ. ಇದು ಮಹಿಳೆಯ ಬದುಕನ್ನು ಮೇಲ್ನೋಟಕ್ಕೆ ಮಾತ್ರ ಸೀಮಿತಗೊಳಿಸುವ ಅಪಾಯವನ್ನು ಹೊಂದಿದೆ. ಆದಾಗ್ಯೂ ಆಶಾದಾಯಕ ಬೆಳವಣಿಗೆಗಳು ಇವೆ. ಕೆಲವು ಹೊಸ ಧಾರಾವಾಹಿಗಳು ಸರಳ ಹುಡುಗೆ, ನೈಜ ಮನೆಗಳು, ಸಹಜ ಮೇಕಪ್ ಮತ್ತು ವಾಸ್ತವ ಬದುಕಿನ ಪಾತ್ರಗಳ ಮೂಲಕ ವಿಭಿನ್ನ ದಾರಿಯನ್ನು ಹಿಡಿಯುತ್ತಿವೆ. ಉದ್ಯೋಗದಲ್ಲಿರುವ ಮಹಿಳೆಯರು, ರೈತರು, ಶಿಕ್ಷಕರು, ವೈದ್ಯರು, ಕಾರ್ಮಿಕರು ಇವರ ಬದುಕನ್ನು ಸಹಜವಾಗಿ ತೋರಿಸುವ ಪ್ರಯತ್ನಗಳು ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆಯುತ್ತಿವೆ. ಪ್ರೇಕ್ಷಕರಿಗೂ ಇಲ್ಲೊಂದು ಹೊಣೆಗಾರಿಕೆ ಇದೆ. ನಾವು ನೋಡುವುದನ್ನೆಲ್ಲ ಬದುಕಿನ ಮಾದರಿಯೆಂದು ಒಪ್ಪಿಕೊಳ್ಳದೆ ಅದು ಕಲ್ಪಿತ ನಿರೂಪಣೆ ಎಂಬ ಹರಿವನ್ನು ಬೆಳೆಸಿಕೊಳ್ಳಬೇಕು. ಸೌಂದರ್ಯವು ಚಿನ್ನದ ತೂಕದಲ್ಲ, ವ್ಯಕ್ತಿತ್ವದ ಬೆಳಕಿನಲ್ಲಿ ಇದೆ ಎಂಬ ಮೌಲ್ಯವನ್ನು ಮಕ್ಕಳಿಗೂ ಯುವ ಜನರಿಗೂ ತಿಳಿಸಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in

ಎಸ್ಎನ್ಸಿಬಿ ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ. ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನಿಂದನೆ ಮತ್ತು ದ್ವೇಷ ಎಂದಿಗೂ ಯಾವುದನ್ನು ಪರಿಹರಿಸುವುದಿಲ್ಲ. ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಗಳಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಅವರು ದಾರಿ ತಪ್ಪಿದ ಯುವ ಜನತೆಗೆ ಶಿಕ್ಷೆ ನೀಡುವ ಬದಲು ಯುವ ಜನತೆಯನ್ನು ರಾಷ್ಟ್ರ ನಿರ್ಮಾಣ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ಉತ್ಸಾಹದಲ್ಲಿ ಸರಿಯಾದ ಹಾದಿಗೆ ಕರೆದೊಯ್ಯಬೇಕೆಂದು ಹೇಳಿದ್ದಾರೆ. ಪ್ರಧಾನಿಯವರು ಇತ್ತೀಚೆಗೆ ರಾಷ್ಟ್ರ ರಾಜಧಾನಿಯ ಜಂತರ್ ಮಂತರ್ನಲ್ಲಿ ನಡೆದ ಘಟನೆಯನ್ನು ಉಲ್ಲೇಖಿಸಿದ್ದು ತಮ್ಮ ಮತ್ತು ತಮ್ಮ ದಿವಂಗತ ತಾಯಿಯ ವಿರುದ್ಧ ನಿಂದನೀಯ ಭಾಷೆಯನ್ನು ಬಳಸಲಾಯಿತು. ಈ ಘಟನೆಯನ್ನು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನರು ನೋಡಿದ್ದಾರೆ. ಅಂಥ ನಡವಳಿಕೆಯ ಬಗ್ಗೆ ಸಮಾಜದಲ್ಲಿರುವಂತಹ ಕೋಪ ಮತ್ತು ನಿರಾಶೆ ಅರ್ಥವಾಗುವಂತಹದ್ದಾಗಿದ್ದರೂ ಬಾಲ್ಯ ಕಲಿಕೆಯ ತಪ್ಪುಗಳನ್ನು ಮಾಡುವ ಮತ್ತು ಅವುಗಳನ್ನು ಸರಿಪಡಿಸುವ ಹಂತವಾಗಿದೆ ಎಂದು ಹೇಳಿದ್ದಾರೆ. ಅಂಥ ಯುವ ಜನತೆಯನ್ನು ನ್ಯಾಯಾಲಯದ ವಿಚಾರಣೆಗೆ ಎಳೆಯುವ ಅಥವಾ ಸಮಾಜಕ್ಕೆ ಕಿರುಕುಳಕ್ಕೆ ಒಳಪಡಿಸುವ ಬದಲು ಸಮಾಜ ಅವರನ್ನು ಅಪ್ಪಿಕೊಂಡು ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಇದೇ ವೇಳೆ ಅಂತಹ ನಡವಳಿಕೆಯಲ್ಲಿ ಭಾಗಿಯಾಗಿರುವ ಮಕ್ಕಳನ್ನು ಕ್ಷಮಿಸಲು ಬಯಸುತ್ತೇನೆ ಎಂದಿರುವ ಅವರು, ಜನರು ಕೂಡ ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ಮತ್ತು ತಿಳಿವಳಿಕೆಯ ಮನೋಭಾವವನ್ನು ಸ್ವೀಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಶಿಕ್ಷೆಗಿಂತ ಮಾರ್ಗದರ್ಶನದ ಮಹತ್ವದ ಕುರಿತು ಹೇಳಿದ ಪ್ರಧಾನಿ, ದಾರಿ ತಪ್ಪುವ ಯುವ ಜನತೆಗೆ ಬೆಂಬಲ ಮತ್ತು ಸಕಾರಾತ್ಮಕ ಮಾರ್ಗದರ್ಶನದ ಅಗತ್ಯವಿದೆ. ಇದರಿಂದ ಯುವ ಜನರು ಜವಾಬ್ದಾರಿಯುತ ನಾಗರಿಕರಾಗಬಹುದು ಎಂದು ಅವರು ಹೇಳಿದ್ದಾರೆ. ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ತಪ್ಪುಗಳಿಂದ ಕಲಿಯಿರಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಭಾರತ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದ ಅವರು, ಪ್ರತಿಯೊಬ್ಬ ಯುವಕರು ತಮ್ಮ ಕನಸುಗಳನ್ನು ಅನುಸರಿಸುವ ಮೂಲಕ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವ ಮೂಲಕ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತಾರೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ 1 ದಿನದ ಭೇಟಿ ನೀಡಲಿದ್ದಾರೆ. ಮೊದಲು ಅವರು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ವಿಜಯನಗರ ಜಿಲ್ಲೆಯ ಭೋಗಪುರಂನಲ್ಲಿ ಸುಮಾರು 18,000 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಧಾನಿಯವರು ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಮಾನ ನಿಲ್ದಾಣವನ್ನು 5,600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕ್ರಮದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿಯವರು ವಿಶಾಖಪಟ್ಟಣಂನಲ್ಲಿ 460 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿರುವಂತಹ ಎಎಸ್ಐಪಿ ಸೆಮಿಕಂಡಕ್ಟರ್ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅನುಮೋದಿಸಲಾದಂತಹ ಆಂಧ್ರಪ್ರದೇಶದ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಸೌಲಭ್ಯವಾಗಿದೆ. ಈ ಸೌಲಭ್ಯವು ವಾರ್ಷಿಕವಾಗಿ ಸುಮಾರು 96 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸಿ ಹೆಚ್ಚಿನ ಕೌಶಲ್ಯ ಹೊಂದಿರುವ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಕರ್ನೂಲ್ ನವೀಕರಿಸಬಹುದಾದಂತಹ ಇಂಧನ ವಲಯದ 4.5 ಗಿಗಾವ್ಯಾಟ್ನ ಮೊದಲನೇ ಹಂತದ ಪ್ರಸರಣ ವ್ಯವಸ್ಥೆಗೆ ಪ್ರಧಾನಿ ಅಡಿಪಾಯ ಹಾಕಲಿದ್ದು, ಇದನ್ನು ವಿಶೇಷ ಉದ್ದೇಶದ ವಾಹನದ ಮೂಲಕ ಪವರ್ಗ್ರಿಡ್ ಮೂಲಕ ಸುಮಾರು 550 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಇದೇ ವೇಳೆ ಪ್ರಧಾನಿಯವರು ಸುಮಾರು 3,550 ಕೋಟಿ ರೂಪಾಯಿಗಳ ವೆಚ್ಚದ ಕರ್ನೂಲ್ ಪವನಶಕ್ತಿ ವಲಯ ಮತ್ತು ಸೌರಶಕ್ತಿ ವಲಯದ ಭಾಗ ಎ ಮತ್ತು ಭಾಗ ಬಿಗಾಗಿ ಪ್ರಸರಣ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅನಂತಪುರಂನಲ್ಲಿ ಸೌರಶಕ್ತಿ ವಲಯಕ್ಕೆ ಪ್ರಸರಣ ಯೋಜನೆಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದನ್ನು ಪವರ್ಗ್ರಿಡ್ 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಈ ಪ್ರಸರಣ ಯೋಜನೆಗಳು ಕರ್ನೂಲ್ ಮತ್ತು ಅನಂತಪುರಂನಲ್ಲಿನ ನವೀಕರಿಸಬಹುದಾದಂತಹ ಇಂಧನ ವಲಯಗಳಿಂದ ಉತ್ಪಾದಿಸುವ ವಿದ್ಯುತ್ತನ್ನು ಸ್ಥಳಾಂತರಿಸಲು ಮತ್ತು ರಾಷ್ಟ್ರೀಯ ಗ್ರಿಡ್ ಮೂಲಕ ದೇಶಾದ್ಯಂತ ಫಲಾನುಭವಿಗಳಿಗೆ ವಿದ್ಯುತ್ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು 1,880 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯನ್ನು ರಾಷ್ಟ್ರಕ್ಕೆ ಅರ್ಪಿಸಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 565ರ ಪೆಂಚಲಕೋಣ ಎರ್ಪೇಡು ವಿಭಾಗದ ಲಿಂಗ ಸಮುದ್ರಂನಲ್ಲಿ ಉನ್ನತ ಮಟ್ಟದ ಸೇತುವೆ ಶಿಲಾನ್ಯಾಸವನ್ನು

0: ಕೂಡ ಅವರು ನೆರವೇರಿಸಲಿದ್ದಾರೆ. ಬಳಿಕ ಪ್ರಧಾನಿ ಅವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2026-27 2030-31 ಮುಂದುವರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು 3.15 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ರೈತರ ಸಮೃದ್ಧಿಯು ರಾಷ್ಟ್ರದ ಸಮೃದ್ಧಿಯ ದ್ಯೋತಕವಾಗಿದೆ ಎಂಬ ಸರ್ಕಾರದ ಬದ್ಧತೆಯನ್ನು ಈ ಅನುಮೋದನೆಯು ಪುನರುಚ್ಚರಿಸುತ್ತದೆ. ಪಿಎಂ ಕಿಸಾನ್ ಯೋಜನೆಯ ಮೂಲಕ ಅರ್ಹ ರೈತ ಕುಟುಂಬಗಳಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಸಕಾಲಿಕ ಮತ್ತು ಪಾರದರ್ಶಕ ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇಲ್ಲಿಯವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ಸಹಾಯವು ರೈತರಿಗೆ ಬೀಜಗಳು, ರಸಗೊಬ್ಬರ, ನೀರಾವರಿ, ಕೃಷಿ ಯಂತ್ರೋಪಕರಣ ಮತ್ತು ಇತರ ಕೃಷಿ ಅಗತ್ಯಗಳಲ್ಲಿ ಸಕಾಲಿಕ ಹೂಡಿಕೆ ಮಾಡಲು ಅನುವು ಮಾಡಿಕೊಟ್ಟಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದೇ ವೇಳೆ 2030-31 ಹಣಕಾಸು ವರ್ಷದವರೆಗೆ 84 ಕೋಟಿ ರೂಪಾಯಿಗಳ ಅನುಮೋದಿತ ವೆಚ್ಚದೊಂದಿಗೆ ರಾಷ್ಟ್ರೀಯ ಕಡಲಾಚೆಯ ಪರಿಶೋಧನಾ ಯೋಜನೆ ಸಮುದ್ರ ಮಂಥನಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವ ಸಂಪುಟವು 2026-27 ವರೆಗಿನ ಅವಧಿಗೆ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಮಹಾಸಂಘಗಳಿಗೆ ಹೆಚ್ಚುವರಿ ನೆರವು ನೀಡಲು ಒಟ್ಟು 36,441 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಈ ನಿರ್ಧಾರವು ಯುವ ಜನರ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಯ ಶಕ್ತಿಯನ್ನು ಬಳಸಿಕೊಳ್ಳುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ ಮತ್ತೊಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನದ ಪದಕಗಳನ್ನು ಗೆಲ್ಲುವುದರ ಜೊತೆಗೆ ಪುರುಷರ ಜಾವೆಲಿನ್ ಎಸೆತದಲ್ಲಿ ಡಬಲ್ ಪೋಡಿಯಂ ಸಾಧನೆಯನ್ನು ಮಾಡಿದೆ. ಡೆಕಥ್ಲಾನ್ನಲ್ಲಿ ಮೊದಲ ಬಾರಿಗೆ ಕಂಚಿನ ಪದಕ ಗೆದ್ದಿರುವ ಭಾರತ ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ಗೆ ಪ್ರವೇಶ ಪಡೆಯುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಜೂಡೋ ಸ್ಪರ್ಧೆಯಲ್ಲಿ ಅಸ್ಮಿತಾ ಡೇ ಮತ್ತು ಹರ್ಷ ಸಿಂಗ್ ಇತಿಹಾಸ ನಿರ್ಮಿಸಿದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಆಟಗಾರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಸ್ಮಿತಾ ಡೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನು ಗೋಲ್ಡನ್ ಸ್ಕೋರ್ನಲ್ಲಿ ಮಣಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಪುರುಷರ 60 ಕೆಜಿ ವಿಭಾಗದಲ್ಲಿ ಹರ್ಷ ಸಿಂಗ್ ಆಸ್ಟ್ರೇಲಿಯಾದ ಒಲಿಂಪಿಯನ್ ಜೋಶುವಾ ಕಾಜಟ್ ಅವರನ್ನು ಸೋಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಯಾಮಿನಿ ಮೌರ್ಯ ಬೆಳ್ಳಿ ಪದಕ ಗೆದ್ದಿದ್ದು ಜೂಡೋದಲ್ಲಿ ಭಾರತ 2 ಚಿನ್ನ ಮತ್ತು 1 ಬೆಳ್ಳಿ ಪದಕದೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದ ತನ್ನ ಅತ್ಯುತ್ತಮ ಸಾಧನೆಯನ್ನು ದಾಖಲಿಸಿದೆ. ಅಥ್ಲೆಟಿಕ್ಸ್ನಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಪುರುಷರ ಜಾವೆಲಿನ್ ಎಸೆತದಲ್ಲಿ ಋತುವಿನ ಶ್ರೇಷ್ಠ 85.83 ಮೀಟರ್ ದೂರ ಎಸೆದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಶ್ರೀಲಂಕಾದ ರುಮೇಶ್ ತರಂಗ ಪತಿರಗೆ 89.75 ಮೀಟರ್ ದೂರ ಎಸೆದು ಚಿನ್ನದ ಪದಕವನ್ನು ಪಡೆದರೆ ಭಾರತದ ಯಶ್ವೀರ್ ಸಿಂಗ್ ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಶ್ರೇಷ್ಠ 85.41 ಮೀಟರ್ ದೂರ ಎಸೆದು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ. ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಸರಕುರಿನ 9ನೇ ವಾರ್ಡಿನ ಶ್ರೀಯುತ ವಿಜಯ್ ಕುಮಾರ್ ಮತ್ತು ಶ್ರೀಮತಿ ಶಾಂತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಭಾರತೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಲಿದ್ದಾರೆ. ನಮ್ಮ ಜೊತೆಗೆ ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀಯುತ ವಿಜಯ್ ಕುಮಾರ್ ಮತ್ತು ಅವರ ಪತ್ನಿಯಾದಂತಹ ಶ್ರೀಮತಿ ಶಾಂತಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜನಧ್ವನಿ ಬಗ್ಗೆ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಗುರುತಿಸಿಕೊಂಡಿರೋದು ನಮಗೆ ತುಂಬಾ ಖುಷಿಯ ವಿಚಾರ ಸರ್. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಕಿರುಪರಿಚಯವನ್ನ ಮಾಡಿಕೊಡಿ ಸರ್.
1: MS ವಿಜಯ ಕುಮಾರ್. ನಾನು ವಾಹನ ಚಾಲಕ, ಈಗ ವಾಹನ ಓಡಿಸ್ತಾ ಇಲ್ಲ. ಕಣ್ಣು ಕಾಣಿಸಲ್ಲ. 76 ನನ್ನ ವಯಸ್ಸು, 77.
0: ಮನೇಲಿ ಯಾರ್ಯಾರಿದ್ದೀರಿ ಸರ್ ನೀವು?
1: ನಾನು, ನನ್ನ ಹೆಂಗಸರು.
0: ಜನಧ್ವನಿ ರೇಡಿಯೋ ಕೇಂದ್ರ ಯಾವಾಗ ಪರಿಚಯ ಆಯ್ತು ನಿಮ್ಗೆ?
1: ನನಗೆ ಸುಮಾರು ಬಿಗಿನಿಂಗ್ ಅಂತ ಗೊತ್ತು ಮೇಡಮ್. ನನಗೆ ಫಸ್ಟ್ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ರು, ಆಗಿಂದಲೇ ಕೇಳಿದ್ರು.
0: ಒಂದು ಜನಧ್ವನಿ ಆರಂಭದ ದಿನಗಳಿಂದನೂ ಕೂಡ ನೀವು ರೇಡಿಯೋವನ್ನ ಆಲಿಸ್ತಾ ಬರ್ತಾ ಇದ್ರಿ.
1: ರೇಡಿಯೋ ಇಲ್ಲದ್ರೆ ಮೊಬೈಲ್ ಅಲ್ಲೂ ಹಾಕೊಂಡು ಕೇಳ್ತೀನಿ. ರೇಡಿಯೋ ರೇಡಿಯೋ ಆಲ್ರೆಡಿ ಒಂದ್ ಮನೇಲಿ ರೇಡಿಯೋ ಎಲ್ಲ ಸಿಕ್ಕಿದ್ದು, ಅದ್ರಲ್ಲಿ ಈಗ ಸರಿಯಾಗಿ ಬರ್ತಾ ಇಲ್ಲ. ಜನಧ್ವನಿ ಎಲ್ಲ ಬರೋದ.
0: ಯಾರ್ಯಾರು ಕೇಳ್ತೀರ ಸರ್ ಮನೇಲಿ ನೀವು?
1: ನಾನು ಅಕಸ್ಮಾತ್ ಯಾರು ಜನಗಳು ಬಂದ್ರೆ ಅವರು ಕೇಳ್ತಾರೆ.
0: ಎಷ್ಟೆಷ್ಟು ಆಗ್ತಿದೆ ಜನಧ್ವನಿ ನಿಮ್ಗೆ?
1: ಬಹಳ ಇಷ್ಟ ಆಗಿಲ್ಲ ಮೇಡಮ್.
0: ಯಾಕೆ?
1: ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಷ್ಟ. ಬೆಳಗ್ಗೆ ಅವರು ಮುರುರಾಜ್ ಕಂಪಿಗೆ ಅವರು ಕೇಳ್ತೀವಿ, ಅದು ಬಿಟ್ಟರೆ ವಾರ್ತೆ. ಆಮೇಲೆ ಆಫೀಸ್ ಅವರುಗಳೆಲ್ಲ ಇದು ಮಾಡ್ತಾರಲ್ಲ ನೀವು, ಅದ ಸಂದರ್ಶನ ಅದೆಲ್ಲ ಕೇಳ್ತೀವಿ ಪ್ರೋಗ್ರಾಮ್ಗಳೆಲ್ಲ.
0: ಕಗ್ಗ ಬರ್ತಿದ್ಯಲ್ಲ, ಕೇಳ್ತಿದ್ದೀರಾ?
1: ನಾ ಕೇಳ್ತಾ ಇದ್ದೀನಿ.
0: ಹೇಗೆ ಬರ್ತೀರಾ?
1: ಎಲ್ಲ ಬರ್ತಾರೆ. ಈ ಥರ ಮಾಡಿ ಚೆನ್ನಾಗಿ ನಡೆಸ್ಕೊಡ್ತಾರೆ.
0: ಅಂದ್ರೆ ಇವನ್ ಕಗ್ಗ ಕೂಡ ನೀವು ಕೇಳ್ತಾ ಇದ್ದೀರಾ? ಈಗ ಜನಧ್ವನಿ ಕೇಂದ್ರ ಒಂದು ಸರ್ಗೂರಲ್ಲೇ ಇರೋದು ನಿಮ್ಗೆ ಖುಷಿ ಆಗ್ತಿದೆ ಸರ್?
1: ಬಹಳ ಚೆನ್ನಾಗಿದೆ, ಖುಷಿ ಆಗ್ತಿದೆ. ನಮ್ಮಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ,
0: ಈಗ ಎಷ್ಟೋ ದೂರದ ಕೇಂದ್ರಗಳಿಗೆ ಹೋಗ್ಬೇಕು ಅಂತಂದ್ರೆ ನಾವು ದೊಡ್ಡ ನಗರಗಳಿಗೆ ಧಾವಿಸ್ಬೇಕು. ಈ ನಿಟ್ಟಿನಲ್ಲಿ ಸರ್ಗೂರಲ್ಲಿ ಇರೋದು ನಿಮ್ಗೆ ಖುಷಿ ಆಗ್ತಾ ಇದೆ?
1: ಖುಷಿ ಆಗ್ತದೆ. ಅಲಾರಾಮ್ ಇದ್ದಂಗೆ ಮೇಡಮ್, ನಂದು 6:30 ಹಾಕ್ಬಿಟ್ಟಿನಿ. ಎಲ್ಲ ಸಾಮಾನ್ಯ 9 ಗಂಟೆ ಕೇಳ್ತಾ ಇದ್ದೀನಿ. ಆಮೇಲೆ ಹೊರಗಡೆ ಎಲ್ಲಾರು ಹೋದ್ರೆ
0: ಬೆಳಗ್ಗೆ ಒಂದು ಪ್ರಾರಂಭದ ಧ್ವನಿಯಿಂದ ನಿಮ್ಮ ಕೆಲಸ ಮುಗಿಯೋವರೆಗೂ ಕೂಡ ನಮ್ಮ ಜನಧ್ವನಿನ ಆಲಿಸ್ತಾ ಬರ್ತಾ ಇದ್ರ ನೀವು? ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಕೇಳ್ಬೇಕು ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸರ್?
1: ನಮ್ಗೆ ಕೆಲವು ಜನರಿಗೆ ಉಪಯೋಗ ಆಗುವಂತ ಪ್ರಕಟಿಸ್ತಾ ಇರ್ಬೇಕು. ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಪ್ರಕಟಿಸಿದ್ರೆ ಸಾಮಾನ್ಯವಾಗಿ ಎಲ್ಲರೂ ತಿಳುವಳಿಕೆ ಪಡ್ತಾರೆ.
0: ಸರಿ, ಇವಾಗ ನೀವು ಹೇಳಿದ್ರಿ ಸರ್ಗೂರಲ್ಲೇ ಇರೋದು ತುಂಬಾ ಖುಷಿ ಆಗ್ತಿದೆ ನಮ್ಮ ಜನಧ್ವನಿ ಅಂತ ಹೇಳಿದ್ರಿ. ಈಗ ಸಮುದಾಯದ ಭಾಗವಹಿಸುವಿಕೆ ಹೆಚ್ಚಾಗಿದೆ, ಇದ್ರ ಬಗ್ಗೆ ಏನ್
1: ಹೇಳ್ತಾರೆ?
0: ಸಮುದಾಯದ ಭಾಗವಹಿಸುವಿಕೆ ಇದ್ದಷ್ಟು ಜನಧ್ವನಿ ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ರ. ಈಗ 15 ದಿನಕ್ಕೊಂದ್ಸರಿ ನಾವು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದಕ್ಕೆ ಸಾಕಷ್ಟು ಅಧಿಕಾರಿಗಳು ಬಂದು ಜನಗಳ ಸಮಸ್ಯೆಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
1: ಜನಗಳಿಗೆ ಅನುಕೂಲ ಆಗ್ತಾ ಅನುಕೂಲ ಆದಷ್ಟು ಜನಗಳು ಪಡ್ಕೋಬೇಕು. ನಾನು ಮುಂಚೆ ಹಳೆ ರೇಡಿಯೋನಲ್ಲಿ AS ಮೂರ್ತಿ ಅವ್ರದ್ದು ಇದ್ಬಿಟ್ಟು ಡಾಕ್ಟರ್ ಕುಲರಾಜ್ ಕರ್ಣಿಗೆ ಅವ್ರದ್ದು

0: ಎಲ್ಲ ಸಲ ಪ್ರೋಗ್ರಾಮ್ ಬರ್ತಾ ಇದೆ ಕೈ ಹಾಕೊಂಡು ಒಂದು ಮಾತು ಅಂತ
1: ಅಂದ್ರೆ ಅವಾಗ್ಲಿಂದನು ಕೂಡ ನಿಮ್ಗೆ ಈ ಒಂದು ರೇಡಿಯೋ ಆಸಕ್ತಿ ಕೂಡ ಬೆಳೆದು ಬಂದಿದೆ ಅಂತ ಹೇಳ್ತಾ ಇದ್ರಿ. ಅದೇ ರೀತಿ ಇನ್ಯಾವ ತರ ನಿಮ್ಗೆ ಕಾರ್ಯಕ್ರಮಗಳು ನಿಮ್ಮ ಅಭಿರುಚಿಗೆ ತಕ್ಕಂತೆ ಇನ್ಯಾವ ತರ ಕಾರ್ಯಕ್ರಮಗಳು ಬಂದ್ರೆ ಸೂಕ್ತ ಅಂತ ಅನ್ಸುತ್ತೆ ಸರ್?
0: ಕೆಲವು ಈ ಸಣ್ಣ ಸಣ್ಣ ಕಥೆಗಳು ಮಕ್ಕಳಿಗೆ ತಿಳುವಳಿಕೆ ಬರೋದನ್ನೆಲ್ಲ ಇದ್ ಮಾಡಿದ್ರೆ ಅವರು ಕಲಿತಾರೆ. ಆಗ ಮೌಲ್ಯಯುತ ಆಗಿರೋದನ್ನ ಪ್ರಸಾರ ಮಾಡಿದ್ರೆ ನೀವು ಚೆನ್ನಾಗಿರ್ತದೆ.
1: ಅಂದ್ರೆ ಮೌಲ್ಯಯುತಗಳನ್ನ ಒಳಗೊಂಡ ವಿಷಯಗಳನ್ನ ಕೂಡ ಪ್ರಸಾರ ಮಾಡಿದ್ರೆ ಇನ್ನಷ್ಟು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರಿ.

0: ಅಂದ್ರೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ಬುಡಕಟ್ಟು ಜನರಿಗೆ ಉಪಯೋಗ ಆಗೋ ನಿಟ್ಟಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಅದು ಬಹಳ ಇದು ಮೇಡಮ್, ಅನುಕೂಲ ಆಗಿದೆ ಅವ್ರಿಗೆಲ್ಲ, ಆಡಿಯೋರಿಗೆಲ್ಲ ಬಹಳ ಅನುಕೂಲ ಆಗಿ ಅವರು ಮುಂದೆ ಬರ್ತಾ ಇದಾರೆ. ಈಗ ವಿವೇಕಾನಂದ ಸಂಸ್ಥೆ ಬರಲಾಗಿ ಆಡಿಯೋರಿಗೆಲ್ಲ ಬಹಳ ಉಪಯೋಗ ಆಗಿದೆ.
0: ನಮ್ಮ ಜನಧ್ವನಿಲೂ ಕೂಡ ಅವರ ಕಾರ್ಯಕ್ರಮಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದೀವಿ. ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ವಿ.
0: ಯಾವ್ದು ಕೇಳಿದಿರಿ?
1: ಅವ್ರದ್ದು ಇದೆಲ್ಲ ಅವರ ಕಾರಿನ ಬದುಕು, ನಂಗ ಕಾಡು ನಂಗ ಜನ ಅವೆಲ್ಲ ಇಷ್ಟ ಆಗಿದೆ.
0: ಅಂದ್ರೆ ನಂಗ ಕಾಡು ನಂಗ ಜನ ಕಾರ್ಯಕ್ರಮನು ಕೂಡ ನೀವು ಕೇಳ್ತಾ ಬರ್ತಾ ಇದ್ರಿ? ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಜನಗಳ ಸಮಸ್ಯೆ ಅನುಗುಣವಾಗಿ
1: ಎಲ್ಲ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಅವರವ ಅಧಿಕಾರಿಗಳು ನಿಮ್ ಸಿಗ್ತಾರೆ, ಅವ್ರನ್ನೆಲ್ಲ ಸಂದರ್ಶನ ಮಾಡಿ ಜನಗಳಿಗೆ ತಿಳುವಳಿಕೆ ಕೊಡೋದು.
0: ನೀವು ನಮ್ಮ ಜನಧ್ವನಿ ಬಗ್ಗೆ ಇತರರಿಗೆ ಹೇಳೋದುಂಟಾ?
1: ಹೌದು, ಚೆನ್ನಾಗಿದೆ ಹೇಳಿ ನೀವು ಅದೇ ಹೇಳ್ತೀನಿ.
0: ಅಂದ್ರೆ ಕೇಳ್ಬೇಕಾದ್ರೆ ಇತರ ಜನಗಳು ಕೂಡ ಬಂದ್ರೆ ನೀವು ನಮ್ಮ ಜನಧ್ವನಿ ಆಲ್ಸಿ ಅಂತ ನೀವು ಕೂಡ ಒಂದು ನಿರ್ದೇಶನ ನೀಡ್ತೀರಿ?
1: ಹೌದು,
0: ತುಂಬಾ ಖುಷಿಯ ವಿಚಾರ ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೊಬ್ಬ ಕೇಳುಗರಾಗಿ ಏನ್ ಸಂದೇಶವನ್ನ ಕೊಡ್ತೀರಾ ಸರ್?
1: ಎಲ್ಲಾರು ನೀವು 6:30 ಹಾಕೊಂಡು ರೇಡಿಯೋನ, ರೇಡಿಯೋ ಇಲ್ಲ ಮೊಬೈಲ್ ಹಾಕೊಂಡು ಕೇಳಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ.
0: ಸಕಾಲದಲ್ಲಿ ಒಂದು ಸಂಪೂರ್ಣ ಮಾಹಿತಿ ಅನ್ನೋದು ಜನಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ, ಇದನ್ನ ಉಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮ ಜನಧ್ವನಿ ಕೇಳುಗರಿಗೆ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಧನ್ಯವಾದಗಳು.

0: ಹಾಗೆ ಕೇಳುಗರೇ, ಇವತ್ತಿನ ನಮ್ಮ ಜನಧ್ವನಿ ಇನ್ನೊಬ್ಬ ಕೇಳುಗರಾದ ಶ್ರೀಮತಿ ಶಾಂತಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಅವರಿಂದಲೂ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ಹೆಸರು ಕೆವಿ ಶಾಂತಮ್ಮ. ಮನೆಯಲ್ಲೇ ಇದ್ದೀನಿ ನಾನು. ನಾನು ಜನಧ್ವನಿ ರೇಡಿಯೋ ಕೇಳಿ 6:30 ಆಗ್ತದೆ, ರಾತ್ರಿ 8:30 ನಿಲ್ಕೊಂಡೇ ಇಲ್ಲ. ಯಾಕಂದ್ರೆ ನಾವು ಟಿವಿ ನೋಡೋಣ, ನಾವು ಕರೆನ್ಸಿ ಹಾಕ್ತೀವಿ, ಅದಕ್ಕೆ ರೇಡಿಯೋನೇ ಕೇಳೋದು.
0: ಯಾಕೆ
1: ಯಾಕೆ ಅಂದ್ರೆ ಟಿವಿ ಅಂದ್ರೆ ಅಲ್ಲೇ ಕೂತಿರ್ಬೇಕು, ಮನೆ ಕೆಲಸ ಮಾಡೋಕ್ಕಿಲ್ಲ. ರೇಡಿಯೋ ಅದು ಕೇಳ್ತಾ ಅದೇ ಇದೆ, ಎಲ್ಲ ಕೆಲಸ ಮಾಡ್ಕೋಬಹುದು. ಇದು ಒಳ್ಳೆ ಪ್ರೋಗ್ರಾಮ್ಗಳು ಬರ್ತಾವಲ್ಲ, ತಿಳುವಳಿಕೆ ಆಗುತ್ತೆ, ಅದಕ್ಕೆ ನಮ್ಗೆ

0: ಜನಧ್ವನಿ. ಎಷ್ಟು ವರ್ಷದಿಂದ ಆಲಿಸ್ತಾ ಬರ್ತಾ ಇದ್ರಿ ಮೇಡಮ್ ನೀವು?
1: ನಾವು 4 ವರ್ಷದಿಂದ ಕೇಳ್ತಾ ಇದೀವಿ ಮೇಡಮ್.
0: ಎಷ್ಟು ಖುಷಿ ಅನ್ಸುತ್ತೆ ನಮ್ಮ ಜನಧ್ವನಿ ಕೇಳೋಕೆ ನಿಮ್ಗೆ?
1: ತುಂಬಾ ಖುಷಿ ತಿಳುವಳಿಕೆ ಬರುತ್ತೆ. ನಂಗೆ ತುಂಬಾ ಇಷ್ಟ ಜನಧ್ವನಿ. ಒಂದಿನ ಇಲ್ಲ ಅಂದ್ರೆ ಬೇಜಾರಾಗುತ್ತೆ.
0: ಅಂದ್ರೆ ಜನಧ್ವನಿ ಒಂದು ಆಲಿಸುವಿಕೆ ಅನ್ನೋದು ನಿಮ್ಗೆ ಅತ್ಯುತ್ತಮ ಭಾಗವಾಗಿ ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಜನಧ್ವನಿ ನಿಮ್ಗೆ ಪರಿಚಯ ಆದಾಗ ಇದೇ ತರ ಕಾರ್ಯಕ್ರಮಗಳು ಇಷ್ಟ ಆಗ್ತಿದ್ವಾ?
1: ಹೌದು ಮೇಡಮ್.
0: ಯಾವ ತರ ಕಾರ್ಯ?

0: ಸಿನಿಮಾಗಳು ಇಷ್ಟಪಡ್ತಿದ್ರಿ?
1: ಇವರಿಗೆ ಸುಪ್ರಭಾತದಿಂದ ಹಿಡಿದು ಕರುಣಾಳು ಬಾಬಳಕೆ ಇದು ಸೀತಾರಾಮ್ ಸರ್ ನಡೆಸ್ಕೊಡ್ತಾರಲ್ಲ ನಿತ್ಯದ ಬದುಕಿಗೆ ಬೆಳಕು, ಅದೆಲ್ಲ ಪ್ರತಿಯೊಂದು ಸಂದರ್ಶನಗಳು ವಾರ್ತೆ ಎಲ್ಲ ಕೇಳ್ತೀವಿ ಮೇಡಮ್.
0: ಮಾಹಿತಿಗಳು ಉಪಯೋಗ ಆಗ್ತಾ ಇದೆಯಾ?
1: ಸಂದರ್ಶನಗಳು ಅವೆಲ್ಲ ತುಂಬ ಇದೆ. ಆಮೇಲೆ ಮಹಿಳೆಯರ ಕಾರ್ಯಕ್ರಮ ಈ ಕೆಂಪಿನಲ್ಲಿ ಎಲ್ಲ ಟ್ರೈನಿಂಗ್ ತಗೊಂಡು ಇದೆಲ್ಲ ಇದು ಮಾಡ್ತಾ ಇದ್ದೀರಲ್ಲ ಮೇಡಮ್, ಹೆಣ್ಮಕ್ಳು ತುಂಬಾ ಮುಂದೆ ಬರ್ತಾ ಇದ್ದಾರೆ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ.
0: ನೀವು ಮಹಿಳೆ ಕಾರ್ಯಕ್ರಮ ಆಗಿರ್ಬೋದು, ಕಗ್ಗದ ಕಾರ್ಯಕ್ರಮ ಆಗಿರ್ಬೋದು, ಕರುಣಾಳುವ ಬೆಳಕೆ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚಿಗೆ ಆಲಿಸಿ ಒಂದು ಕಾರ್ಯಕ್ರಮದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ತಿಳಿಸೋಕೆ ಇಷ್ಟಪಡ್ತೀರಿ?
1: ಹೌದು ಮೇಡಮ್. ಮತ್ತೆ ಹರಿಕತೆ ಬರುತ್ತಾರ ಬುಧವಾರ ಗುರುವಾರ ಅದು ಕೇಳ್ತೀವಿ ಮೇಡಮ್.
0: ಇನ್ಯಾವ ತರ ಕಾರ್ಯಕ್ರಮಗಳು ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್?
1: ಇನ್ಯಾವ ತರ ಅಂದ್ರೆ ಜನರಿಗೆ ತಿಳುವಳಿಕೆ ಬರ್ಬೇಕು, ಆ ತರ ಕಾರ್ಯಕ್ರಮಗಳು ಆಗ್ತದೆ.
0: ಈಗ ಮ್ಯಾಮ್ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜನಧ್ವನಿ ಕೇಂದ್ರಕ್ಕೆ ಬಂದು ಸಮಸ್ಯೆಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರೆ, ಇದ್ರ ಬಗ್ಗೆ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಯಾಕೆ
1: ನಾವು ಹೋಗಿ ಅವ್ರ ಆಫೀಸ್ ಅಲ್ಲೆಲ್ಲ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಕ್ ಆಗಲ್ಲ, ಇಲ್ಲಾದ್ರೆ ತಿಳ್ಕೋಬಹುದು ತಿಳ್ಕೊಕ್ಕೆ ತಿಳ್ಕೋಬಹುದು, ಅದರಿಂದ ತುಂಬಾ ಇಷ್ಟ ಆಗುತ್ತೆ ನಮ್ಗೆ.
0: ಅಂದ್ರೆ ಸಕಾಲದಲ್ಲಿ ಮಾಹಿತಿ ಕೊಡೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಫೋನ್ ಮುಖಾಂತರ ಸಿಗುತ್ತೆ ಅಂದ್ರೆ ತುಂಬಾ ಖುಷಿಯ ವಿಚಾರ.
1: ಅಲ್ಲಿ ಹೋಗಿ ಹೋಗಿ ಮಾಡಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಒಳಕ್ ಹೋಗಕ್ಕೆ ಕಷ್ಟ ಹಂಗೆಲ್ಲ ಮಾಡಕ್ಕಿಂತ ಇಲ್ಲಿ ನೇರವಾಗಿ ಕೇಳ್ಬೋದಲ್ಲ ಮೇಡಮ್.
0: ಹೌದು,
1: ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಜನಗಳು.
0: ಮೇಡಮ್, ಹಾಗೆ ನಮ್ಮ ಜನಧ್ವನಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮೂಡಿ ಬರ್ತಾ ಇದೆ, ಮಕ್ಕಳಿಗಾಗಿರ್ಬೋದು ವೃದ್ಧರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಎಲ್ಲಾ ವರ್ಗದವರೆಗೂ ಕಾರ್ಯಕ್ರಮಗಳು ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಇನ್ಯಾವ ತರ ಕಾರ್ಯಕ್ರಮಗಳು ನಿಮ್ಗೆ ಬರಬೇಕು ಅಂತ ಅನ್ನಿಸುತ್ತೆ ಮೇಡಮ್?
1: ವಯಸ್ಸಾದವ್ರಿಗೆ ಏನಾದ್ರೂ ಮನೇಲೇ ಇಟ್ಕೊಂಡು ಮಾಡೋದು ಇದ್ರೆ ಇದ್ ಮಾಡಿ ಅಂತ ಹೇಳ್ಕೊಂಡು, ಇವಾಗ ಟ್ರೈನಿಂಗ್ ಆದ್ರೂ ನಮ್ಗೆ ಏಜ್ ಆಗದ ಅಂತಾರೆ ಮೇಡಮ್. ಮನೇಲೆ ಮಾಡೋದ್ ಏನಾದ್ರು ಕಾರ್ಯಕ್ರಮಗಳು ಇದ್ರೆ
0: ಅಂದ್ರೆ ವಯೋವೃದ್ಧರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಸೇವಾ ಸೌಲಭ್ಯಗಳನ್ನ ನಮ್ಮ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ರೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರೆ.

0: ಮೇಡಮ್, ಸರ್ಗೂರಲ್ಲೇ ಜನಧ್ವನಿ ಕೇಂದ್ರ ಇರೋದು, ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮ್ಮೂರಿಂದ ರೇಡಿಯೋ ಸ್ಟೇಷನ್ ಇದೆ ಅಂತ. ಇವಾಗ ಅಕೌಂಟಿಂಗ್ ಇಂದ ಸರಿಯಾಗಿ ಬರ್ತಾ ಇಲ್ವಲ್ಲ ಮೇಡಮ್, ಇದು ರೇಡಿಯೋ ಇದೆ ಅಷ್ಟು ಸ್ಪಷ್ಟವಾಗಿ ಬರ್ತಿತ್ತು ನಮ್ಮ ಮನೇಲಿ. ಎದ್ದು ಎದ್ದು ಆರು ವರೆಗೆ ರೇಡಿಯೋ ಹಾಕ್ಬಿಡೋ ನಮ್ಮನೆ, ಇನ್ಯಾರು ಹಾಕಲ್ಲ ಇಲ್ಲಿ, ಎಲ್ಲ ಟಿವಿ ನೋಡ್ತಾರೆ. ನಾವು ರೇಡಿಯೋ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಒಂದಿನ ಆರೂವರೆಗೆ ಹಾಕ್ಬಿಡ್ತೀವಿ, ಸುಪ್ರಭಾತದಿಂದ ಹಿಡಿದು ರಾತ್ರಿ ಎಂಟೂವರೆ ವರೆಗೂ ಇರ್ತೀವಿ.
0: ಕೇಳ್ತೀರಾ? ನಿಮ್ಮ ಮಾತಿನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಿಗೆ ಒಂದು ಗಮನ ಕೊಡುವ ಒಂದು ನಿಟ್ಟಿನಲ್ಲಿ ನೀವು ರೇಡಿಯೋವನ್ನ ಯಾಕೆ ಆಲಿಸ್ತಾ ಇದ್ದೀರಾ ಮೇಡಮ್?
1: ಅದೇ ಟಿವಿ ಹಾಕಿ ಬರುತ್ತೆ, ಅನುಕೂಲತೆ ಟಿವಿ ಇಟ್ಕೊಂಡಿಲ್ವ, ಅಲ್ಲೇ ಟಿವಿ ಇದ್ರು ಕರೆನ್ಸಿ ಹಾಕ್ತಾರ. ನಾವು ಪೆನ್ಸಿಲ್ ತಗೊಂಡು ಜೀವನ ಮಾಡೋದು ಇಬ್ರು, ಅವೆಲ್ಲ ವೇಸ್ಟ್ ಖರ್ಚು ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ ರೇಡಿಯೋ ಕೇಳ್ತೀವಿ.
0: ಒಂದು ರೇಡಿಯೋ ಮಾಹಿತಿಯನ್ನ ಈಗಲೂ ಕೂಡ ಉಪಯೋಗಿಸ್ಕೊಂಡು ಜೀವನವನ್ನ ಮಾಡ್ಬೇಕು ಅಂತ ಸಂದೇಶದ ಮೂಲಕ ಹೇಳ್ತಾ ಇದ್ರಿ.
1: ಧಾರಾವಾಹಿಗಳನ್ನ ನೋಡೋದು ಅವೆಲ್ಲ ನಮ್ಗೆ ಇಷ್ಟ ಇಲ್ಲ ಮೇಡಮ್, ರೇಡಿಯೋ ಕಾರ್ಯಕ್ರಮನೇ ಇಷ್ಟ.
0: ಈ ನಿಟ್ಟಿನಲ್ಲಿ ಸಮುದಾಯದ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ಬುಡಕಟ್ಟು ಸಮುದಾಯ ವರ್ಗದವರು ಭಾಗವಹಿಸ್ತಾರೆ. ಇದನ್ನೆಲ್ಲ ಕೇಳಿದಾಗ ಏನನ್ಸುತ್ತೆ ನಿಮ್ಗೆ?
1: ಅವರು ಎಲ್ಲ ಮುಂದೆ ಬಂದಿದ್ದಾರೆ ಮೇಡಮ್, ಇವಾಗ ನಿಮ್ಮ ಕಡೆಯಿಂದ ಬುಡಕಟ್ಟು ಸಮುದಾಯದವರೆಲ್ಲ ತುಂಬಾ ಮುಂದುವರೆದಿದ್ದಾರೆ, ವಿದ್ಯಾ ಬುದ್ಧಿ ಎಲ್ಲ ಕಲ್ತ್ಕೊಂಡು ಟ್ರೈನಿಂಗ್ ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ, ತುಂಬಾ ಅನುಕೂಲ ಆಗಿದೆ ಅವ್ರಿಗೂ.
0: ಅಂದ್ರೆ ಈ ತರಾನೇ ಮುಂದುವರೆದ್ರೆ ತುಂಬಾ ಖುಷಿ ಆಗುತ್ತೆ, ನಮ್ಮ ರೇಡಿಯೋ ಮೂಲಕ ಅವರು ಕೂಡ ಹೊರ ಜಗತ್ತಿಗೆ ಪರಿಚಯ ಆದ್ರೆ
1: ಮಾಡ್ಕೊಂಡು ಅವರು ಮುಂದೆ ಬಂದಿದ್ದಾರೆ, ಈಗ ಈಚೆಗೆ ಬಂದಿದ್ದಾರೆ, ಮೊದಲು ಕಾಡಲ್ಲಿ ಇದ್ದಂಗಿಲ್ಲ ಇವಾಗ ಅವರು.
0: ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನ ನಮ್ಮ ರೇಡಿಯೋ ಮೂಲಕ ಬಿತ್ತರಿಸೋದ್ರಿಂದ ಇದನ್ನ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ. ಈ ಹಬ್ಬ

0: ಕಾರ್ಯಕ್ರಮಗಳಲ್ಲಿ ಅದಕ್ಕೆ ತಕ್ಕಾಗಿ ಯಾವ ಹಬ್ಬದಲ್ಲಿ ಆಯಾ ಇದೆಲ್ಲ ಹೇಳ್ತಿರಲ್ವಾ, ತಿಳುವಳಿಕೆ ಕಥೆ ಇವೆಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್.
1: ಅಂದ್ರೆ ವಿಶೇಷ ದಿನಗಳನ್ನು ಕೂಡ ನೀವು ಕೇಳ್ತಾ ಬರ್ತಾ ಇದ್ರಿ?
0: ಕೇಳ್ತೀವಿ ಮೇಡಮ್.
1: ಕಾರ್ಯಕ್ರಮಗಳು ಹೇಗ್ ನಡ್ಸ್ಕೊಡ್ತಾ ಇದ್ರೆ?
0: ಚೆನ್ನಾಗಿ ನಡ್ಸ್ಕೊಡ್ತಾರೆ. ನಾನು SSC ಓದಿದ್ದೀನಿ ಮೇಡಮ್, ಚೆನ್ನಾಗಿ ಅವೆಲ್ಲ ಮಾಡ್ತೀನಿ, ಎಲ್ಲ ಟ್ರೈನಿಂಗ್ ಆಗಿದೆ, ಬಂಡವಾಳ ಇಲ್ಲ ಅದಕ್ಕೆ ಇವಾಗ ಏನು ಮಾಡ್ತಾ ಇಲ್ಲ. ಮಾಡ್ಬಾರ್ದು, ಏನಾದ್ರು ಮಾಡ್ತಾ ಇರ್ಬೇಕು.
1: ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಿ ಮೇಡಮ್?
0: ಇನ್ನು ಇದೇ ರೀತಿ ಕಾರ್ಯಕ್ರಮಗಳು ಅಥವಾ ಕಾರ್ಯಕ್ರಮಗಳು ಮೂಡ್ ಬರ್ಲಿ, ಜನಗಳಿಗೆ ತಿಳುವಳಿಕೆ ಬರ್ಲಿ, ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ.
1: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ಭಾಗವಹಿಸಿ, ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಧನ್ಯವಾದಗಳು.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯ ಕುರಿತು. ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದವರು ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀತಾ ವಿಜಯಕುಮಾರ್ ಮತ್ತು ಅವರ ಪತ್ನಿಯಾದ ಶ್ರೀಮತಿ ಶಾಂತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಹೇಳ್ತಾ ಇರಿ, ಜನಧ್ವನಿ ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸ್ಫೂರ್ತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಸಹಕಾರ ಚಳವಳಿಯ ಪ್ರಾರಂಭದ ದಿನಗಳು ಮತ್ತು ಬಾಲಗಂಗಾಧರ್ ತಿಲಕ್ರವರ ನಿಧನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತದ ಸ್ವಾತಂತ್ರ್ಯ ಹೋರಾಟವು ಬ್ರಿಟಿಷರಿಂದ ವಶಪಡಿಸಿಕೊಳ್ಳಲು ನಿರಾಕರಿಸಿ ಸ್ವತಂತ್ರ ಭಾರತಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಯೋಜಿಸಿದಾಗ ಪ್ರಾರಂಭವಾಯಿತು. ಆದರೆ ಈ ಕ್ರಿಯೆಯು ಸುಲಭವಾಗಿರಲಿಲ್ಲ. ದಾರಿಯುದ್ದಕ್ಕೂ ಅಡೆತಡೆಗಳು ಇದ್ದವು. ಬ್ರಿಟಿಷ್ ಶಕ್ತಿಗಳನ್ನು ಭಾರತದ ಹೊರಗೆ ಎಸೆಯುವ ಪ್ರಯತ್ನದಿಂದ ಅನೇಕ ಚಳವಳಿಗಳನ್ನು ಪ್ರಾರಂಭಿಸಲಾಯಿತು. ಆದರೆ ಇವುಗಳಲ್ಲಿ ಹೆಚ್ಚಿನವು ಅವು ಪ್ರಾರಂಭಿಸಿದ ಉದ್ದೇಶವನ್ನು ಪೂರೈಸುವಲ್ಲಿ ವಿಫಲವಾದವು. ಆದರೆ ಅವರು ಭಾರತದ ಸ್ವಾತಂತ್ರ್ಯದ ಇಚ್ಛಾಶಕ್ತಿಯನ್ನು ಬಲಪಡಿಸಿದರು ಮತ್ತು ಅಂತಿಮವಾಗಿ ಸ್ವತಂತ್ರ ಭಾರತದತ್ತ ಹಾದಿಯನ್ನು ಸುಗಮಗೊಳಿಸಿದರು. ನಾಗರಿಕ ಅಸಹಕಾರ ಚಳವಳಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಅಸಹಕಾರ ಚಳವಳಿಯನ್ನು ಆಗಸ್ಟ್ 1, 1920 ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದರು. ಅಸಹಕಾರ ಚಳವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಆಯೋಜಿಸಲಾದ ಮೊದಲ ಸಾಮಾಜಿಕ ಚಳವಳಿ. 1920 ಭಾರತೀಯ ನಾಯಕರು ವ್ಯಾಪಕ ಪ್ರಮಾಣದ ಅಸಹಕಾರ ಚಳವಳಿಯನ್ನು ಯೋಜಿಸಿದರು. ಆದರೆ ಕಾಂಗ್ರೆಸ್ ಜನಸಾಮಾನ್ಯರಲ್ಲಿ ದೇಶಭಕ್ತಿಯನ್ನು ತುಂಬಿತು ಮತ್ತು ಚಳವಳಿಗೆ ಸೇರಲು ಅವರನ್ನು ಪ್ರೇರೇಪಿಸಿತು. ಜನರು ಮಹಾತ್ಮ ಗಾಂಧೀಜಿಯವರನ್ನು ಸಾಮೂಹಿಕ ನಾಗರಿಕ ಅಸಹಕಾರದ ಎರಡನೇ ಹಂತವನ್ನು ಪ್ರಾರಂಭಿಸಲು ಕೇಳಿಕೊಂಡರು. ಸಾಮೂಹಿಕ ನಾಗರಿಕ ಅಸಹಕಾರದ ಆರಂಭವನ್ನು ಘೋಷಿಸಿದ ತಕ್ಷಣ ಜಾವಾರಿ ಚಾಮ್ರಾದಲ್ಲಿ ಒಂದು ಘಟನೆ ನಡೆಯಿತು. ಅಲ್ಲಿ ಅಹಿಂಸಾತ್ಮಕ ಗುಂಪೊಂದು ಉತ್ತರ ಪ್ರದೇಶದ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಕನಿಷ್ಠ 22 ಪೊಲೀಸ್ ಸಿಬ್ಬಂದಿಯನ್ನು ಕೊಂದಿತು. ಸಾಮೂಹಿಕ ನಾಗರಿಕ ಅಸಹಕಾರವು ಪ್ರಾರಂಭವಾಗುವ ಮೊದಲೇ ಕೊನೆಗೊಂಡಿತು ಮತ್ತು ಅಸಹಕಾರ ಚಳವಳಿಯನ್ನು ಹಿಂತೆಗೆಯಲಾಯಿತು. ಭಾರತದ ಸ್ವಾತಂತ್ರ್ಯ ಹೋರಾಟವು ಅನೇಕ ಪ್ರಭಾವಿ ನಾಯಕರು ಮತ್ತು ಚಳವಳಿಗಳ ಭಾಗವಹಿಸುವಿಕೆಯಿಂದ ರೂಪುಗೊಂಡಿತು. ಇದು ಅಂತಿಮವಾಗಿ ನಾವು ಇಂದು ವಾಸಿಸುತ್ತಿರುವ ಸ್ವತಂತ್ರ ಭಾರತಕ್ಕೆ ಕಾರಣವಾಯಿತು. ಅನೇಕ ನಾಯಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅನೇಕ ಪ್ರತಿಭಟನೆಗಳು ಮತ್ತು ಚಳವಳಿಗಳು ವಿಫಲವಾದವು. ಅನೇಕ ಪ್ರಯತ್ನಗಳ ನಂತರ ಅನೇಕ ಜನರು ಹಿಂದುಳಿದರು. ಭಾರತವು ಅಂತಿಮವಾಗಿ 1947 ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ನಾಗರಿಕ ಅಸಹಕಾರ ಚಳವಳಿಯು ಭಾರತ ಸ್ವಾತಂತ್ರ್ಯ ಹೋರಾಟದ ಅತ್ಯಗತ್ಯ ಅಂಶವಾಗಿದೆ. ಬ್ರಿಟಿಷ್ ಸರ್ಕಾರವು ಪರಿಚಯಿಸಿದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಪಾಲಿಸಲು ನಿರಾಕರಿಸಿದ ಜನರ ದೊಡ್ಡ ಗುಂಪು ದೊಡ್ಡ ಪ್ರಮಾಣದಲ್ಲಿ ಅಸಹಕಾರ ಚಳವಳಿಯನ್ನು ಮುನ್ನಡೆಸಿತು. ಮಹಾತ್ಮ ಗಾಂಧೀಜಿಯವರು ಈ ಚಳವಳಿಯ ನೇತೃತ್ವವನ್ನು ವಹಿಸಿದರು. ಆದಾಗ್ಯೂ ಈ ಅಭಿಯಾನವು ಪೂರ್ಣ ಸ್ವರಾಜ್ಯದ ಅಪೇಕ್ಷಿತ ಧ್ಯೇಯವಾಕ್ಯವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಇದು ಭಾರತದ ಏಕತೆಯನ್ನು ಬಲಪಡಿಸಿತು ಮತ್ತು ಭಾರತದ ಸ್ವತಂತ್ರ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟಿತು. ನಂತರ ಬಾಲಗಂಗಾಧರ್ ತಿಲಕ್ರವರು ನಿಧನರಾದರು. ನಂತರ ಈ ಚಳವಳಿ ಸೆಪ್ಟೆಂಬರ್ನಲ್ಲಿ ಅಧಿಕೃತವಾಗಿ ಪ್ರಾರಂಭವಾಯಿತು. ಕೇಳಿದ್ರಲ್ಲ ಇಷ್ಟಪ್ರಮ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಸಹಕಾರ ಚಳವಳಿಯ ಪ್ರಾರಂಭದ ದಿನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಮಯ ಆನಂದಮಯ. ಏಕೆಂದ್ರೆ ನಮ್ಮ ಎಸ್ವಿಎಂ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿಎಂ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಾದಪ್ಪ, ಮಹೇಶ್, ಶ್ರುತಿ, ಭೀಮರಾವ್, ನೀತು, ರಾಜೇಂದ್ರ, ಪೂಜಾ, ಶ್ರೀಕಾಂತ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಸುಖ, ಶಾಂತಿ, ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ನೀಡಿ ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

ಪ್ರೀತಿಯ ಜನತ್ ಮನೆ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 45 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 8 ರೂಪಾಯಿ, ಕುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈ 25 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 14 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 19 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:20

ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮೊರೆ ಇಲ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಗೆಳತಿ ಸ್ಫೂರ್ತಿ ಸರಕೂರು ಕೇಳುಗರ, ವಿಜ್ಞಾನ ಬಸ್ಮೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ಬಸ್ಮೆಯ ಕಾರ್ಯಕ್ರಮದಲ್ಲಿ ಮೋರೆ ಹೀಲ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೋರೆ ಹೀಲ್ ಇದು ಒಂದು ಜಾತಿಯ ಮೀನಾಗಿದ್ದು ಈ ಹೀಲ್ನಲ್ಲಿ ದೊಡ್ಡ ವಿಧವಾಗಿದೆ. ಪ್ರಪಂಚದ ಸಮುದ್ರ ಪರಿಸರದಲ್ಲಿ ಸುಮಾರು 200 ವಿವಿಧ ಜಾತಿಯ ಮೋರೆ ಹೀಲ್ಗಳಿವೆ. ಮೋರೆ ಹೀಲ್ಸ್ ಬೆಚ್ಚಿಗಿನ ನೀರಿಗೆ ಆದ್ಯತೆ ನೀಡುತ್ತದೆ ಮತ್ತು ಇವುಗಳು ಹೆಚ್ಚಾಗಿ ಆಳವಿಲ್ಲದ ನೀರಿನಲ್ಲಿ ಮತ್ತು ಅವಳದ ಬಂಡೆಗಳ ಬಳಿ ಕಂಡುಬರುತ್ತದೆ. ಮೋರೆ ಹೀಲ್ ಮೀನನ್ನು ವಾಣಿಜ್ಯಿಕವಾಗಿ ಹಿಡಿಯಲಾಗದಿದ್ದರೂ ಇವು ಅಳಿವಿನಂಚಿನಲ್ಲಿವೆ. ಮೋರೆ ಹೀಲ್ನ ಗಾತ್ರವು ಜಾತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಇದು 0.5 ಅಡಿಯಿಂದ 15 ಅಡಿಯವರೆಗೆ ಉದ್ದವಾಗಿದೆ. ಮೋರೆ ಹೀಲ್ಗಳ ಸರಾಸರಿ ತೂಕ 30 ಪೌಂಡ್ಗಳು. ಮೋರೆ ಹೀಲ್ ಉದ್ದವಾದ ಮತ್ತು ತೆಳ್ಳಗಿನ ದೇಹವನ್ನು ಹೊಂದಿದ್ದು ಇದು ಆವಿನಂತೆ ಇರುತ್ತದೆ. ಆದರೆ ಇವು ಸರೀಸೃಪಗಳ ಗುಂಪಿಗೆ ಸೇರುವುದಿಲ್ಲ. ಬಣ್ಣವು ಕಪ್ಪು ಬಣ್ಣದಿಂದ ಹಳದಿ ಮಿಶ್ರಿತ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ಇವುಗಳ ದೇಹದ ಕೆಳಭಾಗವು ಮಸುಕಾಗಿರುತ್ತದೆ. ಉದ್ದವಾದ ಬೆನ್ನಿನ ರೆಕ್ಕೆಯನ್ನು ಹೊಂದಿದ್ದು ಇದು ತಲೆಯಿಂದ ಬಾಲದವರೆಗೆ ಇರುತ್ತದೆ. ಹೆಚ್ಚಿನ ಮೋರೆ ಹೀಲ್ಗಳು ಎದೆಗೂಡಿನ ಮತ್ತು ಶ್ರೋಣಿಯ ರೆಕ್ಕೆಗಳನ್ನು ಹೊಂದಿರುವುದಿಲ್ಲ. ಇವು ತನ್ನ ಹೆಚ್ಚಿನ ಸಮಯವನ್ನು ಸಮುದ್ರದ ತಳದಲ್ಲಿರುವ ಗುಹೆಗಳು ಮತ್ತು ಬಂಡೆಗಳ ಬಿರುಕುಗಳಲ್ಲಿ ಕಳೆಯುತ್ತದೆ. ಇದು ಹೊಂಚುದಾಳಿ ಪರಭಕ್ಷಕನಂತೆ ದಾಳಿ ಮಾಡುತ್ತದೆ ಮತ್ತು ಪರಿಪೂರ್ಣ ಬೇಟೆ ಕಾಣಿಸಿಕೊಳ್ಳುವವರೆಗೂ ಕಾಯ ತೊಡಗುತ್ತದೆ. ಇದು ಮಾಂಸಾಹಾರಿಯಾಗಿದ್ದು ಮೀನು, ಆಕ್ಟೋಪಸ್ಗಳು, ಕ್ಲಟ್ ಫಿಶ್, ಏಡಿಗಳು, ಮೃದ್ವಂಗಿಗಳನ್ನು ತಿನ್ನುತ್ತದೆ. ಮೋರೆ ಹೀಲ್ಸ್ ಇತರೆ ಪ್ರಾಣಿಗಳನ್ನು ಬೇಟೆಯಾಡುವಾಗ ನಿರ್ದಿಷ್ಟ ತಂತ್ರವನ್ನು ಬಳಸುತ್ತದೆ. ಇವು ಆಶ್ಚರ್ಯಕರ ಅಂಶವನ್ನು ಬಳಸಿಕೊಂಡು ಬೇಟೆಯನ್ನು ಹಿಡಿಯುತ್ತದೆ ಮತ್ತು ನುಂಗಲು ಸಾಕಷ್ಟು ಚಪ್ಪಟೆಯಾಗುವವರೆಗೂ ಬೇಟೆಯ ದೇಹವನ್ನು ಸುತ್ತುತ್ತವೆ. ಬಲಿಪಶುವನ್ನು ಬೇರ್ಪಡಿಸುವುದು ಮತ್ತು ಅದನ್ನು ಒಂದರ ನಂತರ ಒಂದರಂತೆ ತಿನ್ನುವುದು ಇದರ ಇನ್ನೊಂದು ಆಯ್ಕೆಯಾಗಿದೆ. ಇತರೆ ಮೀನುಗಳಿಗೆ ಹೋಲಿಸಿದರೆ ಭಿನ್ನವಾಗಿ ಮೋರೆ ಹೀಲ್ ಎರಡು ದವಡಿಯ ಸೆಟ್ನೊಂದಿಗೆ ಚೂಪಾದ ಹಲ್ಲುಗಳನ್ನು ಹೊಂದಿರುತ್ತವೆ. ಮೊದಲನೆಯ ದವಡಿಯ ಸೆಟ್ಟನ್ನು ಬಾಯಲ್ಲಿ ಮತ್ತು ಎರಡನೆಯ ದವಡಿಯ ಸೆಟ್ಟನ್ನು ಗಂಟಲಿನಲ್ಲಿ ಕಾಣಬಹುದು. ಗಂಟಲಿನಲ್ಲಿ ಇರುವ ದವಡಿಯ ಹಲ್ಲುಗಳನ್ನು ಆಹಾರವನ್ನು ಒಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಲು ಬಳಸಲಾಗುತ್ತದೆ. ಇವುಗಳಿಗೆ ಮೊಣಚಾದ ಹಲ್ಲುಗಳಿದ್ದು ಇದು ಜಾಡು ಬೇಟಿನ ತಪ್ಪಿಸಿಕೊಳ್ಳುವುದನ್ನು ತಡೆಯುತ್ತದೆ. ಮೋರೆ ಹೀಲ್ಗಳು ಬೇಟೆಯನ್ನು ನಿಗ್ರಹಿಸಲು ಮತ್ತು ಸಾಗಿಸಲು ಎರಡನೆಯ ದವಡೆಗಳನ್ನು ಬಳಸುವ ಏಕೈಕ ಕಶೇರುಕಗಳಾಗಿವೆ. ಮೋರೆ ಹೀಲ್ ಜಾರು ಪದಾರ್ಥವನ್ನು ಉತ್ಪಾದಿಸುತ್ತದೆ. ಇದು ರಕ್ಷಣಾತ್ಮಕ ಲೋಳೆಯಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ದೇಹವನ್ನು ಆವರಿಸುತ್ತದೆ. ಕೆಲವು ಜಾತಿಗಳ ಹೀಲ್ಸ್ಗಳು ಲೋಳೆಯ ವಿಷವನ್ನು ಹೊಂದಿರುತ್ತವೆ ಮತ್ತು ಆ ಪ್ರಭೇದಗಳ ಮಾಂಸವು ವಿಷಕಾರಿಯಾಗಿರಬಹುದು ಮತ್ತು ಅವುಗಳನ್ನು ತಿನ್ನುವುದರಿಂದ ಅನಾರೋಗ್ಯ ಅಥವಾ ಸಾವು ಸಂಭವಿಸಬಹುದು. ಹೆಚ್ಚಿನ ರೋಮನ್ನರು ಕಡಲ ತೀರದ ಕೊಳಗಳಲ್ಲಿ ಮೋರೆ ಹೀಲ್ಸ್ಗಳನ್ನು ಸಾಕಲು ಬಳಸುತ್ತಿದ್ದರು, ಏಕೆಂದರೆ ಅವುಗಳನ್ನು ಸವಿಯಾದ ಪದಾರ್ಥವೆಂದು ಅವರು ಪರಿಗಣಿಸುತ್ತಿದ್ದರು. ಪರಿಸರವನ್ನು ಸಮತೋಲನದಿಂದ ಕಾಪಾಡುವ ಪ್ರಮುಖ ಜಾತಿಯ ಮೀನುಗಳಲ್ಲಿ ಮೋರೆ ಹೀಲ್ ಮೀನ್ ಸಹ ಒಂದೆಂದು ಪರಿಗಣಿಸಲಾಗಿದೆ. ಇವು ಪರಿಸರ ವ್ಯವಸ್ಥೆಗಳಲ್ಲಿ ಪರಭಕ್ಷಕಗಳಿಗಾಗಿ ಬೇಟೆಯ ಜಾತಿಗಳ ಪ್ರಾಣಿಗಳ ಪ್ರಾಣಿ ಸಾಂದ್ರತೆಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಕೋರಲ್ ಗ್ರೂಪ್ ಮೀನುಗಳು ಬೇಟೆಯಾಡಲು ತಮ್ಮ ಸಹಾಯಕ್ಕಾಗಿ ದೈತ್ಯ ಮೋರೆ ಹೀಲ್ಸ್ಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತವೆ. ಮೋರೆ ಹೀಲ್ಗಳು ತಮ್ಮ ತೆಳ್ಳಗಿನ ದೇಹದೊಂದಿಗೆ ವಿವಿಧ ರಂಧ್ರಗಳ ಮತ್ತು ಬಿರುಕುಗಳನ್ನು ಹುಕ್ಕ ಬೇಟೆಯನ್ನು ಹಿಡಿಯುತ್ತವೆ. ಮೋರೆ ಹೀಲ್ಗಳ ಕಚ್ಚುವಿಕೆಯಿಂದ ಅವುಗಳ ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾ ಕಾರಣದಿಂದಾಗಿ ತ್ವರಿತವಾಗಿ ಇತರೆ ಪ್ರಾಣಿಗಳು ಸೋಂಕಿಗೆ ಒಳಗಾಗಬಹುದು. ಆದರೆ ಅದೃಷ್ಟವಶ ಮೋರೆ ಹೀಲ್ ಸಾಮಾನ್ಯವಾಗಿ ಮನುಷ್ಯರ ಕಡೆಗೆ ಆಕ್ರಮಣಕಾರಿಯಾಗಿರುವುದಿಲ್ಲ. ಮೋರೆ ಹೀಲ್ ನೀರಿನಲ್ಲಿ ಆಗ್ರ ಪರಭಕ್ಷಕಗಳಲ್ಲಿ ಒಂದಾಗಿದ್ದರೂ ಶಾರ್ಕ್ಗಳಂತಹ ಇತರೆ ದೊಡ್ಡ ಸಮುದ್ರದ ಜೀವಿಗಳಿಂದ ಇದನ್ನು ಬೇಟೆಯಾಡಲಾಗುತ್ತದೆ. ಇವು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದು ಆದರೆ ಇವುಗಳಿಗೆ ಚೆನ್ನಾಗಿ ಕಾಣುವುದಿಲ್ಲ. ಇದು ವಾಸನೆಯ ಉತ್ತಮ ಪ್ರಜ್ಞೆಯನ್ನು ಹೊಂದಿದ್ದು ಇದು ಬೇಟೆಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಎಲ್ಲ ಇತರೆ ಮೀನುಗಳಂತೆ ಮೋರೆ ಹೀಲ್ಸ್ ಕಿವಿರುಗಳನ್ನು ಬಳಸಿ ಉಸಿರಾಡುತ್ತವೆ. ಇವು ಎರಡು ವೃತ್ತಾಕಾರದ ತೆರುವಿಕೆಯ ರೂಪದಲ್ಲಿ ತಲೆಯ ಹಿಂದೆ ನೆಲೆಗೊಂಡಿವೆ.
ಮೋರೆ ಹಿಲ್ಸ್ ತನ್ನ ಬಾಯಿಯನ್ನ ತೆರೆದಿದೆ.

0: ಇರುತ್ತದೆ. ಏಕೆಂದರೆ ಇದು ಕೀವರ್ಗಳ ಕಡೆಗೆ ನೀರಿನ ನಿರಂತರ ಚಲನೆಯನ್ನು ಒದಗಿಸುತ್ತದೆ. ಪ್ರತಿ ಬಾರಿ ನೀರಿನ ತಾಪಮಾನ ಮತ್ತು ಆಹಾರ ಮೂಲಗಳು ಸೂಕ್ತ ಮಟ್ಟವನ್ನು ತಲುಪಿದಾಗ ಸಂಭೋಗದ ಅವಧಿಯನ್ನು ಸಂಭವಿಸುತ್ತದೆ. ಗಂಡು ಮತ್ತು ಹೆಣ್ಣು ತಮ್ಮ ದೇಹವನ್ನು 1-2 ಗಂಟೆಗಳ ಕಾಲ ಒಟ್ಟಿಗೆ ಸುತ್ತಿಕೊಳ್ಳುತ್ತವೆ. ಈ ಸಮಯದಲ್ಲಿ ಹೆಣ್ಣು ಹಿಲ್ಸ್ 10,000 ಮೊಟ್ಟೆಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಮೊಟ್ಟೆಗಳು ಗಂಡು ಹಿಲ್ಸ್ ತನ್ನ ವೀರ್ಯದಿಂದ ಫಲವಂತವಾಗುವಂತೆ ಮಾಡತೊಡಗುತ್ತದೆ. ಫಲವತ್ತಾದ ಮೊಟ್ಟೆಗಳು ಒಡೆದು ಲಾರ್ವಗಳಾಗಿ ಬೆಳೆಯುತ್ತಾ ಹೋಗುತ್ತವೆ. ಇವು ಸಮುದ್ರದ ತಳಕ್ಕೆ ಹಿಂತಿರುಗುವಷ್ಟು ದೊಡ್ಡದಾಗಿರುತ್ತವೆ. ಇಲ್ಲಿ ಸಂಪೂರ್ಣವಾಗಿ ಮರಿಗಳು ಮೋರೆ ಹಿಲ್ಸ್ ಆಗಿ ರೂಪುಗೊಂಡು ತಮ್ಮ ಜೀವನವನ್ನು ಪ್ರಾರಂಭಿಸುತ್ತವೆ. ಕೆಲವು ಮರಿಗಳು ದೊಡ್ಡ ಪರಭಕ್ಷಗಳ ಹೊಟ್ಟೆಯಲ್ಲಿ ಕೊನೆಗೊಳ್ಳುತ್ತವೆ. ಮೋರಿ ಹಿಲ್ಸ್ಗಳ ಜೀವಿತ ಅವಧಿ 10-30 ವರ್ಷಗಳಾಗಿರುತ್ತವೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೋರಿ ಹಿಲ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದೀವಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಮೊರೆ ಇಲ್ ಎಂಬುದರ ಕುರಿತು ಕುಮಾರ ಸ್ಫೂರ್ತಿ ರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
4: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 17ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಬ್ರಹ್ಮನಿಗೆ ಸಾವಿರ ಯುಗ ಒಂದು ಹಗಲು, ಸಾವಿರ ಯುಗ ಒಂದು ರಾತ್ರಿ. ಇದನ್ನು ತಿಳಿದವರು ಅಹೋರಾತ್ರವಿದರು ಎಂಬ ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದ್ರೆ ಇಲ್ಲಿ ಬ್ರಹ್ಮ ಅಂತಂದ್ರೆ ವೇದಾಂತದಲ್ಲಿ ನಾವು ವ್ಯಾಖ್ಯಾನಿಸುವಂಥ ಪರಬ್ರಹ್ಮನಲ್ಲ. ಈ ಸೃಷ್ಟಿಯನ್ನು ಕೆಲವು ಕಾಲ ಆಳುವ ಒಂದು ಪದವಿಯನ್ನು ಅಲಂಕರಿಸಿರುವಂತಹ ಒಬ್ಬ ವ್ಯಕ್ತಿ. ನಾಲ್ಕು ಯುಗಗಳು ಸೇರಿದರೆ ಒಂದು ಮಹಾಯುಗ ಆಗುತ್ತೆ. ಇಂತಹ ಒಂದು ಸಾವಿರ ಮಹಾಯುಗವಾದರೆ ಬ್ರಹ್ಮನಿಗೆ ಒಂದು ರಾತ್ರಿ ಅಂತ. ಅದೇ ಇನ್ನೊಂದು ಸಾವಿರ ಮಹಾಯುಗವಾದರೆ ಅವನಿಗೆ ಒಂದು ಹಗಲು. ಬ್ರಹ್ಮ ಇಂತಹ ದಿನಗಳನ್ನು ಒಳಗೊಂಡು ಬರುತ್ತಾನೆ. ಇವೆಲ್ಲ ಕೆಲವೇ ಕೆಲವು ಮಹಾನ್ ವ್ಯಕ್ತಿಗಳಿಗೆ ಸಿಕ್ಕುವಂತಹ ಒಂದು ಪದವಿ ಅಂತ. ಅಂದರೆ ಬ್ರಹ್ಮನ ಆಯಸ್ಸಿನೊಂದಿಗೆ ನಮ್ಮ ಆಯಸ್ಸನ್ನು ಹೋಲಿಸಿಕೊಂಡರೆ ಅದೊಂದು ಒಂದು ಕಣ್ಣು ಮಿಟುಕು. ನಾವು ಒಂದು ಸಲ ಕಣ್ಣು ಮಿಟುಕಿಸಿದ್ರೆ ಎಷ್ಟು ಸಮಯವೋ ಅಷ್ಟು ನಮ್ಮ ಒಬ್ಬ ಮನುಷ್ಯನ ಆಯಸ್ಸನ್ನು ನಾವು ಬ್ರಹ್ಮನ ಒಂದು ಆಯಸ್ಸಿಗೆ ಹೋಲಿಸ್ಕೊಂಡ್ರೆ, ಆ ಕಣ್ಣು ಮಿಟುಕಿನಲ್ಲಿ ನಮ್ಮ ಪಾಲಿಗೆ ಬರುವಂತಹ ಸುಖ ದುಃಖ ಎನ್ನುವುದು ಅಂತಂದರೆ ನಮ್ಮ ಬಾಳೆ ಎಷ್ಟು ನಶ್ವರ, ಅದೆಷ್ಟು ಕ್ಷಣಿಕ ಅಂತ ಯೋಚನೆ ಮಾಡಿ. ಅದರಲ್ಲಿ ಉತ್ಸಾಹವನ್ನು ತಾಳ್ಬಾರ್ದು ಅಂಥೇಳಿ ಭಾವಿಸ್ತಾನೆ. ನಿಜವಾಗಿ ಬ್ರಹ್ಮನ ಆಯಸ್ಸಿನೊಡನೆ ನಮ್ಮದನ್ನು ಹೋಲಿಸ್ಕೊಂಡಾಗ ನಮ್ಮದು ಎಷ್ಟು ಅಲ್ಪ ಅಂಥೇಳಿ ಅರಿವಾಗತ್ತೆ. ಭಗವಂತನನ್ನು ಮುಟ್ಟಿದರೆ ನಾವು ಅನಂತಾತ್ಮನಲ್ಲಿ ಒಂದಾಗುತ್ತೇವೆ, ಭೂಮದಲ್ಲಿ ಒಂದಾಗುತ್ತೇವೆ. ಈ ಭೂಮ ನಮಗೆ ಬರಬೇಕಾದ್ರೆ ಅಲ್ಪವನ್ನು ತ್ಯಜಿಸಬೇಕು. ಅಲ್ಪವು ಹೋದೊಡನೆ ಭೂಮ ತಾನಿರುವೆ ಅಂತೇಳಿ ಹೇಳುತ್ತೆ. ಅಲೆಯ ಹಿಂದೆಯೇ ಅನಂತ ಸಾಗರವಿದೆ, ಆದರೆ ಅಲೆಯನ್ನು ನೋಡುತ್ತಿರುವಾಗ ನಮಗೆ ಸಾಗರ ಕಾಣೋದಿಲ್ಲ. ಮುಕ್ತಿಯನ್ನು ಪಡೆಯುವುದು ಅಂತಂದರೆ ಅನಂತಾತ್ಮನನ್ನು ಪಡೆಯುವುದು ಎಂದು ಅರ್ಥ. ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಬೇಕು ಅಂತೇಳಂದರೆ, ಈ ದೇಶ ಮತ್ತು ಕಾಲ ಇವೆರಡೂ ಕೂಡ ಅವರವರ ಮನಸ್ಸಿನ ಕಲ್ಪನೆ ಅಂಥೇಳಿ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಮನಸ್ಸು ಕದಡಿದಾಗ ಸಮಯ ಕಳೆಯುವುದೇ ಇಲ್ಲ. ಆದರೆ ಅವನಿಗೆ ಇಷ್ಟವಾದ ವಸ್ತುವಿನ ಜೊತೆ ಅವನಿದ್ದಾಗ ಅವನಿಗೆ ಸಮಯ ಹೋಗಿರುವಂಥದ್ದೇ ತಿಳಿಯೋದಿಲ್ಲ. ಇಸ್ಪೀಟು ಆಡುವವನಿಗೆ ರಾತ್ರಿ ಕೂಡ ಕಳೆಯುವಂಥದ್ದು ಗೊತ್ತಾಗೋದೇ ಇಲ್ಲ. ಆದರೆ ಅದೇ ವ್ಯಕ್ತಿ ಅಶಾಂತನಾಗಿದ್ದಾಗ ಅವನಿಗೆ ಕಾಲ ಕಳೆಯೋದೇ ಒಂದು ಸಮಸ್ಯೆಯಾಗ್ಬಿಡುತ್ತೆ. ನಿದ್ದೆ ಮಾಡ್ತಿರುವ ವ್ಯಕ್ತಿಗಂತೂ ಈ ಸಮಯದ ಪರಿವೆಯೇ ಇಲ್ಲ. ಹಾಗಾಗಿ ಎರಡು ಅನುಭವಗಳ ಮಧ್ಯದ ಅಂತರ ಏನಿದೆ ಆ ಅಂತರವೇ ಕಾಲ ಅಂತೇಳಿ ನಾವು ಹೇಳಬಹುದು. ಅನುಭವಗಳು ಜಾಸ್ತಿಯಾದಷ್ಟಕ್ಕೆ ಮಧ್ಯದ ಅಂತರಗಳು ಹೆಚ್ಚೋದ್ರಿಂದ ಕಾಲವು ನಿಧಾನವಾಗಿ ಚಲಿಸಿದಂತೆ ಕಾಣುತ್ತದೆ. ಹಿತವಾದ ಒಂದೇ ಅನುಭವವು ಎಷ್ಟು ಹೊತ್ತು ಇದ್ದರೂ ಸಮಯ ಹೋಗಿದೆ ತಿಳಿಯದು. ಎರಡು ಅನುಭವಗಳ ಮಧ್ಯದ ಅಂತರದಲ್ಲಿಯೇ ಸಮಯವನ್ನು ಕಂಡುಹಿಡಿಯಲು ಸಾಧ್ಯ. ಒಂದೇ ಅನುಭವದಿಂದ ಸಮಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ದೂರವನ್ನು ಅಳೆಯಲು ಎರಡು ಬಿಂದುಗಳು ಅವಶ್ಯಕತೆ ಇದ್ದಂತೆಯೇ ಇದು ಕೂಡ. ಈ ರೀತಿಯ ನಿಯಮವನ್ನಾಧರಿಸಿಕೊಂಡು ನಮ್ಮ ಋಷಿಗಳು ಮನುಷ್ಯನ ಕಾಲಗಣನೆಯೇ ಬೇರೆ, ದೇವತೆಗಳ ಕಾಲಗಣನೆಯೇ ಬೇರೆ, ದೇವಾದಿದೇವತೆಗಳ ಕಾಲಗಣನೆಯೇ ಬೇರೆ ಎಂಬುದನ್ನು ಕಂಡುಹಿಡಿದಿದ್ದಾರೆ. ಉಪನಿಷತ್ತಿನಲ್ಲಿಯೂ ಕೂಡ ಆನಂದ ಮೀಮಾಂಸೆಯನ್ನು ಮಾಡುವಲ್ಲಿ ಮನುಷ್ಯರ ಆನಂದಕ್ಕಿಂತ ಪಿತೃಗಳ ಆನಂದ ಜಾಸ್ತಿ, ಹಾಗೆ ಪಿತೃಗಳ ಆನಂದಕ್ಕಿಂತ ಕರ್ಮ ದೇವತೆಗಳ ಆನಂದ ಜಾಸ್ತಿ ಎಂದು ಹೇಳಿದ್ದಾರೆ. ಹೀಗೆ ಬ್ರಹ್ಮನ ತನಕ ಆನಂದವನ್ನು ಹೆಚ್ಚಿಸಿಕೊಂಡೇ ಹೋಗಿದ್ದಾರೆ. ಈ ಆನಂದದಲ್ಲಿ ಹೆಚ್ಚು ಕಡಿಮೆ ಏಕೆ ಅಂತಂದರೆ ಅದು ಅವರವರ ಮನಸ್ಸಿನ ಸ್ಥಿರತೆಯನ್ನು ಅವಲಂಬಿಸಿಕೊಂಡೋದ್ರಿಂದ. ಹಾಗಾಗಿಯೇ ಈ ಶ್ಲೋಕದಲ್ಲಿ ಬ್ರಹ್ಮನ ಒಂದು ಹಗಲನ್ನು ಸಾವಿರ ಯುಗಗಳೆಂದು, ಒಂದು ರಾತ್ರಿಯನ್ನು ಇನ್ನೊಂದು ಸಾವಿರ ಯುಗಗಳೆಂದೂ ವಿವರಿಸಲಾಗಿದೆ.

ಕಾಲ ಗಣನೆಯನ್ನ ಅಳೆಯಲು ತಿಳಿದಿರುವಂತಹ ಋಷಿಗಳೇ ಈ ರೀತಿ ನಮಗೆ ತಿಳಿಸಿದ್ದಾರೆ. ಹಾಗಂತ ನಮಗೆ ಪರಮಾತ್ಮ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. 365 ದಿವಸಗಳಿಂದ ಕೂಡಿದ ನಮ್ಮ ಒಂದು ವರ್ಷವನ್ನ ಆಧರಿಸಿಕೊಂಡೇ ಬ್ರಹ್ಮನ ಒಂದು ಹಗಲನ್ನ ಇಲ್ಲಿ ನಿರ್ಧರಿಸಿರುವುದು. ಒಂದು ಯುಗ ಅಂದ್ರೆ ಅದೆಷ್ಟೋ ಸಾವಿರ ವರ್ಷಗಳಂತೆ. ಅಂತಹ ನಾಲ್ಕು ಯುಗಗಳೆಂದರೆ ಒಂದು ಕಲ್ಪವಾಗುವುದು. ಅಂತಹ ಸಾವಿರ ಕಲ್ಪಗಳು ಬ್ರಹ್ಮನ ಒಂದು ಹಗಲು. ಈ ಮನುಷ್ಯನ ಮನಸ್ಸಿಗೆ ಸರಿಯಾಗಿ ಇರುವಂಥದ್ದು ಅವನವನ ಕಾಲಗಣನೆ. ಮನುಷ್ಯನ ಮನಸ್ಸೇ ತನ್ನ ವಾಸನೆಗಳಿಗೆ ಅನುಗುಣವಾಗಿ ತನ್ನ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತದೆ, ಕಾಪಾಡಿಕೊಳ್ಳುತ್ತದೆ ಮತ್ತು ಲಯಗೊಳಿಸುತ್ತದೆ. ಮನುಷ್ಯನ ಮನಸ್ಸು ಎದ್ದಿರುವ ತನಕ ಅವನಿಗೆ ಎಚ್ಚರ. ಅದು ಲಯವಾದ ಕೂಡಲೇ ಅವನಿಗೆ ಅದು ರಾತ್ರಿ. ಅದೇ ರೀತಿ ಬ್ರಹ್ಮನ ಮನಸ್ಸು ಎದ್ದಾಗ ಇಡೀ ಪ್ರಪಂಚದ ಸೃಷ್ಟಿಯಾಗತ್ತೆ. ಹೀಗೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯನ್ನು ನಾವು ಹೋಲಿಸ್ಕೊಂಡ್ರೆ ನಮ್ಮ ಒಂದು ಆಯಸ್ಸು ಯಕಶ್ಚಿತ್ ಅಂತೇಳಿ ಅನ್ನಿಸ್ಬಿಡುತ್ತೆ. ಅದೆಷ್ಟು ನಶ್ವರ ನಮ್ಮ ಒಂದು ಆಯಸ್ಸು. ನಮ್ಮ ಆಯಸ್ಸೇ ಬ್ರಹ್ಮನ ಹಗಲು ರಾತ್ರಿಗೆ ಯಕಶ್ಚಿತ್ ಅಥವಾ ಅಲ್ಪ ಆಗಿರುವಾಗ ಇನ್ನ ನಮ್ಮ ಆಯಸ್ಸಿನ ಒಳಗೆ ಬಂದಿರುವಂತಹ ಸುಖ ಶಾಂತಿಗಳಿಗಂತೂ ಅದು ಲೆಕ್ಕವೇ ಇಲ್ಲ. ಅದನ್ನು ಲೆಕ್ಕಕ್ಕಿಟ್ಟರೂ ಕೂಡ ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡ್ ಅಂತೀವಲ್ಲ ಹಾಗೆ ಬ್ರಹ್ಮನಿಗೆ. ಆದರೂ ಕೂಡ ಅದೆಷ್ಟು ಸುಖ ದುಃಖ ಅನ್ನೋದ್ರಲ್ಲಿ ನಾವು ತೊಳಲಾಡ್ತೇವೆ ನೋಡಿ. ಅದಕ್ಕೆ ಮುದ್ದುರಾಮನ ಪದ್ಯ ಯಾವುದು ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ಬರು ಬರುತ್ತ ಒಂದೊಂದು ಅತಿ ಮಂಗಮಾಯಾ.

ಸೃಷ್ಟಿ ಆಶಾ ವಿನಾಶ ಮುದ್ದು ರಾಮ, ಸೃಷ್ಟಿ ಆಶಾ ವಿನಾಶ ಮುದ್ದು ರಾಮ. ನಾವು ತಾರುಣ್ಯದಲ್ಲಿದ್ದಾಗ ಅದೆಷ್ಟು ಅಭಿಲಾಷೆಗಳನ್ನು ಅಂದರೆ ಆಸೆಗಳನ್ನು ಆಕಾಂಕ್ಷೆಗಳನ್ನು ನಮ್ಮೆಲ್ಲ ಸುಖಗಳನ್ನು ನಾವು ಸಂಚಿತ ಮಾಡ್ಕೊಂಡಿರ್ತೀವಿ, ಅಂದರೆ ಕ್ರೋಢೀಕರಿಸ್ಕೊಂಡಿರ್ತೀವಿ. ಆದರೆ ವಯಸ್ಸು ಮಾಗಿದಂತೆ ಒಂದೊಂದೇ ಮಾಯವಾಗ್ತಾ ಬರುತ್ತೆ, ಒಂದೊಂದೇ ಕಳ್ಕೊಳ್ತಾ ಬರ್ತೇವೆ. ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ. ನಾವು ಯಾವುದನ್ನು ಬೇಡಿ ಪಡೆದಿರ್ತೀವೋ ಈ ದೇಹವೇ ನಮಗೆ ಸುಸ್ತು ಮಾಡುತ್ತೆ, ಜರ್ಜರಿತವಾಗತ್ತೆ, ಯಾಕಪ್ಪ ಈ ದೇಹ ಇದೆ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ನಾವೇ ಬಯಸಿ ಜನ್ಮವೆತ್ತು ದೇಹವನ್ನು ಪಡೆದು ಈ ಭೂಲೋಕಕ್ಕೆ ಬಂದಿರ್ತೀವಿ, ಆದರೆ ಕೊನೆ ಕೊನೆಗೆ ಹೋಗ್ತಾ ಈ ದೇಹ ಯಾಕಾದರೂ ಇದೆಯೋ ಅನ್ನುವಂಥ ಮಟ್ಟಕ್ಕೆ ಹೋಗಿ ಜರ್ಜರಿತರಾಗಿ ಕೊನೆಯಲ್ಲಿ ಸಾಕಪ್ಪ ಅನ್ನುವಂಥ ಒಂದು ಸ್ಥಾನಕ್ಕೆ ಬಂದು ನಿಂತು ಬಿಡ್ತೀವಿ. ಹಾಗಾಗಿ ಸೃಷ್ಟಿ ಅನ್ನುವಂಥದ್ದೇನಿದೆ ಅದು ಆಶಾ ವಿನಾಶ. ಸೃಷ್ಟಿ ಅಂತಂದರೆ ನಮ್ಮಲ್ಲೇನಿದೆ ಆಸೆಗಳನ್ನು ಬೇಕು ಅನ್ನುವಂಥ ಮೋಹವನ್ನೆಲ್ಲ ವಿನಾಶ ಮಾಡುವಂಥದ್ದೇ ಈ ಸೃಷ್ಟಿ. ಹಾಗಾಗಿ ಸೃಷ್ಟಿಯೇ ಬಂದು ನಮ್ಮ ಆಸೆಗಳನ್ನು ಮೋಹಗಳನ್ನು ವ್ಯಾಮೋಹಗಳನ್ನು ಅದು ವಿನಾಶ ಮಾಡೋದಕ್ಕಿಂತ ಮುಂಚೆ ನಾವು ಜ್ಞಾನ ಮತ್ತು ಸತ್ಯ ಮತ್ತು ಸಂಸ್ಕಾರಗಳೆಂಬ ಅರಿವಿನಿಂದ ಅದನ್ನು ನಾಶಗೊಳಿಸಿದ್ರೆ ನಮ್ಮ ಬದುಕು ನಿಜಕ್ಕೂ ಸಾರ್ಥಕತೆಯನ್ನು ಪಡೆಯುತ್ತೆ. ಸೃಷ್ಟಿಗೆ ಅದಕ್ಕೆ ನಾವು ಅವಕಾಶ ಕೊಡದೆ ನಮಗೆ ನಮ್ಮ ಅರಿವನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ವಿಷಯಕ್ಕೆ ನಮ್ಮ ಚಿತ್ತವನ್ನು ಹರಿಸೋಣ. ಸರ್ವ

ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ನವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರಿನ ಶ್ರೀಮತಿ ದೀಪಾರವರ ಜೊತೆಗಿನ

0: ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು ರಮ.

0: ಬಂದಿಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕುಟ್ಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರಿನ ಶ್ರೀಮತಿ ದೀಪಾರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಯಶೋಗಾಥೆಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
2: ಥ್ಯಾಂಕ್ ಯು.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು.
1: ಸೊ ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಪರಿಚಯನ ನಮಗೆ ಮತ್ತೆ ನಮ್ಮ ಕೇಳಿದ್ದೀನಿ.
2: ನಾನು ನಮ್ಮ ಗಂಡನ ಮನೆ ಹುಣಸೂರೆ, ನನ್ನ ತಾಯಿ ಮನೆ ಇರೋದು ಶಿವಮೊಗ್ಗ. ಶಿವಮೊಗ್ಗದಿಂದ ನಮ್ಮ ಸ್ವಂತ ಅತ್ತೆ ಮಗನಿಗೆ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದು. ಅವ್ರೇನು ಮಾಡಿದ್ರು, ನಮ್ಮ ಅತ್ತೆಯವರು ಮದುವೆ ಆಗಿ 1 ಗಂಡ ಹೆಂಡತಿ ಇಬ್ಬರೂ ಹೊರಗಡೆ ಹಾಕ್ಬಿಟ್ರು, ಸ್ವಂತ ಅತ್ತೆನೆ. ಅದಕ್ಕೆ ನಾವು 1 ಅಮೌಂಟ್ ಇಲ್ದಂಗೆ ಹೊರಗಡೆ ಬಂದಿದ್ದು ಮ್ಯಾಮ್. ಅರ್ಧರಾತ್ರಿಯಲ್ಲಿ ಹೊರಗಡೆ ಹಾಕಿದ್ರಲ್ಲ, 1 ಅಮೌಂಟ್ ಅವ್ರ ಹತ್ರ ನಮ್ಮ ಮನೆಯವ್ರ ಹತ್ರ ಇರಲಿಲ್ಲ, ನಮ್ಮ ಹತ್ರನೂ ಇರಲಿಲ್ಲ. ಅವರು ಕೂಲಿ ಕೆಲಸ ಮಾಡಿಕೊಂಡು ಹೆಂಗೋದ್ ಲೈಫ್ ಇದಾಗ್ತಾ ಇತ್ತು, ರನ್ ಆಗ್ತಾ ಇತ್ತು. ಅದೇ ಟೈಮಲ್ಲಿ ನನಗೆ ಫಸ್ಟ್ ಬೇಬಿ ಆಯಿತು. ನಮಗೆ ಅಷ್ಟು ಅರಿವಿ ಇರಲಿಲ್ಲ ಮದುವೆ ಮಾಡೋ ಟೈಮಲ್ಲಿ. ಫಸ್ಟ್ ಬೇಬಿ ನೆಕ್ಸ್ಟ್, ಆಮೇಲೆ 1 ಆಗಿ ಮತ್ತೆ ಸೆಕೆಂಡ್ ಬೇಬಿ ಆಯಿತು. ಫುಲ್ಲು ಒಂಥರ ಕಷ್ಟ, ಲೈಫು ನಡೆಯೋದೇ ಕಷ್ಟ ಆಗೋಯಿತು. ಆ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಈ ಸಂಸ್ಥೆ ಇದೆ ಅಂತ. ನಾನು ಹೊರಗಡೆ ಹೋಗೋದೇ ರೇರ್ ಮ್ಯಾಮ್, ಅಂದರೆ ಅಂಗಡಿಗೂ ಸಮೇತ ನಾನು ಹೋಗ್ತಾ ಇರಲಿಲ್ಲ. ಮುಂಚೆ ಅಂಗಡಿಗೆ ಹೋಗ್ಬೇಕಂದ್ರೂ ಒಂಥರ ಭಯ, ಯಾರು ಏನು ಅನ್ಕೋತಾರೋ ಅನ್ನೋ ಥರ ಭಯದ ಲೈಫು ಆವಾಗಿತ್ತು. ಈ ಸಂಸ್ಥೆ ಯಾವಾಗ ಪರಿಚಯ ಆಯಿತು, ಇಲ್ಲೂ ಒಂದು ಸಂಸ್ಥೆ ಇದೆ ನೋಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ನಾನೇನು, ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಆಗಲ್ಲ ಈ ಸಿಚುವೇಶನಲ್ಲಿ ನಾನು 30,000-40,000 ಎಲ್ಲ ಕೊಟ್ಟು ಪೇ ಮಾಡಿ ನನ್ನ ಕೈಯಲ್ಲಿ ಕಲಿಯೋಕ್ಕಾಗಲ್ಲ, ಹೆಂಗಾದ್ರೂ ಇಲ್ಲಿ ಫ್ರೀ ಅಂತ ಅನಿಸುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಈ ಸಂಸ್ಥೆಯಲ್ಲಿ ಇಲ್ಲಿಗೆ ಕಾಲಿಟ್ಟೆ. ಇಲ್ಲಿಗೆ ಬಂದಮೇಲೆ ಮ್ಯಾಮ್ ಹೇಳಿದ್ರಿ, ಇಲ್ಲ 5,000 ಪೇ ಮಾಡಬೇಕು, ಅದು ನಿಮಗೊಂದು ಇಂಟ್ರೆಸ್ಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಪೇ ಮಾಡಬೇಕು ಅಂತಂದರು. ಸರಿ, ಓಕೆ ಅಂದ್ಬಿಟ್ಟು 5,000 ಅಲ್ವಾ, 3 ಟೈಮ್ ಇರುತ್ತೆ, ಹೆಂಗಾದರೂ ಮಾಡಿಬಿಟ್ಟು ಕಟ್ಬೋದು ಅಂದ್ಬಿಟ್ಟು ನಾನು ಸರಿ ಆಯಿತು ಅಂದ್ಬಿಟ್ಟು ಕಟ್ಟಿದೆ. ಅದು ಮಂತ್ಲಿ ಪೇ ಮಾಡ್ಕೊಂಡು ಹೋದೆ. 3 ನಾನು ಕಂಪ್ಲೀಟ್ ಮಾಡಿಕೊಂಡೆ. ಮ್ಯಾಮ್ ಆಗಲಿ, ಇಲ್ಲಿ ನನಗೆ ಸಂಸ್ಥೆ ಆಗಲಿ, ತುಂಬ ಬುದ್ಧಿ ಕಲಿಸ್ಕೊಟ್ಟಿದೆ, ತುಂಬ ಧೈರ್ಯ ಕೊಟ್ಟಿದೆ. ಮೇನಾಗಿ ಹೇಳಬೇಕು ಅಂದರೆ ನನಗೆ ಒಂದು ಚೂರು ಧೈರ್ಯ ಇರಲಿಲ್ಲ, ಹಿಂಗೆ ಮಾತಾಡಬೇಕು ಅನ್ನೋ ಅರಿವು ನನಗಿರಲಿಲ್ಲ. ಆ ಥರ ನಾನು ತುಂಬ ಸೈಲೆಂಟ್ ಆಗಿದ್ದೆ. ಯಾರ ಜೊತೆ ಮಾತಾಡಿದ್ರೆ ಒಂಥರ ಅಯ್ಯೋ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಭಯ ತುಂಬ ಇತ್ತು ನನ್ನಲ್ಲಿ. ಅದನ್ನು ನನಗೆ ಆ ಥರ ಭಯದಲ್ಲಿರಬಾರ್ದು, ಹೆಣ್ಮಕ್ಳು ಮುಂದೆ ನಡೀಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಈ ಸಂಸ್ಥೆ. ಇಲ್ಲಿಗೆ ಬಂದಮೇಲೆ ನನಗೆ ಸ್ಯಾರಿ ಡ್ರಾಪಿಂಗು ಮೇನಾಗಿ, ನನಗೆ ಐಬ್ರೋ ಹತ್ರಲ್ಲೇ ಪ್ರಾಬ್ಲಮ್ ಇತ್ತು. ಫಸ್ಟು ಬೇಕಾಗಿರೋದೇ ಅದು ಮೇನು, ಐಬ್ರೋದಲ್ಲಿ ಪ್ರಾಬ್ಲಮ್ ಇತ್ತು. ಟೆಡ್ ಹೆಂಗಿಡಿಯೋದು ಅಂತ

ಗೊತ್ತಿರಲಿಲ್ಲ. ಒಂದೇನು ಅಂತಂದರೆ ಇವಾಗ ಹುಟ್ಟಿರೋ ಮಗು ಹೆಂಗಿರುತ್ತೋ ಹಾಗೆ ನಾನು ಇದ್ದವಳು. ಯಾ ಮ್ಯಾಮ್ ಕೈ ಹಿಡ್ದು ಕಲಿಸ್ಕೊಟ್ರು. ನಾನು ನಿಜ ಹೇಳಬೇಕು ಅಂದರೆ ಪಲ್ಲವಿ ಮ್ಯಾಮಿಗೆ ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ ಮ್ಯಾಮ್. ನಾನು ಯಾವತ್ತಿಗೂ ನನ್ನ ಜೀವ ಇರೋ ತನಕ ಪಲ್ಲವಿ ಮ್ಯಾಮ್ನ ಮರೆಯಲ್ಲ. ಇನ್ನು ನಾನು ಕಲಿಯೋಕ್ಕೆ ತುಂಬ ಸ್ಲೋ ಇದೆ. ಎಲ್ಲ ನನ್ನ ಬ್ಯಾಚಲ್ಲಿ ಎಲ್ಲರೂ ಕಲಿತ್ರು, ನಾನು ಕಲಿಯೋಕ್ಕೆ ತುಂಬ ಸ್ಲೋ ಇದೆ. ಆದರೂ ಮ್ಯಾಮ್ ಏನು ಬೇಜಾರು ಮಾಡ್ಕೊಂಡಿಲ್ಲ, ಹೇಳ್ಕೊಟ್ರು ಮೇಲೆ ಮೇಲೆ ಮೇಲೆ ಮೇಲೆ ಹೇಳ್ಕೊಟ್ರು. ನೀನು ಕಲಿಯೋ ತನಕ ನಾನು ಬಿಡಲ್ಲ ಅನ್ನೋ ನನಗೇನು ಅನ್ನಿಸ್ತಿತ್ತು. ಸೊ ಏನು ಹಿಂಸೆ ಕೊಡ್ತಾರಪ್ಪ ಇವರು ಅನ್ನೋ ಥರ ಫೀಲ್ ಆಗ್ತಿತ್ತು. ಇವಾಗ ನಾನು ನಡ್ಕೊ ನನ್ನ ಜೀವನ ನಡೀತಾ ಇರೋ ಶೈಲಿ ಮ್ಯಾಮ್. ಇವಾಗ ಒಂದು ಆರ್ಡ್ರಿಗೆ ಹೋದ್ರೆ ನನಗೆ 12,000 ಇಲ್ದಾಗ ನಾನು ಬರಲ್ಲ. ಅಷ್ಟು ಮಟ್ಟಿಗೆ ನಾನು ಇವಾಗ ಡೈಲಿ ಒಂದು 2-3 ಆದರೂ ಐಬ್ರೋಸ್ ಸಿಗುತ್ತೆ, ಐಬ್ರೋಸ್ ಮಾಡ್ತೀನಿ. ಒಂದು ಇಲ್ಲ ನಂದು ಅಂತ ಒಂದು 200 ಆದರೂ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ನನ್ನೆಲ್ಲ ನನ್ನಲ್ಲಿದೆ. ಈ ಖುಷಿ ನನಗೆ ಕೊಟ್ಟಿದ್ದು ನಮ್ಮ ಮ್ಯಾಮು, ಈ ಸಂಸ್ಥೆ. ಇಷ್ಟು ಹೇಳೋಕೆ ಖುಷಿ ಪಡ್ತೀನಿ ಮ್ಯಾಮ್.

0: ಇಲ್ಲೊಂದು ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯಿತು ಮೇಡಮ್?
1: ಹೇಗೆ ಗೊತ್ತಾಯಿತು ಅಂದರೆ ಮ್ಯಾಮ್ ಮನೆ ಹತ್ರ ಬಂದಿದ್ದರು, ಮ್ಯಾಮೇ ಬಂದಿದ್ದರು. ಮ್ಯಾಮ್ ಬಂದುಬಿಟ್ಟು ಈ ಥರ ಇದೆ, ಈ ಥರ ಇದೆ, ಬನ್ನಿ ಅಂತ ಅಂದರು. ಆವಾಗ ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಮನೆಯವರು ಇದೆಲ್ಲ ಫೇಕ್ ಆಗಿರುತ್ತೆ, ಸುಮ್ಮನೆ ಅಮೌಂಟ್ ಪೇ ಮಾಡಿಸ್ಕೊಂಡು ಫೇಕ್ ಮಾಡ್ತಾರೆ, ಬೇಡ ಅಂತಂದರು. ಫಸ್ಟೇ ನಾವು ಪ್ರಾಬ್ಲಮ್ಲಿದ್ದೀವಿ, ಬೇಡ ಅಂತಂದರು. ಇಲ್ಲ, ನಾನು ಒಂದು ಸರಿ ನೋಡ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೇಡ ಅಂತಲೇ ಹೇಳ್ತಾಯಿದ್ರು. ಇಲ್ಲ, ನಾನು ನೋಡೇ ನೋಡ್ತೀನಿ, ಹೋಗ್ತೀನಿ ಅಂದ್ಬಿಟ್ಟು ಹಠ ಮಾಡಿ ಬಂದೆ. ಅಂದರೆ ಈಗ ಒಂಚೂರು ಅಂಡರ್ಗ್ರೌಂಡಲ್ಲಿದ್ದಲ್ವ, ಹತ್ತಿ ನಾನು ಹೋಗೋಷ್ಟೊತ್ತಿಗೆ ನನಗೆ ಭಯ ಜಾಸ್ತಿ ಆಗಿತ್ತು. ಹೆಂಗೋ ಏನೋ ಸ್ಟಾರ್ಟಿಂಗಲ್ಲಿ ಹೆಂಗೋ ಏನೋ ಅಂತ ಭಯ ಪಡ್ಕೊಂಡೆ ಬಂದೆ. ಆ ಭಯದಲ್ಲಿ ಇಷ್ಟರ ಮಟ್ಟಿಗೆ ನಾನು ಬಂದಿದ್ದೀನಿ ಮ್ಯಾಮ್. ಈ ಸಂಸ್ಥೆಗೆ ನಾನು ನಿಜ ಪ್ರೌಡ್ ಫೀಲ್ ಮಾಡ್ತೀನಿ. ನಾನು ಯಾವಾಗಲೂ ಋಣಿ ಆಗಿರ್ತೀನಿ ಮ್ಯಾಮ್.
0: ಅಲ್ಲಿ ಬಂದ ನಂತರ ವಿಚಾರಿಸಿ ನೀವು ಜಾಯಿನ್
1: ಆಗಿದೆ ಮ್ಯಾಮ್.
0: 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಹೇಳ್ಕೊಟ್ರು? ನೀವು ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತಾರೆ, ಯಾವ ರೀತಿ ನಿಮ್ಮನ್ನು ಟ್ರೈನ್ ಅಪ್ ಮಾಡಿದ್ರು ಅದ್ರ ಬಗ್ಗೆ?
1: ಟ್ರೈನ್ ಅಪ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಮ್ಯಾಮ್. ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಬರಲ್ಲ ಅಂತಂದ್ರು ಫೋರ್ಸ್ ಹೇಳಿದ್ನಲ್ಲ, ಆವಾಗಲೇ ಕೈ ಹಿಡಿದು ಕಲಿಸ್ಕೊಟ್ರು, ನೀನು ಕಲೀಲೇಬೇಕು ಅನ್ನೋ ಹಿಂಸೆ ಕೊಟ್ಟರು. ನಮ್ಮ ಮನಸ್ಸಿಗೆ, ನನ್ನ ಮನಸ್ಸಿಗೆನೆ, ಯಾರ ಮನಸ್ಸಿಗೆ ಅನಿಸ್ತಿರ್ತಾ ಇಲ್ವೋ, ಸೊ ಏನಕ್ಕಾದರೂ ಸೇರಿದಪ್ಪ, ಏನು ಹಿಂಸೆ ಕೊಡ್ತಾರೆ ಇವ್ರು, ಕಲಿಯೋ ತನಕ ಬಿಡ್ತಾ ಇಲ್ವಲ್ಲ ಅನ್ನೋ ಫೋರ್ಸ್ನೆಸ್ಸು ಇವ್ರು ಹಾಕಿ, ನಮ್ಮ ಮೇಲೆ ಎಫರ್ಟ್ ಹಾಕಿ ಇವ್ರು ನಮಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಲೈಫ್ ಸೆಟ್ಲ್ ಆಗೋಕ್ಕೆ ಇದೊಂದು ನಮ್ಮ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್.
0: ಓಕೆ, ಯಾವಾಗ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದು?
1: ಲಾಸ್ಟ್ ಇಯರು March 10th.
0: ಓಕೆ, ಲಾಸ್ಟ್ ಇಯರು,
1: ಲಾಸ್ಟ್ ಇಯರ್
0: 2025 ಒಂದು ತರಬೇತಿಯನ್ನು ಹೊಂದಿದ್ರು. ಸ್ವಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
1: ಸ್ವಉದ್ಯೋಗನ ನಾನು ಇಲ್ಲಿಂದ ಬಿಟ್ಟು ಒಂದು ಮಂತಿಗೆಲ್ಲ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಐಬ್ರೋ ಚೇರ್ ತೊಗೊಂಡೆ ಆನ್ಲೈನಲ್ಲಿ, 6,500 ಐಬ್ರೋ ಚೇರು. ಅದೊಂದರಲ್ಲೇ ನಾನು ಅದಕ್ಕೊಂದಕ್ಕೆ ನಮ್ಮ ಮನೆಯವರು ಇನ್ವೆಸ್ಟ್ ಮಾಡಿದ್ದೆ ಮ್ಯಾಮ್. ಅವರು ಅದನ್ನು ತಕ್ಕೊಟ್ರು. ತಕ್ಕೊಟ್ಮೇಲೆ ನಮ್ಮ ಮನೆಯಲ್ಲೇ ಐಬ್ರೋಗೆಲ್ಲ ಬರ್ತಾಯಿದ್ರು. ಐಬ್ರೋ ವ್ಯಾಕ್ಸು ಒಂದೊಂದೇ ಪ್ರಾಡಕ್ಟ್ ತೊಗೋತಾ ಇದೆ, ಐಬ್ರೋಗೆ ಬರ್ತಾಯಿದ್ರು. ಐಬ್ರೋ ಮಾಡಿ ಎತ್ತಿಟ್ಟಿರೋ ದುಡ್ಡಲ್ಲಿ ವ್ಯಾಕ್ಸ್ ಹೀಟರ್ ತೊಗೊಂಡೆ, ಅದರಲ್ಲಿ ಇನ್ನೊಂದು ತೊಗೊಂಡೆ. ಹಂಗೆ ಮಾಡಿ ಮಾಡಿ ಮಾಡಿ ಇವಾಗ ಫುಲ್ ಮೇಕಪ್ ಐಟಮ್ಸ್ನೇ ನಾನು ತಗೊಂಡೆ ಮ್ಯಾಮ್.
0: ಮನೆಯಲ್ಲೇ ಮಾಡೋದಾ?
1: ಹಾಂ, ಮನೆಯಲ್ಲೇ ಮಾಡೋದು.
0: ಸಪ್ರೇಟ್ ಪಾರ್ಲರ್ ಅಂತ ಏನು?
1: ಪಾರ್ಲರ್ ಏನು ಇಲ್ಲ,
0: ಮನೆಯಲ್ಲೇ ಐಟಮ್ಸ್ ಇಟ್ಕೊಂಡಿದ್ದೀರಿ?
1: ಮಾಡ್ತಾ ಇದ್ದೀನಿ ಮ್ಯಾಮ್. ಅಂದರೆ ಇದು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಮುಂದೆ ನಮ್ಮದು ಲೇಔಟ್ ನಮ್ಮ ಮನೆ ಇದೆ, ಸ್ವಂತ ಮನೆ ಮ್ಯಾಮ್, ಸ್ವಂತ ಮಾಡ್ಕೊಂಡಿದ್ದೀವಿ. ಅಲ್ಲೇ ಮನೆ ಇದೆ, ಅಲ್ಲಿ ಮುಂದೆನೆ ಒಂದು ಲೇಔಟ್ ಅಂತಾರಲ್ಲ, ಹಂಗೆ ಒಂದು ಮಳಿಗೆ ಆಗ್ತಾ ಇದೆ, ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಇವಾಗಲೇ ಬೇಡ, ಅಲ್ಲಿ ಯಾವುದು ಅಕ್ಕಪಕ್ಕದಲ್ಲಿ ಪಾರ್ಲರ್ ಇಲ್ವಲ್ಲ, ಅಲ್ಲೇ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾದಲ್ಲಿದ್ದೀವಿ. ಇನ್ನೊಂದು 9 months ಆಗಬಹುದು ಎಲ್ಲ ಕಂಪ್ಲೀಟ್ ಆಗೋ ತನಕ, ಹಂಗೆ ಮಾಡ್ಕೋತಾ ಇದ್ದೀನಿ. ಅದೇ ದುಡ್ಡಲ್ಲಿ ನಾನು ನಮ್ಮ ಮನೆಯವ್ರ ಹತ್ರ 1 ರೂಪಾಯಿನೂ ಇನ್ವೆಸ್ಟ್ ಮಾಡಿಸ್ಕೊಂಡಿಲ್ಲ. ನಾನು ಐಬ್ರೋ ವ್ಯಾಕ್ಸು ಅದು ಮಾಡಿ ಮಾಡಿ ಅಮೌಂಟ್ ಇತ್ತಲ್ಲ, ಅದರಲ್ಲೇ ಪಾರ್ಲರ್ದು ಐಟಮ್ಸ್ ತೊಗೊಂಡೆ, ಮೇಕಪ್ ಐಟಮ್ಸ್ ತೊಗೊಂಡೆ, ಮೇಕಪ್ ಐಟಮ್ಸ್ ತೊಗೊಂಡೆ. ಮತ್ತು ಇವಾಗ ಆರ್ಡ್ರ್ಗಳಿಗೆ ಹೋಗ್ತಾ ಇದ್ದೀನಿ. ಆರ್ಡ್ರಲ್ಲಿ ಸಿಕ್ಕಿರೋ ದುಡ್ಡಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಮೊಬೈಲ್ ಕೊಡಿಸಿದ್ದೀನಿ ಮ್ಯಾಮ್. ಅದೊಂದು ಖುಷಿ ಇದೆ ನನಗೆ, ಈ ದಿಕ್ಕು ಬಂದಿದ್ದಕ್ಕೆ ನನಗೆ ಅದು ಸಾಧ್ಯ ಆಯಿತು ಅಂತ ಖುಷಿ ಇದೆ ಮ್ಯಾಮ್.
0: ಇವಾಗ ನೀವು ಏನು ಕಲ್ತಿದ್ದೀರಿ, ಬಂಡವಾಳ ಹಾಕಿದ್ದೀರಿ, ಅದೆಲ್ಲ ವಾಪಸ್ ತೆಗ್ದಿದ್ದೀರಾ ನೀವು?
1: ಹೌದು, ತಗ್ದಿದ್ದೀನಿ,
0: ವಾಪಸ್ ತೆಗ್ದಿದ್ದೀನಿ.
1: 1 ಇಯರಲ್ಲಿ ನಾನು ಕಂಪ್ಲೀಟು, ನನಗೆ ಲಾಭನೇ ಆಗಿದೆ. ನಾನು ಕೊಟ್ಟಿರೋ ದುಡ್ಡಲ್ಲಿ, ಪ್ರಾಡಕ್ಟ್ ತೊಗೊಂಡಿರೋದ್ರಲ್ಲಿ, ಇಲ್ಲಿ ಕಲ್ತಿರೋದ್ರಲ್ಲಿ ಎಲ್ಲ ಸೇರಿಸಿ ನನಗೆ 20,000 ಲಾಭ ಆಗಿದೆ.
0: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
1: ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು, ಇಬ್ಬರು ಮಕ್ಕಳು.
0: ಇಬ್ಬರು ಮಕ್ಕಳು ಸ್ವಂತ ಮನೆ ಅಂದರೆ ಅವ್ರು ಆಚೆ ಹಾಕಿದ್ಮೇಲೆ ತೊಗೊಂಡಿದ್ದೀನಿ?
1: ಹೌದು ಮ್ಯಾಮ್, ಅವ್ರು ಆಚೆ ಹಾಕಿದ್ಮೇಲೆ.

0: ಸ್ವಂತ ಸೈಟ್ ತಗೊಂಡು ನಮ್ಮನೆಯವ್ರು ಕೂಲಿ ಕೊಯ್ಯೋ ಕೆಲಸ ಮಾಡ್ತಿರಲ್ಲ, ಇವಾಗ ಅದೇ ಇದರಿಂದ ಮೇಸ್ತ್ರಿ ಆದರು. ಮೇಸ್ತ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಇವಾಗ ಸೈಟ್ ತಗೊಂಡು ಮನೆ ಕಟ್ಟಿ 4 ಇಯರ್ಸ್ ಆಯಿತು. ನಾವು ಮದುವೆ ಆಗಿ 9 ಇಯರ್ಸ್ ಆಗಿದೆ.
1: ಯಾವಾಗ ಆಚೆ ಹಾಕಿದ್ರು?
0: ನಾವು ಮದುವೆ ಆಗಿದ್ದು 1 ತಿಂಗಳಿಗೆ. ಇದೇ ಊರಲ್ಲಿದ್ದಾರೆ ಅತ್ತೆಯವರು. ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು ಒಟ್ಟಿನಲ್ಲಿ, ನಾನು ಅವ್ರ ಜೊತೆ ಚೆನ್ನಾಗೇ ಇದ್ದೆ. ಅದು ಅಮ್ಮನ ಮನೆಗೆ ಆಷಾಢಕ್ಕೆ ಅಂತ ಹೋದ್ಮೇಲೆ ಅದು ಏನಾಯಿತು ಅಂತ ಗೊತ್ತಿಲ್ಲ. ಬಂದಿದ್ದ ತಕ್ಷಣವೇ ಬೇಡ ನನ್ನ ಮನೆ ಬಿಟ್ಟು ಹೋಗಿ ಅಂದ್ಬಿಟ್ಟು ಹೊರಗಡೆ ಹಾಕಿದ್ದು. 1 ರೂಪಾಯಿ ಅವಾಗಿರಲಿಲ್ಲ. ನಾನು ಆದಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ನಮ್ದು ಲವ್ ಮ್ಯಾರೇಜು ಅಲ್ಲ ಮ್ಯಾಮ್, ಎಲ್ಲ ಸೇರಿ ಮಾಡಿರೋ ಅರೇಂಜ್ ಮ್ಯಾರೇಜ್, ಏನು ಮಾಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಹೇಳಿದ್ರೆ ಆಡ್ಕೊಂಡು ಹಾಕ್ತಾರೆ ಅನ್ನೋ ಕಾರಣಕ್ಕೆ ಸರಿ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಅವಾಗ 20,000 ನಮಗೆ ಒಬ್ಬರು ಹೆಲ್ಪ್ ಮಾಡಿದ್ರು, ನಮ್ಮ ಮನೆಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ಒಬ್ರು 20,000 ಹೆಲ್ಪ್ ಮಾಡಿದ್ರು. ಅದೇ ಅಡ್ವಾನ್ಸ್ ಕೊಟ್ಟು ನಾವು ಅದರಲ್ಲೇ ಮುಂದೆ ಬಂದಿದ್ದು. ಒಟ್ಟಿನಲ್ಲಿ ಅವ್ರ ಕೈಗುಣ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
1: ಅಡ್ವಾನ್ಸ್ ಕೊಟ್ಟು ಬಾಡಿಗೆ ಮನೆ
0: ಸ್ವಂತದಲ್ಲಿ ಇದ್ದೀವಿ ಮ್ಯಾಮ್. ಅಷ್ಟು ಕಷ್ಟಪಡ್ತಿರೋ ನನ್ನ ಗಂಡಂಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಈ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಗೊತ್ತಿ, ಅವರಿಗೂ ಇವಾಗ ನಾನು ಒಂಥರ ಬೆನ್ನೆಲುಬು ಆಗಿಬಿಟ್ಟಿದ್ದೀನೇನೋ ಅನ್ಸೋ ಮಟ್ಟಿಗೆ ಅವ್ರ ಮನಸ್ಸಲ್ಲೂ ಫೀಲ್ ಇದೆ.
1: ಈ ವೃತ್ತಿನ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರಿ
0: ಮ್ಯಾಮ್? ಈ ವೃತ್ತಿನ ನನಗೆ ಮುಂಚೆಯಿಂದ ಚಿಕ್ಕ ಹುಡುಗಿಯಿಂದನೂ ಮಾಡಬೇಕು ಅನ್ನೋ ಆಸೆ ಇತ್ತು. ಮಾಡೋಕ್ಕೋಸ್ಕರ ಎಲ್ಲೆಲ್ಲೋ ಕೇಳಿದೆ, ಇಷ್ಟಾಗುತ್ತೆ 50,000 ಮೇಲೆ ಇಲ್ಲ, 30,000 ಮೇಲೆ ಇತ್ತು. ನನ್ನ ಕೈಯಲ್ಲಿ ಆಗಲ್ಲ, ನಮ್ಮ ಅಪ್ಪನ ಮನೆಯಲ್ಲೂ ಬಡ್ತನ, ಗಂಡನ ಮನೆಯಲ್ಲೂ ಬಡ್ತನ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನನ್ನ ಕೈ ಬಿಟ್ಬಿಟ್ಟಿದೆ. ಇದೊಂದು ಸೂಪರ್ ಆಪರ್ಚುನಿಟಿ ಫ್ರೀ ಅಂದ್ಕೊಂಡು ನಾನು ಬಂದಿತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಇವ್ರು ಫ್ರೀ ಮಾಡ್ಬೋದಿತ್ತು, ಆದರೆ ನಮಗೆ ಒಂದು ಇಂಟ್ರೆಸ್ಟ್ ಬರಲಿ, ನಾನು ಕಟ್ಟಿದ್ದೀನಿ ಅನ್ನೋ ಇದೊಂದು ಇರಲಿ ಅಂದ್ಬಿಟ್ಟು ಇವ್ರು ನಮಗೆ 5,000 ಪೇಮೆಂಟ್. 5,000 ಏನೂ ಆಗಲ್ಲ, ಒಟ್ಟಿನಲ್ಲಿ ನನ್ನ ಲೈಫ್ ಸೆಟ್ಲ್ ಆಯಿತು 5,000.
1: ಸ್ವ ಉದ್ಯೋಗನ ಈಗ 1 ವರ್ಷದಿಂದನೇ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ.
0: ಹೌದು.
1: ಪ್ರಸ್ತುತ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ.
1: ಏನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ ಜನಗಳಿಗೆ?
0: ಮನೇಲಿ ಐಬ್ರೋಸ್ ಮಾಡ್ತೀನಿ, ವ್ಯಾಕ್ಸು, ಫೇಷಿಯಲ್ಲು, ಡಿಟನ್ನು, ಪ್ರತಿಯೊಂದು ಮಾಡ್ತಿದ್ದೀನಿ. ಮತ್ತು ಮೇಕಪ್ಪಿಗೆ ಬರ್ತಾರೆ, ಹಾಗೆ ಬರ್ತಾರೆ.
1: ಏನೆಲ್ಲ ಚಾರ್ಜಸ್ ಮಾಡ್ತೀರಿ ಮ್ಯಾಮ್?
0: ಇವಾಗ ಲೋ ಕ್ಲಾಸಲ್ಲಿ ಇರೋರ ಹತ್ರ ಕಮ್ಮಿ ತೊಗೋತೇನೆ, ಹೈ ಕ್ಲಾಸಲ್ಲಿ ಇರೋರ ಹತ್ರ ಜಾಸ್ತಿನೇ ತೊಗೋತೀನಿ. ಅಂದರೆ ಯಾವ ಊರ ಲೆವೆಲಿಗೆ ನಾನು ತಕ್ಕಂಗೆ ತೊಗೋತೀನಿ ಮ್ಯಾಮ್, ಯಾರ ಹತ್ರನೂ ಅದೇ ಲೆವೆಲಲ್ಲಿ ಎಲ್ಲರ ಹತ್ರ ಮೇಂಟೈನ್ ಮಾಡೋಕೆ ಹೋಗ್ತಾ ಇಲ್ಲ. ಅಂದರೆ ಈ ಸಂಸ್ಥೆ ಒಂದು ಪಾಠ ಕಲಿಸಿದೆ, ಬಡವರಿಗೋಸ್ಕರನೇ ಮಾಡಿರೋ ಸಂಸ್ಥೆ ಇದು, ನಾವು ಹಾಗೆ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಒಬ್ಬೊಬ್ಬರಿಗೆ ಫ್ರೀನೂ ಮಾಡಿಕೊಟ್ಟಿದ್ದೀನಿ ಮ್ಯಾಮ್, ಆಗದೇ ಇಲ್ಲ ಅವ್ರಿಗೆ ಆಸೆ ಐತೆ ಅನ್ನೋರಿಗೆ ಫ್ರೀನು ಇಬ್ಬರಿಗೆ ಫ್ರೀ ಕೊಟ್ಟಿದ್ದೀನಿ ಈ 1 ಇಯರಲ್ಲಿ.
1: ಈ ವೃತ್ತಿ ಬರೋದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್?
0: ಈ ವೃತ್ತಿ ಬರೋಕ್ಕೆ ಮುಂಚೆ ಏನು ಮಾಡ್ತಿರ್ಲಿಲ್ಲ ಮ್ಯಾಮ್,
1: ಮನೆ
0: 0 ಹೌಸ್ ವೈಫ್.
1: ಈಗ ಹೋಮ್ ಸರ್ವಿಸ್ ಕೊಡ್ತೀರಾ ಮನೆಗಳಿಗೆ ಹೋಗಿ?
0: ಹೋಮ್ ಸರ್ವಿಸ್ ಮಾಡ್ತೀನಿ. ಮನೆಗಳಿಗೆ ಅವರು ಕರೀತಾರಲ್ಲ, ಮನೆಗಳಿಗೆ ಹೋಗಿ ವ್ಯಾಕ್ಸು ಮಾಡ್ತೀನಿ ಮ್ಯಾಮ್. ಫೇಷಿಯಲ್ಗೂ ಕರೀತಾರೆ, ಹೋಮ್ ಸರ್ವಿಸ್ಗೆ ಕರೀತಾರೆ. ಅಲ್ಲಂದ್ರೆ ಅವ್ರಿಗೆ ಆಗಲ್ಲ ಬರೋಕ್ಕೆ ಅನ್ನೋರಿಗೆ ಕಾಲ್ ಮಾಡ್ತಾರೆ, ಅಲ್ಲೇ ಹೋಗ್ಬಿಟ್ಟು ಸರ್ವಿಸ್ ಕೊಟ್ಬಿಟ್ಟು ಬರ್ತೀನಿ. ಆರ್ಥಿಕವಾಗಿ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಅಷ್ಟೇ ಮ್ಯಾಮ್, ಇವಾಗ ನನ್ನ ಲೈಫ್ ಸೆಟ್ಲ್ ಆಗಿದೆ ಅನ್ನೋ ರೇಂಜಿಗೆ ಚೇಂಜ್ ಆಗಿದೆ.
1: ಪರವಾಗಿಲ್ಲ ಅನ್ನೋದ್ರಿಂದ ಲೈಫ್ ಸೆಟ್ಲ್ ಆಗಿದೆ.

0: ಓಕೆ, ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆ ನಿರ್ವಹಣೆಯನ್ನು ಮಾಡಿಕೊಂಡು ಗಂಡ ಮಕ್ಕಳು ಇದೆಲ್ಲ ನಿರ್ವಹಣೆ ಮಾಡಿಕೊಂಡು ಸ್ವ ಉದ್ಯೋಗಿಯಾಗಿ ಹೋಗಿದ್ದೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀವಿ?
1: ಮನೆ ಹೆಣ್ಮಕ್ಳು ಅಂದ್ಮೇಲೆ ನಿರ್ವಹಣೆ ಮಾಡಲೇಬೇಕಾಗತ್ತೆ. ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಇವಾಗ ಏನಾದರೂ ನನಗೇನಾದರೂ ಆರ್ಡ್ರ್ ಬಂತು, ಇವಾಗ ಅರ್ಲಿ ಮಾರ್ನಿಂಗ್ 4 o'clock ಹೋಗಬೇಕಾಗುತ್ತೆ. ಹೋಗಬೇಕಾದ್ರೆ ಮಕ್ಕಳಿಗೆ ರೆಡಿ ಮಾಡೋದಾಗಲಿ, ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ, ನನ್ನನ್ನು ಬಿಟ್ಟು ಬರೋದಾಗಲಿ, ಎಲ್ಲ ಅವರು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೆ ನನಗೆ ಹೆಲ್ಪ್ ಆಗ್ತಿದೆ ಮ್ಯಾಮ್. ಒಬ್ಬಳೆ ಮಾಡೋದಾಗಿದ್ದರೆ ಆಗ್ತಾ ಇರಲಿಲ್ಲ, ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಆಗ್ತಾ ಇದೆ.
0: ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
1: ಕುಟುಂಬದ ಸಹಕಾರ ಅಂದರೆ ನಾವು ಮನೇಲಿರೋ 4 ಜನ ಮ್ಯಾಮ್. ನಮ್ಮ ಮನೆಯವರು ಸಪೋರ್ಟಿಂಗ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಇಷ್ಟು ಮಟ್ಟಿಗೆ ಬರೋಕ್ಕಾಗಿದೆ.
0: ಓಕೆ, ಮಕ್ಕಳು ಓದ್ತಾ ಇದ್ದಾರೆ?
1: ಒಬ್ಬ LKG, ಒಬ್ಬ UKG, ಚಿಕ್ಕ ಚಿಕ್ಕ ಮಕ್ಕಳು.
0: ಸೊ ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಇದುವರೆಗೂ ಎದುರಿಸಿದಿರಿ ಮ್ಯಾಮ್?
1: ಇವಳೇನು ಕಲಿತಾಳೆ ಅನ್ನೋ ಮಾತು

0: ಇವಳೇನು ಕಲಿತಾಳೆ, ಇವಳು ಅತ್ತೇನು ಬಿಟ್ಟು ಬಂದಿದ್ದಾಳೆ, ಇವಳು ಇಷ್ಟು ಉದ್ಧಾರ ಆಗೋಕ್ಕಾಗತ್ತಾ, ಇವಳು ಅಷ್ಟು ದೂರ ಹೋಗ್ತಾ ಇದ್ದಾಳೆ ಕಲಿಯೋಕ್ಕೆ. ನಮ್ಮ ಮನೆ ಇರೋದು ಅಲ್ಲಿ ಆಜಾದ್ ನಗರ ರೋಡ್, ಅಲ್ಲಿಂದ ಹೋಗ್ತಾ ಇದ್ದಾಳೆ. ಇವಳಿಗೆ ಸಪೋರ್ಟಾಗಿ ಗಂಡ ಸ್ಕೂಟಿ ಬೇರೆ ಕೊಡಿಸ್ಬಿಟ್ಟು ಅವಳಿಗೆ ಕಲಿಸ್ತಾ ಇದ್ದಾನೆ, ಇವ್ರೇನು ಕಲಿತಾರೆ ಅನ್ನೋ ರೀತಿಗೆ ಎಲ್ಲರೂ ಜಾಸ್ತಿ ಮಾತಾಡಿದೆ ಹಾಗೆ. ಮ್ಯಾಮ್, ನನಗೆ ಕಲಿಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿರೋದು.
1: ಇನ್ನು ಬಿಸ್ನೆಸ್ಸಲ್ಲಿ ಸವಾಲು ಎಣಿಸ್ಕೊಳ್ಳೋದಾದ್ರೆ, ಯಾಕಂದರೆ ಇವಾಗೆಲ್ಲ ಕಾಂಪಿಟೇಷನ್ ಯುಗ ಅಂತ ಹೇಳ್ಬೋದು.
0: ಹೌದು,
1: ಹಾಗಿದ್ದಾಗ ನಾವು ಹೊಸತನವನ್ನು ಅಳವಡಿಸ್ಕೊಂಡ್ರೆ ನಾವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಅನ್ನ ಕಾಣ್ಬೋದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಏನೆಲ್ಲ ಹೊಸತನವನ್ನು ಅಥವಾ ಜನಗಳನ್ನ ಆಕರ್ಷಣೆ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಹೊಸತನವನ್ನು ಅಳವಡಿಸ್ಕೊಂಡಿದ್ರಿ ನಾವು?
0: ನನ್ನ ಮಾತೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಮ್ಯಾಮ್ ಎಲ್ಲರೂ. ನಾನು ಮಾತಾಡೋದೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಆಲ್ಮೋಸ್ಟು ನಾನು ಮಾತಾಡ್ತೀನಲ್ಲ, ಅದಕ್ಕೋಸ್ಕರ ನಿನಗೆ ಕರೆಸ್ಕೋಬೇಕು ಅನ್ನೋ ಆಸೆ ಆಗುತ್ತೆ, ಅದಕ್ಕೆ ನಿನಗೆ ಕೆಲಸ ಕೊಡಬೇಕು ಅನಿಸುತ್ತೆ ಅನ್ನೋ ಮಾತೇ ಜಾಸ್ತಿ. ನಾನು ಏನು ಮಾಡ್ತಿದ್ದೀನಿ ಅಂದರೆ, ಅವ್ರಿಗೆ ಸಿಗೋದು ಅವ್ರಿಗೆ ಸಿಗುತ್ತೆ, ನನಗೆ ಸಿಗೋದು ನನಗೆ ಸಿಗುತ್ತೆ. ನಾನು ಜಾಸ್ತಿ ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಮ್ಯಾಮ್. ಆದರೆ ಮಾಡಬೇಕು ಅನ್ನೋ ಇದು ಕಾನ್ಫಿಡೆನ್ಸ್ ಐತೆ ಹೊರತು ಕಾಂಪಿಟೇಷನ್ ಯಾರಿಗೂ ಕೊಡೋಕ್ಕೆ ಹೋಗಿಲ್ಲ. ಅವನೇನೆ ಅಟ್ರಾಕ್ಟಿವ್ ಆಗಿ ತಗೋತಾ ಇದ್ದೀನಿ ಅಷ್ಟೇ.
1: ಸಾಕಷ್ಟು ಸವಾಲುಗಳ ಮಧ್ಯೆ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ. ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಸಹಕಾರಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮೇಡಮ್?
0: ಅನಿಸಿಕೆ ಅಂದರೆ ಹೇಳಿದ್ನಲ್ಲ ಮ್ಯಾಮ್, ಅದೇ ನಾನು ಈ ಸಂಸ್ಥೆಗೆ ಬಂದು ತುಂಬ ಒಳ್ಳೆ ಕೆಲಸ ಆಯಿತು ಅನ್ನೋ ಫೀಲ್ ನನಗಿದೆ. ಮತ್ತು ನನಗೆ ಸಪೋರ್ಟ್ ಮಾಡಿರೋ ನಮ್ಮ ಮ್ಯಾಮ್, ಅವ್ರು ಅಷ್ಟು ಸಪೋರ್ಟ್ ಮಾಡಿ. ಇನ್ನು ಬೇರೆಯವರಾಗಿದ್ದಿದ್ರೆ ನಾನು ಇಷ್ಟು ಮಟ್ಟಿಗೆ ಕಲಿತಾ ಇರಲಿಲ್ಲ ಅಂದರೆ ನಾನು ಸ್ವಲ್ಪ ತುಂಬ ವೀಕ್ ಇದ್ದೀನಿ ಮ್ಯಾಮ್ ಕಲಿಯೋದ್ರಲ್ಲಿ, ತುಂಬ ವೀಕ್ ಇದ್ದೀನಿ. ನಾನು ಕಲಿತೀನಿ ಅನ್ನೋ ಹೋಪ್ಸು ನನಗಿರಲಿಲ್ಲ, ಆ ಹೋಪ್ಸು ನೀನು ಕಲಿತೆ ಕಲಿತೀಯ ಅನ್ನೋ ಹೋಪ್ಸ್ ತಂದಿದ್ದು ನಮ್ಮ ಮ್ಯಾಮ್. ಬೇರೆಯವರಾಗಿದ್ದರೆ ನಾನು ಕಲಿತಿರ್ಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿ ಈ ಮ್ಯಾಮ್ ಇರೋದಕ್ಕೆ ನಾನು ಕಲ್ತಿದ್ದೀನಿ ಮ್ಯಾಮ್. ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಅಂತ ಅಷ್ಟೇ ಮ್ಯಾಮ್ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮ್ಯಾಮ್?
0: ನನಗೆ ನನ್ನ ಗುರಿ ಅಂತಂದರೆ ನಂದು ಒಂದು ಪಾರ್ಲರು, ನಂದಾಗಿ ಓನಾಗಿ ಒಂದು ಪಾರ್ಲರ್ ಓಪನ್ ಮಾಡಬೇಕು. ನಾನೇ ಒಂದು ಟೀಚ್ ಮಾಡೋ ಲೆವೆಲಿಗೆ ನಾನು ಬರಬೇಕು ಅನ್ನೋದೇ ನನ್ನ ಹೋಪು ಮ್ಯಾಮ್.
1: ನಿಮ್ಮ ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದರೂ ಕೂಡ ಆಶಿಸ್ತೀವಿ ಮೇಡಮ್. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊತ ಸ್ವ ಉದ್ಯೋಗನ ಮಾಡೋರು ಅಂತ ಹೆಣ್ಮಕ್ಳಿಗೆ ನಿಮ್ಮ ಒಂದು ಕಿವಿ ಮಾತು ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
0: ಯಾವುದಕ್ಕೂ ಹೆದರ್ಕೋಬೇಡಿ, ಎಲ್ಲದಕ್ಕೂ ಮುನ್ನುಗ್ಗಿ. ನಾವು ಇವತ್ತು ಹೆದರ್ಕೊಂಡ್ರೆ ಮುಂದಿನ ಜೀವನ ಚೆನ್ನಾಗಿರಲ್ಲ. ಧೈರ್ಯ ಇರಲಿ, ಧೈರ್ಯದಿಂದ ಮುಂದೆ ಬನ್ನಿ. ಯಾವುದೇ ಕೆಟ್ಟ ಕೆಲಸ ನೀವು ಮಾಡ್ತಾ ಇಲ್ಲ, ಕೆಟ್ಟ ಕೆಲಸಕ್ಕೆ ಮಾಡಬೇಕಾದ್ರೆ ಮಾತ್ರ ಹೆದರ್ಕೋಬೇಕು, ಒಳ್ಳೆ ಕೆಲಸಕ್ಕಲ್ಲ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್. ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಸ್ವ ಉದ್ಯೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುವರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅಂತ ಸ್ಫೂರ್ತಿದಾಯಕ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ. ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಉಣಸೂರಿನ ಶ್ರೀಮತಿ ದೀಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶ್

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.
4: ನಮ್ಮ ಜನಧ್ವನಿಯಿಂದ

ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2026 ಕುರಿತು ಪುನರ್ವಸತಿ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೂಡು ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರಿ, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಾವು ಇವತ್ತು ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಬಗ್ಗೆ ನಮ್ಮ ಸರ್ ಏನು ಸರ್ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಅಂದರೆ ಏನು, ಇದರೊಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್?
1: ಸುಮಾರು 90 ದಶಕ ಆಗಿಂದ ನಮ್ಮ ಜೊತೆ ಅಂಗವಿಕಲತೆ ಇರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಇವತ್ತಿನ ದಿನ ಅಂಗವಿಕಲತೆ ಅನ್ನೋ ಪದವನ್ನು ಬೇರೆ ಬೇರೆ ಪದಗಳಲ್ಲಿ ಬಳಸ್ತಾರೆ. ಇವತ್ತು ವಿಕಲಚೇತನ ಅಂತ ಕರೀತಾರೆ, ಅಥವಾ ಇಂಗ್ಲೀಷ್ನಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರೀತಾರೆ. ಯಾವುದೇ ಪದ ಕರೆತರು ಅದೊಂದು ಸಮುದಾಯ ನಮ್ಮ ಜೊತೆಗಿದೆ. ಆ ಸಮುದಾಯದ ಅಭಿವೃದ್ಧಿ, ಆ ಸಮುದಾಯದ ಏಳಿಗೆ, ಮತ್ತು ಆ ಸಮುದಾಯ ಮುಖ್ಯವಾಹಿನಿಯಲ್ಲಿ ಬೆರೀಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವಾಂಗವಿಕಲ ದಿನಾಚರಣೆ ಮಾಡಬೇಕು ಅನ್ನುವಂಥ ಅಂಶವನ್ನು ವಿಶ್ವಸಂಸ್ಥೆಯವರು ತಂದರು. ಅದಾದ ನಂತರ 92 ಒಂದು ಇಂಟರ್ನ್ಯಾಷನಲ್ ಕಾನೂನು ಬಂತು. ಆಮೇಲೆ ಅದನ್ನು ಅದಾದಮೇಲೆ ನಮ್ಮ ದೇಶದಲ್ಲೂ ಸಹ ಒಂದು ಕಾನೂನು ತರಬೇಕು ಅಂತೇಳಿ 1995 ಅಂಗವಿಕಲರ ಅಧಿನಿಯಮ, ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಕಾನೂನು ಅದು ಬಂತು. ಅದಾದ ನಂತರ ಅದರಲ್ಲಿ ಈ ಹಕ್ಕುಗಳಿಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅನ್ನೋವಂಥ ಅಂಶವನ್ನು ಗಮನಿಸಿದಂಥವ್ರು, ಮತ್ತು ಇಡೀ ವಿಶ್ವದ ಮಟ್ಟದಲ್ಲಿ ಅಂಗವಿಕಲರೆಲ್ಲರೂ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಕೇಳ್ಕೊಂಡಿದ್ದೇನಪ್ಪ ಅಂದರೆ ನಮಗೂ ಸಹ ಒಂದು ಒಡಂಬಡಿಕೆ ಕನ್ವೆನ್ಷನ್ ಬೇಕು ಅಂತೇಳಿ. ಸೊ ಹಾಗಾಗಿ 2006 ನಮಗೆ ಒಂದು ಒಡಂಬಡಿಕೆಯನ್ನು ಸಹ ವಿಶ್ವ ಮಟ್ಟದಲ್ಲಿ ಆಯಿತು. ಅದನ್ನು UNCR ಪಡಿ ಅಂತ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಂಗವಿಕಲರ ವಿಶ್ವ ಮಟ್ಟದ ಒಡಂಬಡಿಕೆ ಅದು ಬಂತು. ಅದಾದ ನಂತರ ಇಡೀ ವಿಶ್ವದಲ್ಲಿ ಅದಕ್ಕೆ ಯಾರ್ಯಾರು ಸಿಗ್ನೇಟರಿ ಆಗಿದ್ರು, ಒಪ್ಕೊಂಡಿದ್ರು, ಅದರಲ್ಲಿ ಭಾರತನೂ ಒಂದು. ಅದು 1010 ಕಾಲ ಸಮಯ ತಗೊಂಡು 2016 ಸಮಗ್ರವಾದಂಥ ಹಕ್ಕು ಆಧಾರಿತ ಕಾನೂನನ್ನು ತಂತು. ಇದರಲ್ಲಿ ಸುಮಾರು 17 ಅಧ್ಯಾಯಗಳಿದೆ, ಒಂದು ಅನೆಕ್ಷರ್ ಇದೆ. 17 ಅಧ್ಯಾಯಗಳಲ್ಲಿ ವಿವಿಧ ಹಂತಗಳನ್ನು ಅವನು ಹೇಳ್ಕೊಂಬರ್ತಾನೆ. ಅಂಗವಿಕಲತೆ ಅಂದರೆ ಏನು, ಯಾರು, ಅವರಿಗೆ ಯಾವ್ಯಾವ ಅಧಿಕಾರಿಗಳು ಕೆಲಸ ಮಾಡಬೇಕು, ಅವರ ಶಿಕ್ಷಣ ಹಕ್ಕವನ್ನು ಕುರಿತಾಗಿ, ಉದ್ಯೋಗದ ಹಕ್ಕುಗಳನ್ನು ಕುರಿತಾಗಿ, ಆಮೇಲೆ ಮನೋರಂಜನೆಯ ಹಕ್ಕುಗಳನ್ನು ಕುರಿತಾಗಿ, ಈ ಥರ ಎಲ್ಲವನ್ನು ಹೇಳ್ಕೊಂಬರ್ತಾ ಅದರಲ್ಲಿ ಅಂಗವಿಕಲತೆ ಎಷ್ಟು ಪ್ರಮಾಣದಲ್ಲಿ ಇದ್ದರೆ ಸೌಲಭ್ಯ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಇದ್ದರೆ ಸೌಲಭ್ಯ ಸಿಗಲ್ಲ, ಅಥವಾ ಹೈ ಸಪೋರ್ಟ್ ನೀಡ್, ತೀವ್ರ ನೆರವಿನ ಅಂಗವಿಕಲರು ಅಂದರೆ ಯಾರು, ಇದನ್ನು ಎಲ್ಲಿ ಪಡಿಬೇಕು, ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಅನೆಕ್ಷರ್ ಅಂತ ಏನು ಹೇಳಿದ್ನಲ್ಲ ನಾನು, ಅದರಲ್ಲಿ ಸುಮಾರು 120 ಅಂಗವಿಕಲತೆಯನ್ನು ಅವರೇ ಹೆಸರಿಸಿದ್ದಾರೆ. ಇನ್ನು 21 ಕ್ಯಾಟಗರಿಯನ್ನು ಯಾರು ಅದನ್ನು ಅಂಗವಿಕಲತೆಯನ್ನು ಪತ್ತೆ ಹೆಚ್ಚಿ ಒಂದು ಪ್ರಮಾಣೀಕರಿಸ್ತಾರೆ ಅವರ ಒಂದು ಪ್ರಜ್ಞೆಗೆ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಬೇರೆ ಬೇರೆ ಪ್ರಕಾರದ ತೊಂದರೆಗಳಿರುವಂಥ ಜನಗಳು ಅದರೊಳಗೆ ಬರ್ತಾರೆ. ಹಾಗಾಗಿ ಒಟ್ಟಾರೆ 21 ಅಂತ ಅದರಲ್ಲಿ ಉಲ್ಲೇಖ ಇದೆ. ಆದರೆ 20 ಆ ಕಾನೂನಲ್ಲೇ ಯಾವುದು ಅನ್ನೋದನ್ನು ಬಾರಿ ನಿರ್ದಿಷ್ಟವಾಗಿ ಹೆಸರಿಸಿದ್ದಾರೆ. 21 ಯಾರು ದೃಢೀಕರಿಸ್ತಾರೆ ಆ ವೈದ್ಯರ ಗುಂಪಿಗೆ, ಅವರ ಪ್ರಜ್ಞೆಗೆ, ಆ ವ್ಯಕ್ತಿಯ ಒಂದು ಪರಿಸ್ಥಿತಿ, ಅವನ ಬೆಳವಣಿಗೆಗೆ ತೊಂದರೆ ಆಗ್ತಾ ಇದೆ ಅನ್ನೋದೊಂದು ಕಂಡು ಬಂದರೆ ಅದನ್ನು ಹೆಸರಿಸಿ ಅವನಿಗೆ ಪ್ರಮಾಣ ಪತ್ರ ಕೊಡ್ಬೋದು ಅಂತ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಬಂದು ಇವಾಗ ಪೋಲಿಯೋ ಅಂತ ಹೆಸರಿಲ್ಲ, ಅದರಲ್ಲಿ ಪೋಲಿಯೋ ಇದೆ. ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದಿಲ್ಲ ಅದರಲ್ಲಿ, ಬೆನ್ನುಹುರಿ ಅಪಘಾತ ಅದು ಅದರಲ್ಲಿ ಬರುತ್ತೆ, ಆರ್ಥ್ರೈಟಿಸ್ ಅಂತ ಬರುತ್ತೆ, ಅಂಪ್ಯುಟೇಷನ್ ಅಂತ ಬರುತ್ತೆ, ಈ ತರದ್ದು ಬೇಕಾದಷ್ಟು, ಅಬ್ಸೆನ್ಸ್ ಆಫ್ ಲಿಂಬ್, ಇವೆಲ್ಲ ಆ 21 ಕ್ಯಾಟಗರಿ ಒಳಗಡೆ ಇದೆಲ್ಲ ಸೇರಿಕೊಳ್ಳುತ್ತೆ. ಇದನ್ನ ಇಷ್ಟು ಒಟ್ಟಾರೆ ಸರ್ವತೋಮುಖ ಅಂಗವಿಕಲರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಅವನು ಸಮಾಜದಲ್ಲಿ ಸಂಯೋಜಿತವಾಗಿ ಬದುಕಬೇಕು, ಎಲ್ಲರಂತೆ ಬದುಕಬೇಕು, ಅವನಿಗೆ ಸಮಾನ ಅವಕಾಶಗಳು ಸಿಗಬೇಕು, ಯಾವುದೇ ತಾರತಮ್ಯ ಇರಬಾರದು, ಅವನು ಎಲ್ಲ ಸ್ಥಳಗಳಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ಅಡೆತಡೆಗಳು ಇರಬಾರದು ಅಂತ ಒಂದು ಸಮಾಜವನ್ನು, ಸಂಯೋಜಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ 2016 ಬಂದಿರುವಂಥ ಕಾನೂನು.

0: ಅಂಶಗಳನ್ನು ಕುರಿತಾಗಿ ಮಾತಾಡುತ್ತೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ, ಈಗ ತಾವು ಹೇಳ್ತಾ ಇದ್ರಿ 2016 ಈ ಒಂದು ಕಾನೂನು ಏನಿಗೆ ಬಂತು ಅನ್ನೋದ್ರ ಬಗ್ಗೆ. ಈಗ 1995 ಕಾಯ್ದೆಗೆ ಹೋಲಿಸಿದ್ರೆ ಈ ಒಂದು 2016 ಅಧಿನಿಯಮದಲ್ಲಿ ಪ್ರಮುಖವಾಗಿ ಯಾವ್ಯಾವ ಬದಲಾವಣೆಗಳನ್ನ ಮಾಡಲಾಗಿದೆ ಸರ್?
0: ನೋಡಿ, ಸಾಮಾನ್ಯವಾಗಿ ಕಾನೂನಿನ ಹೆಸರಿನಲ್ಲೇ ಹಕ್ಕುಗಳನ್ನ ಅಂತ ಹೇಳಿದೆ. ಈಗ ಸಮಾನ ಅವಕಾಶ ಅಥವಾ ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಅನ್ನೋದನ್ನ

0: ಏಳು ಅಂಗವಿಕಲತೆಯನ್ನು ಮಾತ್ರ ಗುರುತಿಸಿದ್ರು. ಇವತ್ತು ಅದು ಮೂರು ಪಟ್ಟಾಗಿದೆ, 21 ತರದ ಅಂಗವಿಕಲತೆಯನ್ನು ಗುರುತಿಸಿದ್ದಾರೆ ಆಯ್ತಾ. ಅದ್ರ ಜೊತೆಗೆ 95 ಇದ್ದಂತ ಕಾನೂನೆಲ್ಲ ಹೇಗಿದೆಯಪ್ಪ ಅಂದ್ರೆ, ಸ್ಥಳೀಯ ಸರ್ಕಾರಗಳು ಆ ಸರ್ಕಾರದ ಹಣಕಾಸಿನ ಅನುಕೂಲಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬಹುದು ಅಂತ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು 2016 ಬಂದಿರುವಂತ ಕಾನೂನಲ್ಲಿ ಅದು ಮ್ಯಾಂಡೇಟರಿ, ಕಡ್ಡಾಯ, ಎಲ್ಲವೂ ಕಡ್ಡಾಯ ಅಂತ ಆಗಿದೆ. ಅದನ್ನ ಸಾಮಾನ್ಯವಾಗಿ ತಜ್ಞರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ವೆಲ್ಫೇರ್ ಆಕ್ಟ್ ಅಂತಾರೆ 95. ಆದ್ರೆ ಇದನ್ನ ರೈಟ್ ಬೇಸ್ಡ್ ಆಕ್ಟ್ ಅಂತ ಕರೀತಾರೆ, ಹಕ್ಕು ಆಧಾರಿತ ನಿಯಮ ಅಂತ 2016 ಕರೀತಾರೆ. ಇದು ಬಹಳ ಮೂಲಭೂತವಾಗಿರುವಂತಹ ವ್ಯತ್ಯಾಸಗಳು.
1: ಸರ್, ಈ ಒಂದು ಅಧಿನಿಯಮದ ಪ್ರಕಾರ ಒಂದು ಈ ಒಂದು ವಿಶೇಷ ಚೇತನ ವ್ಯಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸಲಾಗ್ತಾಯಿದೆ ಸರ್?
0: ನೋಡಿ, ಸರ್ಕಾರದ ನಿಯಮದ ಪ್ರಕಾರ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕರಿತೀವಿ. ಬೆಂಚ್ ಮಾರ್ಕ್ ಡಿಸಬಿಲಿಟಿಲಿ ಏನು ಹೇಳ್ತಾನೆ ಅಂತಂದರೆ, 40% ಅದಕ್ಕಿಂತ ಹೆಚ್ಚು, 40% ಹೆಚ್ಚಿನ ತೊಂದರೆ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ, ಅಂತ ಅವನನ್ನು ಅಧಿಕೃತವಾಗಿ ಅಂಗವಿಕಲತೆ ಇರೋ ವ್ಯಕ್ತಿ ಅಂತ ಗುರುತಿಸಿ ಅವನಿಗೆ ಸರ್ಕಾರಿ ಸೌಲಭ್ಯಗಳನ್ನು ಎಲ್ಲವನ್ನು ಕೊಡೋದು ಅಂತ ಆಗಿದೆ. ಹಾಗಂತ ಮಾತ್ರಕ್ಕೆ ಅದಕ್ಕಿಂತ ಕಮ್ಮಿ ಇರೋವಂಥ ಅಂಗವಿಕಲತೆಗೆ ಏನೂ ಇಲ್ವೇ ಅಂದರೆ, ಈ ಹೊಸ ಕಾನೂನಲ್ಲಿ ಅದಕ್ಕೂ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ಪ್ರಮಾಣ ಪತ್ರ ಸಿಗುತ್ತೆ, ಈಗ ನಾವೇನು UDID ಕಾರ್ಡ್ ಅಂತ ಹೇಳ್ತೀವಲ್ಲ, ಅದು ಸಿಗುತ್ತೆ. ಆದರೆ ಅವನು ಸೌಲಭ್ಯಗಳಿಗೆ ಅರ್ಹನಲ್ಲ ಅಷ್ಟೇ. ಆದರೆ ಮತ್ತೆ ಅದು ಸಿಕ್ಕಿನ ಏನೋ ಅರ್ಹತೆ ಇಲ್ಲ ಅಂದ್ರೆ ಏನಪ್ಪಾ ಪ್ರಯೋಜನ ಅಂತಂದ್ರೆ, ಇಲ್ಲಿ ಯಾವ ತರ ಪ್ರಯೋಜನಗಳನ್ನ ಅವ್ರು ಪಡ್ಕೋಬಹುದು ಅಂದ್ರೆ, ಇವಾಗ ಯಾರೋ ಅವರು ಅಂಗವಿಕಲತೆಯನ್ನ ಹೆಸರಿಡಿಸಿ ಅವ್ರನ್ನ ನಿಂದನೆ ಮಾಡ್ತಾರೆ, ಆಗ ಈ UDID ಕಾರ್ಡಿನ ಇಟ್ಕೊಂಡು ಆಧಾರದ ಮೇಲೆ ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ತಗೋಬಹುದು. ಮತ್ತೆ ಬಸ್ಸಲ್ಲಿ ರೈಲಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಅವಾಗ ಅಂಗವಿಕಲರಿಗೆ ಅಂತ ಒಂದು ಮಾಡಿರುವಂತ ಮೀಸಲಾಗಿರುವಂತ ಸ್ಥಾನ ಇರುತ್ತೆ, ಅದನ್ನ ಅವ್ರು ಎದ್ದು ಬಿಟ್ಕೊಡಲ್ಲ. ಅಂತ ಸಂದರ್ಭದಲ್ಲಿ ಈ ಕಾರ್ಡಿನ ಉಪಯೋಗಿಸ್ಕೊಂಡು ಅವರು ಅದನ್ನ
1: ಪಡ್ಕೋಬಹುದು.
0: ಈ ತರದ ಪರ್ಯಾಯವಾದಂತ ಸೌಲಭ್ಯಗಳನ್ನ ಪಡ್ಕೋಬಹುದೇ ಹೊರತು, ಈ ಕೆಲವು ಸೌಲಭ್ಯ ಪೆನ್ಷನ್ ಆಗಿರ್ಬೋದು ಅಂದ್ರೆ, ಅದನ್ನ ನಾವು ಮಂತ್ಲಿ ಮೇಂಟೆನೆನ್ಸ್ ಅಲೋಯನ್ಸ್ ಅಂತ ಕರಿತೀವಿ. ಆ ಪೆನ್ಷನ್ ಅನ್ನುವಂತ ಪದ ವಾಡಿಕೆಯಲ್ಲಿ ಬಂದ್ಬಿಟ್ಟಿದೆ, ಸರಿಯಲ್ಲ ಅದು. ಅದು ಮಂತ್ಲಿ ಮೇಂಟೆನೆನ್ಸ್ ಅಲೋಯನ್ಸ್ ಅಂತ, ಮಾಸಿಕ ನಿರ್ವಹಣಾ ಭತ್ಯೆ ಅಂತ ಅವರಿಗೆ ಪ್ರತಿ ತಿಂಗಳು ಇಷ್ಟು ಕೊಡಬೇಕು ಅಂತಿದೆ. ಆ ತರದ ಸೌಲಭ್ಯಗಳು ಸಿಗೋದಿಲ್ಲ. ಅಥವಾ ಕೆಲವು ಸಾಧನ ಸಲಕರಣೆಗಳು ಕೊಡ್ತಾರೆ, ಅದು ಕಿವಿಗೆ ಹಾಕೊಳ್ಳುವಂತ ಹಿಯರಿಂಗ್ ಏಡ್ ಇರ್ಬೋದು, ನಡೆದಾಡಕ್ ಬೇಕಾಗಿರೋ ಕ್ರಚ್ಚು, ಕ್ಯಾಲಿಪರು, ವೀಲ್ ಚೇರು, ಅಥವಾ ಮೋಟರೈಸ್ ಟ್ರೈಸ್ಕೂಟರು, ಈ ತರದ್ದೆಲ್ಲ ಏನಿದೆ ಅದರದ್ದು ಅವರಿಗೆ, ಯಾರಿಗೆ 40% ಇಂದ ಕಮ್ಮಿ ಇರೋರಿಗೆ ಸಿಗದೇ ಇರ್ಬೋದು. ಜೊತೆಗೆ ಸರ್ಕಾರಿ ಬೇರೆ ಬೇರೆ ಸೌಲಭ್ಯಗಳು, ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಆರ್ಥಿಕ ನೆರವನ್ನು ನೀಡುವಂತ ಕೆಲವು ಯೋಜನೆಗಳಾಗಿರ್ಬೋದು, ಇವುಗಳು ಅವರಿಗೆ ದೊರಕದೇ ಇರ್ಬೋದು. ಈತ ಸಣ್ಣ ಪುಟ್ಟದ್ದು ಮತ್ತೆ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಬೇರೆ ತರ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳನ್ನು ಬಿಟ್ಟು ಬೇರೆ ರೀತಿಯ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವರು ಆ ಸರ್ಟಿಫಿಕೇಟ್ನ ಬಳಸ್ಕೊಂಡು ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಬೋದು.
1: ಓಕೆ, ಈಗ ಸರ್, ಈಗ ತಾವು ಹೇಳ್ದಂಗೆ, ಈಗ 2016 ಅಧಿನಿಯಮದ ಪ್ರಕಾರ 21 ರೀತಿಯ ಒಂದು ಡಿಸಬಿಲಿಟಿಗಳನ್ನು ನಾವು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ರೀತಿಯ ಒಂದು ವಿಶೇಷತೆಗಳನ್ನು ಗುರುತಿಸಲಾಗಿದೆ ಸರ್?
0: ನೋಡಿ, 21 ಒಂದು ನಾವು 5-6 ಕ್ಯಾಟಗರಿ ಮಾಡ್ಕೊಳ್ಬೋದು. ದೈಹಿಕ ಅಂಗವಿಕಲತೆ ಅನ್ನೋದ್ರಲ್ಲಿ ಒಂದು 5 ಅಂಗವಿಕಲತೆಯನ್ನು ಹೆಸರಿಸ್ತಾರೆ ಅವರು. ಅದರಲ್ಲಿ ಮಾಂಸಖಂಡಗಳ ಕ್ಷೀಣಿಸುವಿಕೆ, ಅದನ್ನು ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅದಾದ್ಮೇಲೆ ಕುಬ್ಜರು ಅಂತ ಕರಿತೀವಿ, ಡ್ವಾಲ್ಫಿಸಮ್ ಅನ್ನೋದು ಬರುತ್ತೆ. ಅದಾದ್ಮೇಲೆ ಅವರಿಗೆ ಆಸಿಡ್ ಅಟ್ಯಾಕ್ ಅಂತ ಇದೆ, ಅದಕ್ಕೆ ಆಸಿಡ್ನ ಎರ್ಚಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಗಾಯಗಳಿಂದ ಅಂಗವಿಕಲತೆ ಬಂದಿರೋರ್ನ ಅದಕ್ಕೆ ನಾವು ಸೇರಿಸ್ಕೋತೀವಿ. ಆಮೇಲೆ ಲೆಪ್ರಸಿ ಅಂತ, ಕುಷ್ಠರೋಗದಿಂದ ನಿವಾರಣೆ ಹೊಂದಿರುವ, ಕುಷ್ಠರೋಗದಿಂದ ಉಂಟಾಗಿರುವಂಥ ಅಂಗವಿಕಲತೆ ಇರುತ್ತೆ, ಅವರನ್ನು ಅದಕ್ಕೆ ಸೇರಿಸ್ಕೊಳ್ತೀವಿ. ಸೊ ಈ ರೀತಿ ಒಂದು 5 ಅಂಗವಿಕಲತೆಗಳು ಆ ಒಂದು ಕಡೆ ದೈಹಿಕ ಅಂಗವಿಕಲತೆಯಲ್ಲಿ ಬರುತ್ತೆ.
1: ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೊಸಬೀದ್ರಳ್ಳಿ. ತಮ್ಮ ಹೆಸರು
2: ಸುರೇಶ್ ಅಂತ ಸರ್.
1: ಸುರೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನಾ ಇದು ಗ್ರಾಮ ಪಂಚಾಯತ್ ಇಲ್ಲಿ ಸರ್ಕಾರದ ಅನುದಾನ ಬರ್ತಲ್ಲ ಅಂಗವಿಕಲರದು, ಅದು ಗ್ರಾಮ ಪಂಚಾಯತ್ ಬರ್ತಿಲ್ಲ ಸರ್, ಬರ್ತೈತಾ?
0: ಅವ್ರ ಹೆಸರೇನಂದ್ರು?
1: ಸುರೇಶ್.
0: ಸುರೇಶ್ ಅವರೇ, ಈಗ ಈ ಸಾರಿ 15 ಫೈನಾನ್ಸ್ ಅಂತ ಕರಿತೀವಿ, 15th ಫೈನಾನ್ಸ್, ಅದರಲ್ಲಿ ಬರುವಂತ ಅನುದಾನವನ್ನ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಹೇಗೆ ಬಳಸಬೇಕು ಅಂತ ಒಂದು ಸರ್ಕಾರದ ಗೈಡ್ಲೈನ್ ಇದೆ, ಮಾರ್ಗಸೂಚಿ ಇದೆ. ಅದ್ರ ಪ್ರಕಾರ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆ ಹಣವನ್ನ ಒಂದು 5% ಹಣವನ್ನ ಅವರು ಅಂಗವಿಕಲ್ಯ ಕಲ್ಯಾಣಕ್ಕೋಸ್ಕರ ಎತ್ತಿಡಬೇಕು ಅಂತದ್ದು ಅದು ನಿಯಮದ ಪ್ರಕಾರ ಹೇಳುತ್ತೆ. ಈ ಸಾರಿ 15th ಫೈನಾನ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಾರ್ವಜನಿಕ ಕಟ್ಟಡಗಳಲ್ಲಿ ಸ್ಥಳಗಳಲ್ಲಿ ಅಂಗವಿಕಲರಿಗೆ ಅಡೆತಡೆ ರಹಿತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಆ ಹಣವನ್ನ ಬಳಸಬೇಕು ಅಂತ ಇದೆ. ನೀವು ಕೇಳಿದ್ದು ಪ್ರಶ್ನೆ ಒಳ್ಳೆಯದೇ, ಯಾಕೆಂದ್ರೆ ಮುಂಚೆ ಎಲ್ಲ ಗ್ರಾಮ ಪಂಚಾಯಿತಿಯಿಂದ 5% ಹಣ

0: ಅಂಗವಿಕಲರಿಗೆ ನೇರವಾಗಿ ಕೊಡ್ತಾ ಇದ್ರು. ಅವ್ರಿಗೆ ಉದ್ಯೋಗ ಮಾಡ್ಲಿಕ್ಕೆ ಆಗ್ಬೋದು, ಸಾಧನ ಸಲಕರಣೆ ತಗೊಳಕಾಗ್ಬೋದು, ಅಥವಾ ಔಷಧೋಪಚಾರಕ್ಕಾಗ್ಬೋದು, ಈ ಥರ ಇನ್ನಿತರ ಏನೇ ಅವರ ಅವಶ್ಯಕತೆ ಇದೆಯೋ ಅದಕ್ಕೆ ಬಳಸ್ಕೊಳ್ಳಿ ಅಂತ ಕೊಡ್ಬೋದಾಗಿತ್ತು. ಆದರೆ ಈ 15th ಫೈನಾನ್ಸ್ ಇದ್ರ ಪ್ರಕಾರ, ನಿಯಮದ ಪ್ರಕಾರ ಈ ಸಾರಿ ಆ ಥರದ್ದು ಕೊಟ್ಟಿದ್ದು ಅಷ್ಟೊಂದು ಉಪಯೋಗ ಆಗಿಲ್ಲ. ಹಾಗಾಗಿ ಸಾರ್ವಜನಿಕ ಕಟ್ಟಡದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಅಡೆತಡೆತ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಎಲ್ಲ ಥರದ ಅಂಗವಿಕಲರು ಅದನ್ನು ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ರೀತಿ ಈ ಕ್ರಮವನ್ನು ಸರ್ಕಾರ ತಗೊಂಡಿದೆ. ಹಾಗಾಗಿ ಈಗ ನೇರವಾಗಿ ಫಲಾನುಭವಿಗಳಿಗೆ ಸಿಗೋ ದುಡ್ಡು ಅದು ಇಂಡೈರೆಕ್ಟ್ ಆಗಿ ಅಂಗವಿಕಲರ ಅಭಿವೃದ್ಧಿಗೆ ಉಪಯೋಗ ಆಗ್ತಾ ಇದೆ.
1: ಸರ್, ಈಗ ನಾನು ಪೇಷಂಟ್ ಮೂರ್ಸಲ್ ಬರ್ಕೊಟ್ಟಿದ್ದೀನಿ, ಅವ್ರಿಗೆ ಯಾವ ರೀತಿ ಅನುದಾನ ಬರಲ್ಲ ಇಲ್ಲಿ, ನೀವು
0: ಅದೇ ಅದೇ ನಾನು ಈಗ ಹೇಳದ್ನಲ್ಲ, ಅವರು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತನೋ ಅಥವಾ ಸಮಯ ಇಲ್ಲದೆ ಇರೋದ್ರಿಂದನೋ ಆ ರೀತಿ ಕಾರಣ ಹೇಳ್ತಾ ಇದ್ದಾರೆ. ಈ ಸಾರಿ ಬಂದಿರತಕ್ಕಂಥ ಈ ಅಕಾಡೆಮಿ ಇದು ಫೈನಾನ್ಷಿಯಲ್ ಇಯರಲ್ಲಿ ಬಂದಿರೋವಂಥ ಹಣಗಳು, ಈಗ ನಾನು ಹೇಳಿದ್ನಲ್ಲ, ಇವಾಗ ಒಂದು ಶಾಲೆಗೆ ಹೋಗ್ತೀರಿ, ಆ ಶಾಲೆಯಲ್ಲಿ ರ್ಯಾಂಪ್ ಬೇಕು, ರ್ಯಾಂಪ್ ಇರೋದಿಲ್ಲ, ಅಲ್ಲಿ ರ್ಯಾಂಪ್ ಕಟ್ಟಿಸೋದು ಅಥವಾ ಶಾಲೆಯಲ್ಲಿರುವಂಥ ಶೌಚಾಲಯ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇಲ್ಲದೆ ಇರೋವಂಥ ರೀತಿಯಲ್ಲಿರುತ್ತೆ, ಆ ಶೌಚಾಲಯ ಕಟ್ಟಿಸ್ಕೊಡೋದು, ಅಥವಾ ಪಂಚಾಯಿತಿ ಆಫೀಸ್ ಇರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಯಾವುದಾದ್ರು ಕೋರ್ಟು ಕಚೇರಿಗಳಿರ್ಬೋದು, ಈ ಥರ ಯಾರು ಸಾರ್ವಜನಿಕ ಜಾಗಗಳು ಅಂತ ನಾವೇನು ಉಲ್ಲೇಖ ಮಾಡ್ತೀವಿ, ಅಲ್ಲಿ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅಥವಾ ಶೌಚಾಲಯಗಳನ್ನು ಉಪಯೋಗಿಸ್ಲಿಕ್ಕೆ ಇರೋವಂಥ ಏನೋ ಅಡ್ಡಿ ಆತಂಕಗಳೇನಿದೆ ಅದನ್ನು ತೆರವು ಮಾಡಿ ಅವರಿಗೆ ಅನುಕೂಲಕರವಾಗಿರುವಂತಹ ಶೌಚಾಲಯವನ್ನು ಕಟ್ಟಿಸೋಕ್ಕೆ, ಆ ಕಚೇರಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾಗಿರುವಂಥ ರ್ಯಾಂಪು, ವೀಲ್ ಚೇರು ಅದಾಗದೆ ಹೋಗ್ಲಿಕ್ಕೆ ಬರೋಕ್ಕೆ ಆಗೋಂಗೆ ಆ ಥರದ ಕಟ್ಟಡ ವಿನ್ಯಾಸಗಳನ್ನು ಮಾಡಲಿಕ್ಕೋಸ್ಕರ ಬಳಸಿ ಅಂತ ಹೇಳಿರೋದ್ರಿಂದ ನಿಮಗೆ ಪಂಚಾಯಿತಿಯಲ್ಲಿ ನೇರವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಅಥವಾ ವಿಕಲಚೇತನ ವ್ಯಕ್ತಿಗಳಿಗೆ ಅವರು ಹಣವನ್ನು ಕೊಡ್ತಾ ಇಲ್ಲ ಈ ಸಾರಿ ಅಷ್ಟೇ, ಮುಂಚೆ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು 15th ಫೈನಾನ್ಸ್ ಯಾವಾಗ ಆಪರೇಟ್ ಆಗ್ತಾ ಇದೆ ಅಲ್ಲಿಂದ ಈಚೆಗೆ ಆ ಹಣವನ್ನು ಈ ಕೆಲಸಕ್ಕೋಸ್ಕರ ಬಳಸ್ತಿದ್ದಾರೆ. ಅದು ನಾ ಈಗ ಆಲ್ರೆಡಿ ಹೇಳಿದಂಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದಾರೆ, ನೇರ ಫಲಾನುಭವಿಗಳಿಗೆ ಕೊಡ್ತಿಲ್ಲ ಅಷ್ಟೇ.
2: ಓಕೆ ಓಕೆ ಓಕೆ ಹಾಂ
1: ಹಾಂ
0: ಅದು ಪೆನ್ಷನ್ ಬರೋದು 5% ಅಲ್ಲ, ಅದು ಪೆನ್ಷನ್ ಬರೋದು ಅದು ಇಲಾಖೆಯಿಂದ ಕೊಡೋದು. ನಾನು ಆಗಲೇ ಹೇಳಿದೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ, 40%ಗಿಂತ ಯಾರಿಗೆ ಹೆಚ್ಚು ಅಂಗವಿಕಲತೆ ಇರುತ್ತೆ ಆ ಥರ UDID ಕಾರ್ಡ್ ಯಾರಿಗಿರುತ್ತೆ ಅವರು ಪೆನ್ಷನನ್ನು ತೊಗೊಳಕ್ಕೆ, ಅಂದರೆ ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಮಾಸಿಕ ನಿರ್ವಹಣಾ ಭತ್ಯವನ್ನು ಪಡೀಲಿಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಅಕಸ್ಮಾತ್ ಅದೇನಾದ್ರು ನಿಂತಿದ್ದರೆ, ನಿಮ್ಗೊಂದು 2-3 ತಿಂಗಳಿಂದ ಬಂದಿಲ್ಲ ಅಂದರೆ ನೀವು ಅದನ್ನು ಸಂಬಂಧಪಟ್ಟ ಇಲಾಖೆಗಳಿದೆ, ನಿಮಗೆ ಸ್ಥಳೀಯವಾಗಿ ನೀವು ಅಂಗನವಾಡಿ ಟೀಚರ್ನ ಕೇಳ್ಬೋದು, ಇಲ್ಲ ಅಂತಂದರೆ ನೀವು ತಾಲೂಕು ಕಚೇರಿ ತಾಲೂಕು ಕೇಂದ್ರಕ್ಕೆ ಬಂದರೆ CDPO ಅಂತ ಇದ್ದಾರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಂತಿದ್ದಾರೆ, ಅವ್ರ ಕಚೇರಿಯಲ್ಲಿ ಹೋಗಿ ವಿಚಾರಿಸಿದ್ರೆ ಅದು ಯಾಕೆ ನಿಂತಿದೆ ಏನಕ್ಕೆ ಬರ್ತಾ ಇಲ್ಲ ಅನ್ನೋದನ್ನು ನಿಮಗೆ ಮಾಹಿತಿ ಕೊಟ್ಟು ಅದು ಯಾರು ಅದರಲ್ಲಿ ಏನಾದ್ರು ಕುಂದು ಕೊರತೆ ಇದ್ರೆ ಅದನ್ನು ಬಗೆಹರಿಸ್ಕೊಡ್ತಾರೆ ಅವರು. ಬ್ಯಾಂಕ್ನಲ್ಲಿ ನೇರವಾಗಿ ಅಂಗವಿಕಲರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ, ನೀವು ಸಂಘಗಳನ್ನು ಮಾಡಿಕೊಂಡು ಸಂಘದ ಮುಖಾಂತರ ಬ್ಯಾಂಕ್ನಲ್ಲಿ ಒಂದು ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಏನಾದರೂ ಅವರು ಬ್ಯಾಂಕಿನಲ್ಲಿ ನೀವು ಸಾಲ ತೊಗೊಳೋದಕ್ಕೆ ಅದಕ್ಕೊಂದು ಪ್ರಾವಿಷನ್ ಇದೆ. ಅದಲ್ಲದೆ ಮುದ್ರಾ ಯೋಜನೆ ಅಂತ ಇದೆ, ಅದು ಎಲ್ಲರಿಗೂ ಅನ್ವಯಿಸುವಂಥ ಮುದ್ರಾ ಯೋಜನೆ, ಅದರಲ್ಲಿ ನೀವು ಬ್ಯಾಂಕ್ನಲ್ಲಿ ಸಾಲ ತೊಗೋಬೋದು.
2: ಓಕೆ, ಧನ್ಯವಾದಗಳು ಸುರೇಶ್ ಅವರೇ.
0: ಈಗ ನಾನು ದೈಹಿಕ ಅಂಗವಿಕಲತೆಯಲ್ಲಿ 5 ಪ್ರಕಾರಗಳನ್ನ ಹೇಳಿದೆ, ಅದೇ ತರ ದೃಷ್ಟಿಗೆ ಸಂಬಂಧಪಟ್ಟಂಗೆ 2 ಇದೆ, ಅದು ಒಂದು ಅಂಧತ್ವ ಮತ್ತು ಮಂದ ದೃಷ್ಟಿ ಅಂತ. ಅಂದಮೇಲೆ ಈ ಮಾತು ಮತ್ತು ಕಿವಿ ಕೇಳಿಸ್ಲಿದ್ದಕ್ಕೆ ಅದರಲ್ಲ ಅವರು 3 ಭಾಗ ಮಾಡಿದ್ದಾರೆ. ಒಂದು ಹಾರ್ಡ್ ಆಫ್ ಹಿಯರಿಂಗ್ ಅಂತಿದೆ, ಮಂದ ಕಿವಿ, ಕಿವುಡುತನ, ಆಮೇಲೆ ಮಾತು ಮತ್ತು ಭಾಷಾದೋಷ ಅಂತ, ಇದು 3 ಬರುತ್ತೆ. ಅಲ್ಲಿಗೆ 5+5 10 ಆಯಿತು.
2: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋ, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು?
3: ಸರ್ ನಮಸ್ಕಾರ, ನಮ್ಮ ಹೆಸರು ವೀರಭದ್ರ ಸ್ವಾಮಿ ಅಂತ.
2: ವೀರಭದ್ರ ಸ್ವಾಮಿ
3: ತಾಲೂಕು ಸರ್ಗೂರಿಂದ, ನಾವು ಚಿತ್ತಮ್ಮ ಒಕ್ಕೂಟದಿಂದ ಉಪಾಧ್ಯಕ್ಷ ಆಗಿನಿ, ಹಾಗೂ ಸರ್ಗೂರ್ಲಿ ಪರಿಸರ ಮೂತ ಪ್ರತಿನಿಧಿ ಆಗಿನಿ.
2: ವೀರಭದ್ರ ಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
3: ಈಗ ನಾವು ಇಲ್ಲಿ ಕಟ್ಟಡ ಕಟ್ಟವರಲ್ಲ ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಡ ಕಟ್ಟವರಲ್ಲ, ಅಲ್ಲಿ ರ್ಯಾಂಪ್ ಇಲ್ಲ, ರ್ಯಾಂಪ್ ಹಾಕಿಲ್ಲ, ಅಂಗವಿಕಲರಿಗೆ ರ್ಯಾಂಪ್ ಹಾಕ್ಬೇಕಾಯ್ತು, ರ್ಯಾಂಪ್ ಹಾಕಿಲ್ಲ, ಅಧಿಕಾರಿಗಳಿಗೆ ಹೋಗಿ ಲೆಟರ್ ಗಿಟ್ರೆ ಎಲ್ಲ ಕೊಟ್ಬಿಟ್ಟು ಬಂದು ಅದೇನೋ ಪ್ರಚಾರ ಮಾಡ್ತಾ ಇಲ್ಲ ಅವರು, ಅದೇನು ಹೇಳೋದು ಸರ್?
0: ಈಗ ಒಂದು ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ವೀರಭದ್ರಾಚಾರ್ಯ ಅವರೇ, ರ್ಯಾಂಪ್ ಹಾಕಬೇಕು ಅಂತಾನೆ 15ನೇ ಆರ್ಥಿಕ ಯೋಜನೆ ಅಡಿಯಲ್ಲಿರೋದು, 15th ಫೈನಾನ್ಸ್ ಕಾರ್ಯಕ್ರಮದಲ್ಲಿರೋದು ಸಾರ್ವಜನಿಕ ಸ್ಥಳಗಳಲ್ಲಿ ಅಡೆತಡೆ ರಹಿತ

0: ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ 5% ಹಣವನ್ನು ವ್ಯಯ ಮಾಡಬೇಕು ಅಂತಿದೆ. ಸಂಬಂಧಪಟ್ಟಂಥವ್ರು ಅಂತಂದರೆ ನೀವು ಸದ್ಯಕ್ಕೆ ಇಒ ಅಂತಿರ್ತಾರೆ, ತಾಲೂಕಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಅವರಿಗೆ ಪತ್ರ ಕೊಡಿ. ಅವರು ಏನಾದರೂ
1: ಹೇಳ್ತೀನಿ
0: ಕೇಳಿ ಕೇಳಿಸ್ಕೊಳ್ಳಿ. ಅವರಿಂದ ಏನು ನಡೀತಾ ಇಲ್ಲ ಅಂತ ನಿಮ್ಮ ಗಮನಕ್ಕೆ ಬಂದರೆ, ಅವರೇನು ಕ್ರಮ ತಗೋತಾ ಇಲ್ಲ ಅಂತ ಗಮನಕ್ಕೆ ಬಂದರೆ, ಕೆ ಎಸ್ ಸಿ ಆರ್ ಟಿ ಸಿ ಬರುವಂಥದ್ದು ನಿಮ್ಮ ಇದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ, ಆ ಕಾರಿಗೆ ಯಾರು ನಿಮ್ಮ ಸ್ಥಳೀಯ ಅಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ಈ ಕಾನೂನಿನ ಪ್ರತಿಯನ್ನು ಇಟ್ಕೊಂಡು ಆ ಕಾನೂನು ಪ್ರತಿಯಲ್ಲಿ ಇಂಥ ಸೆಕ್ಷನ್ನಲ್ಲಿ ಹಿಂಗಿದೆ ಅಂತ ಹೇಳ್ತಾನೆ. ಅಧ್ಯಾಯ 4 ನೀವು ಹೋದರೆ ಅದರಲ್ಲಿ ಸಾರ್ವಜನಿಕ ಸ್ಥಳಗಳು ಅಡೆತಡೆ ರಹಿತವಾಗಿರಬೇಕು ಅಂತ ಒಂದು ಸೆಕ್ಷನ್ ಇದೆ, ಅದನ್ನು ಉಲ್ಲೇಖ ಮಾಡಿ ಅದರದೊಂದು ಪ್ರತಿಯನ್ನು ಜೆರಾಕ್ಸ್ ಮಾಡಿ ನಿಮ್ಮ ಒಂದು ಮನವಿ ಪತ್ರಕ್ಕೆ ಅಟ್ಯಾಚ್ ಮಾಡಿ ಅದನ್ನು ಸಹ ನೀವು ಸ್ಥಳೀಯ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಅಧಿಕಾರಿ ಯಾರು ಇರ್ತಾರೋ ಅವ್ರು ಕೊಡ್ಬೋದು. ಅಲ್ಲೂ ಸಹ ನಿಮಗೆ ಅದು ಅವರು ಕ್ರಮ ತಗೊಳ್ಳಿಲ್ಲ ಅವರು ಅಂತಂದರೆ, ನಿಮಗೆ ಪ್ರತಿ ತಿಂಗಳು ಕೆ ಡಿ ಪಿ ಮೀಟಿಂಗ್ ಅಂತ ಆಗುತ್ತೆ, ಕರ್ನಾಟಕ ಡೆವಲಪ್ಮೆಂಟ್ ಅಭಿವೃದ್ಧಿಯ ಸಭೆ ನಡೆಯುತ್ತೆ. ಅದರಲ್ಲಿ ಎಲ್ಲ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ, ಅದಕ್ಕೆ ತಹಸೀಲ್ದಾರರು ಅಧ್ಯಕ್ಷರಾಗಿರ್ತಾರೆ. ಆ ಸಭೆಯಲ್ಲಿ ನೀವು ತಹಸೀಲ್ದಾರ ಹತ್ರ ಮುಕ್ತ ಅವಕಾಶ ತಗೊಂಡು ಅಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ಬೋದು. ಈ ರೀತಿ ನಾವು ಮನವಿ ಕೊಟ್ಟಿದ್ದೀವಿ, ಯಾವುದೇ ಥರ ಕ್ರಮಗಳು ಅದಕ್ಕೆ ಜರುಗ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆಯವರು ಅದಕ್ಕೆ ಕ್ರಮ ತಗೊಳ್ಬೇಕು, ಗಮನ ಹರಿಸ್ಬೇಕು ಅಂತ ನೀವು ಕೊಡ್ಬೋದು. ಇದು ಇಲ್ಲೂ ನಡೀದೇ ಹೋದರೆ ನೀವು ಜಿಲ್ಲಾ ಮಟ್ಟದಲ್ಲಿ CEO ಅಂತ ಇರ್ತಾರೆ, ಹಾಂ CEO ಅವ್ರಿಗೂ ಸಹ ಮನವಿ ಪತ್ರವನ್ನು ಕೊಡ್ಬೋದು. ಇವೆಲ್ಲೂ ಆಗದೇ ಇದ್ದರೆ, ಇವರು ಯಾರೂ ಗಮನ ಕೊಡಲಿಲ್ಲ ಅಂದರೆ, ನಿಮಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರು ಅಂತ ಒಬ್ಬರಿದ್ದಾರೆ, ನೀವು ನೇರವಾಗಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರ ಕಚೇರಿಗೆ ನಿಮ್ಮ ಮನವಿ ಪತ್ರವನ್ನು ಪಡೆದ್ರೆ ಅವರು ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತಗೋತಾರೆ. ಯಾಕೆ ಅಂತಂದರೆ, ಅಂಗವಿಕಲರ ಕಾನೂನು 2016 ಅನ್ನೋ ವಿಚಾರ ಏನು ಇವತ್ತು ಮಾತಾಡ್ತಿದ್ದೀವಿ, ಅದರ ಅನುಷ್ಠಾನದ ಜವಾಬ್ದಾರಿ ಇರೋದು ಆ ಆಯುಕ್ತರಿಗೆ, ಅಂಗವಿಕಲರ ಆಯುಕ್ತರಿಗೆ. ಸೊ ಅದರಿಂದ ಇದು ಎಲ್ಲೂ ಸ್ಥಳೀಯವಾಗಿ ಆಗಲಿಲ್ಲ ಅಂತಂದರೆ ನೀವು ನೇರವಾಗಿ ಆಯುಕ್ತರ ಗಮನಕ್ಕೆ ತರ್ಬೋದು.
2: ಓಕೆ, ಧನ್ಯವಾದಗಳು ವೀರಭದ್ರ ಸ್ವಾಮಿ ಅವರೇ ಕರೆ ಮಾಡಿದ್ರೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು
0: ಅಂಗವಿಕಲತೆ.
2: ಅಂಗವಿಕಲತೆ,
0: ಈಗ ನಾನು 10 ಅಂಗವಿಕಲತೆನ ಹೇಳಿದೆ, ಅದು ಮುಂದುವರೆದ ಭಾಗ ಏನಾಗುತ್ತೆ ಅಂದ್ರೆ, ಬೌದ್ಧಿಕವಾಗಿ ಅಂದ್ರೆ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತ ಒಂದು 2 ಅಂಗವಿಕಲತೆಯನ್ನ ಉಲ್ಲೇಖ ಮಾಡ್ತಾರೆ. ಅದು ಒಂದು ಏನಂತಂದ್ರೆ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಬೇರೆ ತರ ಕರೀತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಆದ್ರೆ ಕನ್ನಡದಲ್ಲಿ ಬೌದ್ಧಿಕ ಅಂಗವಿಕಲತೆ ಅಂತ ಕರಿಬಹುದು. ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಬೇಗ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಪದ ಉಪಯೋಗಿಸ್ತಿದ್ದೀನಿ, ಯಾರು ಅನ್ಯಥಾ ಭಾವಿಸಬಾರ್ದು. ಅದನ್ನು ಬುದ್ಧಿಮಾಂದ್ಯತೆ ಅಂತ ನಾವು ಕರಿತಾ ಇದ್ವಿ ಮುಂದೆ, ಹಿಂದೆ ಎಲ್ಲ ಅದೇ ಥರ ಕರೀತಿದ್ವಿ ಅದು. ಆಮೇಲೆ ಇನ್ನೊಂದು, ಅದಕ್ಕೆ ಮಾನಸಿಕ ಅಸ್ವಸ್ಥರು ಅಂತ ಬೇರೆ ಬರ್ತಾರೆ ಅವರು. ಇವರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ತಗೊಂಡಿದ್ದಾರೆ. ಇನ್ನು ನಮ್ಮ ಇದು ಬುದ್ಧಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಈ ಕಾಗ್ನೇಟಿವ್ ರಿಲೇಟೆಡ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟದ್ದೊಂದು 2 ಇದನ್ನು ಹೇಳ್ತಾರೆ. ಅದು ಏನಪ್ಪ ಅಂದರೆ, ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ, ಇನ್ನೊಂದು ಆರ್ಟಿಸಮ್ ಅಂತ, ಒಂದು ಸ್ವಲೀನತೆ, ಆರ್ಟಿಸಮ್ ಅಂದರೆ ಸ್ವಲೀನತೆ ಅಂತ ಕನ್ನಡದಲ್ಲಿ, ಇನ್ನೊಂದು ನಿರ್ದಿಷ್ಟ ಕಲಿಕಾ ದೋಷ ಅಂತ, ಇದೆರಡನ್ನ ಉಲ್ಲೇಖ ಮಾಡ್ತಾರೆ. ಸೊ ಅಲ್ಲಿಗೆ 14 ಅಂಗವಿಕಲತೆ ಆಯಿತು. ಇನ್ನು 2 ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು, ಕೇಂದ್ರ ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು 2. ಒಂದು ಪಾರ್ಕಿನ್ಸನ್ ಡಿಸೀಸ್ ಅಂತ ನಾವೆಲ್ಲ ಕೇಳಿದ್ದೀವಿ, ವಯಸ್ಸಾದ್ಮೇಲೆ ಬರುತ್ತೆ, ನಾವು 60 ಅರಳುಮರಳು ಅಂತ ಹೇಳ್ತೀವಲ್ಲ, ಆ ಥರ ತೊಂದರೆ ಇರುವಂಥವ್ರು. ಇನ್ನೊಂದು ಮಲ್ಟಿಪಲ್ ಸ್ಲಿರೋಸಿಸ್ ಅಂತ, ಅದಕ್ಕೆ ಕನ್ನಡದಲ್ಲಿ ಪದ ಇಲ್ಲ, ನಾವು ಮಲ್ಟಿಪಲ್ ಸ್ಲಿರೋಸಿಸ್ ಅಂತಲೇ ಅನ್ಕೋಬೇಕು. ನರಮಂಡಲದ ಒಳಗಡೆ ಈ ಕರೆಂಟ್ ಶಾಕ್ ಅಂತೀವಿ, ಯಾಕಂದರೆ ಇದನ್ನು ತುಂಬ ಟೆಕ್ನಿಕಲ್ ಆಗಿರೋ ಥರ ಮಾತಾಡಿದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗೋ ಭಾಷೆ ಏನಪ್ಪ ಅಂದರೆ, ಈಗ ಕರೆಂಟ್ ಮುಟ್ಟದ ಶಾಕ್ ಹೊಡೆದಾಗ ನಮ್ಗೆ ಹೆಂಗೆ ನಮ್ಮ ದೇಹದಲ್ಲಿ ಯಾವ ಥರ ಬದಲಾವಣೆಗಳಾಗುತ್ತೋ ಅದೇ ಥರ ಒಳಗಡೆ, ನಾವು ಹೊರಗಡೆ ಕರೆಂಟ್ ಮುಟ್ಟಬೇಕಾಗೇ ಇಲ್ಲ, ಒಳಗಡೆನೆ ನರದ ಮೇಲಿರ್ತಕ್ಕಂಥ ಒಂದು ಕೋಟಿಂಗು, ಅದನ್ನು ಬೇರೆ ಒಂದು ಬೀಟಾ ಸೆಲ್ ಅಂತ ಅದು ತಿಂದ್ಬಿಡುತ್ತೆ, ಆಗ ಅದು ಓಪನ್ ಆಗುತ್ತೆ, ಆಗ ಅದನ್ನು ಅದು 2 ನರಕ್ಕೆ ಟಚ್ ಆದಾಗ ಅಲ್ಲೊಂದು ಥರದ ಶಾಕ್ ಹೊಡೆಯುತ್ತೆ, ಎಲೆಕ್ಟ್ರಿಕ್ ಶಾಕ್ ಥರ, ಅದರಿಂದ ಉಂಟಾಗುವಂಥ ಅಂಗವಿಕಲತೆ ನಾನು ಈ ಗ್ರಾಮಾಂತರ ಪ್ರದೇಶದಲ್ಲಿ ಗುಂಡಪೇಟೆಯಲ್ಲೆಲ್ಲ ಸುಮಾರು ಜನ ನೋಡಿದ್ದೀನಿ. ಸೊ ಅದು ಅದ್ರ ಅದು 2 ಬರುತ್ತೆ.
2: ಓಕೆ ಸರ್, ಅದ್ರ ಬಗ್ಗೆ ಮುಂದೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ
3: ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಹೆಸರು ಗಣೇಶ್ ಸರ್. ಏನು ಗಣೇಶ್?
2: ಗಣೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ
3: ಇದ್ದೀರಾ? ಅಂತರ್ಶಾಂತಿ ಗ್ರಾಮ.
2: ಅಂತರ್ಶಾಂತಿ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ಸರ್, ನಮ್ ಕಿವಿ ಸ್ವಲ್ಪ ಸೋರ್ತಿತ್ತು ಸಂಘದಲ್ಲಿ, ನೀವು ಒಕ್ಕೂಟ ಸಂಘದ ಕಥೆ ಅಂತೇಳಿ.

0: ನನ್ನ ವಿವೇಕಾನಂದ ಆಸ್ಪತ್ರೆ ಬಂದಿದ್ ಬಂದದ್ದು ನನ್ನ
1: ನೆನ್ನೆ ಹೇಳಿ
0: ಗಂಗೋತ್ರಿ ತೋರ್ಸಕಂತ ಸ್ಕ್ಯಾನ್ ಮಾಡ್ಸ್ಕೊಂಬ್ರಿ ಅಂತ ಹೇಳಿದಾರೆ. ಅದು ಬರ್ಕೊಟ್ರದವರು ಪ್ರೈವೇಟ್ ಬರ್ಕೊಟ್ರ ಕರ್ನಾಟಕ ಡಯಾಗ್ನೋಸ್ಟಿಕ್ ನಾಲ್ಕು ಸಾವಿರ ಕೇಳ್ತಾರ. ನಾವು ವಿಕಲಚೇತನರು ಅಂತ ಕೇಳಿ ಹೆಂಗ್ ಮಾಡೋದು ಹೋಗ್ತಾ ಇಲ್ಲ.
2: ಗಣೇಶ್ ಅವರೇ, ನೀವು ವಿಕಲಚೇತನರು ಅನ್ನೋದಕ್ಕೆ ನಿಮ್ಮ ಹತ್ರ ಅದರ ಪ್ರಮಾಣ ಪತ್ರ ಇದೆಯಾ? ನಾನು ಆಗ್ಲೇ ಹೇಳಿದ್ನಲ್ಲ, ಯು ಡಿ ಐ ಡಿ ಕಾರ್ಡ್ ಅಂತ ಇದೆಯಾ? ಇದೆಯಾ? ಹಾ, ಇದೆ. ಸೊ ಇದ್ಮೇಲೆ ನಿಮಗೆ ಈಗ ಸರ್ಗೂರಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯನ್ನ ವಿವೇಕಾನಂದ ಕೇಂದ್ರದವರೇ ನಡೆಸ್ತಾ ಇದ್ದಾರೆ. ನೀವು ಅಲ್ಲಿನ ಬಂದು ನಿಮ್ಗೆ ಏನಾದ್ರು ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಬೋದು. ಇಲ್ಲ ಅಂದ್ರೆ ಮೈಸೂರಿನಲ್ಲಿ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ, ನಿಮಗೆ ಗೊತ್ತಿರಬೇಕು, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಒಂದಿದೆ. ನೀವು ಅಲ್ಲಿಗೆ ನೇರವಾಗಿ ಹೋಗಿ ನಿಮ್ಮ ಕಿವಿ ತೊಂದರೆ ಏನಿದೆ ಅದನ್ನು ತೋರಿಸಿದ್ರೆ ನಿಮಗೆ ಅವರು ಸೂಕ್ತವಾದ ಹಾಂ
0: ಗಂಗೋತ್ರಿ ಮೇಡಮ್ ತೋರಿಸಿ ಬರ್ಕೊಟ್ಟಿದ್ದಾರೆ.
2: ಯಾರು ಗಂಗೋತ್ರಿ ಮೇಡಮ್? ಯಾರು
0: ಹೆಸರು ಗೊತ್ತಿಲ್ಲ.
2: ಇಲ್ಲ ಇಲ್ಲ, ನಾನು ಹೇಳುವಂಥ ಜಾಗಕ್ಕೆ ಹೋಗಿ ಅಲ್ಲಿ ಹೆಚ್ಚಿನ ಖರ್ಚನ್ನ ತಗೊಳ್ಳಲ್ಲ ಅವರು. ಮತ್ತು ನೀವು BPL ಕಾರ್ಡ್ ಇದ್ದರೆ BPL ಕಾರ್ಡು ತೊಗೊಂಡೋಗಿ, ಆವಾಗ ನಿಮಗೆ ಆ ಎಲ್ಲ ಖರ್ಚುಗಳನ್ನು ಅವರು ಅದನ್ನು ವೇವ್ ಆಫ್ ಮಾಡ್ತಾರೆ. ಅವರು ಸೂಕ್ತವಾಗಿ ನಿಮ್ಮ ಕಿವಿಗೆ ಏನು ತೊಂದರೆ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಏನನ್ನು ಕೊಡಬೇಕು ಅನ್ನೋದನ್ನು ಅವರು ನಿಮಗೆ ಕೊಡ್ತಾರೆ. ಅಕಸ್ಮಾತ್ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ, ತುಂಬ ದುಬಾರಿ ಅಲ್ಲ, ನೀವು ಹೇಳಿದ್ರಲ್ಲ ಈಗ ಅಷ್ಟೊಂದು ದುಬಾರಿ ಅಲ್ಲದೆ ಇದ್ರು, ಯಾಕೆಂದರೆ ಇವತ್ತು ಫ್ರೀ ಫ್ರೀ ಅಂತ ಕೊಟ್ಟು ಕೊಟ್ಟು ಅದನ್ನು ಅವರು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ. ಹಾಗಾಗಿ ಯಾವುದನ್ನು ಉಚಿತವಾಗಿ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಅವರು ಒಂದು ಸಣ್ಣ ಪ್ರಮಾಣದ ಒಂದು ಚಾರ್ಜ್ ಮಾಡ್ತಾರೆ. ಅದನ್ನು ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಅವರು ರಸೀತಿಯೆಲ್ಲ ಕೊಡ್ತಾರೆ. ಸೊ ಅದರಿಂದ ಅದನ್ನು ಬಳಸಿದಾಗ ಮಾತ್ರ ನಾವು ದುಡ್ಡು ಕೊಟ್ಟಿದ್ದರೆ ಬೆಲೆ ಬರುತ್ತೆ ಅದಕ್ಕೆ ಬಳಸೋಕ್ಕೆ ಅಂತ. ಆ ದೃಷ್ಟಿಯಿಂದ ಅವರೊಂದು ಸ್ವಲ್ಪ ಚಾರ್ಜ್ ಸಣ್ಣ ಪ್ರಮಾಣದ ಚಾರ್ಜ್ ಮಾಡೋದು, ಹೆವಿ ಆಗಲ್ಲ ನಿಮಗೆ, ಹೊರೆ ಆಗಲ್ಲ ಅದು. ಅದು ಇದೆ, ಇಲ್ಲ ಅಂದರೆ ಕೆಲವು ಸಮಯ ಉಚಿತವಾಗೂ ಆಗ್ಬೋದು. ನೀವು ಅಲ್ಲಿಗೆ ಹೋದರೆ ಒಳ್ಳೇದು, ಯಾಕೆಂದರೆ ನಿಮಗೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟವರಾಗಿರೋದ್ರಿಂದ ನೀವು ಅಲ್ಲೇ ನಿಮ್ಮ ಹತ್ತಿರದಲ್ಲೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇರೋದ್ರಿಂದ ನೀವು ಅಲ್ಲಿಗೆ ಹೋಗ್ಬೋದು. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಹತ್ತಿರದಲ್ಲೇ ಇದೆ, ಅಲ್ಲಿ ಹೋಗಿ ತೋರಿಸಿ ಅಲ್ಲಿ ಎಲ್ಲವೂ ಕಮ್ಮಿ ಖರ್ಚಲಾಗುತ್ತೆ ಅಥವಾ ಕೆಲವು ಉಚಿತವಾಗಿ ಆಗುತ್ತೆ. ಗಂಗೋತ್ರಿ ಹತ್ರ ಅಲ್ಲ, ಗಂಗೋತ್ರಿ ಇದೆಯಲ್ಲ ಬೆಂಗಳೂರು ಮೈಸೂರಿನ ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಮೈಸೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಆ ಜಾಗಕ್ಕೆ ಗಂಗೋತ್ರಿ ಅಂತ ಕರೀತಾರೆ. ಗಂಗೋತ್ರಿ ಅಂತ ಯಾರು ಇಲ್ಲ, ನನಗೆ ಗೊತ್ತಿಲ್ಲ ಆ ಜಾಗಕ್ಕೆ. ಆದರೂ ಇದು ಅದ್ರ ಪಕ್ಕನೇ ಬರುತ್ತೆ, ಆ ಆಸ್ಪತ್ರೆಗೆ ಹೋಗಿ
0: ಬನ್ನಿ ಅಂತ ಹೇಳಿದಾರೆ ಸರ್.
2: ಅದೇ ಅದೇ, ಅಲ್ಲಿ ಸ್ಕ್ಯಾನ್ ಏನು ಎಲ್ಲ ಮಾಡೋ ವ್ಯವಸ್ಥೆ ಇರುತ್ತೆ, ಯಾಕೆಂದರೆ ಅದು ರಾಷ್ಟ್ರಮಟ್ಟದ ಸಂಸ್ಥೆ, ಅಲ್ಲಿ ಬೇರೆಯವ್ರಿಗೆ ಯಾರಿಗೂ ಬರ್ಕೊಡೋವಂಥ ವ್ಯವಸ್ಥೆ ಇರೋದಿಲ್ಲ. ನೀವು ಇನ್ನೊಂದು ಸಾರಿ ಹೋಗಿ ಅಥವಾ ಸರ್ಗೂರಿಗೆ ಬಂದು ಇಲ್ಲಿ ಇರೋವಂಥ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅದು ನಿಮ್ಮ ತೊಂದರೆ ಏನಿದೆ ಅಂತ ಅವ್ರು ಒಂದು ಸಾರಿ ಗಮನಿಸಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ.
0: ಬಂದಿದ್ದೀವಿ ಸರ್, ಇದಕ್ಕೆ ಸರ್ಗೂರು ವಿವೇಕಾನಂದ ಹಾಸ್ಪಿಟ್ಲ್ ಬಂದು ತೋರಿಸ್ಕೊಂಡು ರಮೇಶ್ ಸರ್ ಎಲ್ಲ ಮಾಡಿಸ್ಕೊಂಡು ನೋಡ್ಕೊಂಡು ಅವ್ರ ಡಾಕ್ಟರ್ ಹೇಳಾಗತ್ತೆ ಸಿಟಿ ಸ್ಕ್ಯಾನ್ ಬರ್ದೇಸೋಯ್ತು. ಸಿಟಿ ಸ್ಕ್ಯಾನ್ ಮಾಡ್ಸ್ಕೊಂಡು ಬಂದಿದ್ದೀವಿ, ಮಾಡ್ಸ್ಕೊಂಡ ಮೇಲೆ ಗೊತ್ತಾಯ್ತಾ ಯಾವ ರೀತಿ ಆಯ್ತಾ ಆಪರೇಷನ್ ಸುಸ್ತಿದೆ.
2: ಎಷ್ಟು ವಯಸ್ಸು ಇದೆ ನಿಮಗೆ? ಈಗಲೂ ಮಾಡಿ ನೋಡಿ, ಇನ್ನೊಂದು ಸಾರಿ ಪರೀಕ್ಷೆ ಮಾಡಿ ಸೂಕ್ತವಾದ ಕ್ರಮ ಆಗ್ಬೋದು ನಿಮಗೆ.
1: ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ದಂಗೆ ನಾವು ಹೇಳೋದಾದ್ರೆ, ಈಗ ತಾವು ಹೇಳಿದ್ರೆ ಈಗ ಸೊ ಯಾವ್ಯಾವ ಒಂದು ವಿಶೇಷ ಚೇತನಗಳನ್ನು ನಾವು
2: ಅದರಲ್ಲಿ ನನಗೆ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಎರಡು ಹೇಳಿದೆ, ಅದಾದಮೇಲೆ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಒಂದು ಮೂರಿದೆ, ಅದನ್ನು ಹಿಮೋಫೀಲಿಯಾ ಅಂತ ಒಂದು, ತೆಲಸೇಮಿಯಾ ಅಂತ ಒಂದು, ಸಿಕಲ್ಸಿಲ್ಲನಿಮಿಯಾ ಅಂತ ಒಂದು. ಸೊ ಇದು ಮೂರುವೆ ಮನುಷ್ಯನ ನೋಡಿದ್ರೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಏನು ಗೊತ್ತಾಗಲ್ಲ, ಆದರೆ ಇದು ಮೂರು ರಕ್ತಕ್ಕೆ ಸಂಬಂಧಪಟ್ಟಂಥದ್ದು. ಈಗ ಹಿಮೋಫೀಲಿಯಾ ಅಂತಂದರೆ ಬ್ಲಡ್ ಕಲಾಟ ಆಗಲ್ಲ ಅವನಿಗೆ, ರಕ್ತಸ್ರಾವ ಏನಾದ್ರು ಗಾಯಗಿ ಆದರೆ ನಮಗೆಲ್ಲ 30 seconds ಅಥವಾ 50 seconds 20 seconds ಅಲ್ಲಿ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 1 ನಿಮಿಷದಲ್ಲಿ ರಕ್ತ ನಿಂತೋಗ್ಬಿಡುತ್ತೆ, ಸೋರಿಕೆ ಆಗಲ್ಲ. ಆದ್ರೆ ಇಂಥ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಆ ರಕ್ತಸ್ರಾವ ನಿರಂತರವಾಗುತ್ತೆ, ಅದು ನಿಲ್ಲಲ್ಲ. ಇದು ಒಂದು ಕಂಡೀಷನ್. ಸೊ ಹಾಗಾಗಿ ಅದು ಬಹಳ ಭಯಂಕರವಾದ ಕಂಡೀಷನ್ನೇ. ಆ ರೀತಿ ಏನಾರು ಆಗಿ ರಕ್ತ ಹೋಗ್ತಾ ಇದ್ರೆ, ಯಾರು ರಕ್ತ ಕೊಡೋಕೆ ಹತ್ರದಲ್ಲಿ ಇಲ್ಲದೆ ಇದ್ರೆ ಆ ಮಗ ಹುಡುಗರ ಆ ವ್ಯಕ್ತಿ ಹೋಗ್ಬಿಡ್ತಾನೆ. ಸೊ ಆ ದೃಷ್ಟಿಯಿಂದ ಎರಡನೇದು ಈಗ ತೆಲಸೇಮಿಯಾ ಅನ್ನೋದು ತುಂಬಾ ಜನಗಳಿಗೆ ಆಗ್ತಾ ಇದೆ. ಈಗ ರಕ್ತದ ಉತ್ಪತ್ತಿ ಆಗೋದಿಲ್ಲ ಅವ್ರಿಗೆ, ನಮಗೆ ಆ ದೃಷ್ಟಿಯಿಂದ ಅವ್ರಿಗೆ ಹೊಸ ರಕ್ತವನ್ನೇ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಅವರ ತೊಂದರೆಗೆ ಅನುಗುಣವಾಗಿ ರಕ್ತವನ್ನು ಹೊಸ ರಕ್ತವನ್ನು ಅವ್ರು ಕೊಡಬೇಕಾಗುತ್ತೆ. ಅಷ್ಟು ರಕ್ತ ನಮ್ಮಲ್ಲಿ ಶೇಖರಣೆ ಆಗಬೇಕು, ಅಷ್ಟೊಂದು ಪೇಷಂಟ್ಗೆ ಅದನ್ನು ಕೊಡಬೇಕು, ಅದರ ಪತ್ತೆ ಹಚ್ಚೋ ಕ್ರಮ ಎಲ್ಲ ನಡೀತಾ ಇದೆ. ಅದು ಒಂದು. ಇನ್ನೊಂದು ಏನಪ್ಪಾ ಅಂತಂದರೆ ಸಿಕಲ್

0: ಆಕ್ಸೆಸ್ ಇಲ್ಲ ನಿಮಗೆ ಅಂತ ಈ ಟ್ರೈಬಲ್ ಏರಿಯಾಗಳಲ್ಲಿ. ಈಗ ನೀವು ಮಾತಾಡ್ತಿರೋದೆಲ್ಲ ಇಲ್ಲಿ ಟ್ರೈಬಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಲೇರಿಯಾ ಕಾಯಿಲೆ ಜಾಸ್ತಿ ಇರುತ್ತೆ. ಅಲ್ಲಿ ಸೊಳ್ಳೆಗಳು ಕಚ್ಚೋದ್ರಿಂದ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರೇನು ಅದು ನಮ್ಮ ರಕ್ತ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಅದು ಪಾಪಿನ್ಸ್ ತರ ಒಂದು ರೌಂಡ್ ಆಗಿರಬೇಕು, ಕೆಂಪು ರಕ್ತ ಕಣ ಅದು ಈ ಕುಡುಗೋಲ್ ತರ ಶೇಪ್ ತಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ಅದು ಆಗದಾಗ ಅನಿಮಿಕ್ ಆಗ್ಬಿಡ್ತಾರೆ ಅದು ಸೆಲ್ಸ್ ರಕ್ತ, ಕೆಂಪು ರಕ್ತ ಕಣ ನಮ್ಮ ದೇಹದಲ್ಲಿ ಸುಮಾರು 120 ದಿನ ಬದುಕಬೇಕು, ಇದು 15-20 ದಿನಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವರು ಅನಿಮಿಕ್ ಆಗ್ತಾರೆ. ಸೊ ಅಂತದನ್ನು ಸಹ ಈ ಕಾನೂನಲ್ಲಿ ಸೇರಿಸಿದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಶ್ರೀಧರ್ ಅಂತ ಸರ್, ಬುಲ್ಗುಪ್ಪೆಯಿಂದ ಕಾಲ್ ಮಾಡಿರೋದು, ಗುಡಿಕೋಟೆ.
1: ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್ ಅದೇ, ಈಗ 2016 ಆಕ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ಸರ್. ಈಗ ನಂದು ಒಂದು ಪ್ರಶ್ನೆ ಏನಂದ್ರೆ, ಈಗ ವಿಶೇಷಚೇತನರಿಗೆ ಈ ಆಕ್ಟ್ ಬಗ್ಗೆ ಎಲ್ಲೂ ಕೂಡ ಅವೇರ್ನೆಸ್ ಇಲ್ಲ ಸರ್, ಅದ್ರ ಬಗ್ಗೆ ಜಾಗೃತಿನೂ ಕೂಡ ಇರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ವ್ಯಕ್ತಿಗಳು ಸಿಗೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಮಕ್ಕಳುಗಳಿಗೆ ತುಂಬಾ ವಂಚಿತರಾಗ್ತಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವಿಶೇಷ ಶಿಕ್ಷಕರುಗಳ ಕೊರತೆ ಕೂಡ ಇದೆ ಇದು. ಮತ್ತೆ ಇನ್ನೊಂದು, ವಿಶೇಷಚೇತನರಿಗೆ ಓಡಾಡೋದಕ್ಕೆ ಸಮಸ್ಯೆಗಳೇನಿದೆ ಅಂದ್ರೆ, ನಾನ್ ನೋಡಿದಾಗೆ ಈಗ ನಮ್ಮ ಕೋಟೆ ತಾಲೂಕಲ್ಲಿರ್ಬೋದು, ಸ್ಕೂಲ್ ತಾಲೂಕಲ್ಲಿರ್ಬೋದು, ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳಲ್ಲಿ ಇರ್ಬೋದು, ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ರ್ಯಾಂಪ್ ವ್ಯವಸ್ಥೆ ಇರಲ್ಲ. ಈಗ ನಾವು ತಾಲೂಕು ಆಫೀಸ್ಗೆ ಹೋಗ್ತೀವಿ ಅಂತಂದ್ರು ಕೂಡ ಅಲ್ಲಿ ಒಂದು ಲಿಫ್ಟ್ ಇಲ್ಲ, ಕೆಲವು ಇಲಾಖೆಗಳೆಲ್ಲ ಮೇಲ್ಗಡೆ ಇದೆ, ಅಲ್ಲಿಗೆ ಹೋಗೋದಕ್ಕೂ ಸಮಸ್ಯೆಗಳಾಗ್ತಿದೆ. ನಮ್ಗೆ ಕೆಳ ಹಂತದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕೆಲವು ಇಲಾಖೆಗಳಿದೆ ಏನು ಕಮ್ಯುನಿಕೇಟ್ ಮಾಡೋದಕ್ಕೆ ಯಾರು ಸ್ಪಂದ ಅಂತ ವ್ಯಕ್ತಿಗಳು ಕೂಡ ಇರೋದಿಲ್ಲ. ಈ ತರ ಸಮಸ್ಯೆಗಳಿದ್ದಾಗ ನಾವು ಹೇಗೆ ಅದನ್ನ ನಾವು ಬಗೆಹರಿಸ್ಕೋಬಹುದು ಹೇಗೆ ಅಂತ ಒಂದು ಹೇಳ್ತಾ ಇದ್ದೀವಿ.
0: ಒಳ್ಳೆ ಪ್ರಶ್ನೆ ನಿಮ್ದು. ಒಂದು, ಅಂಗವಿಕಲರ ಕಾನೂನಿನ ಬಗ್ಗೆ ಅರಿವು ಬಗ್ಗೆ ಮಾತಾಡಿದಿರಿ. ಈಗ ಈಗ ಈಗ ಏನು ಫೋನಿನ ಕಾರ್ಯಕ್ರಮ ಆಗ್ತಾ ಇದೆ, ಇದು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮನೇ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಶ್ರೋತೃಗಳು ಕೇಳಿದ್ರೆ ಆವಾಗ ಅವರಿಗೆ ಒಂದಷ್ಟು ಪ್ರಮಾಣದ ತಿಳುವಳಿಕೆ ಬರುತ್ತೆ. ಸಂಪೂರ್ಣ ಕಾನೂನಲ್ಲಿರೋ ಎಲ್ಲವನ್ನು ಹೇಳೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಗಂಟೆಯಲ್ಲಿ. ಆದರೆ ಒಂದು ಕಾನೂನಿದೆ, ಅದು ಇಂತಿಂಥ ಅಂಶಗಳನ್ನು ಹೇಳುತ್ತೆ, ಇಂತಿಂಥ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನ್ನೋದು ಒಂದು ಅರಿವು ಮೂಡುತ್ತೆ. ಇನ್ನು ಎರಡನೇದು ಅರಿವು ಹೇಗೆ ಮೂಡಿಸ್ಬೋದು ಅಂತಂದರೆ, ಈ ಸ್ವಯಂ ಸೇವಾ ಸಂಸ್ಥೆಗಳು ನಿಮ್ಮಲ್ಲಿ ಅಂಗವಿಕಲರ ಪುನರ್ವಸತಿ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕಾ ಕಾರ್ಯಕ್ರಮಗಳು ಅಂತ ಮಾಡ್ತಾರೆ. ಅದರಲ್ಲಿ ಬೀದಿ ನಾಟಕಗಳು, ಗೋಡೆ ಬರಹಗಳು, ಪೋಸ್ಟರ್ಗಳು, ಈ ಥರದ್ದನ್ನೆಲ್ಲ ಮಾಡಿ ಅವರಿಗೆ ಈ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ನಡೀತಾ ಇದೆ. ಮತ್ತು ಇನ್ನೊಂದು ಏನಂದರೆ, ಅರಿವು ಎಲ್ಲೋ ಸಿಗುತ್ತೆ ಅಂತಲ್ಲ, ಕೆಲವು ಅಂಗವಿಕಲರು ಪ್ರಯತ್ನ ಮಾಡಿ ಏನಿದೆ ನಮಗೆ ಏನು ಬದಲಾವಣೆಗಳಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋವಂಥ ಕಡೆ ಅವರು ಮಾಡಬೇಕು. ಎರಡನೇ ಅಂಶ ನೀವು ಹೇಳಿದ್ರಿ ಶಿಕ್ಷಣ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಅಂಗ ವ್ಯಕ್ತಿಗಳಿಗೂ ಸಹ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ, ಒಳಗೊಂಡ ಶಿಕ್ಷಣ ಅಂತ ಬಂದಿದೆ. ಆ ಒಳಗೊಂಡ ಶಿಕ್ಷಣ ಅಂತ ಎಲ್ಲ ಶಾಲೆಗಳು ನೋಡಿ, ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ನಡೆಯುತ್ತೆ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ನಡೆಯುತ್ತೆ, ಮತ್ತು ಖಾಸಗಿ ಶಾಲೆಗಳಲ್ಲೂ ಅದನ್ನು ನಡೆಸಬೇಕು ಅನ್ನೋವಂಥದ್ದು ಸರ್ಕಾರದ ಒಂದು ನಿಯಮದಲ್ಲಿ ಹೇಳಿದೆ. ಹಾಗಾಗಿ ಯಾವುದೇ ಅಂಗವಿಕಲ ಮಗುವನ್ನು ಸಹ ಅಥವಾ ವಿದ್ಯಾರ್ಥಿಯನ್ನೂ ಸಹ ಅವನ ಅಂಗವಿಕಲತೆ ಇದೆ ಅನ್ನೋ ಕಾರಣಕ್ಕೆ ನಾವು ಶಾಲೆಗೆ ಸೇರಿಸೋದಿಲ್ಲ ಅಂತ ಹೇಳೋಂಗಿಲ್ಲ, ಇದು ಮೊದಲು. ಎರಡನೇದು, ಆ ಹುಡುಗನ್ನ ಸೇರಿಸ್ಕೊಂಡ್ಮೇಲೆ, ಅಂಥ ಅಂಗವಿಕಲ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸ್ಕೊಂಡ್ಮೇಲೆ ಆ ವ್ಯಕ್ತಿಗಳಿಗೆ ಪಾಠ ಮಾಡೋ ಅರ್ಹತೆ ಇರತಕ್ಕಂಥ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು. ಈಗ ಆಲ್ರೆಡಿ ಸರ್ಕಾರ ಆ ಕೆಲಸವನ್ನು 1990 ಸರ್ವಶಿಕ್ಷಾ ಅಭಿಯಾನ, ಜಿಲ್ಲಾ ಇದು DPEP ಕಾರ್ಯಕ್ರಮ, ಆಮೇಲೆ ಇವಾಗ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಈ ಥರದ್ದೆಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಕರನ್ನು ಅಂಗವಿಕಲ ವ್ಯಕ್ತಿಗಳಿಗೆ ಯಾವ ರೀತಿ ಪಾಠ ಬೋಧನಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಬೋಧನೆ ಹೇಗೆ ಮಾಡಬೇಕು, ಕಲಿಕೆಯನ್ನು ಹೆಂಗೆ ಕಳಿಸ್ಬೇಕು, ಬೋಧನಾ ಸಾಮಗ್ರಿಗಳನ್ನು ಹೆಂಗೆ ತಯಾರು ಮಾಡಬೇಕು, ಇದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತರಬೇತಿಗಳು ನಡೀತಾ ಇದೆ. ಮತ್ತು ಸರ್ಕಾರದಲ್ಲೂ ಆ ಥರ ತರಬೇತಿ ಹೊಂದಿದಂಥ ಶಿಕ್ಷಕರನ್ನು ಪ್ರತಿ ಶಾಲೆಗೂ ಅಪಾಯಿಂಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇದ್ರ ಜೊತೆಗೆ ಅವರನ್ನು ಏನೋ ಈ ಕಾಂಟ್ರಾಕ್ಟ್ ಮೇಲೂ ಸಹ BERTs ಅಂತ ತೊಗೊಳ್ಳೋದು, ಈ ಥರ ಎಲ್ಲ ತೊಗೊಂಡು ಸಹ ಅಂಗವಿಕಲರಿಗೆ ಅನುಕೂಲ ಆಗಲಿ ಶಿಕ್ಷಣದಲ್ಲಿ ಅನ್ನೋ ವ್ಯವಸ್ಥೆನೂ ಸರ್ಕಾರ ಮಾಡ್ತಿದೆ. ಅದನ್ನು ನಾವೆಲ್ಲರೂ ಬಳಸ್ಕೊಳ್ಬೇಕಾಗಿರೋದು ನಮ್ಮ ಕಡೆಯೂ ಇದೆ. ಸರ್ಕಾರ ಒಂದು ಕಡೆ ಮಾಡಿದ್ರೆ ಅದರ ಫಲಾನುಭವಿಗಳು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗಿರೋದು ಒಂದಿದೆ. ಈಗ ಒಂದು ಅರ್ಧ ಗಂಟೆ ಹಿಂದೆ ನಾನು ಸಿಬ್ಬಂದಿ ತರಬೇತಿಯನ್ನು ಕೊಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಶಾಲೆಗೆ ಅಡ್ಮಿಷನ್ ಆಗುತ್ತೆ ಆದರೆ ಆ ಮಕ್ಕಳುಗಳು ಶಾಲೆಗೆ ಹೋಗೋದಿಲ್ಲ ಅಂತ. ಸೊ ಈ ಥರ ಆದಾಗ ನೀವು ಹೇಳ್ದಂಗೆ ಅಂತರ ಜಾಸ್ತಿ ಆಗುತ್ತೆ. ನಮ್ಮ ಅಂಗವಿಕಲ ವ್ಯಕ್ತಿ ಮಕ್ಕಳುಗಳು, ವಿಕಲಚೇತನ ವ್ಯಕ್ತಿಗಳು ಹೆಚ್ಚಿನ ವಿದ್ಯಾಭ್ಯಾಸಗಳು ಮಾಡೋಕ್ಕಾಗಲ್ಲ, ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆಯೋಕ್ಕಾಗಲ್ಲ, ಅದು ವಾಸ್ತವ. ಸೊ ಅದಕ್ಕೆ ನಾವು ಇಬ್ಬರು ಕೈ ಜೋಡಿಸ್ಬೇಕು. ಸರ್ಕಾರ ಅಂತ ಹೇಳಿ ಸರ್ಕಾರದ ಮೇಲೆ ಹಾಕೋಂಗಿಲ್ಲ, ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಿದಾಗ, ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲವೂ ಸೇರಿ ಕೆಲಸ ಮಾಡಿದಾಗ ಖಂಡಿತ ಶಿಕ್ಷಣದಲ್ಲಿ ನಾವು ಒಂದು ಒಳ್ಳೆಯ ಬದಲಾವಣೆ

0: ಸುಧಾರಣೆ ತರಬಹುದು. ಈಗ ಸಾರ್ವಜನಿಕ ಕಟ್ಟಡಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಆಗಬೇಕು, ಶೌಚಾಲಯದಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಇರುವಂಥ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಕಾನೂನಲ್ಲಿ ಹೇಳಿದೆ. ಅದಕ್ಕೆ ಈಗ ನಾನು ಮುಂಚೆನೆ ಮಾತಾಡಿದಂಗೆ 15th ಫೈನಾನ್ಸಲ್ಲಿ ಬರುವಂಥ ಹಣದಲ್ಲಿ ಸ್ಥಳೀಯ ಸರ್ಕಾರಗಳು ಅದನ್ನು ಖರ್ಚು ಮಾಡ್ತಾ ಇದೆ.
1: ಓಕೆ, ಬೇರೆ ಪ್ರಶ್ನೆ ಆಯ್ತಾ ಶ್ರೀಧರ್ ಅವರೇ?
2: ಶಿಕ್ಷಕರ ಕೊರತೆ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಇರದೇ ಇಲ್ವಲ್ಲ ಸರ್?
0: ಅದೇ ಈಗ ಶಿಕ್ಷಕರ ಕೊರತೆ ಯಾಕಾಗಿದೆ ಅಂದ್ರೆ ಅದು ಇದಕ್ಕೆ ಸಂಬಂಧ ಪಡದೇ ಇದ್ದು ಆದ್ರೂ ಒಂದು ಮಾತು ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವಂತದ್ದು ನಾವು ಒಬ್ರು ಒಂದು ಜವಾಬ್ದಾರಿಯುತವಾದ ಏನೋ ಪ್ರಜೆಗಳಾಗಿ ನಾವು ಸರ್ಕಾರಿ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಅದು ಗ್ರಾಮಾಂತರ ಪ್ರದೇಶದಲ್ಲ, ನಗರ ಪ್ರದೇಶದಲ್ಲ, ಎಲ್ಲ ಕಡೆನೂ ಆಗಿದೆ. ಈಗ ನಿಮ್ಗೆಲ್ಲೂ ಅಷ್ಟೇ, ಪ್ರೈವೇಟ್ ಸ್ಕೂಲ್ಗಳು ಬಂದಿದೆ, ನಿಮ್ಮ ಮಕ್ಕಳನ್ನೆಲ್ಲ ನೀವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀರ. ಅದು ನಿಂತು ಯಾವಾಗ ನಾವೆಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀವಿ ಅವಾಗ ಎಲ್ಲ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆವಾಗ ಸರ್ಕಾರ ಶಾಲೆಗಳನ್ನು ಮುಚ್ಚಲ್ಲ. ಅಥವಾ ಹೊಸ ಹೊಸ ಇದು ರಿಟೈರ್ಡ್ ಆದಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದು ಶಿಕ್ಷಕರನ್ನು ನೇಮಕಾತಿ ಮಾಡುತ್ತೆ. ಈಗ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿ ಶಾಲೆಗಳನ್ನು ತೆಗೆದು ಮಕ್ಕಳೇ ಬರದೇ ಇದ್ದರೆ ಏನು ಮಾಡೋದು? ಈಗ ನೀವೇ ಹೋಗಿ ನೋಡಿ, ಅಂಗನವಾಡಿಯಲ್ಲಿ ಹಿಂದೆ 30, 40, 50 ಮಕ್ಕಳು ಇರ್ತಿದ್ರು, ಇವತ್ತು 15, 20, 5, 10 ಬಂದ್ಬಿಟ್ಟಿದೆ. ನಿಮ್ಮ ಸರ್ಕಾರಿ ಶಾಲೆಗಳಿಗೆ ಹೋದರೆ 1-5 ಕ್ಲಾಸು ಒಂದೇ ರೂಮಲ್ಲಿ ನಡೀತಾ ಇರುತ್ತೆ. ಯಾಕೆಂದರೆ 1 ಕ್ಲಾಸ್ದು 3 ಮಕ್ಕಳು, 2 ಕ್ಲಾಸಲ್ಲಿ 4 ಮಕ್ಕಳು, 5 ಕ್ಲಾಸಲ್ಲಿ 3 ಮಕ್ಕಳು ಈ ಥರ ಇರ್ತಾರೆ. ಇದು ತಪ್ಪ್ಯಾರ್ದು ಅಂತಂದರೆ ನಮ್ಮದೇ. ಆಮೇಲೆ ಈಗ ಅವರು ನೇಮಕಾತಿ ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೊಂಡಿರುವಂಥ ಶಿಕ್ಷಕರು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಅಂಥ ಶಿಕ್ಷಕರನ್ನು ಹಾಕಿದ್ದಾರೆ. ಈಗ ಬೇರೆ ನೀವು ಶಾಲೆಗಳಿಗೆ ಹೋದರೆ ನಾನು ನೋಡ್ಬೋದು, ಯಾಕಂದರೆ ನಾನು ನಿಕಟವಾಗಿ ಶಿಕ್ಷಣ ಇಲಾಖೆ ಜೊತೆ ಕೆಲಸ ಮಾಡೋದ್ರಿಂದ ಅದು ಅದರ ಪರಿಚಯ ನನಗಿದೆ. ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ನೇಮಕಾತಿಯಿಂದ ಆಗಿಲ್ಲ ಅಂಥ ಕಡೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಶಿಕ್ಷಕರನ್ನು ತಗೊಂಡು ಮಕ್ಕಳಿಗೆ ಬೋಧನೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವರನ್ನು ನೇಮಿಸಿದ್ದಾರೆ. ಆದರೆ ನೀವು ಹೇಳ್ದಂಗೆ 100 ಕಮ್ಮಿ ಆಗಿದೆಯಾ? ಇಲ್ಲ, ಅದರದ್ದು ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಗೆ ನಾವು ಸಾರ್ವಜನಿಕರು ಸ್ವಲ್ಪ ಕಾರಣ ಅಂತ ನನ್ನ ಅನಿಸಿಕೆ ಅಷ್ಟೆ.
2: ಈಗ ಮಕ್ಕಳ ಶಿಕ್ಷಣದಲ್ಲಿ ಕೂಡ ಅರಿವು ಮೂಡಿಸೋದಕ್ಕೆ ಪಠ್ಯಕ್ರಮದಲ್ಲಿ ವಿಶೇಷತೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಗಳೇನಾದ್ರೂ ಆಡ್ ಮಾಡಬಹುದು?
0: ಈಗ ಕೆಲವು ಪುಸ್ತಕಗಳಲ್ಲಿ ಕನ್ನಡದ
2: ಬೇಸಿಕಲಿ ಈಗ ಸರ್ ಬೆಳೆಯುವಂತ ಮಕ್ಕಳಲ್ಲಿ ವಿಶೇಷತನದ ಬಗ್ಗೆ ಇರ್ಬೋದು, ಹಿರಿಯ ನಾಗರಿಕರ ಬಗ್ಗೆ ಇರ್ಬೋದು, ಫಸ್ಟ್ ಅವ್ರಿಗೆ ಅರಿವು ಬಂತು ಅಂದ್ರೆ ಅವ್ರ ಫ್ಯೂಚರ್ ಅಲ್ಲಿ ಮಕ್ಕಳ ಜೊತೆ ಬೆರೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು.
0: ನಿಜ, ಖಂಡಿತ ಮಾರಲ್ ಎಜುಕೇಶನ್ ಅಂತ ಒಂದು ವಿಭಾಗ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ರಮಗಳಲ್ಲಿ ಸೂಕ್ತವಾದ ಕ್ರಮಗಳು ಇಡಬೇಕು, ಅಂಗವಿಕಲರು ಮಾಡಿರೋ ಸಾಧನೆಗಳನ್ನು ಉಲ್ಲೇಖ ಮಾಡುವಂಥ ಪಾಠಗಳು ಇಡಬೇಕು ಅನ್ನೋಂಥದ್ದು ಒಂದು ಭಾಗ ಇದೆ. ಅದನ್ನು DACRT ಅವರು NCERT ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ರಾಜ್ಯ ಮಟ್ಟದಲ್ಲಿ ಸಿಲೆಬಸ್ನ ಅಥವಾ ಪಠ್ಯವನ್ನು ರಚನೆ ಮಾಡುವಂಥ ಸಮಿತಿಯವರು ಅದರ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು. ಆ ಕಡೆ ಸ್ಥಳೀಯ ಅಂಗವಿಕಲರ ಒಕ್ಕೂಟಗಳು, ಸಂಘಗಳು ಅದರ ಕಡೆ ಒಂದಷ್ಟು ಈ ನಾನೀಗ ಹೇಳಿದ್ನಲ್ಲ ಆ ವಿಚಾರ ಕುರಿತು ಶಿಕ್ಷಣ ಸಚಿವರಿಗೆ ನೀವು ಬರೆದಾಗ ಮುಂದೆ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಾಗ ಪಠ್ಯಕ್ರಮದಲ್ಲಿ ಪಾಠವನ್ನು ನೀಡುವಾಗ ಈ ಥರದವರು ಇವರು ಇಂಥ ವ್ಯಕ್ತಿಗಳ ಪಾಠಗಳನ್ನು ನೀಡ್ತಾರೆ. ನಮ್ಮ ದೇಶದಲ್ಲಿ ಆ ಥರ ಸಾಧನೆ ಮಾಡಿರುವಂಥ ಬೇಕಾದಷ್ಟು ಅಂಗವಿಕಲರಿದ್ದಾರೆ, ತೊಂದರೆ ಇರುವಂಥವ್ರು. ಮಾಲ್ತಿ ಹೋಲ್ಡನಿಂದ ಹಿಡಿದು ಇವತ್ತಿನ ಕ್ರಿಕೆಟರ್ ಒಬ್ಬರು ಇದ್ರಲ್ಲ, ಅವ್ರ ಹೆಸರು ಶೇಖರ್ ನಾಯಕ್ ತನಕನೂ ಬೇಕಾದಷ್ಟು ಜನ ಇದೆ. ಇವತ್ತು ಕಾಮನ್ವೆಲ್ತಲ್ಲಿ ಬೇಕಾದಷ್ಟು ಪ್ರಶಸ್ತಿಗಳನ್ನು ಅಂಗವಿಕಲ ಕ್ರೀಡಾಪಟುಗಳು ಗೆದ್ದಿದ್ದಾರೆ. ಇವರ ಪಾಠಗಳನ್ನು, ಇವರ ಸಾಧನೆಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ತಂದಾಗ ಖಂಡಿತ ನೀವು ಹೇಳ್ದಂಗೆ ಮಕ್ಕಳಿಗೆ ಅಂಗವಿಕಲತೆ ಇರುವಂಥ ಅಥವಾ ವಿಕಲಚೇತನ ವ್ಯಕ್ತಿಗಳ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಮತ್ತು ವಿಕಲಚೇತನ ವ್ಯಕ್ತಿಗಳು ಸಹ ಅವರನ್ನು ಮಾಡಲಾಗಿಟ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ. ನೀವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಹೆಚ್ಚಿನ ಅಧಿಕಾರದಲ್ಲಿರತಕ್ಕಂಥವ್ರ ಗಮನಕ್ಕೆ ತನ್ನಿ, ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಕೊಡಿ, ಹೆಚ್ಚು ಹೆಚ್ಚು ಪಾಠಗಳನ್ನು ಅಂಗವಿಕಲರ ಸಾಧನೆ ಮಾಡಿರ್ತಕ್ಕಂಥ ಅಂಗವಿಕಲರ ವಿಚಾರ, ಅವ್ರ ಬದುಕು, ಅವ್ರ ಜೀವನ, ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ರು ಮನವೊಲಿಸ್ಬೋದು. ಅದು ಬಂದರೆ ನೀವು ಹೇಳ್ದಂಗೆ ಆ ಕೊರತೆ ನೀಗುತ್ತೆ.
1: ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿದ್ರೆ ಅಂದರೆ ವಿಶೇಷಚೇತನರಿಗೆ ಏನೇ ಒಂದು 2016 ಒಂದು ಅಧಿನಿಯಮದಲ್ಲಿ ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಈಗ ಅದೇ ರೀತಿ ಉದ್ಯೋಗ ಮತ್ತು ಒಂದು ಸರ್ಕಾರಿ ನೇಮಕಾತಿಯಲ್ಲಿ ಈ ಒಂದು ಅಧಿನಿಯಮದ ಅಡಿಯಲ್ಲಿ ಯಾವ ಒಂದು ಮೀಸಲಾತಿ ಮತ್ತು ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೆ ಕರೆ ಇದೆ. ಹಲೋ,
3: ಹಲೋ, ನಮಸ್ಕಾರ ಸರ್. ನಾನು ಹುಣಸಕೊಪ್ಪೆಯಿಂದ, ನಾನು ಎಜ್ಜಿಕೋಟೆ ಒಕ್ಕೂಟದ ಅಧ್ಯಕ್ಷ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಾಗರಾಜ್ ಅವರೇ?
3: ನಾಗರಾಜ್ ಅಂತ.
1: ಹೇಳಿ ಹೇಳಿ ತಮ್ಮ ಪ್ರಶ್ನೆ.
3: ಸರ್, ಅಧಿಕಾರಿಗಳು ವಿಶೇಷ ಹೋದಾಗ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಬರ್ತಾರೆ.

0: ಮಾಡ್ತಾರೆ. ಕೆಲವು ರೆಕಾರ್ಡ್ಗಳು ಬೇಕು ಅಂತ ಹೋದಾಗ ನನ್ಗೆ ಒಂದು ದೃಢೀಕರಣ ಪತ್ರ ಕೊಡಿ ಅಂತ, ವಾಸಸ್ಥಳ ದೃಢೀಕರಣ ಪತ್ರನ 10 ವರ್ಷ ಕೊಡಿ ಅಂತ ಹೋದಾಗ ಅವ್ನು ಕೊಡೋದು 5 ವರ್ಷ. ಅಲ್ಲಿ ನನ್ನ ಆಧಾರ್ ಕಾರ್ಡ್ ನಲ್ಲಿ 12 ವರ್ಷ ಇದೆ, ಅವ್ನು ಕೊಡೋದೇ 5 ವರ್ಷ. ಅದು ಅನ್ವೇ ಆಗ್ಲೂ ಏನ್ ಮಾಡಿದ್ರು ಬರೀ ಸೇವಕಾಸಿನಿ ಮಾಡ್ತಾರೆ. ಆ ದಿಕ್ಕಿನಲ್ಲಿ ನಾನು ಜಗಳಾಡಕ್ಕ ಸ್ವಲ್ಪ ಇಂಡೇಟ್ ಆಗ್ತಿ, ಇವ್ನ ಜೊತೆಲಿ ಏನೇನು ಜಗಳಾಡೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಈ ತರ ಅಧಿಕಾರಿಗಳಲ್ಲೇ ಈ ತರ ವ್ಯತ್ಯಾಸ ಆದಾಗ ಯಾವ ರೂಪನು ಸಾಧನೆ ಮಾಡ್ಕೊಳಕ್ ಆಗ್ತಾ ಇಲ್ಲ.
1: ಅಲ್ಲ ಈಗ
0: ಅಧಿಕಾರಿಗಳೆಲ್ಲ
1: ಇಲ್ಲ, ನಿಮ್ ಪ್ರಶ್ನೆ ಚೆನ್ನಾಗಿದೆ. ಈಗ ನಿಮಗೆ 5 ವರ್ಷ ಕೊಟ್ಟಿವ್, ಬೇರೆಯವ್ರಿಗೆ ಹೆಚ್ಚಿನ ವರ್ಷ ಕೊಟ್ಟಿರೋ ಉದಾಹರಣೆ ಯಾವ್ದಾರು ಇದೆಯಾ?
0: ಕೊಟ್ಟಿದ್ದಾರೆ.
1: ಸೊ ಹಾಗಾಗಿ ಆ ಕೊಟ್ಟಿಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆಯಾ ನಿಮ್ಗೆ? ಅವ್ರಿಗೆ ಯಾಕೆ ಜಾಸ್ತಿ ಕೊಟ್ಟರು ನಿಮ್ಗೆ? ಈಗ ಬೇರೆಯವ್ರಿಗೆ ಜಾಸ್ತಿ ವರ್ಷ ಕೊಟ್ಟು ದೃಢೀಕರಣ, ನಿಮಗೆ ಕಮ್ಮಿ ವರ್ಷ ಕೊಟ್ಟರು, 5 ವರ್ಷ ಕೊಟ್ಟರು ಅಂದ್ರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ, ಗೊತ್ತಾಗಿದೆಯಾ ನಿಮ್ಗೆ?
0: ಇಲ್ಲ, ಅದು ತಿಳಿಯಲ್ಲ. ಏನಪ್ಪ ಯಾಕೆ ಹಿಂಗಾಗಿದೆ ಕೊಟ್ಟಿದೆ ಇಲ್ಲ ಅಂತಂದ್ರೆ ನಿಮ್ಗೆ ಬಂದಿರಲಿ ಹಂಗಂತ.
1: ಸೊ ಈ ಒಂದು ಈಗ ನೀವು ಹೇಳಿದಂತ ಈ ಸಮಸ್ಯೆಯನ್ನ ನಾವು ಈ ಫೋನಿನ ಕಾರ್ಯಕ್ರಮದಲ್ಲಿ ಪರಿಹಾರ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಯಾವ ಅಧಿಕಾರಿ ಯಾವ ಕಾರಣದಿಂದ ಅದಷ್ಟು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾವು ಏನೇನೋ ಮಾತಾಡಲಿಕ್ಕೆ ಕಷ್ಟ. ಆದರೆ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದರೆ ನಿಮಗೆ ಒಂದು ಕಾನೂನಿದೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ, ಮಾಹಿತಿ ಹಕ್ಕು ಕಾಯಿದೆ ಅಂತ ಒಂದಿದೆ. ಆ ಕಾಯಿದೆಯಲ್ಲಿ ನನಗೆ ಯಾತಕ್ಕೆ ನೀವು ಈ ರೀತಿ ಕೊಡ್ತಾ ಇದ್ದೀರಿ, ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿ ನೀವು ಒಂದು ಪತ್ರವನ್ನು ಆ ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಈ ಮಾಹಿತಿ ಹಕ್ಕು ಅಧಿಕಾರಿಗೆ ಕೊಡ್ಬೋದು. ಆವಾಗ ನಿಮಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೊಡ್ತಾರೆ. ಆ ಕಾರಣ ಏನು ಅನ್ನೋದು ಗೊತ್ತಾದರೆ ಆವಾಗ ನಾವು ಮುಂದಿನ ಕ್ರಮ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಇಲ್ಲದೆ ಸುಮ್ಮನೆ ಈಗ ನಾವು ಈಗ ಮಾತಾಡಿದ್ವಲ್ಲ ಫೋನಲ್ಲಿ, ಈಗ ಅದ್ರ ಮೇಲೆ ನಾವು ಯಾವ ಅಧಿಕಾರಿಗಳ ಮೇಲೆ ಆಗಲಿ ಏನಾಗಲಿ ಏನೋ ಹೇಳೋಕ್ಕಾಗಲ್ಲ. ಯಾಕೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತ ದಾಖಲೆಗಳನ್ನು ನೋಡದೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಅಲ್ಲ, ಅಧಿಕಾರಿಗಳಲ್ಲಿ ಚೆನ್ನಾಗಿ ಈಗ ಸರ್ 5 ಬೆರಳು ಒಂದೇ ಸಮ ಇರಲ್ಲ. ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಟ್ಟದೇ ಅಂದರೆ ಈ ಥರ ಸ್ವಭಾವದಲ್ಲಿ ವ್ಯತ್ಯಾಸ ಇರೋವಂಥ ಅಧಿಕಾರಿಗಳು ಇರ್ತಾರೆ. ನಾವು ಹೇಗೆ ಅಂತಂದರೆ ನಾವು ಅವ್ರ ಜೊತೆ ಯಾವ ಥರ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಇದನ್ನು ಇದು ವಿಷಯನೇ ಬೇರೆ ಆಗುತ್ತೆ. ಅವರು ಅಧಿಕಾರಿಗಳು ಸ್ವಭಾವ ಬೇರೆ, ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂದರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆದರೆ ಬೇರೆ ಆಡಳಿತಾತ್ಮಕವಾದಂಥ ಸಮಸ್ಯೆಗಳೇನಾರು ಇದ್ದರೆ ಅದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಉತ್ತರ ಕೊಡೋಣ.
0: ಮತ್ತೆ ಸಾರ್ವಜನಿಕರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವಿಶೇಷನ ಕಂಡ್ರೆ ಸ್ವಲ್ಪ ಅಸಾಧ್ಯವಾಗಿ ಇರ್ತಾರ. ಅವರು ಸ್ವಲ್ಪ ಕರುಣೆ ತೋರಿದಾಗ ಗೌರವ ಸಿಗುತ್ತಾ, ಮತ್ತೆ ಅವ್ರಿಗೂ ಗೌರವ ಒಂದು ರಕ್ಷಣೆ
1: ಖಂಡಿತ ಖಂಡಿತ.
0: ಅಧಿಕಾರಿಗಳಲ್ಲಿ ಆ ರೀತಿ ರಕ್ಷಣೆ ಕೊಟ್ಟಾಗ ಸ್ವಲ್ಪ ಧೈರ್ಯ ಬರ್ತದೆ, ಅವರು
1: ನಾನು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇಬ್ಬರಿಗೂ ಮನವಿ ಮಾಡ್ತೀನಿ. ಅಂಗವಿಕಲರ ಪರವಾಗಿ ದಯವಿಟ್ಟು ಅಂಗವಿಕಲತೆ ಇರತಕ್ಕಂಥ ವ್ಯಕ್ತಿಗಳು ಸಹಾಯ ಕೇಳಿ ನಿಮ್ಮ ಹತ್ರ ಬಂದಾಗ ದಯವಿಟ್ಟು ತಾತ್ಸಾರ ಮಾಡಬೇಡಿ. ಅವ್ರನ್ನ ಮನುಷ್ಯರು ಅಂತ ನೋಡಿ ಅವ್ರಿಗೆ ನಿಮ್ಮ ಕೈಲಾದಂಥ ಯಾವ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಹಾಯ ಮಾಡ್ಬೋದು. ನಾನು ಕಾನೂನನ್ನು ವೈಲೇಟ್ ಮಾಡಿ ಉಲ್ಲಂಘಿಸಿ ಮಾಡಿ ಅಂತ ಹೇಳ್ತಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ಏನು ಸಹಾಯ ಸಲಕಾರ ಮಾರ್ಗದರ್ಶನ ಕೊಡ್ಬೋದು ಅದನ್ನು ಮಾನವೀಯ ದೃಷ್ಟಿಯಲ್ಲಿ ಕೊಡಿ ಅಂತ ಈ ಮಾಧ್ಯಮದ ಮುಖಾಂತರ ಅವರಿಬ್ಬರೂ ಕೇಳ್ಕೊಳ್ತೀನಿ. ನಿಮ್ಮ ಪರವಾಗಿ ನಾ
0: ಕೇಳ್ಕೊಳ್ತೀನಿ.
1: ಧನ್ಯವಾದಗಳು.
2: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾನು ಮತ್ತೆ ಕೇಳ್ದಂಗೆ, ಈ ಒಂದು 2016 ಅಧಿನಿಯಮದ ಪ್ರಕಾರ ಉದ್ಯೋಗ ಮತ್ತು ಸರ್ಕಾರ ನೇಮಕಾತಿ
1: ಈಗ ಏನ್ ಮಾಡಿದೆ ಅಂದ್ರೆ, ಸರ್ಕಾರ ಅಂಗವಿಕಲರೂ ಸಹ ಉದ್ಯೋಗಾವಕಾಶದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈಗ ನಮ್ದು ಕೇಂದ್ರ ಸರ್ಕಾರದ ಒಂದು ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಅವ್ರಿಗೆ ಸಾಕಷ್ಟು ತರದ ತರಬೇತಿಗಳನ್ನ ಕೊಡುವಂತ ವ್ಯವಸ್ಥೆಗಳಿದೆ. ಸೊ ಒಂದು ಸಾರಿ ಉದ್ಯೋಗ ಹೇಗೆ ಮಾಡ್ಬೇಕು, ಅದಕ್ಕೇನೆ ಇವಾಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನು ಬಂದಿದೆ 2020ರಲ್ಲಿ, ಅದು ಸಾಕಷ್ಟು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಿದೆ. ಇವೆಲ್ಲವೂ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾಳೆ ದಿನ ವ್ಯಕ್ತಿ ಅವನ ಉತ್ಪಾದನೆ ಮಾಡುವಂತ ಉತ್ಪಾದಕ ವ್ಯಕ್ತಿ ಆಗಬೇಕು. ಸಮಾಜಕ್ಕೆ ಅವನು ಅವನಿಂದ ಹೊರೆ ಆಗಬಾರ್ದು, ಅವನು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಇದನ್ನ ಮಾಡಿದ್ದಾರೆ. ಇನ್ನು ಎರಡನೇ ಅಂಶ ಏನಂದ್ರೆ, ಸರ್ಕಾರಿ ಉದ್ಯೋಗದಲ್ಲಿ ಅವರಿಗೆ 4% ಅಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮೀಸಲಾತಿಯನ್ನು ಯಾಕೆ ಫಿಲಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಈಗ ನೋಡಿ ಈಗ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತ ಇದೆ, ಈಗ ನಿಮಗೆ ನಿಮಗೆ ಗೊತ್ತಿರಬೇಕಲ್ಲ, ಅವ್ರು

0: ಅಷ್ಟು ಜನ ಕೆಲಸನ ಬೇರೆ ಯಾರಿಗೂ ಕೊಡಲ್ಲ, ಫುಲ್ ಹಣ್ಣು ನೂರಕ್ಕೆ ನೂರು ಮೀಸಲಾತಿ ಅದು ಅಂಗವಿಕಲರಿಗೆ. ಸೊ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಹಂತದ ಅಂಗವಿಕಲರನ್ನ ಉದ್ಯೋಗಸ್ಥರನ್ನಾಗಿ ಮಾಡುವಂತ ಕೆಲಸ ನಡೆಯುತ್ತಾರೆ. ಎರಡನೇದು ಅದನ್ನ ಬಿಟ್ಟು ಈಗ ಫಸ್ಟ್ ಡಿವಿಜನ್ ಕ್ಲರ್ಕು ಸೆಕೆಂಡ್ ಡಿವಿಜನ್ ಕ್ಲರ್ಕು ಎ ಗ್ರೇಡ್ ಬಿ ಗ್ರೇಡ್ ಅಥವಾ ಸಿ ಗ್ರೇಡ್ ಅಂತ ಏನು ಉದ್ಯೋಗ ಅವಕಾಶಗಳಿದೆ, ಇದರೆಲ್ಲದರಲ್ಲೂ 4% ಮೀಸಲಾತಿಯನ್ನ ಕಾನೂನು ಪ್ರಕಾರ ಕೊಟ್ಟಿದೆ. ನಮ್ಮಲ್ಲಿ ಇಲ್ಲಿ ಕೊಂದು ತೊರತೆ ಆಗ್ತಾ ಇರೋದೇನಪ್ಪ ಅಂದ್ರೆ, ಆ ಹುದ್ದೆಗೆ ಬೇಕಾಗಿರೋಂತ ವಿದ್ಯಾರ್ಹತೆಯನ್ನ ಹೊಂದಿದಂತ ಅಂಗವಿಕಲರನ್ನು ನಾವು ಒದಗಿಸಕ್ಕಾಗ್ತಾ ಇದೆ. ಅದು ನಮ್ಮ ಅಲ್ಲಿ ಇರುವಂತ ಒಂದು ನ್ಯೂನ್ಯತೆ, ನಾವು ಅದನ್ನ ಸರಿಪಡಿಸ್ಕೋಬೇಕು. ಅದ್ ಯಾಕೆ ಸರಿಪಡಿಸ್ಕೋಬೇಕಾಗುತ್ತೆ ಅಂದ್ರೆ, ಹೆಚ್ಚೆಚ್ಚು ಅಂಗವಿಕಲದ ವ್ಯಕ್ತಿಗಳು ಉನ್ನತ ವಿದ್ಯಾಭ್ಯಾಸಗಳನ್ನ ಮಾಡಿ ಹೊಸ ಹೊಸ ತರಬೇತಿಗಳನ್ನ ಪಡ್ಕೊಂಡಾಗ ಅವರು ಸಹ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು, ಮತ್ತೆ ಅವರು ಅವದೇ ಸಮುದಾಯದ ಅಂಗವಿಕಲರು ಯಾರು ನಾಳೆ ಬಂದ್ರೆ ಅವ್ರಿಗೆ ಸಹಾಯ ಮಾಡ್ಬೋದು. ಈಗ ಯಾರೋ ಹೇಳಿದ್ರು ಅಧಿಕಾರಿಗಳು ಸರಿಯಾಗಿ ಟ್ರೀಟ್ ಮಾಡಲ್ಲ ನಮ್ನ ಅಂತ, ಅಂಗವಿಕಲನೇ ಒಬ್ಬ ಅಧಿಕಾರಿಯಾಗಿ ಕೂತ್ಕೊಂಡ್ರೆ
1: ಖಂಡಿತ
0: ನಾಳೆ ದಿನ ಬರೋ ಅಂಗವಿಕಲರು ಅವ್ನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಳ್ತಾನೆ. ಆ ಮಟ್ಟಕ್ಕೆ ಏರುವಂತ ಸ್ಥಿತಿಯನ್ನ ಇಡೀ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರ್ಕೊಂಡು, ನಾನೀಗ ನಾನು ಮಾತಾಡ್ತಿರೋ ನಾನು ಸೇರ್ಕೊಂಡು, ಸಂಘ ಸಂಸ್ಥೆಗಳು ಸೇರ್ಕೊಂಡು, ಬರೀ ಅಂಗವಿಕಲ ಕೆಲಸ ಮಾಡ್ತಾರ ಸಂಘ ಸಂಸ್ಥೆ ಅಂತ ನಾನು ಹೇಳ್ತಿಲ್ಲ, ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರೂ ಸಹ ಅಂಗವಿಕಲರ ಸಮಸ್ಯೆಯನ್ನು ಅಡ್ರೆಸ್ ಮಾಡಲೇಬೇಕು. ಆಗ ಮಾತ್ರ ಡೆವಲಪ್ಮೆಂಟ್, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಈ ಬದಲಾವಣೆ ಆಗುತ್ತೆ. ಬದಲಾವಣೆ ಅನ್ನೋದು ಸ್ವಲ್ಪ ನಿಧಾನ, ಅದಕ್ಕೆ ವೇಯ್ಟ್ ಮಾಡಬೇಕು, ಕಾಯ್ಬೇಕಷ್ಟು.
1: ಓಕೆ ಸರ್, ಮತ್ತೆ ಕಾರ್ಯ ಇದೆ. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ತೆ, ನನ್ನ ಹೆಸರು ಅಂಕಾಚಾರ್ಯ ಅಂತ ಮಾತಾಡ್ತಾ ಇರೋದು, ಫ್ರಮ್ ಮಡಿಕೇರಿಯಿಂದ ಕಾಲ್ ಮಾಡ್ತಾ ಇರೋದು.
1: ಸರ್ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ಸರ್ ನಂಗೊಂದು ಸಜೆಷನ್ ಬೇಕಾಗಿತ್ತು. ನಾವು ಈಗ ಕೊಡಗು ಜಿಲ್ಲೆಯಲ್ಲಿ ಕೆಲವು ಜನಕ್ಕೆ ನಾವು ಆಲ್ರೆಡಿ ನಾವು ಒಂದು ವೃತ್ತಿಪರ ತರಬೇತಿ ಅಂದ್ರೆ ಪೆನಲ್ ಆಗಿರ್ಬೋದು, ಫೋರ್ಟ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ಸ್ಪೈಸಿಸ್ ಆಗಿರ್ಬೋದು, ಈ ತರ ತರಬೇತಿನ ಕೊಟ್ಟಿ ಕೊಟ್ಟಾಗಿದೆ. ಮತ್ತೆ ಈಗ ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಕೂಡ ಸಿದ್ಧರಿದ್ದಾರೆ. ಸೊ ಮಾರ್ಕೆಟಿಂಗ್ ನಮ್ ಕಂಪೇರ್ಡ್ ಟು ಬೇರೆ ಜಿಲ್ಲೆಗೆ ನೋಡಿದಾಗ ಮಡಿಕೇರಿ ಭಿನ್ನವಾಗಿದೆ. ಅದೇ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಸಜೆಷನ್ಸ್ ಏನಾದರೂ ಸಿಗ್ಬಹುದಾ ಅಂತ ಸರ್, ಸ್ಟ್ರಾಟಜಿ ಏನಾದರೂ ಸಿಗ್ಬಹುದಾ ಅಂತ?
0: ಇದು ಭಾರಿ ಒಳ್ಳೆ ಪ್ರಶ್ನೆ. ನಾವು ಒಂದು ನಿಮಗೆ ಒಂದು ಅನುಭವದ ಮುಖಾಂತರ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಈ ಜೇನು ಕೃಷಿ ಅಂತ ಮಾಡ್ತಾ ಇದ್ವಿ ನಾವು ಹಿಂದೆ ಒಂದು CBR ಕಾರ್ಯಕ್ರಮದಲ್ಲಿ, ಅದನ್ನು ನಾವು ಡಾಬರ್ಗೆ ಟೈಅಪ್ ಮಾಡಿಕೊಂಡ್ವಿ. ಈ ಡಾಬರ್ ಅವರು ಬಂದು ಹಳ್ಳಿಯಲ್ಲಿ ಅವರೇ ಬಾಕ್ಸ್ ಇಟ್ಟು ಸರ್ಕಾರದ ಅನುದಾನದಲ್ಲೂ ಸಹ ಈ ಜೇನು ಕೃಷಿ ಮಾಡಲಿಕ್ಕೆ ಬಾಕ್ಸ್ ಕೊಡ್ತಾರಲ್ಲ ಅದು ಕೊಡ್ತಿದ್ರು. ಅಲ್ಲಿ ಶೇಖರಣೆ ಆದಂಥ ಜೇನನ್ನು ಒಬ್ಬ ರೆಪ್ರೆಸೆಂಟೇಟಿವ್ ಬಂದು ಡಾಬರಿಂದನೇ ತೊಗೊಂಡೋಗ್ತಿದ್ದ, ಅವನು ಬೆಲೆ ಕೊಡ್ತಿದ್ದ. ಇದು ಒನ್ ವೇ ಆಫ್ ಮಾರ್ಕೆಟಿಂಗ್. ಅದೇ ಥರ ಲಿಚ್ಚಡ್ ಪಾಪಡ್ ಈ ಹಪ್ಪಳಗಳನ್ನು ಮಾಡಿ ಲಿಚ್ಚಡ್ ಪಾಪಡ್ ಅವ್ರು ಮೆಟೀರಿಯಲ್ ಕೊಡ್ತಿದ್ರು, ಅದನ್ನು ಅವ್ರಿಗೆ ಕೊಡ್ತಿದ್ವು. ಹಾಗೆ ಊದುಗಡ್ಡಿಯನ್ನು ಮಾಡೋದು ಇದೆಲ್ಲ ನಡೆದಿದೆ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಬೇಸಸ್ಸಲ್ಲಿ ನಡೆದಿದೆ. ಆದರೆ ಇವತ್ತು ಈಗ ಫೆನಾಯಿಲ್ ಅಂತ ನೀವೇನು ಹೇಳಿದ್ರೆ ಇದನ್ನು ಅಷ್ಟೇ, ನೀವು ಈ ಲೈಝಾಲು ಅಥವಾ ಇನ್ಯಾವುದೋ ಒಂದಷ್ಟು ಕಂಪ್ನಿಗಳಿದೆಲ್ಲ ಇದರ CEOಗಳನ್ನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ನ ಭೇಟಿ ಮಾಡಿ ಅದರ ಗುಣಮಟ್ಟ ಕಾಯ್ಕೋಬೇಕು. ನಾವು ಯಾವುದೇ ಪದಾರ್ಥ ವ್ಯಾಪಾರದಲ್ಲಿ ಮಾರ್ಕೆಟಿಂಗ್ ಆಗಬೇಕು ಅಂತಂದರೆ ಗುಣಮಟ್ಟ ಬಹಳ ಮುಖ್ಯ. ಅದು ಅದರಲ್ಲಿ ನಾವು ಅಂಗವಿಕಲರ್ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಸಿಂಪತಿಗೋಸ್ಕರ ತೊಗೋಬಾರ್ದು ಪ್ರಾಡಕ್ಟ್ನ. ಕಾಂಪಿಟೇಟಿವ್ ಆಗಿಯೇ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು, ಅದು ಯಾರು ಮಾಡಲಿ. ಆ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕ್ವಾಲಿಟಿ. ಆ ಕ್ವಾಲಿಟಿಯನ್ನು ನಾವು ಖಂಡಿತ ಮೇಂಟೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಸಂಬಂಧಪಟ್ಟಂಥ ಇಲಾಖೆಯಿಂದ ಈಗ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅದೇ ಅಲ್ಲಿಂದ ಬಂದು ಕ್ವಾಲಿಟಿ ಚೆಕ್ ಮಾಡಿ ಅವ್ರದ್ದು ISI ಮಾರ್ಕೋ ಏನೋ ಇದೆ ಕೊಡೋದು, ಅದನ್ನು ನಾವು ತೊಗೊಂಡಂಥ ಸಂದರ್ಭದಲ್ಲಿ ನಮ್ಮ ಖಂಡಿತ ನಾವೇ ಒಂದು ನಮ್ಮದೇ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ನಾವು ಮಾರಾಟ ಮಾಡ್ಬೋದು. ಅದಕ್ಕೆ ಒಂದಷ್ಟು ಶ್ರಮಗಳಾಗುತ್ತೆ. ಸಂಘಟಿತವಾಗಿ ಈಗ ನೀವು ಹೇಳಿದ್ದೆಲ್ಲ ಸಂಘಟನೆಯಿಂದ ಮಾಡಿಸ್ತಾ ಇದ್ದೀವಿ ತರಬೇತಿಯಿಂದ. ಈಗ ನಿಮ್ಮ ಫೆಡರೇಷನ್ನು ಆ ಜವಾಬ್ದಾರಿಯನ್ನು ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಲೈಸೆನ್ಸು ಮತ್ತು ಅದಕ್ಕೆ ಬೇಕಾಗಿರುವಂಥ ಪ್ರಮಾಣ ಪತ್ರಗಳು ಅಧಿಕೃತವಾದಂಥ ಸರ್ಟಿಫಿಕೇಷನ್ ಎಲ್ಲ ತೊಗೊಂಡು ಆ ಪ್ರಮಾಣದಲ್ಲಿ ನೀವು ಮಿಕ್ಸಿಂಗ್ ಎಲ್ಲ ಮಾಡಿ ಫೆನಾಯಿಲ್ ಮಾಡಿದ್ರೆ ಮಾರ್ಕೆಟಿಂಗ್ ಏನಂತ ಸಮಸ್ಯೆ ಆಗಲ್ಲ. ಈಗ ಯಾಕೆಂದರೆ ನಮಗೆಲ್ಲ ಹಳ್ಳಿಗಳಲ್ಲಿ ವೀಕ್ಲಿ ಮಾರ್ಕೆಟಿಂಗ್ ಅಂತ ಇದೆ, ಸಂತೆ ಅಂತ ನಡೆಯುತ್ತೆ. ಅಂಥ ಜಾಗದಲ್ಲಿ ಪ್ರಾಡಕ್ಟ್ ಗುಣಮಟ್ಟ ಚೆನ್ನಾಗಿದ್ದರೆ ಖಂಡಿತ ತೊಗೋತಾರೆ, ಅದೊಂದು ವ್ಯವಸ್ಥೆ ಮಾಡ್ಬೋದು. ಇಲ್ಲ ಅಂದರೆ ನೀವು ನೇರವಾಗಿ ಈ ನಾನೀಗ ಎರಡು ಮೂರು ಕಂಪ್ನಿ ಹೇಳಿದೆ, ಈಗ ಇದು ಯಾರು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರೋವಂಥ ಕಮರ್ಷಿಯಲ್ ಫೆನಾಯಿಲ್ ಮಾಡ್ತಾ ಇರೋವಂಥ ಕಂಪ್ನಿ ಇದೆ, ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಅವ್ರ ಕಡೆಯಿಂದ ರಾ ಮೆಟೀರಿಯಲ್ ಅವರೇ ಕೊಡ್ತಾರೆ, ಅದು ಮಾಡಿ ನಾವು ರಿಟರ್ನ್ ಅವ್ರಿಗೆ ಕೊಡೋದು, ನಾವು ಲೇಬರ್ ಕಾಸ್ಟ್ ನಮಗೆ ಕೊಡ್ತಾರೆ. ಆ ಥರದ್ದು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಆಗುತ್ತೆ. ಏನಾಗುತ್ತೆ ಅಂದರೆ ನಮಗೆಲ್ಲರಿಗೂ ಏನಿದೆ ಅಂದರೆ ಗ್ರಾಹಕಂಗೆ ಬ್ರ್ಯಾಂಡೆಡ್ ಭಾರಿ ಇಷ್ಟ. ಆ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಬೇಕು. ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ಒಂದು ಇದು ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇದೆ. ಸೊ ಅದಕ್ಕೆ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು. ಇವಾಗ ನೋಡಿ, ಯಾರು ಮಿನರಲ್ ವಾಟರ್ ಕುಡಿ ಅಂತ ಕೇಳಲ್ಲ, ಬಿಸ್ಲರಿ ವಾಟರ್ ಕುಡಿ ಅಂತಾರೆ. ಬಿಸ್ಲರಿ ಅನ್ನೋದು ಕಂಪ್ನಿ, ಅದು ಬ್ರ್ಯಾಂಡ್ ಮಾಡಿದೆ. ಅದೇ ಥರ ಟೂತ್ಪೇಸ್ಟ್ ಕೇಳಿದ್ರೆ

0: ಕಾಲ್ಗೇಟ್ ಕೊಡ್ರಿ ಅಂತಾರೆ. ಕಾಲ್ಗೇಟ್ ಅನ್ನೋದು ಕಂಪನಿ ಹೆಸರು ಅಥವಾ ಟೂತ್ ಪೇಸ್ಟ್ ಅಂತ ಕೇಳಬೇಕು ಅಂಕೇಳ. ಹಂಗಾಗಿ ಈ ರೀತಿಯ ಜರಾಕ್ಸ್ ಅಂತ ಭಾರಿ ಉದಾಹರಣೆ ಅಂದರೆ ಜರಾಕ್ಸು. ಜರಾಕ್ಸ್ ಅನ್ನೋದೊಂದು ಆ ಕಂಪನಿಯ ಹೆಸರು. ಅದು ಎಷ್ಟು ಬ್ರ್ಯಾಂಡ್ ಆಗಿಬಿಟ್ಟಿದೆ ಅಂತಂದರೆ ನೀವು ಯಾರ ಹತ್ರ ಕೆನಾನು ಯಾರಿಗೆ ಹೋಗಿ ಜರಾಕ್ಸ್ ಅಂತಲೇ ಕೇಳ್ತಾರೆ. ಅದಕ್ಕೆ ಕಾಪಿಯಿಂಗ್ ಮಿಷನ್ ಅಂತ ಅದರ ಹೆಸರು. ಆದರೆ ಜರಾಕ್ಸ್ ಅಂತ ಕೇಳ್ತೀವಿ ನಾವು. ಆ ರೀತಿ ನಮ್ಮ ಉತ್ಪನ್ನಗಳಿಗೂ ಸಹ ನಾವೊಂದು ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ನಮ್ಮದೇ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೋಬೋದು. ನಾವೇ ಕೋಆಪರೇಟಿವ್ ಸೊಸೈಟಿಲಿ ಈ ಥರ ಪ್ರಾಡಕ್ಟ್ಗಳಿಟ್ಟಲು ಮಾರ್ಬೋದು. ಅದಕ್ಕೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ ಜಿಲ್ಲಾವಾರು ಒಂದು ಮಾರಾಟ ಮಳಿಗೆ ಅಂತ ಮಾಡಿದ್ದಾರೆ. ನೀವು ಮಾಡಿದ ಪ್ರಾಡಕ್ಟನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು, ಅಲ್ಲಿ ಇಡ್ಬೋದು. ಸೇಲ್ಸ್ ಆದಮೇಲೆ ನಿಮಗೆ ಅವರು ಒಂದು ಕಮಿಷನ್ ಏನೋ ಇದೆ ಅದನ್ನು ತೊಗೊಂಡು ಉಳಿದ ದುಡ್ಡನ್ನು ಯಾರು ಉತ್ಪಾದಕ ಇರ್ತಾನೆ ಅವನು ಕೊಡ್ತಾರೆ. ಈ ವ್ಯವಸ್ಥೆಗಳಿದೆ. ಸೊ ನೀವು ಆ ಪ್ರಯತ್ನವನ್ನು ಮಾಡ್ಬೋದು. ಇದೇ ನನ್ನ ಈಗ ತಕ್ಷಣಕ್ಕೆ ನನಗೆ ಹೊಳಿತಾ ಇರೋ ಸಲಹೆ.
1: ಥ್ಯಾಂಕ್ ಯು ಸರ್.
2: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಸರ್ಕಾರಿ ಹುದ್ದೆಗದ ಒಂದು ಮೀಸಲಾತಿ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ.
0: ಈಗ ಏನಾಗುತ್ತೆ, ಈಗ ಈ ಹುದ್ದೆಗಳಿಗೆ ನಮ್ಮ ಅಂಗವಿಕಲರು ಸೇರಿಸ್ಬೇಕು, ಅವ್ರು ಹೋಗಬೇಕು ಅಂತಂದಾಗ ನಮಗೆ ಅರ್ಹತೆ ಕೊರತೆ ಬಂದ್ಬಿಡುತ್ತೆ. ಹಾಗಾಗಿ ಸರ್ಕಾರದಲ್ಲಿ ಇನ್ನೂ ಒಂದಿದೆ ಬ್ಯಾಕ್ಲಾಗ್ ಅಂತ ಹೇಳ್ತಾರೆ. ಆ ಹುದ್ದೆಗಳನ್ನು 2 ವರ್ಷದ ತನಕ ತಡೆ ಹಿಡಿದು 2 ವರ್ಷದ ನಂತರವೂ ಆ ಹುದ್ದೆಗೆ ಸೂಕ್ತವಾದಂಥ ಯಾರು ವ್ಯಕ್ತಿ ಸಿಗಲಿಲ್ಲ ಅಂದಾಗ ಬೇರೆ ವ್ಯಕ್ತಿ ಕೊಡಬೇಕು ಅನ್ನೋದೊಂದು ಕಾನೂನಲ್ಲಿ ಹೇಳಿದ್ದಾನೆ. ಅದು ಸಮರ್ಪಕವಾಗಿ ಆಗಬೇಕು. ಆ ದಿಶೆಯಲ್ಲಿ ಅಂಗವಿಕಲರು, ಕುಟುಂಬದವರು, ಸಮಾಜ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಈ ಬೇರೆಯವರು ಎಲ್ಲ ಯಾವ ರೀತಿ ಉನ್ನತ ಹುದ್ದೆಗಳು ಎಲ್ಲ ಹೋಗ್ತಾರೆ ಅದೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ. ಯಾಕೆಂದರೆ ಈಗ ಎಜುಕೇಷನಲ್ಲಿ ಮೀಸಲಾತಿ ಇದೆ. ಸೊ ಅದರಲ್ಲಿಯೂ ಸಹ ಇಂಜಿನಿಯರಿಂಗು, ಮೆಡಿಕಲ್ಲು, ಲಾಯರು ಅಥವಾ ಚಾರ್ಟೆಡ್ ಅಕೌಂಟೆಂಟು ಇಂಥ ಪೋಸ್ಟ್ಗಳಲ್ಲಿ ಹೋಗುವಾಗ ಅಲ್ಲೂ ಸಹ ಮೀಸಲಾತಿಯನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆ ಇರೋದ್ರಿಂದ ನಮ್ಮ ಅಂಗವಿಕಲರು, ವಿಕಲಚೇತನ ವ್ಯಕ್ತಿಗಳು ಸಹ ಸೋಂಬೇರಿತನ ಅನ್ನೋದನ್ನು ಮಾಡದೆ ಅವರು ಸಹ ವಿದ್ಯಾವಂತರಾಗಿ ಸೊ ಮುಖ್ಯವಾಹಿನಿಯ ಸಮುದಾಯದ ಜೊತೆ ತಮ್ಮ ಒಂದು ಸ್ಪರ್ಧಾತ್ಮಕ ಹೋರಾಟವನ್ನು ನಡೆಸಿದ್ರೆ ಖಂಡಿತ ಅವರು ಉದ್ಯೋಗದಲ್ಲಿ ಯಾರು ಹಿಂದೆ ಉಳಿಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ.
2: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ.
3: ಹಲೋ ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿ? ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಮುಂದುವರಿತಾರೆ.
0: ಇಲ್ಲ, ಎಜುಕೇಷನ್ ಅನ್ನ ಯಾವುದೇ ಕಾರಣಕ್ಕೆ ಚುರುಕಿರ್ಲಿ ಚುರುಕಿಲ್ದೆ ಇರಲಿ, ಚುರುಕಿಲ್ದೆ ಇರೋನ್ನ ಚುರುಕು ಮಾಡಬೇಕು ಅನ್ನೋದಕ್ಕೆ ಶಿಕ್ಷಣ ಇರೋದು. ಸೊ ಶಿಕ್ಷಣ ಅನ್ನೋಂತ ಅಧ್ಯಾಯ ಏನ್ ಹೇಳುತ್ತೆ, 3ನೇ ಅಧ್ಯಾಯ ಅಂಗವಿಕಲರ ಕಾನೂನು 2016 ಪ್ರತಿಯೊಂದು ಮಗುವಿಗೂ ಸಹ ಯಾವುದೇ ತಾರತಮ್ಯವನ್ನು ಮಾಡದೆ ಆಯಿತಾ ಅವನಿಗೆ ಶಿಕ್ಷಣವನ್ನು ಒದಗಿಸ್ಬೇಕು ಅಂಥೇಳಿ ನಮ್ಮ ಸಂವಿಧಾನದಲ್ಲೂ ಹೇಳಿದೆ. ನಮ್ಮ ಕೈ ಅಂಗವೇ ಇದು ನಾವೇನು ವಿಕಲಚೇತನ ಕಾಯ್ದೆ ಅಂತ ಹೇಳ್ತೀವಲ್ಲ ಅದರಲ್ಲೂ ಆ ಮಾತು ಹೇಳಿದೆ. ಸೊ ಆದ್ದರಿಂದ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಬೇಕಿಲ್ಲ. ಕಾನೂನು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಶಿಕ್ಷಣದ ಅವಕಾಶ ಮಾಡಿಕೊಟ್ಟಿದೆ. ಆದರೆ ನಮಗೆ ಇಲ್ಲಿರೋವಂಥ ಕೊರತೆ ಏನಪ್ಪ ಅಂತಂದರೆ ನಮ್ಮ ಅಂಗವಿಕಲ ವ್ಯಕ್ತಿಗಳನ್ನು ಶಾಲೆಗೆ ಕಡ್ಡಾಯವಾಗಿ ಕಳಿಸೋದು, ಅವರು ಸ್ವಲ್ಪ ವಿದ್ಯಾವಂತರಾಗುವಂಗೆ ನೋಡ್ಕೊಳ್ಳೋದು ಸಮಾಜದ ಮತ್ತು ಕುಟುಂಬದ ಜವಾಬ್ದಾರಿ. ಅವೆರಡೂ ಸರಿಯಾಗಿ ನಿರ್ವಹಣೆ ಆದರೆ ಖಂಡಿತ ಅಂಗವಿಕಲರು ಸಹ ಎಲ್ಲರಂತೆ ಓದ್ತಾರೆ, ಅವ್ರಿಗೆ ಸಾಮರ್ಥ್ಯ ಇದೆ. ಯಾವುದೋ ಕೈಯೋ ಕಣ್ಣೋ ಕಾಲೋ ಯಾವುದೋ ಕಾರಣದಿಂದ ಇಲ್ಲದೇ ಹೋದರೂ ಸಹ ದೇವರು ನೂರಕ್ಕೆ 100 ನಮ್ಮನ್ನು ಅಪ್ರಯೋಜಕರಾಗಿ ಅಂತೂ ಮಾಡಿಲ್ಲ. ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನನ್ನದೇ ಆದಂಥ ಎಷ್ಟೋ ಜನ ನೋಡಿ ನೀವೇ, ಕಾಲಿಲ್ಲ ಕೈ ಇರಲ್ಲ, ಕಾಲಲ್ಲಿ ಚಿತ್ರ ಬರೀತಾರೆ, ಎರಡು ಕಾಲು ಕೈ ಇಲ್ಲದೇ ಇರೋರು ಬಾಯಲ್ಲಿ ಬ್ರಷ್ ಇಟ್ಕೊಂಡು ಬರೀತಾರೆ. ಸೊ ಹೀಗೆ ಆಮೇಲೆ ನಾವು ಇವಾಗ ಏನಾಗಿದೆ ಅಂದರೆ NYS ಅಂತ ಬಂದಿದೆ, ಓಪನ್ ಸ್ಕೂಲ್ ಅಂತ ಬಂದಿದೆ. ಅದರಲ್ಲಿ ಆ ಅಂಗವಿಕಲರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಓದ್ಬೋದು. ಅದರಲ್ಲಿ ಒಂದು 250 ಬೇರೆ ಬೇರೆ ವಿಧದ ಸಬ್ಜೆಕ್ಟ್ಸ್ ಇದೆ, ಆ ಸಬ್ಜೆಕ್ಟನ್ನು ತೊಗೋಬೇಕು. ಹೇಗೆ ಈಗ ನಾವು ಈ ಮಾಮೂಲಿ ಸ್ಕೂಲ್ಗೆ ಹೋಗಿ ಓದಬೇಕು ಅಂತಲೂ ಇಲ್ಲ, ಅವರು ಮನೆ ಪಾಠ ಮಾಡಿಸ್ಕೊಂಡು ಆ ನ್ಯಾಷನಲ್ ಓಪನ್ ಸ್ಕೂಲಲ್ಲಿರುವಂಥ ಸಬ್ಜೆಕ್ಟ್ಸ್ಗಳನ್ನು ತೊಗೊಂಡು ಸುಲಭವಾಗಿ ಅವರು ವಿದ್ಯಾಭ್ಯಾಸ ಮಾಡ್ಬೋದು. ಅವಕಾಶ ಎಲ್ಲ ಮಾಡಿಕೊಟ್ಟಿದೆ ಇವಾಗ. ಒಂದೇನಪ್ಪ ಅಂದರೆ ಆ ಅವಕಾಶಗಳನ್ನು ಬಳಸ್ಕೊಳ್ಳೋಂಥ ವ್ಯಕ್ತಿಗಳು ಈಗ ನಮಗೆ ಬೇಕಾಗಿದೆ ಅಷ್ಟೇ. ಇವಾಗ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಹೆಸರು ಗೊತ್ತಾಗಿ, ನಾಗರಾಜ್ ಅವರೇ, ಈಗ ಕುದುರೆನ ನೀರನ್ನ ಹತ್ತಿರದವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡಿಯೋದು ಯಾರು ಕುಡಿಬೇಕು? ನಮ್ ಕರ್ತವ್ಯ. ಹಾಗೇನೆ ಅದು ನನಗಾದ್ರೂ ಅನ್ವಯಿಸೋದೆ, ವಿಕಲಚೇತನೂ ಅನ್ವಯಿಸೋದೆ. ಈ ಎಲ್ಲ ಸೌಲಭ್ಯಗಳು, ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡುವಷ್ಟು ಮಾಡಿದೆ. ಅದನ್ನು ಬಳಸ್ಕೊಂಡು ನನ್ನ ಜೀವನ ನಾನು ರೂಪಿಸ್ಕೋಬೇಕಾಗಿರೋದು ನನ್ನ ಕೈಲಿದೆ ಅಷ್ಟೇ.
3: ಕ್ಷೇತ್ರದಲ್ಲಿ
0: ನೋಡಿ ನೋಡಿ ನಾಗರಾಜ್.

0: ಕಂಡಾದ್ರೂ ಬಂದು ಬರ್ತಾರೆ. ಆಯ್ತಾ, ನಾವು ಅವ್ರಿಗೆ ತೋರಿಸ್ಬೇಕಾಗಿರೋದು ಕರುಣೆ ಸಿಂಪತಿ ಅಥವಾ ಅಲ್ಲ, ಸಹಾನುಭೂತಿ ಅಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರನ್ನ ಪ್ರೋತ್ಸಾಹಿಸ್ಬೇಕು, ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅದಾದ್ರೆ ಖಂಡಿತ ಅವ್ರು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾರೆ. ಅಲ್ಲಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಯಾವುದೇ ರಿಯಾಯಿತಿ ಇರಲ್ಲ ನೋಡಿ. ಬರೆಯಲಿಕ್ಕೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ. ಆಯ್ತಾ, ನೀವು ಬರೆಯೋಕ್ಕಾಗಲ್ಲ, ನಿಮ್ಮ ಕೈ ಸರಿ ಇರಲ್ಲ, ನೀವು ಹೇಳ್ಬೋದು, ಬರೆಯೋರಿಗೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ. ನಾನು ಹೇಳಿದ್ದು ರಿಯಾಯಿತಿ ಏನಪ್ಪ ಅಂದರೆ ಮೀಸಲಾತಿ ಅಂತ ನಾನು ಹೇಳಿದ್ದು. ಇವಾಗ ಅಂಗವಿಕಲರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂಥೇಳಿ ಒಂದು 4% ಅಷ್ಟು ಮೀಸಲಾತಿಯನ್ನು ಅವರಿಗೆ ಉದ್ಯೋಗದಲ್ಲಿ ಎಲ್ಲ ಉದ್ಯೋಗದಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆಯನ್ನು ನಾನು ಗಳಿಸ್ಕೋಬೇಕಷ್ಟೇ ಅಷ್ಟೇ. ಏನು ಏನ ಅಲ್ಲಲ್ಲ ಸರ್ಕಾರ ಅಲ್ಲಲ್ಲ ಸರ್, ಸರ್ಕಾರ ಸ್ಕೂಲ್ ತೆಗೆದಿದೆ, ಸರ್ಕಾರ ಶಿಕ್ಷಕರ ನೇಮಕ ಮಾಡಿದೆ, ಅದೆಲ್ಲ ಕೊಡ್ತಾ ಇದೆ ಸರ್ಕಾರ. ನಾನು ಸರ್ಕಾರದ ಮೇಲೆ ಆಪಂದನೆ ಮಾಡಲ್ಲ, ಆದರೆ ಅದನ್ನು ಆ ಕೊಡ್ತಾ ಇರೋವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಳೋವಂಥ ಫಲಾನುಭವಿ ಶಾಲೆಗೆ ಹೋಗಬೇಕು. ತಂದೆ ತಾಯಿಗಳು ಅನ್ನ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ. ನೀವು ಅಂಗವಿಕಲರ ಮಕ್ಕಳು ಅಂತಲೇ ಅಲ್ಲ, ಬೇರೆ ಚೆನ್ನಾಗಿರೆ ಅಂಗವಿಕಲತೆ ಇಲ್ಲದೇ ಇರೋವಂಥ ಮಕ್ಕಳುಗಳನ್ನು ಎಷ್ಟೋ ಕುಟುಂಬಗಳು ಶಾಲೆಗೆ ಕಳಿಸ್ತಿಲ್ಲ ಇವತ್ತು. ಅದು ನಮ್ಮ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಮಗುನ ಅಥವಾ ವಿಕಲಚೇತನ ವಿದ್ಯಾರ್ಥಿಯನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಒಂದು ಹೊಣೆಗಾರಿಕೆ ಇರಬೇಕು. ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗಳು ವಿದ್ಯಾವಂತೆ ಆಗಬೇಕು, ನಾನು ಅವಳದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಬೇಕು. ಈ ಥರದ ತಂದೆ ತಾಯಿಗಳು ಬಂದಾಗ ಖಂಡಿತ ಮಕ್ಕಳು ಬೆಳೀತಾರೆ, ಏನು ತೊಂದರೆ ಇಲ್ಲ.
1: ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಹೇಳ್ತಿದ್ದಂಗೆ ಈಗ ಈ ಒಂದು ವಿಶೇಷ ಚೇತನರ ಒಂದು ಜೀವನದಲ್ಲಿ ಈಗ ಈ ಒಂದು ಪುನರ್ವಸತಿ ವೃತ್ತಿಪರ ತಜ್ಞರ ಅವರ ಒಂದು ಪಾತ್ರ ಏನು ಸರ್?
0: ನೋಡಿ, ಸಾಮಾನ್ಯ ಬೇಕಾದಷ್ಟು ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸು ಇದ್ದಾರೆ. ಅದು ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ. ಈಗ ನಾನು ನಾನ್ ಟೆಕ್ನಿಕಲ್ ಪ್ರೊಫೆಷನಲ್, ನಾನು ಯಾವುದೇ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿಸ್ಟು ಅಥವಾ ಆಕ್ಯುಪೇಷನ್ ಥೆರಪಿಸ್ಟ್ ಅಲ್ಲ ನಾನು. ಆಯಿತಾ, ಅದ್ರ ಜವಾಬ್ದಾರಿ ಅವ್ರಿಗಿದೆ. ಈಗ ಬಂದಂಥವ್ರಿಗೆ ಉದ್ಯೋಗ ಮಾಡಬೇಕು, ಆಕ್ಯುಪೇಷನಲ್ ಥೆರಪಿ ಏನು ಬೇಕಾಗುತ್ತೆ ಅವನಿಗೆ, ಕೆಲಸ ಮಾಡ್ಕೊಂಡ್ರೆ ಏನೇನು ಮಾರ್ಪಾಟು ಮಾಡಬೇಕಾಗತ್ತೆ, ಇದನ್ನೆಲ್ಲ ಅವರು ಆ ತಜ್ಞರು ನೋಡಬೇಕು. ಮತ್ತು ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಇದೆಲ್ಲ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಟೀಮ್ ಇವರೆಲ್ಲ ಇದ್ದಾರೆ. ಬುದ್ಧಿಬಾಂಧ್ಯ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು, ಸ್ಪೆಷಲಿಸ್ಟ್ ಇವರೆಲ್ಲ ಒಂದು ಟೀಮು. ಇವರು ಟೆಕ್ನಿಕಲ್ ಜನಗಳು. ಈಗ ನನ್ನಂಥವ್ರು ಏನಪ್ಪ ಅಂತಂದರೆ, ಅಂಗವಿಕಲರಿಗೆ ಸಮಸ್ಯೆಯನ್ನು ಪರಿಚಯ ಮಾಡಿಸೋದು, ಅಂಗವಿಕಲರ ಹಕ್ಕುಗಳಲ್ಲಿ ಏನು ಹೆಣ್ಣು ಹೇಳಿದೆ, ಉಲ್ಲೇಖ ಮಾಡಿದೆ ಅನ್ನೋದು ಪರಿಚಯ ಮಾಡಿಸೋದು, ಅವರಿಗೆ ಯಾವ್ಯಾವುದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ತರಬೇತಿ ಕೊಡೋದು, ಜಾಗೃತಿ ಮೂಡಿಸೋದು, ಜನಜಾಗೃತಿಯನ್ನು ಮೂಡಿಸೋದು, ಸಮಾಜಕ್ಕೆ ಇದ್ರ ಬಗ್ಗೆ ಅರಿವು ಕೊಡೋದು, ಅಂಥ ವ್ಯಕ್ತಿಗಳಿಗೆ ತರಬೇತಿ ಕೊಡೋದು, ಶಿಕ್ಷಕರಿಗೆ ತರಬೇತಿ ಕೊಡೋದು, ಈ ಥರ ಕೆಲಸಗಳು ನಾವು ಮಾಡೋದು. ಅಂದರೆ ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸ್ನ ಎರಡು, ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್. ನಾನ್ ಟೆಕ್ನಿಕಲ್ ಏನನ್ನು ಹೇಳ್ತಾರೆ ಸಾಮಾನ್ಯವಾಗಿ ಅಂತಂದರೆ, ಈ ಸಾಫ್ಟ್ವೇರ್ ಈಗ ಎಷ್ಟೋ ಕೇಳಿದ್ರು ಜನ ನಮ್ಮನ್ನು ತಾತ್ಸಾರದಿಂದ ನೋಡ್ತಾರೆ, ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ, ನಮ್ಗೆ ಇದು ಕೊಡೋಲ್ಲ ಅವಕಾಶ, ಈ ಥರದ ವಿಚಾರಗಳ ಕುರಿತಾಗಿ ನಾವು ಏನು ಬದಲಾವಣೆ ಮಾಡಬೇಕು, ಏನು ತರಬೇಕು, ಅದಕ್ಕೆ ಕಾನೂನು ಪ್ರೀತಿ ಯಾವ ಥರ ಕ್ರಮ ತಗೊಳ್ಬೇಕು, ಇದನ್ನೆಲ್ಲ ನಮ್ಮಂಥವ್ರು ಹೇಳ್ಕೊಡ್ತಾರೆ. ಆ ಥರನೂ ತುಂಬ ಜನ ಇದ್ದಾರೆ. ಈ ರೀತಿ ಟೆಕ್ನಿಕಲ್ ಪ್ರೊಫೆಷನಲ್ಸ್ ತುಂಬ ಜನ ಇದ್ದಾರೆ. ಇವೆರಡೂ ಸಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ರೆ, ಅಂಗ ವಿಕಲಚೇತನ ವ್ಯಕ್ತಿಗೆ ಸಿಕ್ಕಿದ್ರೆ, ಅವಾಗ ಅವನು ಮುಂದುವರಿಕೆ ಅನುಕೂಲ ಆಗುತ್ತೆ ಅಂತ. ಇದು ಮೇಯ್ನ್ ಆಗಿ ಅದೇ ಅವ್ರ ರೋಲು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ರೇಷ್ಮಾ.
1: ರೇಷ್ಮಾ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ಸೋಮವಾರ ಪಟೇಲ್ ಸರ್, ಕೊಡಗು.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಇದು ಅನಿಮೆ ಬಗ್ಗೆ ಸರ್.
1: ಅನಿಮೆಯ ಬಗ್ಗೆನ?
2: ಹಾಂ
1: ಹೇಳಿ.
2: ನನ್ನ ಮಕ್ಕಳಿಗೆ ಅನಿಮೆ ಇದೆ, ಸಿಕಲ್ ಸೆಲ್ ಬೀಟ ಥಾಲಸೆಮಿಯಾ ಅಂತ. ಗವರ್ನಮೆಂಟ್ ಕಡೆಯಿಂದ ಯಾವ ರೀತಿ ಫೆಸಿಲಿಟಿ ಸಿಗ್ಬೋದು ಸರ್?
0: ಈಗ ಅನಿಮಿಯಾ ಬೇರೆ, ಥಾಲಸೆಮಿಯಾ ಬೇರೆ. ನಿಮ್ಮ ಮಗುಗೆ ಥಾಲಸೆಮಿಯಾ ಇದೆ ಅಂತ ನಾನು ಅನ್ಕೋತೀನಿ. ಅದೇ, ಈಗ ನಿಮ್ಗೆ ಎಷ್ಟು ದಿನಕ್ಕೊಂದ್ಸರಿ ರಕ್ತ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ? ಮೂರು ತಿಂಗಳಿಗೆ ಒಂದು ಆ ಮಗುಗೆ ಆ ಬ್ಲಡ್ ಗ್ರೂಪಿನ ರಕ್ತವನ್ನು ಕೊಡಬೇಕು. ಅದಕ್ಕೆ ಬೇಕಾದಷ್ಟು ಬ್ಲಡ್ ಬ್ಯಾಂಕ್ಗಳು, ಸರ್ಕಾರಿ ಬ್ಲಡ್ ಬ್ಯಾಂಕ್ಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ಬ್ಲಡ್ ಬ್ಯಾಂಕ್ಗಳು, ಈ ಕಾರಣಕ್ಕೋಸ್ಕರನೇ ಪ್ರತಿ ವಾರ ಪ್ರತಿ ದಿನ ರಕ್ತದಾನ ಶಿಬಿರಗಳನ್ನು ಮಾಡಿ ಈ ರೀತಿ ಅವಶ್ಯಕತೆ ಇರೋರಿಗೆ ರಕ್ತ ಬೇಕು ಅಂಥೇಳಿ ಸಂಗ್ರಹನ ಮಾಡ್ತಾ ಇದೆ. ಆಯಿತಾ, ಆಮೇಲೆ ಇದನ್ನು ತುಂಬ ಕಮ್ಮಿ ಬೆಲೆಯಲ್ಲಿ, ಬೆಲೆ ಹೆಚ್ಚಾಗಿದ್ರೂ ಕೆಲವು ಕಡೆ ಫ್ರೀಯಾಗಿ ಕೊಡ್ತಾರೆ. ಇವಾಗ ಫ್ರೀಯಾಗಿ ಸಿಗಲ್ಲ ಅಂಥೇಳಿ ಅದನ್ನು ಒಂದು ಸ್ವಲ್ಪ ನಾಮಿನಲ್ ಚಾರ್ಜಸ್ಸನ್ನು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಸರ್ಕಾರ. ಇವರಿಗೆ ಉಚಿತವಾದಂಥ ನೆರವನ್ನು ಕೊಡಬೇಕು ಅಂಥೇಳಿ ರಾಷ್ಟ್ರಮಟ್ಟ

0: ದಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಥಲಸೇಮಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅವರು ಯಾರ್ಯಾರಿಗೆ ಯಾವ್ಯಾವ ಥರದ ರಕ್ತ ಬೇಕು ಮತ್ತು ಔಷಧೀಯ ನೆರವು ಏನೇನು ಬೇಕು ಅಂತ ಒಂದನ್ನು ಸುಲಭ ಬೆಲೆಯಲ್ಲಿ ಕೈಗೆಟುವ ಬೆಲೆಯಲ್ಲಿ ದೊರಕಬೇಕು ಅನ್ನೋವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ನೀವು ಕೇಳ್ತಿರೋದು ಮೂರು ತಿಂಗಳಿಗೂ ರಕ್ತ ಕೊಡಬೇಕು, ಅದಕ್ಕೆ ಖರ್ಚಾಗ್ತಿದೆ ಅಂತಂದರೆ ನೀವು ಸ್ಥಳೀಯ ಸರ್ಕಾರಗಳನ್ನು ಅಧಿಕಾರಿಗಳನ್ನು ಭೇಟಿ ಮಾಡಿ, ಮತ್ತು ಸರ್ಕಾರ ಇದು ತಾಲೂಕು ಮೆಡಿಕಲ್ ಅಧಿಕಾರಿ ಇರ್ತಾರೆ, ತಾಲೂಕು ಮೆಡಿಕಲ್ ಆಫೀಸರು ಅಥವಾ ಜಿಲ್ಲಾ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವರನ್ನು ಭೇಟಿ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ತೋರಿಸಿ ಈ ಮಗುಗೆ ಈ ರೀತಿ ರಕ್ತದ ಅವಶ್ಯಕತೆ ಇದೆ, ನನ್ನ ಕೈಯಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಕೊಡೋಕ್ಕಾಗೋದಿಲ್ಲ ಅನ್ನೋವಂಥದ್ದನ್ನು ನೀವು ಗಮನಕ್ಕೆ ತಂದರೆ ಅವರು ಮಗುಗೆ ಬೇಕಾಗಿರೋ ರಕ್ತದ ವ್ಯವಸ್ಥೆನ ಖಂಡಿತ ಮಾಡ್ತಾರೆ. ಆ ವ್ಯವಸ್ಥೆ ಇದೆ.
1: ನಾನು ತುಂಬಾ ಕಡೆ ಮಾತಾಡಿದ್ದೀನಿ ಸರ್, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ತಡೋಗ ಮಾತಾಡಿದ್ದೀನಿ. ನನ್ನ ಮಕ್ಕಳಿಗೆ ಗ್ಲುಕೋಸ್ ಬ್ಲಡ್ ಬೇಕು, ಅದು ಇಲ್ಲೆಲ್ಲೂ ಅವೈಲಬಲ್ ಇಲ್ಲ ಸರ್, ಮೈಸೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅವೈಲಬಲ್ ಇಲ್ಲ.
0: ಓ, ರೇರ್ ಕೇಸ್ ಹಂಗಾದ್ರೆ.
1: ಹೌದು ಸರ್.
0: ಸೊ ಮೈಸೂರಲ್ಲಿ ಎಲ್ಲಿ ಸಿಗ್ತಾ ಇದೆ?
1: ಮೈಸೂರು ಪ್ರೈವೇಟ್ ಸರ್, ನಾರಾಯಣ.
0: ಆ ಗ್ರೂಪಿನ ಬ್ಲಡ್ ಎಲ್ಲೂ ಫ್ರೀ ಆಗಿ ಸಿಗ್ತಾ ಇಲ್ವಾ ಅಥವಾ ಸರ್ಕಾರಿ ಇದ್ರಲ್ಲಿ ಸಿಗ್ತಾ ಇಲ್ವಾ? ಅದನ್ನ ವ್ಯವಸ್ಥೆ ಮಾಡ್ಬೋದಲ್ಲ ನೀವು ಒಂದ್ಸರಿ. ಏನಕ್ಕೂ ವಿವೇಕಾನಂದ ಯೂತ್ ಮೂಮೆಂಟ್ ಅವ್ರು ನಡೆಸುವಂತ ಈ ಆಸ್ಪತ್ರೆ ಸರ್ಗುರಲ್ ಇದೆಯಲ್ಲ, ಅಲ್ಲಿ ಬಂದು ಒಂದ್ಸರಿ ಡಾಕ್ಟರ್ ಸೀತಾರಾಮ್ ಅಂತ ಇದ್ದಾರೆ, ಅವ್ರನ್ನ ಒಂದ್ಸರಿ ಸಂಪರ್ಕ ಮಾಡಿ ಆಮೇಲೆ ಎಲ್ಲ ಮೆಡಿಕಲ್ ರಿಪೋರ್ಟ್ ತಗೊಂಡು ಬನ್ನಿ. ತಗೊಂಡು ಬಂದು ಸಂಪರ್ಕ ಮಾಡಿ ಅದಕ್ಕೆ ವೈದ್ಯಕೀಯವಾಗಿ ಏನು ಸಹಾಯ ಮಾಡಬೇಕು, ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡ್ತಾರಮ್ಮ.
2: ಓಕೆ, ಧನ್ಯವಾದಗಳು. ಸರಿ, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ, ಈಗ ಒಂದು ವೇಳೆ ಈಗ ವಿಶೇಷ ಚೇತನರ ಹಕ್ಕುಗಳಲ್ಲಿ ಏನಾದರೂ ಉಲ್ಲಂಘನೆಯಾದರೆ ಅವರು ಯಾವ ಒಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸರ್?
0: ಒಳ್ಳೆ ಪ್ರಶ್ನೆ. ಹಕ್ಕನ್ನು ಅಂಗವಿಕಲರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಅಂಗವಿಕಲರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಥವಾ ಉದ್ಯೋಗಾವಕಾಶಗಳು ಅಥವಾ ಇನ್ನೇನೇ ಅವಕಾಶಗಳನ್ನು ಇತರರು ಪಡಿತಾ ಇದ್ರೆ ಅದಕ್ಕೆ ಕಾನೂನಿನಲ್ಲಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ 17ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾರೆ. ದಂಡ ಮತ್ತು ಇದನ್ನು ಪೆನಾಲ್ಟಿ ಅಂತ ಹಾಕಿದ್ದಾರೆ, ಅದರಲ್ಲಿ ಶಿಕ್ಷೆ ಅಂತ ಇದೆ. ಅದರಲ್ಲಿ ಇವಾಗ ಯಾರ್ಯಾರೊಬ್ಬರು ಸುಳ್ಳು ಮಾಹಿತಿ ಕೊಟ್ಟು UDID ಕಾರ್ಡ್ ಪಡ್ಕೊಂಡು ಪೆನ್ಷನ್ ತಗೊಳ್ತಾ ಇದ್ರೆ ಅದನ್ನ ನೀವು ದಾಖಲೆ ಸಹಿತ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾದಂತ ಒಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂತವರು ಸ್ಥಳೀಯವಾಗಿ CDPO ಅವ್ರು ಬರ್ತಾರೆ, ಇಲ್ಲಾಂದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು, ಅದು ಬೆಸ್ಟ್. ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಆಗ ಅವರು ಕಾನೂನು ರೀತಿ ಸೂಕ್ತ ಕ್ರಮವನ್ನು ತಗೋತಾರೆ. ಇದು ಎಷ್ಟು ಮಟ್ಟಿಗೆ ಹೇಳಿದಾನೆ ಅಂತಂದ್ರೆ, ಈ UDID ಕಾರ್ಡ್ ಕೊಡುವಾಗ ಬೇರೆ ಏನೋ ಒಂದು ಆಮಿಷದಿಂದನೋ ಇನ್ನೊಂದ್ರೆ ಏನೋ ಸುಳ್ಳು ಪರ್ಸೆಂಟೇಜ್ ಹಾಕೋದಾಗ್ಲಿ ಅಥವಾ ಸುಳ್ಳು ಸರ್ಟಿಫಿಕೇಟ್ ಕೊಡೋದಾಗ್ಲಿ ಮಾಡಿದ್ರೆ ಅಂತ ವ್ಯಕ್ತಿಗಳನ್ನ ಸಿಕ್ಕಿದಾಗ ಯಾರು ಸರ್ಟಿಫಿಕೇಟ್ ಕೊಟ್ಟರು ಡಾಕ್ಟ್ರು ಅವರು ಸಹ ಕೆಲಸವನ್ನು ಕಳ್ಕೊಬೇಕಾಗತ್ತೆ. ಸೊ ಈ ಎಚ್ಚರಿಕೆ ಇರಬೇಕು, ಸರ್ಟಿಫೈಡ್ ಮಾಡ್ತಾ ಇದ್ದೀವಿ ಏನೋ ಒಂದು ಬರೆದು ಕೊಡ್ಬೋದಲ್ಲ, ಅದು ಪ್ರಾಮಾಣಿಕವಾಗಿ ಆ ಸರ್ಟಿಫಿಕೇಟನ್ನು ಸರಿಯಾಗಿ ಮಾಡಿ ಕೊಡಬೇಕು. ಇಲ್ಲದೇ ಹೋದರೆ ನಾನೇ ನೋಡಿರೋ ಹಂಗೆ ಎಷ್ಟೋ ಜನ ಇವತ್ತು ಪೆನ್ಷನ್ ತಗೊಳ್ತಾ ಇದ್ದಾರೆ, ಅಂಗವಿಕಲರ ಮಾಸಾಶನಗಳನ್ನು ತಗೊಳ್ತಾ ಇದ್ದಾರೆ, ಎಷ್ಟೋ ಜನ ಸರ್ಕಾರಿ ಉದ್ಯೋಗಗಳನ್ನ ಅಂಗವಿಕಲತನೇ ಇಲ್ಲ ಅವ್ರಿಗೆ, ಪ್ರಮಾಣ ಇಲ್ಲವೇ ಇಲ್ಲ, ಅವ್ರು ತಗೊಳ್ತಾ ಇದ್ದಾರೆ. ಇದು ಒಂದೆರಡು ಕಡೆ ನೋಡಿದ್ದೀನಿ. ಆದರೆ ಇದನ್ನು ನಾವು ಹೇಗೆ ಪ್ರೂವ್ ಮಾಡೋದು ಅಂತಂದಾಗ ನಮಗೆ ಆ ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕು. ಆ ಎವಿಡೆನ್ಸನ್ನ ಕಲೆ ಹಾಕಿ ನಾವು ಎಲ್ಲವನ್ನು ಒದಗಿಸ್ಕೊಟ್ರೆ ಖಂಡಿತವಾಗಿ ಯಾವ ವ್ಯಕ್ತಿ ಅಂಗವಿಕಲರ ಸೌಲಭ್ಯವನ್ನು ವಂಚನೆ ಮಾಡಿ ತಗೋತಾ ಇದ್ದಾನೆ ಮತ್ತೆ ಆ ವ್ಯಕ್ತಿಗೆ ಯಾರು ದೃಢೀಕರಣ ಪತ್ರ ಕೊಟ್ಟರು ಇಬ್ಬರಿಗೂ ಶಿಕ್ಷೆ ಆಗುತ್ತೆ.
2: ಸರ್, ಇದ್ರ ಜೊತೆಗೆ ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಈ ಒಂದು ಪುನರ್ವಸತಿ ಸೇವೆಗಳನ್ನು ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಪ್ರಮುಖವಾದ ಒಂದು ಸವಾಲುಗಳಾಗ್ತಾ ಇದೆ ಸರ್?
0: ಒಂದು ದೊಡ್ಡ ಸವಾಲು ಗ್ರಾಮಾಂತರ ಪ್ರದೇಶದಲ್ಲಿ ಅಂತಂದರೆ ಅಂಗವಿಕಲತೆ ಯಾವುದಿದೆ, ಎಷ್ಟು ಜನ ಇದ್ದಾರೆ ಅಂತ ಗುರುತಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈ ಸಾರಿ ಲಾಸ್ಟ್ ಇಯರ್ ಸೆನ್ಸಸ್ಸಲ್ಲೂ 2011 ಸೆನ್ಸಸ್ಸಲ್ಲಿ ಮಾಡಿದಾಗ ನಮಗೆ 2.13 ಏನೋ ಪರ್ಸೆಂಟೇಜ್ ಸಿಕ್ಕಿತ್ತು. ಅವಾಗ ನಾವು 7 ಥರದ ಅಂಗವಿಕಲತೆ ಮಾತ್ರ ಇಟ್ಟಿದ್ವಿ. ಆಮೇಲೆ ಆ ಸೆನ್ಸಸ್ಸಲ್ಲೂ ಸೇರಿಸಿದ್ರು, ಯಾರಾದರೂ ಅಂಗವಿಕಲತೆ ಇದ್ದರೆ ದಯವಿಟ್ಟು ಹೇಳಿ ಅಂತ. ಸೊ ನಮ್ಮ ಜನ ಏನಾಗುತ್ತೆ ಅಂದರೆ ಈ ಸಾಮಾಜಿಕ ಹೆದರ್ಕೊಂಡು ಅವ್ರು ನಮ್ಮ ಮನೇಲಿ ಅಂಗವಿಕಲ ಮಗು ಇದೆ ಅಂತ ಹೇಳೋದೇ ಇಲ್ಲ.
2: ಹೌದು,
0: ಇದು ದೊಡ್ಡ ಕೊರತೆ, ಇದು ದೊಡ್ಡ ಸವಾಲು. ಇದು ಈಗ ಈಗ ನೆಕ್ಸ್ಟ್ ಇಯರ್ ಸೆನ್ಸಸ್ ಬರ್ತಾ ಇದೆ, 2027 ಸೆನ್ಸಸ್ ಮಾಡಬೇಕು ಅಂತ ಇದ್ದಾರೆ. ಈ ಸೆನ್ಸಸ್ ಅಲ್ಲೂ ಸಹ ಒಂದು ದೊಡ್ಡ ಕಾಲಮ್ನ ಅಂಗವಿಕಲತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದಾರೆ. ಆದರೆ ನಾವು ಸಾರ್ವಜನಿಕರು, ನಾವು ಯಾಕೆಂದ್ರೆ ನಮ್ಮ ದೇಶ

0: ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಜಾಸ್ತಿ. ನಮ್ಮಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಆ ಸಂಖ್ಯೆ ಆಧಾರದ ಮೇಲೆ ಯೋಜನೆಗಳೆಲ್ಲ ರೂಪುಗೊಳ್ಳೋದು. ನಮ್ಮ ಅಂಗವಿಕಲರ ಸಂಖ್ಯೆನೇ ನಾವು ಎಲ್ಲೂ ರೆಕಾರ್ಡ್ ಮಾಡದೆ ಹೋದ್ರೆ ಸರ್ಕಾರಗಳು ನಿಯಮಗಳನ್ನು ರೂಪಿಸೋಕ್ಕಾಗೋದಿಲ್ಲ. ಈಗ ನಮ್ಮದು ನೀತಿ ಆಯೋಗ ಇದೆ, ನೀತಿ ಆಯೋಗ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ರೂಪಿಸ್ಬೇಕು, ಅದಕ್ಕೆ ತಗೊಂಬಂದಂತ ವ್ಯವಸ್ಥೆಗಳನ್ನು ಕೊಡಬೇಕು ಅಂದ್ರೆ ನಂಬರ್ ಕೇಳ್ತಾರೆ ಫಸ್ಟ್, ಎಷ್ಟು ಸಂಖ್ಯೆ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ, ಅದ್ರ ಮೇಲೆ ಅನುದಾನವನ್ನ ಅವರು ಡಿವೈಡ್ ಮಾಡ್ತಾರೆ. ನಮ್ಮಲ್ಲಿ ಸಂಖ್ಯೆನೇ ಸಿಗದೆ ಇದ್ರೆ ಏನ್ ಮಾಡೋದು? ಇದು ಒಂದು, ಇದು ಗ್ರಾಮಾಂತರ ಪ್ರದೇಶದಲ್ಲಿ ಆಗ್ಬೇಕಾಗಿದೆ. ಫಸ್ಟ್ ಅವರನ್ನ ಗುರುತಿಸೋದಾಗ್ಬೇಕು, ಗುರುತಿಸಬೇಕು, ರೆಕಾರ್ಡ್ ಆಗ್ಬೇಕು, ಅವರು ಅವರು ಇದಾರೆ ಅನ್ನೋದು ರೆಕಾರ್ಡ್ ಆಗ್ಬೇಕು. ಆಮೇಲೆ ಈಗ ಎಷ್ಟೋ ಸ್ವಯಂ ಸಂಸ್ಥೆಗಳು ಅಂಗವಿಕಲರಿಗೋಸ್ಕರ ಸ್ಥಳೀಯವಾಗಿ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಅಡಿಯಲ್ಲಿ ಗುರುತಿಸೋದು, ಪತ್ತೆ ಹಚ್ಚೋದು, ನೆರವು ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಅವರು ಸಹ ಒಂದಷ್ಟು ಡಾಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನ ಸರ್ಕಾರದ ಡಾಟಾಬೇಸ್ಗೂ ಲೋಕಲ್ ಸರ್ಕಾರದಲ್ಲಿರೋ ಡಾಟಾಬೇಸ್ಗೂ ಇವರು ಗುರುತಿಸಿರೋ ಡಾಟಾಬೇಸ್ಗೂ ಒಂದಷ್ಟು ಸಾರಿ ಕೂತ್ಕೊಂಡು ಸಂವಾದಗಳನ್ನು ಮಾಡಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಇಷ್ಟು ಜನ ಇದ್ದಾರೆ, ಈ ಜನ ನೀವು ಗುರುತಿಸಿಲ್ಲ, ಈ ಜನ ನಾವು ಗುರುತಿಸಿದೀವಿ ಅನ್ನೋದು ಹೇಳಿ ಅದಕ್ಕೆ UDID ಕಾರ್ಡ್ಗಳನ್ನು ಮಾಡಿಸಿರುವಂಥ UDID ನಂಬರ್ಗಳನ್ನು ಹಾಕಿ ಆಧಾರ್ ನಂಬರ್ ಅಂತ ಎಲ್ಲ ಮಾಡ್ತೀವಿ. ಆ ರೀತಿ ಆಧಾರು ಪ್ಲಸ್ UDID ಎರಡೂ ಅವ್ರಿಗೆ ರಿಜಿಸ್ಟರ್ ಆಗಿ ಅದನ್ನು KOC ಅಂತೆಲ್ಲ ಮಾಡ್ತಿರಲ್ಲ, ಆ ಥರ ಎಲ್ಲರೂ ಒಂದು ಕಡೆ ಆಗಿ ಅದು ದಾಖಲಾದರೆ ಅವಾಗ ನಮಗೆ ನಿರ್ದಿಷ್ಟವಾದ ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಆಧಾರದ ಮೇಲೆ ನಮ್ಮೆಲ್ಲ ಸೌಲಭ್ಯಗಳು, ಎಲ್ಲ ಅನುಕೂಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದು ಆಗಬೇಕು
1: ಸರ್. ಹಾಗೇನೆ ಈ ಒಂದು ಅಧಿನಿಯಮದಲ್ಲಿ ಈ ವಿಶೇಷ ಚೇತನ ಮಹಿಳೆಯರು ಮತ್ತು ಮಕ್ಕಳಿಗೆ ಏನಾದರೂ ಈ ವಿಶೇಷ ರಕ್ಷಣೆಗಳನ್ನೇನಾದರೂ ನೀಡಲಾಗಿದೆ ಅಥವಾ ಹೇಗೆ ಸರ್?
0: ಖಂಡಿತ UNCRPDಯಲ್ಲಿ ಡಿಸೆಬಿಲಿಟಿ ಇರೋವಂಥ ಅಂಗವಿಕ ಚೈಲ್ಡ್ ವಿತ್ ಡಿಸೆಬಿಲಿಟಿ, ವಿಮೆನ್ ವಿತ್ ಡಿಸೆಬಿಲಿಟಿ ಅನ್ನುವಂಥ ಸಪ್ರೇಟ್ ಅಧ್ಯಾಯವನ್ನೇ ಉಲ್ಲೇಖ ಮಾಡಿದ್ದಾರೆ. ಹಾಗೇನೆ ನಮ್ಮ ಅಂಗವಿಕಲರ ಕಾನೂನು 2016ರಲ್ಲೂ ಸಹ ಅಂಗವಿಕಲ ಮಕ್ಕಳು, ಅಂಗವಿಕಲ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಆ ಮಕ್ಕಳನ್ನು ಬೇರೆ ಮಕ್ಕಳುಗಳಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಅದೇ ಥರ ಸಾಮಾನ್ಯ ಈಗ ನೋಡಿ ಮಹಿಳೆಯರಿಗೆ ಅಂತ ಮಹಿಳಾ ಸಂಘಗಳು ಅದೆಲ್ಲ ಇದೆ, ಆದರೆ ಅಲ್ಲಿ ಅಂಗವಿಕಲ ಮಕ್ಕಳು ಮಹಿಳೆಯರನ್ನ ಸೇರಿಸ್ಕೊಳ್ಳೋದಿಲ್ಲ, ಅಥವಾ ಅಂಗವಿಕಲ ಮಹಿಳೆಯರು ನನಗೆ ಹಿಂಗಿದ್ದೀನಲ್ಲ ಅಂತ ಇವರೇ ಹೋಗೋದಿಲ್ಲ, ಎರಡೂ ಆಗ್ತಾ ಇದೆ. ಸೊ ಹಾಗಂಗಿಲ್ಲ, ಎಲ್ಲ ಸಾರ್ವಜನಿಕ ಸಂಘಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಸಹ ಅಂಗವಿಕಲರನ್ನ ಸೇರಿಸ್ಕೊಳ್ಳೇಬೇಕು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಕಾನೂನಲ್ಲಿ ಹೇಳಿದೆ. ಅದು ಏನಾಗ್ತಿದ್ಯಪ್ಪ ಅಂತಂದ್ರೆ ನಮ್ಮ ಕಡೆಯಿಂದ ಅಂದ್ರೆ ಯಾವ ಫಲಾನುಭವಿ ಕಡೆಯಿಂದ ಸೂಕ್ತವಾದಂತಹ ರೆಸ್ಪಾನ್ಸ್ ಪ್ರತಿಕ್ರಿಯೆ ಇಲ್ಲದೆ ಇರೋದ್ರಿಂದ ಸಮಾಜನೂ ಸಹ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ಧ್ವನಿ ಎತ್ತದೆ ನಮ್ಮ ಕಡೆ ಗಮನ ಹರಿಸಲ್ಲ, ಹಾಗಾಗಿ ನಮಗೆ ಈ ಪ್ರಶ್ನೆಗಳು ಆಗಿಂದಾಗೆ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಕಾನೂನಲ್ಲಿ ವೆರಿ ಸ್ಪಷ್ಟವಾಗಿ ಹೇಳಿದೆ, ಮಹಿಳೆಯರು ಮತ್ತು ಮಕ್ಕಳು ಮತ್ತು ಹಿರಿಯರು. ಅದಕ್ಕೋಸ್ಕರನೇ ಇಲಾಖೆ ಹೆಸರನ್ನು ಏನು ಸೇರಿಸಿದ್ದಾನೆ ಅಂತಂದರೆ ಈ ಇದು ಯಾವ ಮಂತ್ರಿಮಂಡಲ ಅಡಿಯಲ್ಲಿ ಬರುತ್ತೆ ಅಂದರೆ ಮಹಿಳೆ ಮತ್ತು ಮಕ್ಕಳು ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಜೊತೆಗೆ ಇಲಾಖೆ ಹೆಸರು ಏನು ಕೊಟ್ಟಿದ್ದಾನೆ ಅಂದರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತಲೇ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಅವರನ್ನು ಬಿಟ್ಟಿಲ್ಲ. ಬಟ್ ಏನಪ್ಪ ಆಗುತ್ತೆ ಅಂದರೆ ಈ ಅನುಷ್ಠಾನ ಅನ್ನೋದೇ ನಮ್ಮದು ದೊಡ್ಡ ಸಮಸ್ಯೆ. ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇದರ ಅನುಷ್ಠಾನದ ಕಡೆ ಗಮನವನ್ನು ಸ್ವಲ್ಪ ಹೆಚ್ಚಾಗಿ ಸರ್ಕಾರ ಮತ್ತೆ ಸಾರ್ವಜನಿಕರು. ನಾನಾಗಲೇ ಹೇಳ್ದಂಗೆ ನಾನು ಅದಕ್ಕೆ ಯಾಕೆ ಹೇಳ್ತೀನಿ ಮಾತನ್ನ ಅಂದರೆ ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಹಂಗೆ ಅಂದರೆ ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡಿದಾಗ ಈ ಎಲ್ಲದಕ್ಕೂ ಪರಿಹಾರ ಖಂಡಿತ ಸಿಗುತ್ತೆ. ಎಲ್ಲೂ ಸಹ ಮಕ್ಕಳಿಗೆ ಆಗಲಿ ಮಹಿಳೆಯರಿಗಾಗಲಿ ತಾರತಮ್ಯ ಮಾಡಿಲ್ಲ. ಈಗ ನೀವು ಒಂದು ಉದಾಹರಣೆ ಕೊಡಬೇಕು ಅಂದರೆ ನಿಮಗೆ ಕೂಲಿ ಕೆಲಸ ಅಂತ ಇದೆಯಲ್ಲ, ಕೂಲಿ ಕೆಲಸಗಳು ಹೆಣ್ಣಾಳಿಗೆ ಬೇರೆ ಗಂಡಾಳಿಗೆ ಬೇರೆ ಅಂತ ಇದೆ ಕೂಲಿ ನಮ್ಮಲ್ಲಿ. ಆದರೆ ನಮ್ಮಲ್ಲಿ VBG ರಾಮ್ಜಿ ಅಂತ ಏನು ಒಂದು ಯೋಜನೆ ಇದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ, ಅದರಲ್ಲಿ ಸ್ಪಷ್ಟವಾಗಿ ಗಂಡು ಮಕ್ಕಳಿಗೆ ಹೆಣ್ಣಾಳು ಗಂಡಾಳಿಗೆ ಭೇದ ಭಾವ ಮಾಡದೆ ಒಂದೇ ಪ್ರಮಾಣದ ಕೂಲಿಯನ್ನು ಕೊಡಬೇಕು ಅಂತ ಮಾಡಿದ್ದಾರೆ. ಆಯ್ತಾ? ಆ ಥರ ಅಂಗವಿಕಲತೆ ಇರತಕ್ಕಂಥ ಮಕ್ಕಳನ್ನ ಹೊಂದಿರುವಂಥ ತಂದೆ ತಾಯಿಗಳಿಗೆ ಆದ್ಯತೆ ಕೊಟ್ಟು ಕೆಲಸ ಕೊಡಬೇಕು ಅಂತ ಎಲ್ಲ ಇದರಲ್ಲಿದೆ. ಸೊ ಅದರಿಂದ ಅದನ್ನು ನಾವು ಬಳಸ್ಕೋಬೇಕು. ಯಾರೋ ಒಬ್ಬರು ಏನೋ ಕಾರಣಕ್ಕೆ ತಾತ್ಸಾರವಾಗಿ ಏನೋ ಮಾತಾಡಿ ಕಳಿಸ್ಬಿಡ್ಬೋದು, ಆದರೆ ನಾವು ಬಿಡಬಾರ್ದು. ಅದಕ್ಕೋಸ್ಕರನೇ ಸ್ಥಳೀಯವಾಗಿ ಅಂಗವಿಕಲರ ಸ್ವಸಹಾಯ ಸಂಘಗಳು, ಅಂಗವಿಕಲರ ಒಕ್ಕೂಟಗಳು ಇವು ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಈ ರೀತಿಯಾದಂಥ ಅನುಷ್ಠಾನದ ಹಂತದಲ್ಲಿರುವಂಥ ತಾರತಮ್ಯಗಳನ್ನ ಹೋಗಿಸ್ಬೋದು. ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುತ್ತೆ.
1: ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀನಿ ಸರ್. ಸರ್, ಈ ಒಂದು ಏನು 2016ರ ಒಂದು ಅಧಿನಿಯಮದ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಏನಾದರೂ ಈ ಒಂದು ವಿಷಯ
0: ಅದೇ
1: ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅವರುಗಳಿಗೆ ಏನಾದರೂ ಅಡೆತಡೆಗಳು ಮಾಡಿದಾಗ ಹೇಗೆ ಯಾವ ಥರ ಅವರು ದೂರುಗಳನ್ನು ಸಲ್ಲಿಸ್ಬೋದು ಸರ್?
0: ಈಗ ಅಂಗವಿಕಲರನ್ನು ಅಂದರೆ

ವಿಕಲಚೇತನರನ್ನು ಅವ್ರಿಗಿರುವಂಥ ತೊಂದರೆಯನ್ನು ಆಧಾರವಾಗಿ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಅವನಿಗೆ ಹೀಯಾಳಿಸಿದರೆ, ಅವನಿಗೆ ಮನನೋಯಿಸಿದರೆ, ಅಥವಾ ಸಮಾಜದಲ್ಲಿ ಅವನನ್ನು ತಾತ್ಸಾರವಾಗಿ ಅವನನ್ನು ನೋಡುವಂಥ ಸನ್ನಿವೇಶಗಳನ್ನು ಮಾಡಿದರೆ ಅಂತ ಮಾಡಿದಂಥ ವ್ಯಕ್ತಿಗೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡ್ಬೋದು ಅಂತ. ಈಗ ಹೇಗೆ ಈ ದಲಿತರನ್ನು ಅವರ ಜಾತಿಯಿಂದ ಹಿಡಿದು ಬೈದರೆ ಹೇಗೆ ಅವರಿಗೆ ಬೇಲೆಯಲ್ಲಿ

0: ಇದನ್ನ ಮಾಡಿದಂತ ಸಂದರ್ಭದಲ್ಲಿ ಸೇಮ್ ಕಾನೂನು ಅಪ್ಲೈ ಆಗುತ್ತೆ
1: ಆಯ್ತಾ.
0: ಅದ್ರ ಜೊತೆಗೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಅವರಿಗೆ ಫ್ರೀ ಲೀಗಲ್ ಏಡ್ ಅಂತಂದ್ರೆ ಉಚಿತ ಕಾನೂನು ನೆರವನ್ನು ಕೊಡಬೇಕು ಅಂತ ಕಾನೂನು ಹೇಳಿದೆ. ಆ ರೀತಿಯಾದ ತೊಂದರೆಗೆ ಒಳಪಟ್ಟಂತ ಅಂಗವಿಕಲರು ಯಾವುದೇ ತರದ ಹಣಕಾಸಿನ ವೆಚ್ಚವಿಲ್ಲದೆ ಸ್ಥಳೀಯ ನ್ಯಾಯಾಲಯಗಳಿಗೆ ಹೋಗಿ ಸ್ಥಳೀಯ ನ್ಯಾಯಾಧೀಶರನ್ನ ಭೇಟಿ ಮಾಡಿ ಅವರಿಗೆ ಅರ್ಜಿಯನ್ನ ಕೊಟ್ಟರೆ ಸರ್ಕಾರನೇ ಅವರಿಗೆ ಲಾಯರ್ನ ನೇಮಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡಿದೆ. ಇದ್ರ ಜೊತೆಗೆ ನಮ್ಮ ನಾನೇನ್ ಹೇಳಿದೆ ರಾಜ್ಯ ಅಂಗವಿಕಲರ ಆಯುಕ್ತರೇನಿದ್ದಾರೆ ಅವರು ಅಂಗವಿಕಲರ ಎಲ್ಲ ಕುಂದು ಕೊರತೆಗಳನ್ನ ಸಹ ಅವರು ಬಗೆಹರಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿ ಕೂಟಿ ಅವರಿಗೆ ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿದ್ದಾರೆ. ಅವರು ಕೋರ್ಟ್ ಕಂಟೆಂಟ್ ಮಾಡ್ತಾರೆ. ಅವ್ರ ಕೋರ್ಟ್ ಕಂಟೆಂಟ್ ಅವರೇ ಲಾಯರ್ ಸರ್ ಕೋರ್ಟ್ ಅಲ್ಲ, ಅವರು ಅವರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟಂತ ವಕೀಲರುಗಳು ಇರ್ತಾರೆ, ಅವರು ಕೋರ್ಟ್ ಕಂಟೆಂಟ್ ಮಾಡಿ ಆ ವ್ಯಕ್ತಿಗಾಗಿರೋ ಅನ್ಯಾಯವನ್ನ ಬಗೆಹರಿಸ್ತಾರೆ. ಜೊತೆಗೆ ಅಂಗವಿಕಲ ನಾನಾಗ್ಲೇ ಹೇಳಿದಂಗೆ ಅಂಗವಿಕಲತೆ ಇಲ್ಲದೆ ಇರತಕ್ಕಂತ ವ್ಯಕ್ತಿಗಳು ಅಂಗವಿಕಲ ಸೌಲಭ್ಯಗಳನ್ನು ತಗೊಂಡು ಅಂಗವಿಕಲರ ಅವ್ರಿಗೆ ಸಿಗಬೇಕಾಗಿರುವಂತ ಅವಕಾಶಗಳನ್ನ ವಂಚನೆಯಿಂದ ಇವ್ರು ಪಡೆದಿದ್ರೆ ಅದಕ್ಕೂ ಸಹ ಕಾನೂನಲ್ಲಿ 2 ವರ್ಷ ಕಠಿಣ ಸಜೆ ಇದೆ, ಸುಮಾರು 5 ಲಕ್ಷದವರೆಗೂ ದಂಡ ಹಾಕಬೇಕು ಅಂತ ಇದೆ. ಸೊ ಈ ಎಲ್ಲ ಕ್ರಮಗಳನ್ನು ಸಹ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಪ್ಪ ದುರಾದೃಷ್ಟ ಅಂತಂದ್ರೆ ಇದನ್ನ ಯಾರು ಹೊರಗಡೆ ಹೇಳ್ಕೊಳ್ತಾನೂ ಇಲ್ಲ, ಅದು ಈಚೆಗೂ ಬರ್ತಾ ಇಲ್ಲ ಅಷ್ಟೇ ಹೊರತು ಕಾನೂನಲ್ಲಿ ಇದಕ್ಕೆ ಪನಿಷ್ಮೆಂಟ್ ಮತ್ತೆ ಪೆನಾಲ್ಟಿ ಎರಡೂ ಇದೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಇವತ್ತು ಪ್ರಮುಖವಾಗಿ ಈ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಆತ್ಮವಿಶ್ವಾಸದಿಂದ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ತಮ್ಮ ಸಲಹೆಗಳು ಅಥವಾ ಸಂದೇಶಗಳೇನು ಸರ್?
0: ಸಲಹೆ ಸಂದೇಶ ಅಂತಹ ಸುಮಾರು ಆಗತ್ತೆ, ದೊಡ್ಡ ದೊಡ್ಡ ಕೊಡ್ತಾರೆ. ಏನಪ್ಪ ಅಂತಂದ್ರೆ ನನ್ನ ಜೀವನ ನನ್ನದು.
1: ಹೌದು.
0: ಅದರಿಂದ ಪ್ರತಿಯೊಬ್ಬ ಅಂಗವಿಕಲ ಮಿತ್ರರಿಗೂ ನಾನು ಹೇಳೋದೇನಪ್ಪ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯದೆ ನಿಮಗೆ ಏನಾಗಬೇಕು ಅನ್ನೋಂಥ ಮನಸ್ಸಿನಲ್ಲಿ ಭಾವನೆ ಸಂಕಲ್ಪ ಬರುತ್ತೆ, ಆ ಸಂಕಲ್ಪದ ಕಡೆಗೆ ನಿಮ್ಮ ಗುರಿಯನ್ನು ಇಟ್ಟುಕೊಂಡು ಅದ್ರ ಕಡೆಗೆ ಪರಿಶ್ರಮವನ್ನು ಪಟ್ಟರೆ, ಶ್ರಮ ಹಾಕಿದರೆ ನಿಮಗೆ ಕೈ ಹಿಡಿಯುವಂಥ 10 ಕೈಗಳು ಇವತ್ತಿದೆ. ಒಂದು ಕಾಲದಲ್ಲಿ ಇರಲಿಲ್ಲ, 10 ಕೈಗಳಿದೆ. ಸರ್ಕಾರದಿಂದ ಹಿಡಿದು ಸಾರ್ವಜನಿಕ ಮಟ್ಟದಲ್ಲಿ, ಸಂಘ ಸಂಸ್ಥೆ ಮಟ್ಟದಲ್ಲಿ ಇದೆ. ನನಗೆ ಕುಟುಂಬದಿಂದ ನೆರವು ಸಿಗಲಿಲ್ಲ, ನನಗೆ ಇನ್ಯಾರೋ ಅಕ್ಕಪಕ್ಕದವ್ರು ಹಿಂಗೆ ಅಂದ್ಬಿಟ್ರು, ಎಲ್ಲ ಇದ್ದೇ ಇದೆ. ಯಾವತ್ತೂ ಒಬ್ಬ ವ್ಯಕ್ತಿ ಮೇಲೆ ಬರಬೇಕು ಅಂತಂದ್ರೆ ಫಸ್ಟ್ ಅವನಿಗೆ ಅವಮಾನ, ಅದಾದ್ಮೇಲೆ ಅನುಮಾನ, ಅದಾದ್ಮೇಲೆ ಸನ್ಮಾನ. ಸೊ ಹಾಗೆ ಈ 3 ಹಂತಗಳನ್ನು ನಾವು ಮೀಡಿದ ಮೇಲೆ ಸನ್ಮಾನ ಸಿಗೋದು ನಮಗೆ. ಆದರೆ ಅವಮಾನ ಆಯಿತು ಅಂದ ತಕ್ಷಣ ನಾವು ಕುಗ್ಗಬೇಕಾಗಿಲ್ಲ, ಅನುಮಾನ ಪಟ್ಟರು ಅನ್ನೋದು ಬೇಕಾಗಿಲ್ಲ, ಹಿಂಜರಿ ಬೇಕಾಗಿಲ್ಲ. ನಮ್ಮ ಗುರಿಯನ್ನು ಇಟ್ಕೊಂಡು ನಾವು ನಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ 1-2 ದಿನ ತಡ ಆಗ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಸನ್ಮಾನ ಸಿಕ್ಕೇ ಸಿಗುತ್ತೆ. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ಅಂಗವಿಕಲ ಬಂಧುಗಳು ಕೆಲಸ ಮಾಡಲಿ ಅನ್ನೋವಂಥದ್ದನ್ನು ನಾನು ಅವರಿಗೆ ಸಲಹೆನೂ ಅಲ್ಲ, ಸೂಚನೆಯೂ ಅಲ್ಲ, ಮನವಿ ಅಂತ ಅನ್ಕೋಬೋದು.
1: ಓಕೆ, ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶೇಷಚೇತನರ ಹಕ್ಕುಗಳ ಅಧಿನಿಯಮ 2016 ಒಂದು ವಿಶೇಷಚೇತನರಿಗೆ ಏನೇನು ಒಂದು ಸೌಲಭ್ಯಗಳು ಅಥವಾ ಹಕ್ಕುಗಳಿದೆ, ಅದನ್ನು ಅವ್ರು ಹೇಗೆ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ಈ ಒಂದು ಸೇವೆಗಳನ್ನು ಅವರು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರೆ, ಅದರ ಜೊತೆಗೆ ಸಾಕಷ್ಟು ಕರೆಗಳಿಗೂ ಕೂಡ ತಾವು ಉತ್ತರವನ್ನು ತಾವು ನೀಡಿದ್ದೀರಾ. ಹಾಗಾಗಿ ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳು ಮತ್ತು ಈ ಒಂದು ಮಾಹಿತಿಯನ್ನು ತಾವು ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಮ್ಮ ವಿಶೇಷ ಚೇತನ ಬಂಧುಗಳ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನನಗೂ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಮತ್ತು ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತದ ಅಧಿಕಾರಿಗಳಿಗೆ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಶ್ರೋತೃಗಳು ತುಂಬ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮತ್ತು ಕೆಲವರು ಕೇಳದೇನೂ ಸಹ ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಿದ್ದಾರೆ, ಪ್ರಶ್ನೆಗಳು ಕೇಳದೇ ಇದ್ರೂ ಕಾರ್ಯಕ್ರಮದ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಂತ ಎಲ್ಲರಿಗೂ ಸಹ ನಾನು ಸಹ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಆಗಸ್ಟ್ ತಿಂಗಳ 1ನೇ ತಾರೀಕಿನ ಶನಿವಾರ. ಬನ್ನಿ ಇವತ್ತಿನ ಪ್ರಮುಖ ಅಂಶಗಳನ್ನು ತಿಳಿಯೋಣ. ತುಂಗಭದ್ರಾ ನೀರಿಗಾಗಿ ಪಟ್ಟು ಪ್ರತಿಭಟನೆ, ಕಬಿನಿ ಭರ್ತಿಗೆ 6 ಅಡಿ ಬಾಕಿ, ಮೈಸೂರಿಗೆ ಪ್ರಧಾನಿ ಭೇಟಿ ಇಂದು. ದಕ್ಷಿಣ ಕನ್ನಡ

ನೀಲಿ ಗಾಳಿ ಮಳೆ. ಜೂನ್ಗಿಂತ ಜುಲೈನಲ್ಲಿ ಮುಂಗಾರು ಚುರುಕು. 3ರಂದು ನೂತನ ಸಚಿವರ ಪ್ರಮಾಣ. ಶಾಲಾ ಕಾಲೇಜುಗಳಲ್ಲಿ ಕುರುಕಲು ತಿಂಡಿ ನಿಷೇಧ. 6 ತಿಂಗಳಲ್ಲಿ 36,773 ಹುದ್ದೆ ಭರ್ತಿ. ಅಥ್ಲೆಟಿಕ್ಸ್ ತಂಡದ ಆಯ್ಕೆ ಪ್ರಕ್ರಿಯೆ ನಾಳೆ. 13ರಂದು ಕರ್ನಾಟಕ ಬಂದ್. ರೈಲುಗಳ ಸಂಚಾರ ತಾತ್ಕಾಲಿಕ ರದ್ದು. ಬೆಟ್ಟದ ತಾಯಿ ದರ್ಶನಕ್ಕೆ ಭಕ್ತರ ಹಿಂಡು. ತೈಲ ಅನಿಲ ನಿಕ್ಷೇಪ ಶೋಧಕ್ಕೆ ನೆರವು. ರಸಗೊಬ್ಬರ ಅಕ್ರಮ ದಾಸ್ತಾನು, 1.69 ಲಕ್ಷ ದಾಳಿ. ಜೂಡೋ ಮ್ಯಾಟ್ನಲ್ಲಿ ಸ್ವರ್ಣ ಸಂಭ್ರಮ. ಡಿಸ್ಕಸ್ ಥ್ರೋನಲ್ಲಿ ಕಂಚು ಗೆದ್ದ ಸೂಪರ್ ಮದರ್. ಫೈನಲ್ಗೆ ಅರುಂಧತಿ, ಜೈಸ್ಮಿನ್, ಜಾದುಮಣಿ. ಫುಟ್ಬಾಲ್ ದಿಗ್ಗಜ ಬರೆಸಿ ನಿಧನ. ವಿಶ್ವ ಸ್ಕ್ವಾಚ್, ಭಾರತ ಪುರುಷರ ತಂಡಕ್ಕೆ ಕಂಚಿನ ಪದಕ. ವಿಶ್ವ ಮಾಸ್ಟರ್ ಅಥ್ಲೆಟಿಕ್ಸ್ಗೆ ಯೋಗೇಂದ್ರ. ಖಾಸಗಿ ಹೂಡಿಕೆ ಪ್ರಸ್ತಾವ ಫಿಫಾ ಪಟ್ಟು. ಲಂಕಾ ಟೆಸ್ಟ್ಗೆ ಬೂಮ್ರಾ ಫಿಟ್. ಖೇಲೋ ಇಂಡಿಯಾ ಭಾರತದ ಭಾರಿ ನೆರವು. ಪ್ರಮುಖಾಂಶಗಳ ವಿವರಣೆ. ತುಂಗಭದ್ರಾ ನೀರಿಗಾಗಿ ಪಟ್ಟು ಪ್ರತಿಭಟನೆ. ಕೊಪ್ಪಳ ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಾಗಿ 2 ದಂಡೆ 11 ಉಪಕಾಲುವೆ ತನಕ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ಶುಕ್ರವಾರ ಬಿಜೆಪಿ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಕಬಿನಿ ಭರ್ತಿಗೆ 6 ಅಡಿ ಬಾಕಿ. ಮೈಸೂರು ಜಿಲ್ಲೆಯ HD Kote ತಾಲೂಕಿನ ಬೀಚಿನ ಹಳ್ಳಿಯಲ್ಲಿರುವ ಕಬಿನಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಭರ್ತಿಗೆ 6 ಅಡಿಗಳಷ್ಟೇ ಬಾಕಿ ಇವೆ. 2,284 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಜಲಾಶಯದ ಶುಕ್ರವಾರದ ನೀರಿನ ಮಟ್ಟ 2,278.38 ಅಡಿ ಇತ್ತು. ಕೆಲವು ದಿನಗಳಿಂದ ಕೇರಳದ ವಯನಾಡು ಪ್ರದೇಶದಲ್ಲಿ ಮಳೆ ಬೀಳುತ್ತಿರುವ ಪರಿಣಾಮ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆ ಇದರದ್ದು. ಆದರೆ ಈ ಬಾರಿ ಮುಂಗಾರು ಮಳೆ ಕೊರತೆಯಿಂದಾಗಿ ಒಳಹರಿವು ಇರಲಿಲ್ಲ. ಕೇರಳದಲ್ಲಿ ಮಳೆಯಾಗುತ್ತಿರುವುದು ಜಲಾಶಯವು ಭರ್ತಿಯಾಗುವ ಅಭಾವ ಮೂಡಿಸಿದೆ ಎನ್ನುತ್ತಾರೆ ಅಧಿಕಾರಿಗಳು. ಮೈಸೂರಿಗೆ ಪ್ರಧಾನಿ ಭೇಟಿ ಇಂದು. ಮೈಸೂರು ಪ್ರಧಾನಿ ನರೇಂದ್ರ ಮೋದಿಯವರು ಶನಿವಾರ ಅಂದರೆ ಆಗಸ್ಟ್ 1ಕ್ಕೆ ನಗರಕ್ಕೆ ಆಗಮಿಸಲಿದ್ದಾರೆ. ಶ್ರೀಕೃಷ್ಣ ಆಶ್ರಮದಿಂದ ಇಲ್ಲಿನ ದೇವರಾಜ ಮೊಹಲ್ಲದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನಿರ್ಮಿಸಿರುವ ವಿವೇಕ ಸ್ಮಾರಕದ ಉದ್ಘಾಟನೆ ಹಾಗೂ ಯಾದವಗಿರಿ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ಮೈದಾನದಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಜೂನ್ಗಿಂತ ಜುಲೈನಲ್ಲಿ ಮುಂಗಾರು ಚುರುಕು. ಹುಬ್ಬಳ್ಳಿ ಪ್ರಸಕ್ತ ವರ್ಷ ಜೂನ್ ತಿಂಗಳಿಗೆ ಹೋಲಿಸಿದರೆ ಜುಲೈ ತಿಂಗಳಲ್ಲಿ ಹೆಚ್ಚು ಮಳೆಯ ದಿನಗಳು ದಾಖಲಾದವು. ಹೀಗಾಗಿ ಜೂನ್ ತಿಂಗಳಲ್ಲಿ ಕಾಡದೇ ಶೇಕಡ 42% ಮಳೆ ಕೊರತೆಯು ಜುಲೈ ತಿಂಗಳಲ್ಲಿ ಶೇಕಡ 35%ಕ್ಕೆ ತಗ್ಗಿತು. ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಕೃಷ್ಣ ನದಿ ಕಣಿವೆಯ ಜಲಾಶಯಗಳಿಗೆ ಹೆಚ್ಚು ಪ್ರಮಾಣದ ನೀರು ಹರಿದು ಬಂತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಮಳೆ. ಮಂಗಳೂರು, ದಕ್ಷಿಣ ಕನ್ನಡ ಹಾಗೂ ಮಂಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ ಶುಕ್ರವಾರ ಧಾರಾಕಾರ ಮಳೆಯಾಗಿದೆ. ಕಡಪ ತಾಲೂಕಿನಲ್ಲಿ ಅಡಕೆ ಮರ ಬಿದ್ದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಧ್ಯಾಹ್ನದ ನಂತರ ಭಾರೀ ಗಾಳಿಯೊಂದಿಗೆ ಮಳೆಯ ತೀವ್ರತೆ ಹೆಚ್ಚಾಯಿತು. ಕರಾವಳಿಯ 1-2 ಪ್ರದೇಶದಲ್ಲಿ ಶನಿವಾರ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 3ರಂದು ನೂತನ ಸಚಿವರ ಪ್ರಮಾಣ. ಬೆಂಗಳೂರು ಸಚಿವ ಸಂಪುಟಕ್ಕೆ ಸೇರುವವರ ಪಟ್ಟಿ ಬಹುತೇಕ ಅಂತಿಮಗೊಂಡಿದ್ದು ನೂತನ ಸಚಿವರು ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಕುರುಕಲು ತಿಂಡಿ ನಿಷೇಧ. ಬೆಂಗಳೂರು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ಶಾಲಾ ಕಾಲೇಜುಗಳ ಆವರಣ ಮತ್ತು ಸುತ್ತಮುತ್ತಲಿನ 50 ಮೀಟರ್ ವ್ಯಾಪ್ತಿಯಲ್ಲಿ ಕುರುಕಲು ತಿಂಡಿಗಳ ಅಂದರೆ ಜಂಕ್ ಫುಡ್ ಮಾರಾಟವನ್ನು ನಿಷೇಧಿಸಿದೆ. ಶುಕ್ರವಾರ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ UT ಖಾದರ್ ಅವರು ಅಧಿಕ ಕೊಬ್ಬು, ಅಧಿಕ ಸಕ್ಕರೆ ಹಾಗೂ ಅಧಿಕ ಸೋಡಿಯಂ ಉಪ್ಪು ಹೊಂದಿರುವ ಆಹಾರ ಪದಾರ್ಥಗಳು ಮತ್ತು ಪಾನೀಯಗಳು ಆರೋಗ್ಯಕ್ಕೆ ಮಾರಕ. ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಗುಣಮಟ್ಟದ ಹಾಗೂ ಆರೋಗ್ಯಕರ ಆಹಾರ ಲಭ್ಯತೆಯನ್ನು ಖಚಿತಪಡಿಸುವ ಉದ್ದೇಶದಿಂದ ಇಲಾಖೆಯು ಜುಲೈ ತಿಂಗಳು ರಾಜ್ಯಾದ್ಯಂತ 134 ಶಾಲಾ ಕಾಲೇಜುಗಳ ಆವರಣದಲ್ಲಿ ಪರಿಶೀಲನೆ ನಡೆಸಿತು. ಈ ಸಂದರ್ಭದಲ್ಲಿ ಸಂಶಯಾಸ್ಪದವಾಗಿ ಕಂಡುಬಂದ 53 ಆಹಾರ ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. 100ಕ್ಕೂ ಅಧಿಕ ಕಡೆ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುರುಕಲು ತಿಂಡಿಗಳ ಮಾರಾಟವು ಗಮನಕ್ಕೆ ಬಂದಿದೆ ಎಂದರು. 6 ತಿಂಗಳಲ್ಲಿ 36,773 ಹುದ್ದೆ ಭರ್ತಿ. ಬೆಂಗಳೂರು ಮುಂದಿನ 6 ತಿಂಗಳಲ್ಲಿ 36,773 ಹುದ್ದೆಗಳನ್ನು ತುಂಬಲು KPSC ಮತ್ತು KEA ವೇಳಾಪಟ್ಟಿ ಹೊರತುಪಡಿಸಿದ್ದು ಸುಮಾರು
35 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ಡಿಕೆ

ಶಿವಕುಮಾರ್ ಅವರು ತಿಳಿಸಿದ್ದಾರೆ. ವಿವಿಧ ಹುದ್ದೆಗಳ ನೇಮಕಾತಿಗೆ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಶುಕ್ರವಾರ ಅವರು ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಅಥ್ಲೆಟಿಕ್ಸ್ ತಂಡದ ಆಯ್ಕೆ ಪ್ರಕ್ರಿಯೆ ನಾಳೆ. ಮೈಸೂರು ಆಗಸ್ಟ್ 12-13 ಬೆಂಗಳೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕೂಟಕ್ಕೆ ಮೈಸೂರು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆಯು ಆಗಸ್ಟ್ 2 ನಗರದ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 14, 16, 18 ಹಾಗೂ 20 ವರ್ಷದವರೆಗಿನ ಬಾಲಕ ಬಾಲಕಿಯರ ವಿಭಾಗದಲ್ಲಿ ವಿವಿಧ ಸ್ಪರ್ಧೆಗಳು ನಡೆಯಲಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ. 13 ಕರ್ನಾಟಕ ಬಂದ್. ಬೆಂಗಳೂರು ತಮಿಳುನಾಡಿಗೆ ನೀರು ಹರಿಸಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಾಜ್ಯಕ್ಕೆ ತಮಿಳುನಾಡಿನ ನಿರ್ದೇಶನ ನೀಡಿರುವುದನ್ನು ಖಂಡಿಸಿ ಆಗಸ್ಟ್ 13 ಬೆಳಗ್ಗೆ 6 ಸಂಜೆ 6 ಕರ್ನಾಟಕ ಬಂದ್ ಮಾಡಲಾಗುವುದು ಎಂದು ಕನ್ನಡಪರ ಸಂಘಟನೆಗಳು ತಿಳಿಸಿವೆ. ಬೆಟ್ಟದ ತಾಯಿ ದರ್ಶನಕ್ಕೆ ಭಕ್ತರ ಹಿಂಡು. ಮೈಸೂರು ಮುಂಜಾನೆಯ ಹಿತವಾದ ಗಾಳಿ ಹನಿ ಹನಿ ಬೀಳುತ್ತಿರುವ ಮಂಜಿನ ನಡುವೆ ಆರಾಧ್ಯ ದೇವಿ ಚಾಮುಂಡೇಶ್ವರಿಯ ದರ್ಶನಕ್ಕಾಗಿ ಸಹಸ್ರಾರು ಭಕ್ತರು ಚಾಮುಂಡಿ ಬೆಟ್ಟದ ಕಡೆ ಮುಖ ಮಾಡಿದರು. ರೈಲುಗಳ ಸಂಚಾರ ತಾತ್ಕಾಲಿಕ ರದ್ದು. ಮೈಸೂರು ಕಾರ್ಯಾಚರಣೆಯ ಕಾರಣದಿಂದಾಗಿ ಕೆಲವು ರೈಲುಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಎಂದು ನೈಋತ್ಯ ರೈಲ್ವೆ ಮೈಸೂರು ವಿಭಾಗ ತಿಳಿಸಿದೆ. ತೈಲ ಅನಿಲ ನಿಕ್ಷೇಪ ಶೋಧಕ್ಕೆ ನೆರವು. ನವದೆಹಲಿ ಸಮುದ್ರದ ಆಳ ಪ್ರದೇಶಗಳಲ್ಲಿ ತೈಲ ಹಾಗೂ ಅನಿಲ ನಿಕ್ಷೇಪ ಶೋಧಿಸುವ ಸಮುದ್ರ ಮಂಥನ ಯೋಜನೆಗೆ ಕೇಂದ್ರ ಸಚಿವ ಸಂಪುಟವು ಶುಕ್ರವಾರ ಅನುಮೋದನೆ ನೀಡಿದೆ. 84,008 ಮೊತ್ತದ ಅತ್ಯಂತ ದುಬಾರಿ ಯೋಜನೆಯ ಭಾಗಶಃ ವೆಚ್ಚವನ್ನು ಕೇಂದ್ರ ಸರ್ಕಾರವು ವಹಿಸಲಿದ್ದು ತೈಲ ಬಾವಿಗಳನ್ನು ಕೊರೆದು ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. ರಸಗೊಬ್ಬರ ಅಕ್ರಮ ದಾಸ್ತಾನು 1.69 ಲಕ್ಷ ದಾಳಿ. ನವದೆಹಲಿ ರಸಗೊಬ್ಬರ ಅಕ್ರಮ ಮಾರಾಟ ಸಾಗಾಣಿ ದಾಸ್ತಾನು ನಿಯಂತ್ರಿಸಲು ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ 1-ಜುಲೈ 24 ದೇಶದಲ್ಲಿ 1.69 ಲಕ್ಷಕ್ಕೂ ಅಧಿಕ ದಾಳಿ ನಡೆಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಲೋಕಸಭೆಗೆ ತಿಳಿಸಿದೆ. ಜೂಡೋ ಮ್ಯಾಟ್ನಲ್ಲಿ ಸ್ವರ್ಣ ಸಂಭ್ರಮ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಜೂಡೋ ಮ್ಯಾಟ್ನಲ್ಲಿ ಶುಕ್ರವಾರ ಸಂಜೆ ಭಾರತದ ಸ್ಪರ್ಧಿಗಳು ಚಿನ್ನದ ಸಾಧನೆ ಮಾಡಿದರು. ಅಸ್ಮಿತಾ ದೇವಿ ಮತ್ತು ಅರ್ಷ್ ಸಿಂಗ್ ರವರು ಕ್ರಮವಾಗಿ ಮಹಿಳೆಯರ 48 kg ವಿಭಾಗ ಹಾಗೂ ಪುರುಷರ 68 kg ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿದರು. ಕೂಟದ ಇತಿಹಾಸದಲ್ಲಿ 2 ವಿಭಾಗಗಳಲ್ಲಿ ಸ್ವರ್ಣ ಸಾಧನೆ ಮಾಡಿದ ಭಾರತದ ಮೊದಲ ಸ್ಪರ್ಧಾಳುಗಳು ಎಂಬ ಹೆಗ್ಗಳಿಕೆಯು ಇವರದಾಯಿತು. ಲವ್ ಪ್ರೀತ್ ಸಿಂಗ್ಗೆ ಕೈತಪ್ಪಿದ ಚಿನ್ನದ ಪದಕ. ಗ್ಲಾಸ್ಕೋ ಪಂಜಾಬ್ ರಾಜ್ಯದ ಗಡಿಭಾಗದ ಬಾಲ್ ಸಿಕಂದರ್ ಗ್ರಾಮದ ಲವ್ ಪ್ರೀತ್ ಸಿಂಗ್ ರವರ ತಂದೆ ದರ್ಜಿಯಾಗಿದ್ದಾರೆ. ಆದರೂ ಲವ್ ಪ್ರೀತ್ ರವರು ದೊಡ್ಡ ಕ್ರೀಡಾಪಟು ಆಗಬೇಕೆಂದು ಅಪ್ಪನ ಕನಸು ಕಂಡಿದ್ದರು. ಅದಕ್ಕಾಗಿ ಕಷ್ಟಪಟ್ಟು ಮಗನನ್ನು ಬೆಳೆಸಿ ಅದರ ಫಲ ಈಗ ದೊರೆತಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಲವ್ ಪ್ರೀತ್ ಬೆಳ್ಳಿ ಪದಕ ಜಯಿಸಿದರು. ಕೇವಲ 1 ಕಿಲೋಗ್ರಾಂ ಅಂತರದಲ್ಲಿ ಲವ್ ಪ್ರೀತ್ ಚಿನ್ನ ಕೈತಪ್ಪಿಸಿಕೊಂಡರು. ಡಿಸ್ಕಸ್ ಥ್ರೋನಲ್ಲಿ ಕಂಚು ಗೆದ್ದ ಸೂಪರ್ ಮದರ್. ಗ್ಲಾಸ್ಕೋ ಸೂಪರ್ ಮದರ್ ಸೀಮಾ ಕಾಲಿರಮನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಜಯಿಸಿದ್ದಾರೆ. ಒಂದು ಮಗುವಿನ ತಾಯಿಯಾದ ಮೇಲೆ ಕಣಕ್ಕೆ ಮರಳಿದ ನಂತರ ಇದು ಅವರ ಉತ್ತಮ ಸಾಧನೆಯಾಗಿದೆ. ಗುರುವಾರ ತಡರಾತ್ರಿ ನಡೆದ ಮಹಿಳೆಯರ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ 88.65 ಮೀಟರ್ ದೂರ ಎಸೆತದ ಸಾಧನೆ ಮಾಡಿದರು. ಕಂಚಿನ ಪದಕ ಜಯಿಸಿದರು. ಹರಿಯಾಣದ ಸೀಮಾರವರು 6 ಅವಕಾಶಗಳಲ್ಲಿ 3 ಸುತ್ತಿನ ಥ್ರೋನಲ್ಲಿ ಕಂಚು ಖಚಿತಪಡಿಸಿಕೊಂಡರು. ಆದರೆ 4, 5 ಮತ್ತು 6 ಅವಕಾಶಗಳಲ್ಲಿ ಫೌಲ್ ಮಾಡಿಕೊಂಡರು. ಫೈನಲ್ಗೆ ಅರುಂಧತಿ ಜೈಸ್ಮಿನ್ ಜಾದುಮಣಿ. ಗ್ಲಾಸ್ಕೋ ಭಾರತದ ಬಾಕ್ಸರ್ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಶುಕ್ರವಾರ ಪ್ರಾಬಲ್ಯ ಮೆರೆದರು. ಅರುಂಧತಿ ಚೌಧರಿ ಮಹಿಳೆಯರ 70 kg ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ರೋಸಿ ಎಕ್ಲೆಸ್ಟ್ ಅವರಿಗೆ ಆಘಾತ ನೀಡಿದರು. ವಿಶ್ವ ಚಾಂಪಿಯನ್ ಜೈಸ್ಮಿನ್ ಲಾಂಬೋರಿಯಾ ಸೇರಿದಂತೆ ಭಾರತದ ಒಟ್ಟು 5 ಬಾಕ್ಸಿಂಗ್ ಸ್ಪರ್ಧೆಗಳ ಫೈನಲ್ಗೆ ಲಗ್ಗೆ ಇಟ್ಟರು. ವಿಶ್ವ ಮಾಸ್ಟರ್ಸ್ ಅಥ್ಲೀಟ್ಸ್ಗೆ ಯೋಗೇಂದ್ರ. ಮೈಸೂರು ದಕ್ಷಿಣ ಕೊರಿಯಾದ ಡೇಗು ನಗರದಲ್ಲಿ ಆಗಸ್ಟ್ 22 ಸೆಪ್ಟೆಂಬರ್ 3 ನಡೆಯಲಿರುವ 26 ವಿಶ್ವ ಮಾಸ್ಟರ್ ಅಥ್ಲೀಟ್ಸ್ ಚಾಂಪಿಯನ್ಶಿಪ್ನಲ್ಲಿ ಮೈಸೂರಿನ ಹಿರಿಯ ಅಥ್ಲೀಟ್ ಎಂ ಯೋಗೇಂದ್ರ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಫುಟ್ಬಾಲ್ ದಿಗ್ಗಜ ಬರೆಸಿ ನಿಧನ. ವಿಲಾನ್ ಇಟಲಿ ಫುಟ್ಬಾಲ್ ತಂಡದ ದಿಗ್ಗಜ ಆಟಗಾರ ಫ್ರಾಂಕೋ ಬರೆಸಿ ರವರು ಶುಕ್ರವಾರ ನಿಧನರಾದರು. 1982 ವಿಶ್ವಕಪ್ ಗೆದ್ದುಕೊಂಡಿದ್ದ ಇಟಲಿ ತಂಡದಲ್ಲಿ ಇವರು ಆಡಿದರು. ವಿಶ್ವ ಸ್ಕ್ವಾಷ್ ಭಾರತ ಪುರುಷರ ತಂಡಕ್ಕೆ ಕಂಚಿನ ಪದಕ.
ಪಿಟಿಐ ಭಾರತದ ಪುರುಷರ ತಂಡವು ವಿಶ್ವ ಸ್ಕ್ವಾಚ್ ಜೂನಿಯರ್ ಟೀಮ್ ಚಾಂಪಿಯನ್ಶಿಪ್

0: ಆ ಸೆಮಿಫೈನಲ್ನಲ್ಲಿ ಅಮೆರಿಕ ವಿರುದ್ಧ 2-0 ಅಂತರದಿಂದ ಸೋಲನ್ನು ಅನುಭವಿಸಿ ಕಂಚಿನ ಪದಕದೊಂದಿಗೆ ಅಭಿಯಾನ ಮುಗಿಸಿತು. ಭಾರತ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕ ವಿರುದ್ಧ ಪರಾಭವಗೊಂಡಿತು. ಹೊರಬಿದ್ದ ಮರುದಿನವೇ 5 ಶ್ರೇಯಾಂಕದ ಪುರುಷರ ತಂಡವು ಅದೇ ಎದುರಾಳಿ ವಿರುದ್ಧ ಸೋಲನ್ನು ಒಪ್ಪಿದೆ. ಖೇಲೋ ಇಂಡಿಯಾ ಕೇಂದ್ರದ ಭಾರಿ ನೆರವು. ನವದೆಹಲಿ ದೇಶದ ಮಹತ್ವಾಕಾಂಕ್ಷಿ ಕ್ರೀಡಾ ಯೋಜನೆಯಾದ ಖೇಲೋ ಇಂಡಿಯಾ ವಿಸ್ತರಣೆಗೆ ಮತ್ತು ರಾಷ್ಟ್ರೀಯ ಕ್ರೀಡಾ ಫೆಡರೇಷನ್ಗಳಿಗೆ ನೀಡಲಾಗುವ ಅನುದಾನ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿದೆ. ಇದರ ಪ್ರಕಾರ ಮುಂದಿನ 5 ವರ್ಷಗಳ ಅವಧಿಗೆ ಒಟ್ಟು 36,441 ಕೋಟಿ ಹಂಚಿಕೆ ಮಾಡಲಾಗುವುದು. ಖಾಸಗಿ ಹೂಡಿಕೆ ಪ್ರಸ್ತಾವ ಫಿಫಾ ಫಟ್ಟು. ಪ್ಯಾರಿಸ್ ತನ್ನ ವಾಣಿಜ್ಯ ಚಟುವಟಿಕೆಗಳಲ್ಲಿ ಖಾಸಗಿ ಹೂಡಿಕೆಗೆ ಅವಕಾಶ ನೀಡುವ ಉದ್ದೇಶಿತ ಪ್ರಸ್ತಾವಕ್ಕೆ ವ್ಯಾಪಕ ವಿರೋಧ ಎದುರಾಗಿದ್ದು ಫುಟ್ಬಾಲ್ ಫೆಡರೇಷನ್ ಮುಕ್ತ ಮತ್ತು ಪ್ರಜಾಸತ್ತಾತ್ಮಕ ಸಮಾಲೋಚನೆಗೆ ಮುಂದಾಗಲು ನಿರ್ಧರಿಸಿದೆ. ಲಂಕಾ ಟೆಸ್ಟ್ಗೆ ಬುಮ್ರಾ ಫಿಟ್. ನವದೆಹಲಿ ವೇಗಿ ಜಸ್ಪ್ರೀತ್ ಬುಮ್ರಾರವರನ್ನು ಶ್ರೀಲಂಕಾದಲ್ಲಿ ನಡೆಯಲಿರುವ ಟೆಸ್ಟ್ ಸರಣಿಯಲ್ಲಿ ಆಡುವುದಾಗಿ ಖಚಿತವಾಗಿದೆ. ಇವರು ಫಿಟ್ ಆಗಿದ್ದಾರೆ ಎಂದು ಬೆಂಗಳೂರಿನ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರವು ತಿಳಿಸಿದೆ. ಪಿಎಂ ಕಿಸಾನ್ 5 ವರ್ಷ ವಿಸ್ತರಣೆ. ನವದೆಹಲಿ ರೈತರಿಗೆ ವಾರ್ಷಿಕ 6,000 ಆರ್ಥಿಕ ನೆರವು ಒದಗಿಸುವ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು 2030-31 ಆರ್ಥಿಕ ವರ್ಷದವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಶುಕ್ರವಾರ ಒಪ್ಪಿಗೆ ನೀಡಿದೆ. ಈ ಅವಧಿಯಲ್ಲಿ ಯೋಜನೆಗೆ ಸರ್ಕಾರವು 3.15 ಲಕ್ಷ ಕೋಟಿ ವೆಚ್ಚ ಮಾಡಲಿದೆ. ಇವತ್ತಿನ ಶುಭಾಷಿತ. ನಮ್ಮ ದುಃಖಗಳಿಗೆ ಮತ್ತು ನಮ್ಮ ಹೀನ ಸ್ಥಿತಿಗೆ ನಾವೇ ಹೊಣೆಗಾರರು. ಸ್ವಾಮಿ ವಿವೇಕಾನಂದರವರು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

ಪ್ರಶ್ನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚ

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಕುಮಾರಿ ನೀತೂರ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸರಗುರಿನ ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಕುಮಾರಿ ನೀತೂರ್ ಅವರು ಹಾಡಿರುವ ಹಾಡುಗಳು ಹಾಡುವಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
4: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ ಸೂರ್ಯಘರ್.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಸಹಕಾರ ಚಳವಳಿಯ ಪ್ರಾರಂಭದ ದಿನಗಳು ಮತ್ತು ಬಾಲಗಂಗಾಧರ್ ತಿಲಕ್ರವರ ನಿಧನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ.

0: ಭಾರತದ ಸ್ವಾತಂತ್ರ್ಯ ಹೋರಾಟವು ಬ್ರಿಟಿಷರಿಂದ ವಶಪಡಿಸಿಕೊಳ್ಳಲು ನಿರಾಕರಿಸಿ ಸ್ವತಂತ್ರ ಭಾರತಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಯೋಜಿಸಿದಾಗ ಪ್ರಾರಂಭವಾಯಿತು. ಆದರೆ ಈ ಕ್ರಿಯೆ ಸುಲಭವಾಗಿರಲಿಲ್ಲ. ದಾರಿಯುದ್ದಕ್ಕೂ ಅಡೆತಡೆಗಳು ಇದ್ದವು. ಬ್ರಿಟಿಷ್ ಶಕ್ತಿಗಳನ್ನು ಭಾರತದ ಹೊರಗೆ ಎಸೆಯುವ ಪ್ರಯತ್ನದಿಂದ ಅನೇಕ ಚಳುವಳಿಗಳನ್ನು ಪ್ರಾರಂಭಿಸಲಾಯಿತು. ಆದರೆ ಇವುಗಳಲ್ಲಿ ಹೆಚ್ಚಿನವು ಅವು ಪ್ರಾರಂಭಿಸಿದ ಉದ್ದೇಶವನ್ನು ಪೂರೈಸುವಲ್ಲಿ ವಿಫಲವಾದವು. ಆದರೆ ಅವರು ಭಾರತದ ಸ್ವಾತಂತ್ರ್ಯದ ಇಚ್ಛಾಶಕ್ತಿಯನ್ನು ಬಲಪಡಿಸಿದರು ಮತ್ತು ಅಂತಿಮವಾಗಿ ಸ್ವತಂತ್ರ ಭಾರತದತ್ತ ಹಾದಿಯನ್ನು ಸುಗಮಗೊಳಿಸಿದರು. ನಾಗರಿಕ ಅಸಹಕಾರ ಚಳುವಳಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಅಸಹಕಾರ ಚಳುವಳಿಯನ್ನು ಆಗಸ್ಟ್ 1, 1920 ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದರು. ಅಸಹಕಾರ ಚಳುವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಆಯೋಜಿಸಲಾದ ಮೊದಲ ಸಾಮಾಜಿಕ ಚಳುವಳಿ. 1920 ಭಾರತೀಯ ನಾಯಕರು ವ್ಯಾಪಕ ಪ್ರಮಾಣದ ಅಸಹಕಾರ ಚಳುವಳಿಯನ್ನು ಯೋಜಿಸಿದರು. ಆದರೆ ಕಾಂಗ್ರೆಸ್ ಜನಸಾಮಾನ್ಯರಲ್ಲಿ ದೇಶಭಕ್ತಿಯನ್ನು ತುಂಬಿತು ಮತ್ತು ಚಳುವಳಿಗೆ ಸೇರಲು ಅವರನ್ನು ಪ್ರೇರೇಪಿಸಿತು. ಜನರು ಮಹಾತ್ಮ ಗಾಂಧೀಜಿಯವರನ್ನು ಸಾಮೂಹಿಕ ನಾಗರಿಕ ಅಸಹಕಾರದ ಎರಡನೇ ಹಂತವನ್ನು ಪ್ರಾರಂಭಿಸಲು ಕೇಳಿಕೊಂಡರು. ಸಾಮೂಹಿಕ ನಾಗರಿಕ ಅಸಹಕಾರದ ಆರಂಭವನ್ನು ಘೋಷಿಸಿದ ತಕ್ಷಣ ಜಾವಾರಿ ಚಾಮ್ರಾದಲ್ಲಿ ಒಂದು ಘಟನೆ ನಡೆಯಿತು. ಅಲ್ಲಿ ಅಹಿಂಸಾತ್ಮಕ ಗುಂಪೊಂದು ಉತ್ತರ ಪ್ರದೇಶದ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಕನಿಷ್ಠ 22 ಪೊಲೀಸ್ ಸಿಬ್ಬಂದಿಯನ್ನು ಕೊಂದಿತು. ಸಾಮೂಹಿಕ ನಾಗರಿಕ ಅಸಹಕಾರವು ಪ್ರಾರಂಭವಾಗುವ ಮೊದಲೇ ಕೊನೆಗೊಂಡಿತು ಮತ್ತು ಅಸಹಕಾರ ಚಳುವಳಿಯನ್ನು ಹಿಂತೆಗೆಯಲಾಯಿತು. ಭಾರತದ ಸ್ವಾತಂತ್ರ್ಯ ಹೋರಾಟವು ಅನೇಕ ಪ್ರಭಾವಿ ನಾಯಕರು ಮತ್ತು ಚಳುವಳಿಗಳ ಭಾಗವಹಿಸುವಿಕೆಯಿಂದ ರೂಪುಗೊಂಡಿತು. ಇದು ಅಂತಿಮವಾಗಿ ನಾವು ಇಂದು ವಾಸಿಸುತ್ತಿರುವ ಸ್ವತಂತ್ರ ಭಾರತಕ್ಕೆ ಕಾರಣವಾಯಿತು. ಅನೇಕ ನಾಯಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅನೇಕ ಪ್ರತಿಭಟನೆಗಳು ಮತ್ತು ಚಳುವಳಿಗಳು ವಿಫಲವಾದವು. ಅನೇಕ ಪ್ರಯತ್ನಗಳ ನಂತರ ಅನೇಕ ಜನರು ಹಿಂದುಳಿದರು. ಭಾರತವು ಅಂತಿಮವಾಗಿ 1947 ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ನಾಗರಿಕ ಅಸಹಕಾರ ಚಳುವಳಿಯು ಭಾರತ ಸ್ವಾತಂತ್ರ್ಯ ಹೋರಾಟದ ಅತ್ಯಗತ್ಯ ಅಂಶವಾಗಿದೆ. ಬ್ರಿಟಿಷ್ ಸರ್ಕಾರವು ಪರಿಚಯಿಸಿದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಪಾಲಿಸಲು ನಿರಾಕರಿಸಿದ ಜನರ ದೊಡ್ಡ ಗುಂಪು ದೊಡ್ಡ ಪ್ರಮಾಣದಲ್ಲಿ ಅಸಹಕಾರ ಚಳುವಳಿಯನ್ನು ಮುನ್ನಡೆಸಿತು. ಮಹಾತ್ಮ ಗಾಂಧೀಜಿಯವರು ಈ ಚಳುವಳಿಯ ನೇತೃತ್ವವನ್ನು ವಹಿಸಿದರು. ಆದಾಗ್ಯೂ ಈ ಅಭಿಯಾನವು ಪೂರ್ಣ ಸ್ವರಾಜ್ಯದ ಅಪೇಕ್ಷಿತ ಧ್ಯೇಯವಾಕ್ಯವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಇದು ಭಾರತದ ಏಕತೆಯನ್ನು ಬಲಪಡಿಸಿತು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟಿತು. ನಂತರ ಬಾಲಗಂಗಾಧರ್ ತಿಲಕ್ರವರು ನಿಧನರಾದರು. ನಂತರ ಈ ಚಳುವಳಿ ಸೆಪ್ಟೆಂಬರ್ನಲ್ಲಿ ಅಧಿಕೃತವಾಗಿ ಪ್ರಾರಂಭವಾಯಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಸಹಕಾರ ಚಳುವಳಿಯ ಪ್ರಾರಂಭದ ದಿನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 92 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.

0: ಆದುದನು
1: ಅಜ್ಞಾತವಾದುದನು
0: ಅಭಾವವನೇ ನಾಸ್ತಿಕನು
1: ಅಭಾವವನೇ ನಾಸ್ತಿಕನು
0: ಅಜ್ಞೇಯವೆಂದು
1: ಅಜ್ಞೇಯವೆಂದು
0: ಅದಕ್ಕೆ ಕೈ ಮುಗಿಯೇ ಭಕ್ತ
1: ಅದಕ್ಕೆ ಕೈ ಮುಗಿಯೇ ಭಕ್ತ
0: ಜಿಜ್ಞಾಸ್ಯವೆಂದು
1: ಜಿಜ್ಞಾಸ್ಯವೆಂದು
0: ಪರಿಕಿಸತೊಡಗೆ ವಿಜ್ಞಾನಿ
1: ಪರಿಕಿಸತೊಡಗೆ ವಿಜ್ಞಾನಿ
0: ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ
1: ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ
0: ಕಗ್ಗದಲ್ಲಿ ಬಹಳ ಸುಂದರವಾದಂತಹ ಮುಕ್ತಕಗಳಲ್ಲಿ ನನ್ನ ಪ್ರಕಾರ ಇದು ಕೂಡ ಒಂದು ಬಹಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆಯನ್ನು ಡಿ ವಿ ಜಿ ಅವರು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ್ಯಾವ ರೀತಿ ಜನ ನಮಗೆ ಸಮುದಾಯದಲ್ಲಿ ಸಿಗ್ತಾರೆ ಅನ್ನೋದಕ್ಕೆ ಒಂದು ರೀತಿಯ ಕ್ಲಾಸಿಫಿಕೇಶನ್ ವರ್ಗೀಕರಣವನ್ನು ಇಲ್ಲಿ ಡಿ ವಿ ಜಿ ಅವರು ಮಾಡ್ತಾರೆ. ಈ ವರ್ಗೀಕರಣದ ವ್ಯಾಧಿ ನಮ್ಮೆಲ್ಲರನ್ನು ಕಡ್ತಾ ಇರುತ್ತೆ. ನಾವು ಯಾವುದನ್ನು ನೋಡಿದ್ರು ಯಾರನ್ನು ನೋಡಿದ್ರು ಇವ್ರು ಹಿಂಗ ಇವ್ರು ಹಂಗ ಓ ಇವ್ರು ಇದೇ ಥರ ಇವ್ರು ಅದೇ ಥರ ಅಂತ ಒಂದು ರೀತಿಯಲ್ಲಿ ವರ್ಗೀಕರಣ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಮ್ಮ ಸ್ವಾರ್ಥದ ಕಲ್ಪನೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ನನಗೆ ಯಾರು ಉಪಕಾರ ಮಾಡಬಹುದೋ ಅವರು ಒಳ್ಳೆಯವರು, ನನಗೆ ಯಾರು ಏನಾದರೂ ಬೈತಾರೋ ಅವ್ರು ಕೆಟ್ಟವರು. ಸೊ ಈ ಥರ ವರ್ಗೀಕರಣಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಮಾನವನ ಸಮಾಜದಲ್ಲಿ ಈ ಥರದ ವರ್ಗೀಕರಣ ಬಹಳಷ್ಟು ವಿಧದಲ್ಲಿ ಆಗಿದೆ. ಎಲ್ಲ ಸಮುದಾಯಗಳಲ್ಲಿ ಎಲ್ಲ ನಾಗರಿಕತೆಗಳಲ್ಲಿ ಇದರ ಒಂದು ನಿದರ್ಶನವನ್ನು ನಾವು ನೋಡ್ತೀವಿ. ಹಾಗೆ ಬಹಳ ಚೆನ್ನಾಗಿರುವಂಥ ವರ್ಗೀಕರಣವನ್ನು ನಮ್ಮ ಭರ್ತೃಹರಿ ಅನ್ನುವಂಥ ಕವಿ, ಸಂಸ್ಕೃತದ ಸುಭಾಷಿತಗಳನ್ನು ರಚನೆ ಮಾಡಿರೋವಂಥ ಕವಿ, ಅವನು ಮಾಡ್ತಾನೆ. ನಾಲ್ಕು ರೀತಿಯಲ್ಲಿ ಜನ ಇರ್ತಾರೆ ಸಮಾಜದಲ್ಲಿ ಅಂತ ಅವನು ಹೇಳ್ತಾನೆ. ಅದೇ ರೀತಿಯಲ್ಲಿ ಬಹಳ ಚೆನ್ನಾಗಿ ವರ್ಗೀಕರಣದ ಒಂದು ಉದಾಹರಣೆ ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಾಲ್ಕು ರೀತಿಯ ಜನ ನನ್ನ ಭಕ್ತರಿರ್ತಾರೆ ಅಂಥೇಳಿ 7ನೇ ಅಧ್ಯಾಯದಲ್ಲಿ ಕೃಷ್ಣ ವರ್ಣಿಸ್ತಾನೆ. ಇವೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಆಧಾರವಾಗಿಟ್ಕೊಂಡು ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೆ ಅನ್ನೋಂಥ ಒಂದು ಹೊರಗೆ ಕಾಣಿಸುವ ನಡವಳಿಕೆಯ ಆಧಾರದ ಮೇಲೆ ಆಗುವಂಥ ವರ್ಗೀಕರಣ. ಇಲ್ಲಿ ಡಿ ವಿ ಜಿ ಅವರು ಒಂದು ಸುಂದರವಾದಂಥ ವಿಧಾನವನ್ನು ಬಳಸಿ ನಾಲ್ಕು ರೀತಿಯ ಜನ ಇರ್ತಾರೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ನಾವು ಮೊದಲನೆಯ ಮುಕ್ತಕವನ್ನು ನೆನಪು ಮಾಡಿಕೊಳ್ಳೋಣ. ಮೊದಲನೇ ಮುಕ್ತಕದಲ್ಲಿ ಹೇಳಿದರು ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಅಂತೆಲ್ಲ ಹೇಳ್ತಾ ಆವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದೋ ಅಂತ ಹೇಳಿದರು. ಅಂದರೆ ನಮಗೆ ಯಾವುದೋ ಒಂದು ಶಕ್ತಿ ಇದೆಯಂತಲ್ಲಪ್ಪ, ಅದು ನಮಗೆ ಕಾಣಿಸ್ತಾ ಇಲ್ಲ, ಕಾಣಿಸ್ದೆ ಹೋದರೂ ನಾವು ನಂಬ್ತಿದ್ದೀವಿ ಅಂತ ಹೇಳಿದರು. ಹಾಗೆ ಮೂರನೇ ಮುಕ್ತಕದಲ್ಲೂ ಕೂಡ ಇದೇ ಡೌಟನ್ನು ಮತ್ತೆ ಹೇಳ್ತಾರೆ. ಯುಹುದೋ ಇಲ್ಲವೋ ತಿಳಿಯಗೊಡೋದೊಂದು ವಸ್ತು ನಿಜ ಮಹಿಮೆಯಿಂ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗೆ ಯಾವುದೋ ಒಂದು ವಸ್ತು ಇಲ್ಲ, ಆದರೆ ನಮ್ಮ ಪ್ರಕಾರ ಅದು ಬಹಳ ಶಕ್ತಿಯುತವಾದಂಥದ್ದು, ನಮ್ಮ ಇಡೀ ಜಗತ್ತಿನ ಸೃಷ್ಟಿಗೆ ಅದೇ ಕಾರಣ ಅಂತ ಇರೋವಂಥದ್ದು. ಇದರ ಬಗ್ಗೆ ಜನರ ನಂಬಿಕೆ ಹೇಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಡಿ ವಿ ಜಿ ಅವರು ನಾಲ್ಕು ರೀತಿಯ ಜನರು ಗುಂಪುಗಳಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದೇನು ಅಜ್ಞಾತವಾದುದು, ಅಂದರೆ ನನಗೆ ಗೊತ್ತಿಲ್ಲ, ಅದು ನನಗದು ಯಾವುದು ಗೊತ್ತಿಲ್ವೋ ಅದರ ಬಗ್ಗೆ ಕೆಲವರ ಭಾವನೆ ಹೇಗಿರುತ್ತಪ್ಪ ಅಂತಂದರೆ ಅದು ಅಭಾವ, ಅಂದರೆ ಅದು ಇರೋಕ್ಕೆ ಸಾಧ್ಯವೇ ಇಲ್ಲ, ಅದು ಇಲ್ಲ ಅದು ಅಂತ. ಇವಾಗ ದೇವರು ನನಗೆ ಗೊತ್ತಿಲ್ಲ, ಅದು ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಹಾಗಾಗಿ ಏನು ನಾನು ತೀರ್ಮಾನ ಮಾಡ್ತಿರೋದು, ದೇವರು ಇಲ್ಲ. ಈ ಥರ ಕೆಲವರು ಜನರು ಇರ್ತಾರೆ, ಅವ್ರನ್ನ ನಾವೇನು ಅನ್ಬೋದಪ್ಪ ಅಂದರೆ ನಾಸ್ತಿಕರು ಅಂತ ಅನ್ಬೋದಂತೆ. ಅಜ್ಞಾತವಾದದನ್ನು ಅಭಾವ, ಅದು ಇಲ್ಲ ಅಂತ ಅನ್ಕೊಳ್ಳೋವಂಥದ್ದು. ಅಜ್ಞಾತವೇನೋ ಹೌದು, ಆದರೆ ಅದನ್ನು ತಿಳ್ಕೊಳ್ಳುವ ಶಕ್ತಿ ನನಗಿಲ್ಲ. ಅಜ್ಞೇಯ, ಜ್ಞೇಯ ಅಂದರೆ ತಿಳ್ಕೊಳ್ಳೋವಂಥದ್ದು, ಅಜ್ಞಾನವನ್ನು ಪಡೆದುಕೊಳ್ಳುವಂಥ ಶಕ್ತಿ ನನಗಿಲ್ಲ, ಹಾಗಾಗಿ ನನ್ನನ್ನು ಮೀರಿದಂತಹ ಒಂದು ವಸ್ತು ಅದು ಅಜ್ಞೇಯವಾದಂಥದ್ದು, ಹಾಗಾಗಿ ನನಗಿಂತ ಹಿರಿದಾದಂತಹ ಆ ಒಂದು ವಸ್ತುವಿಗೆ ಆ ಒಂದು ಶಕ್ತಿಗೆ ಈಗೋ ನನ್ನ ನಮಸ್ಕಾರ ಅಂತ ಕೈ ಮುಗಿಯುವಂಥ ಜನ ಒಂದಷ್ಟು ಜನ ಇರ್ತಾರೆ. ಅವರನ್ನ ಭಕ್ತ ಅಂತ ಕರಿಬಹುದಂತೆ, ಅವರನ್ನು ಭಕ್ತರು ಅಂತ ಕರಿಬಹುದು. ಈಗ ಇನ್ನು ಕೆಲವರು ಇದು ಅಜ್ಞೇಯ ಅಂತ ಬಿಟ್ಬಿಡಲ್ಲ, ಅದು ಯಾಕೆ ಅಜ್ಞೇಯ, ನಾನು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಸಂಶೋಧನೆಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ, ಪ್ರಶ್ನಿಸೋದಕ್ಕೆ ಶುರು ಮಾಡ್ತಾರೆ. ಅದು ಇಲ್ಲಿದೆಯಾ, ಅಲ್ಲಿದೆಯಾ, ಹಂಗಿದೆಯಾ, ಹಿಂಗಿದೆಯಾ ಹುಡ್ಕಕ್ಕೆ ಶುರು ಮಾಡ್ತಾರೆ. ಅದು ವಿಜ್ಞಾನಿಯ ಲಕ್ಷಣ, ಯಾಕೆಂದರೆ ಏನೇ ವಸ್ತು ನಮ್ಮ ಕಣ್ಣಲ್ಲಿ ಎದುರಿಗೆ ಕಾಣಿಸಿದ್ರು ಕೂಡ ಅದರ ಹಿಂದೆ ಇರುವಂಥ ಮೂಲಭೂತವಾದಂತಹ ಕಾರಣವನ್ನು ಹುಡುಕಕ್ಕೆ ಪ್ರಯತ್ನ ಪಡುವಂಥದ್ದೇ ವಿಜ್ಞಾನದ ಲಕ್ಷಣ. ಎಕ್ಸ್ಪರಿಮೆಂಟ್ಸ್ ಮಾಡಬೇಕು. ಎಕ್ಸ್ಪರಿಮೆಂಟ್ಸ್ ಮಾಡಿ ಒಂದು ನೀರಿನಲ್ಲಿ ಏನೋ ಒಂದು ಸಾಲ್ಟ್ ಮಿಶ್ರಣ ಆಗಿದೆ ಅಂತಂದರೆ ಅದಕ್ಕೆ ಇನ್ಯಾವುದನ್ನೋ ಸೇರಿಸಿ ಹಿಂಗೆ ಕಲಿಸಿದಾಗ ಅಲ್ಲಿ ಏನೋ ಒಂದು ಪ್ರಿಸಿಪಿಟೇಟ್ ಬರುತ್ತೆ, ಹಾಗಾಗಿ ಅದರಲ್ಲಿ ಇದಿದೆ ಅಂತ ನಾವು ಕಂಡು

0: ಕೊಂಡ್ವಿ. ಸೂರ್ಯನ ಚಲನೆಯನ್ನು, ಚಂದ್ರನ ಚಲನೆಯನ್ನು ಆಚೆ ಈಚೆ ನೋಡ್ತಾ ನೋಡ್ತಾ ಸೂರ್ಯನ ಗ್ರಹಗಳು ಇಷ್ಟೆಲ್ಲ ಇದೆ ಅಂತ ನಾವು ಕಂಡುಹಿಡ್ಕೊಂಡ್ವಿ. ಸೊ ಹೀಗೆ ಇದುವರೆಗೂ ನಮಗೆ ಗೊತ್ತಿರಲಿಲ್ಲ, ಆದರೆ ಅದನ್ನು ತಿಳ್ಕೊಳ್ಳೋ ಶಕ್ತಿ ನನಗಿರೋದ್ರಿಂದ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ಸಂಶೋಧನೆಗಳನ್ನು ಮಾಡ್ತಾ ವಿಷಯಗಳು ತಿಳ್ಕೊಳ್ತಾ ಹೋಗುವಂಥದ್ದು ಒಂದು ರೀತಿಯ ಜನರ ಸ್ವಭಾವ. ಆ ಸ್ವಭಾವದ ಜನರನ್ನ ಏನಂತಾರೆ, ವಿಜ್ಞಾನಿಗಳು ಅಂತ ಕರೆದ್ರು. ಅದು ಕೇವಲ ಲ್ಯಾಬಲ್ ಟೆಸ್ಟ್ ಮಾಡುವಂಥ ಸಂಶೋಧನೆ ಬೇಕಾಗಿಲ್ಲ, ಅದು ಯಾವುದೇ ರೀತಿಯ ಒಂದು ಪ್ರಶ್ನೆ ಆಗಬಹುದು. ಸಾಮಾಜಿಕವಾಗಿ ಒಂದು ನಡವಳಿಕೆ, ಒಂದು ಊರವರೆಲ್ಲ ಒಂದೇ ಥರ ಇದ್ದಾರೆ ಅಂದರೆ ಅದು ಯಾಕೆ ಅಂತ ಪ್ರಶ್ನೆ ಮಾಡುವಂಥದ್ದು ಇರ್ಬೋದು. ಕಾಡಿನಲ್ಲಿ ಆನೆಗಳು ಇದೇ ರೂಟಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತವೆ ಅಂತಂದರೆ ಅದು ಯಾಕೆ ಓಡಾಡ್ತವೆ, ಅಲ್ಲೇ ಯಾಕೆ ಬರ್ತವೆ, ಇನ್ನೊಂದು ಕಡೆ ಯಾಕೆ ಹೋಗಲ್ಲ ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಇರ್ಬೋದು. ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಸೊ ಹೀಗೆ ಈ ಮನೋಭಾವವನ್ನೇ ನಮಗೆ ಕಾಣದೇ ಇರುವಂಥ ಒಂದು ಶಕ್ತಿಯ ಕಡೆ ನಾವು ತಿರುಗಿಸಿದಾಗ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಲ್ಲ, ಅದು ನನ್ನ ಮನೋಭಾವದಿಂದ ಪ್ರೇರಿತವಾದಂಥದ್ದು. ಅಂತಹ ಮನೋಭಾವ ನನಗಿದ್ದರೆ ಡಿ ವಿ ಜಿ ಅವರು ನನ್ನನ್ನು ವಿಜ್ಞಾನಿ ಅನ್ನೋ ಗುಂಪಿಗೆ ಸೇರಿಸ್ತಾ ಇದ್ದಾರೆ. ಈಗ ಈ ನಾಲ್ಕು ಜನರಲ್ಲದೆ ಬಹಳ ಮುಖ್ಯವಾದಂಥ ಒಂದು ಗುಂಪನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ, ಅದು ಸ್ವಜ್ಞಪ್ತಿ ಶೋಧಿ ಅಂತ. ಅಂದರೆ ನಿನ್ನೊಳಗೆ ಇರೋಂತಹ ಆಂತರಿಕ ಶಕ್ತಿಯನ್ನು ಯಾರು ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೋ ಅಂಥವ್ರು ಕೆಲವ್ರು ಇರ್ತಾರೆ, ಅವರು ಮುನಿ. ಮುನಿಗಳು ಅಂದರೆ ಋಷಿಗಳು, ಜ್ಞಾನಿಗಳು ಅನ್ನೋ ಅರ್ಥದಲ್ಲಿ ಅವರು ಅದನ್ನು ಹೇಳಿದ್ದಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 92 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
4: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಆಗಸ್ಟ್ ತಿಂಗಳ 1 ಶನಿವಾರ. ಬನ್ನಿ ಇವತ್ತಿನ ಪ್ರಮುಖ ಅಂಶಗಳನ್ನು ತಿಳಿಯೋಣ. ತುಂಗಭದ್ರಾ ನೀರಿಗಾಗಿ ಪಟ್ಟು ಪ್ರತಿಭಟನೆ, ಕಬಿನಿ ಭರ್ತಿಗೆ 6 ಬಾಕಿ, ಮೈಸೂರಿಗೆ ಪ್ರಧಾನಿ ಭೇಟಿ ಇಂದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಮಳೆ, ಜೂನ್ಗಿಂತ ಜುಲೈನಲ್ಲಿ ಮುಂಗಾರು ಚುರುಕು, 3 ನೂತನ ಸಚಿವರ ಪ್ರಮಾಣ, ಶಾಲಾ ಕಾಲೇಜುಗಳಲ್ಲಿ ಕುರುಕಲು ತಿಂಡಿ ನಿಷೇಧ, 6 3773 ಹುದ್ದೆ ಭರ್ತಿ, ಅಥ್ಲೆಟಿಕ್ಸ್ ತಂಡದ ಆಯ್ಕೆ ಪ್ರಕ್ರಿಯೆ ನಾಳೆ, 13 ಕರ್ನಾಟಕ ಬಂದ್, ರೈಲುಗಳ ಸಂಚಾರ ತಾತ್ಕಾಲಿಕ ರದ್ದು, ಬೆಟ್ಟದ ತಾಯಿ ದರ್ಶನಕ್ಕೆ ಭಕ್ತರ ಹಿಂಡು, ತೈಲ ಅನಿಲ ನಿಕ್ಷೇಪ ಶೋಧಕ್ಕೆ ನೆರವು, ರಸಗೊಬ್ಬರ ಅಕ್ರಮ ದಾಸ್ತಾನು 1.69 ದಾಳಿ, ಜೂಡೋ ಮ್ಯಾಟ್ನಲ್ಲಿ ಸ್ವರ್ಣ ಸಂಭ್ರಮ, ಡಿಸ್ಕಸ್ ಥ್ರೋನಲ್ಲಿ ಕಂಚು ಗೆದ್ದ ಸೂಪರ್ ಮದರ್, ಫೈನಲ್ಗೆ ಅರುಂಧತಿ ಜೈಸ್ಮಿನ್ ಜಾದುಮಣಿ, ಫುಟ್ಬಾಲ್ ದಿಗ್ಗಜ ಬರೆಸಿ ನಿಧನ, ವಿಶ್ವ ಸ್ಕ್ವಾಚ್ ಭಾರತ ಪುರುಷರ ತಂಡಕ್ಕೆ ಕಂಚಿನ ಪದಕ, ವಿಶ್ವ ಮಾಸ್ಟರ್ ಅಥ್ಲೆಟಿಕ್ಸ್ಗೆ ಯೋಗೇಂದ್ರ, ಖಾಸಗಿ ಹೂಡಿಕೆ ಪ್ರಸ್ತಾವ ಫಿಫಾ ಪಟ್ಟು, ಲಂಕಾ ಟೆಸ್ಟ್ಗೆ ಬೂಮ್ರಾ ಫಿಟ್, ಖೇಲೋ ಇಂಡಿಯಾ ಭಾರತದ ಭಾರಿ ನೆರವು. ಪ್ರಮುಖಾಂಶಗಳ ವಿವರಣೆ. ತುಂಗಭದ್ರಾ ನೀರಿಗಾಗಿ ಪಟ್ಟು ಪ್ರತಿಭಟನೆ, ಕೊಪ್ಪಳ ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಾಗಿ 2

ಹನ್ನೊಂದುವೆ ಉಪಕಾಲುವೆ ತನಕ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ಶುಕ್ರವಾರ ಬಿಜೆಪಿ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಕಬಿನಿ ಭರ್ತಿಗೆ 6 ಅಡಿ ಬಾಕಿ. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಬೀಚಿನ ಹಳ್ಳಿಯಲ್ಲಿರುವ ಕಬಿನಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಭರ್ತಿಗೆ 6 ಅಡಿಗಳಷ್ಟೇ ಬಾಕಿ ಇವೆ. 2284 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಜಲಾಶಯದ ಶುಕ್ರವಾರದ ನೀರಿನ ಮಟ್ಟ 278.38 ಅಡಿ ಇತ್ತು. ಕೆಲವು ದಿನಗಳಿಂದ ಕೇರಳದ ವಯನಾಡು ಪ್ರದೇಶದಲ್ಲಿ ಮಳೆ ಬೀಳುತ್ತಿರುವ ಪರಿಣಾಮ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆ ಇದರದ್ದು. ಆದರೆ ಈ ಬಾರಿ ಮುಂಗಾರು ಮಳೆ ಕೊರತೆಯಿಂದಾಗಿ ಒಳಹರಿವು ಇರಲಿಲ್ಲ. ಕೇರಳದಲ್ಲಿ ಮಳೆಯಾಗುತ್ತಿರುವುದು ಜಲಾಶಯವು ಭರ್ತಿಯಾಗುವ ಅಭಾವ ಮೂಡಿಸಿದೆ ಎನ್ನುತ್ತಾರೆ ಅಧಿಕಾರಿಗಳು. ಮೈಸೂರಿಗೆ ಪ್ರಧಾನಿ ಭೇಟಿ ಇಂದು. ಮೈಸೂರು ಪ್ರಧಾನಿ ನರೇಂದ್ರ ಮೋದಿಯವರು ಶನಿವಾರ ಅಂದರೆ ಆಗಸ್ಟ್ 1ಕ್ಕೆ ನಗರಕ್ಕೆ ಆಗಮಿಸಲಿದ್ದಾರೆ. ಶ್ರೀಕೃಷ್ಣ ಆಶ್ರಮದಿಂದ ಇಲ್ಲಿನ ದೇವರಾಜ ಮೊಹಲ್ಲದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನಿರ್ಮಿಸಿರುವ ವಿವೇಕ ಸ್ಮಾರಕದ ಉದ್ಘಾಟನೆ ಹಾಗೂ ಯಾದವಗಿರಿ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ಮೈದಾನದಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಜೂನ್ಗಿಂತ ಜುಲೈನಲ್ಲಿ ಮುಂಗಾರು ಚುರುಕು. ಹುಬ್ಬಳ್ಳಿ ಪ್ರಸಕ್ತ ವರ್ಷ ಜೂನ್ ತಿಂಗಳಿಗೆ ಹೋಲಿಸಿದರೆ ಜುಲೈ ತಿಂಗಳಲ್ಲಿ ಹೆಚ್ಚು ಮಳೆಯ ದಿನಗಳು ದಾಖಲಾದವು. ಹೀಗಾಗಿ ಜೂನ್ ತಿಂಗಳಲ್ಲಿ ಕಾಡದೆ 42% ಮಳೆ ಕೊರತೆಯು ಜುಲೈ ತಿಂಗಳಲ್ಲಿ 35%ಕ್ಕೆ ತಗ್ಗಿತು. ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಕೃಷ್ಣ ನದಿ ಕಣಿವೆಯ ಜಲಾಶಯಗಳಿಗೆ ಹೆಚ್ಚು ಪ್ರಮಾಣದ ನೀರು ಹರಿದು ಬಂತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಮಳೆ. ಮಂಗಳೂರು, ದಕ್ಷಿಣ ಕನ್ನಡ ಹಾಗೂ ಮಂಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ ಶುಕ್ರವಾರ ಧಾರಾಕಾರ ಮಳೆಯಾಗಿದೆ. ಕಡಪ ತಾಲೂಕಿನಲ್ಲಿ ಅಡಿಕೆ ಮರ ಬಿದ್ದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಧ್ಯಾಹ್ನದ ನಂತರ ಭಾರೀ ಗಾಳಿಯೊಂದಿಗೆ ಮಳೆಯ ತೀವ್ರತೆ ಹೆಚ್ಚಾಯಿತು. ಕರಾವಳಿಯ 1-2 ಪ್ರದೇಶದಲ್ಲಿ ಶನಿವಾರ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 3ರಂದು ನೂತನ ಸಚಿವರ ಪ್ರಮಾಣ. ಬೆಂಗಳೂರು ಸಚಿವ ಸಂಪುಟಕ್ಕೆ ಸೇರುವವರ ಪಟ್ಟಿ ಬಹುತೇಕ ಅಂತಿಮಗೊಂಡಿದ್ದು ನೂತನ ಸಚಿವರು ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಕುರುಕುಲು ತುಂಡಿ ನಿಷೇಧ. ಬೆಂಗಳೂರು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ಶಾಲಾ ಕಾಲೇಜುಗಳ ಆವರಣ ಮತ್ತು ಸುತ್ತಮುತ್ತಲಿನ 50 ಮೀಟರ್ ವ್ಯಾಪ್ತಿಯಲ್ಲಿ ಕುರುಕುಲು ತಿಂಡಿಗಳ ಅಂದರೆ ಜಂಕ್ ಫುಡ್ ಮಾರಾಟವನ್ನು ನಿಷೇಧಿಸಿದೆ. ಶುಕ್ರವಾರ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಅಧಿಕ ಕೊಬ್ಬು, ಅಧಿಕ ಸಕ್ಕರೆ ಹಾಗೂ ಅಧಿಕ ಸೋಡಿಯಂ ಉಪ್ಪು ಹೊಂದಿರುವ ಆಹಾರ ಪದಾರ್ಥಗಳು ಮತ್ತು ಪಾನೀಯಗಳು ಆರೋಗ್ಯಕ್ಕೆ ಮಾರಕ. ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಗುಣಮಟ್ಟದ ಹಾಗೂ ಆರೋಗ್ಯಕರ ಆಹಾರ ಲಭ್ಯತೆಯನ್ನು ಖಚಿತಪಡಿಸುವ ಉದ್ದೇಶದಿಂದ ಇಲಾಖೆಯು ಜುಲೈ ತಿಂಗಳು ರಾಜ್ಯಾದ್ಯಂತ 134 ಶಾಲಾ ಕಾಲೇಜುಗಳ ಆವರಣದಲ್ಲಿ ಪರಿಶೀಲನೆ ನಡೆಸಿತು. ಈ ಸಂದರ್ಭದಲ್ಲಿ ಸಂಶಯಾಸ್ಪದವಾಗಿ ಕಂಡುಬಂದ 53 ಆಹಾರ ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. 100ಕ್ಕೂ ಅಧಿಕ ಕಡೆ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುರುಕುಲು ತಿಂಡಿಗಳ ಮಾರಾಟವು ಗಮನಕ್ಕೆ ಬಂದಿದೆ ಎಂದರು. 6 ತಿಂಗಳಲ್ಲಿ 36,773 ಹುದ್ದೆ ಭರ್ತಿ. ಬೆಂಗಳೂರು ಮುಂದಿನ 6 ತಿಂಗಳಲ್ಲಿ 36,773 ಹುದ್ದೆಗಳನ್ನು ತುಂಬಲು KPSC ಮತ್ತು KEA ವೇಳಾಪಟ್ಟಿ ಹೊರತುಪಡಿಸಿದ್ದು ಸುಮಾರು 35 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ವಿವಿಧ ಹುದ್ದೆಗಳ ನೇಮಕಾತಿಗೆ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಶುಕ್ರವಾರ ಅವರು ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಅಥ್ಲೆಟಿಕ್ಸ್ ತಂಡದ ಆಯ್ಕೆ ಪ್ರಕ್ರಿಯೆ ನಾಳೆ. ಮೈಸೂರು ಆಗಸ್ಟ್ 12-13 ಬೆಂಗಳೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕೂಟಕ್ಕೆ ಮೈಸೂರು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆಯು ಆಗಸ್ಟ್ 2 ನಗರದ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 14, 16, 18 ಹಾಗೂ 20 ವರ್ಷದವರೆಗಿನ ಬಾಲಕ ಬಾಲಕಿಯರ ವಿಭಾಗದಲ್ಲಿ ವಿವಿಧ ಸ್ಪರ್ಧೆಗಳು ನಡೆಯಲಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ. 13ರಂದು ಕರ್ನಾಟಕ ಬಂದ್. ಬೆಂಗಳೂರು ತಮಿಳುನಾಡಿಗೆ ನೀರು ಹರಿಸಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಾಜ್ಯಕ್ಕೆ ತಮಿಳುನಾಡಿನ ನಿರ್ದೇಶನ ನೀಡಿರುವುದನ್ನು ಖಂಡಿಸಿ ಆಗಸ್ಟ್ 13ರಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಮಾಡಲಾಗುವುದು ಎಂದು ಕನ್ನಡಪರ ಸಂಘಟನೆಗಳು ತಿಳಿಸಿವೆ.
ಬೆಟ್ಟದ ತಾಯಿ ದರ್ಶನಕ್ಕೆ ಭಕ್ತರ ಹಿಂಡು. ಮೈಸೂರು ಮುಂಜಾನೆಯ ಹಿತವಾದ ಗಾಳಿ, ಹನಿ ಹನಿ ಬೀಳುತ್ತಿರುವ ಮಂಚಿನ ನಡುವೆ ಆರಾಧ್ಯ ದೇವಿ ಚಾಮುಂಡಿ

ಈಶ್ವರಿಯ ದರ್ಶನಕ್ಕಾಗಿ ಸಹಸ್ರಾರು ಭಕ್ತರು ಚಾಮುಂಡಿ ಬೆಟ್ಟದ ಕಡಿಮುಖ ಮಾಡಿದರು. ರೈಲುಗಳ ಸಂಚಾರ ತಾತ್ಕಾಲಿಕ ರದ್ದು. ಮೈಸೂರು ಕಾರ್ಯಾಚರಣೆಯ ಕಾರಣದಿಂದಾಗಿ ಕೆಲವು ರೈಲುಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಎಂದು ನೈಋತ್ಯ ರೈಲ್ವೆ ಮೈಸೂರು ವಿಭಾಗ ತಿಳಿಸಿದೆ. ತೈಲ ಅನಿಲ ನಿಕ್ಷೇಪ ಶೋಧಕ್ಕೆ ನೆರವು. ನವದೆಹಲಿ ಸಮುದ್ರದ ಆಳ ಪ್ರದೇಶಗಳಲ್ಲಿ ತೈಲ ಹಾಗೂ ಅನಿಲ ನಿಕ್ಷೇಪ ಶೋಧಿಸುವ ಸಮುದ್ರ ಮಂಥನ ಯೋಜನೆಗೆ ಕೇಂದ್ರ ಸಚಿವ ಸಂಪುಟವು ಶುಕ್ರವಾರ ಅನುಮೋದನೆ ನೀಡಿದೆ. 84,008 ಕೋಟಿ ಮೊತ್ತದ ಅತ್ಯಂತ ದುಬಾರಿ ಯೋಜನೆಯ ಭಾಗಶಃ ವೆಚ್ಚವನ್ನು ಕೇಂದ್ರ ಸರ್ಕಾರವು ವಹಿಸಲಿದ್ದು, ತೈಲ ಬಾವಿಗಳನ್ನು ಕೊರೆದು ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. ರಸಗೊಬ್ಬರ ಅಕ್ರಮ ದಾಸ್ತಾನು 1.69 ಲಕ್ಷ ದಾಳಿ. ನವದೆಹಲಿ ರಸಗೊಬ್ಬರ ಅಕ್ರಮ ಮಾರಾಟ ಸಾಗಾಣಿ ದಾಸ್ತಾನು ನಿಯಂತ್ರಿಸಲು ಪ್ರಸಕ್ತ ಆರ್ಥಿಕ ವರ್ಷದ April 1 to July 24 ದೇಶದಲ್ಲಿ 1.69 ಲಕ್ಷಕ್ಕೂ ಅಧಿಕ ದಾಳಿ ನಡೆಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಲೋಕಸಭೆಗೆ ತಿಳಿಸಿದೆ. ಜೂಡೋ ಮ್ಯಾಟ್ನಲ್ಲಿ ಸ್ವರ್ಣ ಸಂಭ್ರಮ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಜೂಡೋ ಮ್ಯಾಟ್ನಲ್ಲಿ ಶುಕ್ರವಾರ ಸಂಜೆ ಭಾರತದ ಸ್ಪರ್ಧಿಗಳು ಚಿನ್ನದ ಸಾಧನೆ ಮಾಡಿದರು. ಅಸ್ಮಿತಾ ದೇವಿ ಮತ್ತು ಅರ್ಷ್ ಸಿಂಗ್ ರವರು ಕ್ರಮವಾಗಿ ಮಹಿಳೆಯರ 48 ಕೆಜಿ ವಿಭಾಗ ಹಾಗೂ ಪುರುಷರ 68 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿದರು. ಕೂಟದ ಇತಿಹಾಸದಲ್ಲಿ ಎರಡು ವಿಭಾಗಗಳಲ್ಲಿ ಸ್ವರ್ಣ ಸಾಧನೆ ಮಾಡಿದ ಭಾರತದ ಮೊದಲ ಸ್ಪರ್ಧಾಳುಗಳು ಎಂಬ ಹೆಗ್ಗಳಿಕೆಯು ಇವರದಾಯಿತು. ಲವ್ ಪ್ರೀತ್ ಸಿಂಗ್ಗೆ ಕೈತಪ್ಪಿದ ಚಿನ್ನದ ಪದಕ. ಗ್ಲಾಸ್ಕೋ ಪಂಜಾಬ್ ರಾಜ್ಯದ ಗಡಿಭಾಗದ ಬಾಲ್ ಸಿಕಂದರ್ ಗ್ರಾಮದ ಲವ್ ಪ್ರೀತ್ ಸಿಂಗ್ ರವರ ತಂದೆ ದರ್ಜಿಯಾಗಿದ್ದಾರೆ. ಆದರೂ ಲವ್ ಪ್ರೀತ್ ರವರು ದೊಡ್ಡ ಕ್ರೀಡಾಪಟು ಆಗಬೇಕೆಂದು ಅಪ್ಪನ ಕನಸು ಕಂಡಿದ್ದರು. ಅದಕ್ಕಾಗಿ ಕಷ್ಟಪಟ್ಟು ಮಗನನ್ನು ಬೆಳೆಸಿ ಅದರ ಫಲ ಈಗ ದೊರೆತಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಲವ್ ಪ್ರೀತ್ ಬೆಳ್ಳಿ ಪದಕ ಜಯಿಸಿದರು. ಕೇವಲ 1 ಕಿಲೋಗ್ರಾಂ ಅಂತರದಲ್ಲಿ ಲವ್ ಪ್ರೀತ್ ಚಿನ್ನ ಕೈತಪ್ಪಿಸಿಕೊಂಡರು. ಡಿಸ್ಕಸ್ ಥ್ರೋನಲ್ಲಿ ಕಂಚು ಗೆದ್ದ ಸೂಪರ್ ಮದರ್. ಗ್ಲಾಸ್ಕೋ ಸೂಪರ್ ಮದರ್ ಸೀಮಾ ಕಾಲಿರಮನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಜಯಿಸಿದ್ದಾರೆ. ಒಂದು ಮಗುವಿನ ತಾಯಿಯಾದ ಮೇಲೆ ಕಣಕ್ಕೆ ಮರಳಿದ ನಂತರ ಇದು ಅವರ ಉತ್ತಮ ಸಾಧನೆಯಾಗಿದೆ. ಗುರುವಾರ ತಡರಾತ್ರಿ ನಡೆದ ಮಹಿಳೆಯರ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ 88.65 ಮೀಟರ್ ದೂರ ಎಸೆತದ ಸಾಧನೆ ಮಾಡಿದರು. ಕಂಚಿನ ಪದಕ ಜಯಿಸಿದರು. ಹರಿಯಾಣದ ಸೀಮಾ ರವರು 6 ಅವಕಾಶಗಳಲ್ಲಿ 3ನೇ ಸುತ್ತಿನ ಥ್ರೋನಲ್ಲಿ ಕಂಚು ಖಚಿತಪಡಿಸಿಕೊಂಡರು. ಆದರೆ 4, 5 ಮತ್ತು 6ನೇ ಅವಕಾಶಗಳಲ್ಲಿ ಫೌಲ್ ಮಾಡಿಕೊಂಡರು. ಫೈನಲ್ಗೆ ಅರುಂಧತಿ ಜೈಸ್ಮಿನ್ ಜಾದುಮಣಿ. ಗ್ಲಾಸ್ಕೋ ಭಾರತದ ಬಾಕ್ಸರ್ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಶುಕ್ರವಾರ ಪ್ರಾಬಲ್ಯ ಮೆರೆದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ರೋಸಿ ಎಕ್ಸ್ಲೆಸ್ ಅವರಿಗೆ ಆಘಾತ ನೀಡಿದರು. ವಿಶ್ವ ಚಾಂಪಿಯನ್ ಜೈಸ್ಮಿನ್ ಲಂಬೋರಿಯಾ ಸೇರಿದಂತೆ ಭಾರತದ ಒಟ್ಟು 5 ಮಂದಿ ಬಾಕ್ಸಿಂಗ್ ಸ್ಪರ್ಧೆಗಳ ಫೈನಲ್ಗೆ ಲಗ್ಗೆ ಇಟ್ಟರು. ವಿಶ್ವ ಮಾಸ್ಟರ್ಸ್ ಅಥ್ಲೀಟ್ಸ್ಗೆ ಯೋಗೇಂದ್ರ. ಮೈಸೂರು ದಕ್ಷಿಣ ಕೊರಿಯಾದ ಡೇಗು ನಗರದಲ್ಲಿ August 22 September 3 ನಡೆಯಲಿರುವ 26ನೇ ವಿಶ್ವ ಮಾಸ್ಟರ್ ಅಥ್ಲೀಟ್ಸ್ ಚಾಂಪಿಯನ್ಶಿಪ್ನಲ್ಲಿ ಮೈಸೂರಿನ ಹಿರಿಯ ಅಥ್ಲೀಟ್ ಎಂ ಯೋಗೇಂದ್ರ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಫುಟ್ಬಾಲ್ ದಿಗ್ಗಜ ಬರೆಸಿ ನಿಧನ. ವಿಲಾನ್ ಇಟಲಿ ಫುಟ್ಬಾಲ್ ತಂಡದ ದಿಗ್ಗಜ ಆಟಗಾರ ಫ್ರಾಂಕೋ ಬರೆಸಿರವರು ಶುಕ್ರವಾರ ನಿಧನರಾದರು. 1982 ವಿಶ್ವಕಪ್ ಗೆದ್ದುಕೊಂಡಿದ್ದ ಇಟಲಿ ತಂಡದಲ್ಲಿ ಇವರು ಆಡಿದರು. ವಿಶ್ವ ಸ್ಕ್ವಾಚ್ ಭಾರತ ಪುರುಷರ ತಂಡಕ್ಕೆ ಕಂಚಿನ ಪದಕ. ಪಿಟಿಐ ಭಾರತದ ಪುರುಷರ ತಂಡವು ವಿಶ್ವ ಸ್ಕ್ವಾಚ್ ಜೂನಿಯರ್ ಟೀಮ್ ಚಾಂಪಿಯನ್ಶಿಪ್ನ ಸೆಮಿಫೈನಲ್ನಲ್ಲಿ ಅಮೆರಿಕ ವಿರುದ್ಧ 2-0 ಅಂತರದಿಂದ ಸೋಲನ್ನು ಅನುಭವಿಸಿ ಕಂಚಿನ ಪದಕದೊಂದಿಗೆ ಅಭಿಯಾನ ಮುಗಿಸಿತು. ಭಾರತ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕ ವಿರುದ್ಧ ಪರಾಭವಗೊಂಡಿದ್ದು ಹೊರಬಿದ್ದ ಮರುದಿನವೇ 5 ಶ್ರೇಯಾಂಕದ ಪುರುಷರ ತಂಡವು ಅದೇ ಎದುರಾಳಿ ವಿರುದ್ಧ ಸೋಲನ್ನು ಒಪ್ಪಿದೆ. ಖೇಲೋ ಇಂಡಿಯಾ ಕೇಂದ್ರದ ಭಾರೀ ನೆರವು. ನವದೆಹಲಿ ದೇಶದ ಮಹತ್ವಾಕಾಂಕ್ಷಿ ಕ್ರೀಡಾ ಯೋಜನೆಯಾದ ಖೇಲೋ ಇಂಡಿಯಾ ವಿಸ್ತರಣೆಗೆ ಮತ್ತು ರಾಷ್ಟ್ರೀಯ ಕ್ರೀಡಾ ಫೆಡರೇಷನ್ಗಳಿಗೆ ನೀಡಲಾಗುವ ಅನುದಾನ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿದೆ. ಇದರ ಪ್ರಕಾರ ಮುಂದಿನ 5 ವರ್ಷಗಳ ಅವಧಿಗೆ ಒಟ್ಟು 36,441 ಕೋಟಿ ಹಂಚಿಕೆ ಮಾಡಲಾಗುವುದು. ಖಾಸಗಿ ಹೂಡಿಕೆ ಪ್ರಸ್ತಾವ ಫಿಫಾ ಫಟ್ಟು. ಪ್ಯಾರಿಸ್ ತನ್ನ ವಾಣಿಜ್ಯ ಚಟುವಟಿಕೆಗಳಲ್ಲಿ ಖಾಸಗಿ ಹೂಡಿಕೆಗೆ ಅವಕಾಶ ನೀಡುವ ಉದ್ದೇಶಿತ ಪ್ರಸ್ತಾವಕ್ಕೆ ವ್ಯಾಪಕ ವಿರೋಧ ಎದುರಾಗಿದ್ದು ಫುಟ್ಬಾಲ್ ಫೆಡರೇಷನ್ ಮುಕ್ತ ಮತ್ತು ಪ್ರಜಾಸತ್ತಾತ್ಮಕ ಸಮಾಲೋಚನೆಗೆ ಮುಂದಾಗಲು ನಿರ್ಧರಿಸಿದೆ. ಲಂಕಾ ಟೆಸ್ಟ್ಗೆ ಬುಮ್ರಾ ಫಿಟ್. ನವದೆಹಲಿ ವೇಗಿ ಜಸ್ಪ್ರೀತ್ ಬುಮ್ರಾರವರನ್ನು
ಶ್ರೀಲಂಕಾದಲ್ಲಿ ನಡೆಯಲಿರುವ ಟೆಸ್ಟ್ ಸರಣಿ

0: ಇಲ್ಲಿ ಆಡುವುದಾಗಿ ಖಚಿತವಾಗಿದೆ. ಇವರು ಫಿಟ್ ಆಗಿದ್ದಾರೆ ಎಂದು ಬೆಂಗಳೂರಿನ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರವು ತಿಳಿಸಿದೆ. ಪಿಎಂ ಕಿಸಾನ್ 5 ವರ್ಷ ವಿಸ್ತರಣೆ. ನವದೆಹಲಿ ರೈತರಿಗೆ ವಾರ್ಷಿಕ 6,000 ಆರ್ಥಿಕ ನೆರವು ಒದಗಿಸುವ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು 2030-31 ಆರ್ಥಿಕ ವರ್ಷದವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಶುಕ್ರವಾರ ಒಪ್ಪಿಗೆ ನೀಡಿದೆ. ಈ ಅವಧಿಯಲ್ಲಿ ಯೋಜನೆಗೆ ಸರ್ಕಾರವು 3.15 ಲಕ್ಷ ಕೋಟಿ ವೆಚ್ಚ ಮಾಡಲಿದೆ. ಇವತ್ತಿನ ಶುಭಾಷಿತ. ನಮ್ಮ ದುಃಖಗಳಿಗೆ ಮತ್ತು ನಮ್ಮ ಹೀನ ಸ್ಥಿತಿಗೆ ನಾವೇ ಹೊಣೆಗಾರರು. ಸ್ವಾಮಿ ವಿವೇಕಾನಂದರವರು.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯು ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಕಾರ್ಗಿಲ್ ವಿಜಯದ ವೀರಗಾಥೆ ಕುರಿತು ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

97-98 ನಾವ್ ಏನ್ ಅಣು ಪರೀಕ್ಷೆ ಮಾಡಿದ್ವಿ ಅದೇ ರೀತಿಯ ಪಾಕಿಸ್ತಾನದವರು ಕೂಡ ಅಣು ಪರೀಕ್ಷೆನ ಮಾಡ್ತಾರೆ. ಅಣು ಪರೀಕ್ಷೆ ಮಾಡಿದಾಗ ದಿಗ್ಬಂಧ ಆಗುತ್ತೆ, ದಿಗ್ಬಂಧ ಆದಾಗ ನಮ್ಮ ಮಿತ್ರತವನ್ನ ನಮ್ಮ ಸಂಬಂಧವನ್ನ ಸರಿ ಮಾಡಬೇಕು ಅಂತಂದ ಹೊರಟರಾಗ ಯಾವಾಗ ಎರಡೂ ಗೌರ್ಮೆಂಟ್ ಸರಿ ಸಮಾನಾಗಿ ಈ ಸಮಸ್ಯೆವನ್ನ ಬಗೆಹರಿಸಬೇಕು ಅಂತಂದ್ ಯಾವಾಗ ಹೊರಟ್ರಲ್ಲ ಅವಾಗ ಅಲ್ಲಿನ ಆರ್ಮಿದವ್ರು ಏನ್ ಅನ್ಕೊಂತಾರ, ಮತ್ತೆ ಅದ್ರ ಬಗ್ಗೆ ಬಹಳ ಹಿಸ್ಟ್ರಿ ಬಗ್ಗೆ ಮಾತಾಡೋದು ಬೇಡ. ಏನಾಗತ್ತೆ ಅಂದ್ರೆ ನಾವು ಸಿಯಾಚಿನ್ ಅನ್ನ ಆಕ್ಯುಪೈ ಮಾಡ್ಕೊಂಡಿಲ್ಲ, ಸಿಯಾಚಿನ್ ಅವ್ರು ಬರೋಕ್ಕಿಂತ ಮುಂಚೆ ನಾವು ಹೋಗಿ ಬೆಟ್ಟದ ಮೇಲೆ ಕುತ್ಕೊಂಡಿದ್ವಿ, ಸಿಯಾಚಿನ್ ಆಕ್ಯುಪೈ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಅದಕ್ಕೆ ಅದನ್ನ ಇನಿಷಿಯಲಿ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ, ಅವರು ಇರಲಿಲ್ಲ ನಾವು ಇರಲಿಲ್ಲ. ಯಾವಾಗ ನಮಗ್ ಗೊತ್ತಾಯ್ತಲ್ಲ ಈ ತರ ಪಾಕಿಸ್ತಾನದವ್ರು ಸಿಯಾಚಿನ್ ಹೋಗ್ಬೋದು ಅಂತ, ಅವ್ರಿಗಿಂತ ಮುಂಚೆ ನಾವು ಹೋಗಲ್ಲೋ ಕುತ್ಕೊಂಡ್ವಿ. ಅವ್ರಿಗೊಂದು ದೊಡ್ಡ ಆಘಾತ ಆತಿದ್ ಅಂದ್ರೆ ನಮಗಿಂತ ಮುಂಚೆ ಅವರ ಬೆಟ್ಟವನ್ನ ಬಂದು ಕುತ್ಕೊಂಡ್ಬಿಟ್ರ ಅಂತ. ಅದ್ರದ್ದು ಹೆಂಗಾರ ಮಾಡಿ ಅದರದ ರಿವೆಂಜ್ ಅದನ್ನ ಬದಲ ತಗೋಬೇಕಂತ ಏನ್ ಮಾಡ್ತಾರ, ಇದನ್ನ ಬಂದ್ ಇಲ್ಲಿ ಬಂದ ನಾವೇನಾದ್ರೂ ಕಾರ್ಗಿಲ್ ಒಳಗ ನುಗ್ಗಿ ಆ ಹೈವೇನ ಕಟ್ ಮಾಡಿದ್ರೆ ಶ್ರೀನಗರದಲ್ಲಿ ಇದ್ದಂತವ್ರಿಗೆ ನಾವು ಊಟ ಸಾಮಗ್ರಿಗಳನ್ನ ತಲ್ಪಿಸಕಾಗಲ್ಲ. ಅವಾಗ ಅದನ್ನ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡಬಹುದು, ಬಾರ್ಗೇನ್ ಮಾಡಬಹುದು ಅನ್ನೋ ಕಾರಣದಿಂದ ಈ ತರ ಒಂದು ಷಡ್ಯಂತ್ರವನ್ನ ಶುರು ಮಾಡ್ತಾರೆ. ಅದೇ ಜನಿಸಿಸ್ ಆಫ್ ದ ಕಾರ್ಗಿಲ್ ವಾರ್. ಸಾಕಷ್ಟು ಇನ್ನು ಸಣ್ಣ ಸಣ್ಣ ಪುಟ್ಟ ರೀಸನ್ಸ್ ಇದಾವೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂಬಾಲ್ ಅಂತ ಈ ಇಬ್ಬರು ಸೈನ್ಯದ ಅಧಿಕಾರಿಗಳು ಈ ಬೆಟ್ಟವನ್ನ ಅಟ್ಯಾಕ್ ಮಾಡ್ತಾರೆ. ಎಂತ ಒಂದು ಅದ್ಭುತವಾದ ಅಟ್ಯಾಕ್ ಅನ್ನ ಮಾಡ್ತಾರೆ ಅಂತಂದ್ರೆ 48 ಗಂಟೆ ಕಾಲ ಅಂದ್ರೆ 48 hours ಎರಡು ದಿನದ ಒಳಗಡೆ ಆ ಬೆಟ್ಟವನ್ನ ವಶಪಡಿಸಿಕೊಂಡು ಅಲ್ಲಿದ್ದಂತ ಬಂಕರ್ಗಳನ್ನ ಧ್ವಂಸಪಡಿಸಿ ಅಲ್ಲಿದ್ದಂತ ಶತ್ರುಗಳನ್ನ ಹೊಡೆದುಳಿಸಿ ಆ ಭಾರತದ ಬಾವುಟವನ್ನ 0.5140 ಮೇಲೆ ಹಾರಿಸ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ನಮಗೆ ಇಮ್ಯಾಜಿನ್ ಮಾಡಿ, ನಮಗೆ ಯಾವ್ದಾದ್ರು ಒಂದು ಸಣ್ಣ ತಲೆನೋವು ಬಂದ್ರೆ ಹೊಟ್ಟೆ ನೋವು ಬಂದ್ರೆ ನಾವ್ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಮಾತ್ರೆ ತಗೊಂತೀವಿ, ಏನಾದ್ರೂ ಮಾಡಿ ಅದನ್ನ ಆ ಕಡೆ ತೆಗೆದಾಕಕ್ ನೋಡ್ತೀವಿ, ತಳ್ಳಾಕಕ್ ನೋಡ್ತೀವಿ. ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ಹೆಜ್ಜೆ ಕೊನೆ ಹೆಜ್ಜೆ ಅಂತ ಗೊತ್ತಿಲ್ಲ, ಯಾವ ಉಸಿರು ಕೊನೆ ಉಸಿರು ಅಂತ ಗೊತ್ತಿಲ್ಲ. ಅಂತ ಕಷ್ಟದ ಸಂದರ್ಭದಲ್ಲೂ ಕೂಡ ಹೋರಾಡ್ತಾ ಒಬ್ಬ ವ್ಯಕ್ತಿ ಆ ಬೆಟ್ಟವನ್ನ ಗೆದ್ದು ಈ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ ಅಂತಂದ್ರೆ ಎಂತ ವ್ಯಕ್ತಿತ್ವ ಇರ್ಬೋದು ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ಅಂತ ಯೋಚನೆ ಮಾಡಿ ನೋಡಿ ಒಂದ್ಸಲ. ಇದನ್ನ ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳಿದ ಅಷ್ಟೇ ಅಲ್ಲ, ಇದನ್ನ ಅವ್ರು ಬರೀ ಸ್ಲೋಗನ್ ಅಷ್ಟೇ ಆಗಿರಲಿಲ್ಲ, ಇದು ಸಕ್ಸಸ್ ಸಿಗ್ನಲ್ ಅಷ್ಟೇ ಆಗಿರಲಿಲ್ಲ. ಅವರು ಗೆದ್ದು ಬಂದ ಕೆಳಗಡೆ ಬಂದಾಗ ಬರ್ಕಾದತ್ ಅವರು ಇಂಟರ್ವ್ಯೂ ಮಾಡಿದಾಗ ಇದನ್ನ ಹೇಳಿದ್ರೆ ಮೈ ಚಾಪ್ಸ್ ವಾಂಟೆಡ್ ಮೋರ್ ಬಂಕರ್ಸ್ ಅಂದ್ರೆ ಶತ್ರುಗಳು ಇನ್ನೂ ಬಂಕರ್ಸ್ ಇರಬೇಕಾಗಿತ್ತು, ಅವ್ರನ್ನ ಹೊಡೆದು ಉಳಿಸ್ಬೇಕಾಗಿತ್ತು, ಇನ್ನೂ ಅಷ್ಟು ಜಾಗವನ್ನ ನಾವು ಕ್ಯಾಪ್ಚರ್ ಮಾಡಬೇಕಿತ್ತು ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಬೆಟ್ಟವನ್ನ ಗೆದ್ದಾಗ ಎಲ್ಲೋ ಒಂದ್ ಕಡೆ ನಮಗ ಖುಷಿ ಆಗ್ತಿತ್ತು, ಇಡೀ ಯೂನಿಟ್ ಅಲ್ಲಿ ಒಂಥರ ಹಬ್ಬದ ವಾತಾವರಣ ಸಂತಸ ನಡೆದಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಾ ಇತ್ತು ದೇವ್ರೆ ನನಗೆ ಅವಕಾಶ ಸಿಗ್ತಾ ಇಲ್ಲಲ್ಲ ಅಂತ. ಅದನ್ನ ಹೇಳ್ತಾರ, ನೀವೇನಾದ್ರೂ ಒಂದು ತಿಳ್ಸಕು ಚಾತೆ ಪೂರ ಕಾಯ್ನಾದ ಜುಡು ಜಾತ ಅಂತ, ನೀವೇನಾದ್ರೂ ಮನಸ್ಪೂರ್ವಕವಾಗಿ ಬೇಡ್ಕೊಂಡ್ರೆ ದೇವ್ರು ನಿಮ್ಗೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ಅಂತ. ನಾನು ಈ ತರ ಬೇಡ್ಕೋಬೇಕಾದ್ರೆ ನನಗೂ ಒಂಥರ ಅವಕಾಶ ಸಿಗ್ಲಿ ಅಂದಾಗ ಮೊದಲನೇ ಮತ್ತೊಂದು ಅಟ್ಯಾಕಿಗೆ ನಮಗೆ ಆದೇಶ ಬರುತ್ತೆ, ನೀವು 0.4875 ಅಟ್ಯಾಕ್ ಮಾಡಿ ಅಂತ. 4875 ಆಗಲೇ ಹೇಳಿದಾಗೆ 4875 meters ಸಪೋಸ್ ಇಲ್ಲವಲ್ಲ ಅಂತ. ಅವಾಗ ಜುಲೈ 4 1999 ಆ ಬೆಟ್ಟವನ್ನ ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಡಿಸೈಡ್ ಆದಾಗ ಮಧ್ಯಾಹ್ನ ಹೊತ್ತು ಸುಮಾರು ನನ್ನ ಟೀಮ್ ಜೊತೆಗೆ ನಾನು ಕುತ್ಕೊಂಡು ಊಟ ಮಾಡ್ತಾ ಇದ್ದೆ, ಅವ್ರಿಗೆ ಹುರಿದುಂಬಿಸ್ತಾ ಇದ್ದೆ. ನಮ್ಮ ಜೀವನದ ಇತಿಹಾಸದಲ್ಲಿ ಇಂಥ ಒಂದು ಸುವರ್ಣ ಅವಕಾಶ ಸಿಗ್ಲಿಕ್ಕಿಲ್ಲ, ನಾವು ಇನ್ನು 2-3 ದಿವಸದಲ್ಲಿ ನಾವು ಏನನ್ನ ಮಾಡ್ತೀವೋ ಅದು ಒಂದು ಹಿಸ್ಟ್ರಿ ಬುಕ್ಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ನಮ್ಮ ಯೂನಿಟ್ನ ಹೆಸರನ್ನ ನಾವು ಎಲ್ಲಿವರೆಗೂ ಎತ್ತ ಒಯ್ಬೋದು, ಇದನ್ನ ಎಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನಾನು ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ, ಮೋಟಿವೇಟ್ ಮಾಡ್ತಾ ಇದ್ದೆ, ಇನ್ನೇನ ಸಾಯಂಕಾಲ ಆಗ್ತಾ ಬರ್ತಾ ಇದ್ದೆ, ನಾವು ಹೊರಡಕ್ ರೆಡಿ ಆಗ್ತಾ ಇದ್ವಿ. ನನ್ನ ಶ್ಯಾಮ್ ಸಿಂಗ್, ನನ್ನ ಬಡಿ ಅಂತ ಏನ್ ಹೇಳಿದ್ದೆ ಶ್ಯಾಮ್ ಸಿಂಗ್ ಅಂತ, ಅವ್ರಿಗೆ ಹುಷಾರಿರ್ಲಿಲ್ಲ, ಅವ್ರು 3 ದಿವಸದಿಂದ ಜ್ವರ ಇತ್ತು, ಅವ್ರಿನ್ನೂ ಫುಲ್ ಚೇತರಿಸ್ಕೊಂಡಿಲ್ಲ. ಹಾಗಾಗಿ ನಾನು ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿದ್ದೆ, ನಮ್ಮ ಸೀನಿಯರ್ ಜೊತೆ ಶ್ಯಾಮ್ ಸಿಂಗ್ ನನ್ನ ಬಡಿ ಏನಿದ್ದಾನೆ ಶ್ಯಾಮಿ ಅಂತ ಏನ್ ಕರಿತಾ ಇದ್ದೆ, ಅವನಿಗೆ ಹುಷಾರಿಲ್ಲ, ಅವನು ಯುದ್ಧಕ್ಕೆ ಬರೋದು ಬೇಡ, ಯಾಕಂದ್ರೆ ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, 1 ದಿನ ಆಗುತ್ತೋ 2 ದಿನ ಆಗುತ್ತೋ 3 ದಿನ ಆಗುತ್ತೋ ಗೊತ್ತಿಲ್ಲ, ಹಾಗಾಗಿ ಅವ್ನು ರೆಸ್ಟ್ ತಗೊಳ್ಳಿ ಅಂತ ಮೆಸೇಜ್ ಕೊಟ್ಟಿದ್ದೆ. ಯಾವಾಗ ಅವನಿಗೆ ಈ ಮೆಸೇಜ್ ಹೋಗುತ್ತೋ ಓಡ್ ಬರ್ತಾನ ಅವನ ಹತ್ರ, ಓಡ್ ಬಂದ್ ನನ್ನ ಹತ್ರ ಹೇಳ್ತಾನೆ, ಕೋಟ್ ಅನ್ಕೋಟ್ ಬಂದ್ ಹೇಳ್ತಾನೆ, ಸಾಬ್ ಅಚ್ಚೆ ದಿನ್ಮೆ ಆಪ್ಕೆ ಸಾತ್ತ, ಒಳ್ಳೆ ಸಮಯದಲ್ಲಿ ನಿಮ್ ಜೊತೆಗಿದ್ದೆ, ಕಷ್ಟದ ಸಂದರ್ಭ ಬಂದಿದೆ, ನಿಮ್ಮನ್ನ ಯುದ್ಧಕ್ಕೆ ಒಬ್ಬರನ್ನ ಹೇಗೆ ಕಳಿಸ್ಕೊಡ್ಲಿ, ಬೈ ಚಾನ್ಸ್ ಯುದ್ಧದಲ್ಲಿ ನಿಮ್ಗೆ ಏನಾದ್ರೂ ಆಗ್ಬಿಟ್ರೆ ಜೀವನ ಪರ್ಯಂತ ನನ್ನ ಯೂನಿಟ್ ನಲ್ಲಿ ನನ್ನ ಮುಖವನ್ನ ಎತ್ಕೊಂಡು ಹೇಗ್ ಓಡಾಡ್ಲಿ, ನನ್ನ ಮನೆಯವರಿಗೆ ನನ್ನ ಮುಖವನ್ನ ಹೇಗ್ ತೋರಿಸ್ಲಿ,

ನನ್ನ ಯೂನಿಟ್ ಅಲ್ಲಿ ನನಗೆ ಮಕ ಎತ್ಕೊಂಡು ಓಡಾಡಕ್ ಆಗಲ್ಲ ಅಂತ ಹೇಳಿ ಅವನ ಕಮಿಟ್ಮೆಂಟ್ ನೋಡಿ ನನಗೆ ಬೇಡ ಅನ್ನೋ ಒಂದು ಅವಕಾಶ ಸಿಗಲಿಲ್ಲ. ಹಾಗಾಗಿ ಶ್ಯಾಮೆ ತುಬಿಚಲ್ ನೀನು ಬಾ ಅಂತಂದೆ. ಎಷ್ಟು ಖುಷಿಯಾಗಿ ಅವನನ್ನ ವೆಪನ್ ಅನ್ನ ತಗೊಳಕ್ ಹೋದ, ಅವನ ಗನ್ ಅನ್ನ ತಗೊಳಕ್ ಹೋದ ಅಂತ ನನಗೆ ಇವತ್ತು ಕಣ್ಣಲ್ಲಿ ಕಟ್ಟವಾಗಿದೆ. 4ನೇ ತಾರೀಕು ಸಾಯಂಕಾಲ ಆಗ್ತಾ ಬರ್ತಾ ಇದೆ. ಪ್ರತಿ ಒಂದು ಯೂನಿಟ್ ಅಲ್ಲಿ ಒಬ್ಬ ಪಂಡಿತ್ ಜಿ ಇರ್ತಾರೆ, ಅವರು ಒಂದು ಪೂಜೆ ಹವನನ್ನ ಮಾಡ್ತಾರೆ. ಹವನನ್ನ ಮಾಡಿ ನನ್ನ ಹಣೆಗೆ ತಿಲಕನ ಇಡ್ತಾರೆ, ನನ್ನ ವೆಪನ್ಗೂ ತಿಲಕ್ ಇಡ್ತಾರೆ, ಎಲ್ಲರಿಗೂ ತಿಲಕ ಹಚ್ಚುತ್ತಾ ಹೋಗ್ತಾರೆ. ಅದಾದ ನಂತರ ನಾವಿನ್ನೇನು ಹೊರಡಕ್ಕೆ ರೆಡಿ ಆಗ್ತಾ ಇದೀವಿ. 4ನೇ ತಾರೀಕು ಜುಲೈ ರಾತ್ರಿ ಆಗ್ತಿದ್ದಂಗೆ ನಮ್ಮ ಯೂನಿಟ್ನ ವಾರ್ಕ್ರೈ ಅಂತಂದ್ರೆ, ನಾವು ಏನೇ ಒಂದು ಕಾರ್ಯ ಮಾಡಬೇಕಂದ್ರೆ ಆ ಕಾರ್ಯವನ್ನು ಮಾಡೋಕ್ಕಿಂತ ಮುಂಚೆ ಆ ಕೂಗನ್ನ ಕೂಗಿ ಆ ಕಾರ್ಯವನ್ನ ಮಾಡ್ತೀವಿ. ನಮ್ಮ ಯೂನಿಟ್ನ ವಾರ್ಕ್ರೈ ಇದ್ದಿದ್ದು ದುರ್ಗೆ ಮಾತಾ ಕಿ ಜಯ ಅಂತ. ಯಾವಾಗ ಒಂದು ಸಲ ನಾನು ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದ್ನೋ, ನನ್ನ ಹಿಂದಿದ್ದಂತ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದಾಗ ಎಂತ ಒಂದು ಅದ್ಭುತವಾದ ವಾತಾವರಣ ಬಂಧುಗಳು ಅಂತಂದ್ರೆ, ಅದೊಂದು ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಆತರ ಒಂದು ಅಟ್ಮಾಸ್ಫಿಯರ್ ಇತ್ತು. ಈ ವಿಷಯವನ್ನ ನಾನು ಹೇಳಬೇಕಿಲ್ಲ. ನಾನು ಹೇಳಿದಾಗಲೇ ಜನವರಿಯಲ್ಲಿ ಜಾಯ್ನ್ ಆಗಿತ್ತೆ, ಜುಲೈಯಲ್ಲಿ ನಾವಿದೀವಿ ಅಂದ್ರೆ 6 ತಿಂಗಳ ಸರ್ವಿಸ್ ನಂದು. ಜಸ್ಟ್ 6 ತಿಂಗಳ ಸರ್ವಿಸ್ ಅಲ್ಲಿ ನನಗೆ ಅವಾಗ 25 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಾಮಾನ್ಯವಾದ ಸಂಗತಿ ಅಲ್ಲ. ಅದು ಒಂದು ಬಲಿಷ್ಠವಾದ ಒಬ್ಬ ಲೀಡರ್ ಅಷ್ಟೇ ಇದು ಮಾಡ್ಲಿಕ್ಕೆ ಸಾಧ್ಯ. ನನಗೆ ಸರ್ವಿಸ್ ಕಡಿಮೆ ಇದೆ, ನನಗೆ ಏಜ್ ಕಡಿಮೆ ಇದೆ ಅಂತ ನಮ್ಮ ಕಮಾಂಡಿಂಗ್ ಆಫೀಸರ್ ನನ್ನ ಕಳ್ಸಕ್ ರೆಡಿ ಇರಲಿಲ್ಲ. ಆದ್ರೂ ಕೂಡ ನಾನು ವಾಲಂಟಿಯರ್ ಮಾಡಿದೆ, ನನಗೆ ನೀವು ಕಳಿಸ್ಲೇಬೇಕು ಸರ್, ನನಗೊಂದು ಅವಕಾಶ ಕೊಟ್ಟು ನೋಡಿ ಅಂತಂದು ಹೇಳಿದ ಕಾರಣ ನನಗೆ ಒಂದು ಅವಕಾಶ ಸಿಕ್ತು. ಜುಲೈ 4ನೇ ತಾರೀಕು ನಾವು ಬೆಟ್ಟವನ್ನ ಹತ್ತಲಿಕ್ಕೆ ಶುರು ಮಾಡ್ತೀವಿ. ರಾತ್ರಿ ಹೊತ್ತು ಒಂದು ಬೆಟ್ಟವನ್ನ ಅಟ್ಯಾಕ್ ಮಾಡ್ತೀವಿ ಅಂತಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ಇರ್ತಾರೆ, ಹಾಗಿರಲ್ಲ, ಒಂದು ಸುಮಾರು ಒಂದು ದೊಡ್ಡ ಬೆಟ್ಟ ಅದು. ಎಲ್ಲೆಲ್ಲಿ ನಾವು ಹತ್ಲಿಕ್ಕೆ ಸಾಧ್ಯನೇ, ಎಲ್ಲೆಲ್ಲಿ ರಿಜ್ ಲೈನ್ ಇರುತ್ತೋ ಅಲ್ಲಿ ಅವ್ರು ಬಂಕರ್ ಮತ್ತೆ ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ನಾವು ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಮಾಡ್ತಾ ತುದಿವರೆಗೂ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಅಟ್ಯಾಕ್ ಶುರು ಮಾಡ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ನಾವು ಎಲ್ಲಿವರೆಗೂ ಬಂದಿರ್ತೀವಿ ಅಂದ್ರೆ, ನಾನು ಮೊದಲನೇ 3 ಬಂಕರ್ ಅನ್ನ ಕಾಣಿಸ್ಕೊಂತೀನಿ, ಮೊದಲನೇ 3 ಬಂಕರ್ ಅನ್ನ ಕಂಡಿಡ್ತೀನಿ. ಆ 3 ಬಂಕರ್ ನೋಡಿದಾಗ ನನಗೆ ಅನ್ಸುತ್ತೆ, ನಾವು 120 ಜನ ಇದೀವಿ, ನಮ್ಮ ಶತ್ರುಗಳಿಗೆ ನಾವು ಅಟ್ಯಾಕ್ ಅನ್ನ ಶುರು ಮಾಡಿದೀವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಕತ್ತಲಲ್ಲಿ ಮೇಲೆ ಬರ್ತಾ ಇದೀವಿ. ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ, ಅವ್ರು ಎಚ್ಚರಾಗಿ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮಗೊಂದು ಅಟ್ಯಾಕ್ ಮಾಡೋ ಅವಕಾಶ ಇರಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, 120 ಜನ ಒಂದೇ ಸಲ ಅಟ್ಯಾಕ್ ಮಾಡೋದು ಬೇಡ, ಒಂದು 10 ಜನನ್ನ ಸೆಲೆಕ್ಟ್ ಮಾಡ್ತೀನಿ. 10 ಜನದಲ್ಲಿ ಎಡಗಡೆ ಬಂಕರ್ನ 3 ಜನ ಅಟ್ಯಾಕ್ ಮಾಡಬೇಕು, ಮಧ್ಯದ ಬಂಕರ್ನ ನಾನು ಮತ್ತೆ 3 ಜನ ಅಟ್ಯಾಕ್ ಮಾಡ್ತೀವಿ, ಪ್ಲಸ್ ಬಡಗಡೆ ಬಂಕರ್ನ ಒಂದು 3 ಜನ ಅಟ್ಯಾಕ್ ಮಾಡ್ಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು, ಅವರಿಗೆ ನಮ್ಮ ಶತ್ರುಗಳಿಗೆ ಬಂಕರ್ ಅಲ್ಲಿ ಏನು ಕುತ್ಕೊಂಡಿರ್ತಾರೋ ಅವರಿಗೆ ಗೊತ್ತಾಗದಾಗೆ ತೌಳ್ತಾ ತೌಳ್ತಾ ತೌಳ್ತಾ ಸೌಂಡ್ ಮಾಡ್ಲಿಲ್ದಂಗೆ ಹೋಗ್ಬೇಕು. ಎಡಗಡೆ ಬಂಕರ್ಗೆ ಅಟ್ಯಾಕ್ ಮಾಡೋ ಟೀಮ್ ಅಲ್ಲಿ ಜಾಯ್ನ್ ಆಗುತ್ತೆ, ಮಧ್ಯದ ಬಂಕರ್ನ ನಾನು ಟೀಮ್ ಜೊತೆಗೆ ಜಾಯ್ನ್ ಆಗ್ತೀನಿ, ರೈಟ್ ಸೈಡ್ ಬಂಕರ್ಗೆ ರೆಡಿ ಆಗ್ತಾರ ಅವರು. ಆದ ತಕ್ಷಣ ನಾನು ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂತ ನಾವು 3 ಟೀಮ್ಗಳು ಒಂದೇ ಸಲ ಏಕಾಏಕಿಯಾಗಿ ನಮ್ಮಲ್ಲಿದ್ದಂತ ಹ್ಯಾಂಡ್ ಗ್ರೆನೇಡ್ ಅನ್ನ ತೆಗೆದು ಅದರಲ್ಲಿ ಎಸಿಬೇಕು, ನಮ್ಮಲ್ಲಿದ್ದಂತ ವೆಪನ್ ಅನ್ನ ತೆಗೆದು ಅದರಲ್ಲಿ ಫೈರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. 2 ಟೀಮ್ ಹೋಗುತ್ತೆ, ನನ್ನ ಟೀಮು ರೀಚ್ ಆಗುತ್ತೆ, ಅವು 2 ಟೀಮ್ ರೀಚ್ ಆಗಿದ್ದಾವೆ. ಅವು 2 ಟೀಮ್ ರೀಚ್ ಆಗಿದ್ದನ್ನ ನೋಡಿ ನಮ್ಮ ಟೀಮು ರೀಚ್ ಆದ್ಮೇಲೆ ನಾನು ಒಂದೇ ಒಂದು ಸಿಗ್ನಲ್ ಅನ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನೀವು ಇಮ್ಯಾಜಿನ್ ಮಾಡಿ, ಕಗ್ಗತ್ಲಿದೆ, ಆಮೇಲೆ ಪಿನ್ ಡ್ರಾಪ್ ಸೈಲೆಂಟ್, ರಾತ್ರಿ ಹೊತ್ತಲ್ಲಿ ಗಾಳಿ ಜೋರಾಗಿ ಬೀಸೋದ್ರಿಂದ ಸಣ್ಣ ಸಣ್ಣ ಸೌಂಡ್ಗಳು ಕೇಳ್ತಾನು ಇಲ್ಲ. ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಹೆಂಗಾಯ್ತು ಅಂತಂದ್ರೆ, ನಮ್ಮಲ್ಲಿ ಇದ್ದಂತ ಗ್ರನೇಡ್ ಅನ್ನ ತೆಗೆದು ಎಸಿತಾ ಇದೀವಿ, ಒಂದೇ ಸಲ ಸ್ಫೋಟ ರೆಡಿ ಆಗುತ್ತೆ, ಫೈರ್ ಮಾಡ್ತಿದ್ವಿ. ಅಷ್ಟೊಳಗೆ ಮೇಲ್ ಕೂತಂತ ಪಾಕಿಸ್ತಾನಿಗೆ ಗೊತ್ತಾಗ್ಬಿಡ್ತು ನಾವು ಅಟ್ಯಾಕ್ ಮಾಡ್ತಿದ್ವಿ ಅಂತ, ಅವರು ಕೂಡ ಫೈರ್ ಮಾಡ್ತಾ ಇದಾರೆ. ಕತ್ಲಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಫೈರ್ ಮಾಡೋದು, ಆ ಬುಲೆಟ್ಗಳು ಹಾರೋದು, ಗ್ರನೇಡ್ಗಳು ಸಿಡಿಯೋದು ಎಲ್ಲಾ ಕಡೆ ಕಾಣ್ತಾ ಇದೆ. ಬಟ್ ನಮ್ಮ ಅದೃಷ್ಟವಶ ಏನಂತಂದ್ರೆ, ಈ 3 ಬಂಕರ್ ಅಲ್ಲಿ ಇದ್ದಂತ ಜನರು ಮಲಗಿದ್ರು, ಅವ್ರು ಎದ್ದು ರಿಯಾಕ್ಟ್ ಮಾಡಿ ಅವ್ರ ವೆಪನ್ ಅನ್ನ ತಗೊಂಡು ಅವ್ರ ಗನ್ ಅನ್ನ ಎತ್ಕೊಂಡು ನಮಗ್ ಫೈರ್ ಮಾಡಕ್ಕಿಂತ ಮುಂಚೆ ಅಲ್ಲಿದ್ದಂತ ಅವ್ರನ್ನ ನ್ಯೂಟ್ರಲೈಸ್ ಮಾಡ್ಬಿಡ್ತೀವಿ, ಅವ್ರ ಧ್ವಂಸ ಮಾಡ್ಬಿಡ್ತೀವಿ. ಅಲ್ಲಿ ಧ್ವಂಸ ಮಾಡಿದ ನಂತರ ಅವ್ರನ್ನ ಸ್ಯಾನಿಟೈಸ್ ಮಾಡ್ಬೇಕು. ಏನು ಅಂತಂದ್ರೆ, ನೀವು ಆ ಬಂಕರ್ ಒಳಗೆ ಹೋಗಕ್ ಆಗಲ್ಲ, ಶತ್ರುಗಳ ಶವಗಳು ಬಿದ್ದಿದ್ದಾವೆ, ಅದನ್ನ ತೆಗೆದು ಆಚೆ ಹಾಕ್ಬೇಕು. ನೀವು ಅಲ್ಲಿ ಹೋಗಿ ಕುತ್ಕೊಳಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಆ ರಕ್ತ ಎಲ್ಲ ಬಿದ್ದಿದೆ, ಐಸ್ ತೆಗೆದು ಅದ್ರ ಮೇಲೆ ಹಾಕಿದ್ರೆ ಅದೊಂದ್ ಸ್ವಲ್ಪ ಕರಗಿದಂಗ್ ಆಗುತ್ತೆ, ತೊಳೆದಂಗ್ ಆಗುತ್ತೆ, ನಮ್ಮ ಅವ್ರೇನಾದ್ರೂ ಮೈಂಡ್ ಸಡಗಿಟ್ಟಿದಾರ ಇದನ್ನೆಲ್ಲ ನೋಡ್ಬೇಕು. ಇದನ್ನೆಲ್ಲ ನೋಡ್ತಾ ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ವಿ, ಆ ಬಾಡಿಗಳನ್ನೆಲ್ಲ ಹೊರಗೆ ಹಾಕ್ತಾ ಇದ್ವಿ. ಅವಾಗ ನಾನು ಏನ್ ಕಂಡೆ ಅಂತಂದ್ರೆ, ಬೆಳಕು ಆಗ್ತಾ ಬರ್ತಾ ಇದೆ, ನಾನು ಬಲಗಡೆ ಎಡಗಡೆ ತಿರುಗಿ ನೋಡ್ತಾ ಇದ್ದೀನಿ ಎಲ್ಲ ಸರಿ ಒಳಗೆ ಆಗಿದೇನೋ ಇಲ್ಲೋ ಅಂತ ನೋಡ್ಬೇಕಾದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದು ಬಿಟ್ಟಿದ್ದಾರೆ. ಅವ್ರ ಕೈ ಅದೋ ತರ ಟ್ವಿಸ್ಟ್ ಆಗ್ಬಿಟ್ಟಿದೆ, ಕಾಲು ಯಾವ್ದೋ ತರ ಮರ್ಚ್ಕೊಂಡಿದೆ. ಅವ್ರು ನೋಡಿದ ತಕ್ಷಣ ತಲೆ ಹೇಳ್ತಾ ಇದೆ ಅವ್ನು ಬದುಕಿಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಆಸೆ ಇದೆ, ಅವನಿನ್ ಏನಾದ್ರು

ಮಾಡಿ ಬದುಕ್ಸನ, ಅವ್ನ ಏನನ್ನಾದ್ರೂ ಮಾಡಿ ಕೆಳಗಡೆ ಕಳಿಸಿ, ಡಾಕ್ಟರ್ ಹತ್ರ ಕಳಿಸಿ ಅವನ್ ಬದುಕ್ಸನ ಅಂತ ಓಡ್ ಬರ್ತಾ, ಅವನ ಹತ್ರ ಕೆಳಗಡೆ ಓಡ್ ಬಂದೆ ನಾನು. ಓಡ್ ಬಂದ ಎಳೆ ಬಿಸಿಲು ಅಂತ, ಅವಾಗಿನ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಎಳೆ ಬಿಸಿಲು ಅವನ ತಲೆ ಮೇಲೆ ಬೀಳ್ತಾ ಇದೆ. ಅವನ್ನ ಹಿಂಗ್ ಟ್ವಿಸ್ಟ್ ಮಾಡಿ ನೋಡ್ತೀನಿ, ಶ್ಯಾಮ್ ಸಿಂಗ್ ನನ್ ಬಡಿ ಅಂತ ಏನ್ ಹೇಳಿದ್ನಲ್ಲ ಅವ್ನ್ ತಿರ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಗುಂಡು ತಗೊಂಡ್ಬಿಟ್ಟಿದೆ ನೋಡಿ. ಅವಾಗ ಇಷ್ಟು ಬೇಜಾರಾಯ್ತು ನನಗೆ, ಇಷ್ಟು ಸಂಕಟ ಆಗ್ತಿತ್ತು ನನಗೆ ಅಂತಂದ್ರೆ, ಆ ವ್ಯಕ್ತಿ ಒಂದು ಅವಕಾಶ ಇತ್ತು, ಅವನ್ ಬರ್ಲಿಲ್ದಂಗ್ ಇರ್ಬೋದಾಗಿತ್ತು, ಅವನ್ ಆರಾಮಾಗಿ ರೆಸ್ಟ್ ತಗೋಬೋದಾಗಿತ್ತು. ಬಟ್ ಆದ್ರೂ ಕೂಡ ನಾನೊಬ್ಬ ನನ್ನ ಬಡಿ ನನ್ನ ಸಹಾಯಕ್ ನನ್ನನ್ನು ಒಬ್ಬರನ್ನೇ ಕಳಿಸ್ಕೊಡಬಾರದು ಅನ್ನೋ ಕಾರಣದಿಂದ ಅವನು ಬರ್ತಾನೆ. ಅವನು ಬಂದು ತನ್ನ ಪ್ರಾಣಾರ್ಪಣೆಯನ್ನ ಮಾಡ್ತಾನೆ. ಎಷ್ಟು ದುಃಖ ಆಗ್ತಿದೆ ನನಗೆ ಅಂತಂದ್ರೆ, ಇನ್ನೂ ಒಂದು ದುಃಖ ಏನು ಅಂತಂದ್ರೆ, ನಾನು ಹಾಸ್ಪಿಟಲ್ ಇದ್ದಾಗ ಗೊತ್ತಾಯ್ತು ನನಗೆ, ಅವನೊಂದು ಚಿಟ್ ಬರೆದಿಟ್ಕೊಂಡಿದ್ದಂತೆ, ಆ ಚಿಟ್ಟೆಲ್ಲ ಬರ್ದಿದ್ದಂತೆ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ದುಶ್ಮನ್ ಕೋ ಮಾರೇ ಬಿನಾ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ಮೌತ್ ಕೆ ಬಿನಾ ಅಂತ. ನೋಡಿ, ಈ ತರ ಒಂದು ಬಾಂಧವ್ಯ ಆರ್ಮಿದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅವನಿಗೆ ಒಂದು ವಿಪರ್ಯಾಸ ನೋಡಿ, ನನಗೊಂದು ಒಂದು ಅಳು ಬರ್ತಾ ಇದೆ, ಬಟ್ ಕಣ್ಣೀರ್ ಹಾಕೋದನ್ನ ತಡಿತಾ ಇದ್ದೀನಿ. ಯಾಕಂದ್ರೆ ನಾನು ಒಬ್ಬ ಟೀಮ್ ಲೀಡರ್ ಆಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ, 100 ಜನ ನನ್ನ ಸೈನಿಕರು ನನ್ನ ನೋಡ್ತಿದ್ರೆ, ಅವ್ರು ಎಲ್ಲಿ ಯುದ್ಧವನ್ನ ಆಡೋ ಹುಮ್ಮಸ್ಸನ್ನ ಕಳ್ಕೊಂಡ್ಬಿಡ್ತಾರ ಅನ್ನೋ ಕಾರಣದಿಂದ ಒಂದು ಕಣ್ಣೀರ್ ಕೂಡ ಹಾಕಕ್ ಆಗ್ಲಿಲ್ಲ ನನ್ಗೆ. ಆ ಶ್ಯಾಮ್ ಸಿಂಗ್ ಅನ್ನ ಶ್ಯಾಮೆನ ಕೆಳಕ್ ಕಳಿಸ್ತೀನಿ, ಕೆಳಕ್ ಕಳಿಸಿ ಮತ್ತೆ ಯುದ್ಧವನ್ನ ಮುಂದುವರ್ಸಲೇಬೇಕು. ಯಾಕಂದ್ರೆ ಈ ತರ ಘಟನೆಗಳು ನಡೀತಾನೆ ಇರ್ತವೆ. ನಾವು ಯುದ್ಧವನ್ನ ಮುಂದುವರ್ಸ್ತೀವಿ, 4ನೇ ತಾರೀಕು ರಾತ್ರಿ ಯುದ್ಧ ಶುರು ಆಗಿದೆ, 5ನೇ ತಾರೀಕು ಬೆಳಗಿನ ಜಾವ ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಬೆಳಗಿನ ಜಾವ 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾ ಇದೆ. ನಾವು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಲ್ಲಿ ಓಡ್ತಾ ಇದೀವಿ ಅಂದ್ರೆ ಅಷ್ಟು ಹತ್ರ ಹೋಗ್ತಾ ಇದೀವಿ ಅಂತ, ಅಲ್ಲಿಂದ ಇನ್ನೊಂದು ಬಂಕರ್ ವಶ ಪಡಿಸ್ಕೊಂತಾ ಇದೀವಿ ಅಂತಂದ್ರೆ ಅಷ್ಟು ಹತ್ರ ಹೋಗ್ತಿದೀವಿ ಅಂತ. ಹಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ನಾವು ಮುಂದೆ ಹೋಗ್ತಾ ಇದೀವಿ. 6ನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಕಮಾಂಡಿಂಗ್ ಆಫೀಸರ್ ಅಂದ್ರೆ ಕೆಳಗಡೆ ಕುಂತ ನಮ್ಮ ಕಮಾಂಡಿಂಗ್ ಆಫೀಸರ್ ಒಂದು ರೇಡಿಯೋ ಸೆಟ್ ಅಂತ ಇರುತ್ತೆ ನಮ್ಮ ಕಮ್ಯುನಿಕೇಶನ್ ಗೆ, ಆ ರೇಡಿಯೋ ಸೆಟ್ ಅಲ್ಲಿ ಅವ್ರೊಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಅವ್ರು ಹೇಳ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, 2 ದಿನ ಕಳೆದು ಹೋಗಿದೆ, ನಿಮಗೇನಾದ್ರೂ ಊಟಕ್ಕೆ ಕಳ್ಸಿಕೊಡ್ಲಾ ಅಂತ. ಬಟ್ ನನಗೆ ಗೊತ್ತು, ಊಟ ಬರ್ಬೇಕಂದ್ರೆ ಫುಲ್ ಕೆಳಗಡೆಯಿಂದ ಬರಬೇಕು. ನಾವ್ ಏನ್ ಮಾಡಿರ್ತೀವಿ ಅಂದ್ರೆ, ಯುದ್ಧಕ್ಕೆ ಹೋಗಿಂತ ಮುಂಚೆ ಆ ಮಧ್ಯ ಭಾಗದಲ್ಲಿ ಒಂದಿಷ್ಟು ಅಮ್ಯುನೇಷನ್ ಅಂದ್ರೆ ಗುಂಡು ಮದ್ದುಗಳನ್ನ ಸ್ಟೋರ್ ಮಾಡಿಟ್ಟಿರ್ತೀವಿ. ಅಂದ್ರೆ ಈ ಹೋರಾಡ್ತಾ ಹೋರಾಡ್ತಾ ನಮ್ಮಲ್ಲಿ ಕಡಿಮೆ ಆದ್ರೆ ಅವನ್ನ ಈಸಿಯಾಗಿ ಅಲ್ಲಿಂದ ತರ್ಸ್ಕೋಬಹುದು, ಹತ್ತಿರದಲ್ಲಿ ತರ್ಸ್ಕೋಬಹುದು ಅಂತ. ಹಾಗಾಗಿ ನನಗ್ ಗೊತ್ತಿತ್ತು, ನಮಗೆ ಹೋರಾಡ್ತಾ ಹೋರಾಡ್ತಾ ಕಡಿಮೆ ಆಗ್ತಾ ಇದೆ ಗುಂಡು ಮದ್ದುಗಳು. ಹಾಗಾಗಿ ನಾನು ರೇಡಿಯೋ ಸೆಟ್ ಅಲ್ಲಿ ಹೋಗಿ ಮತ್ತೆ ಹೇಳ್ತೀನಿ, ಸರ್ ನೀವು ಊಟ ಚಿಂತೆ ಬಿಟ್ಬಿಡಿ, ನಮ್ಮೊಂದಿಷ್ಟು ಕೆಲವೊಂದಿಷ್ಟು ಗುಂಡು ಮದ್ದುಗಳು ಖಾಲಿ ಆಗ್ತಾ ಇದ್ದಾವೆ, ಅದನ್ನ ಕಳ್ಸ್ಕೊಡಿ ಅಂತ. ನೀವು ಅನ್ಕೊಂತ ಇರ್ಬೋದು, ನಿಮಗೆ ಸುಸ್ತಾಗಿಲ್ವಾ, ನೀ 2 ದಿನ ಊಟ ಮಾಡಲಿಲ್ಲ, ಹೋರಾಡ್ತಾ ಇದ್ರ, ರಾತ್ರಿ ನಿದ್ದೆ ಇಲ್ಲ, ಗುಂಡೆಲ್ಲ ಸಿಡಿತಾ ಇದೆ, ಆದ್ರೂ ಕೂಡ ನಿಮ್ ಹೊಟ್ಟೆ ಹಸಿವಾಗ್ಲಿಲ್ವಾ, ನಿಮ್ ತಿನ್ನಂಗಾಗ್ಲಿಲ್ವಾ ಅಂತ. ಬಂಧುಗಳೇ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ದೈಹಿಕವಾಗಿ ಏನಾಗ್ತೀರ ಸುಸ್ತ ಆಗ್ಬೋದು, ಮಾನಸಿಕವಾಗಿ ಸುಸ್ತು ನಾನು ಜಾಸ್ತಿ ಆಗ್ತಾ ಇದ್ದೆ. ಯಾಕಂತಂದ್ರೆ ನಮ್ಮ ಸೈನಿಕನ ಒಬ್ಬನಿಗೆ ಹೊಟ್ಟೆಗೆ ಗುಂಡು ತಗಲಿದೆ, ಒಂದು ಶೆಲ್ ಅಂತ ಸಿಡಿದಾಗ ಆ ಸ್ಪ್ಲಿಂಟರ್ ಬಂದು ಹೊಟ್ಟೆ ಕಟ್ ಆಗ್ಬಿಟ್ಟಿದೆ, ಅದರಿಂದ ಇಂಟೆಸ್ಟೈನ್ ಹೊರಗೆ ಬಂದಿದೆ, ಅದನ್ನ ಒಳಗ್ ಹಾಕಿ ತುಂಬಕ್ ನೋಡ್ತಾ ಇದ್ದೀವಿ. ಅವಾಗ ಅವ್ನು ಕೇಳ್ತಾನೆ, ಸಾಬ್ ಮೈ ಜಿಂದಾ ತೋರ್ ಹೋಂಗನ, ನಾನು ಬದುಕ್ತೀನಲ್ಲ, ನನ್ನ ತಂದೆ ತಾಯಿನ ನಾನ್ ನೋಡ್ತೀನಲ್ಲ, ನನ್ನ ಮಕ್ಕಳನ್ನ ನಾನು ನೋಡ್ತೀನಲ್ಲ ಅಂತ ಕೇಳಿದಾಗ ಎಷ್ಟು ಸಂಕಟ ಆಗುತ್ತೆ ಅಂತಂದ್ರೆ, ಒಬ್ಬ ಸೈನಿಕನಿಗೆ 2 ಕಾಲಿ ಗುಂಡು ಬಿದ್ದ್ಬಿಟ್ಟಿದೆ, ಅವ್ನಿಗೆ ಎದ್ದಳಕ್ ಆಗ್ತಾ ಇಲ್ಲ, ನಿಂದ್ರಕ್ ಆಗ್ತಾ ಇಲ್ಲ, ಅವನನ್ನ ನಾವು ಸ್ಟ್ರೆಚ್ ಅಲ್ಲಿ ಮಲಗಿಸಿದೀವಿ, ಕೆಳಕ್ ಕಳಿಸ್ತಾ ಇದ್ದೀನಿ. ಅವಾಗ ಅವ್ನು ಹೇಳ್ತಾನೆ, ಸಾಬ್ ಮುಜೆ ಮಾಫ್ ಕರ್ದೇನ, ನನ್ನ ಕ್ಷಮಿಸ್ಬಿಡಿ, ಕೊನೆಯವರೆಗೂ ನಿಮ್ ಜೊತೆ ಇರಕ್ ಆಗ್ಲಿಲ್ಲಲ್ಲ, ನನ್ ಕ್ಷಮಿಸ್ಬಿಡಿ ಅಂತಂದಾಗ ಅವಾಗ ಮಾನಸಿಕವಾಗಿ ಕೂಗ್ ಹೋಗ್ತೀವಿ. ನೀವು ಅನ್ಕೊಂತಾ ಇರ್ಬೋದು ಊಟ ಆದ್ರೂ ಏನಾದ್ರೂ ಬೇಕಲ್ಲ ಅಂತ. ಜುಲೈ ತಿಂಗಳಲ್ಲೂ ಹಿಮ ಇರುತ್ತೆ, ಮೇಲಿನ ಭಾಗ ಜುಲೈ ತಿಂಗಳಲ್ಲಿ ಹಿಮದ ಮೇಲಿನ ಭಾಗ ಏನಿರುತ್ತೆ ಅದು ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅದ್ರ ಮೇಲೆ ನೀವು ಓಡಿರ್ತೀರ, ಶೆಲ್ಲಿಂಗ್ ಆಗಿರುತ್ತೆ, ಗುಂಡು ಯಾರು ಗೊತ್ತಾಗಲಿರುತ್ತೆ, ರಕ್ತ ಸೋರಿರುತ್ತೆ. ಹಾಗಾಗ ಗಲೀಜ್ ಏನಾಗಿರುತ್ತಲ್ಲ, ಆ ಹಿಮದ ಗಲೀಜ್ ಮೇಲಿನ ಭಾಗವನ್ನ, ಮೇಲಿನ ಭಾಗ ಎಲ್ಲ ಫುಲ್ ತೆಗಿತಾ ಇದ್ವಿ. ಕೆಳಗಿನ ಭಾಗ ಏನ ರಿಲೇಟಿವ್ಲಿ ಒಂದ್ಸಲ ಬೆಳ್ಳಿಗೆ ಫ್ರೆಶ್ ಅನಿಸ್ತಿತ್ತು, ಅದನ್ನ ಬಾಯಲ್ಲಿ ಹಾಕೊಂತಾ ಇದ್ವಿ. ಹೌದು, ನಮ್ಮ ಹೊಟ್ಟೆಯಲ್ಲಿ ಏನೋ ಹೋದ್ರು ನಾವು ಏನೋ ತಿಂದ್ವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ. ಸೊ ಈ ತರ ನಾನು ಇವಾಗ ಮೆಸೇಜ್ ಕೊಟ್ಟೆ, ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ ಅಂತ. ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಟೀಮ್ ಜೊತೆಗೆ ಬಂದು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಾಗ ಬಂದುಗಳೇ ಒಂದು ಹೊಸ ಹುಮ್ಮಸ್ಸಿಂದ ಹೋರಾಟವನ್ನ ಶುರು ಮಾಡ್ತೀವಿ. ನಾನು 7ನೇ ತಾರೀಕು ಬೆಳಗಿನ ಜಾವಕ್ಕೆ ಸ್ಟ್ರೇಟ್ ಅವೇ ಬರ್ತೀನಿ. 7ನೇ ತಾರೀಕು ಬೆಳಗಿನ ಜಾವ ನಾವು 4ನೇ ತಾರೀಕು ರಾತ್ರಿ ಅಟ್ಯಾಕ್ ನ ಶುರು ಮಾಡಿದ್ದು, 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ಇಡೀ ದಿನ ರಾತ್ರಿ, 6ನೇ ತಾರೀಕು ಇಡೀ ದಿನ ರಾತ್ರಿ ಯುದ್ಧ ಆಗುತ್ತೆ, 7ನೇ ತಾರೀಕು ಬೆಳಗಿನ ಜಾವ ಎಲ್ಲೂರಿಗೂ ಹೋಗಿದೀವಿ ಅಂದ್ರೆ, ಇನ್ನು ಅವ್ರ ಪಾಕಿಸ್ತಾನದ ವಶದಲ್ಲಿ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದನ್ನ ಗೆದ್ರೆ ನಾವು ಆ ಬೆಟ್ಟವನ್ನ ಗೆದ್ದಾಗುತ್ತೆ.
ನನ್ನ ಕೈಲಿ ಒಂದು EK-47 ನನ್ನ ಗನ್ ಪರ್ಸನಲ್ ವೆಪನ್ ಅಂತ ಹೇಳ್ತೀವಿ, EK-47 ನನ್ನ ಕೈಲಿ ಗನ್ ಇತ್ತು, ಬಲಗಡೆ ಒಂದು ದೊಡ್ಡ ಬಂಕರ್, ಬಲಗಡೆ

ದೊಡ್ಡ ಬಂಡೆಗಲ್ಲು, ಬಂಡೆಗಲ್ ಆಚೆ ಪಾಕಿಸ್ತಾನದ ಕೊನೆ ಬಂಕರ್ ಇತ್ತು. ನಂಗೆ ಯಾವಾಗ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡ್ ಅನ್ನ ಎಸಿತಾರೆ. ನಿಮ್ಗೆ ಹ್ಯಾಂಡ್ ಗ್ರೆನೇಡ್ ಅಂದ್ರೆ ಪಿಕ್ಚರ್ ಅಲ್ಲೆಲ್ಲ ನೋಡಿರ್ತಾರ ಅನ್ಕೊಂತೀನಿ, ಪಿನ್ ತೆಗೆದಿದ್ದಾರ ಎಸಿತಾರಲ್ಲ ಕೈ ಬಾಂಬು ಅಂತ ಹೇಳ್ತೀವಿ ಅದನ್ನ ಎಸಿತಾರೆ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಅಂದ್ರೆ ನನ್ನ ಕಾಲೆದುರಿಗೆ ಬಂದು ಬೀಳುತ್ತದೆ. ಆ ಕಾಲೆದುರಿಗೆ ಬಿದ್ದಾಗ ನನಗೆ ಎದ್ದು ಓಡಕ್ ಅವಕಾಶ ಇಲ್ಲ, ಯಾಕಂದ್ರೆ ಎದ್ದು ಓಡಕ್ ಹೋದ್ರೆ

ಪಿನ್ ತೆಗೆದು ಎಸೆದಾಗ ಅಲ್ಲಿ ಬೀಳ್ಬೇಕು, ಆ ಶತ್ರುಗಳು ಜಾಸ್ತಿ ಪೆಟ್ಟು ಬೀಳ್ಬೇಕು ಅನ್ನೋ ಕಾರಣದಿಂದ 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಗ್ರನೇಡ್ ಇಲ್ಲಿ ಏನಾದ್ರು ಬಿದ್ದು ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ 5-10 ಮೀಟರ್ ಎಲ್ಲ ಚಿದ್ರ ಚಿದ್ರ ಆಗುತ್ತೆ. ಅಂತ ಗ್ರನೇಡ್ ಬಂದು ನನ್ನ ಕಾಲ ಹತ್ರ ಬಿತ್ತಿದೆ. ನನಗೆ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ನೀವು ಏನೇ ಮಾಡ್ಬೇಕಂದ್ರು ಆ 4 ಸೆಕೆಂಡ್ ಅಲ್ಲಿ ಮಾಡ್ಬೇಕು ಅಂತ. ಹಾಗಾಗಿ ನಾನು ಅದನ್ನ ಅಲ್ಲಿಂದ ಎದ್ದು ಓಡಕ್ಕೂ ಹೋಗಲ್ಲ. ತು ಇದ್ದಿದ್ದು ಒಂದೇ ಒಂದು ಅವಕಾಶ, ಅದನ್ನ ಎತ್ಕೊಂಡೆ ವಾಪಸ್ ಎಸೆಯಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಒಂದು ಹಬ್ಬದಲ್ಲಿ ಪಟಾಕಿ ಹೊಡಿತೀರ ಅಂದ್ರೆ ಎಷ್ಟು ದೂರ ಓಡಕ್ತೀರ, ಬಟ್ ಲೈವ್ ಗ್ರನೇಡ್ ಕಿಲ್ಲಿಂಗ್ ರೇಡಿಯಸ್ 5-10 ಮೀಟರ್ ಇರುವಂತ ಒಂದು ಕೈ ಬಾಂಬನ್ನ ಎತ್ಕೊಂಡು ವಾಪಸ್ ಎಸೆಯಲಿಕ್ಕೆ ಹೋದೆ. ನೀವು ಅಪ್ರಿಷಿಯೇಟ್ ಮಾಡ್ತೀರಾ, ನೀವ್ ಏನಾದ್ರು ಒಂದು ಕಲ್ಲನ್ನ ನೀವ್ ಚೆಂಡನ್ನ ಎಸಿಬೇಕು ಅಂತಂದ್ರೆ ಒಂದು ಪ್ರಾಪರ್ ಕೈ ಹಿಂಗ ಆಡಿಸಿದೆ, ಫುಲ್ ಕೈಯಿಂದ ಜೋರಾಗಿ ಚಿಮ್ಮಿದ್ರೆ ಮಾತ್ರ ಅದು ದೂರ ಆಗುತ್ತೆ. ಬಟ್ ನಾನು ಒಂದು ಚಿಕ್ಕ ಕನ್ಸ್ಟ್ರೈನ್ಡ್ ಸ್ಪೇಸ್ ಅಲ್ಲಿ ಕುತ್ಕೊಂಡಿರೋದ್ರಿಂದ ಎತ್ತು ವಾಪಸ್ ಎಸಿಲಿಕ್ಕೆ ಆಗ್ಲಿಲ್ಲ, ಅದನ್ನ ಕೈ ಫುಲ್ ಆಡ್ಸಕ್ ಆಗ್ಲಿಲ್ಲ. ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ, ಅದ ಬಂಡಗಲ್ಗೆ ಬಳಿತು, ಬಡಿದು ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಬಂಧುಗಳೇ, ಆ ಒಂದು 4 ಸೆಕೆಂಡ್ ಅಲ್ಲಿ 2-3 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ 1 odd second ಟು ಗೋ. ಆ 1-2 ಸೆಕೆಂಡ್ ಅಲ್ಲಿ ಇನ್ನೇನು ಗ್ರ್ಯಾಂಡ್ ಬ್ಲಾಸ್ಟ್ ಆಗುತ್ತೆ. ನನಗೆ 26-27 ವರ್ಷದ ಹಿಂದೆ ಆದಂತ ಘಟನೆ ಇರಬಹುದು, ಆ ಬಂಡಗಲ್ಲಿಗೆ ಬೆಳೆದಿದ್ದು, ಉಳಿ ಬಂದಿದ್ದು, ನಿಂತಿದ್ದು, ಸೌಂಡ್ ಮಾಡಿದ್ದು ಎಲ್ಲ ನೆನಪಿದೆ ನನಗೆ. ನಾನು ಏನನ್ನು ಬಣ್ಣಿಸಿ ವರ್ಣಿಸಿ ಹೇಳ್ತಾ ಇಲ್ಲ, ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ. ಅದು ಬಿದ್ದ ತಕ್ಷಣ ನಾನು ನಂಬ್ಕೊಂತೀನಿ, ನವೀನ್ ನೀನು ಬದುಕಲ್ಲ. ಯಾವಾಗ ನೀನು ಬದುಕಲ್ಲ, ನೀನು ಯಾವಾಗ ನಿಮ್ ತಂದೆ ತಾಯಿಗೆ ಸುದ್ದಿ ಹೋಗುತ್ತೋ ನವೀನ್ ಇನ್ನಿಲ್ಲ ಅಂತ ಅವರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕುತ್ಕೊಂಡ್ರೆ, ಗ್ರನೇಡ್ ಸಿಡಿದ್ರೆ ನನ್ನ ಮೇಲಿನ ಭಾಗ ಎಲ್ಲ ಚಿದ್ರೆ ಚಿದ್ರೆ ಆದ್ರೆ ಮನೆಗೆ ಏನಂತ ಕಳಿಸ್ತಾರೆ, ಏನು ಉಳಿದಿರೋದಿಲ್ಲ. ಕೆಲವೊಂದು ಎಲ್ಲೋ ಅಲ್ಲಿ ಇಲ್ಲಿ ಬಿದ್ದಂತ ಚದ್ರಿ ಚದ್ರಿ ಚಿದ್ರ ಚಿದ್ರ ಆಗಿ ಬಿದ್ದಂತ ಮಾಂಸ ತುಂಡುಗಳನ್ನ, ಎಲುಬು ತುಂಡುಗಳನ್ನ ಒಂದು ಗುಣಿ ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನಮ್ ತಂದೆ ತಾಯಿ ನನ್ ಕ್ಷಮಿಸ್ತಾರ? ಕೊನೆ ಪಕ್ಷ ನನ್ನ ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡಬಾರ್ದ ಅವರಿಗೆ ಅಂತಂದು ಆ ಬಂಡೆಗಲ್ ತುದಿ ಮತ್ತೆ ಒಂದು ಬಂಕರ್ನ ಎಡ್ಜಲ್ಲಿ ಒಂದು ಇಷ್ಟೇ ಇಷ್ಟು ಗ್ಯಾಪ್ ಇತ್ತು, ಅದ್ರಲ್ಲಿ ಜಿಗಿದ್ಬಿಟ್ಟೆ. ಜಿಗಿದ ತಕ್ಷಣ ಏನಾಯ್ತು, ಆ ಗ್ಯಾಪ್ ಸಣ್ಣದಿರೋದ್ರಿಂದ ಮೇಲಿನ ಭಾಗ ಬಂಡೆಗಲ್ ಹಿಂದೆ ಹೋಯ್ತು, ಕಾಲ್ಗಳ ಹೊರಗೊಳ್ಕೊಳತ್ತೆ, ಗ್ರನೇಡ್ ಸಿಡಿಯುತ್ತೆ. ಗ್ರನೇಡ್ ಸಿಡಿದಾಗ ಒಂದು 15 ನಿಮಿಷ ನಾನು ಬದುಕಿದಿನೋ, 15 ಸೆಕೆಂಡ್ ಬದುಕಿದಿನೋ ಸತ್ತಿದಿನೋ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟರಲ್ಲಿ ಬಂಕರ್ ನಾನು ಏನ್ ಕುತ್ಕೊಂಡಿದ್ದೆ ಅದು ಕೊಲಾಪ್ಸ್ ಆಗೋಗ್ಬಿಟ್ಟಿದೆ, ನಾನು ಕಿವಿಯಲ್ಲಿ ಗುಯ್ಬಿಟ್ಟು ಸೌಂಡ್ ಇದೆ, ಅಲ್ಲೆಲ್ಲ ಫುಲ್ ಡಸ್ಟ್ ಆಗ್ಬಿಟ್ಟಿದೆ, ಕಣ್ಬಿಟ್ರು ಏನು ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದ್ರ ಕೌಂಟರ್ ಅಟ್ಯಾಕ್ ಮಾಡಿದಾರೆ ಅಂದ್ರೆ ಓಡ್ ಬರ್ತಾ ಇದಾರೆ ನಮ್ಮ ಹತ್ರ ಓಡ್ ಬರ್ತಾ ಇರೋದನ್ನ ಎಲ್ಲೋ ಒಂದ್ ಕಡೆ ಕಿವಿಯಲ್ಲಿ ಕೇಳಿಸ್ತಾ ಇದೆ. ನಾನು ಮೊದಲನೇ ಬಾರಿಗೆ ಏನಾದ್ರು ಅನುಭವಿಸಿದ್ರೆ, ಕಂಡಿದ್ರೆ, ನೋಡಿದ್ರೆ, ಕೇಳಿಸ್ಕೊಂಡಿದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದಾರೆ ಪಾಕಿಸ್ತಾನ ಹತ್ರ, ಫೈರ್ ಮಾಡ್ತಾ ಮಾಡ್ತಾ ಎದುರಿಗೆ ಬಂದು ನಿಂತ್ಕೊಂತಾರೆ, ಫೈರಿಂಗ್ ಮಾಡೋದನ್ನ ನಿಲ್ಲಿಸ್ತಾರೆ. ಆ ಬಂಕರ್ ಏನ್ ಬಿದ್ದು ಹೋಗಿತ್ತು ಅದ್ರ ಎದುರಿಗೆ ನಿಂತ್ಕೊಂಡು, ನವೀನ್ ತು ಡರ್ನಾನೆ, ನೀನ್ ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಕಂಡುಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಎದುರು ನಿಂತ್ಕೊಂಡಿದ್ದಾರೆ. ಅವಾಗ ನನಗೆ ಅರಿವಾಯ್ತು, ಹೌದು ನಾನು ಬದುಕಿದ್ದೀನಿ, ನಾನಿನ್ನು ಜೀವಂತವಾಗಿದ್ದೀನಿ ಅಂತ. ನನಗದು ಎಲ್ಲಿಂದ ಧೈರ್ಯ ಹುಟ್ಕೊಂತು ಗೊತ್ತಿಲ್ಲ. ಎಡಗಡೆ ನಾನು AK-47 ಬಿದ್ದಿತ್ತು, ಅದನ್ನ ಎತ್ಕೊಂಡು ಆ ಪಾಕಿಸ್ತಾನದವ್ರ ಕಡೆಗೆ ಫೈರ್ ಮಾಡಕ್ ಶುರು ಮಾಡಿದೆ. ಕೆಳಗಡೆ ನನ್ನ ಜವಾನ್ಸ್ಗೂ ಗೊತ್ತಾಗಿತ್ತು, ನವೀನ್ ಸಾಬ್ಗೂ ಚೋಟ್ ಲಗಿ ಅವ್ರಿಗೂ ಪೆಟ್ಟು ಬಿದ್ದಿದೆ ಅಂತ. ಅವರು ಕೂಡ ಫೈರ್ ಮಾಡಕ್ ಶುರು ಮಾಡ್ತಾರೆ, ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ ಅನ್ನ ತಡಿತೀವಿ. ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ನನ್ನ ಕೈ ಹಿಡಿದು ಎಳಿತಾರೆ, ಎಳೆದು ಸುಮಾರು ದೂರ ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಇದರಲ್ಲಿ, ಶೇರ್ ಶಾ ಅಂತ ಒಂದು ಮೂವಿ ಬಂದಿತ್ತು, ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರ ಬಯೋಪಿಕ್ ಶೇರ್ ಶಾ ಅಂತ, ಅದರಲ್ಲಿ ಈ ಒಂದು ಸನ್ನಿವೇಶನ ಕ್ಯಾಪ್ಚರ್ ಮಾಡಿದ್ರೆ ನನಗೆ ಹೆಂಗ್ ಪೆಟ್ಟು ಬೀಳುತ್ತೆ, ನನಗೆ ಹೆಂಗೆ ಅವ್ರು ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಅಲ್ಲಿಂದ ಅವರು ತುಂಬಾ ಪೆಟ್ಟು ಬಿದ್ದಿರೋದ್ರಿಂದ ಎದ್ದಳಕ್ ಆಗ್ತಾ ಇಲ್ಲ, ನಿಂದ್ರಕ್ ಆಗ್ತಾ ಇಲ್ಲ, ನೀನ್ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಅವ್ರು ಮೇಲೆ ಓಡುತ್ತಾರೆ. ನಾನು ಕೆಳಗ್ ತವಳಕ್ ಸ್ಟಾರ್ಟ್ ಮಾಡ್ತೀನಿ, ಸುಮಾರೊಂದು 150 ಮೀಟರ್ ತವಳ್ತಿದ್ದೀನಿ. ತವಳ್ತಾ ತವಳ್ತಾ ತವಳ್ತಾ ಬಂದು ಒಂದು ಬಂಡೆಗಲ್ಲಿ ಹಿಂದ್ಗಡೆ ಕುತ್ಕೊಂಡು ಹಿಂತಿರುಗಿ ನೋಡಿದ್ರೆ ನಾನು ಎಲ್ಲೆಲ್ಲ ಕಾಲುಗಳನ್ನ ನನ್ನ ಎಳ್ಕೊಂಡು ಬಂದಿದ್ದೀನೋ ಅಲ್ಲಲ್ಲಿ ರಕ್ತದ ಕಲೆಗಳು ಕಾಣ್ತಾ ಇದೆ. ನನ್ನ ಬಲಗಾಲ್ ಫುಲ್ ಜೋತಾಡ್ತಾ ಇದೆ, ಹಿಂಗೆ ಯಾರಾದ್ರೂ ಹಿಡಿದಿಂಗ್ ಎಳೆದಿದ್ರೆ ಕಿತ್ಕೊಂಡು ಬೀಳಂಗ ಇದೆ, ಕಿತ್ಕೊಂಡು ಬರಂಗಿದೆ. ನನ್ನ ಜವಾನ ಬಂದು ಬರ್ತಾನೆ, ಹೆಗಲ್ ಮೇಲೆ ಹೊತ್ಕೊಂಡಿದ್ದಾನೆ, ಹೆಗಲ್ ಮೇಲೆ ತಗೊಂಡು ಒಂದು ಬಂಡೆಗಲಿಂದ ಇನ್ನೊಂದು ಬಂಡೆಗಲ್ ಓಡ್ತಾ ಇದ್ದಾನೆ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನಾನು ಕಾಲೇನಾದ್ರೂ ಕಿತ್ಕೊಂಡು ಬಿದ್ದುಬಿಡ್ತಾ, ಅದನ್ನ ತಗೊಂಡು ಹೋಗೋಣ ಕೆಳಗೆ ಹೋಗಿ ಡಾಕ್ಟರ್ ಕೊಟ್ಟು ಹೊಲಿಯಪ್ಪ ಅಂತ ಹೇಳೋಣ ಅಂತ. ಯಾಕಂದ್ರೆ ನನಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಏನ್ ಸಾಧ್ಯ ಏನ ಸಾಧ್ಯ ಅಂತ. ಸುಮಾರು ದೂರ ಈ ತರ ನನ್ನ ಕರ್ಕೊಂಡ್ ಬರ್ತಾನೆ. ಅಲ್ಲಿಂದ ಸ್ಮಾಲ್ ಆರ್ಮ್ಸ್ ಫೈರ್ ಅಂದ್ರೆ ಗುಂಡುಗಳು ಎಲ್ಲಿಂದ ಹಾರ ಆ ರೇಂಜ್ ಅನ್ನ ತಡಾಯ್ತೀವೋ ಅಲ್ಲಿಂದ ನನ್ನ ಸ್ಟ್ರೆಚರ್ ಅಲ್ಲಿ ಮಲಗಿಸ್ತಾರೆ. ಸ್ಟ್ರೆಚರ್ ಅಲ್ಲಿ ಮಲಗಿಸಿ ಕೆಳಗಡೆ ಕರ್ಕೊಂಡ್ ಬರಕ್ ಶುರು ಮಾಡ್ತಾರೆ. ಬಂಧುಗಳು ಎಂತ ಒಂದು ನರಕ ಯಾತನೆ ಇದು ಅಂತಂದ್ರೆ, ಇಬ್ಬರು ನಡೆಯೋದೇ ಕಷ್ಟ. ಅದರಲ್ಲಿ ಯಾರಾದ್ರೂ ಒಬ್ಬನ್ ಹೊತ್ಕೊಂಡು ನಡಿಬೇಕು ಅಂತಂದ್ರೆ ಅವ್ರು ಜಾರಿ ಬೀಳ್ತಾ ಇದ್ರೆ ನನ್ನನ್ನು ಸ್ಟ್ರೆಚರ್ ಇಂದ ಕೆಳಗೆ ಬೀಳಿಸ್ತಾ ಇದಾರೆ.
ಆ ಮತ್ತೆ ಸ್ಟ್ರೆಚರ್ ಅಲ್ಲಿ ಎತ್ತ ಹಾಕ್ಬೇಕು ಅಂದ್ರೆ ನಾನು ಭುಜ ಒಬ್ಬನ ಇಟ್ಕೊಂತೇನೆ, ಕಾಲು ಒಬ್ಬನ ಇಟ್ಕೊಂಡ್ರೆ ಎತ್ತಿಂಗ್ ಹಾಕಿದ್ರೆ ಕೆಳಗಡೆ ಕಾಲು ಮುರಿದಂತ ಕೆಳಗೆ ಬೀಳ್ತಾ ಇದೆ, ಅದನ್ನ ಎತ್ತಿ ಮತ್ತೆ ಹಾಕಕ್ಕೆ

ಮಾತ್ರ ಬೇಕು. ಅಷ್ಟು ನೋವು ನಾನು ಅನುಭವಿಸ್ತೀನಿ. ಇಮ್ಯಾಜಿನ್ ಮಾಡಿ, ಏಳನೇ ತಾರೀಕು ಬೆಳಗಿನ ಜಾವ ಪೆಟ್ಟಿದೆ, ಕೆಳಗಡೆ ಕರ್ಕೊಂಡ್ ಬಂದಾಗ ಏಳನೇ ತಾರೀಕು ರಾತ್ರಿ ಆಗೋಗ್ಬಿಟ್ಟಿದೆ. ಎಷ್ಟು ನೋವನ್ನ ಅನುಭವಿಸಿರ್ಬೇಕು. ರಕ್ತ ಫುಲ್ ಸೋರ್ ಹೋಗ್ಬಿಟ್ಟಿದೆ, ಇನ್ಫೆಕ್ಷನ್ ಎಲ್ಲ ಅಂದ್ರೆ ಇನ್ಫೆಕ್ಷನ್, ಆ ಗಾಯದ ಇನ್ಫೆಕ್ಷನ್ ಎಲ್ಲ ಮೈಯೆಲ್ಲ ಹರಡ್ಕೊಂತ ಇದೆ. ಆ ಕೆಳಗಡೆ ಹೋದಾಗ ಡಾಕ್ಟರ್ ನೋಡಿ ಶಾಕ್ ಆಗ್ತಾರೆ. ಡಾಕ್ಟರ್ ನೋಡಿ ನವೀನ್ ಇಟ್ಸ್ ಅ ಮಿರಾಕಲ್, ಇದೊಂದು ಪವಾಡನೇ ಸಹಿ, ನಿನ್ನ ಬದುಕ್ ಬಂದಿರೋದು ಇದೊಂದು ಪವಾಡನೇ ಅಂತ ಹೇಳ್ತಾರೆ. ನಿನಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಆಗತಿದ್ದಂಗೆ ಹೆಲಿಕಾಪ್ಟರ್ ಅಲ್ಲಿ, ಇವಾಗೆ ಮೆಸೇಜ್ ಕೊಡ್ತೀವಿ, ಬೆಳಗ್ಗೆ ಆಗ್ತಿದ್ದಂಗೆ ನಿನ್ನ ಹೆಲಿಕಾಪ್ಟರ್ ನೋಡಿ ನಿನ್ನ ಶ್ರೀನಗರ್ ಕಳಿಸ್ತೀವಿ ಅಂತ. ನನಗೊಂದು ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಅಲ್ಲಿ ಏನ್ ನಡೀತಾ ಇದೆ, ಬೆಟ್ಟದ ಮೇಲೆ ಏನ್ ನಡೀತಾ ಇದೆ ನಂಗೆ ಗೊತ್ತಿಲ್ಲ, ಮಲ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ನನಗೆ ಬೆಳಗಿನ ಜಾವ ಅಂದ್ರೆ 8ನೇ ತಾರೀಕು ಬೆಳಗಿನ ಜಾವ. ಎಚ್ಚರ ಆಗುತ್ತೆ, ನನ್ನನ್ನ ಹೆಲಿಕಾಪ್ಟರ್ ಅಲ್ಲಿ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಲೋಡ್ ಮಾಡಿ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಶ್ರೀನಗರ್ ಕಡೆ ಹೊರಡ್ತೀವಿ. ಹೊರಡ್ಬೇಕಾರೆ ಸ್ವಲ್ಪ ದೂರ ಹೋಗಿರ್ತೀವಿ, ಅವಾಗ ನನ್ನ ಜೊತೆಗಿದ್ದಂತ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ನನ್ನನ್ನ ಎದ್ದಳಿಸಿ ಹೇಳ್ತಾರೆ, ಸಾಬ್ ಡಾಕ್ಟರ್ನೇ ಉಟ್ನೆಸೆ ಮನಾಕಿ ಅವಾಯ್, ಡಾಕ್ಟರ್ ಎದ್ದಳ್ಬೇಡ ಅಂತ ಹೇಳಿದರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ. ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ. ಅವಾಗ ನಾನು ಅನ್ಕೊಂತೀನಿ, ನವೀನ್ ನೀನ್ ಸಾಯ್ತೀಯೋ ಬದುಕ್ತೀಯೋ ಗೊತ್ತಿಲ್ಲ, ಬಟ್ ಮಿಷನ್ ಹ್ಯಾಸ್ ಬಿನ್ ಅಕಂಪ್ಲಿಷ್ಡ್. ಭಾರತೀಯ ಸೇನೆ ನಿನ್ಗೆ ಏನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು, ಅದು ಕಂಪ್ಲೀಟ್ ಆಗಿದೆ ಅಂತ ಖುಷಿಯಿಂದ. ನಾನು ಸತ್ರು ಕೂಡ 0.4875 ಬಗ್ಗೆ ಯಾವಾಗ ಯಾವಾಗ ಮಾತಾಡ್ತಾರಲ್ಲ, ಕ್ಯಾಪ್ಟನ್ ನವೀನ್ ನಾಗಪ್ಪನ್ನು ಕೂಡ ನೆನೆಸ್ಕೊಂತೀರ ಅನ್ನೋ ಖುಷಿಯಿಂದ ಎದ್ದು ಕುತ್ಕೊಂಡು ಆ ನ್ಯಾಷನಲ್ ಫ್ಲಾಗ್ ಈಗ ಸಲ್ಯೂಟ್ ಮಾಡಿದೆ, ಸಲ್ಯೂಟ್ ಮಾಡ ಮಲಗ್ತಾ ಇದ್ದೆ. ಅವಾಗ ಅವರ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೊಂದು ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಾಬಿಸ್ಕೆಲೆಮ್ನೆ ಕಿಮಚ್ಚು ಕಾಯಿ, ಇದಕ್ಕೋಸ್ಕರ ನಾವು ಒಂದು ದೊಡ್ಡ ಬಲಿದಾನವನ್ನ ತ್ಯಾಗವನ್ನ ಮಾಡ್ಬೇಕಾಗಿ ಬಂತು ಅಂತ. ನಾನು ಕೇಳ್ತೀನಿ, ಏನ್ ತ್ಯಾಗ ಮಾಡಿದ್ವಿ, ಏನ್ ಬಲಿದಾನ ಕೊಡ್ಬೇಕಾಗಿ ಬಂತು ಅಂತ. ಅವಾಗ ಅವ್ರು ಹೇಳ್ತಾರೆ, ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಹಿರೇ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಇನ್ನಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದಾಗ ಮೊದಲನೇ ಬಾಡಿಯಲ್ಲಿ ಸುಸ್ತಾಗಿತ್ತು, ನನಗೊಂಥರ ಅನ್ಕಾನ್ಶಿಯಸ್ ಆಗಿ ಬಿದ್ದುಬಿಟ್ಟೆ, ಅಂದ್ರೆ ಮೂರ್ಛೆ ತಪ್ಪಿ ಸ್ಟ್ರೆಚರ್ ಅಲ್ಲಿ ಬಿದ್ದುಬಿಟ್ಟೆ. ಅಲ್ಲಿಂದ ಶ್ರೀನಗರ್ಗೆ ಕರ್ಕೊಂಡೋದ್ರು, ಶ್ರೀನಗರ್ಲಿ 2 ದಿನ ಹಿಡ್ಕೊಂತಾರೆ. ಅಲ್ಲಿಂದ ಟ್ರೀಟ್ಮೆಂಟ್ ಸರಿಯಾಗಲ್ಲ ಅನ್ನೋ ಕಾರಣದಿಂದ, ಅಂದ್ರೆ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನೋ ಕಾರಣದಿಂದ ನನ್ನನ್ನ ಡೆಲ್ಲಿ ಕಳಿಸ್ತಾರೆ. ಡೆಲ್ಲಿಯಲ್ಲಿ ಬಂದುಗಳು 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇರ್ತೀನಿ. 8 ಮೇಜರ್ ಸರ್ಜರಿ ಆಗುತ್ತೆ, 8 ಮೇಜರ್ ಸರ್ಜರಿ 21 ತಿಂಗಳದ ನಂತರ ಇನ್ನೇನ ನನ್ನನ್ನ ಕಾಲನ್ನ ಸರಿಪಡಿಸಕ್ ಆಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಪಡಿಸಿದ್ದೀವಿ ಅಂದಾಗ ನನ್ನನ್ನ ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡಿದಾಗ ನನ್ನ ಕೈಯಲ್ಲಿ 2 ಕೋಲಿತ್ತು, ಮೊಣಕಾಲವರೆಗೂ ಶೂ ಇತ್ತು. ಶೂ ಮೊಣಕಾಲದವರೆಗೂ, ನಿಮ್ಗೆ ಆಂಕಲ್ವರೆಗೂ ಇರುತ್ತೆ, ಬಟ್ ನಾನು ಮೊಣಕಾಲ ಕಡೆಯಿಂದ ಕೆಳಗಡೆ ಲೋಡ್ ಹೋಗಬಾರ್ದು ಅಂದ್ರೆ ಮೊಣಕಾಲದವರೆಗೂ 2 ಕಾಲಿಗೆ ಶೂ ಕೊಟ್ಟಿದ್ರು. ನನಗೆ ಡಾಕ್ಟರ್ ಏರ್ಪೋರ್ಟಿಗೆ ಕಳ್ಸಕ್ ಬಂದಾಗ ಹೇಳಿದ್ರು, ನಿನ್ನ ಜೀವನ ಪರ್ಯಂತ ನೀನು ಸಪೋರ್ಟ್ ಇಲ್ದಂಗೆ ಓಡಾಡಕ್ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಡೆಲ್ಲಿ ಏರ್ಪೋರ್ಟ್ ಇಂದ ನಾನು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತೀನಿ. ನಮ್ಮ ಅಣ್ಣ ಕರ್ಕೊಂಡಕ್ ಬಂದಿರೋ ಕಾರ್ದಲ್ಲಿ ಹೋಗ್ಬೇಕಾರೆ ಥ್ರೂ ಔಟ್ ದಿ ಜರ್ನಿ ನಾನು ಒಂದೇ ಅನ್ಕೊಂತಿದ್ದೆ, ನೀವೆಲ್ಲರೂ ಹೆಂಗೆ ಏನು ಸಹಾಯ ಇಲ್ಲದೆ ನೀವು ಓಡಾಡ್ತಿರೋ ಅದೇ ರೀತಿ ನಾನು ಕೂಡ ಓಡಾಡಬೇಕು ಅಂತ ತುಂಬಾ ಕಷ್ಟಪಟ್ಟೆ. ಫಿಸಿಯೋಥೆರಪಿ ಮಾಡಿದೆ, ಎಕ್ಸಸೈಸ್ ಮಾಡಿದೆ, ಒಂದು ದಿನ ಒಂದು ಕ್ರಚ್ ಅನ್ನ ತೆಗೆದಾಕಿದೆ, ಇನ್ನೊಂದು ದಿನ ಇನ್ನೊಂದು ಶೂ ಅನ್ನ ತೆಗೆದಾಕಿದೆ, ಒಂದು ಶೂ ಇನ್ನೊಂದು ಕ್ರಚ್ ತೆಗೆದಾಕಿ. ದೇವ್ರ ದೊಡ್ಡವರು, ನಮ್ಮ ಹಿರಿಯರು ಮಾಡಿದ ಒಳ್ಳೆತನ, ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಬೋದು, ಇವತ್ತು ನಾನು ಏನೂ ಸಪೋರ್ಟ್ ಇಲ್ದಲೆ ಓಡಾಡ್ತೀನಿ ಬಂಧುಗಳೇ. ನನಗೆ ಸಾಕಷ್ಟು ಜನ ಹೇಳ್ತಾರೆ, ನಿನ್ ಎಷ್ಟು ದುರಾದೃಷ್ಟ ನವೀನ್, ನಿಂದು ಎಷ್ಟು ದುರಾದೃಷ್ಟವಂತ, ನೀನು 1 ವರ್ಷ ಕಠಿಣ ಟ್ರೈನಿಂಗ್ ಅನ್ನ ಮಾಡ್ತೀಯ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ, ನೀನು 6 ತಿಂಗಳ ಸರ್ವಿಸ್ ಅಷ್ಟೇ ಮಾಡ್ತೀಯ, 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇರ್ತೀಯ, ಜೀವನ ಪರ್ಯಂತ ಕುಂಟ್ಕೊಂಡು ಓಡಾಡಂಗಾಗತ್ತೆ, ಎಂತ ದುರಾದೃಷ್ಟ ನಿಂದು ಅಂತ ಹೇಳ್ತಾರೆ. ಬಂಧುಗಳೇ, ನಾನು ಯಾವತ್ತಿಗೂ ನನ್ನನ್ನ ದುರಾದೃಷ್ಟವಂತ ಅನ್ಕೊಂಡೇ ಇಲ್ಲ. ನನ್ನಂತರ ಅದೃಷ್ಟವಂತ ಬಹುಶಃ ಈ ಭೂಮಿ ಮೇಲೆ ಭಾರತ ಮಾತೆ ಮಡಿಲಲ್ಲಿ ಹುಟ್ಟಿದಂತವ್ರು ಇರ್ಲಿಕ್ಕಿಲ್ಲ. ಯಾಕಂದ್ರೆ ಆರು ತಿಂಗಳಲ್ಲೇ ನಾನು ಏನ್ ಮಾಡ್ಬೇಕಾಗಿತ್ತು, ಭಾರತಾಂಬೆಗೆ ಸೇವೆ ಸಲ್ಲಿಸುವ ಒಂದು ಅವಕಾಶ ಆ ದೇವರು ಮಾಡಿಕೊಟ್ರು, ಅದನ್ನ ಮಾಡಿ ನಾನು ವಾಪಸ್ ಬಂದೆ ಅನ್ನೋ ಒಂದು ಹೆಮ್ಮೆ ನನಗೆ ಯಾವತ್ತು ಇದೆ. ಅದಕ್ಕಾಗಿ ನಾನು ನನ್ನನ್ನ ತುಂಬಾ ಅದೃಷ್ಟವಂತ ಅನ್ಕೊಂತೀನಿ. ಬಂಧುಗಳು, ಏನ್ ಹೇಳ್ಬೇಕು ಅಂತಂದ್ರೆ, ನನಗೆ ನಾನು ವಿಶ್ವಾಸ ಇಟ್ಕೊಂಡಿದ್ದೆ, ನನಗೆ ಒಂದು ಅವಕಾಶ ಸಿಕ್ತಿರ್ಲಿಲ್ಲ, ಆದ್ರೂ ಕೂಡ ನಾನು ಹೋಗಿ ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಇಲ್ಲ ನೀವು ನಂಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿದೆ. ಹಾಗಾಗಿ ನನಗೆ ಅವಕಾಶ ಸಿಕ್ತು. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸ್ವಾಮಿ ವಿವೇಕಾನಂದ ಹೇಳಿದ್ದ ಒಂದನ್ನ ನೀವು ಒಂದನ್ನ ಯಾವತ್ತೂ ಕೂಡ ಮರಿಬೇಡಿ. ಅವ್ರು ಹೇಳ್ತಾರೆ, ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಇಸ್ ಅ ಹಿಸ್ಟ್ರಿ ಆಫ್ ಫ್ಯೂ ಪೀಪಲ್ ಹೂ ಹ್ಯಾಡ್ ಫೇತ್ ಇನ್ ದೆಮ್ಸೆಲ್ಸ್. ಅಂದ್ರೆ ಅದು ಯಾರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ, ಯಾರಲ್ಲಿ ತಮ್ಮಲ್ಲಿ ತಮಗೆ ನಂಬಿಕೆ ಇದೆನೋ ಅವರು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ, ನಿಮ್ಮ ಎಬಿಲಿಟಿಯಲ್ಲಿ, ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿ ನೀವು ನಿಮ್ಮ ನಂಬಿಕೆ ಇಟ್ಟರೆ ನೀವು ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಒಂದು 2 ಮಾತಿಲ್ಲ. ಹಾಗಾಗಿ ನೀವು ಮಕ್ಕಳಿದ್ದೀನಿ, ಏನೇನು ಕೇಳ್ತಿದ್ದಿರಲ್ಲ, ನೀವು ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಬೇಕು, ನಾನು ಇದನ್ನ ಸಾಧಿಸೇ ಸಾಧಿಸಿನಿ ಅಂತ ಒಂದು ದೊಡ್ಡ ಗುರಿ ಇಟ್ಕೊಳ್ಳಿ. ಆ ಗುರಿನ ತಲುಪೋವರೆಗೂ ನೀವು ಶ್ರಮ ಪಟ್ಟರು ಪರವಾಗಿಲ್ಲ, ಕಷ್ಟಪಟ್ಟರು ಪರವಾಗಿಲ್ಲ, ವಿಶ್ವಾಸದಿಂದ ಮುಂದೆ ಹೆಜ್ಜೆ

ದಿನ ಇಡಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ನಿಮ್ಮ ಗುರಿನ ತಲುಪಲಿಕ್ಕೆ ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ. 26 ಜುಲೈಯಲ್ಲಿ ನಾವು ಕಾರ್ಗಿಲ್ ವಿಜಯೋತ್ಸವನ್ನ ಮಾಡ್ತೀವಿ, ವಿಜಯೋತ್ಸವನ್ನ ಮಾಡ್ಬೇಕು ಅಷ್ಟೇ. ಬಟ್ ಇಮ್ಯಾಜಿನ್ ಮಾಡಿ ಸರ್, 527 ಜನ ತಮ್ಮ ಪ್ರಾಣವನ್ನ ಕೊಟ್ರು. ಸಣ್ಣ ಯಾವುದೇ ಒಂದು ಸಣ್ಣ ಸಂಖ್ಯೆ ಅಲ್ಲ ಇದು. ಒಂದು ಯುದ್ಧದಲ್ಲಿ 527 ಜನ ತೀರ್ಕೊಂತಾರೆ, 1300 ಹೆಚ್ಚು ಜನಕ್ಕೆ ಪೆಟ್ಟು ಬೀಳುತ್ತೆ. ಸೊ ಅವರ ತ್ಯಾಗ, ಅವ್ರ ಬಲಿದಾನದಿಂದ ನಾವು ಇವತ್ತು ಕುತ್ಕೊಂಡು ಇವತ್ತು ಇದರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರೋದು. ಅವ್ರ ಏನಾದ್ರೂ ಇದ್ರೆ ಅವ್ರ ಕೃಪಾ ಕಟಾಕ್ಷದಿಂದ ನಾವ್ ಇವತ್ತು ಕುತ್ಕೊಂಡು ಮಾತಾಡ್ತಿದ್ವಿ ಸರ್. ಬಟ್ ಸಿಯಾಚಿನ್ ಬಗ್ಗೆ ಮಾತಾಡೋದು ಅಂದ್ರೆ ಎಲ್ಲರಿಗೂ ಅದು ಗೊತ್ತಿದ್ದ ಹೆಸರಿನ ಅನ್ನೋ ಕಾರಣದಿಂದ ಅದು ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಲ್ಲಿ ಸಬ್ ಜೀರೋ ಟೆಂಪರೇಚರ್ಸ್ ಯಾವಾಗ್ಲೂ ಇದೆ, ಅಂದ್ರೆ ಯಾವಾಗ್ಲೂ ಜೀರೋಕ್ಕಿಂತ ಕಡಿಮೆ ಟೆಂಪರೇಚರ್ ಇರ್ತೈತೆ ಅಲ್ಲಿ. ಮೈನಸ್ ಡಿಗ್ರಿನ ಮೈನಸ್ ಇರ್ತೈತೆ ಯಾವಾಗ್ಲೂ ಟೆಂಪರೇಚರ್ ಅಲ್ಲಿ. ಅಲ್ಲಿ ನೀವು ಏನೋ ಹೋದ್ರು ಫ್ರೀಜ್ ಆಕೈತಿ. ಫ್ರೀಜ್ ಆದಾಗ ನೀವು ಊಟ ಗೀಟ ಎಲ್ಲ ಫ್ರೋಜನ್ ಆಗಲಿ, ಫ್ರೋಜನ್ ಫುಡ್ ಇರ್ತೈತಿ. ಆಮೇಲೆ ಅಲ್ಲಿ ಇವಾಗಿನ ಕಾಲದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ಯಾವ. ಅಂದ್ರಲ್ಲಿ ಹಟ್ಮೆಂಟ್ಸ್ ಕಟ್ಟಿರ್ತಾರ, ಹಟ್ ಒಳಗೆ ಕುತ್ಕೋಬೇಕು, ಅಲ್ಲಿ ವಾರ್ಮರ್ಸ್ ಇಟ್ಟಿರ್ತಾರ, ಬುಖಾರಿ ಅಂತ ಇಟ್ಟಿರ್ತಾರ, ಅವ್ನ ಇಟ್ಟಿರ್ತಾರ. ಹಾಗಾಗಿ ಇವಾಗ ಕಂಪ್ಯಾರಿಟಿವ್ಲಿ ಬೆಟರ್ ಫೆಸಿಲಿಟೀಸ್ ಕೊಟ್ಟಾರ. ಬಟ್ ಆದ್ರೂ ಕೂಡ ಅಲ್ಲಿ ಸುಮಾರು 100 ಜನ ಏನಾದ್ರೂ ಹೋದ್ರೆ, ಒಂದ್ ಟೀಮ್ ಅಂತಾರೆ, ಅದರಲ್ಲಿ ಟೀಮ್ ದಲ್ಲಿ 100 ಜನ ಇದ್ದು 100 ಜನ ಹೋದ್ರೆ ಅದರಲ್ಲಿ ಒಂದ್ 50% ಜನ, 50 members ಏನಾದ್ರೂ ಅದ್ರಲ್ಲ ಯಾವುದೇ ತರದ ಒಂದ್ ರೋಗವನ್ನ ತಗೊಂಡು ವಾಪಸ್ ಬಂದೇ ಬರ್ತಾರೆ. ಅವ್ರ ಹೇರ್ ಫಾಲ್ ಆಗ್ಬೋದು, ಸ್ನೋ ಬ್ಲೈಂಡ್ನೆಸ್ ಆಗ್ಬೋದು, ಇಲ್ಲ ಅಂತಂದ್ರೆ ಹೈಪರ್ ಟೆನ್ಷನ್ ಆಗ್ಬೋದು, ಇಲ್ಲ ಫಾಸ್ಟ್ ಬೆಟ್ ಅಂತ ಹೇಳ್ತೀವಿ, ಅಂದ್ರೆ ಬಟ್ಟುಗಳು, ಕೈಯಿನ ಬಟ್ಟುಗಳು, ಕಾಲಿನ ಬಟ್ಟುಗಳು ಹೆಪ್ಪು ಕಟ್ಬಿಡ್ತಾವ. ಹೆಪ್ಪು ಕಟ್ಟಿದ್ದನ್ನ ಆ ಬಟ್ಟನ್ನ ಅಲ್ಲಿ ಕಟ್ ಮಾಡ್ಲಿಲ್ಲದ್ರೆ ಆ ಹೆಪ್ಪು ಕಟ್ಟಿದ್ದು ತುಂಬಾ ಕೈ ತುಂಬಾ ಕಾಲ್ ತುಂಬಾ ಸ್ಪ್ರೆಡ್ ಹಾಕೊಂತ ಹೋಗೈತಿ. ಇಂಥ ಒಂದು 50% ಜನ ಅಂದ್ರೆ ಆಗ 100 ಜನದಾಗ 50 ಜನ ಇಂಥವ್ ಏನಾರ ಒಂದು ರೋಗ ತಗೊಂಡು ಬಂದ ಬರ್ತಾರ. ಆದ್ರೂ ಕೂಡ ನಮ್ಮ ಸೈನಿಕರು ವಾಲಂಟಿಯರ್ ಮಾಡಿ ಹೋಗ್ತಾರ ಅಂತಂದ್ರೆ ಎಂಥ ಒಂದು ದೃಢ ಸಂಕಲ್ಪ ಇರಬಹುದು ನಮ್ಮ ಸೈನಿಕರದ್ದು, ಯೋಚನೆ ಮಾಡ್ರಿ. ನೀವ ಮಾನಸಿಕವಾಗಿ ಕುಗ್ಗೋದು ಸಹಜ, ಯಾಕಂದ್ರೆ ನನಗೂ ಅವಾಗ ಎಷ್ಟು ವಯಸ್ಸಿತ್ತು, 25 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ. ಇಮ್ಯಾಜಿನ್ ಮಾಡ್ರಿ, ನಾನು ನನ್ನ ಯೂನಿಟ್ ಅಲ್ಲಿ ಅಂದ್ರೆ ನನ್ನ ಜೊತೆಗಿದ್ದಂತ ಅವರು 2 ಆಫೀಸರ್ಗಳು ತೀರ್ಕೊಂತಾರೆ, 15 ಜನ ಜವಾನ್ಸ್ ತೀರ್ಕೊಂತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗೂ ಹೆದರಿಕೆ ಅನ್ನಲ್ಲ, ಬಟ್ ಏನೋ ಒಂಥರ ಮನಸ್ಸಲ್ಲಿ ಬೇಜಾರಾಗುತ್ತೆ. ಏನಪ್ಪ ನಮ್ಮವ್ರು ಇಷ್ಟು ಜನ ನೋಡ್ ನೋಡ್ತಿದ್ದಂಗೆ ಕೆಳಗೆ ಬೀಳ್ತಾ ಇದಾರೆ, ನೋಡ್ ನೋಡ್ತಿದ್ದಂಗೆ ಗಾಯಗಳಾಗ್ತಿದ್ದೇವೆ, ನೋಡ್ ನೋಡ್ದಂಗೆ ಕುಸಿತಾ ಇದಾರೆ, ಇದನ್ನೆಲ್ಲ ನೋಡ್ತಾ ಇರ್ತೀವಲ್ಲ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ನಾನು ಆ ಟೈಮ್ ಅಲ್ಲಿ ಟೀಮ್ ಲೀಡರ್ ಆಗಿದ್ದೆ, 100 ಜನದ ಹೊಣೆ ನನ್ನ ಮೇಲಿತ್ತು. ಇವಾಗ ನಾನು 100 ಜನನ್ನ ಯುದ್ಧ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಆ ಬೆಟ್ಟವನ್ನ ಗೆಲ್ಲದ ಅಷ್ಟೇ ಅಲ್ಲ, ನಾನು ಎಷ್ಟು ಜನ ವಾಪಸ್ ಕರ್ಕೊಂಡ್ ಬರ್ತೀನಿ ಅನ್ನೋದು ಕೂಡ ಮುಖ್ಯ. ಯಾಕಂದ್ರೆ ಒಂದು ಜೀವ ಹೋಯ್ತು ಅಂತಂದ್ರೆ ಅವ್ರ ಫ್ಯಾಮಿಲಿಗೆ ನಾನು ಆನ್ಸರಬಲ್, ನಾನು ಉತ್ತರ ಕೊಡ್ಬೇಕಾಗಿರೋದು ಅವ್ರ ಫ್ಯಾಮಿಲಿಗೆ ನಾನು ಉತ್ತರ ಕೊಡ್ಬೇಕಾಗತ್ತೆ. ಒಂದನೇದ್ದು. ಎರಡನೇದ್ದು, ನೀವು ಇಮ್ಯಾಜಿನ್ ಮಾಡಿ, ಆರ್ಮಿ ಈಸ್ ದಿ ಲಾಸ್ಟ್ ಮೈಲ್ ಆಫ್ ಡಿಪ್ಲೊಮೆಸಿ ಅಂತ ಹೇಳ್ತಾರೆ. ಅಂದ್ರೆ ನೀವ್ ಏನೋ ಒಂದು ಪೊಲಿಟಿಷಿಯನ್ಸ್ ಹೋಗಿ ಮಾತಾಡ ಬರ್ತಾರೆ, ಅದ್ ಸಕ್ಸಸ್ ಆಗುತ್ತೋ ಇಲ್ಲೋ, ಸಕ್ಸಸ್ ಆಗ್ಲಿಕ್ಕಿಲ್ಲ. ಇಲ್ಲ ಡಿಪ್ಲೊಮ್ಯಾಟ್ಸ್ ಹೋಗ್ತಾರೆ, ಫಾರಿನ್ ಡಿಪ್ಲೊಮ್ಯಾಟ್ಸ್, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಹೋಗ್ತಾರೆ, ಅವ್ರ ಏನೋ ಮಾತುಕತೆ ಮಾಡಿ ಬಗೆಹರಿಸಕ್ ನೋಡ್ತಾರೆ, ಅದು ಫೇಲ್ ಆಯ್ತು ಅಂತ ತಿಳ್ಕೊ. ಇಲ್ಲ ಬೇರೆ ರಾಷ್ಟ್ರದ ಕೇಳ್ತೀವಿ ನಾವು, ಯಾವುದೋ ಒಂದು ಮೀಡಿಯೇಟರ್ ದೇಶ ಬರುತ್ತೆ. ಇವಾಗ ನೋಡಿ ಇರಾನ್ ಮತ್ತೆ USA ಜಗಳ ಆಡ್ಬೇಕಾರೆ ಪಾಕಿಸ್ತಾನದವ್ರ ಮಧ್ಯೆ ಬಂದ ಅದನ್ನ ಸರಿ ಮಾಡಕ್ ನೋಡಿದ್ರು, ಹಂಗಾಗಿ ಅವರು ಫೇಲ್ ಆದ್ರು ಅಂತಂದ್ರೆ ಏನಾಗುತ್ತೆ, ಕೊನೆಯ ಅಸ್ತ್ರ ಅಂತಂದ್ರೆ ಆರ್ಮಿನೇ ಒಂದು ಉಳ್ಕೊಂಡಿರುತ್ತೆ. ಆರ್ಮಿ ಯುದ್ಧದಲ್ಲಿ ಅದೇನಾದ್ರೂ ಸೋತ್ರೆ ಕೊನೆ ಅಸ್ತ್ರ ಇರೋದನ್ನ ಅದನ್ನ ಸೋಲ್ಲಿಕ್ ಸಾಧ್ಯ ಇಲ್ಲ. ಇಡೀ ದೇಶ ನಮ್ಮನ್ನ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ನೋಡ್ತಾ ಇರುತ್ತೆ, ಹೌದು ಎಲ್ಲಾ ಫೇಲ್ ಆಗಿದೆ, ಈಗ ಯುದ್ಧ ಶುರು ಆಗಿದೆ, ನಮ್ಮ ಆರ್ಮಿದವ್ರನ್ನ ಸೈನಿಕರನ್ನ ಏನಾದ್ರೂ ಮಾಡೇ ಮಾಡ್ತಾರೆ ಅಂತ ಇಡೀ ದೇಶ ನಮ್ಮ ಮೇಲೆ ಅಭಿಮಾನ ಗೌರವದಿಂದ ನೋಡ್ತಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಮನಸ್ಸಿಗೆ ನೋವು ಮಾಡಿಕೊಂಡು, ದುಃಖ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಸಂಕಟ ಪಡ್ಕೊಂಡು ಇರ್ಲಿಕ್ಕೆ ಆಗಲ್ಲ. ಏನೇ ಆದ್ರೂ ಕೂಡ ನಮಗೆ ನಾಮ ನಮಕ್ ನಿಶಾನ್ ಅಂತ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ನಾವು ಹೋರಾಡ್ತಾ ಇರೋದು ನಮ್ಮ ಯೂನಿಟಿಗೋಸ್ಕರ, ನಮ್ಮ ಯೂನಿಟಿನ ಹೆಸರಿಗೋಸ್ಕರ ಅಂತ. ಅದಕ್ಕೋಸ್ಕರ ನಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತಂದ್ರೆ, ಹಾಗಾಗಿ ನಮ್ಮ ಮನೋಬಲ ಆಕ್ಚುಲಿ ಮನೋಬಲ ಹೆಂಗಿರುತ್ತೆ ಅಂತಂದ್ರೆ, ಏನೇ ಆದ್ರೂ ಪರವಾಗಿಲ್ಲ, ಈ ಬೆಟ್ಟವನ್ನ ನಾವು ಗೆಲ್ಲೇಬೇಕು, ಭಾರತದ ಬಾವುಟವನ್ನ ಬೆಟ್ಟದ ಮೇಲೆ ಹಾರಿಸಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ಹೊರಡ್ತೀವಿ ಹೊತ್ತು, ಇವೆಲ್ಲ ಯುದ್ಧದಲ್ಲಿ ಇವೆಲ್ಲ ಆಗ್ಬೇಕಾದಂತ ಸಂಗತಿ, ತಡಿಲಿಕ್ಕೆ ಆಗಲ್ದಂತ ಸಂಗತಿ, ಯಾಕಂದ್ರೆ ಯಾರೋ ಒಬ್ರು ಗುಂಡು ಬೀಳುತ್ತೆ, ಯಾರೋ ಒಬ್ರು ತಿರ್ಕೊಂತಾರೆ, ಇದನ್ನ ಎಲ್ಲದನ್ನು ಬದಿ ಒತ್ತಿ ನಾವು ಮುಂದೆ ನುಗ್ಗುತ್ತೀವಿ. ಆ ಒಂದು ಸಮಯ ಸಂದರ್ಭ ಆಗಿತ್ತು, ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿತ್ತು, ನ್ಯೂಕ್ಲಿಯರ್ ಅಣು ಪರೀಕ್ಷೆಯನ್ನ ಮಾಡಿದ್ವಿ ನಾವು. ಆದ ಅವರು ಸ್ವಲ್ಪ ದಿನಕ್ಕೆ ಅವರು ಕೂಡ ಪರೀಕ್ಷೆ 14 ದಿವಸದ ಅಂತರದಲ್ಲಿ ಅವರು ಕೂಡ ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡಿದ್ರು. ಅವಾಗ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್, ಎಲ್ಲಾ ದೇಶಗಳು ನಮ್ಮ ಇಬ್ಬರ ಮೇಲೆ ಮುಗ್ಗಿ ಬಿದ್ದಿದ್ವು. ಅಂದ್ರೆ ಇವರಿಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡಬಾರ್ದು, ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರ್ಬೋದು, ಎಲ್ಲಾ ರೀತಿಯ ಸ್ಯಾಂಕ್ಷನ್ಸ್ ಹಾಕಿದ್ರು ನಮಗ ಅವಾಗ.
ಅದನ್ನ ಸರಿಪಡಿಸ್ಕೋಬೇಕು.

0: ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಆಗಿನ ಪ್ರಧಾನಿಯಾದ ವಾಜಪೇಯಿಯವರು ಲಾಹೋರ್ ಬಸ್ ಡಿಪ್ಲೊಮೆಸಿ ಅಂತ ಇಲ್ಲಿಂದ ಲಾಹೋರಿಗೆ ಬಸ್ ಯಾತ್ರೆ ಮಾಡಿದ್ರು. ಅಲ್ಲಿ ಅವರಿಗೆ ನವಾಜ್ ಷರೀಫ್ ಅವರು ಅವ್ರನ್ನ ರಿಸೀವ್ ಮಾಡಕ್ ಬಂದಿದ್ರು. ಸೊ ಇದೊಂದು ಈ ಯಾತ್ರ ಒಂದು ಖುಷಿ ಸಂದರ್ಭ ನಡೆದಿತ್ತು. ಎಲ್ಲೋ ಒಂದ್ ಸರಿ ಹೋಗುತ್ತೆ ಅನ್ನೋ ಒಂದು ಬಹಳ ಜನ ಆಸೆ ಹುಡ್ಕೊಂಡು ಇಟ್ಕೊಂಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದ್ರ ಕಡೆ ಗಮನ ಎಲ್ಲ ಇದ್ರ ಕಡೆ ಇತ್ತು ಅಂತಂದ್ರೆ, ಇವ್ರು ಪ್ರಧಾನಿಯವ್ರು ಮೀಟಿಂಗ್ ಮಾಡ್ಬೇಕು, ಅವ್ರ ಟ್ರೀಟಿ ಸೈನ್ ಆಗ್ತಾ ಇತ್ತು, ನಾವು ಅದನ್ನ ಹೇಗೆ ಬಗೆಹರಿಸಬೇಕು, ಯಾರ್ ಯಾವ ಜಗವನ್ನ ಬಿಟ್ಕೊಡ್ಬೇಕು, ಎದನ್ನ ನೋ ಮ್ಯಾನ್ಸ್ ಲ್ಯಾಂಡ್ ಅನ್ಬೇಕು ಅಂದ್ರೆ ಆ ಗಡಿ ಪ್ರದೇಶದವನ್ನ ಲೈನ್ ಆಫ್, ಇವತ್ತಿಗೂ ಕೂಡ ಲೈನ್ ಆಫ್ ಕಂಟ್ರೋಲ್, ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲ, ಇಂಟರ್ನ್ಯಾಷನಲ್ ಬಾರ್ಡರ್ಗೂ ಲೈನ್ ಆಫ್ ಕಂಟ್ರೋಲ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ನಾವು ಒಪ್ಕೊಂಡಿದೀವಿ, ಅವರು ಒಪ್ಕೊಂಡಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಲ್ಲಿ. ಹಾಗಾಗಿ ಅದಕ್ಕೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಯಾರ್ ಯಾವ ಕಂಟ್ರೋಲಿಂಗ್ ಪೊಸಿಷನ್ ಅಲ್ಲಿದಾರ ಅದೇ ಲೈನ್ ಅಂತ ಅರ್ಥ. ಅಂದ್ರೆ ಸಮಸ್ಯೆ ಬಗೆಹರಿದಿಲ್ಲ, ಬಟ್ ಇವತ್ತಿಗೆ ಸಮಾಧಾನಕ್ಕೋಸ್ಕರ ನಿಮ್ ಕಡೆ ಇರೋದು ನಿಮಗೆ, ನಮ್ ಕಡೆ ಇರೋದು ನಮಗೆ, ಬಟ್ ಶಾಶ್ವತ ಪರಿಹಾರ ಇಲ್ಲ ಅಂತ. ಅದಕ್ಕೆ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ನ ಹೆಂಗ್ ಇಂಟರ್ನ್ಯಾಷನಲ್ ಬಾರ್ಡರ್ ಮಾಡಬಹುದು, ಇಲ್ಲ ನೋ ಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ನೀವು ಬರಂಗಿಲ್ಲ ಇಲ್ಲಿ ಇಷ್ಟು ಜಾಗದಲ್ಲಿ, 10 ಕಿಲೋಮೀಟರ್ ವರೆಗೂ, ಇಲ್ಲಿಂದ 10 ಕಿಲೋಮೀಟರ್ ಒಳಗಡೆ 10 ಕಿಲೋಮೀಟರ್, ಈ ಕಡೆ ನಾವು ಬರಲ್ಲ 10 ಕಿಲೋಮೀಟರ್, ಆ ಕಡೆ ನೀವು ಬರಂಗಿಲ್ಲ, ಹಂಗೇನೋ ಒಂದ್ ಕಡೆ ಪ್ಲಾನಿಂಗು ಪ್ರಿಪರೇಷನ್ ಎಲ್ಲಾ ನಡೆದಿರ್ಬೇಕಾರೆ ಈ ತರ ಒಂದು ದ್ರೋಹ ಬಗ್ಗೆ ನಮ್ಗೆ ಒಳಗ್ ಬಂದ್ರು ಅವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದೊಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನಾಗಿತ್ತು ಅಂತಂದ್ರೆ, ನಮ್ಮ ಹಿಂದಿನ ಯುದ್ಧ ಆಗಿದ್ದು ಎಲ್ಲಾಗಿತ್ತು, ಸಿಯಾಚಿನ್ ಅಲ್ಲಿ ಲಿಮಿಟೆಡ್ ವಾರ್ ಆಗಿತ್ತು, ಅದು ಬಿಟ್ರೆ ಪಂಜಾಬ್ ರಾಜಸ್ಥಾನ್ ಸೆಕ್ಟರ್ ಅಲ್ಲಿ ಯುದ್ಧ ಆಗಿದ್ದು. ಹಾಗಾಗಿ ಇಲ್ಲಿ ನಮ್ಮ ಆರ್ಮಿ ಕಂಟ್ರೋಲ್ ಏನಿತ್ತಲ್ಲ, ಆರ್ಮಿದ್ರ ಡಿಪ್ಲಾಯ್ಮೆಂಟ್ ಏನಿತ್ತು, ಬಹಳ ಕೆಲವೊಂದು ಪಾಕೆಟ್ಸ್ ಅಲ್ಲಿ ಮಾತ್ರ ಇತ್ತು, ಗಡಿ ಪ್ರದೇಶದ ಥ್ರೂ ಔಟ್ ಗಡಿ ಪ್ರದೇಶ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಬಹಳ ಕಡಿಮೆ ಮ್ಯಾನ್ ಪವರ್ ಡಿಪ್ಲಾಯ್ ಮಾಡ್ಕೊಂಡಿದ್ವಿ, ಆತಂಕವಾದಿ ಚಟುವಟಿಕೆಗಳು ಏನು ಶುರು ಆಗಿತ್ತು. ಹಾಗಾಗಿ ಬಾರ್ಡರ್ ಅವರು ಎಲ್ಲರನ್ನು ಒಳಗೆ ಕರ್ಸ್ಕೊಂಡಿದ್ರು, ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಡ್ ಬಂದಿದ್ರು. ಆ ಒಂದು ಅಡ್ವಾಂಟೇಜ್ ಅನ್ನ ತಗೊಂಡು ಅವ್ರು ಒಳಗ್ ಬಂದ್ರು. ಇದೊಂದಿಷ್ಟು ಅಟ್ಯಾಕ್ ಮಾಡಿದ್ವಿ, ಒಂದಿಷ್ಟು ಏನ್ ಅಟ್ಯಾಕ್ ಮಾಡಿದ್ರಲ್ಲ, ನಾವು ಫಸ್ಟ್ ಅಟ್ಯಾಕ್ ಅಂತ ಹೇಳಿದ್ನಲ್ಲ 0.5140 ಮೇಲೆ, ಅದರಲ್ಲಿ ಅದ್ಭುತವಾದ ಅಟ್ಯಾಕ್ ಮಾಡಿದ್ರು ಮೊದಲನೇದು. ಎರಡನೇದ್ ಏನಂತಂದ್ರೆ ಮೌಂಟೇನ್ ವಾರ್ಫೇರ್ ಅಂತ ಹೇಳ್ತೀವಿ, ಮೌಂಟೇನ್ ವಾರ್ಫೇರ್ ಅಲ್ಲಿ ಗುಡ್ಡ ಬೆಟ್ಟಗಳ ಪ್ರದೇಶದಲ್ಲಿ ಯುದ್ಧ. ಅದರಲ್ಲಿ ಎಲ್ಲರೂ ಒಪ್ಪಿಕೊಂಡಿರುವಂತ ಒಂದು ಸಂಗತಿ ಏನು ಅಂತಂದ್ರೆ, 1:10 ರೇಷಿಯೋ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ಗಡೆ ಕುತ್ಕೊಂಡವ್ರು ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಯಾಕಂದ್ರೆ ಅವ್ರು ಮೇಲ್ಗಡೆ ಕುತ್ಕೊಂಡಿದ್ರೆ ಬಂಡೆಗಳ ಹಿಂದ್ಗಡೆ ಕುತ್ಕೊಂಡಿರ್ತಾರೆ, ಅವ್ರು ಕಾಯ್ತಾ ಕುತ್ಕೊಂಡಿರ್ತಾರೆ, ಅವ್ರು ಏನಂದ್ರೆ ಬರೀ ಕಲ್ಲನ್ನ ಉಳಿಸಿದ್ರೆ ಸಾಕು ನಮ್ಗೆ ಮೇಲ್ ಹತ್ತೋರಿಗೆ ಪೆಟ್ಟು ಬೀಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾ ಎಕ್ಸೆಪ್ಟೆಡ್ ರೇಷ್ಯೂ, ಇಂಟರ್ನಲ್ಲಿ ಎಕ್ಸೆಪ್ಟೆಡ್ ರೇಷ್ಯೂ ಏನು ಅಂತಂದ್ರೆ, ನಮ್ಮಲ್ಲಿ ಅಟ್ಯಾಕ್ ಮಾಡೋರು ಅಂದ್ರೆ ಕೆಳಗಡೆಯಿಂದ ಮೇಲ್ ಹೋಗೋರು 10 ಜನ ತಿರ್ಕೋಬಹುದು, ಮೇಲಿರೋರು 1 ಜನ ತಿರ್ಕೋಬಹುದು, ಈ ರೇಷ್ಯೂಲ್ಲಿ ಹೇಳ್ತಾರೆ. ಬಟ್ ಕಾರ್ಗಿಲ್ ಯುದ್ಧದಲ್ಲಿ ಎಂಟೈರ್ ಹಿಸ್ಟ್ರಿ ವಾಸ್ ರಿಡೆಟನ್, ಅದನ್ನ ಉಲ್ಟಾ ಮಾಡಿ ತೋರಿಸ್ತು ಭಾರತೀಯ ಸೇನೆ. ಅಂದ್ರೆ 10 ರಿಂದ 1 ಕ್ಯಾಜುಲಿಟಿ ಆಗಲಿಲ್ಲ, ನಮ್ಮಲ್ಲಿ ಆಫಿಷಿಯಲ್ ಡಿಕ್ಲೇರ್ಡ್ ಫಿಗರ್ 527 ಜನ ನಮ್ಮಲ್ಲಿ ತಿರ್ಕೊಂಡ್ರು ಅಂತ ನಾವು ಆಫಿಷಿಯಲಿ ಡಿಕ್ಲೇರ್ ಮಾಡಿದ್ವಿ. ಪಾಕಿಸ್ತಾನದವ್ರು ಇವತ್ತಿಗೂ ಕೂಡ ಆಫಿಷಿಯಲಿ ಡಿಕ್ಲೇರ್ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅವ್ರದ್ದು ಜಾಸ್ತಿ ಹಾಕೋಂತ ಹೋದ್ ಮೊದಲನೇ ಏನ್ ಹೇಳಿದ್ರು, ನಮ್ಮ ಸೈನಿಕರು ಅಲ್ಲೇ ಅಲ್ಲ, ಇವರು ಆತಂಕವಾದಿಗಳು, ಹಾಗಾಗಿ ನಾವು ಇವ್ರ ಬಾಡಿ ತೋಣಲ್ಲ ಅಂತಂದ್ರು. ಆಮೇಲೆ ಕ್ರಮೇಣ ಏನಾಯ್ತು ಅಂತಂದ್ರೆ, ನಮ್ಮ ಸೈನಿಕರ ಶವಗಳು ಮನೆಯಲ್ಲಿ ವಾಪಸ್ ಬರ್ಲಿಕ್ಕೆ ಶುರುವಾದ್ವು, ಅವರಲ್ಲಿ ಯಾರೂ ಹೋಗ್ಲಿಲ್ಲ. ಅವಾಗ ಅವರಲ್ಲಿ ತೀರ್ಕೊಂಡಂತ ಫ್ಯಾಮಿಲಿ ಮೆಂಬರ್ಸ್ ಏನಿದೆ, ಅವ್ರ ಕುಟುಂಬ ವರ್ಗದವ್ರು ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಮ್ಮವ್ರು ತಿರ್ಕೊಂಡು ಅಲ್ಲೇ ಬಿದ್ದಿದಾರೆ, ನೀವು ತರ್ತಾ ಇಲ್ಲ ಅಂತ. ಅವಾಗ ಕೆಲವೊಂದಿಷ್ಟು ಬಾಡಿಗಳನ್ನ ಒಯ್ದ್ರು. ಯಾವಾಗ ಈ ಕೌಂಟ್ ಜಾಸ್ತಿ ಹೋಗ್ತಾ ಹೋಗುತ್ತಲ್ಲ, ಅವಾಗ ಮತ್ತೆ ನಿಂದರ್ಸಕ್ ಶುರು ಮಾಡಿದ್ರು, ನಮ್ಮವ್ರು ಅಲ್ಲೇ ಅಲ್ಲ ಇವರು ಅಂತಂದ್. ಹಾಗಾಗಿ ಅವ್ರ ಅದ್ರ ನಮ್ಮ ಫಿಗರ್ ಪ್ರಕಾರ 800 ಜಾಸ್ತಿ ಜನ ಅವ್ರ ಕಡೆ ತಿರ್ಕೊಂಡಿದ್ದಾರೆ. ಇಮ್ಯಾಜಿನ್ ಮಾಡಿ, 1:10 ರೇಷ್ಯೋ ಎಲ್ಲಿ ನಮ್ಕಿಂತ ಜಾಸ್ತಿ ಇದೆ, ಅಲ್ಲಿ ನಮ್ಮಲ್ಲಿ 500 ಜನ ತಿಳ್ಕೊಂಡಿದ್ರೆ ಅದ್ರಲ್ಲಿ 50 ಜನ ಅಷ್ಟು ತಿಳ್ಕೋಬೇಕಾಗಿತ್ತು, ಇಂಟರ್ನ್ಯಾಷನಲ್ ಎಕ್ಸೆಪ್ಟೆಡ್ ಫಿಗರ್ ಮೌಂಟೇನ್ ವಾರ್ಫೇರ್ ಪ್ರಕಾರ. ಬಟ್ 800 ಜನ ಅವರಲ್ಲಿ ತಿಳ್ಕೊಂಡಿದ್ದಾರೆ. ಇದನ್ನ ಬಂದು ನಮ್ಮವರು ಬೇರೆ ಬೇರೆ ವಿದೇಶಿ ಏನ್ ಆರ್ಮೀಸ್ ಇದಾವೆ, ಇದನ್ನ ಬಂದು ಸ್ಟಡಿ ಮಾಡ್ತಾರೆ ಹೆಂಗ್ ಅಟ್ಯಾಕ್ ಮಾಡಿದ್ರು ಅಂತ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ವಿಜಯದ ವೀರಗಾಥೆ ಕುರಿತು ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದ್ದ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಸುತ್ತಿಗೆ ತಲೆಯ ಶಾರ್ಕ್ ಮೀನು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು.

ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸುತ್ತಿಗೆ ತಲೆಯ ಶಾರ್ಕ್ ಮೀನುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನೆಗಳಲ್ಲಿ ಸುತ್ತಿಗೆ ಇದ್ದೇ ಇರುತ್ತದೆ. ಸುತ್ತಿಗೆ ಎಂದರೆ ಇಂಗ್ಲಿಷ್ನಲ್ಲಿ ಹ್ಯಾಮರ್ ಅಂತ ಕರೆಯುತ್ತೇವೆ. ಈ ಹ್ಯಾಮರ್ ಅನ್ನು ಮನೆಯ ಗೋಡೆಗಳ ಮೇಲೆ ಮೊಳೆಗಳನ್ನು ಹಾಕಲು ಅಥವಾ ಇನ್ನಿತರ ಮನೆ ಕೆಲಸಗಳಿಗೆ ಉಪಯೋಗಿಸುತ್ತೇವೆ. ಆದರೆ ಈ ಹ್ಯಾಮರ್ ತರಹ ಅಥವಾ ಸುತ್ತಿಗೆ ತರಹ ಒಂದು ಸಸ್ತನಿ ಪ್ರಾಣಿ ಇರುವುದು ನಮಗೆ ಗೊತ್ತಿಲ್ಲದ ಸಂಗತಿ. ಹ್ಯಾಮರ್ ಹೆಡ್ ಶಾರ್ಕ್ಗಳನ್ನು ಸ್ಪಿನ್ನೆಡ್ ಕುಟುಂಬಕ್ಕೆ ಸೇರಿಸಲಾಗಿದೆ. ಪ್ರಪಂಚದ ಎಲ್ಲ ಸಾಗರಗಳಲ್ಲಿ ವಾಸಿಸುವ 9 ಜಾತಿಯ ಹ್ಯಾಮರ್ ಹೆಡ್ ಶಾರ್ಕ್ಗಳಿವೆ. ಹ್ಯಾಮರ್ ಹೆಡ್ ಶಾರ್ಕ್ಗಳನ್ನು ಆಳವಾದ ಮತ್ತು ಆಳವಿಲ್ಲದ ನೀರಿನಲ್ಲಿ ಕಾಣಬಹುದು. 9 ಜಾತಿಗಳಲ್ಲಿ 2 ಅಳಿವಿನಂಚಿನಲ್ಲಿ ಇರುತ್ತವೆ ಮತ್ತು 1 ದುರ್ಬಲ ಜಾತಿಗಳೆಂದು ಪಟ್ಟಿ ಮಾಡಲಾಗಿದೆ. ಹ್ಯಾಮರ್ ಹೆಡ್ ಶಾರ್ಕ್ಗಳ ಉಳಿವಿಗೆ ಜನರು ದೊಡ್ಡ ಬೆದರಿಕೆಯನ್ನು ಒಡ್ಡುತ್ತಾರೆ. ಹ್ಯಾಮರ್ ಹೆಡ್ ಶಾರ್ಕ್ ಮೀನನ್ನು ಅವುಗಳ ರೆಕ್ಕೆಗಳಿಗೆ ಭೇಟಿಯಾಡಿ ಪ್ರಪಂಚದ ಕೆಲ ಭಾಗಗಳಲ್ಲಿ ಸವಿಯಾದ ರೆಕ್ಕೆಗಳನ್ನು ಸೇವಿಸಲು ಸರಬರಾಜು ಮಾಡುತ್ತಾರೆ. ರೆಕ್ಕೆಗಳನ್ನು ತೆಗೆದ ನಂತರ ಶಾರ್ಕ್ಗಳನ್ನು ಸಾಗರಕ್ಕೆ ಹಿಂತಿರುಗಿ ಬಿಡುತ್ತಾರೆ. ರೆಕ್ಕೆಗಳಲ್ಲದ ಶಾರ್ಕ್ಗಳು ಈಚಲು ಸಾಧ್ಯವಿಲ್ಲದ ಕೊನೆಗೊಂದು ದಿನ ಅವು ಸಂಕಷ್ಟದಿಂದ ಸಾಯುತ್ತವೆ. ಹ್ಯಾಮರ್ ಹೆಡ್ ಶಾರ್ಕ್ನ ಗಾತ್ರವು ಅವುಗಳ ಜಾತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಇವು 3-6 ಮೀಟರ್ ಉದ್ದ ಮತ್ತು 453 ಕೆಜಿ ತೂಕವನ್ನು ತಲುಪಬಹುದು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಬಿಳಿ ಹೊಟ್ಟೆ ಮತ್ತು ಹಸಿರು ಅಥವಾ ಬೂದು ಕಂದು ಬಣ್ಣದ ಬೆನ್ನನ್ನು ಹೊಂದಿರುತ್ತವೆ. ಶಾರ್ಕ್ಗಳ ಬಾಯಿಯು ತಲೆಯ ಕೆಳಭಾಗದಲ್ಲಿದೆ. ಇದು ಚೂಪಾದ ತ್ರಿಕೋನಾಕಾರದ ಮತ್ತು ದಂತೂರೀಕೃತ ಹಲ್ಲುಗಳಿಂದ ಸಜ್ಜುಗೊಂಡಿದೆ. ಸುತ್ತಿಗೆಯ ಶಾರ್ಕ್ನಲ್ಲಿ ಹೆಚ್ಚು ಎದ್ದು ಕಾಣುವ ಲಕ್ಷಣವೆಂದರೆ ಅದರ ತಲೆ. ಈ ಶಾರ್ಕ್ಗಳ ತಲೆಯು ಆಮರ್ ತರಹ ಇರುವುದರಿಂದ ಇವು ಆಮರ್ ಹೆಡ್ ಶಾರ್ಕ್ ಎಂದು ಹೆಸರನ್ನ ಪಡೆದಿವೆ. ತಲೆಯು ಚಪ್ಪಟೆಯಾಕಾರವಿದ್ದು ಸುತ್ತಿಗೆಯಂತೆ ಕಾಣುತ್ತದೆ. ತಲೆಯ ಆಕಾರವು ಬೇಟೆಯನ್ನು ಹುಡುಕಲು ಅನುಕೂಲವಾಗಿದೆ. ಇವುಗಳ ತಲೆಯು ಮೆಟಲ್ ಡಿಟೆಕ್ಟ್ನಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಹೇಗೆಂದರೆ ಸುತ್ತಿಗೆಯ ತಲೆಯು ಶಾರ್ಕ್ಗಳನ್ನು ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತವೆ ಮತ್ತು ಅಪುಲ್ನನ್ನು ಅವುಗಳ ತಲೆಯ ಕುರುಹದ ಮೇಲ್ಮೈಯಲ್ಲಿ ವಿತರಿಸಲಾಗುತ್ತದೆ. ರಂಧ್ರಗಳಲ್ಲಿ ಜೆಲ್ ತುಂಬಿರುತ್ತದೆ. ಈ ರಂಧ್ರಗಳು ಸಂಭಾವ್ಯ ಬೇಟೆಯ ವಸ್ತುಗಳಿಂದ ಹೊರಸೂಸುವ ಬಿದ್ದು ಸಂಕೇತಗಳನ್ನು ಪತ್ತೆ ಹಚ್ಚಲು ಬಳಸಲಾಗುವ ಹೆಚ್ಚು ಸೂಕ್ಷ್ಮವಾದ ವಿದ್ಯುತ್ ಗ್ರಾಹಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಸ್ಪ್ರಿಂಗ್ರೇಗಳಂತಹ ಮರಳಿನ ಅಡಿಯಲ್ಲಿ ಊತು ಅಡಗಿಕೊಂಡಿರುವ ಮೀನುಗಳನ್ನು ಪತ್ತೆ ಹಚ್ಚುತ್ತವೆ. ಸ್ಪ್ರಿಂಗ್ರೇಗಳಂತಹ ಜೊತೆಗೆ ಹ್ಯಾಮರ್ ಹೆಡ್ ಶಾರ್ಕ್ಗಳು ವಿವಿಧ ರೀತಿಯ ಮೀನುಗಳು, ಏಡಿಗಳು, ನಳ್ಳಿಗಳು ಮತ್ತು ಇನ್ನಿತರ ಜೀವಿಗಳನ್ನು ತಿನ್ನುತ್ತವೆ. ಹ್ಯಾಮರ್ ಹೆಡ್ ಶಾರ್ಕ್ಗಳ ದೃಶ್ಯ ಕ್ಷೇತ್ರವು 360 ಡಿಗ್ರಿಗಳಷ್ಟು ಇರುತ್ತದೆ. ಕಣ್ಣುಗಳು ಅಗಲವಾದ ತಲೆಯ ಕೊನೆಯ ಬದಿಗಳಲ್ಲಿರುತ್ತವೆ. ಈ ಕಣ್ಣುಗಳಿಂದ ಇವು ತಮ್ಮ ದೇಹದ ಮೇಲೆ ಮತ್ತು ಕೆಳಗೆ ಇರುವ ಜೀವಿಗಳನ್ನು ಮತ್ತು ಪರಿಸರವನ್ನು ನೋಡುತ್ತದೆ. ಆದರೆ ತಮ್ಮ ಮೂಗಿನ ಮುಂದೆ ಇರುವ ಜೀವಿಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಹ್ಯಾಮರ್ ಹೆಡ್ ಶಾರ್ಕ್ಗಳು ಅಪರೂಪದ ಸಮುದ್ರ ಜೀವಿಗಳಾಗಿದ್ದು ಇವು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲವು. ಇವು ತಮ್ಮ ದೇಹವನ್ನು ತ್ವರಿತವಾಗಿ ತಿರುಗಿಸಲು ಸಮರ್ಥವಾಗಿರುವ ಅತ್ಯಂತ ಚುರುಕು ಬುದ್ಧಿಯ ಜೀವಿಗಳು ಎಂದು ತಿಳಿಯಬಹುದು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಶಾಲೆಗಳು ಎಂಬ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವು ಸಾಮಾನ್ಯವಾಗಿ 10-20 ಪ್ರಾಣಿಗಳನ್ನು ಒಳಗೊಂಡಿರುತ್ತವೆ. 9 ಜಾತಿಯ ಹ್ಯಾಮರ್ ಹೆಡ್ ಶಾರ್ಕ್ಗಳಲ್ಲಿ ಕೇವಲ 3 ಮಾತ್ರ ಆಕ್ರಮಣಕಾರಿಗಳಾಗಿವೆ. ಆದರೆ ಮನುಷ್ಯರ ಮೇಲೆ ದಾಳಿಗಳು ಅತ್ಯಂತ ಅಪರೂಪವಾಗಿದೆ. ಹ್ಯಾಮರ್ ಹೆಡ್ ಶಾರ್ಕ್ಗಳು ವಿವಿ ಪ್ಯಾರಸ್ ಪ್ರಾಣಿಗಳು ಅಂದರೆ ಹೆಣ್ಣು ಜೀವಂತ ಶಾರ್ಕ್ಗಳ ಮರಿಗಳಿಗೆ ಜನ್ಮ ನೀಡುತ್ತದೆ. ಜಾತಿಗಳ ಆಧಾರದ ಮೇಲೆ 12-40 ಯುವ ಮರಿಗಳಿಗೆ ಹ್ಯಾಮರ್ ಹೆಡ್ ಶಾರ್ಕ್ಗಳು ಜನ್ಮ ನೀಡುತ್ತವೆ. ಎಳೆಯ ಹ್ಯಾಮರ್ ಹೆಡ್ ಶಾರ್ಕ್ಗಳು ತಮ್ಮ ಪೋಷಕರಿಗಿಂತ ಹೆಚ್ಚು ದುಂಡದಾದ ತಲೆಗಳನ್ನು ಹೊಂದಿರುತ್ತವೆ. ಇವು ವಯಸ್ಕ ಗಾತ್ರವನ್ನು ತಲುಪುವವರೆಗೂ ಸುಲಭವಾಗಿ ಭೇಟಿಯಾಗುತ್ತದೆ. ಹ್ಯಾಮರ್ ಹೆಡ್ ಶಾರ್ಕ್ಗಳು 20-30 ವರ್ಷಗಳ ನಡುವೆ ಬದುಕಬಲ್ಲವು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಮೀನುಗಳು, ಆಕ್ಟೋಪಸ್ಗಳ ಮತ್ತು ಇತರೆ ಬೇಟೆಯ ಪೋಷಕ ಸಂಖ್ಯೆಗಳನ್ನು ನಿಯಂತ್ರಿಸುತ್ತದೆ.
ಇದರ ಜೊತೆಗೆ ಅಪಾಯಕಾರಿ ಮತ್ತು ಅತಿರೇಕವಾಗಿ ವೃದ್ಧಿಯಾಗುವ ಪ್ರಾಣಿಗಳನ್ನು ನಿಯಂತ್ರಿಸುತ್ತದೆ.

0: ಇವು ಸಾಮಾನ್ಯವಾಗಿ ಬಲಹೀನ ಮತ್ತು ರೋಗದಿಂದ ಪೀಡಿತ ಪ್ರಾಣಿಗಳನ್ನು ಭೇಟಿಯಾಡುವ ಮೂಲಕ ಸಮುದ್ರದ ಜೀವ ಪಂಗಡಗಳನ್ನು ಆರೋಗ್ಯಕರವಾಗಿ ಕಾಪಾಡುತ್ತವೆ. ಹ್ಯಾಮರ್ ಹೆಡ್ ಶಾರ್ಕ್ಗಳ ಅಧ್ಯಯನದಿಂದ ಸಮುದ್ರ ಪರಿಸರದ ಬದಲಾವಣೆಗಳ ಬಗ್ಗೆ ಮಾಹಿತಿ ಪಡೆಯಲಾಗಬಹುದು. ಹ್ಯಾಮರ್ ಹೆಡ್ ಶಾರ್ಕ್ಗಳು ಅತಿ ಸೂಕ್ಷ್ಮವಾಗಿ ಜಲಚರ ಪರಿಸರದ ಭಾಗವಾಗಿದ್ದು ಆಹಾರ ಸರಪಳಿಯ ಸಮತೋಲನವನ್ನು ಕಾಪಾಡಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವುಗಳ ಅಭಾವದಿಂದ ಸಮುದ್ರದ ಪರಿಸರದ ಸ್ಥಿರತೆ ಮತ್ತು ಪರಿಣಾಮ ಬೀಳಬಹುದು. ಹೀಗಾಗಿ ಹ್ಯಾಮರ್ ಹೆಡ್ ಶಾರ್ಕ್ಗಳನ್ನು ಸಂರಕ್ಷಿಸುವುದು ನಮ್ಮ ಜೈವಿಕ ಪರಿಸರದ ಆರೋಗ್ಯವನ್ನು ಕಾಪಾಡಲು ಅತ್ಯಂತ ಅಗತ್ಯವಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸುತ್ತಿಗೆ ತಳಿಯ ಶಾರ್ಕ್ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 1/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಬಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಜ್ಞಾನಸುಧ ಕುಮಾರವ್ಯಾಸ ಭಾರತ ಛಲ ಮತ್ತು ಭಕ್ತಿಯ ಅಮರ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ವರ್ಣಿಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕುಮಾರವ್ಯಾಸ ಭಾರತ ಛಲ ಮತ್ತು ಭಕ್ತಿಯ ಅಮರಕತೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಕುಮಾರವ್ಯಾಸ ಎಂದೇ ಪ್ರಸಿದ್ಧರಾದ ನಾರಣಪ್ಪರವರು ಗದುಗಿನ ವೀರನಾರಾಯಣರ ಪರಮ ಭಕ್ತರು. ಸಂಸ್ಕೃತದ ವ್ಯಾಸ ಭಾರತವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತೆ ಕನ್ನಡದಲ್ಲಿ ಬರೆಯಬೇಕೆಂಬುದು ಅವರ ಹಂಬಲವಾಗಿತ್ತು. ಆದರೆ ಕತೆ ಬರೆಯಲು ತೊಡಗಿದಾಗ ಅವರಿಗೆ ಭಕ್ತಿಯ ಪರವಶತೆಯಲ್ಲಿ ಬರವಣಿಗೆ ಮುಂದುವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ದೇವಸ್ಥಾನದಲ್ಲಿ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದಾಗ ಅವರ ಕನಸಿನಲ್ಲಿ ಶ್ರೀಕೃಷ್ಣ ಕಾಣಿಸಿಕೊಂಡು, ನನ್ನ ಭಕ್ತನಾದ ಅಶ್ವತ್ಥಾಮನನ್ನು ಭೇಟಿಯಾಗು, ಆತ ನಿನಗೆ ಭಾರತದ ಕಥೆಯನ್ನು ನಿರೂಪಿಸುತ್ತಾನೆ ಎಂದು ಅಭಯ ನೀಡಿದನು. ಕೃಷ್ಣನ ಮಾತು

ಅವನನ್ನು ನಂಬಿದ ನಾರಾಯಣಪ್ಪ ಅಶ್ವತ್ಥಾಮನ ಹುಡುಕಾಟಕ್ಕೆ ತೊಡಗಿದರು. ಅಶ್ವತ್ಥಾಮನು ಸಾಕ್ಷಾತ್ ಚಿರಂಜೀವಿಯಾಗಿದ್ದು ಸಾವಿರಾರು ಜನರು ಸೇರುವ ಧರ್ಮ ಕಾರ್ಯಗಳ ಸಂತರ್ಪಣೆಗಳಲ್ಲಿ ವೇಷ ಮರೆಸಿಕೊಂಡು ಭಾಗವಹಿಸುತ್ತಾನೆ ಎಂಬ ನಂಬಿಕೆಯಿತ್ತು. ನಾರಾಯಣಪ್ಪ ಎಲ್ಲೇ ಸಂತರ್ಪಣೆ ನಡೆದರೂ ಅಲ್ಲಿಗೆ ಹೋಗಿ ಅಶ್ವತ್ಥಾಮನಿಗಾಗಿ ಹುಡುಕುತ್ತಿದ್ದರು. ಒಮ್ಮೆ ದೊಡ್ಡ ಸಂತರ್ಪಣೆಯೊಂದರಲ್ಲಿ ಎರಡು ಮಕ್ಕಳು ಒಂದೇ ಬಾಳೆ ಎಲೆಗಾಗಿ ಜಗಳವಾಡುತ್ತಿದ್ದವು. ಕೊನೆಗೆ ಒಬ್ಬ ಹುಡುಗ ಆ ಎಲೆಯನ್ನು ಗೆದ್ದಾಗ ಅಲ್ಲಿದ್ದ ವೃದ್ಧರೊಬ್ಬರು, ಛಲವೆಂದರೆ ಹೀಗಿರಬೇಕು, ದುರ್ಯೋಧನನಲ್ಲಿ ಇಂತಹ ಛಲ ನೋಡಿದ್ದೆ, ಮತ್ತೆ ನಿನ್ನಲ್ಲಿ ನೋಡುತ್ತಿದ್ದೇನೆ ಎಂದು ಆ ಹುಡುಗನನ್ನು ಬೆನ್ನು ತಟ್ಟಿ ಮುದ್ದಾಡಿದರು. ಇದನ್ನು ಗಮನಿಸಿದ ನಾರಾಯಣಪ್ಪ ಅವರಿಗೆ ಆ ವೃದ್ಧನೇ ಅಶ್ವತ್ಥಾಮನೆಂದು ಅರಿವಾಯಿತು. ತಕ್ಷಣ ಅವರ ಪಾದ ಹಿಡಿದು ಕತೆ ಹೇಳಿಕೊಡುವಂತೆ ಪ್ರಾರ್ಥಿಸಿದರು. ವೃದ್ಧನು ಮೊದಲು ನಿರಾಕರಿಸಿದರು. ನಾರಾಯಣಪ್ಪನ ಛಲ ಮತ್ತು ಭಕ್ತಿಗೆ ಮಣಿದು ನನ್ನ ಆಪ್ತ ಗೆಳೆಯ ದುರ್ಯೋಧನನ ಅಂತ್ಯದವರೆಗೆ ಮಾತ್ರ ಕತೆ ಹೇಳುವೆ. ಕತೆ ಹೇಳುವಾಗ ಪರದೆಯ ಹಿಂದೆ ಕುಳಿತು ಹೇಳುತ್ತೇನೆ, ನನ್ನನ್ನು ನೋಡಬಾರದು ಎಂಬ ಷರತ್ತಿನೊಂದಿಗೆ ಒಪ್ಪಿದನು. ಮಾರನೆಯ ದಿನದಿಂದ ವೀರನಾರಾಯಣ ದೇವಸ್ಥಾನದ ಮಂಟಪದಲ್ಲಿ ಪರದೆ ಇಟ್ಟು ಕಾವ್ಯರಚನೆ ಆರಂಭವಾಯಿತು. ಅಶ್ವತ್ಥಾಮ ಕತೆ ನಿರೂಪಿಸುತ್ತಿದ್ದರೆ ನಾರಾಯಣಪ್ಪನಿಗೆ ಪರದೆಯ ಮೇಲೆ ಆ ಮಹಾಭಾರತದ ದೃಶ್ಯಗಳೇ ಗೋಚರಿಸುತ್ತಿದ್ದವು. ಭಕ್ತಿ ಹಾಗೂ ಪ್ರತಿಭೆಯಿಂದ ನಾರಾಯಣಪ್ಪ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಗದುಗಿನ ವೀರನಾರಾಯಣನಿಗೆ ಅಂಕಿತಗೊಳಿಸಿ ಬರೆಯುತ್ತಾ ಸಾಗಿದರು. ಕತೆ ಗದಾಯುದ್ಧದ ಅಂತಕ್ಕೆ ತಲುಪಿತು. ಭೀಮನು ದುರ್ಯೋಧನನ ತೊಡೆಮುರಿದು ಕೆಡವಿದಾಗ ಪರದೆಯ ಹಿಂದಿನಿಂದ ಅಶ್ವತ್ಥಾಮನ ದುಃಖದ ಚೀತ್ಕಾರ ಕೇಳಿಸಿತು. ಗೆಳೆಯನ ಪತನದ ನೋವಿನಲ್ಲಿ ಅಶ್ವತ್ಥಾಮನ ಧ್ವನಿ ಅಡಗಿದಾಗ ಕುತೂಹಲ ತಾಳಲಾರದೆ ನಾರಾಯಣಪ್ಪ ಷರತ್ತನ್ನು ಮರೆತು ಪರದೆಯನ್ನು ಸರಿಸಿ ನೋಡಿದರು. ಅಲ್ಲಿ ಅಶ್ವತ್ಥಾಮನಿರಲಿಲ್ಲ. ಬದಲಾಗಿ ಗದಾಯುದ್ಧದ ರಣರಂಗ, ದುರ್ಯೋಧನನ ಪತನ, ಪಾಂಡವರ ವಿಜಯ ಹಾಗೂ ಅವರ ನಡುವೆ ಕಂಗೊಳಿಸುತ್ತಿದ್ದ ಶ್ರೀಕೃಷ್ಣನ ಸಾಕ್ಷಾತ್ ದಿವ್ಯ ದರ್ಶನವಾಯಿತು. ಭಗವಂತನ ದರ್ಶನದಿಂದ ನಾರಾಯಣಪ್ಪ ಧನ್ಯನಾದರು. ಜನಪತಿಯ ಪ್ರತೀತಿಯ ಪ್ರಕಾರ ಷರತ್ತು ಮುರಿದ ಕಾರಣಕ್ಕೆ ಅಶ್ವತ್ಥಾಮನ ಕೋಪದ ಬಾಣಕ್ಕೆ ನಾರಾಯಣಪ್ಪ ತೀರಿದರೆಂಬ ಮಾತಿದೆ. ಆದರೆ ಸಾಹಿತ್ಯ ಚರಿತ್ರೆಯ ಪ್ರಕಾರ ಅಶ್ವತ್ಥಾಮ ತನ್ನ ಷರತ್ತಿನಂತೆಯೇ ದುರ್ಯೋಧನನ ಅವಸಾನದವರೆಗಿನ ಕಥೆಯನ್ನು ಪೂರ್ಣಗೊಳಿಸಿ ಅಲ್ಲಿಗೆ ನಿಲ್ಲಿಸಿದನು. ಹೀಗಾಗಿ ಕುಮಾರವ್ಯಾಸ ಭಾರತವು ದಶಪರ್ವ ಭಾರತವೆಂದೇ ಪ್ರಸಿದ್ಧವಾಯಿತು. ಕುಮಾರವ್ಯಾಸನ ಭಕ್ತಿ, ನಿಷ್ಠೆ ಹಾಗೂ ಛಲದಿಂದಾಗಿ ಜನಿಸಿದ ಈ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವು ಕನ್ನಡ ಸಾಹಿತ್ಯದಲ್ಲಿ ಎಂದೆಂದಿಗೂ ಅಜರಾಮರವಾಗಿ ಉಳಿಯಿತು. ಕುಮಾರವ್ಯಾಸರಿಗೆ ಅಶ್ವತ್ಥಾಮನನ್ನು ಹುಡುಕುವುದು ಸುಲಭವಾಗಿರಲಿಲ್ಲ. ಎಷ್ಟೇ ಹಿನ್ನಡೆಯಾದರೂ ಆತ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಸಂತರ್ಪಣೆಯಲ್ಲಿ ನಡೆದ ಸಣ್ಣ ಘಟನೆಯನ್ನು ಗಮನಿಸಿ ಕುಮಾರವ್ಯಾಸರು ಅಶ್ವತ್ಥಾಮನನ್ನು ಗುರುತಿಸಿದರು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಬೇಕಾದ ಅವಕಾಶಗಳು ಅಥವಾ ಮಾರ್ಗದರ್ಶಕರು ಸಿಗುತ್ತಾರೆ. ಎಂದಿಗೂ ನಮಗೆ ಸದಾ ಜೀವನದಲ್ಲಿ ದೊಡ್ಡ ಅವಕಾಶವೇ ಮೊದಲು ಸಿಗುವುದಿಲ್ಲ. ಆದ್ದರಿಂದ ಸಿಕ್ಕ ಅವಕಾಶವನ್ನು ಚಿಕ್ಕದು ಎಂದು ಉಪೇಕ್ಷೆ ಮಾಡದೆ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಪ್ರಿಯ ಕೇಳುವರೇ, ಕೇಳದಲ್ಲಷ್ಟೊತ್ತು ಕುಮಾರವ್ಯಾಸ ಭಾರತ ಛಲ ಮತ್ತು ಭಕ್ತಿಯ ಅಮರಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹೇಳುಗರೆ, ಇದುವರೆಗೂ ಕುಮಾರವ್ಯಾಸ ಭಾರತ ಛಲ ಮತ್ತು ಭಕ್ತಿಯ ಅಮರ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ

0: ಶಾಂತವಾಗಿ ನಿದ್ರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್
0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು KY ಭಾರತಿ. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 kg ವಾಣಿಜ್ಯ LPG ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ, 211,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ ಶೇ 15% ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ ಹಾಗೂ ಪ್ರಧಾನಿ ಅಭಿನಂದನೆ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಅನುಮೋದನೆ ನೀಡಿದ್ದಾರೆ. ಈ ಮಸೂದೆಯನ್ನು ಗುರುವಾರ ಸಂಸತ್ತು ಅಂಗೀಕರಿಸಿತ್ತು. ಕಠಿಣ ಶಿಕ್ಷೆಗಳನ್ನು ಪರಿಚಯಿಸುವ ಮತ್ತು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ಅಭ್ಯಾಸಗಳನ್ನು ತಡೆಯುವುದು ಈ ಕಾಯ್ದೆಯ ಗುರಿಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವಾಗ ದೃಢವಾದ ಕಾನೂನು ಚೌಕಟ್ಟನ್ನು ರಚಿಸುವ ಮೂಲಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ನ್ಯಾಯಸಮ್ಮತತೆ ಮತ್ತು ಸಮಗ್ರತೆಯನ್ನು ಬಲಪಡಿಸಲು ಕಾಯ್ದೆ ಪ್ರಯತ್ನಿಸುತ್ತದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳಿಗೆ ಸೇರಿದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಪ್ರಮುಖ ನಿಬಂಧನೆಗಳನ್ನು ಈ ಕಾಯ್ದೆ ಒಳಗೊಂಡಿದೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆ ಭೋಗಪುರಂನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರೀನ್ಫೀಲ್ಡ್ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು. ಇದಕ್ಕೂ ಮೊದಲು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಆಂಧ್ರಪ್ರದೇಶ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮತ್ತು ಇತರ ಗಣ್ಯರು ಬರಮಾಡಿಕೊಂಡರು. ಪ್ರಧಾನಿಯವರು ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ವಿಮಾನ ನಿಲ್ದಾಣದ ಅತ್ಯಾಧುನಿಕ ಪ್ರಯಾಣಿಕರ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ವಿಮಾನ ನಿಲ್ದಾಣದ ವಿನ್ಯಾಸ, ಸುಧಾರಿತ ತಂತ್ರಜ್ಞಾನ, ಮಾಸ್ಟರ್ ಪ್ಲಾನ್ ಮತ್ತು ವಾಯುಯಾನ ಕೇಂದ್ರವಾಗಿ ಭವಿಷ್ಯದ ವಿಸ್ತರಣೆಯ ಕುರಿತು ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ನೀಡಿದರು. ಪ್ರಧಾನಿಯವರು ಉತ್ತರ ಆಂಧ್ರದ 13,500ಕ್ಕೂ ಹೆಚ್ಚು ಬುಡಕಟ್ಟು ಮಹಿಳೆಯರು ಪ್ರದರ್ಶಿಸಿದ ಸಾಂಪ್ರದಾಯಿಕ ತಿಮ್ಸಾ ನೃತ್ಯವನ್ನು ವೀಕ್ಷಿಸಿದರು. ನಂತರ ಅವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಿವೇಕ ಸ್ಮಾರಕವು ನವೆಂಬರ್ 1892ರಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಪ್ರಯಾಣ ಮಾಡುವಾಗ ಮೈಸೂರಿಗೆ ನೀಡಿದ ಐತಿಹಾಸಿಕ ಭೇಟಿಯನ್ನು ಸ್ಮರಿಸುತ್ತದೆ. ಪ್ರಸಿದ್ಧ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿಗಳಿಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದು ಮುಖ್ಯವಾಗಿ 4D ಅನುಭವ ಕೇಂದ್ರ, ಪ್ರದರ್ಶನ ಸಭಾಂಗಣ, ಸುಮಾರು 700 ಜನರು ಕುಳಿತುಕೊಳ್ಳಬಹುದಾದ ಆಂಫಿಥಿಯೇಟರ್, ತರಗತಿ ಕೊಠಡಿಗಳು, ಸಮ್ಮೇಳನ

0: ಕೊಠಡಿಗಳು, ಗ್ರಂಥಾಲಯ, ಓದುವ ಕೊಠಡಿ, ಧ್ಯಾನ ಮತ್ತು ಯೋಗ ಸಭಾಂಗಣ ಹಾಗೂ ಪುಸ್ತಕ ಮಳಿಗೆಯನ್ನು ಹೊಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಮೀಸಲಾದ ಸೌಲಭ್ಯಗಳನ್ನು ಸಹ ಈ ಕೇಂದ್ರ ಒಳಗೊಂಡಿದೆ. ಇಂದು ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಅವರ ಜನ್ಮ ವಾರ್ಷಿಕೋತ್ಸವದ ಹಿನ್ನೆಲೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ವಿವಿಧ ಚಳವಳಿಗಳಲ್ಲಿ ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಅವರು ಪ್ರವರ್ತಕ ಪಾತ್ರವನ್ನು ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಉತ್ಸಾಹಭರಿತ ಬರಹಗಳ ಮೂಲಕ ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಸಮಾಜವನ್ನು ಜಾಗೃತಗೊಳಿಸುವ ಮತ್ತು ರಾಷ್ಟೀಯ ಪ್ರಜ್ಞೆ ತುಂಬುವ ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿಂದಿ ಭಾಷೆಗೆ ರಾಜರ್ಷಿ ಪುರುಷೋತ್ತಮ ದಾಸ್ ತಂಡನ್ ಅವರ ಕೊಡುಗೆ ಅವಿಸ್ಮರಣೀಯವಾಗಿದೆ. ರಾಷ್ಟೀಯ ಸೇವೆಗೆ ಅವರ ಸಮರ್ಪಣೆ ಮುಂದಿನ ಪೀಳಿಗೆಯೇ ಸ್ಫೂರ್ತಿಯ ಶಾಶ್ವತ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು ಇಂದು ವಾಣಿಜ್ಯ ಎಲ್ಪಿಜಿ ಅನಿಲದ ಬೆಲೆಯನ್ನು ಸುಮಾರು 200 ರೂಪಾಯಿಗಳಷ್ಟು ಕಡಿಮೆ ಮಾಡಿವೆ. ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಹೊಸ ಬೆಲೆ ಈಗ 2,738 ರೂಪಾಯಿಗಳಾಗಲಿದೆ. ಅದೇ ರೀತಿ ಕೋಲ್ಕತ್ತಾದಲ್ಲಿ 2,872 ರೂಪಾಯಿ 50 ಪೈಸೆ, ಮುಂಬೈನಲ್ಲಿ 2,691 ರೂಪಾಯಿ 50 ಪೈಸೆ ಮತ್ತು ಚೆನ್ನೈನಲ್ಲಿ 2,906 ರೂಪಾಯಿಗಳಾಗಿರಲಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಹೊಸ ಬೆಲೆಗಳು ಇಂದಿನಿಂದ ಜಾರಿಗೆ ಬಂದಿದ್ದು, ಈ ನಿರ್ಧಾರವು ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಮತ್ತು ಆಹಾರ ಹಾಗೂ ಪಾನೀಯ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಕೊಂಚ ಮಟ್ಟಿಗೆ ನಿರಳತೆಯನ್ನು ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹವು 211,205 ಕೋಟಿ ರೂಪಾಯಿಗಳಿಗೆ ಗಮನಾರ್ಹ ಏರಿಕೆ ಕಂಡಿದೆ. 2025 ಜುಲೈನಲ್ಲಿ 183,065 ಕೋಟಿ ರೂಪಾಯಿಗಳಿದ್ದ ಜಿಎಸ್ಟಿ ಸಂಗ್ರಹ ವರ್ಷದಿಂದ ವರ್ಷಕ್ಕೆ ಶೇಕಡ 15.4% ಹೆಚ್ಚಳವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಒಟ್ಟು ದೇಶೀಯ ಜಿಎಸ್ಟಿ ಆದಾಯ 144,695 ಕೋಟಿ ರೂಪಾಯಿಗಳಾಗಿದ್ದು, ಇದು ಒಂದು ವರ್ಷದ ಹಿಂದಿನ ಪ್ರಮಾಣಕ್ಕಿಂತ ಶೇಕಡ 10.1% ಹೆಚ್ಚಾಗಿದೆ. ಆಮದುಗಳಿಂದಾದ ಜಿಎಸ್ಟಿ ಸಂಗ್ರಹ ಶೇಕಡ 28.8% ಹೆಚ್ಚಾಗಿ 66,511 ಕೋಟಿ ರೂಪಾಯಿಗಳಿಗೆ ತಲುಪಿದ್ದು, ಒಟ್ಟಾರೆ ಮಾಸಿಕ ಸಂಗ್ರಹಕ್ಕೆ ಉತ್ತೇಜನ ನೀಡಿದೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪುರುಷರ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದಕ ಜಯಿಸಿರುವ ನೀರಜ್ ಚೋಪ್ರಾ ಮತ್ತು ಕಂಚಿನ ಪದಕ ಗಳಿಸಿದ ಯಶ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಡೆಕತ್ಲಾನ್ನಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡ ತೇಜಸ್ವಿನ್ ಶಂಕರ್ ಹಾಗೂ ಮಹಿಳೆಯರ 57 ಕೆಜಿ ಜೂಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಜೂಡೋ ಆಟಗಾರ್ತಿ ಯಾಮಿನಿ ಮೌರ್ಯ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಇದೇ ವೇಳೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮಾಧ್ಯಮ ಪೋಸ್ಟ್ನಲ್ಲಿ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ, ಯಶ್ವೀರ್ ಸಿಂಗ್, ತೇಜಸ್ವಿನ್ ಶಂಕರ್ ಮತ್ತು ಯಾಮಿನಿ ಮೌರ್ಯ ಅವರನ್ನು ಅಭಿನಂದಿಸಿದ್ದಾರೆ. ಮಧ್ಯಪ್ರದೇಶ ಪೊಲೀಸರ ಮಾದಕ ದ್ರವ್ಯ ವಿರೋಧಿ ಅಭಿಯಾನವಾದ ನಶೆ ಸೆ ದೂರಿ ಹೇ ಜರೂರಿ 2.0 5 ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ. ಅಭಿಯಾನದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ್ದರು. ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಭಿಯಾನದ 5 ಸಾಧನೆಗಳನ್ನು ಗುರುತಿಸಿದೆ. 15 ದಿನಗಳ ಕಾಲ ನಡೆದ ಅಭಿಯಾನ ಜನರಿಗೆ ಮಾದಕ ದ್ರವ್ಯಗಳಿಂದ ದೂರವಿರುವ ಸಂದೇಶವನ್ನು ಸಾರಿತು. ಚಲನಚಿತ್ರ, ಕ್ರೀಡೆ, ಸಂಗೀತ, ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ 60 ಹೆಚ್ಚು ಗಣ್ಯರು ಸಹ ಅಭಿಯಾನವನ್ನು ಬೆಂಬಲಿಸಿದರು. ರಾಜ್ಯಾದ್ಯಂತ ಜುಲೈ 15-30 ನಡೆದ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ಧ ಜಾಗೃತಿ ಮೂಡಿಸಿತು ಎಂದು ಮಧ್ಯಪ್ರದೇಶ ಪೊಲೀಸ್ ಪ್ರಧಾನ ಕಚೇರಿ ತಿಳಿಸಿದೆ. ಕೇರಳಂನಲ್ಲಿ ಭಾರೀ ಮಳೆ ಮುಂದುವರೆದಿದ್ದು 14 ಜಿಲ್ಲೆಗಳ ಪೈಕಿ 8 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಜಾರಿಯಲ್ಲಿದ್ದರೆ ಉಳಿದ 3 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. 9 ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮುಚ್ಚಲ್ಪಟ್ಟಿವೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಲವಾರು ಪ್ರದೇಶಗಳಲ್ಲಿ ಭೂಕುಸಿತ ಮತ್ತು ಪ್ರವಾಹ ಉಂಟಾಗಿದೆ. ಕೊಟ್ಟಾಯಂ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ 2 ಪೆಟ್ಟ ಮುಳುಗಿದ್ದು

ಪಟ್ಟಣ ಸಂಪರ್ಕ ಕಡಿತಗೊಂಡಿದೆ. ಹತ್ತಿರದ ವಸತಿ ಪ್ರದೇಶಗಳು ಜಲಾವೃತವಾಗಿವೆ. ಜಲಾಶಯದ ಮಟ್ಟ ಏರುತ್ತಲೇ ಇರುವುದರಿಂದ ಪಾಲಕ್ಕಾಡ್ನ ಮಂಗಳಂ ಅಣೆಕಟ್ಟು ಮತ್ತು ತಿರುವನಂತಪುರಂನ ನೆಯ್ಯರ್ ಹಾಗೂ ಅರುವಿಕ್ಕರ ಅಣೆಕಟ್ಟುಗಳ ಗೇಟ್ಗಳನ್ನು ತೆರೆಯಲಾಗಿದೆ. ರಾಜ್ಯದ ಕರಾವಳಿಯಲ್ಲಿ ಎರಡು ದಿನಗಳ ಕಾಲ ಮೀನುಗಾರಿಕೆಯನ್ನು ಸಹ ನಿಷೇಧಿಸಲಾಗಿದೆ. ಇಂದಿನಿಂದ ಸಿಕ್ಕಿಂನಲ್ಲಿರುವ ನಾಥುಲಾ ಪಾಸ್ ಮೂಲಕ ಭಾರತ ಮತ್ತು ಚೀನಾ ಗಡಿ ವ್ಯಾಪಾರವನ್ನು ಪುನರಾರಂಭಿಸಲಿದ್ದು, ಇದು ಎರಡು ನೆರೆಯ ರಾಷ್ಟ್ರಗಳ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗದ ಪುನರುಜ್ಜೀವನವನ್ನು ಸೂಚಿಸುತ್ತದೆ. ಇದರೊಂದಿಗೆ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ 2020 6 ವರ್ಷಗಳವರೆಗೆ ನಿರ್ಬಂಧಿಸಲಾಗಿದ್ದ ಗಡಿ ವ್ಯಾಪಾರ ಪುನರುಜ್ಜೀವಗೊಳ್ಳಲಿದ್ದು, ಗಡಿಯಾಚೆಗಿನ ವಾಣಿಜ್ಯ ವ್ಯವಹಾರವನ್ನು ಉತ್ತೇಜಿಸುವ ನಿರೀಕ್ಷೆ ಇದೆ. ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಆಂಡಿ ಬರ್ನ್ಹ್ಯಾಮ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ತಮ್ಮ ಸಂಭಾಷಣೆಯ ಸಮಯದಲ್ಲಿ ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ, ಭದ್ರತೆ, ಶುದ್ಧ ಇಂಧನ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಮತ್ತು ಭಾರತ ಯುಕೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಕುರಿತು ಮಾತುಕತೆ ನಡೆಸಿದ್ದಾಗಿ ತಿಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ರಾಷ್ಟ್ರಪತಿ ಅನುಮೋದನೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಪ್ರಧಾನಿ ಅವರಿಂದ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಉದ್ಘಾಟನೆ. 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರ 200 ರೂಪಾಯಿಗಳಷ್ಟು ಇಳಿಕೆ, ಇಂದಿನಿಂದ ಹೊಸ ದರ ಜಾರಿ. ಜುಲೈನಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಗಮನಾರ್ಹ ಏರಿಕೆ. 211,205 ಕೋಟಿ ರೂಪಾಯಿಗಳ ಏರಿಕೆಯೊಂದಿಗೆ 15% ಹೆಚ್ಚಳ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪದಕ ಗಳಿಸಿರುವ ಭಾರತದ ಕ್ರೀಡಾಪಟುಗಳಿಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಹರ ಹರ ಹರ ಹರ ಹರ ಹರ ಹರ ಹರ ಹರನೇ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವನೇ.

ಕೇಳುಗರೆ, ಇದುವರೆಗೂ ಹಾಡುವಸ್ತಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರಾಜುರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ.

ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು

0: て。
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
0: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಕೇಳುವರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ಕೂಡತಿದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಮದ್ಯವರ್ಜನ ಶಿಬಿರದ ಕಾರ್ಯಕ್ರಮದ ಸದಸ್ಯರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ನಿಮ್ಮೊಳಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ರಕ್ಷಕ ಠಾಣೆಯ ಮುಖ್ಯಸ್ಥರುಗಳು, ಸಂಸ್ಥೆಯ ಮುಖ್ಯಸ್ಥರು, ವಕೀಲರ ಸಂಘದವರು, ಬಡ ಸಂಸ್ಥೆಯವರು, ಮತ್ತು ಹೆಚ್ಚಿನದಾಗಿ ನಿಯೋಗರು, ಈ ಶಿಬಿರಾತಿಯನ್ನು ನಡೆಸಿಕೊಟ್ಟಂಥ ಎಲ್ಲ ಸಂಸ್ಥೆಯ ಸಿಬ್ಬಂದಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಈಗ ಎರಡನೇ ಶಿಬಿರಕ್ಕೆ ಬಂದಿದ್ದೀನಿ. ನನಗೆ ಕಳೆದ ಶಿಬಿರದಲ್ಲಿ ಇದ್ದವರು ಯಾರು ಇದ್ದಾರ ಅಂತ ನನಗೆ ಹುಡುಕ್ತಾ ಇದ್ದೀನಿ, ಸೇರಿಸಿ ನನಗೆ ಕಾಣಿಸ್ತಿಲ್ಲ ಯಾರು ಅಂತ. ಬಹುಶಃ ಈ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಭಾಳ ಹಿಂದುಳಿದ ತಾಲೂಕು ಅಂತೇಳಿ ನಾವು ನೆನಪಟ್ಟೆಯನ್ನು ಕಟ್ಕೊಂಡಿದ್ದೀನಿ. ಇದನ್ನು ಅರ್ಥಂಥ ಅಷ್ಟೊಂದು ಎನ್ ಜಿ ಒಗಳು ಸುಮಾರು ನಮ್ಮಲ್ಲಿ 12-13 ಎನ್ ಜಿ ಒಗಳು ನಮ್ಮಲ್ಲಿ ಕೆಲಸವನ್ನು ಮಾಡ್ತಾರೆ ನಮ್ಮ ತಾಲೂಕಿನಲ್ಲಿ. ಬೇರೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಷ್ಟು ಎನ್ ಜಿ ಒ ಸಂಸ್ಥೆಗಳು ಕೆಲಸವನ್ನು ಮಾಡ್ತಿಲ್ಲ. ಕಾಡಂಚಿನ ಪ್ರದೇಶ ಹೆಚ್ಚಿನದಾಗಿ ಅದೇ ವಾಸ ಮಾಡುವಂಥ ಆದಿವಾಸಿಗಳು, ದೀನ ದಲಿತರು, ಭಾಳ ಹಿಂದುಳಿದ ತಾಲೂಕು ಅಂಥೇಳಿ ನಮಗೆ ಅವರು ಹೊರಗಡೆಯಿಂದ ತಂದಂಥ ಹಣವನ್ನು ನಮಗೆ ವ್ಯಯ ಮಾಡಿ ನಮ್ಮ ಬದುಕನ್ನು ಕಟ್ಕೊಳ್ಳಿ. ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನ ಕೊಡ್ತಾರೆ, ನಡ್ಕೋತವೋ ಬಿಡ್ತದೋ ಸೆಕೆಂಡ್. ಆದರೆ ನಮ್ಮ ಈ ಸಂಸ್ಥೆ ಅವರು ಏನು ಕಾಲಿಟ್ಟು ಪ್ರತಿ ವ್ಯಕ್ತಿಯ ಹಣೆ ಬರವನ್ನು ಚೇಂಜ್ ಮಾಡಬೇಕು ಅಂದರೆ ವ್ಯಕ್ತಿತ್ವ ಮನುಷ್ಯನ ಆಡಂಬರಗಳನ್ನ ಚೇಂಜ್ ಮಾಡೋಕ್ಕಾಗದೋದ್ರು ಇಂಥ ಕಷ್ಟದಲ್ಲಿರುವಂಥ ಇಂಥ ಶೋಷಿತಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶಿಬಿರಗಳನ್ನು ಮಾಡಿ ನಿಮ್ಮನ್ನು ಕರ್ತಂದು ನಿಮಗೆ ಕುರ್ತವನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾವೆ. ಇದು ಯಾಕೆ ಮಾಡಬೇಕು, ಅವರು ಅವ್ರಿಗೇನು ಲಾಭ ಹೇಳ್ಬೋದಾ? ಸಂವಾದ ಮಾಡ, ಇದು ಬರೀ ಭಾಷಣಾತ್ಮಕ್ಕೆ ಸೀಮಿತ ಆಗ್ಬಾರ್ದು. ಅವರಿಗೆ ನಿಮ್ಗೆ ಕರ್ಕ ಬಂದವ್ರೆ ನಿಮ್ಮ ಹತ್ರ ಅಂದರೆ ಇಲ್ಲ ನೀನು ಕುಡ್ತ ಬಿಡಿಸ್ತೀನಿ ಬಪ್ಪ 500 ಕೊಡು, 1,000 ಕೊಡು, 2,000 ಫಂಡ್ ಕೊಡು ಅಂತೇನಾದ್ರೆ ನಿಮ್ಗಳನ್ನ ಕೇಳಿದಾರ? ಯಾಕೆ ಅವ್ರಿಗೆ

ಅವ್ರು ಯಾವ ಮನೆ ಬರ ಕುಡಿತಿರೋರು ನೀವು ಬಿಡಿಸ್ಬೇಕು ಅವ್ರು ಒಳ್ಳೆ ಮಾಡಬೇಕು ಅನ್ನೋದು ಅವ್ರಿಗೇನು, ಅವ್ರಿಗೇನು ಲಾಭ ಇದೆಯಾ? ನಾವು ಅರ್ಥ ಮಾಡ್ಕೋಬೇಕಲ್ವಾ, ನಮ್ಮಿಂದ ಅವ್ರಿಗೆ ಯಾವುದೇ ಥರದ ಲಾಭ ಇಲ್ಲ. ಲಾಭ ಪಡ್ಕೋಬೇಕಾಗಿರೋ ಯಾರಿಗ ಆ ಲಾಭವನ್ನು ನಾವು ಪಡ್ಕೋಬೇಕಾದ್ರೆ ನಾವು ಭದ್ರ ಆಗಬೇಕಲ್ಲ. ನಾವೀಗ ಶಿಬಿರ ಮಾಡಿದ್ದೀವಿ, 12-13 ದಿನ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀವಿ, ನಾವು ಬಿಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ಮುಂದೆ ಏನಾದ್ರೂ ಅಯ್ಯೋ ಹೋಯ್ತು, 12 ದಿನ ಮುಗೀತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, ಯಾವನೊಬ್ಬ ಫ್ರೆಂಡ್ ಕರೆದ ಪುನಃ ಬಲಾಲೋ ಅವ್ರು ಕಟ್ಕೊಂಡು ಸಂಸಾರ ಆಡ್ತಾರೆ, ನೀನು ಹೇಳಿದೆ ಬಲ ತಲೆ ಕೆಡಿಸ್ಕೊಬರ, ಏ ಇಲ್ಲ ಹೋಗಪ್ಪ ಹೇಳ್ತೀರಿ ನೀವು, ಯಾಕೆಂದ್ರೆ ಇದು ವಸ್ತು ನಿಮಗೆ ಹೇಳ್ತೀರಿ, ಇಲ್ಲ ಬಿಡಪ್ಪ ನಾವೆಲ್ಲ ಹೋಗಿ ಶಿಬಿರಕ್ಕೆ ಹೋಗಿ ನಾ ಮಾಡ್ತೀವಿ ತಿಳ್ಕೊಬಿಡ ಬಲಲೋ ನಿಮ್ಗೆ ಹೆಂಗೆ ಗೊತ್ತೋ ಅವ್ರು ಆಡ್ತಾರೆ ಅಂತ ಹೇಳ್ದೆ. ಪ್ರಪಂಚದಲ್ಲಿ ದೇಶದಲ್ಲಿ ಅವ್ರು ಯಾರು ಕುಡಿಯೋದಿಲ್ವಾ? ದೇಶದಲ್ಲಿ ಕುಡಿತಲ್ಲ, ಅವರು ಕುಡಿತಾರೆ. ಇಲ್ಲಿ 5-6 ಥರ ನಾವು ಕುಡುಕುಗಳನ್ನ ನಾವು ನೋಡ್ತೀವಿ. ಬೇಜಾ ಮಾಡ್ಕೋಬಿಡಿ ಯಾರು ಕುಡುಕು ಅಂತಂದು, ಯಾಕೆಂದ್ರೆ ನಾವು ಅದನ್ನು ಹೇಳಲೇಬೇಕಾದಂಥ ಪರಿಸ್ಥಿತಿ. ಭಾಳ ಅಗರ ಶ್ರೀಮಂತಗಳು ಅವ್ರು ಕುಡಿತಾರೆ, ಕಣ್ಣು ಬರೋದೇ ಇಲ್ಲ ಅವರು. ಎಲ್ಲರು ನೋಡಿದ್ರೆ ಅವ್ರನ್ನ ಯಾವ್ದಾರವ ರೆಸ್ಟೋರೆಂಟ್ಗಳು, ದೊಡ್ಡ ದೊಡ್ಡ ಹೋಟೆಲ್ಗಳು ಹೋಗಿ ಅಲ್ಲಿ ಕುಡ್ಕೊಂಡು ಮನೆ ಸೇರ್ತಾರೆ. ಅವ್ರ ಮನೆ ಸಂಸಾರ ಬೀದಿಗೆ ಬರೋದೇ ಇಲ್ಲ, ಗೊತ್ತೇ ಆಗಲ್ಲ ಅವ್ರದು. ಇನ್ನು ಮಧ್ಯವರ್ತಿಗಳು ಒಂದಷ್ಟು ಜನ ಅವರೇ ಫ್ರೆಂಡ್ಸ್ಗಳು ಕರ್ಕೊಂಡೋಗಿ ಮಾರ್ಕೋಬಾರಂತ ಅವರು ಕೂಡ ಕೆಲವು ಗೊತ್ತಾಗಲ್ಲ. ಗೊತ್ತಾಯ್ತಾರದಲ್ಲಿ ನನ್ನ ತಾಲೂಕಿನ ಜನತೆಗೆ, ನನ್ನ ಊರಿನ ಜನಕ್ಕೆ ನಾ ಕುಡ್ಕ ಅಂತ ಹೇಳಿ ಗೊತ್ತಾಯ್ತದೆ. ನನ್ನೂರೊಳಗೆ ಕುಡಿಯೋರು ಅಷ್ಟು ಭಾಳ ಜನ ಅವರೇ, ದೊಡ್ಡ ದೊಡ್ಡವರು. ಅವ್ರು ಹೋಗ್ತಾರೆ ಎಲ್ಲೋ ಅಂತ ಕುಡ್ಕೋದ್ರೆ ಮಾಡ್ಕೊ ಬಂದ್ಬಿಡ್ತಾರೆ. ಆದರೆ ಜನಕ್ಕೆ ಕಾಣ್ತಾ ಇರೋದು ನಮ್ಮಂಥ ನಿಮ್ಮಂಥ ಬಡ ಜನಗಳು. ಅವ್ರ ದೊಡ್ಡವ್ರು ಕುಡಿದ್ರು ಅವ್ರು ಲೆಕ್ಕ ಗೊತ್ತಾಯಿಲ್ಲ, ನೀವು 90 ಕುಡ್ತಕ್ಕಣನೇ ಲೆಕ್ಕ ಬರುತ್ತೆ. ಇಲ್ಲಿ ನಮ್ಮ ಮರ್ಯಾದೆಯನ್ನು ಅವರು ಕಳೀತಾವ್ರೆ, ನಾವು ಕಳ್ಕೊತಾ ಇದ್ದೀವಿ. ಅವ್ರು ಕುಡಿದು ಬೇರೆ ಕಡೆ ಕಳ್ಕೊಂಡ್ರೆ ಅವ್ರು ಅಂತಾರೆ ಇಲ್ಲ ಅಂತಲ್ಲ, ಅವ್ರು ಕುಡುಕು ಅಂತ ಅನ್ನೋದು ಅವ್ರು ಬೇರೆ ಕಡೆ ಕಳ್ಕೊತಾರೆ. ಆದರೆ ಅತಿ ಹೆಚ್ಚಾಗಿ ಊರಲ್ಲಿ ಬಿಂಬಿಸುವಂಥದ್ದು ನಮ್ಗಳನ್ನ. ನಮ್ಮ ಮಕ್ಕಳು ಈಗ ವಿದ್ಯಾಭ್ಯಾಸ ಕೊಡ್ಬೇಕು, ಎಲ್ಲ ನೀವೆಲ್ಲ ಏನೆಲ್ಲ ಕೂತೀರಿ, ವಿದ್ಯಾಭ್ಯಾಸಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ನಾವು. ವಿದ್ಯಾಭ್ಯಾಸ ಕೊಡ್ಬೇಕು, ನನ್ನ ಹೆಣ್ಣು ಮಗಳು, ನನ್ನ ಮಗಳು, ನನ್ನ ಮಗ ಶಾಲೆಗೆ ಹೋಗೋಕೆ, ಬಸ್ ಹತ್ತಕೋ ಅಥವಾ ಸ್ಕೂಲ್ ಹ್ಯಾಂಡ್ ಹೋಗೋಕೋ ಕರ್ಕೊಂಡು ಹೋಗೋ ಅಂತ ಮಗುಗೆ ಅನ್ನಿಸ್ತದೆ. ಚೆನ್ನಾಗಿರೋನು, ಆರ್ಥಿಕವಾಗಿರೋನು ಅವ್ನು ಸ್ಕೂಟರ್ ತಗೊಂಡು ಮಕ್ಕಳುಗಳನ್ನ ಗಾರ್ಮೆಂಟ್ ಕರ್ಕೊಂಡು ಹೋಗುವಂಥದ್ದು, ಸ್ಕೂಲ್ ಕರ್ಕೊಂಡು ಹೋಗುವಂಥ ನೋಡಿದಾಗ ನಮ್ಮ ಮಕ್ಕಳು ಬಸ್ ಕಾಯ್ಕೊಂಡು ನಿಂತಿರ್ತೀವಿ ನಾವು, ನಮ್ಮ ಮಕ್ಕಳಿಗೂ ನಿಂತಿರ್ತೀವಿ. ನಮ್ಮ ಮಕ್ಕಳಿಗೂ ಅನ್ನಿಸ್ತದೆ ನಮ್ಮ ಅಪ್ಪ ಕುಡಿದೇ ಇದ್ದಿದ್ರೆ, ನಮ್ಮ ಅಪ್ಪನ ಒಂದು ಆ ಕುಡಿಯೋ ದುಡ್ಡಿನ ಸ್ಕೂಲ್ ತಗೊಂಡಿದ್ರೆ ನನ್ನನ್ನು ಅವರಂಗೆ ಸ್ಕೂಲ್ ಕರ್ಕೊ ಹೋಗೋಯ್ತಲ್ಲ, ಕಣ್ಣೀರು ಹಾಕ್ತದೆ, ಅದು ನಿಮ್ಗೆ ಅರ್ಥ ಆಗಲ್ಲ ಅನ್ನೋವು ಅವ್ರಿಗೆ. ನಾನು ಯಾಕೆ ಮಾತನ್ನ ಹೇಳ್ತಿದ್ರೆ, ನಾನು ಆ ಕಣ್ಣಿಂದ ನೋಡಿದ್ದೀನಿ, ಕೊರಗಿರೋಂಥವ್ರನ್ನ ನೋಡಿದ್ದೀನಿ, ಬಡವರು ಮಕ್ಕಳು ಹತ್ತಿರೋದು ಕೂಡ ನೋಡಿದ್ದೀನಿ, ಶಾಲೆಗೆ ಬಸ್ ರಶ್ ಆದಾಗ ಮಕ್ಕಳು ಮನೆಗೆ ವಾಪಸ್ ಹೋಗಿ ಅದನ್ನು ನೋಡ್ತೀನಿ. ಯಾರು ಹೋದ್ರು ಬಡವ್ರ ಮಕ್ಕಳು, ಬಡವ್ರ ಮಕ್ಕಳು ಹೊರತು ದೊಡ್ಡ ಶ್ರೀಮಂತ ಮಕ್ಕಳು ಮನೆಗೆ ಹೋಗ್ಲಿಲ್ಲ. ಇದನ್ನು ನಾವು ನಡೆಸ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತೀವಿ ಅದು ನಮ್ಮ ಮೇಲೆ ನಿಂತಿರ್ತಕ್ಕಂಥ ಜೀವನ. ಇದನ್ನು ನೀವೆಲ್ಲ ಮಾಡ್ತೀರಿ, ಇನ್ನು ಮುಂದೆ ನೀವು ಇದಾದ್ಮೇಲೆ ಕೊನೆವರೆಗೂ ಕೂಡ ನಾವು ಕುಡಿಯಲ್ಲ ಅಂತಕ್ಕಂಥದ್ದನ್ನು ಶಕ್ತ ಮಾಡೋದಾದರೆ ನಮ್ಮ ಮಕ್ಕಳ, ನಮ್ಮ ಮನೆಯವರ, ನಮ್ಮ ಕುಟುಂಬದ ಜವಾಬ್ದಾರಿ ಹೆಚ್ಚುತ್ತೆ. ಇದನ್ನು ಯಾರು ಕೂಡ ಇಲ್ಲಿಂದ ಹೋದ್ಮೇಲೆ ಅದು ಮುಂದುವರ್ಸಲ್ಲ ಅಂತಕ್ಕಂಥದ್ದನ್ನು ಭರವಸೆ ನನಗಿದೆ. ಆದರೆ ಮತ್ತೊಮ್ಮೆ ಆ ವಿಚಾರದಲ್ಲಿ ಭಾಳಷ್ಟು ಇದೆ, ಅದು ತಡ್ಕೊಳ್ಳಾರ್ದೆ ಹೇಳಕ್ಕೆ ಆಗ್ತಾ ಇಲ್ಲ. ತಾವೆಲ್ಲ ಭರವಸೆನ ಕೊಟ್ಟಿದ್ರಿ, ಇನ್ನು ಮುಂದೆ ಆ ಥರ ಮಾಡಿ. ಯಾಕಂದರೆ ವಿವೇಕಾನಂದ ಸಂಸ್ಥೆ ಒಂದರಲ್ಲೇ ಮಾಡ್ತಾ ಇಲ್ಲ, ಒಂದಕ್ಕೆ ಬರೀ ಶಿಬಿರದ ಇಟ್ಕೊಂಡೇ ಮಾಡ್ತಾ ಇಲ್ಲ. ಮೊಟ್ಟ ಮೊದಲು ನಮ್ಮ ತಾಲೂಕಿಗೆ ಪಾದಾರ್ಪಣೆ ಮಾಡೋ ಸಂದರ್ಭದಲ್ಲಿ ಶೌಚಾಲಯಗಳನ್ನು ಕಟ್ಸ್ಕೊಟ್ಟಂಥ ಮೊದಲನೇ ಸಂಸ್ಥೆ ಹೆಗ್ಗಾಳಕ್ಕೆ ಏನಾರು ಇದ್ದರೆ ಅದು ವಿವೇಕಾನಂದ ಸಂಸ್ಥೆಗೆ ಸಲ್ಲಬೇಕು. ಸರ್ಕಾರ ಮಾಡೋದಕ್ಕಾಗದೇ ಇರುವಂಥ ಕೆಲಸವನ್ನು ವಿವೇಕಾನಂದ ಸಂಸ್ಥೆ ಮೊದಲು, ನಿಮಗೆಲ್ಲ ಗೊತ್ತು, ಮೊದಲೆಲ್ಲ ನಮಗೆ ಶೌಚಾಲಯಗಳನ್ನು ಕಟ್ಸ್ಕೊಟ್ಟಂಥದ್ದು, ಶಿಬಿರಗಳನ್ನು ಮಾಡುವಂಥದ್ದು, ಆದಿವಾಸಿಗಳು ಎಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಆಡಿಗಳಿಗೆ ಹೋಗಿ ನೀವು ಅಲ್ಲಿಂದ ಹಾಸ್ಪಿಟ್ಲಿಗೆ ಬರೋಕ್ಕೆ ತುಂಬ ದೂರ ಆಗ್ತದೆ ಆಡಿಗಳಿಂದ ಅಂತಕ್ಕಂಥ ಸಂದರ್ಭ ಬಂದಾಗ ಅಲ್ಲಿಗೆ ಹೋಗಿ ಅಲ್ಲೇ ಚಿಕಿತ್ಸೆ ಕೊಡುವಂಥದ್ದು ಇವರು ಕೂಡ ನಡೀತಾ ಇದೆ. ಬುಧವಾರ ಗುರುವಾರ ಈ ಥರ ಒಂದೊಂದು ವಾರವನ್ನು ಇಟ್ಕೊಂಡು ಒಂದೊಂದು ಹಳ್ಳಿಗೆ ಹೋಗಿ ಚಿಕಿತ್ಸೆಗಳನ್ನು ನೀಡುವಂಥದ್ದು, ಮತ್ತು ಅವಾಗ ಗುಂಪು ಸ್ವಸಹಾಯ ಸಂಘಗಳನ್ನ ಮಾಡೋದ್ರ ಮುಖಾಂತರ ಅವರಿಗೆ ತರಬೇತಿಗಳನ್ನ ಕೊಡುವಂಥದ್ದು, ಆ ಸಂಸ್ಥೆ ಅವರು ಸಂಸ್ಥೆಯಲ್ಲಿರುವಂಥ ಹಿರಿಯರು ಅಥವಾ ಸಿಬ್ಬಂದಿಗಳು ಸ್ಕೂಲಲ್ಲಿ ಏನು ಗಂಟೆ ಹೊಡೆದು ತಗೊಂಡೋಗ್ತಾರೆ, ಒಂದು ಗಾದೆ ಮಾತಿದೆ, ಅವ್ರ ಪಾಪ ಅಚ್ಚುಕಟ್ಟಾಗಿ ನಮಗೆ ಪಾಠವನ್ನು ಹೇಳ್ಕೊಡ್ತಾರೆ ಶಿಕ್ಷಕರು, ಅದ್ರಲ್ಲೊಂದು ಗಾದೆ ಮಾತಿದೆ. ಆ ಥರ ಅವ್ರು ಮಾಡ್ಬೋಯ್ತು, ಅವ್ರು ಸಂಬಳ ಕೊಡ್ತದೆ ಸಿಬ್ಬಂದಿಗಳು ಮಾಡಿಕೊಂಡು ಅಯ್ಯೋ ಏನೋ ತಳಗುಡ್ಬೋಯ್ತು ಅವ್ರಾದ್ರೆ ಅದನ್ನು ಮಾಡಿದೆ. ಪ್ರಾಮಾಣಿಕವಾಗಿ ನಿಮ್ಮೆಲ್ಲರನ್ನ ಬದುಕ

0: ನರ್ಸುಗಳ ಸುಖೋಸ್ಕರ ಉತ್ತೇಜನವನ್ನ ನೀಡ್ತಾ ಬಹಳ ಹಗಲು ಇರಲು ನಿಮ್ಮ ಜೊತೆ ಸಂಸ್ಥೆ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾರೆ. ಅವರು ಏನಾದ್ರೂ ಅವ್ರ ರೋಡ್ಗಣೆ ಅಥವಾ ಹಳ್ಳಿಗಳಲ್ಲಿ ಬಂದ ಸಂದರ್ಭದಲ್ಲಿ ಪುನಃ ಅದೇ ಏನಾರ ನಿನ್ನ ಚಾಲಿಯನ್ನು ಕಲ್ತು ಬಿಟ್ಟಿದ್ದಾಗ ಅವ್ರ ಕಣ್ಣಿನ ನೋಡಿದಾಗ ಅವ್ರದಾಗ ಸಂತ ಯಾರು ಆಗ, ಯಾಕೆಂದ್ರೆ ನೀವು ಕರ್ಕೊಂಡ್ಬಂದು ಅಷ್ಟೆಲ್ಲ ತರಬೇತಿಯನ್ನ ಕೊಟ್ಟು ಕುಡ್ದ ಬಿಡ್ತು, ಪುನಃ ಏನಾದ್ರೂ ಸಂದರ್ಭದಲ್ಲಿ ಅವ್ರ ಕಣ್ಣಿಗೆ ನೀವು ಕಂಡಾಗ ಅಂತ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು. ಅವ್ರಿಗೆ ಬೇಜಾರಾಗದಂತೆ ನಡ್ಕೊಂಡು ನಾವು ಇನ್ನೊಬ್ಬರಿಗೆ ಕುಡಿಯೋದನ್ನು ಅವೈಡ್ ಮಾಡ್ತಾ ಅವ್ರು ಹೇಳಿದ್ರು ಸರ್ ಸರ್ಕಾರ ಅದನ್ನು ಮಾಡಿಬಿಟ್ಟಿದೆ, ಲೇಸನ್ ಕೊಡೋಂಥದ್ದು ಮಾಡೋಂಥದ್ದು ಮಾಡ್ತಾರೆ. ಅದು ಯಾರಿಗೆ ಅಂತಂದರೆ ಹೇಳಿ ನಾನು ಮೊದಲೇ ಅವ್ರಿಗೆ ಸರಿಯೋದು ಅವರೆಲ್ಲ ಕೂತ್ಕೊ ಮಾಡ್ತಾರೆ, ನಮ್ಮಂಥವ್ರಿಗೆ ಅದಲ್ಲ. ಇವ್ರುಗಳನ್ನ ಮುಖಗಳನ್ನ ನೋಡಿಕೊಂಡು ನೀವು ಜೀವನವನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಜಾಸ್ತಿ ಹೊತ್ತು ಮಾತಾಡಿದೆ ಅಂತೇಳಿ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತಿಗೆ ಗ್ರಾಮದಲ್ಲಿ ನಮ್ಮ ವಕೀಲ ಸಂಘದ ಅಧ್ಯಕ್ಷ ನಾಗೇಶ್ವರ ಅವರು ಈಗ ತಾನೇ ಬಸ್ತಕ್ಕೆ ಅಧ್ಯಕ್ಷರಾದರು. ಆ ಮಂಜುನ ಬತ್ತಿದಂಗೆ ಹೇಳಿದ್ರು ಸರ್ ನಮ್ಮ ಕ್ಲೈಮ್ ಸರ್ ಇವರೇ ಇದ್ದದ್ದು ಜಾಸ್ತಿ. ಈ ಥರ ಒಬ್ಬೊಬ್ರು ಒಂದೊಂದಲ್ಲಿ ಇರ್ತಾರೆ. ನಿಮ್ಗಳ ಮುಖ ಇದ್ದಾಗ ಅವರು ಆ ಮಂಜು ಮುಖ ನೋಡಿದಾಗ ಭಾಳ ಖುಷಿಪಟ್ರು, ಬಂದು ಸೇರ್ಕೊಂಡು ಕುರ್ತಾ ಬಿಟ್ನಲ್ಲ ಅನ್ನೋದು ಖುಷಿ ವಕೀಲರಿಗೂ ಆಯಿತು. ಆ ಥರ ನಮ್ಗಳಿಗೂ ಅನಿಸ್ಬೇಕು, ಆ ಥರ ಜೀವನವನ್ನು ನಾವೆಲ್ಲರೂ ಸಾಕ್ಷಣ ಅಂತಕ್ಕಂಥದ್ದನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಅನಂತರಂತ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ತಡವ ಬಂದಿದ್ದಕ್ಕೆ ಎಲ್ಲರೂ ಕ್ಷಮೆ ಕೇಳ್ತೀನಿ. ನಮ್ಮ ಸಂಘದಲ್ಲಿ ಕೂಡ ಮೀಟಿಂಗ್ ಕರೆದ್ಬಿಟ್ಟಿದೆ 11 ಗಂಟೆಗೆ, ಅದ್ಭುತ ತಡ ಆಗುತ್ತೆ ಆ ಕಣದಿಂದ ಬಹಳ ತಡ ಆಯಿತು, ಕ್ಷಮೆ ಇರಲಿ. ಮೊದಲನೇದಾಗಿ ಏನು ಈ ಕಾರ್ಯಕ್ರಮ ಇದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ವತಿಯಿಂದ ಗಿರಿಜನರ ಅಭಿವೃದ್ಧಿ ಚಟುವಟಿಕೆಗಳು ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮ ಈ ಒಂದು ಇದರಡಿಯಲ್ಲಿ ಮಧ್ಯವರ್ಷ ವಿಧಾನ ಆಯೋಜನೆ ಮಾಡಿದರೆ ಮೊದಲನೇದಾಗಿ ಅವರು ನಾನು ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೀನಿ. ಹಾಗೆ ಈ ಸಂಸ್ಥೆ ಬಗ್ಗೆ ತುಂಬ ಹೇಳಿದ್ರು, ಈ ಸಂಸ್ಥೆ ಇದೊಂದು ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಆ ಕಾರಣದಿಂದನೇ ಅವರ ಸಮಾಜಮುಖಿ ಕಾರ್ಯಗಳಿಂದನೇ ಈ ಸಂಸ್ಥೆಯು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾರೆ. ಅವರು ಕೇವಲ ಯಾವುದೋ ಹಣಕಾಸಿಗೋಸ್ಕರನೋ ಅಥವಾ ಲಾಭಕ್ಕೋಸ್ಕರವಾಗಿ ಸ್ಥಾಪನೆ ಆಗಿದ ಸಂಸ್ಥೆ ಅಲ್ಲ ಇದು. ಅವ್ರ ಕೆಲಸ ಏನಿದ್ರು ಸಮಾಜಮುಖಿ ಕೆಲಸಗಳೇ, ಯಾರು ಸಮಾಜದ ಅಭ್ಯರ್ಥಿಯಾಗಿರ್ತಾರೆ, ಯಾರು ಶೋಷಣೆ ಒಳಗಾಗಿರ್ತಾರೆ, ಅವ್ರನ್ನ ಮೇಲೆ ಕೆಲಸನೇ ಮಾಡ್ತಾ ಇರೋದು. ಮಹೇಶ್ ತುಂಬ ಭಾವುಕರಾಗ್ಬಿಟ್ರಿ, ನಂಗೆ ಏನು ಮಾತ್ರ ನನಗೆ ಅರ್ಥ ಆಗ್ತಾ ಇಲ್ಲ. ಸಾಹೇಬ್ ಹೇಳಿದ್ರು ಈ ಮಧ್ಯ ವ್ಯಸನದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತದೆ, ಅದರಿಂದಾಗಿ ಹೇಗೆಲ್ಲ ಅವರ ಕುಟುಂಬಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶೋಷಣೆ ಒಳಗಾಗ್ತವೆ, ಅವರ ಮಕ್ಕಳುಗಳು ಅವ್ರ ಮಕ್ಕಳ ಭವಿಷ್ಯಗಳು ಹೇಗೆ ಹಾಳಾಗ್ತದೆ ಅಂತೇಳಿ ಸಾಹೇಬರು ಮಹೇಶ್ ಅವರು ಹಿಂದೆ ಯಾರು ಮಾತ್ರ ಗೊತ್ತಿಲ್ಲ ಎಲ್ಲ ಹೇಳಿರ್ತಾರೆ. ಇದು ಕೇವಲ ವ್ಯಸನ ಅನ್ನೋದು ನಿಮ್ಮ ಒಬ್ಬರನ್ನೇ ಹಾಳು ಮಾಡಲ್ಲ, ಇದು ಪೂರ ಸಮಾಜನೇ ಹಾಳು ಮಾಡುತ್ತೆ. ನಿಮ್ಮ ಮಕ್ಕಳ ಭವಿಷ್ಯ ಯಾರು ಕೇಳಿದ್ದೆ ಯಾರು ಗೊತ್ತಾಗಲ್ಲ, ನಿಮ್ಮ ವ್ಯಸನದಿಂದಾಗಿ ಆ ಮಕ್ಕಳ ಭವಿಷ್ಯ ಹಾಳಾಗ್ತದೆ, ಅವ್ರ ದೇಶದಲ್ಲಿ ಇನ್ನೇನು ಹೆಸರು ಮಾಡ್ಬೋದಿತ್ತು ಅವ್ರ ಭವಿಷ್ಯ ಕುಂಠಿತಾಗುತ್ತೆ. ಅದೇ ರೀತಿ ನಿಮ್ಮ ಆರೋಗ್ಯ ಕೂಡ ಸರ್ ಅಷ್ಟೇ, ನೀವೊಬ್ಬರು ಕುಡಿತೀರಿ ಅಂದರೆ ನೀವು ಕುಡಿದು ಏನು ಸತ್ತಿದ್ ಹೋದ್ರೆ ಸಫರ್ ಮಾಡೋದು ನೀವೊಬ್ಬರೇ ಅಲ್ಲ, ಇಡೀ ನಿಮ್ಮ ಕುಟುಂಬ ಸಫರ್ ಮಾಡ್ತಾರೆ. ಅವ್ರು ಬೀದಿ ಬರ್ತಾರೆ, ಅದು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತಾವೆ ಅಂತ ದಯಮಾಡಿ ಅದನ್ನ ಅರ್ಥ ಮಾಡಿಕೊಂಡ್ರೆ ಯಾರು ಈ ಕುಡಿದಕ್ಕೆ ದಾಸರಾಗದಂತಿಲ್ಲ ನಾನು ಭಾವಿಸ್ತೀನಿ. ಈ ಸಂಸ್ಥೆ ನಿಮ್ಮನ್ನೆಲ್ಲ ಕರ್ಕೊಂಬಂದು ಉಚಿತ ಶಿಬಿರ ಮಾಡಿ ನಿಮ್ಮೆಲ್ಲನೂ ಸಮಾಜದ ಮುಖ್ಯವಾಹಿನಿಗೆ ಕರೆತಾರೋ ಅಂತ ಕೆಲಸ ಮಾಡಿದೆ, ಅದು ಅವ್ರ ಜಾಗದಲ್ಲಿ ಮುಗಿದಿದೆ. ಈಗ ಇನ್ಮೇಲೆ ನಿಮ್ಮ ಜಾಗದಲ್ಲಿ ಶುರುವಾಗ್ತದೆ. ನೀವೆಲ್ಲ ಪ್ರಾಮಿಸ್ ಮಾಡಿದ್ರಿ, ಈಗ ಮಹೇಶ್ವರ್ ಪ್ರಾಮಿಸ್ ಮಾಡಿದ್ರಿ ನಾವ್ಯಾರು ನೀವು ಕುಡಿಯಲ್ಲ ಅಂತೇಳಿ ಆಣೆ ಮಾಡಿದ್ವಿ, ಅದ್ರ ನಮಗೆ ಅನುಭವ ಇದೆ. ನಿಮ್ಮ ಜವಾಬ್ದಾರಿ ಏನು, ನೀವೊಬ್ಬರು ಇದ್ದಾರೆ ತಾಳ್ದು, ನಿಮ್ಮ ಥರ ಯಾರು ವ್ಯಸನಕ್ಕೊಳಗಾಗಿ ಸಮಾಜದಲ್ಲಿ ಸಮಾಜದ ವಿರುದ್ಧವಾಗಿ ಹೋಗ್ತಾ ಇರ್ತಾರೆ ಅವ್ರನ್ನೇ ಗುರುತಿಸಿ ಮುಂದಿನ ಶಿಬಿರದ್ರೆ ಅವ್ರನ್ನೇ ಕರ್ಕೊಂಬಂದು ಅವ್ರ ಕುಟುಂಬವನ್ನು ಉದ್ಧಾರ ಮಾಡೋ ಕೆಲಸ ನಿಮ್ಮಿಂದ ಅದು.
1: ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ, ಖುಷಿ ಜೊತೆಗೆ ಒಂದು ಸ್ವಲ್ಪ ಕಾಣಿಸ್ತಾ ಇರೋದು ಕೂಡ ಒಳಗಡೆ. ಏನು ಕಾಣಿಸ್ತಾ ಇರೋದು ಅಂದರೆ ತುಂಬ ಕಷ್ಟಪಟ್ಟಿವಿ ಒಂದು ತಿಂಗಳಿಂದ, ಎಷ್ಟು ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಅಟ್ಲೀಸ್ಟ್ 135-140 ಆದರೂ ಬರಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಬರೀ 13 ಜನ ಬಂದರು, ಬರೀ 13 ಜನ. ಇಲ್ಲಾಂದ್ರೆ ಯೂಶ್ವಲಿ ನಾವು 25-27-28 ಜನ 30-35 ಜನ ಅಷ್ಟು ಜನನ ರೆಗ್ಯುಲರ್ ಆಗಿ ತಗೋತಾ ಇದ್ವಿ. ಸೊ ಇದಕ್ಕೀಗ ಎರಡು ಕಾರಣ ಇರ್ಬೋದು. ಒಂದು ಕಾರಣ ಏನಂದ್ರೆ ನಮ್ಮವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಕುಡಿತ, ಎರಡನೇದು ಕುಡಿತ ಮೇಲೆ ಜನಗಳಿಗೆ ಆಸಕ್ತಿನೂ ಜಾಸ್ತಿ ಆಗ್ತಾ ಇದೆ, ಬರಕ್ಕೆ ರೆಡಿ ಇಲ್ಲ. ಮೂರನೇನು ಇರ್ಬೋದು. ಏನಿರ್ಬೋದು ಅಂದ್ರೆ ಫ್ಯಾಮಿಲಿ ಅವರವ್ರು ಕನ್ವಿನ್ಸ್ ಮಾಡಕ್ಕೆ ಪ್ರಾಬ್ಲಿ ಆಗಿಲ್ಲ ಅಂತ ಅದನ್ನು ಒಂದು ಹೇಳ್ಬೋದು. ಇಲ್ಲೇ ಎಲ್ಲ ಕುಟುಂಬಸ್ಥರು ಎಲ್ಲರೂ ಬಂದಿದ್ದಾರೆ, ಕರೆಕ್ಟ್ ಅಲ್ವಾ? ಕೆಲವರು ಕೋಪ ಬಂದಿರ್ಬೋದು, ಇವ್ರಿಗೆ ಯಾಕೆ ಕರೆಸಿದ್ರಿ, ಬೇಕಾಗಿರ್ಲಿಲ್ಲ, ನಮ್ಮ ಮರ್ಯಾದೆ ತೆಗೆಯಾಗಿಲ್ಲ ಬಂದಿದ್ದಾರೆ. ಇದು ಒಂದು ನೀವು ಹೇಳಿದ್ರಲ್ವ ನಾನು ಒಂದು ಅವರೊಬ್ಬ ಅಮಲ್ಯ ರೋಗಿ ಅಂತ, ಇದು ಒಂದು ಡಿಸೀಸ್, ಇದು ಒಂದು ಕಾಯಿಲೆ. ಆ್ಯಕ್ಚುಲಿ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ, ಬಟ್ ಇದು ಒಂದು ಕಾಯಿಲೆನೇ, ನಿಜವಾಗ್ಲೂ ಕಾಯಿಲೆ. ನಿಮ್ಮೆಲ್ಲರಿಗೂ ಇದು ಅನುಭವ ಆಗಿರ್ಬೋದು. ಏನು ಅನುಭವ ಆಗಿರ್ಬೋದು ಅಂದರೆ ಫಸ್ಟ್ ಕುಡಿಯೋಕ್ಕೆ ಶುರು ಮಾಡ್ತೀವಲ್ವಾ, ಶುರು ಮಾಡಿದ ಮೇಲೆ ಲಾಯರ್ ಸಾಹೇಬರು ಇಲ್ಲೇ ಇದ್ದಾರೆ, ಅಬ್ಕಾರಿಯವರು ಇಲ್ಲೇ ಇದ್ದಾರೆ,

ಎಲ್ಲರಿಗೂ ಅನುಭವ ಆಗಿರ್ಬೋದು. ಯಾಕಪ್ಪ ಕುಡಿತಾ ಇದೀಯಾ ಅಂತ ಕೇಳಿದ್ರೆ ನನ್ನ ಹೆಲ್ತಿ ಸರಿ ಇಲ್ಲ ಸರ್, ಕಾಮನ್ ಆಗಿ ಆನ್ಸರ್ ಬರುತ್ತೆ. ನಾವು ಹಾಸ್ಪಿಟಲಲ್ಲಿ ಇರ್ತೀವಲ್ಲ ರೆಗ್ಯುಲರ್ ಆಗಿ, ಕುಡಿಯೋಕೆ ರೀಸನ್ ಏನು? ಯಾರು ಇಲ್ಲ ಸರ್ ನನ್ನ ಮನೆಯವರೇ. ಅರ್ಥ ಆಗ್ತಾ ಇದೆಯಾ? ಇದು ಯಾಕೆ ಶುರು ಆಗತ್ತೆ ಅಂದ್ರೆ, ಏನೋ ಒಂದು ಆಯ್ತಪ್ಪ, ಯಾರು ಪಕ್ಕದ ಮನೆಯವರು ಬಂದು ಏನೋ ಒಂದು ಎಲ್ಲೋ ಹೋಗ್ಬೇಕು, ಬೈಕಲ್ಲಿ ಕೂತಿದ್ರಲ್ವಾ, ಬೈಕಲ್ಲಿ ಕೂತ್ಕೊಂಡು ನೋಡಿದ ತಕ್ಷಣನೇ ಮನೆಯವ್ರು ಸರಿ ಇಲ್ಲ ಸರ್, ಈ ತರ ಡೌಟ್ ಬರೋದು ಶುರು ಆಗತ್ತಲ್ವಾ, ಅದು ನಿಮ್ ಕಾಯಿಲೆದು ಮೊದಲೇ ಲಕ್ಷಣ. ಅದೇ ಒಂದು ನೆಪ ಇಟ್ಕೊಂಡು ಆಮೇಲೆ ಓ ಅವರು ನಮ್ಗೆ ಹೇಳ್ದೆ ಕೇಳ್ದೆ ಸಂತ ಹೋದ್ರು ಇವತ್ತು ಎರಡು ಬಾಟಲ್ ಹಾಕಿ, ಹೇಳ್ದೆ ಕೇಳ್ದೆ ಆ ಊರಿಗೆ ಹೊಂಟು ಹೋದ್ರು ಅದು ಬಸ್ಸಲ್ಲಿ ಯಾರು ಪಕ್ಕ ಕೂತಿದ್ರು ಮೂರು ಬಾಟಲ್, ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಆ ಕಲಹ ಏನು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ, ದಿನ ಜಗಳ ಶುರು ಆಗುತ್ತೆ. ಗೊತ್ತು ನನಗೆ ನಿನ್ನೆ ಸರಿ ಇದೆಯಾ, ನೀನೇನು ಹೇಳ್ತೀಯಾ ನನಗೆ, ನೀನೇ ಕಾರಣ ಹೇಳೋದಕ್ಕೆ. ಸೊ ಆ ಥರ ಇಡೀ ಫ್ಯಾಮಿಲಿ ಬ್ರೇಕ್ ಆಗಕ್ಕೆ ಶುರು ಆಗುತ್ತೆ. ತುಂಬ ಕಾಮನ್, ನಮಗೆ ತುಂಬ ಕಾಮನೆಸ್ಟ್ ಆಫ್ ಕಾಮನ್ ಇದು ಅಂದರೆ, ಯಾಕೆಪ್ಪ ಕುಡಿತಾ ಇದೆಯಾ, ಮನೇಲಿ ಸರಿ ಇಲ್ಲ ಸರ್ ಏನು ಹೇಳಲಿ ಅಂತ ಬರ್ತಾ ಬರ್ತಾ ಇಮೋಷನಲ್ ಆಗಿಬಿಡ್ತಾರೆ, ಅಳಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಗೇನು ಅನಿಸ್ಬೇಕು, ಅಯ್ಯೋ ಚಾಚ ಪಾಪ ಎಷ್ಟು ದುಃಖ ಇದೆ ಇವನಿಗೆ ಅಂತ. ಆಯ್ತಾ? ಬಟ್ ಅವ್ನು ಯಾವ ರೀತಿ ಕಾಯಿಲೆ ಜಾಸ್ತಿ ಆಗೋಗಿರುತ್ತೆ ಅಂದರೆ ಅವನಿಗೆ ಎಕ್ಸ್ಪ್ರೆಸೇ ಮಾಡೋಕ್ಕೆ ಬರಲ್ಲ. ಅದರಿಂದ ಏನಾಗುತ್ತೆ, ಫ್ಯಾಮಿಲಿಯವರು ಒಂಥರ ತುಂಬ ನರಳಿಕೆ ಶುರು ಮಾಡ್ತಾರೆ. ಶುರು ಆದ ತಕ್ಷಣ ಏನಾಗುತ್ತೆ, ಸರ್ ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ ಸರ್, ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ, ಸ್ವರ್ಗ ಒಂದ್ ಕಡೆ ಸಾಕಾಗ್ಲಿಕ್ಕೆ ಶುರು ಆಗುತ್ತೆ, ಬರ್ತಾ ಬರ್ತಾ ಬರ್ತಾ ಬರ್ತಾ. ಸೊ ಇಬ್ರು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಸ್ವಲ್ಪ ದಿನ ಅವ್ರು ಕಲಿತಾರೆ ಏನೋ ಮಾಡಿ. ಆಯ್ತಾ? ನಾಲ್ಕನೇ ಐದನೇ ದಿನ ಎಲ್ಲ ಒಂದ್ ಕಡೆ ಬಿದ್ದಿರ್ತಾನೆ ಬಿಡ್ಲೆ, ಅವ್ನು ಬಂದಿಲ್ಲ ಆದ್ರೆ ಸರಿ, ಮನೆಯಲ್ಲಿ ಬಂದ್ರೆ ಎಲ್ಲ ಶುರು ಆಗೋಗುತ್ತೆ, ಎಲ್ಲ ಕೀತಾಪತಿ. ಅದಕ್ಕಿಂತ ಯಾವ್ದೋ ಒಂದು ಬೀದಿಯಲ್ಲಿ ಬಿದ್ದಿರ್ತಾನೆ ಬಿದ್ದಿಲ್ಲ, ಅದಕ್ಕೆ ಮತ್ತೆ ನೀವು ಇನ್ನೊಂದು ಪಾಸಿಟಿವ್ ಆಗಿ ತಗೋತೀರಿ. ಏನ್ ಪಾಸಿಟಿವ್ ಆಗಿ, ಓ ಮನೆಯವ್ರಿಗೆ ನನ್ನ ಮೇಲೆ ಕಾಳಜಿ ನಿಲ್ಲಾಗ ಇನ್ನೊಂದು ಎರಡು ಬಾಟಲ್ ಬೇಕು ನನಗೆ. ನೋಡೋ, ನಾನು ಮನೆಗೇನು ಹೋಗಿಲ್ಲ, ನಾಲ್ಕು ದಿನದಿಂದ ಯಾರು ಕೇಳಿಲ್ಲ ನನಗೆ. ಮನೆಯವ್ರು ನಿಮ್ಮಿಂದ ಪಾಪ ತಪ್ಪಿಸ್ಕೊಳ್ಳೋದು ನೋಡ್ತಾ ಇರ್ತಾರೆ, ಇವ್ರು ಬಂದಿಲ್ಲ ಅಂದ್ರೆ ಸರಿ ಈಗ ಅಂತ. ಇಲ್ಲಾಂದ್ರೆ ಮನೆ ಬಂದು ವಾಂತಿ ಮಾಡ್ತಾನೆ, ಕರೆಕ್ಟ್? ಮನೆ ಬಂದು ವಾಂತಿ ಮಾಡಿದ್ರೆ ಯಾರು ಒರೆಸ್ಬೇಕು, ಯಾರು ಒರೆಸ್ಬೇಕು ಅದನ್ನ? ಸಿಂಪಲ್ ಅಷ್ಟೇ. ಪಾಪ ನಮ್ಮ ಮನೋಹರ್ ತುಂಬಾ ಚೆನ್ನಾಗಿ ಅವ್ರ ಸ್ಟೋರಿ ಹೇಳ್ತಾ ಇದ್ರು. ನಮ್ಮ ಮನೋಹರ್ ಗೊತ್ತಲ್ವಾ, ಇಲ್ಲೇ ಇದ್ರಲ್ಲ ಮನೋಹರ್, ಅವ್ರ ಕಥೆ ಹೇಳಿದ್ರೆ ನಿಮ್ ಎಲ್ಲರಿಗೂ ಅಳು ಬರ್ಬೋದು. ಕೆಲವೊಂದ್ಸತಿ ನಮ್ಗೆ ನಮ್ ಇದ್ರ ಮೇಲೆ ನಿಗೇನೆ ಇರಲ್ಲ, ಏನಾಗತ್ತೆ ತಡಿಯಕ್ಕೆ ಆಗಲ್ಲ, ಅಲ್ಲಿ ಯೂರಿನೂ ಪಾಸ್ ಮಾಡ್ಬಿಡ್ತೀವಿ, ಯೂರಿನೂ ಪಾಸ್ ಮಾಡ್ಬಿಡ್ತೀವಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತವೆ ಮನೆಯಲ್ಲಿ, ಕರೆಕ್ಟ್? ಅಲ್ಲಿ ಯೂರಿನೂ ಪಾಸ್ ಮಾಡ್ಬಿಡ್ತೀವಿ. ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಲ್ವಾ, ಸಣ್ಣ ಮಕ್ಕಳು ಯೂಶ್ವಲಿ ಬೆಡ್ ಮೇಲೆ ಬೆಡ್ ವೆಟ್ಟಿಂಗ್ ಮಾಡೋದು. ನೀವೆಲ್ಲ ದೊಡ್ಡ ಮಕ್ಕಳು ಆಗಿ ನೀವು ಮನೆ ಒಳಗಡೆನೆ ಅದು ಇದಲ್ವಾ, ಅದು ಮಾಡೋರು ಆಕ್ಚುಲಿ ಇವರು ಎಲ್ಲ ದೇವರು ನಿಮ್ಗೆ. ಆಯ್ತಾ? ಸೊ ಮೊದಲೇ ನೀವು ರಿಸ್ಪೆಕ್ಟ್ ಕೊಡೋದು ಆದ್ರೆ ಫಸ್ಟ್ ನಿಮ್ಮ ಮನೆಯವ್ರಿಗೆ ರಿಸ್ಪೆಕ್ಟ್ ಕೊಡೋದು ಕಲಿ. ಆಯ್ತಾ? ಯಾವ ಪಕ್ಕದ ಮನೆಯವನು ಬರಲ್ಲ, ಯಾವನ ಜೊತೆಗೆ ಪೆಕ್ ಶೇರ್ ಮಾಡ್ಕೋತಿದ್ದಲ್ವಾ, ಚಿಯರ್ಸ್ ಮಾಡಪ್ಪ ಹಂಗೆ ಹೇಳ್ಬಾರ್ದು, ಕರೆಕ್ಟ್ ಅಲ್ವಾ? ನೀವು ಒಂದ್ಸತಿ ಯಾರ್ಯಾರಿಗೆ ಯಾವ ತರ ಮನೇಲಿ ಆದ್ರೆ ಮಾಡಿ ತೋರಿಸಿ, ಆಗತ್ತಾ? ನಾನು ಮನೆ ಯಜಮಾನ, ನಾನು ಸಿಂಹ, ನನಗೆ ಹೇಳ್ತಾರೆ ಇವರು. ಯಾಕಂದ್ರೆ ನಿಮ್ಗೆ ತುಂಬಾ ಮರ್ಯಾದೆ, ತುಂಬಾ ರಿಸ್ಪೆಕ್ಟು, ಆಹಾ ತುಂಬಾ ಇದೆಲ್ಲ. ಅದಕ್ಕೆ ಸರ್ ಹೇಳಿದ್ರಲ್ವಾ, ಆಯ್ತಾ ಸರ್ ಪ್ರಾಮಿಸ್ ತಗೊಂಡ್ರು, ಕರೆಕ್ಟ್? ಎಲ್ಲರ ಹತ್ರ ಅಳು ಬಂತು. ಯಾಕೆ ಅಳು ಬಂತು ಸರ್ಗೆ? ತುಂಬಾ ಕಷ್ಟ. ದಯವಿಟ್ಟು ಅವ್ರಿಗೀಗ ನೀವು ಸ್ವಲ್ಪ ಏನ್ ಮಾಡ್ಬೇಕೀಗ, ಸ್ವಲ್ಪ ರಿಸ್ಪೆಕ್ಟ್ ಕೊಡುತ್ತಾನೆ. ಸೊ ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ, ಯಾಕಂದ್ರೆ ಇವತ್ತು ತನಕ ಅವ್ರ ಮಾತು ಯಾರು ಕೇಳಿಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ಓಪನ್ ಅಪ್ ಆಗಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ, ಯಾಕಂದ್ರೆ ಅವಾಗ ಮಾತಾಡ್ತಾ ಇದ್ರು ನೀವು ವಾಪಸ್ ಹೊಡಿತಾ ಇದ್ರಿ, ಕರೆಕ್ಟ್? ಏನು ಹಲ್ ಮುರ್ದಾಕೋದು, ಯಾಕಂದ್ರೆ ನೀವು ನಂಬಲ್ಲ, ನನ್ ಕೆಂಚಲಿ ಹಾಸ್ಪಿಟಲ್ ಇಲ್ಲಿದ್ದಾಗ ಈ ಇಯರ್ ಲೋಬ್ಸ್ ಇರತ್ತಲ್ಲ, ಇಯರಿಂಗ್ ಹಾಕಿರ್ತಾರಲ್ವಾ, ಇಲ್ಲಾದ್ರೂ ಒಂದು 20 ear lobes ನ ಹೊಲ್ದಿರ್ಬೇಕು ಸರ್ ನಾನು. ಏನಿಲ್ಲ, ಹಿಂಗೆ ಇಟ್ಕೊಳ್ಳೋದು ಕಚಾಕ್ ಅಂತ ಕಿತ್ತಾಗೋದು. ನಾವು ಮೆಡಿಕಲ್ ಲೀಗಲ್ ಕೇಸ್ ಫೈಲ್ ಮಾಡಬೇಕು, ಹೇಳ್ತಿದ್ದ ತಕ್ಷಣ ಬಂದು ಕಾಲ್ ಕಟ್ಟೋದು, ಸರ್ ದಯವಿಟ್ಟು ಪೊಲೀಸ್ಗೆ ಹೇಳ್ಬೇಡಿ ಸರ್, ಯಾಕಂದ್ರೆ ಹೇಳಿದ್ರೆ ನಾನು ಮತ್ತೆ ಅವನ ಜೊತೆನೇ ಇರಬೇಕು ನಾಳೆ, ನೀನೇ ಪೊಲೀಸ್ ಕರೆಸಿದ್ಯಾ ಅಂತ 20 ಜನ ಕಿವಿ ಹೊಲ್ದಿರ್ಬೋದು ನಾನು. ಜಗಳ ಆಗ್ತಾ ಅವ್ರು ಏನು ತಪ್ಪಿಸ್ಕೊಳಕ್ಕೆ ಹೋಗ್ತಾರೆ, ಇಲ್ಲೇ ಕೈ ಸಿಕ್ಕಾಕೊಳತ್ತೆ ಪೂರ್ತಿ ಇದೆ. ಸೊ ಆ ಥರ ತುಂಬ ಬೇಜಾರಾಗುತ್ತೆ ನೋಡಿ, ಈ ಥರ ಮೂರೇ ಜನ ಇದ್ದೀರಾ, ದಯವಿಟ್ಟು ಅಂತ ಹೇಳ್ತಾ ಇದ್ದೀವಿ ನಾವು. ಆಯ್ತಾ? ದಯವಿಟ್ಟು ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಯಾರು ಇದಕ್ಕೆ ಹಣ ಕೊಟ್ಟಿದಾರಲ್ವಾ, ಅವ್ರಿಗೂ ನಾವು ದುಡ್ಡಾಗಿ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ಬೇಕು, ಯಾಕಂದ್ರೆ ಈ ಥರ ಎಲ್ಲ ಕೆಲಸ ಇದು ಒಂಥರ, ಆಯ್ತಾ? ಯಾರು ಬೇಜಾರು ಮಾಡ್ಕೋಬೇಡಿ, ಬಟ್ ದಿಸ್ ಇಸ್ ಅ ಡರ್ಟಿ ವರ್ಕ್, ಇದು ಗಲೀಜು ಕೆಲಸ. ಆಯ್ತಾ? ಈ ಎಣ್ಣೆ ಕುಡಿಸೋದಿದೆ, ಎಣ್ಣೆ ಬಿಡಿಸೋದಿದೆ ಅಲ್ವಾ, ವೆರಿ ವೆರಿ ಡರ್ಟಿ ವರ್ಕ್. ಯಾರು ಈ ಥರ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಯಾರು ಇಷ್ಟಪಡಲ್ಲ, ಕರೆಕ್ಟ್? ನಮ್ಮ ರಿಸ್ಕಲ್ಲಿ ಇಲ್ಲೇ ಕರ್ಕೊಂಬರ್ತೀವಿ, ಯಾರಿಗೆ ಫೀಡ್ಸ್ ಬರುತ್ತೆಪ್ಪ, ಯಾರು ಓವರ್ ಡೋಸ್ ತಗೋತಾ ಇರ್ತಾರೆ, ಫೀಡ್ಸ್ ಬಂದು ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸರ್ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಆಯ್ತಾ? ಸೊ
ಅದನ್ನ ಯಾರ ಹತ್ರ ಭಿಕ್ಷೆ

0: ಕೇಳ್ಬೇಕು, ಸ್ವಲ್ಪ 15 ಜನದ ಕುಟುಂಬ ಚೆನ್ನಾಗಿ ಆಗ್ಲಿಪ್ಪ, ಸ್ವಲ್ಪ ಭಿಕ್ಷೆ ಕೊಡ್ರಿಪ್ಪ, ನಮ್ಗೆ ಸ್ವಲ್ಪ ಖರ್ಚು ಮಾಡ್ತೀವಿ, ಅವ್ರ ಕುಟುಂಬ ಚೆನ್ನಾಗಾಗತ್ತೆ, ಕರೆಕ್ಟ್, ನಮಗೂ ಸ್ವಲ್ಪ ಖುಷಿ ಆಗತ್ತೆ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ತೀರಾ ಅಂತ ಯಾರು ಒಂದು ಹಣ ಕೊಡ್ತಾರೆ ಇದಕ್ಕೆಲ್ಲ? ಆಯ್ತಾ, ಈಗಲೂ ಒಬ್ರೊಬ್ರು ಹಿಂದೆ ಒಂದು 10,000 ಅಷ್ಟು ಖರ್ಚಾಗಿರ್ಬೋದು ಈ 10 ದಿನಗಳು ಮೆಡಿಸಿನ್ ಇಟ್ಕೊಂಡು ಪ್ರತಿ ಒಂದು. ಅರ್ಥ ಆಗ್ತಾ ಇದೆಯಾ? ಸೊ ದಯವಿಟ್ಟು ಇದನ್ನ ಎಲ್ಲ ಅರ್ಥ ಮಾಡಿಕೊಂಡು, ನಮಗೆ ಸರ್ ಹೇಳಿದ್ರು ಆಗಲೇ, ನಾನು ಗುಜರಾತಿಂದ ಬಂದಿದ್ದೀನಿ, ಆಯ್ತಾ, ನಾನು ಗುಜರಾತ್ ಸ್ಟೇಟ್ ಇಲ್ಲೇ ಬಂದು 20 ವರ್ಷ ಆಯ್ತು, ಆಯ್ತಾ, ವಾಪಸ್ ಖಂಡಿತ ಏನು ತಗೊಂಡು ಹೋಗಂಗಿಲ್ಲ, ಅದು ಗ್ಯಾರಂಟಿ. ಯಾಕಂದ್ರೆ ಇದರಲ್ಲಿ ಅವ್ರ ಸಾಮಾಜಿಕ ಆರ್ಥಿಕ ಸಬಲೀಕರಣ ವಿಭಾಗದಲ್ಲಿ ಏನಾದ್ರು ಬಂದ್ರೆ ವಾಪಸ್ ಏನೂ ಸಿಗಲ್ಲ ನಿಮ್ಗೆ, ಬರೀ ನಮ್ಗೆನೆ ಜಾಸ್ತಿ ದುಃಖ ಸಿಗ್ತಾ ಇರುತ್ತೆ ವಾಪಸ್ಸು. ಯಾಕಂದ್ರೆ ಯಾರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗ್ತೀವಿ ಅವನೇ ಕಲ್ ತಗೊಂಡು ಬರ್ತಾನೆ ವಾಪಸ್ಸು, ಯಾರಿಗೆ ಕುಳಿಬೇಡ ಅಂತ ಹೇಳಿದ್ರೆ ಅವನೇ ಬಾಟಲ್ ತೋರಿಸ್ತಾನೆ ವಾಪಸ್ಸು. ಸೊ ತುಂಬಾ ಕಷ್ಟವಾದ ಕೆಲಸ ಇದು. ಸೊ ದಯವಿಟ್ಟು ಇದರಿಂದ ಆಚೆ ಬಂದ್ಬಿಡಿ ಈಗ, ಆಯ್ತಾ, ಈ ಕಾಯಿಲೆ ನಿಮ್ಗೆ ಬೇಗ ವಾಸಿ ಆಗ್ಲಿ ಅಂತ ನಾನು ಹೇಳ್ತೀನಿ. ಮತ್ತೆ ಇಲ್ಲಿ ಯಾರು ಹೇಳ್ತಾ ಇದ್ರಲ್ಲ ಆಗ್ಲೇ, ಎಲ್ಲ ದೇವ್ರ ಮೇಲೆ ಭಾರ ಬಿಟ್ಬಿಟ್ಟಿದೀವಿ, ಎಲ್ಲ ದೇವ್ರಿಗೆ ಗೊತ್ತು, ಖಂಡಿತ ಇಲ್ಲ, ಎಲ್ಲ ನಿಮ್ಗೆ ಗೊತ್ತು, ಆಯ್ತಾ, ದೇವ್ರು ಕೆಳ ಮೇಲಿಂದ ಕೆಳಗಡೆ ಬಂದು ಒಂದ್ ಕೊಟ್ಟು ಬಿಟ್ಟು ಕುಡಿಬೇಡ ನಾಳೆ ಅಂತ ಹೇಳಲ್ಲ, ಆಯ್ತಾ. ಸೊ ಎಲ್ಲ ನಿಮಗೆ ಗೊತ್ತು, ನೀವು ಕರೆಕ್ಟ್ ಆಗಿ ಆದ್ರೆ ನಾಳೆ ನೀವೇ ದೇವ್ರು ಆಗ್ತೀರ, ಡೌಟ್ ಇಲ್ಲ, ಆಯ್ತಾ. ಎಲ್ಲರ ಒಳಗೆ ದೇವ್ರು ಇದೆ, ಒಂದ್ ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಮಾಡಿ ನಿಮ್ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ.
1: ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಅನುಭವ ಹಂಚಿಕೆ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಮದ್ಯವರ್ಜನ ಶಿಬಿರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು.

0: ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
1: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
2: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬ್ಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಸರ್ಕಾರ ಕಾರ್ಪೊರೇಷನ್ ಹಾಗೂ ಸಹಕಾರ ಸಂಘಗಳಿಂದ ಪಡೆದ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟದಿದ್ದರೆ ನಿವೇಶನ ಹಿಂಪಡೆಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಬೆಂಗಳೂರಿನ ಎಸ್ಟಿ ಮಾಲ್ ಬಳಿ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲೆಂದರಲ್ಲಿ ಕಸ ಸುರಿಯುವ ವಾಹನಗಳನ್ನು ಮುಲಾಜಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಬೇರೆ ಜಾಗದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ.
1: ಬಿಡಿಎ ಆಗ್ಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗ್ಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲಾಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವ್ ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಒಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆಯೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಿ ಆಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಾಗ್ಲಿಕ್ಕೆ ಸಾಧ್ಯ ಇಲ್ಲ.
0: ಇದೇ ವೇಳೆ ಕಾವೇರಿ ನದಿ ನೀರು ವಿವಾದ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ತಮಿಳುನಾಡಿಗೆ ಈವರೆಗೆ ಕಾವೇರಿ ನೀರು ಹರಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಜೆ ವೇಳೆಗೆ 1 ಅಣೆಕಟ್ಟು ಭರ್ತಿಯಾಗಲಿದೆ, ಅಣೆಕಟ್ಟು ತುಂಬಿದ ಬಳಿಕವೂ ನೀರನ್ನು ಹಿಡಿದಿಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಈ ಕುರಿತಂತೆ ಪ್ರತಿಪಕ್ಷಗಳು ಹಾಗೂ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರ ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ರಾಜ್ಯ ಸರ್ಕಾರಗಳ ಅಭಿವೃದ್ಧಿ ಮತ್ತು ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ 1,09,019 ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಇಂದು ಬಿಡುಗಡೆ ಮಾಡಲಾದ ಈ ತೆರಿಗೆ ಹಂಚಿಕೆಯು ಬಂಡವಾಳ ಮತ್ತು ಅಭಿವೃದ್ಧಿ ವೆಚ್ಚವನ್ನು ವೇಗಗೊಳಿಸಲು ಹಾಗೂ ರಾಜ್ಯಗಳ ಹಣಕಾಸು ಸ್ಥಿತಿಯನ್ನು ಬಲಪಡಿಸಲಿದೆ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಇಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ವಿವಿಧ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ವಿವಿಧ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮಂಡಳಿಗಳ ಕಾರ್ಯಚಟುವಟಿಕೆಗಳು, ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳು ಹಾಗೂ ಅನುದಾನ ಬಳಕೆಯ ಕುರಿತು ಸಮಗ್ರವಾಗಿ ಚರ್ಚಿಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಸಚಿವ ಎಂಬಿ ಪಾಟೀಲ್, ಬ್ಯಾಡಗಿ ಶಾಸಕರಾದ ಬಸವರಾಜ್ ಶಿವಣ್ಣನವರ್, ಶಿಗ್ಗಾವಿ ಶಾಸಕ ಯಾಸೀರ್ ಖಾನ್ ಪಠಾಣ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೀಳಗಿ ಶಾಸಕ ಜಿಟಿ ಪಾಟೀಲ್, ಹುನಗುಂದ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ್, ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಹಾಗೂ ಅಭಿವೃದ್ಧಿ ಪ್ರಾಧಿಕಾರಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಮುಖಂಡ ಎಂಕೆ ಪ್ರಾಣೇಶ್ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತಮ್ಮ ರಾಜೀನಾಮೆ ಪತ್ರವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಸಲ್ಲಿಸಿದ್ದು, ರಾಜೀನಾಮೆ ಅಂಗೀಕರಿಸುವಂತೆ ಕೋರಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ 2021ರಲ್ಲಿ ನಡೆದ ಚುನಾವಣೆಯಲ್ಲಿ

0: ಆಯ್ಕೆಯಾಗಿದ್ದ ಬಿಜೆಪಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗಾಯತ್ರಿ ಶಾಂತೇಗೌಡ ಅವರನ್ನು ವಿಜೇತ ಅಭ್ಯರ್ಥಿ ಎಂದು ಘೋಷಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ಕಾವೇರಿ ಉಗಮ ತಾಣವಾದ ತಲಕಾವೇರಿ ಭಾಗಮಂಡಲಗಳಲ್ಲಿಯೂ ಧಾರಾಕಾರ ಮಳೆ ಬೀಳುತ್ತಿದೆ. ಭಾಗಮಂಡಲದಲ್ಲಿ ಕಾವೇರಿ ನದಿ ನೀರಿನಲ್ಲಿ ಏರಿಕೆ ಕಂಡುಬಂದಿದ್ದು ತ್ರಿವೇಣಿ ಸಂಗಮ ಸ್ಥಾನ ಜಲಾವೃತಗೊಂಡಿದೆ. ಕಾವೇರಿ ನದಿ ನೀರು ಭಾಗಮಂಡಲದಲ್ಲಿ ಹೊಲಗದ್ದೆಗಳಿಗೆ ನುಗ್ಗಿದೆ. ಕೊಡಗಿನ ಪ್ರಮುಖ ಜಲಾಶಯ ಹಾರಂಗಿಗೆ ನೀರಿನ ಹರಿವು ಹೆಚ್ಚುತ್ತಲೇ ಇದೆ. 2859 ಅಡಿ ಗರಿಷ್ಠ ಮಟ್ಟದ ಹಾರಂಗಿ ಅಣೆಕಟ್ಟೆಯಲ್ಲಿ ಪ್ರಸ್ತುತ 2857.83 ಅಡಿ ನೀರಿದೆ. ಹಾರಂಗಿಗೆ 10,000 ಕ್ಯೂಸೆಕ್ನಷ್ಟು ನೀರಿನ ಹರಿವಿದ್ದು ಜಲಾಶಯದಿಂದ ನದಿಗೆ 11,000 ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಕಿಚ್ಚನ್ನು ಕಬಿನಿ ಜಲಾಶಯ ತಣ್ಣಗಾಗಿಸಿದೆ. ಕೇರಳಂ ಹಾಗೂ ವಯನಾಡಿನಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಕಂಡಿದೆ. ಪ್ರಸ್ತುತ ಕಬಿನಿ ಅಣೆಕಟ್ಟೆಗೆ 15,500 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಒಟ್ಟು 19.52 ಟಿಎಂಸಿ ಸಾಮರ್ಥ್ಯಗೊಂಡಿರುವ ಜಲಾಶಯದಲ್ಲಿ ಈಗಾಗಲೇ 18 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಳಹರಿವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಜಲಾಶಯದ ಸುರಕ್ಷತೆಯ ದೃಷ್ಟಿಯಿಂದ ಕೆಲವೇ ಕ್ಷಣಗಳಲ್ಲಿ ನದಿಗೆ 8,000-10,000 ಕ್ಯೂಸೆಕ್ ನೀರು ಹರಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ 1,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ನದಿಗೆ ಅಪಾರ ಪ್ರಮಾಣದ ನೀರು ಹರಿಸಲಾಗುತ್ತಿರುವುದರಿಂದ ನದಿ ಪಾತ್ರದಲ್ಲಿ ವಾಸಿಸುವ ಸಾರ್ವಜನಿಕರು ಮತ್ತು ರೈತರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕಬಿನಿ ಜಲಾಶಯದ ಅಧಿಕಾರಿಗಳು ಪ್ರಕಟಣೆಯ ಮೂಲಕ ಮುನ್ನೆಚ್ಚರಿಕೆ ನೀಡಿದ್ದಾರೆ. ನಾಳೆ ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪರೀಕ್ಷಾ ಕೇಂದ್ರಕ್ಕೆ ತರಬಹುದಾದ ಹಾಗೂ ನಿಷೇಧಿತ ವಸ್ತುಗಳ ಸಂಪೂರ್ಣ ಪಟ್ಟಿಯನ್ನು ಈಗಾಗಲೇ ಅಭ್ಯರ್ಥಿಗಳ ಹಾಲ್ ಟಿಕೆಟ್ನಲ್ಲಿ ವಿವರವಾಗಿ ನೀಡಲಾಗಿದೆ. ಎಲ್ಲರೂ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಪಾಲಿಸುವಂತೆ ತಿಳಿಸಿದ್ದಾರೆ. ಧಾರ್ಮಿಕ ಉಡುಪು ಧರಿಸಿ ಪರೀಕ್ಷೆ ಬರೆಯಲು ಇಚ್ಛಿಸುವವರು ಪರೀಕ್ಷೆ ಆರಂಭಕ್ಕೂ 2.5 ಗಂಟೆ ಮೊದಲು ಕೇಂದ್ರದಲ್ಲಿ ಹಾಜರಿದ್ದು ತಪಾಸಣೆಗೆ ಒಳಪಟ್ಟು ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುವಂತೆ ಹೇಳಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಹಾವೇರಿ ಜಿಲ್ಲೆಯ 30 ಕೇಂದ್ರಗಳಲ್ಲಿಯೂ ಪರೀಕ್ಷೆ ನಡೆಯಲಿದ್ದು, ಪಾರದರ್ಶಕ ಹಾಗೂ ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಯುವ ನೇರ ನೇಮಕಾತಿ ಪರೀಕ್ಷೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಯುವಕರು ಮಾದಕ ವಸ್ತುಗಳಿಂದ ದೂರವಿದ್ದು ಸದ್ಗುಣ ಆರೋಗ್ಯಕರ ಹಾಗೂ ಶಿಸ್ತುಬದ್ಧ ಜೀವನ ಅಳವಡಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಡ್ರಗ್ಸ್ ಬೇಡ ಬ್ರೋ ಜಾಗೃತಿ ಅಭಿಯಾನದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿರುವಂತೆ ನೋಡಿಕೊಳ್ಳುವುದು ಶೈಕ್ಷಣಿಕ ಸಂಸ್ಥೆ ಮತ್ತು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಗಡಿನಾಡು ಬಳ್ಳಾರಿಯಲ್ಲಿ ಇಂದು ಇಳಕಲ್ಲಿನ ಡಾ ಮಹಾಂತ ಶಿವಯೋಗಿಗಳ ಜನ್ಮದಿನಾಚರಣೆ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ವ್ಯಸನಮುಕ್ತ ಸಮಾಜಕ್ಕಾಗಿ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಹಾಂತ ಶಿವಯೋಗಿಗಳ ಜಯಂತಿ ಕಾರ್ಯಕ್ರಮವನ್ನು ವ್ಯಸನಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಮಂಡ್ಯ ನಗರದಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರ್ ಬಾಬು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಯಕರ್ತರು ಕೈಯಲ್ಲಿ ಗೋ ಬ್ಯಾಕ್ ವಿಜಯ್ ಎಂದು ಬರೆದಿರುವ ಫಲಕಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು.

0: ಪಡಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಲಿ ನಿವೇಶನದಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಲೇಬೇಕು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಮೈಸೂರಿನಲ್ಲಿಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಕ್ಕೆ 4,504 ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ. ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕೊಡಗಿನಲ್ಲಿ ಧಾರಾಕಾರ ಮಳೆ, ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳ, ಕಬಿನಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು HD Kote ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಹಿರಿಯರು ಹಾಗೂ ನಿವಾಸಿಗರಾದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು HD Kote ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯ ನಿವಾಸಿಗರಾದ ಮತ್ತು ಹಾಡಿಯ ಹಿರಿಯರಾದ ಶ್ರೀಮತಿ ಪಾರ್ವತಿರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಅಮ್ಮ, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಅಮ್ಮ
5: ನಮಸ್ಕಾರ ಸರ್.
4: ಅಮ್ಮ, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ಪಾರ್ವತಿ ಅಂತ, ಮಚ್ಚೂರಾಡಿ. ಮಚ್ಚೂರಾಡಿಯಲ್ಲಿ ನನ್ನ ಯಜಮಾನರ ಹೆಸರು ಅನೀಶ್ ಅಂತ. ನಾನು ಇಲ್ಲೋರಿಗಾಗಿ ನಮ್ಮ ಅರಣ್ಯ ಕಾಯ್ದೆ ಒಳಗಡೆ ನಮ್ಮ ಜನಕ್ಕೆ ಒಂದು ಕುಡಿಯ ನೀರಾಗಲಿ, ಒಂದು ಹಕ್ಕುಪತ್ರ ಆಗಲಿ, ಒಂದು ಆಧಾರ್ ಕಾರ್ಡ್ ಆಗಲಿ, ಮಕ್ಕಳು ಶಿಕ್ಷಣ ಆಗಲಿ, ಇವಕ್ಕೆಲ್ಲ ಸಪೋರ್ಟ್ ಕೊಟ್ಕೊಂಡು ಇಲ್ಲಿ ಗಂಟ ಮಾಡ್ಕೊಬಂದಿದ್ದೀವಿ. ಆವಾಗ ನಮ್ಮ ಮಕ್ಕಳು ನಿಜವಾಗ್ಲು ಹೇಳ್ಕೊಬೇಕಾದ್ರೆ ನಮ್ಮ ಮಕ್ಕಳು ಇದ್ದಂತರ ಆಗಿರಲಿಲ್ಲ. ಈಗ ನಾವು ಕಾಲಗಳು ಬದಲಾವಣೆ ಆಗಿರೋ ಕಾರಣದಿಂದ ಇವಾಗ ಮಕ್ಕಳನ್ನ ಇದ್ದೆ ಅಂತರು ಮಾಡ್ತಾ ಇದ್ದೀವಿ.
4: ಅಮ್ಮ, ಈ ಒಂದು ಹಾಡಿಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಈ ಒಂದು ಹಾಡಿಗೆ ಮಚ್ಚೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಅಂಶಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಾದ್ರೆ.
5: ನಮ್ಮ ಮಚ್ಚೂರು ಅಂತ ಏನಕ್ಕೆ ಇಟ್ಟಿದ್ದು ಅಂತ ಅಂದ್ರೆ, ನಮ್ಮ ಆಡಿದ ಒಂದು ಗ್ರೂಪ್ ಅಂತ ದೇವ್ರನ್ನ ನಾವು ಪೂಜೆ ಮಾಡ್ತಾ ಇದ್ರಲ್ಲ, ಮಚ್ಚೂರು ಆಡಿ ಅಂತ. ಮಚ್ಚೂರು ಅಂತ ಗ್ರಾಮ ಇದೆ, ಗ್ರಾಮ ನಮ್ಗೆ ಅದು ಸಂಬಂಧಪಟ್ಟಿದ್ದಲ್ಲ. ನಮ್ಗೆ ಏನಂತ ಅಂದ್ರೆ, ಆಡಿಗಳಲ್ಲಿ ಕಾಡು ಒಳಗಡೆ ನಮ್ಮ ಮರದಗಡ್ಡೆಲಿ ದೇವ್ರನ್ನ ಕೂರಿಸ್ಕೊಂಡು ದೇವ್ರ ಪೂಜೆ ಮಾಡೋ ಕಾರಣದಿಂದ ಹಾಡಿ ಅಂತ, ಮಚ್ಚೂರಾಡಿ ಅಂತ ಹಾಕೊಂಡಿದ್ದೀವಿ.
4: ಎಷ್ಟು ವರ್ಷದಿಂದ ವಾಸ ಇದ್ದೀರಾ?
5: 20 ವರ್ಷ 22 ವರ್ಷ ನಡೀತಾ ಇದೆ. ನಾವು ಕಾಡು ಇಂದ ಒಳಗಡೆ ಇದ್ದವ್ರನ್ನ ಹೊರಗಡೆ ತಂದು ಹಾಕಿ 22 ವರ್ಷ ನಡೀತಾ ಇದೆ. ಆವಾಗ ಮಧ್ಯೆ ಮಧ್ಯೆ ಕಾಡು ಒಳಗಡೆ ನಾವು ಜೀವನ ಮಾಡ್ತಾ
4: ಇದ್ದೋ,
5: ಊಟ ಮಾಡ್ತಾ ಇದ್ದೋ, ರಾಗಿ ಭತ್ತ ಇದೆಲ್ಲ ಬೆಳೀತಾ ಇದ್ದೋ, ಪ್ರಾಣಿಗಳು ತಿಂತ ಇದ್ರು, ನಾವು ತಿಂತ ಇದ್ದೋ. ನಮ್ಮ ಅಜ್ಜಮ್ಮ ಮುಜ್ಜಮ್ಮ ಇದ್ದ ಕಾಲದಿಂದ, ತಲಾತಲ ಅಂತ ಕಾಲದಿಂದ ಕಾಡು ಒಳಗಡೆ ಜೀವನ ಮಾಡಿದಂತ ಜನಗಳು ನಾವು. ಇವತ್ತು ಹೊರಗಡೆ ತಂದಾಕಿ ನಮ್ಗೆ ಇವಾಗ

0: ಆಗಿದೆ ಅಂತಂದ್ರೆ ಮನೆಗಳಿಲ್ಲ, ಕುಡಿಯ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಇಷ್ಟು ನಮಗೆ ನಡೀತಾ ಇದೆ.
1: ಜೊತೆಗೆ ಈ ಒಂದು ಹಾಡಿನಲ್ಲಿ ಎಷ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ?
0: ಮಚ್ಚೂರ್ ಆಡ್ಲಿ ಒಟ್ಟು 9 ಸೀಟ್ ಇದ್ದೀವಿ.
1: 9 ಮನೆಗಳು?
0: 9 ಮನೆಗಳಿದ್ದೀವಿ. 9 ಮನೆಗಳು ಅಂತಂದ್ರೆ ಇವಾಗ ಹೊರಗಡೆ ಬಂದು ಜಮೀನು ಮಾಡ್ತಾ ಜೀವನ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಸಂಸ್ಥೆ, ನಮ್ಮ ಒಕ್ಕೂಟಕ್ಕೆ ನಾವು ಇದು ಒಕ್ಕೂಟನ ನೋಂದಣಿ ಮಾಡಿ ಸಂಘ ಫಸ್ಟ್ ಓಪನ್ ಮಾಡ್ಕೊಂಡು. ಯಾಕೆ ಓಪನ್ ಮಾಡ್ಕೊಂಡು? ಮಕ್ಕಳಿಗೆ ಆರೋಗ್ಯಕ್ಕೆ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ ಬೇಕಾಗುತ್ತೆ, ಮಕ್ಕಳ ಶಿಕ್ಷಣಕ್ಕೆ ಕಷ್ಟ ಆಗುತ್ತೆ, ಏನಾದ್ರು ನಮ್ಮ ಅರಣ್ಯ ಕಾಯ್ದೆಯಲ್ಲಿ ಏನಾದ್ರು ಸಮಸ್ಯೆಗಳಾದ್ರೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ಅದಕ್ಕೆ ನಾವು ಇನ್ನೊಬ್ಬರ ಹತ್ರ ಕೈ ಚಾಚೋದು ಬೇಡ, ನಮ್ಮ ದುಡ್ಡು ನಾವೇ ದುಡ್ದು ನಾವೇ ಇಟ್ಟು ಸಂಘನ ಓಪನ್ ಮಾಡಿಕೊಂಡು 10 ರೂಪಾಯಿ ಅಂತ ಬಂದು ಇವಾಗ 20 ರೂಪಾಯಿ ಅಂತ ಕಟ್ಕೊಂಡು ಅದರಲ್ಲಿಯೇ ನಮ್ಮ ಮಕ್ಕಳ ಶಿಕ್ಷಣ ಆಗಲಿ, ನಮ್ಮ ಆರೋಗ್ಯ ಆಗಲಿ, ನಮ್ಮ ಆಡಿ ಸಮಸ್ಯೆ ಆಗಲಿ, ಮತ್ತೆ ರೋಡ್ಗಳಿಗಾಗಲಿ ಎಲ್ಲದಕ್ಕೂ ಬಗೆಹರಿಸ್ತಾ ಇದ್ದೀವಿ ನಮ್ಮ ಸಂಘದಿಂದ. ನಮ್ಮ ಒಂದು ಒಕ್ಕೂಟದಿಂದ ನಮಗೆ ಬಿತ್ತನೆ ಬೀಜಗಳನ್ನ ಸಂಗ್ರಹಣೆ ಕೊಡ್ತಾ ಇದ್ದಾರೆ. ಅದರಿಂದ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬಿತ್ತನೆ ಬೀಜ ಇವಾಗ ಬೆಳೀತಾ ಇದ್ದೀವಿ. ಅದಕ್ಕೆ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಇವಾಗ ಒಂದು ಇದು ಬೋರ್ ಒಂದು ಹೊಡಿಸ್ಕೊಟ್ಟಿದ್ರೆ ನಮ್ಮ ಜೀವನ ಮುಂದೆ ಒಳ್ಳೆ ರೀತಿ ಸಾಗಿಸಬಹುದಾಗಿತ್ತು ಅಂತ ಒಂದಿದೆ. ಮತ್ತೆ ಏನಂತಂದ್ರೆ ಸರ್ಕಾರದಿಂದ ಏನು ಸೌಲಭ್ಯಗಳು ನಮಗೆ ಇಲ್ಲೋರ್ಗಾಗಿ ನಮಗೊಂದು ದೊರಕಿಲ್ಲ, ಸಿಕ್ಕಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತೂ ನಮ್ಗೇನೆ ಗೊತ್ತಾಗ್ತಾ ಇಲ್ಲ. ನಾವೇ ಸರ್ಕಾರ ಒಟ್ಟಿಗೆ ನಾವು ಹೋದ ಮಾಡ್ತಾ ಇದ್ದೀವಿ, ಸರ್ಕಾರ ಒಟ್ಟಿಗೆ ಮಾಹಿತಿ ಕೊಡ್ತಾ ಇದ್ದೀವಿ, ಎಂದ್ರೂ ಕೂಡ ಇಲ್ಲೋರ್ಗಾಗಿ ಒಂದು ಮನೆಗಳಾಗಲಿ ಒಂದು ರೋಡ್ಗಳಾಗಲಿ ಯಾವುದು ಇಲ್ಲೋರ್ಗಾಗಿ ನಮ್ಗೆ ಸಿಕ್ಕಿಲ್ಲ. ಅದಕ್ಕೆ ದಯವಿಟ್ಟು ನಾವು ಕೇಳ್ತಾ ಇರೋದು ಏನಂತಾರೆ, ಕುಡಿಯ ನೀರೊಂದು, ರೋಡ್ ಒಂದು, ಮನೆಗಳು, ಶೌಚಾಲಯ, ಇಷ್ಟು ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾವು ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ.
1: ಅಮ್ಮ, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿರುವಂತಹ ಕಾಡಾಗಿರ್ಬೋದು, ನದಿಗಳಾಗಿರ್ಬೋದು, ಆ ಒಂದು ಪ್ರಕೃತಿ ಸೌಂದರ್ಯದ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ, ಈಗ ತಾವು ಹಿಂದಿನ ಒಂದು ಕಾಲದಲ್ಲಿ ಕಾಡಿನ ಒಳಗಡೆನೆ ವಾಸ ಮಾಡ್ತಾ ಇದ್ದೀವಿ, ಈಗ ಪ್ರಸ್ತುತವಾಗಿ ಕಾಡಿನಿಂದ ಹೊರಗಡೆ ಬಂದು ವಾಸ ಮಾಡ್ತಾ ಇದ್ದೀರಾ, ಈಗ ನಿಮಗೆ ಕಾಡಿನ ಜೊತೆ ಯಾವ ರೀತಿ ಅವಿನಾಭಾವ ಸಂಬಂಧ ಇದೆ, ಮತ್ತು ಸುತ್ತಮುತ್ತಲಿನ ನದಿ ಮತ್ತು ಪರಿಸರ ವ್ಯವಸ್ಥೆ ನಿಮ್ಮ ಒಂದು ಈ ಪ್ರಸ್ತುತ ಜೀವನಕ್ಕೆ ಎಷ್ಟು ಸಹಾಯಕ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಕಾಡು ಒಳಗಡೆ ಇರುವಾಗ ಕಾಡು ಒಳಗಡೆ ಒಳ್ಳೆ ಗಾಳಿ, ಗುಂಡಿ ನೀರು ಕುಡಿತಾ ಇದ್ದ, ಯಾವ ಕಾರಣಕ್ಕೂ ನಮ್ಗೆ ಏನ್ ಕಾಯಿಲೆನೂ ನಮ್ಗೆ ಬರ್ತಾ ಇರ್ಲಿಲ್ಲ. ಇವಾಗ ಹೊಳೆಯಲ್ಲಿ ಪಕ್ಕ ಇರೋದ್ರಿಂದ ಏನಾಗಿದೆ ಅಂತಂದ್ರೆ ಜನ ಮನ ಸೆಕೆ, ನೀರು ಇದು ತುಂಬಾ ನಮ್ಗೆ ಕಷ್ಟ ಆಗ್ತಾ ಇದೆ, ಕುಡಿಯೋ ನೀರಿಗೂ ಕಷ್ಟ ಆಗ್ತಾ ಇದೆ, ದಿನ ಅನ್ನಕ್ಕೂ ಕುಡಿ ಪೌಡರ್ ಹಾಕಿರೋ ರೇಷನ್ ಅಕ್ಕಿ ಅಕ್ಕಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಸರಿ ಆಯ್ತಾ ಇಲ್ಲ. ಅವಾಗ ನಾವು ರಾಗಿ ಮುದ್ದೆ ತಿನ್ಕೊಂಡಿದ್ರು ಕೂಡ ನಮ್ಗೆ ಒಳ್ಳೆ ರೀತಿ ನಮ್ಮ ಜೀವನ ನಡೀತಾ ಇತ್ತು. ಇವಾಗ ಹೊಳೆ ಪಕ್ಕ ಬಂದಿರೋದ್ರಿಂದ ಎಲ್ಲದಕ್ಕೂ ನಮ್ಗೆ ಕಷ್ಟ ಆಗ್ತಾ ಇದೆ. ಕಾಡಿನಲ್ಲಿರುವಾಗ ನಾರೆ ಗೆಣಸು, ಅಕ್ಕಿ ಗೆಣಸು, ನೂರೆ ಗೆಣಸು, ಕಾಡಿನ ಸೊಪ್ಪು, ಬಿದಿರು, ಏನು ಅಣಬೆ ಇವೆಲ್ಲ ತಿಂತಾ ಇದ್ದ ಕಾಡಿನ ಜೀವನ ನಮ್ದು ಚೆನ್ನಾಗಿತ್ತು. ನೆಲ್ಲಿಕಾಯಿ ಆಗಿರ್ಬೋದು, ಸೀಗೆಕಾಯಿ ಆಗಿರ್ಬೋದು, ತಲೆ ತೊಳಿಯಕ್ಕೆ ಸೀಗೆಕಾಯಿ, ಕಾರೆಕಾಯಿ ಬಟ್ಟೆ ತೊಳಿಯಕ್ಕೆ, ಮತ್ತೆ ನಾರೆ ಗೆಣಸು ಬೇಯಿಸಿ ತಿನ್ನೋದು, ಸುಟ್ಟು ತಿನ್ನೋದು, ಜೇನು ಕಿತ್ಕೊಬಂದು ಜೇನು ತುಪ್ಪ ಹಚ್ಕೊ ತಿಂತಾ ಇದ್ದ ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿತ್ತು. ನಾರೆ ಗೆಣಸು ಬೇಯಿಸೋದು ಬೇಯಿಸ್ತಿದ್ದ, ಸುಡೋದನ್ನ ಸುಟ್ಕೊ ತಿಂತಿದ್ದ, ಇಂಡಿಯಾಕಾಯಿ ಇತ್ತು ಇಂಡಿಯಾಕಾಯಿ ತಿಂತಿದ್ದ, ನೆಲ್ಲಿಕಾಯಿ ಅದು ಉಪ್ಪಿನಕಾಯಿ ಹಾಕೊಂಡು ಹಂಗ್ ತಿಂತಾ ಇದ್ದ. ನಮ್ಗೆ ಯಾವುದು ಕಾಡಿನಲ್ಲಿರ ಅಕ್ಕು ಸೊಪ್ಪು ಎಲ್ಲ ತಿನ್ನಂಗಂಟ ನಮ್ಮ ಆರೋಗ್ಯ ಒಳಗೆ ಗಟ್ಟಿಯಾಗಿತ್ತು, ಆರೋಗ್ಯನು ಚೆನ್ನಾಗಿತ್ತು. ಇವಾಗ ಹೊರಗಡೆ ಬಂದು ಕಾಡಿಗೆ ಸೊಪ್ಪು ಕಿತ್ಕೊ ಬರಕ್ಕೆ ಕಷ್ಟ ಆಗ್ತಾ ಇದೆ, ಕರಳೆ ತರ್ಕೊ ಬರಕ ಕಷ್ಟ ಆಗ್ತಾ ಇದೆ, ನಾರಗೆಣಸಾಗಿಯ ಕಷ್ಟ ಆಗ್ತಾ ಇದೆ, ತುಂಬಾ ನಮ್ಗೆ ಇವಾಗ ಕಷ್ಟ ಕಾಣಿಸ್ತಾ ಇದೆ. ಅವಾಗ ಸೊಪ್ಪುನೇ ನಮ್ಮ ಜೀವನ, ಗುಂಡಿ ನೀರ್ನೇ ನಮ್ಮ ಜೀವನ, ಪ್ರಾಣಿಗಳು ಕುಡಿತಾ ಇದ್ದ ನಾವು ಕುಡಿತಾ ಇದ್ದ, ಪ್ರಾಣಿಗಳು ತಿಂತಾ ಇದ್ದ ಸೊಪ್ಪು ನಾವು ತಿಂತಾ ಇದ್ದ ಚೆನ್ನಾಗಿದ್ದ. ಇವಾಗ ನಮ್ಗೆ ಹೊರಗಡೆ ಬಂದು ಒಂದು ಬಿದಿರು ತಿಂದ್ಕೊಳಕ್ಕೆ ಇವಾಗ ನಮ್ಗೆ ಬೋಂಕಿ ಆಗ್ಬಿಟ್ಟಿದೆ, ಬಿದಿರು ತರಿಯಕ್ ಬಿಡ್ತಾ ಇಲ್ಲ. ಆ ಸೊಪ್ಪು ಹೋಗಿ ಕಿತ್ಕೊಂಡು ಬಂದ ಬರಕಾದ್ರೆ ಏನೋ ಕಳ್ತನ ಮಾಡಕ್ ಹೋಯ್ತಾರೆ ಅಂತ ನಮ್ಮ ಮೇಲೆ ಬಳಿಕೆ ಹಾಕ್ತಾ ಇದ್ರು. ಹಿಂಗೆ ಸಮಸ್ಯೆ ನಡೀತಾ ಇದೆ.
1: ಅಮ್ಮ, ಹಿಂದಿನ ಕಾಲದಲ್ಲಿ ನಿಮ್ಮ ಒಂದು ಹಾಡಿಯಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಈಗ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದೀರಾ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಅವಾಗ ಯಾರಾದ್ರೂ ಬಿತ್ತನೆ ಬೀಜ ಮಾಡ್ತಾ ಇರ್ಲಿಲ್ಲ, ನಾವೇ ಸ್ವಲ್ಪ ಚಿಕ್ಕ ಪುಟ್ಟ ಮೇಕ್ ಮಾಡ್ತಾ ಇದ್ದ, ಕೂಪು ಮಾಡ್ಕೊಂಡಿದ್ದ, ಇಷ್ಟು ಅಷ್ಟು ರಾಗಿ

0: ಮಾಡಿದ್ರ ರಾಗಿ ಬಿತ್ತನೆ ಇಟ್ಕೊಂತಿದ್ದ ನಾವೇ ಸ್ವಲ್ಪ ಸ್ವಲ್ಪ ನಮ್ಮ ಜೀವನಕ್ಕೆ ಮಾಡ್ಕೊಂಡು ಕೂಲಿ ಕಂಬಳಕ್ಕೆ ಹೋಯ್ತಾ ಇದ್ದ, ಕೂಲಿನ ಮಾಡ್ತಾ ಇದ್ದ, ನಮ್ಮ ಜಮೀನು ಬೆಳೀತಿದ್ದ. ನಾವು ಇವಾಗ ನಮ್ಮ ಒಕ್ಕೂಟದಿಂದ ಬಿತ್ತನೆ ಬೀಜ ಕೊಡೋದ್ರಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಂಗಿಲ್ಲ, ಮನೆಯಲ್ಲಿಯೇ ಇರೋ ಜಮೀನಲ್ಲಿ ದುಡಿತಾ ಇದ್ದೀವಿ, ಅಲ್ಲಿ ಬೆಳೀತಾ ಇದ್ದೀವಿ. 3-4 ತಿಂಗಳಿಗೆಲ್ಲ ನಮ್ಮ ಬಿತ್ತನೆ ಬೀಜ ಎಲ್ಲ ಮುಗಿತಾ, 4-5 ತಿಂಗಳಿಗೆ ಎಲ್ಲ ಕೂದು ಎಲ್ಲ ಮಾರಾಟಕ್ಕೆ ಹೋಯ್ತಾ ಇದೀವಿ. ನಾವು ತಿನ್ನೋಷ್ಟು ನಾವು ತಿಂತೀವಿ, ಮತ್ತೆ ನಾವು ಇಂಗ್ಲೀಷ್ ಗೊಬ್ಬರ ಏನು ನಾವು ಬಳಸ್ತಾ ಇಲ್ಲ. ನಾವು ಬರೀ ಕಾಡು ಸೊಪ್ಪು ಹಾಕಿ ಕಾಡಿನ ಸೊಪ್ಪಲ್ಲಿ ನಾವು ಬೆಳೆಸಿ ಇವಾಗಲೂ ಕೂಡ ತಿಂತಾ ಇರೋದು. ಕಾಡು ಹೊರಗಡೆ ತಕೊಂಡ್ಬಂದು ಮದ್ದು ನಾವು ಹೊಡಿತಾ ಇಲ್ಲ, ಮದ್ದು ಹೊಡಿಯೋಕೆ ನಾವು ಬಿಡ್ತಾನು ಇಲ್ಲ. ನಾವು ತುಂಬೆ ಸೊಪ್ಪು ಸುಂಡೆ ಸೊಪ್ಪು ಇದನ್ನೆಲ್ಲ ಜಬ್ಬಿಟ್ಟು ಅದನ್ನ ರಸ ತೆಗೆದ್ಬಿಟ್ಟು ಆ ರಸನ ಬಾಡ್ಲಿಗೆ ಹಾಕಿ ಅದನ್ನ ರಸನೆ ನಾವು ಹೊಡಿತಾ ಇದ್ದೀವಿ. ಮತ್ತೆ ಕೂಲಿಗೆ ಈಗ ಹೆಚ್ಚಿನ ರೀತಿಲಿ ಹೊಲ್ಸಿ ಕೊಡುಗೆ ಹೋಯ್ತಾ ಇಲ್ಲ, ಮಕ್ಕಳನ್ನ ಸಂಬಳಕ್ಕೆ ಬಿಡ್ತಾ ಇಲ್ಲ. ಈ ರೀತಿ ಇವಾಗ ಜೀವನ ನಡೀತಾ ಇದೆ.
1: ತಾವು ಮುಂಚೆನೆ ಮಾತಾಡ್ತಾ ತಿಳಿಸಿದ್ರಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನಿಂದ ಒಂದು ಸಂಘವನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ 10 ರೂಪಾಯಿ ಉಳಿತಾಯದಿಂದ ಶುರು ಮಾಡಿ ಈಗ 20 ರೂಪಾಯಿ ಉಳಿತಾಯದ ಹಂತಕ್ಕೆ ತಲುಪಿ ಈಗ ಸಂಘವನ್ನು ಪ್ರಸ್ತುತ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ, ಈ ಒಂದು ಮಹಿಳಾ ಸ್ವಸಹಾಯ ಸಂಘದಿಂದ ತಮ್ಮ ಹಾಡಿಗೆ ಏನೆಲ್ಲ ಉಪಯೋಗಗಳಾಯಿತು, ಏನೆಲ್ಲ ಪ್ರಯೋಜನಗಳಿಂದ ತಮ್ಮ ಹಾಡಿ ಈಗ ಮುಂದಿನ ಹಂತಕ್ಕೆ ಒಂದು ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದರೆ?
0: ಇವಾಗ ಅದರಿಂದ ನಮಗೆ ಒಕ್ಕೂಟದಿಂದ ನಮಗೆ ಈಗ ಸಪೋರ್ಟ್ ಏನಿದೆ ಅಂತ ಸೋಲಾರ್ಗಳನ್ನ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಪಂಚಾಯತಿಂದ ಸೋಲಾರ್ಗಳು ಕೊಡಿಸಿದ್ದಾರೆ, ಕರೆಂಟ್ಗಳು ಆಗಿದೆ, ಮತ್ತೆ ನಮಗೆ ಕುಡಿಯೋ ನೀರಿಂದು ಆಗಿದೆ, ಬಿತ್ತನೆ ಬೀಜಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇವಾಗ ಕೂಲಿಗೆ ಜಾಸ್ತಿ ಹೆಚ್ಚಿನ ರೀತಿಲಿ ಹೋಯ್ತಾ ಇಲ್ಲ. ಮಕ್ಕಳಿಗೆ ಒಳ್ಳೆ ರೀತಿ ಒಂದು ಒಂದು ಫೋನ್ ರಿಪೇರಿ ಆಗಿರ್ಬೋದು, ಡ್ರೈವಿಂಗ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಥಗಳ ಕೆಲಸನೂ ಕೂಡಿ ನಮ್ಮ ಇವಾಗ ನಮ್ಮ ಒಂದು ಸಂಘದ ಮುಖಾಂತರ ನಾವು ಇದನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಬೇಕು, ನಮ್ಮ ಮಕ್ಕಳು ಕೊಡಿ ಅಂತ ನಾವು ಅವ್ರನ್ನ ಕೇಳಿ ನಮ್ಮ ಮಕ್ಕಳನ್ನ ಇವಾಗ ಕಳಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಇರುವ ಬರೋ ಮಕ್ಕಳಿಗೇನು ಅಷ್ಟೇನೆ ನಮ್ಮ ದೇವರು ಪೂಜೆ ಆಗಿರ್ಬೋದು, ನಮ್ಮ ಕಲಿಕೆ ಏನಿದೆ ನಮ್ಮ ದೇವ್ರಿಗೆ ಪೂಜೆ ಮಾಡೋದು, ಮತ್ತೆ ಮದುವೆ ಆಗಿದ್ವಿ ಮಾಡ್ಬೇಕಾದ್ರೆ ಏನಾದ್ರು ಒಬ್ಬರಿಗೆ ಹೆಣ್ಣು ಕೊಟ್ಟು ಒಂದು ನ್ಯಾಯ ಪಂಚ ತೀರಿಸ್ಬೇಕಾದ್ರೂ ಎಲ್ಲನೂ ಕೂಡಿ ಅದು ಕೂಡ ಮಕ್ಕಳಿಗೇನುವೆ ಈಗಲೂ ನಾವು ಅದನ್ನ ಮಕ್ಕಳಿಗೆ ತಿಳುವಳಿಕೆ ಕೊಡಿಸ್ತಾ ಇದ್ದೀವಿ. ನಮ್ಮ ಸಂಘದ ಮುಖಾಂತರ ಮಕ್ಕಳಿಗೆ ಹಿಂಗೆ ಇಟ್ಕೋಬಾರ್ದು, ಮಕ್ಕಳಿಗೆ ನಾವು ಏನ್ ಕಲ್ತಿದೀವಿ ಅದನ್ನ ಮಕ್ಕಳಿಗೆ ಕಲ್ಸ್ಬೇಕು ಅಂತೇಳಿ ಸಂಘದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಿಂಗೆ ಮುಂದೆ ಇವಾಗ ಹೋಯ್ತಾ ಇದೀವಿ. ಇವಾಗ ಅದೇ ರೀತಿ ನಾವು ಸಂಘದಲ್ಲೇ ಕೂತು ಚರ್ಚೆ ಮಾಡಿದೀವಿ. ಚರ್ಚೆ ಏನ್ ಮಾಡಿದೀವಿ ಅಂತಂದ್ರೆ ಮಕ್ಕಳಿಗೆ ಹಿಂಗೆ ಹಿಂಗೆ ಒಂದು ಚಿಕ್ಕ ಪುಟ್ಟ ಕೆಲಸ ಇದ್ರೆ ಕೊಡಿ ಸರ್, ನಮ್ಮ ಮಕ್ಕಳು ಓದಿ ಮನೇಲಿದ್ದಾರೆ ಅಂತಂದಕ್ಕೆ ಕಳಿಸ್ಕೊಟ್ಟಿದೀವಿ. ಈಗ ಫೋಕನ್ ಶೀಟ್ ಮಾಡ್ತಾ ಇದ್ದಾರೆ ಮಕ್ಕಳು, ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಅದೇ ರೀತಿ ಇನ್ನೂ ಒಂದು 4 ಮಕ್ಕಳಾರೆ ಅವ್ರಿಗೂ ಕೂಡ ಅವ್ರಿಗೆ ತಗೊಂಡೋಗ್ಯ ಅಂತ ಕೆಲಸನ ಕೊಡ್ಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆನ ಹೇಳ್ತಾ ಇದ್ದೀನಿ.
1: ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹೇಳೋದಾದ್ರೆ, ಈಗ ನಿಮ್ಮ ಹಬ್ಬಗಳು ಆಚರಣೆಗಳು, ನೀವು ಕಾಡಿನಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿಯಾಗಿ ಇರ್ತಿತ್ತು, ಯಾವೆಲ್ಲ ರೀತಿಯ ಹಬ್ಬಗಳನ್ನ ಮತ್ತೆ ದೇವರುಗಳನ್ನ ಪೂಜೆ ಮಾಡ್ತಿದ್ರಿ, ಪ್ರಸ್ತುತ ಈಗ ಅದೇ ದೇವರುಗಳು ಮತ್ತು ಹಬ್ಬಗಳನ್ನ ಪ್ರಸ್ತುತ ದಿನಗಳಲ್ಲಿ ಎಷ್ಟು ಮುಂದುವರಿಸ್ಕೊಂಡು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅವಾಗ ನಾವು ಹೆಂಗೆ ನಾವು ಪೂಜೆಗಳನ್ನ ಮಾಡ್ತಾ ಇದ್ದೀವಿ, ದೇವ್ರನ್ನ ಹೆಂಗ ನೆನಿತಾ ಇದ್ದೀವಿ ಮರದಗಡ್ಡೆಯಲ್ಲಿ ಕೂರಿಸಿ. ಅದೇ ರೀತಿ ಇವಾಗ ಮರದಗಡ್ಡೆಯಲ್ಲಿ ಕೂರ್ಸೋಕೆ ನಮ್ಗೆ ಅವಕಾಶ ಇಲ್ಲದ ಕಾರಣದಿಂದ, ನಮ್ಗೆ ಅಲ್ಲಿ ಹೋಗೋಕೆ ಈಗ ಅವಕಾಶ ಇಲ್ಲದ ಕಾರಣದಿಂದ ಮನೆಗಳಲ್ಲಿ ದೂರ ಒಂದು ಸಡ್ಡಾಕಿ ಒಂದು ಕಲ್ಲಾಕಿ ಅದೇ ಅಲ್ಲಿನೇ ನಾವು ಆವಾಗ ಹೆಂಗ್ ನಡೆಸ್ಕೊಂಡಿದ್ದ ಅದೇ ರೀತಿ ಇವಾಗಲೂ ಅದೇ ಪೂಜೆನ ನಡೆಸ್ಕೊಂಡು ಹೋಯ್ತಾ ಇದೀವಿ. ಮತ್ತೆ ನಮ್ಮ ದೇವ್ರನ್ನ ನೆಂದು ಏನಾದ್ರು ಹೊಸ ಬೆಳೆ ಹಾಕಿದ್ರೆ ಹೊಸ ಬೆಳೆಗೆ ಓಣಬ್ಬ ಅಂತ ಇದೆ, ಓಣಬ್ಬ ಬರಾಗಿಂಟ ಹೊಸ ಪದಾರ್ಥ ಏನು ಮುಟ್ತಾ ಇರಲಿಲ್ಲ. ಇವಾಗ ಅದೇ ರೀತಿ ನಾವು ಇನ್ನೂ ಅದೇ ಬೆಳೆನ ತಕೊಬಂದು ಒಂದೊಂದು ಕೊನೆ ಕಿತ್ತು ಪೂಜೆ ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ಗಂಧಕಡ್ಡಿ ಕಸಿ ಅದನ್ನ ಎಡೆ ಮಡಗಿ ದೇವ್ರಿಗೆ ಸತ್ತವ್ರಿಗೂ ಕೊಟ್ಟು ನಾವು ತಿಂದು ಆಗ ಪುನಃ ನಾವು ಹೊಸ ಪದಾರ್ಥ ಅಂತ ನಾವು ತಿನ್ನಕ್ ಹೋಗೋದು.
1: ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಮಾಡ್ತಾ ಇದೀರಾ?
0: ಅದೇ ಮುಂದುವರ್ಸ್ಕೊಂಡು ಇವಾಗ್ಲೂ ಹೋಯ್ತಾ ಇದೀವಿ. ಆವಾಗಿಂದ ಸಂಪ್ರದಾಯ ನಮ್ಮ ಹೆಣ್ ನಡೀತು ಅದೇ ಸಂಪ್ರದಾಯ ಇವಾಗ್ಲೂ ನಾವು ನಡೆಸ್ಕೊಂಡು ಹೋಯ್ತಾ ಇದೀವಿ. ನಾವು ದೇವ್ರಿಗೆ ಪೂಜೆ ಮಾಡ್ದಂತೆ ನಾವು ಮಾತ್ರ ಯಾವ ಕಾರಣಕ್ಕ ಹೊಸ ಪದಾರ್ಥ ಮುಟ್ಟಂಗಿಲ್ಲ. ಇವಾಗ ಎಲ್ಲ ಹಾಕಿದೀವಿ, ಭೂಮಿಗೆ ಹಾಕಿದೀವಿ, ಹಾಕಿದ್ರು ಕೂಡ ನಾವು ಅದನ್ನ ಮುಟ್ಬೇಕಾರೆ ಓಣಬ್ಬ ಬರ್ಬೇಕು, ನಮ್ ಸತ್ತವ್ರಿಗೆ ಹಾಕ್ಬೇಕು, ಪೂಜೆ ಕೊಡ್ಬೇಕು, ನಾವು ಅದನ್ನ ತಿನ್ಬೇಕು, ಅಲ್ಲಗಂಟ ನಾವು ಮುಟ್ಟಂಗಿಲ್ಲ. ಹಬ್ಬ ಮಾಡ್ಬೇಕಾದ್ರೆ ಆವಾಗ ಹಂಗೆಲ್ಲ ನಾವು ಏನು ಒಂದು ಕರಳೆ ಸಿಕ್ಕಿದ್ರು ಒಂದು ಸೊಪ್ಪು ಸಿಕ್ಕಿದ್ರು ಅದೇ ನಮ್ಗೆ ಹಬ್ಬ ಆಗಿತ್ತು. ಏನು ಜಾಸ್ತಿ ದೊಡ್ಡದಾಗಿ ಹಬ್ಬ ಹೋಯ್ತಾ ಇರಲಿಲ್ಲ. ಇವಾಗ ಹಂಗೆಲ್ಲ, ಇವಾಗ ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆಯಲ್ಲ, ಇವಾಗ ಮತ್ತೆ ಇದು ಬಿಳಿ ಬಟ್ಟೆ ಇಲ್ಲದೆ ಯಾರು ಹೊರಗಡೆ ಇಳಿಯಲ್ಲ, ಈ ಸಮಯಲ್ಲಿ ಆಗ್ತಾ ಇದೆ. ಎಂದ್ರೂ ಕೂಡ ನಮ್ಮ ಸಂಪ್ರದಾಯ ನಾವು ಬಿಡಲ್ಲ, ನಮ್ಮ ಕಲಿಕೆ ಏನಿದೆ ಅದನ್ನ ಕಲ್ತ್ಕೊಂಡು ಹೋಯ್ತಾ ಇದೀವಿ. ಇವಾಗ ಏನಂತಂದ್ರೆ ಹಬ್ಬ ಮಾಡ್ಬೇಕಾದ್ರೆ ಏನು ಚಿಕನ್ ಬೇಕಂತೆ, ಮಟನ್ ಬೇಕಂತೆ,

0: ಬಿರಿಯಾನಿ ಆಗ್ಬೇಕಂತೆ, ನೈಚೋರ್ ಆಗ್ಬೇಕು, ಇದ್ ಮಾಡ್ತಾ ಇದೀವಿ. ಆವಾಗ ನಾವು ಮುದ್ದೆ ಇಪಾಟಿ ಇಷ್ಟು ಸೊಪ್ಪು ಎಡೆ ಮಾಡಿಬಿಟ್ಟು ತಿಂತಾ ಇದ್ವಿ. ಇವಾಗ ಚಿಕನ್ ಆಗ್ಬೇಕು, ಮಟನ್ ಆಗ್ಬೇಕು, ಇವಾಗ ಮಾಡ್ತಾ ಇದೀವಿ.
1: ಅಮ್ಮ, ನಿಮ್ಮ ಒಂದು ಕಲೆ ಮತ್ತೆ ಕರಕುಶಲತೆಯ ಬಗ್ಗೆ ತಿಳಿಸೋದಾದ್ರೆ, ಈಗ ನೀವು ಮಾಡುವಂತಹ ವಿಶಿಷ್ಟ ಕಲಾಕೃತಿಗಳಾಗಿರ್ಬೋದು, ಬಿದಿರಿನ ಕೆಲಸಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು, ಈ ರೀತಿ ಏನಾದರೂ ತಾವು ಒಂದು ತಮ್ಮ ಹಾಡಿಗಳಲ್ಲಿ ಏನಾದರೂ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ.
0: ಚಿತ್ರಕಲೆಗಳು ಅಂತಂದ್ರೆ ನಾವು ಹಿಂಗೆ ಕೂತ್ಕೋತೀವಿ ಎಲ್ಲ ಸಂಘದಲ್ಲಿ, ಅದು ಫುಲ್ ಚರ್ಚೆ ನಮ್ಗೆ ಆಗೋದು. ಯಾಕಂತಾರೆ, ಅವ್ರ ಮನೆ ಕೆಲಸ ಇರುತ್ತೆ, ಭಾನುವಾರ ಒಂದಿವಸ ಟೈಮ್ ಇದೆ, ಅವತ್ತು ಕೂತ್ಕೊಂಡು ಏನಾರು ಚಿತ್ರಕಲೆ ಬಿಡ್ಬೇಕಾದ್ರೆ ಒಂದು ಮರಗಡ ಬಿಡ್ತೀವಿ, ಒಂದು ದೇವ್ರ ಕಲ್ಲು ಅಂತ ಹೇಳಿ ಅದನ್ನ ಬಿಡಿಸ್ತೀವಿ. ಮಕ್ಳ ಹತ್ರ ಅವ್ರನ್ನ ಮಾಹಿತಿ ತಕೋತೀವಿ, ಮಕ್ಕಳು ಶಾಲೆಗೆ ಹೋಗಿ ಬರ್ತಾರಲ್ವ, ಅವ್ರ ಹತ್ರ ಮಾಹಿತಿ ತಕೊಂಡು ಇದು ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಂಡು ಮಕ್ಳ ಹತ್ರ ಕೇಳಿ, ಒಂದು ಮರಗಳಾಗಿರ್ಲಿ, ಒಂದು ಪ್ರಾಣಿಗಳಾಗಿರ್ಲಿ, ಏನೋ ಕಾಡಲಿರೋ ಪ್ರಾಣಿ ಆಗಿರ್ಬೋದು, ಸಾಕ ಪ್ರಾಣಿ ಆಗಿರ್ಬೋದು, ಅಂತೆವುಗಳಿದ್ರೆ ಅಂತೆವನಗ ಒಂದು ಚಿತ್ರಕಲೆ ಅಂತ ಹೇಳಿ ನಾವು ಇದ್ದ ಸೇಡೆ ಅಂತ ಹೇಳ್ತೀವಿ, ಮಕ್ರಿ ಅಂತ ಹೇಳ್ತೀವಿ, ಅದೆಲ್ಲ ಬೊಂಬು ತಗೊಬಂದು ನಾವು ಅಲ್ಕು ತೆಗೆದು ಮೊರ ಎಣಿತಿದ್ದು ಒಂದ್ರಿ, ಒಂದು ಹೊರಗಡೆ ನಾವು ಕೊಂಡ್ಕೋತಾ ಇರಲಿಲ್ಲ, ಎಲ್ಲ ನಮ್ಮ ಮನೆ ಮನೇಲಿ ಯಜಮಾನರು ಎಣಿತಾ ಇದ್ರು. ಇವಾಗ ಅವರೆಲ್ಲ ಹೋಗ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಮಕ್ಕಳು, ಇವಾಗ ಅವರು ಸ್ವಲ್ಪ ಕಲಿಕೆ ಅವ್ರಿಗೆ ಇವಾಗ ಕಲಿಸ್ತಾ ಇದೀವಿ. ಒಂದು ಏನಾರು ಕಡ್ಡಿಗಳಾಗಿರ್ಬೋದು, ಒಂದು ಚೇಣಿ ಇದೆಯಲ್ವಾ ಸೇಡೆಯಲ್ಲಿ, ಚೇಣಿ ಆ ಚೇಣಿ ತಗೊಬಂದು ಅದರಲ್ಲಿ ಎಣಿಸ್ತಾ ಇದೀವಿ, ಇದನ್ನ ಕಲಿಬೇಕು ಅಂತೇಳಿ. ಯಾಕಂತಂದ್ರೆ ನಮ್ಗೆ ಅದು ಪುರುಷರದ ಹೆಚ್ಚಿನ ರೀತಿಯಲ್ಲಿ ಅದನ್ನ ಎಣಿತಾ ಇದ್ದಿದ್ದು, ಕುಕ್ಕೆ ಆಗಿರ್ಬೋದು, ಮಕ್ಕಳಿ ಆಗಿರ್ಬೋದು, ಮೊರ ಆಗಿರ್ಬೋದು, ಇಂಥವುಗಳನ್ನ ಎಣಿತಾ ಇದ್ದಿದ್ದು ಪುರುಷರು. ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಅದನ್ನ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಇವಾಗ ಮಕ್ಕಳು ಕೂಡಿ ಅದನ್ನ ನಾವು ಕಲ್ತಿದ್ನ ಇವಾಗ ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ತಾ ಇದ್ದೀವಿ.
1: ನಮ್ಮ ಈ ಕಾಲದಲ್ಲಿ ನಿಮ್ಮ ಒಂದು ಸಮುದಾಯ ಎದುರಿಸುತ್ತಿರುವಂತ ಪ್ರಮುಖ ಸವಾಲುಗಳೇನು, ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು, ಈ ಮೂಲಭೂತ ಸೌಕರ್ಯಗಳು ನಿಮ್ಗೆ ಎಷ್ಟು ದೊರಕ್ತಾ ಇದೆ, ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ತಾವು ಬಯಸ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾವು ಎದುರಿಸೋದು ಏನಂತಂದ್ರೆ ಮಾಹಿತಿ ಕೊಡ್ತೀವಿ ಸಂಘದಿಂದ ಕೂತ್ಕೊಂಡು. ನಮ್ಗೆ ಮನೆ ಇಲ್ಲ, ಕುಡಿಯೋ ನೀರಿಲ್ಲ, ಇದು ಕೊಡ್ಬೇಕಂತೇಳಿ ನಾವು ಪಂಚಾಯತಿಗೆ ಅರ್ಜಿ ಹಾಕ್ತೀವಿ. ಯಾರಾದ್ರೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಮ ಸ್ವತ್ತು, ನಮ್ಮ ತಿನ್ನಕಿರೋದು ಉಣಕಿರೋದು ಕೊಡಿ ಅಂತ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಕೊಟ್ಟರು ಕೂಡ ನಮಗೆ ಸರಿಯಾಗಿ ಅದು ನಮ್ಗೆ ಸಿಗ್ತಾ ಇಲ್ಲ. ಇದು ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು, ನೋಡಿ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅಂತ ಕೇಳಿಸ್ತಾ ಇದ್ದೀವಿ. ಒಂದು ಹಕ್ಕುಪತ್ರ ಆಗಿರ್ಬೋದು, ನಮ್ಗೆ ಹಕ್ಕುಪತ್ರ ಯಾರಾದರೂ ನಾವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಯಾಕಂತಾರೆ ಅದು ನಮ್ಮ ಜೀವನ, ನಮ್ಮ ಸಾಸು ಅಂತ ಅದನ್ನ ನಮ್ಗೆ ಬೇಕು ಅಂತ ಕೇಳ್ತಾ ಇದ್ದೀವಿ. ಇಲ್ಲೋರ್ಗಾಗಿ ಅದು ಆಗಿಲ್ಲ. ಇವಾಗ ನಮ್ಗೆ ಬೇಕಾಗಿರೋದು ಏನಂತಂದ್ರೆ ಒಂದು ಬೋರು ಹೊಡಿಸ್ಕೊಟ್ರೆ ನಮ್ಗೆ ಒಳ್ಳೇದು ಅಂತ ನನ್ನ ಅನಿಸಿಕೆನ ನಾನು ಕೈ ಮುಗಿದು ನಾನು ತಮ್ಮನ್ನ ಕೇಳಕ್ಕಂತ ಇಷ್ಟಪಡ್ತೀನಿ. ಒಂದು ಬೋರ್ ಕೊಟ್ಟಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ಮುಂದೆ ತಗೊಂಡೋಗಕ್ಕನು, ನಮ್ಮ ಆರೋಗ್ಯನೂ ಆರಿಸ್ಕೊಳ್ಳೋಕ್ಕನು ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅದು ಒಂದು ಇದೆ. ಮತ್ತೆ ಇನ್ನೊಂದು ಮನೆಗಳು ತುಂಬಾ ಕೊರತೆ ಆಗಿದೆ, ಮನೆಗಳದು ರೋಡೊಂದು ಶೌಚಾಲಯ, ರಾತ್ರಿ ಹೊತ್ತು ಕಣ್ಣಿಗೆ ನಿದ್ರೆ ಇಲ್ಲ, ಹುಲಿಗಳು, ಚಿರತೆಗಳು, ಆನೆಗಳು ಎಲ್ಲ ಕಿರ್ಚ್ಕೊಂಡು ಪಕ್ಕ ಹೋಯ್ತಾ ಇದ್ರು, ಟ್ರಂಚ್ ಹೊಡೆದಿದ್ದಾರೆ. ಟ್ರಂಚ್ ಹೊಡೆದಿದ್ರು ಕೂಡ ಮಣ್ಣು ಒದ್ದು ದಾರಿ ಮಾಡಿ ನೋಡಿ ಎಲ್ಲ ನೆರೆದಾಡ್ತಾ ಇದೆ. ರಾತ್ರಿ ಬೆಳಗ್ಗೆ ಆ ಗಂಟೆ 3 ಗಂಟೆ ಆ ಗಂಟೆ ನಿಜವಾಗ್ಲೂ ನಾವು ನಿದ್ರೆ ಮಾಡಲ್ಲ, 3 ಗಂಟೆ ಕಳೆದ ಮೇಲೆ ನಾವು ನಿದ್ರೆ ಮಾಡೋದು. ಇಷ್ಟು ಪರಿಸ್ಥಿತಿಯಲ್ಲಿ ಇದ್ದೀನಿ. ಅದಕ್ಕೆ ಒಂದು ಕರೆಂಟ್ ಆಗಿರ್ಬೋದು, ಒಂದು ಸೋಲಾರ್ ಆಗಿರ್ಬೋದು, ಮನೆಗಳು ಸ್ವಲ್ಪ ಗಟ್ಟಿಯಾಗಿರೋ ಒಂದು ಮನೆ ಇದು ಕೊಡಿಸಿದ್ರೆ ಒಳ್ಳೇದು ಅಂತ ಹೇಳಿ ಇನ್ನ ಸರ್ಕಾರದಿಂದ ನಾವು ಬೇಡ್ಕೋತಾ ಇದ್ದೀವಿ. ಇಲ್ಲೋರ್ಗಾಗಿ ನಮ್ಮ ಮನೆಗಳಾಗಿಲ್ಲ, ಆ ಮನೆ ಆಗ್ಬೇಕು, ರೋಡ್ ಆಗ್ಬೇಕು, ಶೌಚಾಲಯ, ಇದು ಇಷ್ಟಕ್ಕೆ ನಮಗೆ ಒಂದು ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ.
1: ಅಮ್ಮ, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಈಗ ಆಧುನಿಕ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇದ್ದಾರೆ, ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲಗಳಾಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅದು ಅನುಕೂಲಗಳಂತಂದ್ರೆ ಇವಾಗ ಅದೇ ಕಷ್ಟ ಆಗಿರೋದು ನಮಗೆ, ರೋಡ್ ಇಲ್ಲದೆ ಕಾರಣದಿಂದ ಗಾಡಿ ಇಲ್ಲೇನಾರು ಬರಂಗಿಲ್ಲ, ಇನ್ನೊಬ್ಬನ ಹತ್ರ ಗಾಡಿನ ತಗೊಬಂದು ಇನ್ನೊಬ್ಬನ ಹತ್ರ ಸಂಘದಿಂದ ತಗೋತೀವಿ, 2,000-3,000 ತಗೊಂಡು ಸಾಲಾಗಿ ತಗೊಂಡು ಗಾಡಿನ ಕರೆಸ್ತೀವಿ. ಗಾಡಿ ಬರೋಕ್ಕೆ ರೋಡು ಸರಿಯಾಗಿ ನಮ್ಗೆ ಕರೆಕ್ಟಾಗಿಲ್ಲ, ಉಳುಮೆ ಮಾಡಿಸ್ಕೊಳ್ಳೋಕ್ಕೆ ಎತ್ತುಗಳು ಅದು ಇಲ್ಲ, ಎತ್ತಿದ್ರೆ ಎತ್ತಿಲ್ಲೇ ಉಳುಮೆ ಮಾಡ್ಬೋದಾಗಿತ್ತು, ಅದೂ ಇಲ್ಲ. ಅದೇ ರೀತಿ ನಮ್ಗೆ ಉಳುಮೆಯಲ್ಲಿ ತುಂಬ ನಮಗೆ ಕೊರತೆಗಳಾಗಿದೆ, ಉಳುಮೆಯಲ್ಲಿ ಕೊರತೆಗಳಾಗಿದೆ, ಮತ್ತು ಈ ನೀರಿನದು ಕೊರತೆಗಳಾಗಿದೆ ತುಂಬ. ಯಾವುದು ಅಂತಂದರೆ ನಮ್ಮ ರೋಡಿಂದೇ ಸಮಸ್ಯೆ ಹೆಚ್ಚಿನ ರೀತಿ ಆಗಿರೋದು. ಉಳುಮೆ ಮಾಡ್ಬೇಕಾದ್ರೆ ಟ್ರಾಕ್ಟ್ರು ಇನ್ನೊಬ್ಬನ ಹತ್ರ ತರ್ಬೇಕಾದ್ರೆ ಅವ್ನಿಗೆ 2,000-3,000 ಅವ್ನಿಗೆ ಕೊಡಬೇಕು, ಗಂಟೆಗೆ ಇಷ್ಟು ಅಂತ ಇದೆ. ಆರ್ನೂರು ರೂಪಾಯಿ ಒಂದು ಗಂಟೆಗೆ, ಆ ಗಂಟೆಗೆ 600 ರೂಪಾಯಿ ಆದರೆ 2 ಗಂಟೆ 3 ಗಂಟೆ ಟೈಮ್ ಉಳ್ಬೇಕಾದ್ರೆ 3,000 4,000 ಅವ್ನಿಗೆ ಫೀಸ್ ಕಟ್ಬಿಟ್ಟು ಹಾಗೆ ನಾವು ಉಳಿಸ್ಬೇಕು. ಅವನು ಬರದೇ ಹೋದ್ರೆ ಏನು ಮಾಡಬೇಕು? ಗುದ್ದಲಿ.

0: ತಗೊಂಡಾಗ ಆಗಿಬೇಕು. ನಾನೇ ಇಷ್ಟೊಂದು ಗಂಟೆ ಅಗಿತಾ ಇದ್ದೆ, ಅಗಿತಾ ಇದ್ದು ಪುನಃ ಇವಾಗ ಬಂದು ನೀವು ಬಂದಿವ್ರಿ ಅಂದ್ಕೆ ನಾನು ಅಲ್ಲಿಂದ ಬೇಗ ಈ ಕಡೆ ಓಡ್ ಬಂದಿದ್ದು. ಅದು ನಮ್ಗೊತ್ತು ತುಂಬಾ ಕೊರತೆಗಳಾಗಿದೆ.
1: ನಮ್ಮ ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರೋಂಥ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತ ಬಯಸ್ತೀರಾ?
0: ನಮಗೆ ಇವಾಗ ಸಂಸ್ಥೆಗಳಿಂದ ನಾವು ಕೇಳ್ತಿರೋದು ಅಷ್ಟೇ, ಹಕ್ಕುಪತ್ರ ಒಂದಾಗಬೇಕು, ಕುಡಿಯ ನೀರಾಗಿರಬೇಕು, ಶೌಚಾಲಯ ಆಗಿರ್ಬೋದು, ಮನೆಗಳಾಗಿರ್ಬೋದು, ಇಷ್ಟು ನಮಗೆ ಅವಕಾಶ ಮಾಡಿ ಒಂದು ಬೋರೂ ನಮ್ಮ ಜಮೀನಿಗೆ ಓಡಿಸ್ಕೊಟ್ರೆ ನಮ್ಮ ಜೀವನ ಒಳ್ಳೆ ರೀತಿ ಸಾಗಿಸ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿ ಕೇಳ್ತಾ ಇದ್ದೀನಿ. ಸರ್ಕಾರದಿಂದ ಸಿಕ್ಬೇಕಾದ್ರೂ ತಾನೇ ಸರ್ಕಾರದಿಂದ ಕೊಡ್ಬೇಕಾದ್ರೆ ಮನೆ ಕೊಡ್ಬೇಕು, ರೋಡ್ ಸಾಂಕ್ಷನ್ ಆಗುತ್ತೆ ರೋಡ್ ಕೊಡ್ಬೇಕು, ಏನ ಹಕ್ಕುಪತ್ರ ಏನೋ ಕೊಡ್ಬೇಕಾದ್ರೆ ಹಕ್ಕುಪತ್ರ ಕೊಡ್ಬೇಕು. ಈ ಮೂರು ಕೆಲಸ ನಮ್ಗೆ ಕರೆಕ್ಟ್ ಆಗಿ ಸರ್ಕಾರದಿಂದ ನಮ್ಮ ಮಾಹಿತಿ ಆಗ್ಬೇಕು. ಸಂಸ್ಥೆಲಿ ನಮ್ಗೆ ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಹೆಂಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆನ ಸಪೋರ್ಟ್ ಮಾಡ್ತಾ ಇದಾರೆ, ಮತ್ತೆ ಆರೋಗ್ಯಕ್ಕೆನೂ ಸಪೋರ್ಟ್ ಮಾಡ್ತಾ ಇದಾರೆ, ಬಿತ್ತನೆ ಬೀಜಗಳು ಸಪೋರ್ಟ್ ಮಾಡ್ತಾ ಇದಾರೆ, ಕೋಳಿಗಳು ಆಡುಗಳು ಇವೆಲ್ಲ ಕೊಟ್ಟು ಸಂಸ್ಥೆಯಿಂದ ನಮ್ಗೆ ತುಂಬಾ ನಮ್ಮ ಒಕ್ಕೂಟದಿಂದ ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಮತ್ತೊಮ್ಮೆ ಬೇಕಾದ್ರೆ ಅವ್ರಿಗೆ ಕೈ ಮುಗಿದು ನಾ ಇನ್ನೊಂದ್ಸಲ ಬೇಕಾದ್ರೆ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಯಾಕಂತಂದ್ರೆ ಸಂಸ್ಥೆ ಇದ್ದಿನಿಂದ ನಮ್ಗೆ ಇಷ್ಟ ಅಲ್ಲ, ನಮ್ಗೆ ಮುಂದೆ ಬಂದಿದೀವಿ ಅಂತ ನನ್ನ ಅನ್ಸಿಕೆ. ಸರ್ಕಾರದಿಂದ ನೀವು ಹೇಳ್ಬೇಕಾದ್ರೆ ನಿಜವಾಗ್ಲು ಒಂದು ಪದಾರ್ಥಗಳನ್ನ ನಮ್ಗೆ ಇಲ್ಲರ್ಗೂ ಕೊಟ್ಟಿಲ್ಲ. ಒಂದು ಟೈಮಲ್ಲಿ ಮಾತ್ರ ಸರ್ಕಾರ ನಮ್ಮನ್ನ ಇಲ್ಲಿದ್ದಾರೆ ಅಂತ ಗುರುತಿಸಿಕೊಂಡು ಬರ್ತಾ ಇದಾರೆ. ವೋಟ್ ಟೈಮಲ್ಲಿ ಮಾತ್ರ ಬರ್ತಾರೆ, ಇಲ್ಲಂತ ಹೇಳಲ್ಲ. ಇವಾಗ ನಾವು ಎಲ್ಲಿದ್ದೀವಿ ಏನಿದ್ದೀವಿ, ಜನ ಸಾಯ್ತಾರ ಬದುಕುತ್ತಾರ, ಅವ್ರ ಜೀವನ ಯಾವ ರೀತಿ ಇದೆ ಅಂತೇಳಿ ಸರ್ಕಾರ ಯಾವ ಕಾರಣಕ್ಕೂ ಅವ್ರ ಮಾಹಿತಿಗಳನ್ನ ಇಲ್ಲರ್ಗಾಗಿ ಅವ್ರು ನಮ್ಮ ಕಷ್ಟನ ಅವ್ರು ಹಂಚ್ಕೊಂಡಿಲ್ಲ. ಯಾಕೆ ಹಂಚ್ಕೊಂಡಿಲ್ಲ ಅಂತಂದ್ರೆ ನಾವು ನಮ್ಮ ಈ ಒಕ್ಕೂಟದಿಂದ ನಮ್ಮ ಒಂದು ಸಂಘದಿಂದ ನಾವು ಈ ಮುಂದರ್ಕೊಂಡು ಹೋಗಿದ್ ಬಿಟ್ರೆ ಸರ್ಕಾರದಿಂದ ಸೌಲಭ್ಯಗಳು ನಮ್ಗೆ ಇನ್ನೂ ದೊರಕಿಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ನಮ್ಮ ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಹಾಡಿ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕನಸಿನ ಹಾಡಿಯನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ನಮ್ಮ ಹಾಡಿಗಳು ಹೆಂಗೆ ಆಗ್ಬೇಕಂದ್ರೆ ನಮ್ಗೆ ಕಾಲೋನಿ ಆಗ್ಬೇಕು, ನಮ್ಮ ಮಕ್ಕಳು ಮುಂದೆ ವಿದ್ಯಾವಂತರ ಆಗಿ ಒಳ್ಳೆ ಒಳ್ಳೆ ಕೆಲಸ ಇಲ್ಲದೆಯಲ್ಲಿ ಇರಬೇಕು. ನೀವ್ ಹೆಂಗೆ ಸಿಟಿಲಿ ಹೆಂಗೆ ಇದ್ರಿ, ಅದೇ ರೀತಿ ನಮ್ಮನು ಮುಂದೆ ಅಭಿವೃದ್ಧಿ ಮಾಡಿಕೊಡಿ ಅಂತೇಳಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಇಷ್ಟೆಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಹಂಚಿಕೊಂಡಿದ್ದೀವಿ ಸರ್ಕಾರಕ್ಕೆ, ಇವಾಗ ನಾವು ಮಾಹಿತಿ ಏನಕ್ಕೆ ಕೇಳ್ತಾ ಇದೀವಿ ಅಂತಂದ್ರೆ ನಮ್ಮ ಕಷ್ಟಗಳನ್ನ ಒಂಚೂರು ಒಳ್ಳೆ ರೀತಿ ನಮ್ಗೆ ಜನಿಕೆ ಮಾಡಿ ನಮ್ಮ ಒಂದು ಕಾಲೋನಿ ಚೆನ್ನಾಗಿ ಮಾಡಿಕೊಡಿ ಅಂತೇಳಿ ಸರ್ಕಾರನ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಇಷ್ಟೆಲ್ಲ ನಮ್ಮ ಕಷ್ಟನ ಹಂಚಿಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಅವ್ರಿಗೆಲ್ಲ ನಮಸ್ಕಾರ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
1: ಪ್ರಿಯ ಕೇಳುವರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯ ನಿವಾಸಿಗರಾದ ಮತ್ತು ಹಾಡಿಯ ಹಿರಿಯರಾದ ಶ್ರೀಮತಿ ಪಾರ್ವತಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಹಿರಿಯರು ಹಾಗೂ ನಿವಾಸಿಗರಾದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ

0: ಕೇಳುತ್ತಿರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳುತ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕೋಪದಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಕೇಳುಪುರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಕೇಳುಗರ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ

0: ಕಾನೂನು ಸಲಹೆ. ಗಣರಾಜ್ಯ ಭಾರತದ ಸಾಧನೆಗಳು, ನಮ್ಮ ಮುಂದಿರುವ ಸವಾಲುಗಳು ಮತ್ತು ಮುಂದಿನ ದಾರಿ ಎಂಬ ವಿಷಯದ ಕುರಿತು ಹೆಚ್ಡಿ ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಗಣರಾಜ್ಯ ಭಾರತದ ಸಾಧನೆಗಳನ್ನು ಬಗ್ಗೆ ತಿಳ್ಕೊಳ್ಳುವ. ಸಂವಿಧಾನ ಜಾರಿಗೆ ಬಂದ ನಂತರ ಭಾರತ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ. ಇತಿಹಾಸ ಪುಟಗಳನ್ನು ನಾವು ಒಂದ್ಸರಿ ತಿರುಗಿ ನೋಡಿದಾಗ ಅಥವಾ ತಿರುಗಿ ಹಾಕಿದಾಗ ಸಾಮಾನ್ಯವಾಗಿ ನಾವು ನೋಡಬಹುದಂತ ಗುಪ್ತರ ಭಾರತ, ಮೌರ್ಯರ ಭಾರತ, ಹರ್ಷವರ್ಧನರ ಭಾರತ, ಕಾನಿಸ್ಕರ ಭಾರತ, ಮೊಘಲರ ಭಾರತ, ಫ್ರೆಂಚರ ಭಾರತ ಮತ್ತು ಬ್ರಿಟಿಷರ ಭಾರತ ಎಂದು ಹಂಚಿ ಹೋದ ಹಲವು ಭಾರತಗಳು. ಯಾಕೆಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇಡೀ ಭೂ ಪ್ರದೇಶ ಹಿಂದೆಂದು ಒಂದೇ ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. 1947 ಸ್ವತಂತ್ರ ಬಂದ ಸಮಯದಲ್ಲಿ ಭಾರತದಲ್ಲಿ ಸುಮಾರು 600 ಅರಸೊತ್ತಿಗೆಗಳಿದ್ದವು. ಅವುಗಳನ್ನೆಲ್ಲ ರದ್ದುಗೊಳಿಸಿ ಇಡೀ ದೇಶವನ್ನು, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದೇ ರಾಜಕೀಯ ಆಡಳಿತಕ್ಕೆ ಒಳಪಡಿಸಲಾಯಿತು. ಒಂದೇ ಸಂವಿಧಾನ, ಒಂದೇ ಗಡಿ, ಒಂದೇ ರಾಷ್ಟ್ರಗೀತೆ, ಒಂದೇ ರಾಷ್ಟ್ರ ಧ್ವಜ, ಒಂದೇ ರಾಷ್ಟ್ರ ಚಿಹ್ನೆ. ಇದು ನಿಜವಾದ ಭಾರತ ರಾಷ್ಟ್ರ ನಿರ್ಮಾಣ. ಇದು ನಿಜಕ್ಕೂ ಮಹತ್ವದ ಸಾಧನೆ ಆಯಿತು. ಪಾಳೆಗಾರಿಕೆಯ ಪದ್ಧತಿಯನ್ನು ರದ್ದುಪಡಿಸಿ ಸ್ವತಂತ್ರವಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವೆಂಬ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಎಂಬ ಶಾಸಕಾಂಗ ಸಂಸ್ಥೆಗಳನ್ನು ರಾಷ್ಟ್ರಾಧ್ಯಕ್ಷರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯಗಳು, ಜಿಲ್ಲಾ ನ್ಯಾಯಾಲಯಗಳು ಮತ್ತು ತಾಲೂಕು ನ್ಯಾಯಾಲಯಗಳೆಂಬ ನ್ಯಾಯಾಂಗ ಸಂಸ್ಥೆಗಳನ್ನು ಕಟ್ಟಿದವು. ಈ ಥರ ಒಂದು ಸುಧಾರಣೆಗಳನ್ನು ಈ ಒಂದು ನಮ್ಮ ಸಂವಿಧಾನದ ನಂತರ ತಂದಿದ್ದಾರೆ. ಭಾರತ ದೇಶದಲ್ಲಿ ವಿಭಿನ್ನ ಧರ್ಮಗಳು, ಜಾತಿಗಳು, ಭಾಷೆಗಳು, ಸಂಸ್ಕೃತಿ, ಉಪಸಂಸ್ಕೃತಿ, ಆಚಾರ ವಿಚಾರಗಳು, ಹಲವು ರಾಜಕೀಯ ಪಕ್ಷಗಳು, ವಿಭಿನ್ನ ಅಭಿಪ್ರಾಯಗಳು, ರಾಜಕೀಯ ಸಿದ್ಧತೆಗಳಿದ್ದರೂ ಕೂಡ ನಮ್ಮ ಸಂವಿಧಾನ ಪ್ರಕಾರ ಎಲ್ಲರನ್ನು ಒಳಗೊಳ್ಳುವ ಪ್ರಯತ್ನ ಮಾಡುತ್ತಾ ಸರ್ಕಾರ ರಚಿಸಿಕೊಂಡು ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಿಕೊಂಡು ಸರ್ಕಾರಗಳನ್ನು ಶಾಂತಿಯುತವಾಗಿ ಬದಲಿಸಿಕೊಂಡು ಮುಂದುವರೆದಿದೆ. 1947 18%ಕ್ಕಿಂತ ಕಡಿಮೆ ಸಾಕ್ಷರತೆ ಇದ್ದಿತ್ತು. ಈಗ ಸಾಕ್ಷರತೆಯ ಪ್ರಮಾಣವನ್ನು ಒಂದು 79-80% ಹೆಚ್ಚಿದೆ. ನಮ್ಮ ಸ್ವತಂತ್ರ ಬಂದಾಗ 50 ದಶಲಕ್ಷ ಟನ್ಗಳಷ್ಟು ವಾರ್ಷಿಕ ಕೃಷಿ ಉತ್ಪನ್ನಗಳು ಇದ್ದು 308 ದಶಲಕ್ಷ ಟನ್ಗಳಿಗೆ ಏರಿಸಿದ್ದರು. ಸ್ವತಂತ್ರ ಬಂದಾಗ ಸರಾಸರಿ 37 ಇದ್ದ ಜನರ ಆಯುಷ್ಯದ ಪ್ರಮಾಣವನ್ನು ಇಂದು ಸರಿಸುಮಾರು 69 ಏರಿಸಿದ್ದಾರೆ. ಉದ್ಯೋಗ, ವಸತಿ, ಆರೋಗ್ಯ, ಕುಡಿಯುವ ನೀರು, ರಸ್ತೆ, ದೀಪ, ಸಾರಿಗೆ ಇತ್ಯಾದಿಯಾಗಿ ಮೂಲಭೂತ ಸವಲತ್ತುಗಳನ್ನು ಒದಗಿಸಲಾಗಿದೆ. ಬಡತನ, ಹಸಿವು, ಬರಗಾಲ, ಪ್ರವಾಹಗಳು ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಸಾಕಷ್ಟು ಮಟ್ಟಿಗೆ ನಿಯಂತ್ರಿಸಲಾಗಿದೆ. ಖಗೋಳ ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಅಣುಶಕ್ತಿ, ರಕ್ಷಣಾ ವ್ಯವಸ್ಥೆ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಭಾರತ ವಿಶ್ವದ ಮೊದಲ 10 ಸಹ ಒಂದಾಗಿದೆ. ನಮ್ಮ ಸಂವಿಧಾನ ಈ ಕೂಡ ಮಾಡಿರುವಂಥ ಹಲವು ಕಾನೂನುಗಳನ್ನು ಬಳಸಿಕೊಂಡು ಜಾರಿಗೆ ತನ್ನ ಅನೇಕ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಪರಿಣಾಮವಾಗಿ ಮಹಿಳೆಯರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಮತ್ತು ಪಗಂಡದ ಜನರ

ಸ್ಥಿತಿಗತಿಗಳಲ್ಲಿ ಸುಧಾರಣೆಯನ್ನು ಹಾಗೂ ಅಭಿವೃದ್ಧಿಯನ್ನು ನಾವು ನೋಡಬಹುದು. ಈ ವರ್ಗಗಳ ಜನರು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಪ್ರವೇಶಿಸಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಶಿಕ್ಷಣ, ವಿಜ್ಞಾನ, ವೈದ್ಯಕೀಯ, ವಕೀಲ ವೃತ್ತಿ, ಪತ್ರಿಕೋದ್ಯಮ, ಕ್ರೀಡಾಕ್ಷೇತ್ರ ಇತ್ಯಾದಿಗಳಲ್ಲಿ ಸಹ ಬಡತನ ರೇಖೆಗಿಂತ ಇದ್ದಂಥ ಜನರು ಇವತ್ತು ಹೆಸರು ಮಾಡ್ತಾ ಇದ್ದಾರೆ, ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಾಧನೆಗಳಿದ್ದರೂ ಸಹ ಮೂಲಭೂತ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸುವಲ್ಲಿ ಸಾಧ್ಯವಾಗಿಲ್ಲ ಅನ್ಕೋತೀನಿ. ಇನ್ನು ಒಂದಷ್ಟು ಅನಕ್ಷರಸ್ಥರು, ನಿರುದ್ಯೋಗಿಗಳು, ವಸತಿಹೀನರು, ಭಿಕ್ಷುಕರು ನಮ್ಮ ಮುಂದೆ ಇದ್ದಾರೆ. ಈ ಎಲ್ರಿಗೂ ಶುದ್ಧವಾದ ಕುಡಿಯುವ ನೀರು, ಆರೋಗ್ಯದ ಸೌಲಭ್ಯ, ಎಲ್ಲ ಹಳ್ಳಿಗಳಿಗೂ ರಸ್ತೆ, ವಿದ್ಯುತ್ ದೀಪ ಇತ್ಯಾದಿಗಳನ್ನು ಒದಗಿಸಲು ಸಂಪೂರ್ಣವಾಗಿ ಇನ್ನೂ ಸಾಧ್ಯವಾಗಿಲ್ಲ. ಈ ಕೃಷಿಯ ಬಿಕ್ಕಟ್ಟು ಮತ್ತು ಕೈಗಾರಿಕೆ ಬಿಕ್ಕಟ್ಟು ಅದು ದೇಶವನ್ನು ಕಾಡ್ತಾ ಇದೆ. ನಾವೆಲ್ಲರೂ ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡಿದರೆ, ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದುಕೊಳ್ಬೋದು. ಆಡಳಿತದಲ್ಲಿ ಸೂಕ್ತ ಸುಧಾರಣೆಗಳನ್ನು ತಂದುಕೊಂಡು ಆಧುನಿಕ ವಿಜ್ಞಾನದ ಸಾಧನೆಗಳನ್ನು ಬಳಸಿಕೊಂಡರೆ ಇನ್ನೂ ಕೆಲವೇ ವರ್ಷಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು. ಇಷ್ಟೆಲ್ಲ ಸಾಧನೆಗಳು ಮತ್ತು ಅಭಿವೃದ್ಧಿಯ ನಂತರ, ಹಾಗೆ ಈ ಸ್ವತಂತ್ರ ಮತ್ತು ಸಮಗ್ರತೆಯ ನಂತರ ಸಂವಿಧಾನವೇ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ. ಈ ಸವಾಲುಗಳನ್ನು ಹಿಮ್ಮೆಟ್ಟಿಸದೆ ಹೋದರೆ ನಮ್ಮ ಸಂವಿಧಾನವನ್ನು ಹಾಗೂ ಅದು ನೀಡಿರುವಂಥ ಪ್ರಜಾಪ್ರಭುತ್ವವಾದಿ ಆಡಳಿತೀಯ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ತುಂಬ ಕಷ್ಟ ಆಗುತ್ತೆ. ಸಂವಿಧಾನವನ್ನು ಉಳಿಸಿಕೊಳ್ಳದಿದ್ದರೆ ಪ್ರಜಾಪ್ರಭುತ್ವವಾಗಿ ಅರಾಜಕತೆ ಬರುತ್ತೆ. ಹಾಗಾಗಿ ಇಂದು ಸಂವಿಧಾನದ ಮುಂದಿರುವಂತಹ ಹಾಗೂ ದೇಶದ ಮುಂದಿರುವ ಸವಾಲುಗಳನ್ನು ನಾವು ಅರಿತುಕೊಳ್ಳೋದು ಅದು ಅತ್ಯಗತ್ಯ ಅಂತ ಹೇಳ್ತೇವೆ. ಈ ವಿಚಾರವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಆ ಮಾತಲ್ಲೇ ಗೊತ್ತಾಗುತ್ತೆ ನಮ್ಮ ಈ ಭಾರತದ ಭವಿಷ್ಯ, ನಮ್ಮ ಈ ಒಂದು ಭಾರತದ ಜನರ ಭವಿಷ್ಯ ಅಡಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ, ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ, ಅದನ್ನು ನಿರ್ವಹಿಸುವವರು ಕೆಟ್ಟವರಾಗಿದ್ದರೆ ಅದು ಕೆಟ್ಟದಾಗಿ ಬಿಡುವುದು ಖಂಡಿತ ಅಂತ ಹೇಳ್ತಾರೆ. ನೋಡಿ, ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ, ಅದನ್ನು ನಿರ್ವಹಿಸುವವರು ಕೆಟ್ಟವರಾಗಿದ್ದರೆ ಅದು ಕೆಟ್ಟದಾಗಿ ಬಿಡುವುದು ಖಂಡಿತ ಅಂತ. ಇದರಲ್ಲಿ ನಮ್ಮ ಭವಿಷ್ಯ ಹೇಗಿದೆ ನೋಡಿ, ನಾವು ಹಾಕುವಂಥ ಮತಗಳು, ಒಂದೊಂದು ಮತಗಳು ನಮ್ಮ ಭವಿಷ್ಯನ ನೋಡಿದ್ದಾವೆ. ಅದನ್ನು ನಾವು ತಿಳ್ಕೋಬೇಕಾಗಿ ನಮ್ಮ ಮುಂದಿರುವ ಸವಾಲುಗಳಲ್ಲಿ ಮೊದಲನೇದೇನು ಅಂತಂದರೆ, ಕ್ಷೀಣಿಸುತ್ತಿರುವ ಪ್ರಜಾಪ್ರಭುತ್ವ. ಭಾರತದ ಸಂವಿಧಾನವು ಪಾಳೆಗಾರಿ ಪದ್ಧತಿ, ಆ ಒಂದು ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದೆ. ಪ್ರಜಾಪ್ರಭುತ್ವವಾದಿ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಲು ಅನುವು ಮಾಡಲಾಗಿದೆ. ಅದರಂತೆ 1952 ಇಲ್ಲಿವರೆಗೆ 17 ಲೋಕಸಭೆ ಚುನಾವಣೆಗಳು ನಡೆದಿವೆ. ಸುಮಾರು 17 ಲೋಕಸಭೆ ನಡೆದಿವೆ. ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಿ ಮತ ಚಲಾಯಿಸಿ ಮತದಾರರ ತಮಗೆ ಬೇಕಾದಂಥ ಪಂಚಾಯಿತಿಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸರ್ಕಾರಗಳನ್ನು ರಚಿಸ್ತಾ ಬಂದಿದ್ದಾರೆ. ಆದರೆ ಇಂದು ಗ್ರಾಮಗಳಿಂದ ಹಿಡಿದು ಸಂಸತ್ತಿನವರೆಗೂ ನಡೆಯುವಂತಹ ಚುನಾವಣೆಗಳು ಧರ್ಮ, ಜಾತಿ, ಹಣ ಮತ್ತು ಅಪರಾಧೀಕರಣದಂತಹ ಅನಿಷ್ಟಗಳಿಗೆ ಬಲಿಯಾಗುತ್ತಿದೆ. ಹೆಚ್ಚು ಹಣ ಹೊಂದಿರುವ ಮತ್ತು ಹೆಚ್ಚು ಕ್ರಿಮಿನಲ್ ಕೇಸ್ ಇರುವಂಥ ಅಭ್ಯರ್ಥಿಗಳು ಹೆಚ್ಚು ಮತಗಳನ್ನು ಪಡೆದು ಗೆಲುವು ಸಾಧಿಸುತ್ತಿದ್ದಾಗ ಇಷ್ಟವಂತರು ಠೇವಣಿ ಕಳೆದುಕೊಳ್ತಾ ಇದ್ದಾರೆ. ಈ ನೋಡಿ, ಈ ರಾಜಕಾರಣದಲ್ಲಿ ವಿದ್ಯಾವಂತರು, ನಿಷ್ಠರು, ಪರಿಣಿತರು, ಯೋಗ್ಯರ ಸಂಖ್ಯೆ ದಿನ ದಿನೇ ಕಡಿಮೆ ಆಗ್ತಾ ಇದೆ. ಈ ಭ್ರಷ್ಟರು, ಕ್ರಿಮಿನಲ್ ಕೇಸ್ ಹಾಕಿಸಿಕೊಂಡವರು, ರಾಜಕಾರಣಿಗಳ ಮಕ್ಕಳು, ಅವರ ಬಂಧುಗಳು, ಉದ್ಯಮಿಗಳು, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆ ಕಣಕ್ಕೆ ಇಳಿಯುತ್ತಿದ್ದಾರೆ. ಇದರ ಪರಿಣಾಮ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆ ನಡವಳಿಕೆಗಳ ಮೇಲೆ ಪ್ರಭಾವ ಬೀರಿದೆ. ಹೊಸದಾಗಿ ಮಂಡಿಸುವಂಥ ಶಾಸನಗಳು ಚರ್ಚೆಯೇ ಇಲ್ಲದೆ ಅಂಗೀಕಾರವಾಗುತ್ತಿವೆ. ಅಸಹನೆ, ವಿಭಜನಶೀಲತೆ, ಭ್ರಷ್ಟಾಚಾರ, ಘರ್ಷಣೆಗಳು ಹಾಗೂ ಭಿನ್ನಮತಕ್ಕೆ ಅಗೌರವ ತೋರುವುದು ಸದನದ ಕಲಾಪಗಳ ಒಂದು ದಿನನಿತ್ಯ ಸಂಗತಿಯಾಗಿದೆ. ಈ ಸಂಸ್ಥೆಗಳಲ್ಲಿ ಕಿರುಚಾಟ, ಕೂಗಾಟ, ಗದ್ದಲ, ಪ್ರತಿಭಟನೆ ಇತ್ಯಾದಿಗಳು ಆವರಿಸಿಕೊಂಡು ಜನಸಾಮಾನ್ಯರಿಗೆ, ಸಮಾಜಕ್ಕೆ ಮತ್ತು ದೇಶಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ಇಲ್ಲಿ ನಡೆಯುತ್ತಿಲ್ಲ. ಇಡೀ ಅಧಿವೇಶನದ ಸಮಯ ಯಾವುದೇ ಚರ್ಚೆಗಳು ನಡೆದೆ ಜನಸಾಮಾನ್ಯರು ಕಟ್ಟುವಂಥ 100 ಕೋಟಿ ರೂಪಾಯಿಗಳಷ್ಟು ತೆರಿಗೆ ಹಣ ವ್ಯರ್ಥವಾಗಿ ಪೋಲಾಗುತ್ತಿದೆ. ಈ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡುತ್ತಿವೆ. ಎಲ್ಲರ ಪ್ರಣಾಳಿಕೆಗಳನ್ನು ಬಡವರು, ರೈತರು, ಕಾರ್ಮಿಕರು ಹಾಗೂ ಜನಸಾಮಾನ್ಯರ ಅಭಿವೃದ್ಧಿಯ ಬಗ್ಗೆ ಅಪಾರ ಭರವಸೆಗಳನ್ನು ಸಹ ನೀಡ್ತಾರೆ. ಬಡತನ ನಿವಾರಣೆ, ಸಂಪೂರ್ಣ ಸಾಕ್ಷರತೆ, ಮಹಿಳೆಯರು, ಪರಿಶಿಷ್ಟ ಜಾತಿ ಪಗಂಡ ಮತ್ತು ಹಿಂದುಳಿದವರ ಕಲ್ಯಾಣ ಇತ್ಯಾದಿ ಘೋಷಣೆಗಳನ್ನು ಮುಳುಗುತ್ತಲೇ ಬರ್ತಿವೆ. ಕೋಟಿಗಟ್ಟಲೆ ಉದ್ಯೋಗದ

ಸೃಷ್ಟಿ ಮತ್ತು ಎಲ್ಲರ ಕಿಸೆಗೆ ಲಕ್ಷಗಟ್ಟಲೆ ರೂಪಾಯಿಗಳು ನೀಡುತ್ತವೆ ಎಂದು ಹೇಳುತ್ತಾರೆ. ಚುನಾವಣೆ ನಂತರ ಅಧಿಕಾರಕ್ಕೆ ಬಂದ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಗಳಲ್ಲಿ ನೀಡುವಂಥ ಬಹುಪಾಲು ಆಶ್ವಾಸನೆಗಳನ್ನು ಮರೆತು ಬಿಡುತ್ತಾರೆ. ಅವ್ರು ನೀಡಿದಂಥ ಭರವಸೆಗಳು ಜಾರಿ ಮಾಡಲು ಕನಿಷ್ಠ ಪ್ರಯತ್ನವನ್ನು ಸಹ ಅವರು ಮಾಡೋದಿಲ್ಲ. ಹೀಗಾಗಿ ಚುನಾವಣೆ ಪ್ರಣಾಳಿಕೆಗಳು ತಮ್ಮ ಪ್ರಸ್ತುತತೆಯನ್ನು ಕಳೆದುಕೊಳ್ತಾ ಇದೆ. ಎರಡನೇದಾಗೂ ನಾವು ಹೇಳಬೇಕಾದ್ರೆ ಹಕ್ಕುಗಳ ದಮನ, ನಮ್ಮ ಏನು ಮೂಲಭೂತ ಹಕ್ಕುಗಳು ಯಾವ ಥರ ದಮನ ಆಗ್ತದೆ ಅಂತಂದರೆ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪ್ರಜಾತಾಂತ್ರಿಕ ವ್ಯವಸ್ಥೆಯ ತಳಹದಿ ಎಂಬ ಸ್ಪಷ್ಟ ಕಲ್ಪನೆ ನಮ್ಮ ಸಂವಿಧಾನದ ರಚನೆಕಾರರಿಂದಲೇ ಇತ್ತು. ಈ ಸಂವಿಧಾನದ ಅನುಚ್ಛೇದ 19 ಕ್ಲಾಸ್ 1 ಸಬ್ ಕ್ಲಾಸ್ ಎಲ್ಲ ಪ್ರಜೆಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಈ ಅನುಚ್ಛೇದದಲ್ಲಿ ನೀಡಿರುವಂಥ ವಾಕ್ ಸ್ವಾತಂತ್ರ್ಯವು ಜನರು ಮುಕ್ತವಾಗಿ ಸ್ವತಂತ್ರವಾಗಿ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಲು ಸಹ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಈ ವಾಕ್ ಸ್ವಾತಂತ್ರ್ಯವು ಸರ್ವ ಸ್ವತಂತ್ರವತ್ತು ಇಂದಿನ ಕಾಲದ ಕಟ್ಟಳೆಗಳಾಗಲಿ ವರ್ತಮಾನದ ಕೊಳಗಳಾಗಲಿ ಇದಕ್ಕಿರಬಾರದು. ಮತ್ತೊಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ಪ್ರಜಾಪ್ರಭುತ್ವದ ಮೂಲ ಕರ್ತವ್ಯ. ಲಕ್ಷಣ, ಯಾವುದೇ ಮೂಲಭೂತ ಹಕ್ಕುಗಳ ಒತ್ತಿಕೊಳ್ಳಿಕೆಯನ್ನು ನಮ್ಮ ಸಂವಿಧಾನವು ಮಾನ್ಯ ಮಾಡೋದಿಲ್ಲ. ಆಗಿರುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ವ್ಯಕ್ತವಾಗುತ್ತಿರುವಂಥ ವಿಭಿನ್ನ ಅಭಿಪ್ರಾಯಗಳು ವಿಭಿನ್ನ ಚಿಂತನೆಗಳ ಬಗೆಗಿನ ಅಸಹನೀಯ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಅಪಾಯಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಫ್ರಾನ್ಸ್ನ ಒಬ್ಬ ಚಿಂತಕ ವಾಲ್ಹೈರ್ ಹೇಳಿರುವಂಥ ಮಾತು ತುಂಬ ಗಮನಿಸಬೇಕಾದದ್ದು. ನಿನ್ನ ಯಾವ ಮಾತನ್ನು ನಾನು ಒಪ್ಪುವುದಿಲ್ಲ, ಆದರೆ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕನ್ನು ನನ್ನ ಉಸಿರಿರುವರೆಗೂ ಸಮರ್ಥಿಸುತ್ತೇನೆ ಅಂತ. ನಿನ್ನ ಯಾವ ಮಾತನ್ನು ನಾನು ಒಪ್ಪುವುದಿಲ್ಲ, ಆದರೆ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಹಕ್ಕನ್ನು ನನ್ನ ಉಸಿರಿರುವರೆಗೂ ಸಮರ್ಥಿಸುತ್ತೇನೆ ಅಂತ ಹೇಳ್ತಾರೆ. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ವ್ಯಕ್ತಿ ಸ್ವಾತಂತ್ರ್ಯವು ಮೊದಲನೇ ಒಂದು ಹೆಜ್ಜೆ ಆಗುತ್ತೆ. ಹಾಗಾಗಿ ಯಾವ ಸಂಪ್ರದಾಯಗಳನ್ನು ನಾವು ವಿರೋಧಿಸ್ತೀವೋ ಆ ಸರಿಯ ವ್ಯಕ್ತಿಯು ಅಸತ್ಯಕ್ಕಾಗಿ ನಡೆಯುವಂಥ ಹುಡುಕಾಟದ ಸ್ವಾತಂತ್ರ್ಯವನ್ನು ಹುಡುಕಿಕೊಳ್ಳಬಾರದು. ಆಮೇಲೆ ಮೂರನೇದು ಗಂಡಾಂತರದಲ್ಲಿ ರೂಲ್ ಆಫ್ ಲಾ ಅಂತ. ರೂಲ್ ಆಫ್ ಲಾ, ಭಾರತದ ಸಂವಿಧಾನವೇ ಸರ್ವಶ್ರೇಷ್ಠ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಸಂವಿಧಾನಾತ್ಮಕವಾಗಿರಬೇಕು. ಶಾಸಕಾಂಗವು ಹೊರಡಿಸುವಂಥ ಆದೇಶಗಳು, ರೂಪಿಸಿದ ಕಾರ್ಯನಿರ್ವಹಣೆಗೆ ನ್ಯಾಯಾಂಗವು ರಚಿಸುವಂಥ ಶಾಸನಗಳು, ಕಾರ್ಯಾಂಗ ಹೊರಡಿಸುವಂಥ ಆದೇಶಗಳು, ರೂಪಿಸಿದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಹಾಗೂ ನ್ಯಾಯಾಂಗ ನೀಡುವ ತೀರ್ಪುಗಳು ಸಂವಿಧಾನಾತ್ಮಕವಾಗಿರಬೇಕು. ದೇಶದ ಎಲ್ಲ ಸಂಸ್ಥೆಗಳು ಮತ್ತು ಎಲ್ಲ ಪ್ರಜೆಗಳು ಸಂವಿಧಾನಕ್ಕೆ ಬದ್ಧರಾಗಿರಬೇಕು. ಸಂವಿಧಾನಕ್ಕಿಂತ ಮೇಲೆ ಯಾರೂ ಇಲ್ಲ. ರಾಜನೇ ಕಾನೂನಲ್ಲ, ಕಾನೂನೇ ರಾಜ ಎನ್ನುವಂತೆ. ಕಿಂಗ್ ಈಸ್ ಎ ನಾಟ್ ಲಾ, ಲಾ ಇಸ್ ದಿ ಕಿಂಗ್. ಕಿಂಗ್ ಈಸ್ ನಾಟ್ ಲಾ, ಲಾ ಇಸ್ ದಿ ಕಿಂಗ್ ಅಂತ. ರಾಜನೇ ಕಾನೂನಲ್ಲ, ಕಾನೂನೇ ರಾಜ ಎನ್ನುವಂತೆ. ಆದರೆ ಇತ್ತೀಚೆಗೆ ಕೆಲವು ಬೆಳೆಗಳು ರೂಲ್ ಆಫ್ ಲಾ ಎಂಬ ತತ್ವಕ್ಕೆ ತದ್ವಿರುದ್ಧವಾಗಿದೆ. ದೇಶದ ಪ್ರತಿ ನಗರದಲ್ಲಿ ಕ್ರಿಮಿನಲ್ ಮಾಫಿಯಾಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ. ಮುಂಬೈ, ಕೋಲ್ಕತ್ತಾ, ಬೆಂಗಳೂರು, ಚೆನ್ನೈ, ದೆಹಲಿಯಂತಹ ನಗರಗಳಲ್ಲಿ ಹಾಗೂ ಇತ್ತೀಚಿನ ಒಂದು ದಿನಗಳಲ್ಲಿ ತಾಲೂಕು ಮಾಡುತ್ತಿರುವ ಈ ಥರ ಗುಂಪುಗಳು ಕೆಲಸ ಮಾಡುತ್ತೆ. ರಾಜರೋಸವಾಗಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿದಂತೆ ಮಾಫಿಗಳನ್ನು, ರೈಟ್ಗಳನ್ನು ನಿಗದಿಪಡಿಸಿದ್ದಾರೆ. ಕಾಲು ತೆಗೆದ್ರೆ 1 ರೇಟು, ಕೈ ತೆಗೆದ್ರೆ 1 ರೇಟು, ತಲೆ ತೆಗೆದ್ರೆ 1 ರೇಟು ಎಂಬಂತೆ ಇಲ್ಲಿ ಕೆಲಸ ನಿರ್ವಹಿಸ್ತಾರೆ. ಬಾಡಿಗೆದಾರರ ಮೇಲೆ ಮನೆಗೆ ಖಾಲಿ ಮಾಡಿಸಲಿಕ್ಕೆ, ಸಾಲ ವಸೂಲತಿಗಾಗಿ, ಜಾಗ ತೆರವುಗೊಳಿಸೋಕ್ಕಾಗಿ ಇತ್ಯಾದಿ ಉದ್ದೇಶಗಳಿಗೆ ಇವತ್ತು ಮಾಫಿಗಳನ್ನು ಬಳಸ್ತಾ ಇದ್ದಾರೆ. ಕೆಲವರು ಮಾಫಿಯ ಕೆಲಸವನ್ನು ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಇಂಥ ಪರಿಸ್ಥಿತಿ ರೂಲ್ ಅಪ್ಲೈ ಎನ್ನುವುದು ಎಲ್ಲಿರಲು ಸಾಧ್ಯ? ಸೊ ನೆಕ್ಸ್ಟ್ ನಾವು ಹೇಳಿದ್ರೆ ಪ್ರಜಾತಂತ್ರ ಸಂಸ್ಥೆಗಳ ಸ್ವಯಂ ತತ್ತೆಗೆ ಧಕ್ಕೆ. ಭಾರತವು ಗಣರಾಜ್ಯವಾದ ನಂತರ ಕಟ್ಟಿರುವ ಸ್ವತಂತ್ರವಾದ ಪ್ರಜಾಪ್ರಭುತ್ವ ಸಂಸ್ಥೆಗಳು ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಕಾರಿಯಾಗಿ ಕೆಲಸ ಮಾಡಿವೆ. ನಮ್ಮ ಸಮಾಜದಲ್ಲಿ ಸ್ಥಿರತೆ, ಸುಭದ್ರತೆ, ಐಕ್ಯತೆ ಮತ್ತು ಅಸಾಧಾಯಕ ಭಾವನೆಗಳನ್ನು ಬೆಳೆಸುವಲ್ಲಿ ಪಾತ್ರವಹಿಸಿವೆ. ಆದರೆ ಇಂದು ಈ ಸಂಸ್ಥೆಗಳು ನಮ್ಮ ಒಂದು ಸ್ವತಂತ್ರವನ್ನು ಕಳೆದುಕೊಳ್ಳುತ್ತಿವೆ. ಈ ಸಂಸ್ಥೆಗಳಲ್ಲಿ ಮೂಲಭೂತವಾದಿಗಳು ಮತ್ತು ಕೋಮುವಾದಿಗಳು ಪ್ರವೇಶಿಸಿದ್ದರಿಂದ ಅವುಗಳ ಪ್ರಜಾಪ್ರಭುತ್ವ ಸ್ವರೂಪವನ್ನು ಕಳೆದುಕೊಳ್ಳುತ್ತಿವೆ. ನಮ್ಮ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಮತ್ತು ಮಹತ್ವರವಾದ ಸ್ಥಾನವಿದೆ. ಶಾಸಕಾಂಗ ಮತ್ತು ಕಾರ್ಯಗಳಿಗೆ ಪ್ರತ್ಯಕ್ಷಿಸಲ್ಪಟ್ಟಿರುವಂಥ ನ್ಯಾಯಾಂಗವು ಒಂದು ಸ್ವತಂತ್ರವಾದ ಅಂಗ. ನ್ಯಾಯಾಂಗವು ತನ್ನ ತೀರ್ಪುಗಳ ಮುಖಾಂತರ ನಮ್ಮ ಸಂವಿಧಾನವನ್ನು ಅದರ ಮೂಲ ತತ್ವಗಳಾದ ಪ್ರಜಾಪ್ರಭುತ್ವ, ಜಾತ್ಯಾತೀತ ಮತ್ತು ಸಾಮಾಜಿಕ ನ್ಯಾಯಗಳನ್ನು ಉಳಿಸಿ ಬೆಳೆಸುವಲ್ಲಿ ತನ್ನದೇ ಕೊಡುಗೆಯನ್ನು ನೀಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ವಿಶ್ವಾಸವನ್ನು ಉಳಿಸಿವೆ. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನ್ಯಾಯಾಂಗದ ಸ್ವತಂತ್ರಕ್ಕೂ ಧಕ್ಕೆ ತಂದಿವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೆ ಆಪತ್ತಿನಲ್ಲಿರುವಂಥ ಧರ್ಮ ನಿರಪೇಕ್ಷತೆ ಮತ್ತು ಜಾತ್ಯಾತೀತೆ. ಧರ್ಮ ನಿರಪೇಕ್ಷತೆ ಎಂದರೆ ಧರ್ಮವನ್ನು ರಾಜಕಾರಣದಿಂದ ಬೇರ್ಪಡಿಸುವುದು. ಸರ್ಕಾರಕ್ಕೆ ತನ್ನದೇ ಆದ ಧರ್ಮವಿರಕೂಡದು. ಸರ್ಕಾರ ಬೇರೆ ಬೇರೆ ಧರ್ಮಗಳ ಮಧ್ಯೆ ತಾರತಮ್ಯ ತೋರಬಾರದು.

0: ಧರ್ಮದ ಘೋಷಣೆಗೆ ಸರ್ಕಾರ ಜನರ ಮೇಲೆ ತೆರಿಗೆ ವಿಧಿಸಬಾರದು. ಸರ್ಕಾರದ ನೀತಿಗಳು ಯಾವುದೇ ಧರ್ಮದ ಫರ್ಮಾನುಗಳಿಂದ ಪ್ರೇರಿತವಾಗಿ ಕೂಡದು. ಇಂಥ ಒಂದು ರಾಜಕೀಯ ವ್ಯವಸ್ಥೆ ಧರ್ಮ ನಿರಪೇಕ್ಷ ವ್ಯವಸ್ಥೆ ಎಂದು ನಾವು ಹೇಳಬಹುದು. ಧರ್ಮ ನಿರಪೇಕ್ಷತೆ ಅಂದರೆ ಧರ್ಮ ವಿರೋಧಿ ಅಲ್ಲ, ಆದರೆ ಅದು ಯಾವ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಅಮಾನವೀಯವೋ, ಅನಾರೋಗ್ಯಕರವೋ, ಹಿಂಸಾತ್ಮಕವೋ ಅಥವಾ ದಮನಕಾರಿಯೋ ಮತ್ತು ಮಾನವ ಘನತೆಗೆ ಧಕ್ಕೆ ತರುವಂತಹ ಗಳನ್ನು ನಿಷೇಧಿಸುವಂತಹಕ್ಕೂ ನಮ್ಮ ಸರ್ಕಾರ ಹೊಂದಿರುತ್ತೆ. ಈ ಇತ್ತೀಚೆಗೆ ವರ್ಷಗಳಲ್ಲಿ ದೇಶದಲ್ಲಿ ಮೂಲಭೂತವಾದಿ ಮತ್ತು ಕೋಮುವಾದಿ ಶಕ್ತಿಗಳು ಈ ದೊಡ್ಡ ಪ್ರಮಾಣದಲ್ಲಿ ತಲೆ ಎತ್ಕೊಂಡು ಈ ಶಕ್ತಿಗಳು ಜನರ ಐಕ್ಯತೆಯನ್ನು ಮುರಿಯುತ್ತಿವೆ, ಜನರ ಮಧ್ಯೆ ಗೋಡೆಗಳನ್ನು ನಿರ್ಮಾಣ ಮಾಡಿವೆ, ಜನರಲ್ಲಿ ದ್ವೇಷ, ಹಿಂಸೆ, ಅಸೂಯೆ, ಅಪನಂಬಿಕೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅಂತಕ್ಕಂಥ ವಿಚಾರವೆಂದರೆ ಈ ಶಕ್ತಿಗಳು ಎಲ್ಲ ಕ್ಷೇತ್ರಗಳು ಅಂದರೆ ರಾಜಕಾರಣದಲ್ಲಿರಲಿ, ಆಡಳಿತ, ಶಿಕ್ಷಣ, ಸಿನಿಮಾ, ಕ್ರೀಡೆ, ಸಂಗೀತ, ಕಲೆ, ಈ ಪೊಲೀಸ್ ಇತ್ಯಾದಿಗಳನ್ನು ಸಹ ಇಲ್ಲಿ ಪ್ರವೇಶ ಮಾಡಿದೆ. ಈ ಶಕ್ತಿಗಳು ನಾವೇನು ತಿನ್ನಬೇಕು, ಎಂಥ ಬಟ್ಟೆ ಧರಿಸಬೇಕು, ಏನನ್ನು ಮಾತಾಡಬೇಕು, ಹೇಗೆ ನಡ್ಕೊಳ್ಕೋಬೇಕು, ಯಾರನ್ನು ಪ್ರೀತಿಸಬೇಕು, ಯಾರನ್ನು ಮದುವೆಯಾಗಬೇಕು, ಯಾರೊಂದಿಗೆ ಮಾತಾಡಬೇಕು, ಯಾರೊಂದಿಗೆ ವ್ಯವಹರಿಸಬೇಕು, ಎಷ್ಟು ಮಕ್ಕಳನ್ನು ಇರಬೇಕು, ಖಾಸಗಿ ಬದುಕಿನ ವಿಚಾರಗಳ ಮೇಲೆ ಈ ಫಾರ್ಮಾನ್ಗಳನ್ನು ಓಡಿಸ್ತಾ ಇದೆ. ನಮ್ಮ ಬಹುತ್ವ ಸಂಸ್ಕೃತಿಯನ್ನು ನಾಶ ಮಾಡಲು ಇದು ಪ್ರಯತ್ನ ಮಾಡ್ತಾ ಇದೆ. ನೆಕ್ಸ್ಟ್ ಬಂದರೆ ಮಾಯವಾಗುತ್ತಿರುವಂಥ ಕಲ್ಯಾಣ ರಾಜ್ಯದ ಕಲ್ಪನೆ. ನಮ್ಮ ಸಂವಿಧಾನದಲ್ಲಿ ಭಾರತ ದೇಶವನ್ನು ಒಂದು ಕಲ್ಯಾಣ ರಾಜ್ಯವನ್ನಾಗಿ ಕಟ್ಟುವಂಥ ಒಂದು ಸಂಕಲ್ಪ ಇದೆ. ಕಲ್ಯಾಣ ರಾಜ್ಯವೆಂದರೆ ಸರ್ಕಾರಕ್ಕೆ ಜನಸಾಮಾನ್ಯರ ಕನಿಷ್ಠ ಅಗತ್ಯತೆಗಳಾದಂತಹ ಆಹಾರ, ವಸತಿ ಮತ್ತು ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಉದ್ಯೋಗ ಇತ್ಯಾದಿಗಳನ್ನು ಒದಗಿಸುವಂಥ ಬಗ್ಗೆ ಸರ್ಕಾರಕ್ಕೆ ಹೆಚ್ಚು ಜವಾಬ್ದಾರಿ ಇದೆ. ಆದರೆ ಇತ್ತೀಚಿನ ಸರ್ಕಾರಗಳು ಶಿಕ್ಷಣ, ಆರೋಗ್ಯ ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ಖಾಸಗಿಯವರ ಕೈಗೆ ಒಪ್ಪುತ್ತಾ ತಮ್ಮ ಜವಾಬ್ದಾರಿಯಿಂದ ದೂರ ಹೋಗ್ತಾ ಇದೆ. ಈ ಖಾಸಗೀಕರಣವು ಎಲ್ಲ ಸೌಲಭ್ಯಗಳನ್ನು ಕೇವಲ ವ್ಯಾಪಾರಿಯ ದೃಷ್ಟಿಯಿಂದ ನೋಡುವುದರಿಂದ ಅದು ಲಾಭ ಮಾಡುವುದರಿಂದ ಕಂಪನಿಗಳ ಮುಖ್ಯ ಉದ್ದೇಶವಾಗಿರುವುದರಿಂದ ಸಾಮಾನ್ಯ ಜನರ ಜನರಿಗೆ ಬಹಳ ಸಂಕಷ್ಟ ಎದುರಾಗ್ತಾ ಇದೆ ಅಂತ ಹೇಳಿದ್ರೆ ಸರಿ. ಅದರ ನೆಕ್ಸ್ಟ್ ಹೋದರೆ ಈ ಅಪ್ರಸ್ತುತವಾಗುತ್ತಿರುವಂಥ ಸಾಮಾಜಿಕ ನ್ಯಾಯ. 20ನೇ ಶತಮಾನದವರೆಗೆ ಸಾಮಾಜಿಕ ನ್ಯಾಯ ನಮ್ಮ ಸಮಾಜದ ಒಂದು ನೀತಿಯಾಗಿತ್ತು, ಆದರೆ ರಾಜನೀತಿ ಆಗಿರಲಿಲ್ಲ, ಕಡ್ಡಾಯವಾಗಿ ಜಾರಿ ಮಾಡಲಾಗದಂಥ ಒಂದು ನೀತಿಯಾಗಿ ಉಳಿಯಿತು. ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಒಂದು ಭಿಕ್ಷೆಯಲ್ಲ, ಅದೊಂದು ಹಕ್ಕು ಎಂಬುದಾಗಿ ಪ್ರತಿಪಾದಿಸಿದರು. ಈ ಸಾಮಾಜಿಕ ನ್ಯಾಯಕ್ಕಾಗಿ ರಾಷ್ಟ್ರಮಟ್ಟದ ಸಂಘಟಿತ ಹೋರಾಟವನ್ನು ರೂಪಿಸಿದರು. ಈ ಹೋರಾಟದ ಫಲವಾಗಿ ಸಾಮಾಜಿಕ ನ್ಯಾಯ ಕೇವಲ ಸಮಾಜದ ನೀತಿಯನ್ನು ಉಳಿಯದೆ ಸರ್ಕಾರದ ನೀತಿಯಾಗಿ ಸ್ಥಾನಗಳಿಸುವಂತಾಯಿತು. ಸ್ವತಂತ್ರ ಪೂರ್ವದಲ್ಲಿ ಸಾಮಾಜಿಕ ನ್ಯಾಯದ ಪರವಾದ ಕೆಲವು ಕಾನೂನುಗಳು ಜಾರಿಗೆ ಬಂದವು. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಾಮಾಜಿಕ ನ್ಯಾಯವು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರಿಗೂ ಸರಿಸಮಾನರು, ಯಾವುದೇ ಜಾತಿ ಆಗಿರಲಿ, ವರ್ಣ ಆಗಿರಲಿ, ಲಿಂಗ ಅಥವಾ ಧರ್ಮದ ಹೆಸರಿನಲ್ಲಿ ಭೇದ ಭಾವ ತೋರಬಾರದು ಅಂತ ಹೇಳ್ತಾರೆ. ಸಮಸ್ತ ಜನತೆಯ ಕಲ್ಯಾಣವೇ ಸರ್ಕಾರದ ಗುರಿ. ಸಮಾನತೆಯಿಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಮಾನವಾದ ಅವಕಾಶಗಳನ್ನು ನೀಡುವುದು ಎನ್ನುವುದನ್ನು ಸ್ಪಷ್ಟಪಡಿಸ್ತೀವಿ. ಈ ಸಾಮಾಜಿಕ ನ್ಯಾಯ ಎಂದರೆ ಹಿಂದುಳಿದವರ, ಬಡವರ, ದುರ್ಬಲರ ತುಳಿತಕ್ಕೆ ಮತ್ತು ಶೋಷಣೆಗೆ ಒಳಪಟ್ಟಂಥ ಅಸಹಾಯಕರನ್ನು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲಕ್ಕೆತ್ತಲು ಶಾಸನಗಳನ್ನು, ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೊಳಿಸು. ಈ ಮೂಲಕ ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ಹೋಗಲಾಡಿಸುವುದು. ಈ ಒಂದು ಸ್ವತಂತ್ರ ಬಂದ ವರ್ಷಗಳ ನಂತರ ಭಾರತದಲ್ಲಿ ಸಾಮಾಜಿಕ ನ್ಯಾಯವನ್ನು ಸಾಧಿಸಲು ಹಲವು ಶಾಸನಗಳು ಮತ್ತು ಕಾರ್ಯಕ್ರಮಗಳನ್ನು ತಂದು ಒಂದಷ್ಟು ಸುಧಾರಣೆಯಾಗಿವೆ. ದಲಿತರು ಮತ್ತು ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ವಿಕಲಚೇತನ, ವೃದ್ಧರ, ಬಡವರ ಇತ್ಯಾದಿ ಜನವಿಭಾಗದ ಬದುಕು ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುತ್ತಿದೆ. ನೆಕ್ಸ್ಟ್ ಮಾನವ ಹಕ್ಕುಗಳ ಉಲ್ಲಂಘನೆ. ಇದು ಈ ವಿಶ್ವಸಂಸ್ಥೆಯು 1948ರಲ್ಲಿ ಮಾನವ ಹಕ್ಕುಗಳನ್ನು ಘೋಷಿಸಿತ್ತು. ಆ ದಿನಗಳಲ್ಲಿ ನಮ್ಮ ದೇಶದ ಸಂವಿಧಾನ ಸಭೆ ಕರಡು ಸಂವಿಧಾನದ ರಚನೆ ಕಾರ್ಯದಲ್ಲಿ ತೊಡಗಿತ್ತು ಅಂತ ಮುಂಚೆ ನಾನು ಹೇಳ್ತೀನಿ. ನಾನು ಕಳೆದ ಕಾರ್ಯಕ್ರಮದಲ್ಲಿ ನಮ್ಮ ಸಂವಿಧಾನದ ರಚನಾಕಾರರು ಮಾನವ ಹಕ್ಕುಗಳ ಘೋಷಣೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದರು. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮತ್ತು ಹಲವು ಅನುಚ್ಛೇದಗಳಲ್ಲಿ ವಿಶ್ವಸಂಸ್ಥೆ ಘೋಷಣೆ ಮಾಡುವಂಥ ಮಾನವ ಹಕ್ಕುಗಳನ್ನು ನಾವು ನೋಡ್ತೀವಿ. ಈ ಭಾರತ ಸಂವಿಧಾನವು ಮಾನವ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಜಾರಿಗೊಳಿಸುವಂಥ ಅಧಿಕಾರವನ್ನು ನ್ಯಾಯಾಂಗಕ್ಕೆ ನೀಡಿದೆ. ಅನುಚ್ಛೇದ 32ರ ಅನುಸಾರ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವಂಥ ಅಧಿಕಾರವನ್ನು ಪಡೆದಿದೆ. ಅನುಚ್ಛೇದ 226ರಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯಗಳು ರಿಟ್ಗಳನ್ನು ಹೊರಡಿಸಿ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಅಧಿಕಾರವನ್ನು ಸಹ ಹೊಂದಿದೆ. ಈ ಭಾರತ ದೇಶದ ಸಂಸತ್ತು 1993ರಲ್ಲಿ
1: ಮಾನವ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೆ ತಂದಿದೆ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾನವ

0: ಹಕ್ಕುಗಳ ಆಯೋಗಗಳನ್ನು ರಚಿಸಲಾಗಿದೆ. ಹೀಗೆ ಸಮಾಜದ ಬಹುಪಾಲ ಚಟುವಟಿಕೆಗಳನ್ನು ಕಾನೂನು ನಿಯಂತ್ರಣಕ್ಕೆ ಒಳಪಡಿಸಿದ್ದಾರೆ. ಇಂದು ರೈತರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ದಿವಾಳಿಯಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನಿರುದ್ಯೋಗ ಹೆಚ್ಚಾಗಿ ಯುವಜನರು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಆರ್ಥಿಕ ಭಯೋತ್ಪಾದನೆ ಮತ್ತು ಸಾಮಾಜಿಕ ಭಯೋತ್ಪಾದನೆ ತಲೆದೋರಿವೆ. ಸರ್ಕಾರ, ಪೊಲೀಸ್ ಮತ್ತು ಸೈನ್ಯದಿಂದಲೇ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ. ಭಯೋತ್ಪಾದಕರಿಂದ, ಉಗ್ರಾಮಿಗಳಿಂದ, ಮೂಲಭೂತವಾದಗಳಿಂದ, ಕೋಮುವಾದಿಗಳಿಂದ ಮತ್ತು ಮಾಫಿಯಾಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಆಯೋಗಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಇವರು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಜಾರಿಗೊಳಿಸುವಲ್ಲಿ ರಾಜಕೀಯ ಇಚ್ಛಾಸಕ್ತಿ ಕೊರತೆ ಎದ್ದು ಕಾಣ್ತಾ ಇರೋದ್ರಿಂದ ಈಗ ಸಂವಿಧಾನದಲ್ಲಿ ನೀಡಿರುವಂಥ ಹಕ್ಕುಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಸಂವಿಧಾನದ ಅಪವ್ಯಾಖ್ಯಾನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ ಮತ್ತು ಸವಾಲುಗಳಿಗೆ ಸಂವಿಧಾನವೇ ಕಾರಣ. ನಮ್ಮ ಸಂವಿಧಾನ ಅಪ್ರಸ್ತುತ ಮತ್ತು ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನದ ಬದಲಿಸುವುದಕ್ಕಾಗಿ ಎಂಬ ಧ್ವನಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇದರ ವಿರುದ್ಧ ಈ ದೇಶದ ಜನ ತಮ್ಮ ಪ್ರತಿರೋಧವನ್ನು ಒಡ್ಡಿ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇದರ ಪರಿಣಾಮವಾಗಿ ಸಂವಿಧಾನ ವಿರೋಧಿಸುವಂಥ ಧ್ವನಿ ಹಿಂದಕ್ಕೆ ಸರಿದಿದೆ. ಆದರೆ ಇಂದು ಸಂವಿಧಾನದ ಅಪವ್ಯಾಖ್ಯಾನ ಮಾಡಲಾಗುತ್ತಿದೆ ಮತ್ತು ಅಪ್ರಸ್ತುತಗೊಳಿಸಲಾಗುತ್ತಿದೆ. ಕೃಷಿ ಕಾಯ್ದೆಗಳು, ಪರಿಷ್ಕರಿಸಿದ ಕಾರ್ಮಿಕ ಕಾನೂನುಗಳು, ಪೌರತ್ವ ಕಾಯ್ದೆ ತಿದ್ದುಪಡಿಗಳು, ಆರ್ಥಿಕ ಮಾನದಂಡದ ಆಧಾರದ ಮೇಲೆ ಮೀಸಲಾತಿ, ಇಂಥ ಅನೇಕ ಪ್ರಜಾಪ್ರಭುತ್ವ ಸುಧಾರಣೆಗಳ ಪೂರ್ವ ಪ್ರಾರಂಭವಾಗಿದೆ. ಸಂವಿಧಾನಕ್ಕೆ ನಮಸ್ಕಾರ ಮಾಡುತ್ತಾರೆ, ಗಾಂಧಿ ಅಂಬೇಡ್ಕರ್ ಪ್ರತಿಮೆಗಳಿಗೆ ಹೂವಿನ ಹಾರ ಹಾಕುತ್ತಾರೆ, ತಲೆಬಾಗಿ ನಮಸ್ಕರಿಸುತ್ತಾರೆ. ಆದರೆ ಅವರ ತತ್ವಗಳನ್ನು ಇವತ್ತು ಆಚರಿಸ್ತಾ ಇಲ್ಲ. ಮೊದಲಿಗೆ ಅವರ ತತ್ವಗಳ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿರುವಂಥ ಅಸಡಭೂತಿಗಳು ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾ ಇದೆ. ಇದೊಂದು ನಮಗೆ ಒಂದು ಬೆಳವಣಿಗೆ ಅಪಾಯಕಾರಿ ಅಂದರೆ ತಪ್ಪಾಗದೆ. ಎಷ್ಟು ಒಂದು ನಮ್ಮ ಮುಂದಿನ ದಾರಿ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಸುರಕ್ಷಿತವಾಗಿ ಬದುಕಲು ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಂವಿಧಾನವನ್ನು, ಅದರ ಅಸಹ್ಯವನ್ನು ರಕ್ಷಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂವಿಧಾನವು ಭಾರತೀಯರ ಮಹಾಗ್ರಂಥ. ವಿವಿಧ ಜಾತಿಯ ಧರ್ಮಗಳ, ಸಂಸ್ಕೃತಿಯ, ಭಾಷೆಯ ನಂಬಿಕೆಗಳ, ಅಭಿಪ್ರಾಯಗಳ, ಆಚಾರ ವಿಚಾರಗಳ, ಆಹಾರ ಪದ್ಧತಿಗಳ, ಉಡುಪುಗಳ ಜನರನ್ನು ಒಟ್ಟಿಗೆ ಮುನ್ನಡೆಸುತ್ತಿರುವುದು ನಮ್ಮ ಭಾರತದ ಸಂವಿಧಾನ. ಈ ಪ್ರಜಾಪ್ರಭುತ್ವ, ಜಾತ್ಯಾತೀತ ಸಾಮಾಜಿಕ ನ್ಯಾಯವೆಂಬಂಥ ಸಿದ್ಧಾಂತಗಳು ಎತ್ತಿ ಬೆಳೆಸುತ್ತಿರುವಂಥದ್ದು ಭಾರತ ಸಂವಿಧಾನ. ನಾವೆಲ್ಲರೂ ಅನುಭವಿಸುತ್ತಿರುವಂಥ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಎದುರಿಸಿರುವ ಸಮಸ್ಯೆಗಳಿಗೆ ಹಲವು ಸಂವಿಧಾನಕ್ಕೆ ಪರಿಹಾರಗಳನ್ನು ನೀಡಿರುವುದು ನಮ್ಮ ಭಾರತ ಸಂವಿಧಾನ. ಈ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವೆಂಬ ಸ್ವತಂತ್ರ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳಲ್ಲಿ ಈ ದೇಶದ ಜನರ ಭಾಗವಹಿಸುವಂತೆ ಮಾಡಿರುವುದು ನಮ್ಮ ಸಂವಿಧಾನ. ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಪೂರೈಸುವುದು ನಮ್ಮ ಸಂವಿಧಾನ. ಸಂವಿಧಾನದ ಆಶಯವಾದ ಕಲ್ಯಾಣ ರಾಜ್ಯದ ಮೌಲ್ಯ, ಧರ್ಮ, ಜನಾಂಗೀಯ, ಜಾತಿ, ಲಿಂಗ, ಭಾಷೆ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸಿ ಎಲ್ಲರಿಗೂ ಒಂದು ರೀತಿಯ ಸಮಾನವಾದ ರಕ್ಷಣೆ ಮತ್ತು ಅವಕಾಶವನ್ನು ನೀಡಿರುವುದು ನಮ್ಮ ಸಂವಿಧಾನ. ಅದರಿಂದ ನಾವು ಸುರಕ್ಷಿತವಾಗಿ ಬದುಕಲು, ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಂವಿಧಾನವನ್ನು, ಅದರ ಆಸೆಗಳನ್ನು ರಕ್ಷಿಸಬೇಕು ಅಂತ ಹೇಳ್ತಾ, ನಮ್ಮ ಸಂವಿಧಾನವನ್ನು ನಾವು ಕಳ್ಕೊಂಡ್ರೆ ಅಂತರ್ಯುದ್ಧ ನಡೆದು ಭಾರತ ದೇಶ ಛಿದ್ರ ಛಿದ್ರ ಬಗ್ಗೆ ಒಳಗಾಗುತ್ತದೆ. ಪ್ರಜಾಪ್ರಭುತ್ವ, ಜಾತ್ಯಾತೀತತೆ, ಸಾಮಾಜಿಕ ನ್ಯಾಯವೆಂಬ ಸಿದ್ಧಾಂತಗಳು ನಾಶವಾಗಿ ಅರಾಜಕತೆ, ಮತೀಯವಾದ, ಕೋಮುವಾದ, ಮೂಲಭೂತವಾದವೆಂಬ ಅಮಾನೀಯ ಸಿದ್ಧಾಂತಗಳು ಇವತ್ತು ರಾಜಿಸುತ್ತವೆ. ಇವತ್ತು ಜನಸಾಮಾನ್ಯರು ಗಳಿಸಿದ ಹಕ್ಕುಗಳು ಕಳೆದುಕೊಂಡು ಬಾಯಿಗೆ ಬೀಗ ಹಾಕೊಂಡು ಗುಲಾಮರಂತೆ ನಾವು ಜೀವಿಸಬೇಕಾಗತ್ತೆ. ಮಹಿಳೆಯರಾಗಲಿ, ದಲಿತರಾಗಲಿ, ಅಲ್ಪಸಂಖ್ಯಾತರಾಗಲಿ ಮತ್ತು ಬಡವರಾಗಲಿ, ಹಿಂದುಳಿದ ವರ್ಗದವರಾಗಲಿ, ದಬ್ಬಾಳಿಕೆ, ಕೌರ್ಯ, ಹಿಂಸೆ, ಅಭದ್ರತೆಗಳಿಗಾಗಿ ನಾವು ಬಲಿ ಹಾಕಬೇಕಾಗುತ್ತೆ. ಹೋಗಿ ಜಂಗಲ್ ಲಾ ವ್ಯವಸ್ಥೆ ಬರುತ್ತದೆ. ಅದರಿಂದ ನಮ್ಮ ಸಂವಿಧಾನ ನಾವು ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ನನಗೆ ಇವತ್ತು ಕಾರ್ಯಕ್ರಮಕ್ಕೆ ಮಾತಾಡಲು ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.

ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಗಣರಾಜ್ಯ ಭಾರತದ ಸಾಧನೆಗಳು, ನಮ್ಮ ಮುಂದೆ ಇರುವ ಸವಾಲುಗಳು ಮತ್ತು ಮುಂದಿನ ದಾರಿ ಎಂಬ ವಿಷಯದ ಕುರಿತು ಹೆಚ್ಡಿ ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
1: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷ

0: ಕೋಟಿಗಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಛಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ.
1: ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 91 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
6: ಭಿತ್ತಿಯೊಂದಿಲ್ಲದಿರೆ
7: ಚಿತ್ರವೆಂತಿರಲಹುದು
6: ಚಿತ್ರವಿಲ್ಲದ ಭಿತ್ತಿ
7: ಸೊಗಸಹುದದೆಂತು
6: ನಿತ್ಯ ಸತ್ವವೇ ಭಿತ್ತಿ
7: ಜೀವಿತ ಕ್ಷಣಚಿತ್ರ
6: ತತ್ವವೀ ಸಂಬಂಧ ಮಂಕುತಿಮ್ಮ.
5: ಸೊ ಇಲ್ಲಿ ಎಲ್ಲದಕ್ಕೂ ಆಸರೆಯನ್ನು ಒದಗಿಸ್ತಾ ಇರುವಂತಹ ಒಂದು ಶಕ್ತಿಯನ್ನು ಕುರಿತು ನಾವು ನೆನಪು ಮಾಡ್ಕೊಳ್ಬೇಕು ಅನ್ನೋದನ್ನು DVG ಅವರು ಹೇಳ್ತಾ ಇದ್ದಾರೆ. ಈಗ ಚಿತ್ರ, ಇವಾಗ ಮಕ್ಕಳು ಯಾವುದೋ ಒಂದು ಚಿತ್ರ ಬಿಡಿಸ್ಬೇಕು ಅಂತಂದರೆ ಸುಮ್ಮನೆ ಗಾಳಿಯಲ್ಲಿ ಹಿಂಗೆ ಬರೆದ್ರೆ ಅದೇನೊಂದು ಗೊತ್ತಾಗಲ್ಲ. ಸೊ ಅದಕ್ಕೇನು ಒಂದು ಪೇಪರ್ ಇಟ್ಕೊಂಡು ಆ ಪೇಪರ್ ಮೇಲೆ ಒಂದು ಚಿತ್ರ ಬರೀರಿ ಅಂತೀವಿ, ಒಂದು ಕ್ಯಾನ್ವಾಸ್ ಮೇಲೆ ಒಂದು ಪೇಂಟಿಂಗ್ ಮಾಡಿ ಅಂತ ಹೇಳ್ತೀವಿ, ಅಥವಾ ಒಂದು ಗೋಡೆಯ ಮೇಲೆ ನಾವೇನಾದರೂ ಬರೆದ್ರೆ ಏನು ಬರೆದ್ರು ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಹಾಗೆ ಭಿತ್ತಿ ಅಂದರೆ ಒಂದು ಗೋಡೆ ಅಥವಾ ಒಂದು ಆಧಾರ, ಒಂದು ಕ್ಯಾನ್ವಾಸ್, ಅದು ಇಲ್ಲದೆ ಹೋದರೆ ಚಿತ್ರ ಎಲ್ಲಿಂದ ಬರಬೇಕು? ಚಿತ್ರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲಿ ಏನು ಮೂಡ್ತದೋ ಆ ಮೂಡಿದ ಒಂದು ಭಾವನೆಗಳು ವ್ಯಕ್ತವಾಗೋದಕ್ಕೆ ಒಂದು ಆಧಾರ ಅಂತ ಅಂದ್ಕೊಂಡು ನಾವು ಅದನ್ನು ಚಿತ್ರರೂಪದಲ್ಲೋ, ಅದನ್ನೇ ನಾವು ಸ್ವಲ್ಪ ವಿಸ್ತರಿಸಿ ಹೇಳೋದಾದರೆ ಒಂದು ಕಾವ್ಯದ ರೂಪದಲ್ಲೋ, ಒಂದು ಬರವಣಿಗೆಯ ರೂಪದಲ್ಲೋ, ಯಾವುದೋ ಒಂದು ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸ್ಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಕೆಲವು ಮಾಧ್ಯಮಗಳಿವೆ. ಇವಾಗ ದೃಷ್ಟಿ ಮಾಧ್ಯಮ ಒಂದು, ದೃಶ್ಯ ಮಾಧ್ಯಮ, ಹಾಗೆ ಶ್ರವಣ ಮಾಧ್ಯಮ ಒಂದು, ಸ್ಪರ್ಶ ಮಾಧ್ಯಮ ಒಂದು. ಸೊ ಹಾಗೆ ಈ ಎಲ್ಲ 5 ರೀತಿಯ ನಮ್ಮ ಜ್ಞಾನೇಂದ್ರಿಯಗಳನ್ನು ಬಳಸ್ತಾ ನಾವು ವಿಷಯಗಳನ್ನು ತಿಳ್ಕೊಳ್ತೀವಿ. ಅದೇ 5 ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ಒಳಗೆ ಇರುವಂಥ ಭಾವನೆಗಳನ್ನು ಹೊರಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಲ್ಲಿ ದೃಶ್ಯ ಮಾಧ್ಯಮ ಕಣ್ಣಿಗೆ ಕಟ್ಟಿದಂತೆ ಅಂತ ನಾವೊಂದು ಪದವನ್ನು, ನುಡಿಗಟ್ಟನ್ನು ಉಪಯೋಗಿಸ್ತೀವಿ. ಕಣ್ಣಿಗೆ ಕಟ್ಟಿದಂತೆ ಅಂದರೆ ಯಾತಕ್ಕೆ ಅದು ಇದು ಮಾಡ್ತೀವಿ ಅಂತಂದರೆ ನಾವು ನೋಡಿದ್ದನ್ನು ಮನಸ್ಸು ಬಹಳ ಚೆನ್ನಾಗಿ ಗ್ರಹಿಸುತ್ತೆ, ಅದು ಚಿತ್ರ ನಮ್ಮ ಮನಸ್ಸಿನ ಪಟಲದಲ್ಲಿ ಅಚ್ಚಳಿಯದಂತೆ ಅದು ಉಳಿಯುತ್ತೆ ಅಂತ. ಸೊ ಹಾಗೆ ನಮ್ಮ ಮನಸ್ಸಿನ ಚಿತ್ರಪಟದಲ್ಲಿ ಹೇಗೆ ಯಾವುದೋ ಒಂದು ವಸ್ತು ಉಳಿಯುತ್ತೋ ಹಾಗೆ ನಾವು ವ್ಯಕ್ತಪಡಿಸುವಂಥ ಭಾವನೆಗಳಿಗೂ ಕೂಡ ಒಂದು ರೀತಿಯ ಸ್ಥಿರತೆ ಬರಬೇಕು ಅನ್ನೋದಾದರೆ ಅದಕ್ಕೆ ಒಂದು ಆಧಾರ ಇರಬೇಕು. ಆ ಆಧಾರವೇ ಭಿತ್ತಿ ನಾವು ಚಿತ್ರ ಬರೀಬೇಕಾದ್ರೆ. ಅದು ಇಲ್ಲದೆ ಹೋದರೆ ಚಿತ್ರ ಬರೆಯೋಕ್ಕಾಗಲ್ಲ. ಹಾಗೆಯೇ ಬರೀ ಭಿತ್ತಿ ಇದೆಯಪ್ಪ, ಚಿತ್ರನೇ ಇಲ್ಲ ಅಂತಂದರೆ ಅದು ಬೋಳ್ ಬೋಳಾಗಿ ಕಾಣಿಸುತ್ತೆ, ಅದರಲ್ಲಿ ಸಾರ ಏನೂ ಇಲ್ಲ, ಬರೀ ಪ್ಲೇನ್ ವಾಲ್, ಒಂದು ನಿಸ್ಸಾರವಾದಂಥ ಬಿಳಿ ಗೋಡೆ ಅಥವಾ ಏನು ಬಣ್ಣವೇ ಇಲ್ಲದೆ ಇರೋವಂಥ ಒಂದು ಗೋಡೆ ಇದೆ ಅಂತಂದರೆ ಅದರಲ್ಲಿ ನಮಗೇನು ಆಸಕ್ತಿನೂ ಬರಲ್ಲ, ಅದರಲ್ಲೇನು ಚೆನ್ನಾಗಿದೆ ಅಂತ ನಮಗೇನು ಸೊಗಸು ಅಂತ ನಮಗೆ ಅನಿಸಲ್ಲ. ಅದೇ ಅದರ ಮೇಲೆ ಸುಂದರವಾದಂಥ ಒಂದು ಚಿತ್ರವನ್ನು ನಾವು ಬಿಡಿಸೋಕ್ಕೆ ಸಾಧ್ಯವಾದರೆ ಆಗ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಾವು ಅಂದ್ಕೊಳ್ತೀವಿ. ಸೊ ಭಿತ್ತಿಗೆ ಸೌಂದರ್ಯ ಬರೋದು ಚಿತ್ರದಿಂದ, ಚಿತ್ರಕ್ಕೆ ಅಸ್ತಿತ್ವ ಬರೋದು ಭಿತ್ತಿಯಿಂದ. ಸೊ ಹೀಗೆ ಭಿತ್ತಿ ಚಿತ್ರಗಳು ಒಂದಕ್ಕೊಂದು

ಸರಿ, ಅದಿದ್ರೆ ಇದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು, ಚಿತ್ರ ಇಲ್ಲದೆ ಹೋದರೂ ಕೂಡ ಭಿತ್ತಿ ಇರಬಲ್ಲದು. ಆದರೆ ಭಿತ್ತಿಯೇ ಇಲ್ಲದಿದ್ದರೆ ಚಿತ್ರಕ್ಕೆ ಅಸ್ತಿತ್ವವೇ ಇಲ್ಲ. ಸೊ ಮೂಲ ಇರಬೇಕಾಗಿರುವಂಥದ್ದು ಭಿತ್ತಿ. ಆ ಭಿತ್ತಿಯ ಮೇಲೆ ಸುಂದರವಾದಂಥ ಚಿತ್ರಗಳನ್ನು ರಚಿಸೋದಕ್ಕೆ ಸಾಧ್ಯ. ಸೊ ಅದು ಎಷ್ಟು ವೈವಿಧ್ಯಮಯವಾಗಿ ನಾವು ರಚಿಸ್ತೀವೋ ಅಷ್ಟಕ್ಕಷ್ಟು ಅದು ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಬಹಳ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಅನ್ನುವಂಥ ಆರ್ಟಿಸ್ಟ್ಗೆ ನಾವು ಯಾವುದಾದ್ರೂ ಒಂದು ಭಿತ್ತಿಯನ್ನು, ಒಂದು ಕ್ಯಾನ್ವಾಸನ್ನು ಕೊಟ್ಟರೆ ಅದರಲ್ಲಿ ಅದೆಷ್ಟೋ ರೀತಿಯ ಬಣ್ಣಗಳನ್ನು ಅವರು ಮೂಡ್ಸೋಕ್ಕೆ ಸಾಧ್ಯ. ಎಷ್ಟೋ ರೀತಿಯ ಹಕ್ಕಿಗಳನ್ನು ಅಲ್ಲಿ ಬಿಡಿಸ್ಬೋದು, ಹೂವು, ಎಲ್ಲ ರೀತಿಯ ಗಿಡಗಳು, ಬಣ್ಣ ಬಣ್ಣದ ಹೂವುಗಳು, ಹಣ್ಣುಗಳು. ಸೊ ಹೀಗೆ ಆ ಬಣ್ಣಗಳನ್ನು ಹೆಚ್ಚು ಮಾಡಿದಷ್ಟು, ವೈವಿಧ್ಯತೆಯನ್ನು ಹೆಚ್ಚು ಮಾಡಿದಷ್ಟು ನೋಟ ಇನ್ನೂ ಸುಂದರವಾಗ್ತಾ ಹೋಗುತ್ತೆ. ನಮಗೂ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಆ ವೈವಿಧ್ಯತೆ ಚಿತ್ರಕ್ಕೆ ಬಂತು, ಆದರೆ ಆ ಚಿತ್ರ ಭಿತ್ತಿಯ ಆಧಾರದ ಮೇಲೆ ನಿಂತಿದೆ. ಭಿತ್ತಿಯ ಇಲ್ಲದೆ ಹೋದರೆ ಚಿತ್ರ ಇರಲ್ಲ. ಸೊ ಅದು ಬಹಳ ಮುಖ್ಯವಾದಂಥದ್ದು. ಭಿತ್ತಿ ಪ್ಲೇನ್ ಆಗಿದ್ದು ಬಿಟ್ಟರೆ ಪ್ರಯೋಜನ ಇಲ್ಲ, ಅದಕ್ಕೇನಾದರೂ ಒಂದು ಬಣ್ಣ ಕೊಡಬೇಕು. ಸೊ ಹೀಗೆ ಅದಕ್ಕೊಂದು ಒಂದು ರೀತಿಯ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ. ಒಂದು ಮೂಲ, ಅದೇ ಆಸರೆ, ಆಧಾರ, ಆ ಆಧಾರದ ಮೇಲೆ ಇನ್ನೊಂದು ನಿಂತಿದೆ. ಆದರೆ ಅದು ಸೊಗಸು, ಚೆನ್ನಾಗಿದೆ ಅದು, ಅದನ್ನು ನಾವು ಇದೇನು ಚೆನ್ನಾಗಿಲ್ವಲ್ಲಪ್ಪ, ಅದೇ ಮೂಲ, ಅದೇ ಒಳ್ಳೆಯದು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಇದನ್ನು ಗೌರವಿಸಿ, ಇದನ್ನು ಸ್ವೀಕರಿಸಬೇಕು, ಇದನ್ನು ರಕ್ಷಿಸಿ ಪೋಷಿಸಬೇಕು. ಆದರೆ ಆ ಆಧಾರವನ್ನು ನಾವು ಮರೆಯೋ ಹಂಗಿಲ್ಲ. ಸೊ ಬರೀ ಚಿತ್ರವನ್ನೇ ನೋಡ್ತಾ ಚಿತ್ರದ ಸೌಂದರ್ಯದಲ್ಲೇ ನಾವು ಮುಳುಗೋದ್ವಿ ಅಂತಂದರೆ, ಭಿತ್ತಿಯನ್ನೇ ಮರೆತು ಹೋದ್ವಿ ಅಂತಂದರೆ ಅಸ್ತಿತ್ವಕ್ಕೆ ಅಪಾಯ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಪಂಚಕ್ಕೂ ಕೂಡ ಅದೇ ರೀತಿ, ಇಡೀ ವಿಶ್ವದ ಈ ಚಿತ್ರಕ್ಕೆ ಭಿತ್ತಿ ಯಾವುದು ಅಂತಂದರೆ ಆ ನಿತ್ಯ ಸತ್ವ. ನಿತ್ಯ ಅಂತಂದರೆ ಪರ್ಮನೆಂಟ್, ಯಾವಾಗಲೂ ಇರೋವಂಥದ್ದು. ನಾವು ಕಳೆದ ಸರ್ತಿ ಕಾಲದ ಒಂದು ಅಖಂಡತೆಯನ್ನು ನಾವು ಮಾತಾಡಿದಂತೆ, ಈ ಸತ್ವ ಎಲ್ಲಕ್ಕೂ ಆಧಾರವಾಗಿ ನಿಂತಿರೋವಂಥ ಸತ್ವ ನಿತ್ಯ ಅಂತಂದರೆ ಅದು ಪರ್ಮನೆಂಟ್ ಆಗಿರುತ್ತೆ. ಆ ಪರ್ಮನೆಂಟ್ ಚಿತ್ರ ಒಂದು ಕ್ಯಾನ್ವಾಸ್ ಮೇಲೆ ಬೇರೆ ಬೇರೆ ಚಿತ್ರಗಳು ಮೂಡ್ತವೆ. ಬೇರೆ ಬೇರೆ ಚಿತ್ರಗಳು ಸ್ವಲ್ಪ ದಿನ ಒಂದು ಚಿತ್ರ ಇತ್ತು, ಆಮೇಲೆ ಅದನ್ನೇ ಅಳಿಸ್ಬಿಟ್ಟು ಇನ್ನೊಂದು ಚಿತ್ರ ಬರೆದ್ವಿ, ಆಮೇಲೆ ಅದನ್ನೇ ಪೇಂಟ್ ಬದಲಾಯಿಸಿದ್ವಿ. ಸೊ ಹಾಗೆ ಜೀವಿತ ಅನ್ನುವಂಥದ್ದು ಕ್ಷಣ ಚಿತ್ರ, ಒಂದು ಸ್ವಲ್ಪ ಹೊತ್ತು ಕಾಣಿಸುತ್ತೆ, ಆಮೇಲೆ ಅದು ಮಾಯ ಆಯಿತು, ಇನ್ನೊಂದು ಬಂತು ಅಂತ. ಸೊ ಇದನ್ನು ನಾವು ಸಿನಿಮಾಗೆ ಭಾಳ ಚೆನ್ನಾಗಿ ಹೋಲಿಸ್ಕೊಳ್ಬಹುದು. ಸಿನಿಮಾ ಸ್ಕ್ರೀನ್ ಇರುತ್ತೆ, ನಾವು ಸಪೋಸ್ ಯಾವುದೋ ಥಿಯೇಟರ್ನಲ್ಲಿ ಸಿನಿಮಾಗೆ ಹೋದ್ವಿ ಅಂತ ಅಂದ್ಕೊಳ್ಳೋಣ. ಹೋದಾಗ ಸಿನಿಮಾ ಶುರುವಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಆಗ ನಾವು ಕತ್ಲೆನಲ್ಲಿ ನಮ್ಮ ಸೀಟನ್ನು ಹುಡ್ಕೊಂಡು ಹೋಗಿ ಕಷ್ಟದಲ್ಲಿ ಕೂತ್ಕೊಂಡು ಹಿಂಗೆ ಎದುರುಗಡೆ ನೋಡಿದ್ರೆ ನಮಗೆ ಕಾಣಿಸೋವಂಥದ್ದು ಬರ್ತಾ ಇರೋವಂಥ ಚಿತ್ರ ಅಲ್ವಾ. ಅಲ್ಲೇನೋ ಫೈಟಿಂಗು ಏನೋ ಆಗ್ತಾ ಇದೆ ಅಂತಂದರೆ ನಮಗೆ ಕಾಣಿಸೋವಂಥದ್ದು ಫೈಟಿಂಗು. ಸೊ ನಾವೇನು ಅನ್ಕೋತೀವಿ, ಅಲ್ಲಿ ಫೈಟಿಂಗ್ ಆಗ್ತಾ ಇದೆ ಅಂತ ನಾವು ಅನ್ಕೋತೀವಿ. ಅಥವಾ ಯಾರ್ದೋ ಗೋಳಾಡ್ತಾ ಇದ್ದಾರೆ ಅಂತ ಅನ್ಕೋಣ, ಓ ಅಲ್ಲಿ ಯಾರೋ ಗೋಳಾಡ್ತಿದ್ದಾರಪ್ಪ, ಅಳ್ತಾ ಇದ್ದಾರಪ್ಪ ಅಂತ ಅನ್ಕೋತೀವಿ. ಇನ್ಯಾರೋ ಏನೋ ತಮಾಷೆ ನಗ್ತಾ ಇದ್ದಾರೆ ಅಂತಂದರೆ ಆ ತಮಾಷೆ ಅಲ್ಲಿ ನಡೀತಾ ಇದೆ ಅಂತ ನಾವು ಅನ್ಕೊಳ್ತೀವಿ. ಯಾಕೆ? ನಮಗೆ ಚಿತ್ರ ಕಾಣಿಸ್ತಾ ಇದೆ. ಎರಡೂವರೆ ಗಂಟೆ ಸಿನಿಮಾ ಆಯಿತು, ಕಡೆಯವರೆಗೂ ನಾವು ಕೂತಿದ್ವಿ ಅಂತ ಅನ್ಕೋಣ. ಚಿತ್ರ ಮುಗಿದ ನಂತರ ಅದೇನೋ ಮುಕ್ತಾಯ ಅಂತ ಬಂತು, ಸಮಾಪ್ತಂ ಅಂತ ಬಂತು, ಆಮೇಲೆ ಏನೋ ಮುಗೀತು. ಇನ್ನು ಆ ಚಿತ್ರದ ಒಂದು ಪ್ರೊಜೆಕ್ಷನ್ ಏನಿತ್ತು ಅದು ನಿಂತು ಹೋಯಿತು. ಈಗ ಅಲ್ಲಿ ಏನು ಕಾಣಿಸ್ತು? ಅಲ್ಲಿ ಈಗ ಪರದೆ ನಮಗೆ ಕಾಣಿಸ್ತಾ ಇದೆ. ಮುಂಚೆ ನಾವು ಸರಿಯಾದ ಸಮಯಕ್ಕೆ ಹೋಗಿ ಮೊದಲೇ ಪರದೆ ನೋಡಿಬಿಟ್ಟಿದ್ರೆ ಓ ಪರದೆ ಇದೆಯಪ್ಪ ಅಂತ ನಮಗೆ ಗೊತ್ತಾಗ್ತಿತ್ತು. ನಾವು ಮಧ್ಯಕ್ಕೆ ಹೋದ್ವಿ, ಹಾಗಾಗಿ ನಾವಲ್ಲಿ ನೋಡ್ತಾ ಇದ್ದಾಗ ನಮಗೆ ಚಿತ್ರ ಕಾಣಿಸೋಕ್ಕೆ ಶುರುವಾಯಿತು. ಅಲ್ಲಿ ಯಾರೋ ನಗ್ತಾ ಇದ್ದಾರೆ ಅಂದ್ಕೊಂಡ್ವಿ, ಯಾರೋ ಯಾರನ್ನೋ ಕೊಲೆ ಮಾಡಿದ್ರು, ಯಾರೋ ಯಾರನ್ನೋ ಬೈದರು. ಸೊ ಹೀಗೆ ಅಲ್ಲಿ ನಡೀತಾ ಇರೋವಂಥ ಚಿತ್ರದಲ್ಲಿ ನಾವು ಮುಳುಗೋದ್ವಿ. ಆ ಭಿತ್ತಿ, ಅಲ್ಲೊಂದು ಹಿಂದೆ ಒಂದು ಪರದೆ ಇದೆ, ಆ ಪರದೆಯ ಮೇಲೆ ಇದು ಪ್ರದರ್ಶಿತವಾಗ್ತಾ ಇರೋವಂಥ ಕೇವಲ ಚಿತ್ರ ಅನ್ನುವಂಥ ಭಾವನೆ ನಮಗೆ ಬರಲೇ ಇಲ್ಲ. ಯಾಕೆ? ಅದರಲ್ಲಿ ನಾವು ಮುಳುಗೋದ್ವಿ, ಅದರಲ್ಲಿ ನಾವು ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ವಿ. ಆದರೆ ಮೂಲಭೂತವಾಗೇನು, ಅದು ಅಲ್ಲಿ ನಡೀತಾ ಇರೋವಂಥ ಕೇವಲ ಪ್ರದರ್ಶಿತ ಚಿತ್ರ. ಆ್ಯಕ್ಚುಲಿ ಇರೋವಂಥದ್ದೇನು? ಬರೀ ಪರದೆ. ಈಗ ಸಪೋಸ್ ಯಾವುದೋ ಆ್ಯಕ್ಷನ್ ಸಿನಿಮಾ ನೋಡಿದ್ವಿ ಅನ್ಕೋಣ, ಬರೀ ಫೈಟಿಂಗ್ ಇತ್ತಪ್ಪ, ರಕ್ತಪಾತ ಅಲ್ಲಿ ಇಲ್ಲಿ, ಅವ್ರನ್ನ ಇವ್ರನ್ನ ಹೊಡೆದ್ರು, ಇವ್ರು ಅವ್ರನ್ನ ಹೊಡೆದ್ರು, ಆ ಥರದ ಒಂದು ಚಿತ್ರ ಅಲ್ಲಿ ಬಂತು ಅಂತ ಅನ್ಕೋಣ.
ಅದರಿಂದ ಪರದೆಗೆ ಏನಾದರೂ ರಕ್ತಸ್ರಾವ ಆಯ್ತಾ? ಪರದೆನಲ್ಲಿ ಏನಾದರೂ ರಕ್ತ

0: ಕಲೆ ಇದೆಯಾ? ಇಲ್ಲ. ಹಾಗೆ ಯಾವುದೋ ಕಾಮಿಡಿ ನೋಡಿದ್ವಿ ಅಂತ ಅನ್ಕೊಳ್ಳೋಣ. ಕಾಮಿಡಿ ಎಲ್ಲ ತಮಾಷೆಯಾಗೆಲ್ಲ ನಗ್ತಾ ಇದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಅದರಿಂದ ಏನಾದರೂ ಪರದೆ ನಗುತ್ತಾ ಅಂದ್ರೆ ಪರದೆ ನಗಲ್ಲ. ಇನ್ಯಾವುದೋ ರೋಮ್ಯಾನ್ಸ್ ಪ್ರಣಯದ ಒಂದು ಕಥೆ ನಾವು ಅಲ್ಲಿ ಚಿತ್ರ ನೋಡಿದ್ವಿ ಅಂತ ಅನ್ಕೊಳ್ಳೋಣ, ಅದರಿಂದ ಪರದೆಗೆ ಏನಾದರೂ ಆಗತ್ತಾ? ಭಿತ್ತಿ ಅದು ಯಾವ ವಿಕಾರಕ್ಕೂ ಒಳಗಾಗಲ್ಲ. ಮೇಲೆ ಪ್ರದರ್ಶಿತವಾಗ್ತಾ ಇರುವಂತಹ ಚಿತ್ರಗಳು ಕ್ಷಣಿಕ, ಅವು ಬೇರೆ ಬೇರೆ ಇರುತ್ತೆ, ವೈವಿಧ್ಯಮಯವಾಗಿರುತ್ತೆ. ನೋಡೋಷ್ಟು ಹೊತ್ತು ಕೂಡ ಅದು ಐದಾರು ಚೆನ್ನಾಗಿರುತ್ತೆ ಅಥವಾ ದುಃಖಮಯವಾಗಿರುತ್ತೆ, ನೋವನ್ನು ಉಂಟು ಮಾಡುತ್ತೆ. ಆ ಕ್ಷಣಿಕವಾದಂಥ ಭಾವನೆಯ ಒಂದು ವಿಪರೀತಗಳನ್ನು ನಾವು ದಾಟಿದರೆ ನಮಗೆ ಕಾಣಿಸೋವಂಥದ್ದೇನು? ನಿರ್ಮಲವಾದಂಥ, ನಿತ್ಯವಾದಂಥ, ಶಾಶ್ವತವಾದಂಥ ಭಿತ್ತಿ. ಸೊ ಆ ಒಂದು ಸಂಬಂಧ ಏನಿದೆ ಕ್ಷಣಿಕವಾದಂಥ ಚಿತ್ರಕ್ಕೂ ಶಾಶ್ವತವಾದಂಥ ಭಿತ್ತಿಗೂ, ಆ ಸಂಬಂಧ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಅದೇ ತತ್ವ, ಆಕ್ಚುಯಲ್ ಎಸೆನ್ಸ್, ತಿರುಳು ಅನ್ನುವಂಥದ್ದು ಆ ಸಂಬಂಧ. ಒಂದು ಭಿತ್ತಿಯೂ ಇದೆ, ಒಂದು ಚಿತ್ರ ಅದರ ಮೇಲೆ ಓಡ್ತಾ ಇದೆ, ಚಿತ್ರದಲ್ಲೇ ನಾವು ಮರುಳಾಗಿ ಅದೇ ಮುಖ್ಯ ಅಂತ ಅಂದ್ಕೊಳ್ಳೋದಕ್ಕಿಂತ ಅದಿರೋಷ್ಟೊತ್ತು ಅದನ್ನು ನಾವು ಎಂಜಾಯ್ ಮಾಡೋಣ, ಅದಿರೋಷ್ಟೊತ್ತು ಅನುಭವಿಸೋಣ, ಅದರ ಹಿಂದೆ ಒಂದು ಶಾಶ್ವತವಾದಂಥ ಭಿತ್ತಿ ಇದೆ, ನಮ್ಮೆಲ್ಲರಿಗೂ ಆಸರೆಯಾದಂತಹ ಒಂದು ಶಕ್ತಿ ಇದೆ ಅನ್ನೋದನ್ನು ನಾವು ನಿರಂತರವಾಗಿ ನೆನಪಿಟ್ಕೊಂಡ್ರೆ ಆವಾಗ ಈ ಏರುಪೇರುಗಳನ್ನೆಲ್ಲ ನಾವು ಸಹಿಸುವಂಥ ಶಕ್ತಿ ನಮಗೆ ಬರುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಗಂಗದ ಬೆಳಕು ಸಂಚಿಕೆ 91 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುತ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತು ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಾನವ ಸಂಘಜೀವಿ ಒಂಟಿಯಾಗಿ ಬದುಕುವುದು ಕಷ್ಟ ಎನ್ನುವ ಮಾತಿದೆ. ಸದಾ ಜನರ ಮಧ್ಯೆ ಬೆರೆತು ಬದುಕಿದರೆ ಅದು ಸಂತೋಷ, ಸುಖದ ಸಂಕೇತವೆಂದು ಒಂಟಿಯಾಗಿರುವುದು ದುಃಖದ ಸಂಕೇತ ಎಂಬ ಭಾವನೆ ಸಮಾಜದಲ್ಲಿದೆ. ಅದನ್ನು ನಂಬಿಕೊಂಡೇ ಒಂಟಿಯಾಗಿರುವವರನ್ನು ಕಂಡೊಡನೆ ಏನು ಬೇಜರ್ನಲ್ಲಿ ಇರುವಂತಿದೆ ಎಂದು ಕೇಳುವವರು ಇದ್ದಾರೆ. ಆದರೆ ವಾಸ್ತವದಲ್ಲಿ ಒಂಟಿ ಎಂದರೆ ಯಾವಾಗಲೂ ಅದು ದುಃಖವೇ ಆಗಿರಬೇಕೆಂದಿಲ್ಲ. ಹೇಗೆ ಸ್ವೀಕರಿಸುತ್ತೇವೆ ಮತ್ತು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದು ಒಂಟಿತನದ ಅರ್ಥವನ್ನು ನಿರ್ಧರಿಸುತ್ತದೆ. ಇದು ತಂತ್ರಜ್ಞಾನದ ಯುಗ. ಯಾಂತ್ರಿಕವಾಗಿ ಬದುಕುತ್ತಿರುವ ನಾವು ಸಮಯದ ಹಿಂದೆ ಓಡುವ ಪ್ರಯತ್ನದಲ್ಲಿದ್ದೇವೆ. ನಿತ್ಯದ ಬದುಕಿನಲ್ಲಿ ಕುಟುಂಬ, ಕೆಲಸ, ಸ್ನೇಹಿತರು, ಸಾಮಾಜಿಕ ಜಾಲತಾಣಗಳು, ಹೀಗೆ ಅನೇಕ ವಿಷಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಾ ಕಾಲ ಕಳೆಯುತ್ತಿದ್ದೇವೆ. ಕೆಲವೊಮ್ಮೆ ಸಮಯ ಹೊಂದಿಕೊಳ್ಳಲು ಪರದಾಡುತ್ತಾ ಒತ್ತಡಕ್ಕೆ ಒಳಗಾಗುತ್ತೇವೆ. ಈ ಓಟದಲ್ಲಿ ನಮ್ಮನ್ನು ನಾವು ಭೇಟಿಯಾಗುವುದನ್ನೇ ಮರೆತು ಬಿಡುತ್ತೇವೆ. ನಮಗೇನು ಬೇಕು, ನಮಗೇನಿಷ್ಟ, ನಮಗಾಗಿ ಸಮಯ ಕೊಡಬೇಕು ಎನ್ನುವ ವಿಚಾರವನ್ನು ಮೊದಲಿನಿಂದಲೂ ಪ್ರಮುಖವಾಗಿ ನೋಡದ ವಾತಾವರಣದಲ್ಲಿ ಬೆಳೆದ ನಮಗೆ ನನಗಾಗಿ ಎನ್ನುವ ವಿಚಾರದ ಬಗ್ಗೆ ಯೋಚಿಸಿದವರಲ್ಲ. ಆದರೆ ಈ ಒಂಟಿತನವು ನಮ್ಮ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ, ನಮ್ಮ ನಿಲುವುಗಳ ಬಗ್ಗೆ ಗಮನ ಹರಿಸಲು ಅವಕಾಶ ನೀಡುತ್ತದೆ. ನಮ್ಮನ್ನು ನಮ್ಮೊಳಗೆ ಕರೆದೊಯ್ಯುತ್ತದೆ. ನಮ್ಮ ಆಲೋಚನೆಗಳು, ಕನಸುಗಳು, ತಪ್ಪುಗಳು, ಸಾಮರ್ಥ್ಯಗಳು ಹಾಗೂ ಬದುಕಿನ ಗುರಿಯನ್ನು ಅರ್ಥ ಮಾಡಿಕೊಳ್ಳಲು ಈ ಏಕಾಂತ ಸಹಕಾರಿಯಾಗುತ್ತದೆ. ಆದ್ದರಿಂದ ಒಂಟಿತನ ಆತ್ಮಾವಲೋಕನದ ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ದಿನವಿಡೀ ಕೆಲಸದ ಒತ್ತಡ, ಜವಾಬ್ದಾರಿಗಳು

ಮಾಹಿತಿಯ ಪ್ರವಾಹದಿಂದ ಬಳಲುವ ಮನಸ್ಸಿಗೆ ಕೆಲ ಕ್ಷಣಗಳ ಮೌನ ಅತ್ಯಗತ್ಯವಾಗಿರುತ್ತದೆ. ಈ ಒಂಟಿತನ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತದೆ. ಮೌನದಲ್ಲಿ ಆಲೋಚನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅನಗತ್ಯ ಗೊಂದಲಗಳು ಸೃಷ್ಟಿಯಾಗುವುದನ್ನು ತಡೆಯುವ ಶಕ್ತಿ ಒಂಟಿತನಕ್ಕಿದೆ. ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಬೆಳೆಸುತ್ತದೆ. ಅನೇಕ ಲೇಖಕರು, ಕವಿಗಳು, ಸಂಗೀತಗಾರರು ಮತ್ತು ವಿಜ್ಞಾನಿಗಳು ತಮ್ಮ ಶ್ರೇಷ್ಠ ಕೃತಿಗಳನ್ನು ಏಕಾಂತದಲ್ಲಿಯೇ ಸೃಷ್ಟಿಸಿದ್ದಾರೆ. ಸೃಜನಶೀಲತೆಯ ಬೆಳವಣಿಗೆಗೆ ಈ ಒಂಟಿತನ ಸಹಕಾರಿ. ಹೊರಗಿನ ಗದ್ದಲ ಕಡಿಮೆಯಾದಾಗ ಒಳಗಿನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಹೊಸ ಕಲ್ಪನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಹೊಸ ಪ್ರಯತ್ನಗಳಿಗೆ ಧೈರ್ಯ ನೀಡುತ್ತದೆ. ಕೆಲವೊಮ್ಮೆ ಒಂಟಿತನವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಮನೋಬಲವನ್ನು ನೀಡುತ್ತದೆ. ನಮ್ಮೊಳಗಿನ ಸಾಮರ್ಥ್ಯವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಏನಾದರೂ ಸಾಧಿಸಬೇಕು ಎನ್ನುವ ಕಿಚ್ಚು ಒಂಟಿತನದಿಂದ ಹುಟ್ಟಿಕೊಳ್ಳುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂಟಿತನ ಸಂಬಂಧಗಳ ನಿಜವಾದ ಮೌಲ್ಯವನ್ನು ತಿಳಿಸುತ್ತದೆ. ಯಾರು ನಮ್ಮನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಯಾರ ಜೊತೆಗಿನ ಬಾಂಧವ್ಯ ನಮ್ಮ ಬದುಕಿಗೆ ಅರ್ಥ ನೀಡುತ್ತದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಲು ಒಂಟಿಯಾಗಿ ಅವಲೋಕಿಸಬೇಕು. ಕೆಲ ಸಮಯದ ಒಂಟಿತನ ನಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆತ್ಮಾವಲೋಕನದ ಕನ್ನಡಿ, ಒಂಟಿತನವೆಂಬ ಚೆನ್ನುಡಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
5: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ

0: ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಇನ್ನು ಮುಂದೆ ಕೇಳಿ ಬರೋಣ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಸತ್ಯವತಿ ಹೊಟ್ಟೆಯಲ್ಲಿ ಹುಟ್ಟಿದಂಥದ್ದು ಮಗಳು. ತಾಯಿ ಹೊಟ್ಟೆಯಲ್ಲಿ ಹುಡುಗ ಹುಟ್ಟಿದ, ವಿಶ್ವರಥ ಹುಟ್ಟಿದ. ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವನು ಜಮದಗ್ನಿ ಅಂತ ಹೆಸರಿಟ್ರು. ನಿಮ್ಗೆ ಜಮದಗ್ನಿ ಕತೆ ಗೊತ್ತೆ ನಿಮಗೆ. ಆ ಜಮದಗ್ನಿಗೆ ಮಗ ಹುಟ್ಟಿದ್ದು ಪರಶುರಾಮ. ಮಹಾ ಉಗ್ರ, ಕೊಡ್ಲಿ ಹಿಡ್ಕೊಂಡು ಹೋಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯನೆಲ್ಲ ಕೊಂದು ಹಾಕಿದ ಅಂತ. ಅಂದರೆ ಒಂದು ಜನರೇಷನ್ ಪೋಸ್ಟ್ಪೋನ್ ಆಯ್ತದ, ಇವರಿಗೆ ಆಗಬೇಕಾದ ಮುಂಜಾನೆ ಪೋಸ್ಟ್ಪೋನ್ ಆಯ್ತು. ಅಂದ್ರೆ ಅರ್ಥ ಏನಾಯ್ತು? ಜಮದಗ್ನಿಗೂ ವಿಶ್ವಾಮಿತ್ರಿಗೆ ಸಂಬಂಧ ಏನು? ಹಾಗಾದ್ರೆ ಜಮದಗ್ನಿ ವಿಶ್ವಾಮಿತ್ರನ ಅಕ್ಕನ ಮಗ, ವಿಶ್ವಾಮಿತ್ರನ ಅಕ್ಕನ ಮಗ, ಸೋದರಳಿಯ, ಸೋದರಳಿಯನ ಮಗ ಪರಶುರಾಮ. ಎಲ್ಲ ಒಳಗೆ ಬರುತ್ತೆ ಸಂಬಂಧ ನೋಡಿದಾಗ. ವಿಶ್ವಾಮಿತ್ರ ಬಾಲ್ಯದ ಕಥೆಗಳು ಮಾತ್ರ ಜಾಸ್ತಿ ಸಿಗಲ್ಲ, ವಿಶೇಷವಾಗಿ ಗೊತ್ತಾಗಲ್ಲ ಎಲ್ಲಿದ್ರು ಅಂತ ಹೇಳಿ. ಬೆಳಗಣೆ ಅವ್ರು ಹೇಗೆ ಬೆಳಕೊಂಡ್ರು, ಏನೇನು ಸಾಧನೆ ಮಾಡಿದ್ರು ಮೊದಲು ಗೊತ್ತಾಗೋದಿಲ್ಲ. ಈತನ ಧರ್ಮಪತ್ನಿ ಹೆಸರು ಹೈಮಾವತಿ ಅಂತ ಒಂದು ಗೊತ್ತಾಗುತ್ತೆ. ಅವನು ಭಾ ಒಬ್ಬರಿಗೆಲ್ಲ ಭಾಳ ಜನ ರಾಜನೋ ಬಹುವಲ್ಲ ಭಾವಾಗ ಭಾಳ ಜನ ಹೆಂಡಂದ್ರು. ಅವ್ರಿಗೆ ಮಧುಚ್ಚ ಮತ್ತೆ ಹೆಂಡಂದ್ರೆ ಹೆಸರಿದೆ ಕೆಲವೊಂದು, ಶಾಲಾವತಿ, ದೃಶದ್ವತಿ, ರೇಣು, ಮಾಧವಿ, ಅನೇಕ ಹೆಂಡಂದ್ರಿದ್ರಂತೆ. ಅವನ ಮಕ್ಕಳಿದ್ರು ಮಧುಚ್ಛಂದ ಅಂತ, ಸಾಮಾನ್ಯವಾಗಿ ಬಳಕೆ ಆಗುವಂತ ಹೆಸರು ಮಧುಚ್ಛಂದ, ಜಯ, ಗಾಲವ, ಮುದ್ಗಲ, ಜಯ, ದೇವಲ, ರೇಣುಮಾನ್, ಸುಕೃ ಸಂಕೃತಿ, ಹಿರಣ್ಯಾಕ್ಷ, ದೇವಶ್ರವ, ಕಲಿ, ಅಷ್ಟಕ, ಕಚ್ಚಪ, ಹರೀತ, ಹೀಗೊಂದು ಸುಮಾರು ಜನ ಮಕ್ಕಳು ಅವನಿಗಿದ್ದು. ಇವರೆಲ್ಲ ಕೌಶಿಕನ ಮಕ್ಕಳು. ವಿಶ್ವಾಮಿತ್ರ ತನ್ನ ಪರಾಕ್ರಮದಿಂದ ಇಡೀ ಪ್ರಪಂಚಾದ್ಯಂತ ಪ್ರಸಿದ್ಧ ಆಗ್ಬಿಟ್ಟ. ಅವನು ಸೋಲಿಸುವಂಥವ್ರು ಯಾರೂ ಇರಲಿಲ್ಲ ಅಂತ ಪ್ರತೀತಿ ಬಂದ್ಬಿಡ್ತು. ಎಲ್ಲ ರಾಜಮಹಾರಾಜರನ್ನ ಸೋರಿಸಿ ಚಕ್ರವರ್ತಿ ಆಗಿದ್ದ ಅವನು. ಹಾಗಾದಾಗ ಎರಡು ಕೆಲಸ ಆಗುತ್ತೆ. ಒಂದು ಅಸಾಧ್ಯ ಶಕ್ತಿ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ, ಅದ್ರ ಜೊತೆ ಬೇಡ ಅಂದ್ರೆ ಅಹಂಕಾರ ಬರುತ್ತೆ. ಅಹಂಕಾರ ಬಂದ್ಬಿಡ್ತಾ ಆತನಿಗೆ, ವಿಶ್ವಾಮಿತ್ರಿಗೆ, ನನ್ನಷ್ಟು ಶೂರ್ ಯಾರೂ ಇಲ್ಲ, ನನ್ನ ಎದುರಿಸೋರು ಯಾರೂ ಇಲ್ಲ ಅಂತ. ಈ ಸಂದರ್ಭದಲ್ಲಿ ಒಂದು ದಿವಸ ವಶಿಷ್ಠರು ತಮ್ಮ ಆಶ್ರಮದಲ್ಲಿ ಕೂತಿದ್ದಾರೆ. ಆಶ್ರಮದಲ್ಲಿ ಕೂತು ಅವರು ಬ್ರಹ್ಮನ ಮಾನಸ ಪುತ್ರರು ವಶಿಷ್ಠರು. ಅವರ ಪತ್ನಿ ಮಹಾಪತಿವೃತ್ತಿ ಆದಂಥ ಅರುಂಧತಿ ದೇವಿ. ಅವ್ರು ನೋಡಿರ್ಬೇಕಾದ್ರೆ ಮದುವೆ ಆದಾಗ ಅರುಂಧತಿ ನಕ್ಷತ್ರ ತೋರಿಸ್ತಾರೆ, ಇದ್ರೆ ಹಾಗಿರ್ಬೇಕು ಅಂತ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಅರುಂಧತಿ ಯಾರು? ಮಹರ್ಷಿ ನಾರದರ ತಂಗಿ, ಮಹರ್ಷಿ ನಾರದರ ತಂಗಿ. ಈಕೆ ಮಗ ವಶಿಷ್ಠರ ಮಗ ಶಕ್ತಿ ಅಂತ. ಆ ಶಕ್ತಿ ಮಗ ಪರಾಶರ, ಪರಾಶರನ ಮಗರು ವೇದವ್ಯಾಸ. ಅಂದ್ರೆ ವಶಿಷ್ಠರ ಮೊಮ್ಮಗ ವೇದವ್ಯಾಸ. ಹೆಂಗೆಂಗ್ ಬರ್ತ ಒಂದು ಲೈನೇಜ್ ಹೆಂಗದ ನೋಡಿ, ಅದ್ಭುತ ಅನಿಸ್ಬಿಡುತ್ತೆ. ವಶಿಷ್ಠರ ಮಗ ಶಕ್ತಿ, ಶಕ್ತಿ ಮಗ ಪರಾಶರ, ಪರಾಶರ ಮಗ ವೇದವ್ಯಾಸರು, ವೇದವ್ಯಾಸರು ವಶಿಷ್ಠರ ಮರಿಮಗ. ವಶಿಷ್ಠರು ಅಗ್ನಿದೇಹ ಅಂತ ಒಂದು ಜಾಗ ಆಶ್ರಮ, ಅಲ್ಲಿ ಕೂತ್ಕೊಂಡು ಉಪಾಸನೆ ಮಾಡಿ ಅಗ್ನಿ ಮುಂದೆ ಪೂಜೆ ಮಾಡ್ತಿದ್ದಾರೆ, ಹವಿಸ್ಸೆಲ್ಲ ಹಾಕಿದ್ದಾರೆ. ನಿಮ್ ಕಣ್ಮನ್ ಚಿತ್ರ ಬರ್ತದೆ ಎಷ್ಟು ಚಂದ ಅಂದ್ರೆ, ಅದು ಮಾಡ್ತಿರ್ಬೇಕಾದ್ರೆ ಮುಖದಲ್ಲಿ ಬ್ರಹ್ಮ ಕಳೆ ಇದೆ, ದೊಡ್ಡ ಕಳೆ ಅದು, ಸಾತ್ವಿಕ ಕಳೆ ಅದು. ಗಮನಿಸಿದ್ದೀರಿ, ನಾನು ಯಾವಾಗಲೂ ಹೇಳ್ತೀನಿ, ಮುಖದಲ್ಲಿ ಕಳೆ ಬರೋದು ನಾವು ಯೂಸ್ ಮಾಡುವಂಥ ಕ್ರೀಮ್ನಿಂದ ಅಲ್ಲ, ಒಳಗಿನ ಆಂತರ್ಯದ ಖುಷಿಯಿಂದಾಗಿ, ಸಂತೋಷದಿಂದಾಗಿ ಬರುವಂಥದ್ದು. ಯಾರು ತೃಪ್ತಿಯಿಂದ ಇರ್ತಾರೋ ಅವ್ರ ಮುಖದಲ್ಲಿ ನ್ಯಾಚುರಲ್ ಆಗಿ ಚೆನ್ನಾಗಿ ಬರ್ತದೆ. ಏನು ಮೇಕಪ್ ಬೇಕಾಗಿಲ್ಲ. ಮೇಕಪ್ ಅಂದ್ರೆ ಏನು ಗೊತ್ತಾ, ಇರ್ಲಾರ್ದನ್ನು ತುಂಬೋದು ಅಂತ, ಮೇಕ್ ಇಟ್ ಅಪ್ ಅಂತ. ಆ ಬೇಕಿಲ್ಲ ಅವ್ರಿಗೆ, ಯಾಕಂದ್ರೆ ಒಳಗಡೆ ಆತ್ಮ ಸೌಂದರ್ಯ ಇದೆ. ಇವ್ರು ಕೂತ್ಕೊಂಡು ಅಗ್ನಿ ಮುಂದೆ ಕೂತ್ಕೊಂಡಾಗ ಆ ಮುಖದ ಮುಂದೆ ಅಗ್ನಿ ಹೊಳಿತಾ ಇತ್ತಲ್ಲ, ಇವ್ರದೇ ಮುಖ ಅಗ್ನಿ ಆಗಿದೆ, ಅದ ಮೇಲೆ ಹೊಳಿತಾ ಇತ್ತಂತೆ. ಅರುಂಧತಿ ದೇವಿ, ಹೋಮ ಮುಗಿತಲ್ಲ, ಯಾಕೆ ಹೇಳಲಿಲ್ಲ ಯಜಮಾನ್ರಿ ಇನ್ನು ಅಂತ. ಆಗಿನ ಪದ್ಧತಿ ಹೇಗೆ ಅಂದ್ರೆ, ಹೇಳ್ರಿ ಮೇಲಿನ ಅನ್ಲಿಲ್ಲ, ಹಾಗೆ ಆಕೆ ಮಾತೇ ಆಡ್ತಿರ್ಲಿಲ್ಲಂತೆ, ಅವರಾಗೆ ಕೇಳುವವರೆಗೂ ಮಾತಾಡೋಲ್ಲ, ನೋಡ್ತಾ ಇದ್ದು. ಅವ್ರು ಬೆಂಕಿನೇ ನೋಡ್ತಾ ಇದ್ದಾರೆ, ಅಗ್ನಿ ನೋಡ್ತಾ ಇದ್ದಾರೆ. ಅಗ್ನಿ ನೋಡ್ತಿದ್ರು ಅಗ್ನಿ ನೋಡ್ತಾ ಇಲ್ಲ, ಏನೋ ವಿಚಾರದಲ್ಲಿದ್ದಾರೆ, ಆಳ್ವ ಚಿಂತನೆಯಲ್ಲಿದ್ದಾರೆ. ಕುಬ್ಬು ಗಂಟು ಹಾಕೊಂಡಿದ್ದಾರೆ ಅವ್ರು, ಕುಬ್ಬು ಗಂಟು ಹಾಕೊಂಡಿದ್ದು ಎಂದು ನೋಡಿಲ್ಲ ಆಕೆ. ಯಾವಾಗಲೂ ಮಂದಸ್ಮಿತರಾಗಿರುವಂಥವ್ರು. ಅಗ್ನಿ ನೋಡ್ತಾ ಇದ್ರು, ನೋಡ್ತಾ ಇದ್ರು, ಹಾಗೆ ನೋಡ್ತಾ ನೋಡ್ತಾ ಸ್ವಲ್ಪ ಹೊತ್ತಾದ್ಮೇಲೆ ಮುಖದ ಮೇಲೆ ನಗೆ ಬಂತು. ನಕ್ಬಿಟ್ರು, ನಕ್ಬಿಟ್ಟು ಆಯ್ತು, ಏನಾಗ್ಬೇಕೋ ಅದೆಲ್ಲ ಆಗ್ಲಿ ಅಂದ್ರು. ಅಲ್ಲಿವರೆಗೂ ಅರುಂಧತಿ ಸುಮ್ಮನೆ ಇದ್ರು. ಏನಾಗ್ಬೇಕೋ ಎಲ್ಲ ಆಗ್ಲಿ ಅಂದ ತಕ್ಷಣ ಕುತೂಹಲ ಆಕೆಗೆ, ಏನಾಗ್ಬೇಕು ಅಂತ ಕೇಳಿದ್ರು. ಏನಾಗ್ಬೇಕೆಲ್ಲ ಆಗ್ಲಿ ಅಂದ್ರಲ್ಲ, ಏನಾಗ್ಬೇಕು ಅಂತ. ತಕ್ಷಣ ವಶಿಷ್ಠ ಹೇಳಿದ್ರಂತ, ನೋಡಮ್ಮ ನೀನು ಈ ಆಶ್ರಮದ ಅಧಿದೇವತೆ, ನೀನು ಆಶ್ರಮದ ಅಧಿದೇವತೆ, ನೀನೇ ಹೇಳದೆ ಇರಬೇಕಾಗತ್ತಾ? ಹೇಳ್ತೀನಿ ಕೇಳು, ಇದು ಒಂದು ಹೊಸ ಸೃಷ್ಟಿ ಆಗ್ತಾ ಇದೆ. ಈ ಮಾತನ್ನು ಗಮನಿಸ್ಬೇಕು ಸ್ನೇಹಿತರೆ, ಇದು ಎಷ್ಟು ಮನಸ್ಸಿನ ಬ್ಯಾಲೆನ್ಸ್ ಇರಬೇಕಾಗ್ತದೆ ಹೇಳಬೇಕಾದ್ರೆ ಅಂತ ವಶಿಷ್ಠ ಹೇಳ್ತಾರೆ. ಅದನ್ನು ಈಗ ಒಂದು ಹೊಸ ಸೃಷ್ಟಿ ಆಗ್ತಾ ಇದೆ, ಆ ಸೃಷ್ಟಿ ಶುರು ಆಗೋದು ನಮ್ಮ ಆಶ್ರಮದಲ್ಲೇ ಶುರು ಆಗ್ತದೆ. ದೇವಿ ಒಂದು ಮಾತನ್ನು ತಿಳ್ಕೊಂಡ್ಬಿಡಿ, ಈಗ ಮೊದಲೇ ಹೇಳ್ತೀನಿ ನಿಮಗೆ, ನಮ್ಮ ಆಶ್ರಮದಲ್ಲಿ ಬಹುದೊಡ್ಡ ರಕ್ತಪಾತ ಆಗ್ತದೆ. ರಕ್ತಪಾತ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ, ಈ ಆಶ್ರಮದ ನೆಲ ಮುಂದೆ ಯಾವತ್ತೂ ನೀರು ಬೇಡಬಾರದು, ಅಷ್ಟು ರಕ್ತ ಕುಡಿಬೇಕು. ಆ ಅನಾಹುತ ನಮ್ಮ ಆಶ್ರಮದಲ್ಲೇ ಆಗ್ತದೆ. ಆದರೆ ಬಲಿ ಕೊಡಲಾರದೆ ಫಲ ಹೆಂಗೆ ಸಿಕ್ಕಿತು? ಬಲಿ ಕೊಡಬೇಕಾಗ್ತದೆ, ಅದರಿಂದ ಫಲ ಸಿಗುತ್ತೆ. ಈ ರುದ್ರ ನರ್ತನದ ಫಲ ಹೊಸ ಸೃಷ್ಟಿ, ಆದರೂ ರುದ್ರತನ ಆಗಬೇಕು. ನಮಗೆ ತೊಂದರೆ ಆಗ್ಬೋದು, ರಕ್ತಪಾತ ಆಗ್ಬೋದು, ಕೆಲವು ಜೀವ ಹಾನಿ ಆಗ್ತದೆ, ಆದರೆ ಇದರಿಂದ ಒಳ್ಳೆ ಫಲ ಸಿಗ್ತಿರೋದ್ರಿಂದ ಇದು ಆಗಬೇಕಾದದ್ದೇ ಭಗವದ್ ಇಚ್ಛೆ ಆಗ್ತದೆ ಅಂದರು. ಅರುಂಧತಿಗೆ ತಲ್ಲಣ ಆಗ್ಬಿಡ್ತು, ರಕ್ತಪಾತ ಆಗ್ತದ,

0: ನಮ್ಮ ಆಶ್ರಮದಲ್ಲಿ, ಆಶ್ರಮದಲ್ಲಿ ಯಾಕೆ ರಕ್ತಪಾತ ಆಗಬೇಕು? ನಾವೇನು ಕ್ರಿಸ್ತಿಯಲ್ಲಿ ಹೋರಾಟಕ್ಕೆ ಮಾಡ್ತೀವಿ ಬರ್ತೀವ ನಾವು, ಹೋರಾಟ ಏನಿಲ್ಲಲ್ಲ ಅಂತ ಕೇಳಿದೆ. ಆತಂಕ ನೋಡಿ ಅವ್ರ ನಗೆ ಬಂತ. ಯಾಕೆ ಒದ್ದಾಡ್ತೀಯ ನೀನು ಅಂದರು. ಇದು ಬ್ಯಾಲೆನ್ಸ್ ಆಫ್ ಮೈಂಡ್ ಅಂತ ಹೇಳೋದು. ತನ್ನ ಆಶ್ರಮದಲ್ಲಿ ರಕ್ತಪಾತ ಆಗ್ತದೆ ಅಂತ ಹೇಳುವಂಥ ಮನುಷ್ಯ ನಗನಗ್ತ ಹೇಳ್ತಾನೆ ರಕ್ತಪಾತ ಆಗ್ತದೆ ನಮ್ಮಲ್ಲಿ ಅಂತ. ಅವ್ರು ಹೇಳ್ತಾರೆ ಗಾಬರಿ ಆದದಕ್ಕೆ, ಗಾಬರಿ ಪಡಬೇಡ, ತಾಯಿ ನಿಸರ್ಗ ಪ್ರಕೃತಿ ದೇವಿ. ಒಂದ್ಸಲ ಕೋಪ ಬರ್ತದೆ ಆಕೆಗೆ, ಜೋರಾಗಿ ಗುಡುಗು ಮಿಂಚು ಸಿಡ್ಲು ಬರ್ತದೆ, ಜೋರಾಗಿ ಮಳೆ ಬಂದಾಗ ಆಶೆ ಒಂದು ಮಣ್ಣು ಕೊಚ್ಕೊಂಡು ಹೋಗಲ್ವ ಒಂದಿಷ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ತಾಯಿ ಕೃಪೆ ಅದು ಮಳೆ. ಆ ಮಳೆ ಜೋರಾಗಿ ಬಂದಾಗ ಒಂದಿಷ್ಟು ಮಣ್ಣು ಕೊಚ್ಕೊಂಡು ಹೋಗುತ್ತೆ, ಹಾಗೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಜೀವ ಕೊಚ್ಕೊಂಡು ಹೋಗ್ತವೆ. ಆಗ್ಲಿ ಬಿಡು, ದೇವಿ ಬೇಡದಾಗ ಯಾಕೆ ಬೇಡ ಅಂತಾರೆ. ಈ ಪಂಚಭೂತಗಳಿಂದ ಆದಂತಹ ಜಗತ್ತಿನೊಳಗೆ ಸತ್ವ ರಜಸ್ ತಮಸ್ ಮೂರು ಇದ್ದಾವೆ. ಸತ್ವಗುಣ ಹೊರಗೆ ಬರಬೇಕಾದ್ರೆ ತಮಸ್ ರಜಸ್ ಹೊರಗೆ ಹೋಗ್ಬೇಕು. ಹೋಗೋದು ಹೆಂಗೆ ಅದು? ತಮಸ್ಸು ರಜಸ್ ಹೋಗ್ಬೇಕಾದ್ರೆ ಒಂದೇನು ಹಾನಿ ಆಗಬೇಕದು. ಈ ತಮಸ್ ಗುಣ ಅಂದ್ರೆ ಲೇಸಿನೆಸ್, ರಜಸ್ ಬರಬೇಕು. ತಾಮಸ್ ಗುಣ ರಜಸ್ ಗುಣ ಬಂದಾಗ ಹೊಡೆದಾಟ ಬಡದಾಟ ತಲ್ಲಣ ಆಗ್ಬೇಕು. ಅದು ಹೋದಾಗಲೇನೆ ಕೊಚ್ಚಿಕೊಂಡು ಹೋದಾಗ ಉಳಿಯೋದು ಯಾವುದು? ಸತ್ವ ಉಳಿತದೆ. ಆಗ್ಲಿ, ಹಾಗಾಗಬೇಕಾಗ್ತದೆ, ನಾವು ಆಗೋಣ ಅಂತ ಹೇಳಿ ಹೊಸ ಸೃಷ್ಟಿ ನಾಂದಿ ಆಗೋದಕ್ಕೆ ಮೃತ್ಯುವಿನ ರುದ್ರ ನರ್ತನ ಆಗೋದಿದ್ರೆ ಆಗಲಿಲ್ಲ ನಮ್ಮ ಆಶ್ರಮದಲ್ಲಿ ಅಂತ ಹೇಳಿದ್ರು.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣ ಕರ್ತ.
0: ಬಹಳ ಚಂದ ಹೇಳ್ತಾರೆ ಅವ್ರು. ಸಾವಿಲ್ಲದೆ ಹುಟ್ಟಿಲ್ಲ, ಎಷ್ಟು ದೊಡ್ಡ ಮಾತದು. ಸಾವಿಲ್ಲದೆ ಹುಟ್ಟಿಲ್ಲ. ನಮ್ಮ ಗುಂಡಪ್ಪ ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಕೃಷಿ ಪ್ರಕೃತಿ ಸತತ ಕೃಷಿಯಾಗಿರುವಂಥದ್ದು. ಋತುಚಕ್ರ ತಿರುಗುವುದು. ನಾವು ಮೊನ್ನೆ ದಿವಸ ನಾನು ಪುಸ್ತಕ ಓದ್ತಿದ್ದೆ ಅಮೆರಿಕದಲ್ಲಿ, ಒಂಥರ ಭಯ ಹುಟ್ಟಿಸುವಂಥ ಪುಸ್ತಕ, ಒಬ್ಬ ಕೊರಿಯನ್ ಡಾಕ್ಟರ್ ಬರೆದಂಥದ್ದು. ಅವನೊಂದು ನಮ್ಮ ಮನಸ್ಸನ್ನು ಹಿಂಗೆ ಕೆದಕ್ತಾನೆ ಅವನು. ಅವನು ಹೇಳ್ತಾನೆ, ಒಬ್ರು ಯಾರೋ ತೀರ್ಕೊಂಡ್ರು ಅಂತ ಹೇಳ್ತೀವಿ, ಯಾರು ತೀರ್ಕೊಂಡ್ರು ಅಂತ ಹೇಳ್ತೀವಿ. ಅವ್ರ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಹೋಗ್ಬಿಟ್ರೆ ಅವರು ಅಂತೀವಿ. ಸುತ್ತಮುತ್ತಲವ್ರಲ್ಲ ಏನು ಮಾತಾಡ್ತಾರೆ, ಅವ್ರು ಹೋದ್ರು ಪಾಪ ಹೋದ್ರು ಅಂತ ಹೇಳ್ತೀವಿ. ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರ ಚಿಂತನೆ ಮಾಡ್ತೀವಿ, ಅವ್ರ ಘಟನೆಗಳನ್ನು ಹೇಳ್ಕೊಂಡು ಬದುಕ್ತೀವಿ, ಅವ್ರು ಬರೀ ನೆನಪಿನಲ್ಲಿ ಸೇರಿ ಹೋದ್ರು ಅಂತ ಹೇಳ್ತೀವಿ. ಅವ್ನು ಕೇಳ್ತಾನೆ, ಅವ್ರದೆಲ್ಲ ಬಿಟ್ಬಿಡ್ರಿ, ಅವನಿಗೇನಾಯ್ತು ಅಂತ. ಇದು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮನ್ನೇ ಆ ಕಾಣದ ಇಟ್ಕೊಂಡು ನೋಡ್ಕೊಳ್ಳಿ, ವಿಚಾರ ಮಾಡಿ. ಎದೆ ಜಲ್ಲಂದೆ, ಈಗ ನೀವು ಇದ್ದೀವಿ, ಏನೋ ಒಂದು ಜೀವ, ಸಂಬಂಧಗಳನ್ನು ಕಟ್ಕೊಂಡಿದ್ದೀವಿ, ವ್ಯವಸ್ಥೆ ಕಟ್ಕೊಂಡಿದ್ದೀವಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕಂಪ ಕಟ್ಟಡ ಕಾರು ಬಂಗ್ಲೆ ಎಲ್ಲ ಕಟ್ಕೊಂಡು ಕೂತಿದ್ದೀವಿ ನಾವು. ನಾಳೆ ನಾನು ಇಲ್ಲ ಅಂದ್ರೆ ಏನಾಗ್ತದೆ? ಉಳಿದವ್ರ ದೃಷ್ಟಿಯಿಂದ ಹೇಳ್ಬೇಡಿ, ಆ ಹೋದಂತ ಜೀವದ ದೃಷ್ಟಿಯಿಂದ ಅದಕ್ಕೇನಾಗ್ತದೆ, ಏನಾಗ್ಬೋದು ಹೇಳಿ. ಇಲ್ಲ ಇಲ್ಲ ಅಂದಾಗ ತಾನು ಇಲ್ಲ ಅಂತ ಗೊತ್ತಾಗತ್ತ? ಅದಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಗೊತ್ತಾಗತ್ತೆ, ಗೊತ್ತಿಲ್ಲ. ಅದಕ್ಕೆ ಗುಂಡಪ್ಪನ ಕಡೆ ಹೇಳ್ತಾರೆ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ನಾವು ಕಲ್ಪನೆ ಮಾಡ್ಕೊಂಡೆ ಕೂತ್ಕೊಳ್ಳೋದು, ಇನ್ನೊಂದು ಜನ್ಮ ಇದೆ ಅಂತ ಹೇಳ್ತಾರೆ, ಸಮಾಧಾನ ಅದೊಂದು ಇದೆ ಅಂತ. ಆದರೆ ಇಲ್ಲಿ ಹೊರಗಡೆ ಹೋದಾಗ ನಮ್ಮ ಮನೆಯವರು ಏನು ನೋಡ್ತಾರೆ, ನಮ್ಗೆ ಕಾಣಿಸುತ್ತಾ, ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ಗೊತ್ತಾಗತ್ತಾ? ಅಥವಾ ನಾನು ನಿಂತು ಹೋಗ್ತಲ್ಲ, ಏನೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಲ್ಲ, ನಿಂತೆ ಹೋಯ್ತಲ್ಲ ಮುಂದೆ. ಕ್ಲೋಸ್ ಒನ್ಸ್ ಫಾರ್ ಆಲ್, ಇಟ್ಸ್ ಅ ರೋಡ್ ಬ್ಲಾಕ್, ಕಂಪ್ಲೀಟ್ ಕ್ಲೋಸ್, ಡಾರ್ಕ್ ಟನಲ್, ಡಾರ್ಕ್ ಟನಲ್. ಅವ್ನು ಹೇಳ್ತಾನೆ, ನನಗೊಂದ್ಸಲ ಭಯ ಆಗ್ಬಿಡ್ತು ಅಂತ ಹೇಳ್ತಾನೆ. ನಾನು ಸತ್ತು ಹೋಗ್ತೀನಿ, ಭಯ ಆಗ್ಬಿಡ್ತು ನನಗೆ, ಯಾಕಂದ್ರೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ ನನಗೆ. ಎಷ್ಟು ಚಂದ ಇದೆ ನೋಡಿ. ಆದ್ರೆ ಹೇಳ್ತಾರೆ ಡಿ ವಿ ಜಿ, ಸಾವಿಲ್ಲದೆ ಹುಟ್ಟಿಲ್ಲ, ಈ ಸಾವು ಮತ್ತೊಂದು ಹುಟ್ಟಿಗೆ ಕಾರಣ, ಬೀಜ ಅದು ಇರ್ಬೋದು. ಆದರೆ ಕಲ್ಪನೆ ಮಾಡ್ಕೊಳ್ಳಿ, ಮತ್ತೆ ಎಲ್ಲೋ ಹುಟ್ಟಬೇಕು, ಮತ್ತೆ ಮಗುವಾಗಿ ಹುಟ್ಟಬೇಕು, ಮತ್ತೆ ಒದ್ದಾಡಬೇಕು, ಮತ್ತೆ ಶಾಲೆ, ಅಲ್ಲಿ ಮೇಷ್ಟ್ರು, ಆ ಪಾಲ ಕಲಿಬೇಕು, ಮತ್ತೊಂದು ನೌಕರಿ, ಮತ್ತೊಂದು ಮದುವೆ. ಅದಕ್ಕೆ ಶಂಕರಾಚಾರ್ಯ ತಲೆ ಕೆಟ್ಟು ಹೇಳ್ಬಿಟ್ರು, ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೋ ಪುನರಾಯಾತೋ ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ ಭಜ ಗೋವಿಂದಂ. ಹೀಗೆ ಹುಟ್ಟುತ್ತಾ ಹೋಗಿರ್ತೇವಲ್ಲ, ಅದನ್ನ ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ಕಾಲನ ಎದೆ ಮರುಗ್ತದಂತೆ. ಮುಂದಿನ ಸಾಲಂತೂ ಅದ್ಭುತ, ಒನ್ ದಿ ಫೈನೆಸ್ಟ್ ಲಿಟರರಿ ಪಾಸಸ್. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಎರಡು ರೀತಿಯಿಂದ ಸಮಾಧಿ ಮಾಡಿದ್ಮೇಲೆ ಹುಲ್ಲು ಬರ್ತದೆ ಅನ್ನೋದೊಂದು ಬಹಳ ತಾತ್ವಿಕ ದೃಷ್ಟಿ, ಅದು ಸಾಮಾನ್ಯ ದೃಷ್ಟಿ. ಅದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದಲ್ಲ, ಆ ಸಾವಿನ ಹೊಟ್ಟೆಯಲ್ಲೇ ಜೀವ ಹುಟ್ಟು ಉತ್ಪನ್ನ ಆಗುವಂಥದ್ದು. ಅದನ್ನು ವಿಶಿಷ್ಟ ಹೇಳ್ತಾರೆ. ಆಗೋದು ನಮ್ಮ ಆಶ್ರಮದಲ್ಲಿ ಆಗಲಿ, ಏನು ತಪ್ಪೇನಿದೆ ಆಗಲಿ ಅಂತ ಹೇಳ್ತಾರೆ. ತಮಸ್ಸು ರಜಸ್ಸು ಸಂಭ್ರಮದಿಂದ ಆಗದೆ ಹೋದರೆ ಸತ್ವಿಕ ಬರೋದು ಕಷ್ಟ ಆಗ್ತದೆ ಅಂಥೇಳಿ ಸುಖ ದುಃಖ ಈ ಮಾತು ಬಹಳ ಚಂದ ಹೇಳ್ತಾರೆ. ಎರಡೂ ವಿಕಾರಗಳೇ ಅಂತ. ದುಃಖ ವಿಕಾರ ಅಂತ ಹೇಳ್ತೀವಿ ನಾವು, ಸುಖಾನೂ ವಿಕಾರನೇ. ಸುಖ ದುಃಖಗಳು ಎರಡೂ ವಿಕಾರ, ಒಂದು ಚಿನ್ನದ ಬಳೆ, ಇನ್ನೊಂದು ಕಬ್ಬಿಣದ ಬಳೆ ಅಂತ. ಚಂದದ ಮಾತದು. ಸುಖ ಅನ್ನೋದು ಚಿನ್ನದ ಬಳೆ, ದುಃಖ ಅನ್ನೋದು ಕಬ್ಬಿಣದ ಬಳೆ. ಬಳೆಯೇ ಎರಡು ಬಳೆಯೇ. ಆದ್ದರಿಂದ ಎರಡು ಅಷ್ಟೇ ತೊಂದರೆ ಕೊಡುವಂಥದ್ದು, ಅಷ್ಟೇ ಸಂತೋಷ ಕೊಡುವಂಗೆ ಆಗಬೇಕು. ಆದ್ದರಿಂದ ಹೇಳ್ತಾರೆ ಎರಡು ಬಳೆಗಳೇ, ಆದ್ದರಿಂದ ಏನೇನು ಬರಬೇಕು ಬರಲಿ ಬಿಡು, ಅದು ಒಂದು ಲೀಲೆ ಅಂತ ತಿಳ್ಕೊಂಡ್ರಾಯ್ತು. ಯಾವಾಗ ಟೆನ್ಷನ್ ಆಗುತ್ತೆ ನಮಗೆ ಅಂದರೆ ಅದೇನೂ ಆಗಬಾರ್ದಾಯ್ತು ಅಂತಂದಾಗ,

ಆಗಲ್ಲ, ಇದು ಆಗ್ತದೆ ಅಂತ ಗೊತ್ತಿದೆ. ನಾನು ಸೃಜನಶೀಲತೆಯನ್ನು ಪಾಠ ಮಾಡ್ತೀನಿ ಎಲ್ಲ ಕಡೆ, ಕ್ರಿಯೇಟಿವಿಟಿ, ಅದರಲ್ಲೊಂದು ಥಿಯರಿ ಬರ್ತದೆ, ಭಾಳ ಚಂದ. ಅದು ಏನೋ ಕೆಲಸ ಮಾಡ್ತಿರ್ತೀವಿ ನಾವು, ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹೋಗ್ತೀವಿ, ಅದು ಆಗತ್ತೋ ಇಲ್ವೋ ಟೆನ್ಷನ್ ಆಗಿಬಿಡುತ್ತೆ. ಆಗದಿದ್ರೆ ಏನು ಮಾಡೋದು? ಅದಕ್ಕೆ ಹೇಳ್ತಾರೆ 5 worst case scenarios ಅಂತ. ಏನೋ ಕೆಲಸ ಮಾಡ್ತಿದ್ದೀರಿ, 5 ಅತ್ಯಂತ ಕೆಟ್ಟದಾದದ್ದು ಏನಾಗ್ಬೋದು ಇದಕ್ಕೆ? ಈ ಕೆಲಸ ಆಗಲಿಕ್ಕಿಲ್ಲ ಅಲ್ವಾ, ನಾನೇ ಸತ್ತೋಗ್ಬಿಡ್ಬೋದು, ಹಿಂಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. 5 ಕೇಸ್ ಇದಕ್ಕಿಂತ ಕೆಟ್ಟದಾಗೋಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದು 5 ವಿಚಾರ ಮಾಡ್ಬೇಕಂತೆ. ವಿಚಾರ ಮಾಡಿ ಅದಕ್ಕೆ ನೀವು ಸಿದ್ಧರಾದರೆ ಉಳಿದ ಎಲ್ಲದಕ್ಕೂ ತಯಾರಾಗಿರುತ್ತೆ ಮನಸ್ಸು ಅಂತ. ವರ್ಸ್ಟ್ ಕೇಸ್ ಸಿನಾರಿಯೋ, 5 worst case scenario ಅಂತ. ಯಾವುದೇ ಕೆಲಸ ಕೈ ಹಾಕಿದಾಗ ಇದಾಗತ್ತಾ ಇಲ್ಲ, ಆಗದೆ ಹೋಗ್ಬೋದು. ಆಗ ಆಗದೆ ಹೋದ್ರೆ ಏನು ಮಾಡಬೇಕು? 5 ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಲೆಕ್ಕ ಹಾಕ್ಕೊಂಡು ಅದಕ್ಕೆ ಸಿದ್ಧತೆ ಹಾಕೊಂಡ್ಬಿಟ್ರೆ ಒಳ್ಳೇದಕ್ಕೆಲ್ಲ ತಯಾರಾಗಿ ಇರ್ತೀವಿ ನಾವು, ಏನೋ ತೊಂದರೆ ಆಗಲ್ಲ. ಅದನ್ನು ತಯಾರು ಮಾಡ್ತಾರೆ ವಶಿಷ್ಠರು. ನನಗೆ ಅನಿಸುತ್ತೆ ಹೈಟ್ ಆಫ್ ಕ್ರಿಯೇಟಿವಿಟಿ ಪಾ ಆಗಿನ ಕಾಲಕ್ಕೆ. ಅವ್ರು ಹೇಳ್ತಾರೆ ಏನಾಗಬೇಕಾಗತ್ತೆ, ಪೂರ್ತಿ ಹಾಳಾಗಬೇಕಾಗತ್ತೆ, ಇದು ದೈವಲೀಲೆ ಅನ್ಕೊಂಡ್ಬಿಡು. ದಿಸ್ ಇಸ್ ಡೆಸ್ಟಿನ್ ಟು ಹ್ಯಾಪನ್, ಇದಾಗಬೇಕು ಅಂತ ತೀರ್ಮಾನ ಆಗಿದೆ ಅಂತ ಅಂದ್ಕೊಂಡಾಗ ಮನಸ್ಸಿಗೆ ಆಘಾತ ಆಗೋಲ್ಲ, ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ. ಮಹರ್ಷಿಗಳು ಇಷ್ಟು ದೀರ್ಘವಾಗಿ ವಿವರಣೆ ಕೊಟ್ಟದ್ದನ್ನು ಅರುಂಧತಿ ದೇವಿ ಎಂದು ಕೇಳಿರಲಿಲ್ಲ. ಅಷ್ಟು ಕೇಳೋ ಅಷ್ಟು ಉತ್ತರ ಕೊಡೋರು ಅವರು, ಇಷ್ಟಾದ ಡೀಟೇಲ್ ಆಗಿ ಹೇಳಿದರು. ಆಕೆ ಅಂದು ಅರ್ಥ ಆಗೋ ತನಕ ಅಮಂಗಳ ಅನಿಸಿದ್ದು, ಅರ್ಥ ಆದಮೇಲೆ ಮಂಗಳ ಆಗ್ಬೋದು. ಚೆನ್ನಾಗಿದೆ ನೋಡಿ, ಯಾವುದು ಅಮಂಗಳ? ಅಯ್ಯೋ ರಕ್ತಪಾತ ಅಮಂಗಳ ಅಲ್ವಾ, ನಮ್ಮ ಆಶ್ರಮದಲ್ಲಿ ಆಗ್ಬೇಕಾ ಅಂತ ಅನ್ಕೋತೀವಿ. ಆದರೆ ಇಡೀ ವಿಶ್ವದಲ್ಲಿ ಹೊಸ ಸೃಷ್ಟಿ ಆಗೋದಕ್ಕೆ ಇದೇ ಪೀಠ ಆಗತ್ತೆ ಅಂದಾಗ ಇದು ಮಂಗಳ ಆಯ್ತು. ಈ ಪ್ರಸಂಗ ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತು ಎಲ್ಲರಿಗೂ. ಕೌಶಿಕ ಮಹಾರಾಜ ಬಂದ, ಅಸಾಧ್ಯ ಸೈನ್ಯ ಅವನು, 10,000 ಜನ ಸೈನಿಕ ಭೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ದಾರಿಯಲ್ಲಿ ವಶಿಷ್ಠರ ಆಶ್ರಮ ಬಂತು, ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಬಂದ. ಅವನೇನು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದ ಅವನಲ್ಲ, ಮಹರ್ಷಿಗಳಿದ್ದ ನಮಸ್ಕಾರ ಮಾಡಬೇಕು ಅಂತ ಬಂದ. ಇವರು ಮಹಾರಾಜನ ತೋರ್ಬೇಕಾದಂಥ ಗೌರವ ಎಲ್ಲ ತೋರಿಸಿ ನಮ್ಮ ಸತ್ಕಾರ ತಗೋಬೇಕು ಅಂತ ಬೇಡ್ಕೊಂಡ್ರು. ಆತ ಹೇಳ್ದ, ಮಹರ್ಷಿಗಳೇ ನಮ್ಮ ಸೈನ್ಯಕ್ಕೆ ಸತ್ಕಾರ ಮಾಡೋಕೆ ಆಗಲ್ಲ, ನಿಮ್ಗೆ ದೊಡ್ಡ ಸೈನ್ಯ, ನಿಮ್ಮ ಆಶ್ರಮದಲ್ಲಿ ಇರೋರು, ಅವ್ರೇನು ಚಿಂತೆ ಮಾಡಬೇಡಿ, ನಾನು ಸತ್ಕಾರ ಮಾಡ್ತೀನಿ ಬನ್ನಿ ನಿಮಗೆ ಅಂದರು. ಒಪ್ಕೊಂಡು ಬಂದ. 10,000 ಜನ ಸೈನಿಕರು, ಆನೆ, ಕುದುರೆ, ಬೇಟೆ, ನಾಯಿ ಹಿಡ್ಕೊಂಡು ಎಲ್ಲ ತನಕನೂ ಇದ್ದಾವೆ. ಇವ್ರು ಸತ್ಕಾರ ಮಾಡಿದ ರೀತಿ ಹೇಗಿತ್ತು ಅಂತ. ಆ ಸತ್ಕಾರ ಪಡೆದ್ಮೇಲೆ ಕೌಶಿಕ ಬೆರಗಾಕಿ ಹೋದ್ನಂತೆ, ನಾನು ಚಕ್ರವರ್ತಿ ನಿಜ, ಇಂಥ ಸತ್ಕಾರ ನನಗೆ ಮಾಡೋಕೆ ಸಾಧ್ಯ ಇಲ್ಲ. ಆನೆಗೇನು ಬೇಕೋ ಆನೆ ಕೊಟ್ಟಿದ್ದಾರೆ, ನಾಯಿಗೇನು ಬೇಕೋ ನಾಯಿ ಕೊಟ್ಟಿದ್ದಾರೆ, ಸೈನಿಕರಿಗೆ ಏನು ಬೇಕು ಕೊಟ್ಟಿದ್ದಾರೆ, ಎಲ್ರಿಗೂ ವ್ಯವಸ್ಥೆ ಆಗಿದೆ. ಊಟ ಅಂದ್ರೇನು? ಪಂಚಭಕ್ಷ ಪರಮಾನ್ನ ಎಲ್ಲರಿಗೂ ಊಟ. ಆ ತೃಪ್ತಿ, ಆ ಸಂತೋಷ. ಅವನು ಹೇಳ್ತಾನೆ, ನಾ ಚಕ್ರವರ್ತಿಯಾಗಿ ನನಗೆ ಮಾಡೋಕೆ ಸಾಧ್ಯ ಇಲ್ಲ. ವಶಿಷ್ಠ ಕುಲಪತಿಗಳ ನಿಜ, ಆಶ್ರಮದ ಕುಲಪತಿಗಳು ನಿಜ, ಅವ್ರ ಶಿಷ್ಯರು ಬೇಕಾದಷ್ಟು ಜನ ರಾಜರಿದ್ದಾರೆ, ಒಪ್ಕೊಳ್ಳೋಣ. ಇಷ್ಟು ಬೇಗ ಹೆಂಗೆ ಬಂತು ಸಾಮಾನ್ಯಲ್ಲ, ತಕ್ಷಣ ಬರೋಕ್ಕೆ ಸಾಧ್ಯವೇ ಇಲ್ಲ. ಇವ್ರು ಬೇಡ್ಕೊಂಡ್ರು ಕೂಡ ರಾಜರು ಕಳಿಸ್ಬೇಕಾದ್ರೆ ಟೈಮ್ ಬೇಕಲ್ಲ, ಹೆಂಗೆ ಮಾಡಿದ್ರಿ ಇವರು ಅಂಥೇಳಿ ತನ್ನ ರಾಜದೂತ ಹೇಳಿದಂತೆ ನೋಡ್ಕೊಂಡು ಬಾ, ಏನು ವ್ಯವಸ್ಥೆ ಇದು, ಹೆಂಗೆ ಮಾಡಿದ್ರು ಅವರು ಅಂತ. ಮತ್ತು ಇನ್ನೊಂದು ಡೌಟ್ ಬಂತು, ಆಶ್ರಮದಲ್ಲಿ ಯಾವುದು ಅಪರಿಗ್ರಹ, ಯಾವುದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋ ಹಂಗಿಲ್ಲ, ತುಂಬಿಟ್ಕೊಳ್ಳೋಂಗಿಲ್ಲ, ಅವ್ರಿಗೆ ವ್ಯಾಪಾರಸ್ಥ ಇಟ್ಕೊಳ್ಳೋದಕ್ಕೆ ಅಂಥದ್ದು ಇಟ್ಕೊಂಡಿದ್ದಾರೆ ಅಂದರೆ ಇಟ್ಕೊಂಡಿರ್ಬೇಕಾಗಾದ್ರೆ 2 ಪೈಕಿ ಒಂದಿರಬೇಕು. ವಶಿಷ್ಠರೆಲ್ಲೋ ಒಂದು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ ಸಾಮಾನು, ಅಥವಾ ಎಲ್ಲಿದ್ದು ಅಂತ ಪತ್ತೆ ಹಚ್ಚಬೇಕು. ಆ ರಾಜದೂತ ಹೋಗಿ ಹೊಡ್ಕೊಂಬಂದು ಹೇಳಿದ್ದಂತೆ, ಇದೇನೂ ಇಲ್ಲ ಮಹಾರಾಜ, ಅಲ್ಲೊಂದು ಹಸು ಇದೆ, ನಂದಿನಿ ಅಂತ ಹಸು ಇದೆ, ಅದು ಸುರಭಿ ಮಗಳು, ಸುರಭಿ ಇಂದ್ರನ ಹಸು ಅದು, ಅದ್ರ ಮಗಳದು ನಂದಿನಿ ಅಂತಿದೆ. ಆ ನಂದಿನಿ ಕೃಪೆ ಅದು ಏನು ಕೇಳಿದ್ದನ್ನು ಕೊಟ್ಟುಬಿಡ್ತದೆ, 10,000 ಅಲ್ಲ ಇನ್ನೂ 10,000 ಜನ ಕರ್ಕೊಂಬಂದ್ರು ಕೂಡ ಅವ್ರು ತೃಪ್ತಿ ಮಾಡೋ ಶಕ್ತಿ ಅದು ನಂದಿನಿಗಿದೆ ಅಂದ ತಕ್ಷಣ ಅವನಂದ, ಇದು ಇಂಥ ದೊಡ್ಡ ಹಸು ಇರಬೇಕಾದ್ರೆ ರಾಜರ ಅರಮನೆಯಲ್ಲಿ ಇರಬೇಕಿತ್ತು, ಇದು ರಾಜರ ಪರಿಸ್ಥಿತಿ ಹಿಂಗೇನೆ, ಏನು ಕಂಡ್ರು ನಮಗಿರಬೇಕು ಅಂತ. ಇಷ್ಟು ದೊಡ್ಡ ಹಸು, ಇಷ್ಟು ಒಳ್ಳೆ ಹಸು, ಆಶ್ರಮದಲ್ಲಿ ಏನು ಮಾಡ್ತಾರೆ ಇವರು, ತಿರ್ಗಾ ಮರ್ಗ 1 ಗ್ಲಾಸ್ ಹಾಲು ಬೇಕಾಗಿರ್ಬೋದು ಅಷ್ಟೇ ಅವರಿಗೆ, ಅದಕ್ಕೆ ಬೇರೆ ಹಸು ಇದ್ದಾಗ ಸುರಭಿ ಮಗಳು ನಂದಿನಿ ಯಾಕೆ ಇಟ್ಕೋಬೇಕು ಇವರು, ಅದನ್ನು 3 ಹಂತದಲ್ಲಿ ಪಡ್ಕೊಳ್ಬೇಕು ನೋಡಿ, ಎಷ್ಟು ಚೆನ್ನಾಗಿದೆ ವ್ಯವಹಾರ ಆಗಿನ ಕಾಲದ ಗ್ರಂಥ ಚೆನ್ನಾಗಿ ಇರ್ತಾರೆ. 3 ಹಾದಿಯನ್ನು ಪಡ್ಕೋಬೇಕಂತೆ, ಮೊದಲು ವಿಕ್ರಯ, 2ನೇದು ವಿನಿಮಯ, 3ನೇದು ಬಲಪ್ರಯೋಗ, 3 ಹಂತ ರಾಜರಿಗೆ ಗೊತ್ತಿರೋದು. ಅದನ್ನು ಕೊಟ್ಬಿಡ್ರಿ, ನಮ್ಗೆ ದುಡ್ಡು ಕೊಡ್ತೀನಿ ನಾನು, ವಿಕ್ರಯ ಮಾಡಿಬಿಡ್ರಿ ಅದನ್ನಂತ. ಅವನು ಹೋಗಿ ವಿನಯದಿಂದ ವಶಿಷ್ಠರ ಕೇಳಿದ, ನೋಡಿ ಒಳ್ಳೆಯ ಧೇನು ಇದೆ, ನಿಮಗೇನು ಅವಶ್ಯಕತೆಗಳಿಲ್ಲ, ಆಶ್ರಮದಲ್ಲಿ ಅವಶ್ಯಕತೆಗಳೇ ಇಲ್ಲ ನಿಮಗೆ, ಆದ್ದರಿಂದ ದಯವಿಟ್ಟು ಹಸು ನನಗೆ ಕೊಟ್ಟುಬಿಟ್ರೆ ಅದರ ಬದಲಾಗಿ ನಾನು 10,000 ಸುವರ್ಣ ನಾಣ್ಯಗಳನ್ನು ಆಶ್ರಮಕ್ಕೆ ಕೊಡ್ತೇನೆ. ದಡ್ಡ ಅಲ್ವಾ ವಶಿಷ್ಠರು, ಹೊನ್ನಿನ ನಾಣ್ಯ ತೊಗೊಂಡು ಏನು ಮಾಡ್ತಾರೆ ಅವರು, ಕೊಟ್ಟು ಹೇಳ್ದ ವಿಕ್ರಯ ಮಾಡೋದಕ್ಕೆ, ನನಗೆ 10,000 ಬಂಗಾರ ನಾಣ್ಯ ಕೊಡ್ತೀನಿ, ನಂದಿನಿ ಕೊಟ್ಬಿಡಿ ಅಂತ ಕೇಳಿದ. ಅವರು ಅತ್ಯಂತ ವಿನಯವಾಗಿ ಹೇಳಿದರು, ರಾಜೇಂದ್ರ ಈ ಪ್ರಪಂಚದಲ್ಲಿರುವಂಥ ಎಲ್ಲ ಭೋಗ ಭಾಗ್ಯಗಳನ್ನು ದೇವತೆಗಳು ಕೊಡೋದು ಕೊಟ್ಟಿದ್ದಾರೆ ಆಶ್ರಮಕ್ಕೆ ಅಂತ ಕೊಟ್ಟಿದ್ದಾರೆ, ಅವರವರ ಸಾಧನೆಯ ಫಲ ಅದು, ನನ್ನ ಸಾಧನೆಯ ಫಲ ನಿನಗೆ ದಕ್ಕೋಕೆ ಸಾಧ್ಯ ಇಲ್ಲ, ನಿನ್ನ ಸಾಧನೆ ನನಗೆ ದಕ್ಕೋಕೆ ಸಾಧ್ಯ ಇಲ್ಲ, ಇದು ಆಶ್ರಮಕ್ಕೆ ಕೊಟ್ಟಂಥದ್ದು, ಅದು ನಿನಗೆ ಕೊಡೋಕ್ಕಾಗಲ್ಲ ನನಗೆ ಅಂದರು.

0: ಅವನು ಸಿಕ್ಕಾಬಿಡ್ಲಿಲ್ಲ. ಮಹರ್ಷಿಗಳೇ, ಧರ್ಮದ ಸ್ವರೂಪ ನಿಮಗೆ ಗೊತ್ತಿದೆ. ನಾನು ಮೂರ್ಧಾಭಿಷಿಕ್ತನಾದಂಥ ರಾಜ. ರಾಜ ಅಂದರೆ ಪರದೈವ, ಪ್ರದೇಶಕ್ಕೆಲ್ಲ ನಾನು ರಾಜ ಅಂದರೆ ದೇವರು. ನಾನು ದೈವದತ್ತವಾದಂಥ ಅಧಿಕಾರ ನನಗಿದೆ, ಆದ್ದರಿಂದ ದೇವತೆಗಳನ್ನು ಅಧಿಕಾರ ಕೊಟ್ಟಿದ್ದಾರೆ. ಆದ್ದರಿಂದ ರಾಜ್ಯದಲ್ಲಿ ಏನೇನಿದೆಯೋ ಅದೆಲ್ಲೂ ರಾಜ್ಯನದೇ, ರಾಜನದೇ ಪ್ರಾಪರ್ಟಿ. ಈಗಾದರೂ ಹಂಗೆ ಇದೆ, ನಿಮ್ಗೆ ಗೊತ್ತಿರಬೇಕು. ನಾವು 30-40-60-40 ಸೈಟ್ ನಮ್ದು ಅಂತ ಬರ್ಕೋತೀವಲ್ಲ, ಗೌರ್ಮೆಂಟ್ ರೂಲ್ ಪ್ರಕಾರ ಯು ಆರ್ ಎಂಜಾಯಿಂಗ್ ಎಟ್ ದಿ ಮರ್ಸಿ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಾಳೆ ಗೌರ್ಮೆಂಟ್ ಬೇಕು ಅಂದರೆ 4-1 ನೋಟಿಫಿಕೇಶನ್, 6-1 ನೋಟ್ ಮಾಡಿ ತೊಗೊಂಡ್ಬಿಡ್ಬೋದು ಅವ್ರು, ನಮ್ದು ಅಂತ ಹೇಳೋಕ್ಕಾಗಲ್ಲ. ಹಾಗೆ ಅಲ್ಲಿ ಕೂಡ ಅವ್ನು ಹೇಳ್ದ, ನಾನು ರಾಜ ಆದ್ದರಿಂದ ರಾಜ್ಯದಲ್ಲಿ ಇರುವಂಥದ್ದು ಎಲ್ಲವೂ ನನ್ನದಾದ್ದರಿಂದ ನಾನು ಬೇಕಾದಂಗೆ ತೊಗೋಬೋದು. ಎರಡನೇ ನೋಡಿ ಹೇಗೆ ವಿನಿಮಯ ಮಾಡ್ಕೋ. ಅವ್ನು ಹೇಳ್ದ, ಒಂದು ಕೆಲಸ ಮಾಡಿ, ನಿಮ್ಗೆ ಹಾಲು ಬೇಕು ತಾನೆ, ನಿಮ್ಮ ಆಶ್ರಮಕ್ಕೆ ಹಾಲಿನ ಕೊರತೆ ಆಗದ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಈ ಒಂದು ನಂದಿನಿಯ ಬದಲಾಗಿ ವಿನಿಮಯ ಏನು ಮಾಡ್ತೀನಿ, 10,000 ಗೋಡುಗಳಿಗೆ ಬಂಗಾರದ ಅಣಸು ಹಾಕಿದಂಥ, ಕುರುಗಳಿಗೆ ಬಂಗಾರ ಹಾಕಿದಂಥ 10,000 ಆಕಳುಗಳನ್ನು ನಿಮ್ಗೆ ಕೊಡ್ತೇನೆ. ಟೆಂಪ್ಟೇಷನ್ ನೋಡಿ ಹೆಂಗಿದೆ, 10,000 ಆಕಳ ಕೊಡ್ತೀನಿ, ಇದೊಂದು ನಂದಿನಿ ಕೊಟ್ಬಿಡಿ ನಮಗೆ ಅಂತ. ಅವರು ಹೇಳಿದರು, ನೋಡಪ್ಪ ನೀವು ಕರೆಕ್ಟು ಹೇಳಿದ್ರೆ ಸರಿ ಇದೆ, ಆದರೆ ಆಶ್ರಮದ ಕಾಳಜಿ ಇದೆಯಲ್ಲ, ನಿನ್ನ ಕಾಳಜಿ ಅಲ್ಲ, ದೇವತೆಗಳ ಕಾಳಜಿ ಅದು, ನೀ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದುವರೆ ತಲೆ ಕೆಡಿಸ್ಕೊಂಡಿದ್ದೆ ನೀನು, ಹಾಲಿನ ಬಗ್ಗೆ ಚಿಂತೆ ಮಾಡಿದ್ಯಾ, ದೇವತೆಗಳು ನೋಡ್ಕೊಂಡಿದ್ದಾರೆ. ಆದ್ದರಿಂದ ದೇವತೆಗಳು ಹೇಗೆ ಹೇಳ್ತಾರೆ ಹಾಗಾಗ್ತದೆ, ನಂದಿನಿ ಆಶ್ರಮದ ಸೊತ್ತು ಅಂದರು. ಅವನು ಕೊನೆ ಹತ್ತಿಗೆ ಹಂತಕ್ಕೆ ಬಂದ. ಅವನು ಹೇಳ್ದ, ನೋಡಿ ಧರ್ಮದಂತೆ ರಾಜ ಸರ್ವದೇವಮಯ, ಎಲ್ಲ ದೇವರು ನನ್ನಲ್ಲೇ ಇದ್ದಾರೆ. ಹಾಗೆ ದೇವಾಂಶ ಸಂಪನ್ನನಾಗಿರುವಂಥ ನಾನು ಈ ನಿಮ್ಮ ಆಶ್ರಮದ ಸ್ವತ್ತಾದ ನಂದಿನಿಯನ್ನು ಈ ಕ್ಷಣದಿಂದ ನಾನು ತಗೋತಾ ಇದ್ದೇನೆ, ಯಾರು ತಡೀತಾರೆ ನೋಡ್ತೀನಿ ಅಂತ ಹೇಳ್ದ. ತೊಗೊಂಡೋಗ್ಬಿಡ್ತೀನಿ ಅಂದ. ಆ ಮಾತು ಶಾರ್ಪ್ ಆಗಿತ್ತು, ಹರಿತವಾಗಿತ್ತು, ತೊಗೊಂಡೇ ಹೋಗ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನು. ವಶಿಷ್ಠರು ಅದರ ಅರ್ಥ ಗ್ರಹಿಸಿದ್ರು, ಹೇಳಿದ್ರಂತೆ, ಯಾವ ಭಾವನೆಯನ್ನು ತೋರಿಸ್ತಿಲ್ಲಂತೆ, ನಕ್ಕ ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ಈ ನಂದಿನಿ ಇದೆಯಲ್ಲ ಬೇರೆ ಹಸುಗಳ ಥರ ಅಲ್ಲ, ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಹಸು ಬೇರೆನೇ ಇದೆ ಅಂದ್ಬಿಟ್ಟು ಮಾತು ಹೇಳ್ತಾರೆ. ನಂದಿನಿ ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಶಕ್ತಳಾಗಿದ್ದಾಳೆ, ನಂದಿನಿ ತನ್ನನ್ನು ಕಾಪಾಡಿಕೊಳ್ಳೋ ಶಕ್ತಳಾಗಿದ್ದಾಳೆ. ನಂದಿನಿ ಮೇಲೆ ಬಲ ಪ್ರಯೋಗ ಮಾಡುವ ಶಕ್ತಿ ಇದ್ದವರು ಇದುವರೆಗೂ ಪ್ರಪಂಚದಲ್ಲಿ ಯಾರೂ ಇಲ್ಲ. ವಾರ್ನಿಂಗ್ ಕೊಟ್ಟಾಯ್ತದ, ನಂದಿನಿಯನ್ನು ಬಲಪ್ರಯೋಗದಿಂದ ಪಡ್ಕೊಳ್ಳುವಂಥವ್ರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಮುಂದೆ ನೀನು ಇಷ್ಟ ಏನು ಮಾಡ್ತಿ ಮಾಡ್ಕೊಂಡು, ಹಾಗಾದ್ರೆ ಹಾಗೆ ಬಿಡಲಿ ಬಲಪ್ರಯೋಗ ಅಂದ. ಅವನು ಕ್ಷತ್ರಿಯ, ತೇಜ ಇದೆ, ಅಧಿಕಾರ ಇದೆ, ಅಹಂಕಾರ ಇದೆ, ಮಾಡಿಬಿಡ್ತೀನಿ ಅಂದ. ಮುಂದೆ ಆಶ್ರಮದಲ್ಲಿ ದೊಡ್ಡ ಗಲಾಟೆ ಶುರುವಾಯಿತು, ಕೋಲಾಹಲ. ರಾಜ ಏನು ಮಾಡಿದ, ಹಸು ತಾನೆ ಹೇಳ್ಕೊಂಬರೋದಕ್ಕೆ 4 ಜನನ ಕಳಿಸ್ದ. ಹಗ್ಗಪಗ ತೊಗೊಂಡ್ಬಿಡಿ, ಬಂಗಾರ ಸರಪಳಿ, ಬಂಗಾರ ಬಹಳ ಸುಲಭ ಇತ್ತು ಅನ್ಸುತ್ತೆ. ಬಂಗಾರ ಸರಪಳಿ ಆ್ಯಕ್ಚುಲಿ ಬಂಗಾರ ಸರಪಳಿ ಭಾಳ ಅಶಕ್ತವಾದದ್ದು, ಗಟ್ಟಿ ಅಲ್ಲ ಅದು, ಬಂಗಾರ ಸಾಫ್ಟೆಸ್ಟ್ ಮೆಟಲ್ ಅದು. ಏನೋ ಕೊಟ್ಟು ಕಳಿಸಿದ್ರು, ಬಂಗಾರ ಚೈನ್ ತೊಗೊಂಡು ಹೋದ್ರಂತೆ 4 ಜನ ಹಿಡ್ಕೊಂಬರಕ್ಕೆ ಹೋದರು. ಹತ್ರ ಹೋದಾಗ ಅದು ಬರ್ಗೊಡ್ಲಿಲ್ಲ, ಆಮೇಲೆ ತಲೆ ಕೊಡಬಿಡ್ತು. 106 ಜನ ಹೋದರು, ಹಸುನ ಮೇಲೆ ಬಿದ್ದರು, ಹಿಡ್ಕೋಬೇಕು, ಗಟ್ಟಿ ಹಿಡ್ಕೋಬೇಕು ಅಂತ. ಅದರಲ್ಲೊಬ್ಬ ಯಾವನೊಬ್ಬನು ಅದು ಬಲವಾಗಿ ಹೊಡೆದ, ನಂದಿನಿಗೆ ಹೊಡೆತ ಹಾಕಿದ.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಪ್ರತಿಖ್ಯಾತ.
0: ಹೊಡೆದ ತಕ್ಷಣ ನಂದಿನಿ ಆರ್ಭಟಿಸಿ ಮೇಲೆ ಹಾರಿದ್ರು, ಮೈ ಝಾಡಿಸ್ಬಿಟ್ಲಂತ, ಜೋರ ಮೈ ಝಾಡಿಸಿದ್ರು. ಮೈ ಝಾಡಿಸಿದ ತಕ್ಷಣ ಆ ಹಸುರ ಮೈ ಮೇಲೆ ರೋಮ ರೋಮಗಳಿಂದ ಸೈನಿಕರು ಬಂದ್ಬಿಟ್ರು, ಪ್ರತಿಯೊಂದು ಕೂದಲಿನಿಂದ ಸೈನಿಕರು ಬಂದ್ಬಿಟ್ರು. ಅವ್ರು ಯಾರು, ಕಾಡುವೀರರು, ಕಾಡುವೀರರು ಬಂದ್ಬಿಟ್ರು, ಬಂದು ಭಯಂಕರವಾಗಿ ಯುದ್ಧ ಮಾಡುವಂಥವ್ರು. ಒಂದು ಕ್ಷಣದೊಳಗೆ ವಿಶ್ವಾಮಿತ್ರ ಸೀಟ್ ಬಂದಿತ್ತಲ್ಲ ಸೈನ್ಯ, ಹೊಡೆದು ಹಾಕೊಂಡು ಹಾಕ್ಬಿಟ್ರು. ಅವ್ರು ಹೇಳ್ತಾರೆ ಹೆಂಗೆ ಹೊಡೆದು ಹಾಕಿದ್ರು ಅಂದರೆ, ಚೆನ್ನಾಗಿ ಬೆಳೆದಂಥ ಬೆಳೆನ ಖಡಗದಿಂದ ಕತ್ತರಿಸ್ದಂಗೆ ಕತ್ತರಿಸಿ ಹಾಕ್ಬಿಟ್ರು. ವಿಶ್ವಾಮಿತ್ರನ ಗಾಬರಿ ಆಯ್ತು, ಅಲ್ಲ ಇವನ ಒಂದು ಹಸು ಎಷ್ಟು ಕೆಲಸ ಮಾಡ್ತಾ ಇದ್ದು ಅಂತ. ದೊಡ್ಡ ಸೈನ್ಯ ಕಳಿಸಿದ, ಆನೆ ಕುದುರೆ ಎಲ್ಲ ಕಳಿಸ್ಬಿಟ್ಟ. ರಕ್ತಪಾತ ಆಗಬೇಕಲ್ಲ ಆಶ್ರಮದಲ್ಲಿ, 100 ಜನ 1,000 ಜನ ಬಂದರು, ಆನೆ ಕುದುರೆ ಮೇಲೆ ಬಂದರು, ಬಾಣ ಬಿಲ್ಲು ತೊಗೊಂಬಂದರು. ಬಲವಾದ ಅಸ್ತ್ರಗಳನ್ನು ವಿಶ್ವಾಮಿತ್ರ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದಾಗ ನಂದಿನಿ ಮೈಯನ್ನು ಸಿಡಿಸ್ಬಿಟ್ಟು ಒಂದು ಹೂಂಕಾರ ಮಾಡಿದ್ಲಂತೆ. ಹೂಂಕಾರ ಮಾಡೋದು ವರ್ಣನೆ ಚೆಂದಯಪ್ಪ, ನೋಡ್ಬೇಕು ಅದನ್ನು. ಆಕೆ ಹೂಂಕಾರದಿಂದ ಕಾಂಬೋಜರು ಬಂದ್ರಂತೆ, ಬೇರೆ ಬೇರೆ ದೇಶದವರು ಕಾಂಬೋಜರು ಬಂದರು. ಕೆಚ್ಚಲಿನಿಂದ ಪಪ್ಲವು ಬಂದರು, ಯೋನಿ ಮಾರ್ಗದಿಂದ ಗ್ರೀಕರು ಬಂದರು, ತುಷ್ಕರರು ಬಂದರು, ಶಾಕ್ಯರು ಬಂದರು, ಕೂದಲುಗಳಿಂದ ಕಿರಾತಕರು ಬಂದರು, ನುಗ್ಗಿ ಬಂದು ದಾಳಿ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಇದನ್ನು ಸಿಂಬಾಲಿಕ್ ಆಗಿ ಗಮನಿಸ್ಬೇಕಾಗತ್ತೆ. ನಾವು ಮೈ ಕೂದಲಿಂದ ಬಂದ್ಬಿಟ್ರ ಅಲ್ಲಿ ಬಂದ್ರ ಅಂತ ಒಂದು ಕರಾರು ಬರ್ಬೋದು. ಅರ್ಥ ಇಷ್ಟೇನೆ, ಒಂದು ಸತ್ವಯುತವಾದಂಥ ಹಸುವಿನ ರಕ್ಷಣೆಗೆ ಎಲ್ಲ ಜನ ಕಾಪಾಡಿದರು ಅಂತ. ಅಂದರೆ ಆಗಿನ ಕಾಲಕ್ಕೆ ಕೂಡ ಹಸು ರಕ್ಷಣೆ ಒಂದು ಜವಾಬ್ದಾರಿಯಾಗಿತ್ತು. ಬರೀ ನಾಗರಿಕ ಮನುಷ್ಯರು ಮಾತ್ರ ಅಲ್ಲ, ಕಾಡು ಮನುಷ್ಯರು ಕೂಡ ಹಸುವಿಗೆ ಅನ್ಯಾಯ ಆಗೋದು ಬಿಡ್ತಿರ್ಲಿಲ್ಲ ಅನ್ನೋದು ಸಾಂಕೇತಿಕವಾಗಿ ಹೇಳ್ತಾರೆ. ಅವರೆಲ್ಲ ಬಂದ್ಬಿಟ್ರು, ಒಂದೇ ಸಲ ಬಂದು ಒಂದು ಕ್ಷಣದಲ್ಲಿ ಅಶ್ವಸೇನೆ ಹಾಳಾಗಿ ಹೋಯಿತು, ಆನೆಗಳು ಓಡಿ ಹೋಗ್ಬಿಡ್ತು. ವಶಿಷ್ಠರಿಂದ ನಾಶವಾದ ಸೈನ್ಯವನ್ನು ನೋಡಿ ಭಾರಿ ಕೋಪ ಬಂದ್ಬಿಡ್ತೀವಿ ವಿಶ್ವಾಮಿತ್ರನಿಗೆ. ತಾನೇ ನಿಂತ್ಕೊಂಡು ಅವನ ಜೊತೆಗೆ 100 ಜನ ಮಕ್ಕಳು

ವಿಶ್ವಾಮಿತ್ರ 100 ಮಕ್ಕಳು, ಅವರು ಸೈನಿಕ ದೊಡ್ಡವರು, ಬಂದು ಆಯುಧಗಳಿಂದ ದಾಳಿ ಮಾಡೋಕೆ ಶುರು ಮಾಡಿದರು. ಆ ವಶಿಷ್ಠರು ತಮ್ಮ ದಂಡ ಎತ್ತಿಬಿಟ್ಟು, ಬ್ರಹ್ಮದಂಡ ಇತ್ತಾರೆ, ಎತ್ತಿಬಿಟ್ಟು ಒಂದು ಹೂಂಕಾರ ಮಾಡಿದ್ರಂತೆ. ಮಾಡಿದಾಗ ಆ ಮಕ್ಕಳಿದ್ದಾರಲ್ಲ ವಿಶ್ವಾಮಿತ್ರನ ಮಕ್ಕಳು ರಥದಲ್ಲಿ ಕೂತಿದ್ದಾರೆ, ಎಲ್ಲ ರಥಗಳು ಪಟ್ಟ ಅಂತ ಭಸ್ಮ ಆಗಿ ಎಲ್ಲ ಸತ್ತೋಗ್ಬಿಟ್ಟು. ದಿಕ್ಕು ತಪ್ಪೋಯ್ತು ವಿಶ್ವಾಮಿತ್ರನಿಗೆ. ಛೇ, ನಾನು ಏನು ಅನ್ಕೊಂಡಿದ್ದೆ, ಏನಾಯ್ತು, ಒಂದು ಹಸು ಪಡ್ಕೊಂಡ್ಬರಕ್ಕೆ ಆಗ್ತಾ ಇಲ್ವ ಆಶ್ರಮದಿಂದ, ಅದು ಏನು ಯುದ್ಧ ಭೂಮಿ ಅಲ್ಲ, ಆಶ್ರಮದಿಂದ ಆಗಲಿಲ್ಲ ಅಂಥೇಳಿ ನಾಚಿಕೆಯಿಂದ ಅಪಮಾನದಿಂದ ಇದುವರೆಗೂ ವೈಫಲ್ಯವನ್ನೇ ಕಾಣದಂಥ ಸೋಲನ್ನೇ ಕಾಣದಂಥ ವಿಶ್ವಾಮಿತ್ರ ಗಾಬರಿಯಾಗಿ ರಣಹೇಡಿ ಅಂತ ಪಲಾಯನ ಮಾಡಿಬಿಟ್ಟ, ಓಡೋಗ್ಬಿಟ್ಟ. ಶಾಂತ ಆಗ್ಬೇಕಲ್ಲ, ಅರುಂಧತಿ ದೇವಿ ಕೇಳ್ತಾರೆ ವಶಿಷ್ಠರಿಗೆ, ಹೌದು ಮುಂದೇನು ಮಾಡ್ತಾನೆ ಇವನು ವಿಶ್ವಾಮಿತ್ರ, ಅಪಮಾನ ಆಗಿರ್ಬೇಕಲ್ಲ ಅವನಿಗೆ, ಮುಂದೇನು ಮಾಡ್ತಾನೆ ಅಂತ ಕೇಳ್ತಾರೆ. ಮತ್ತು ಶೇಡಿಗೋಸ್ಕರ ಪ್ರಯತ್ನ ಮಾಡ್ಬೋದು ಅವನು, ಎಷ್ಟು ಬ್ಯಾಲೆನ್ಸ್ ರೀ ಅದು ವಿಶಿಷ್ಟ, ಅದಕ್ಕೆ ವಶಿಷ್ಠರು ಅನ್ನೋದು. ವಶಿಷ್ಠರು ಹೇಳ್ತಾರಂತೆ, ಆಗದೇ ಇರತ್ತಾ,

ಪ್ರೀತಿಯಿಂದ ವಶಿಷ್ಠರು ನೋಡಬೇಕು ಅಂತ ಬಂದು ನಮಸ್ಕಾರ ಮಾಡಿದಂಥವನು. ಎರಡು ದಿವಸದಲ್ಲಿ ಪೂರ್ತಿ ಬದಲಾವಣೆಯಾಗಿ ದ್ವೇಷಿ ಆಗ್ಬಿಟ್ಟ ಅವನು. ಒಂದು ಮಾತನ್ನು ಹೇಳ್ತಾರೆ, ಅತ್ಯಂತ ಪ್ರೀತಿ ಮಾತ್ರ ಅತ್ಯಂತ ದ್ವೇಷಕ್ಕೆ ಕಾರಣವಾಗಬಹುದು. ಬಹಳ ದೊಡ್ಡ ಮಾತಿದೆ. ರಸ್ತೆಯಲ್ಲಿ ಹೋಗೋರನ್ನ ಯಾರು ದ್ವೇಷ ಮಾಡೋಕ್ಕಾಗಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ದ್ವೇಷ ಯಾಕೆ ಮಾಡ್ತಾರ್ರಿ? ಎಲ್ಲಿ ಅತ್ಯಂತ ಆಳವಾದ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟು. ಅದಕ್ಕೆ ದಾಯಾದಿ ಸಂಕಟ ಅಂತ ಹೇಳ್ತೀವಿ ನಾವು. ದೂರದವ್ರು ಜಗಳಾಡಲ್ಲ, ದಾಯಾದಿಗಳೇ ಜಗಳಾಡೋದು. ನೀವು ನೋಡಿರ್ಬೇಕು, ಈ ಸಂಸ್ಥೆಗಳಲ್ಲೂ ಹಾಗೆ ಆಗ್ತದೆ. ಯಾರೋ ಒಬ್ಬರು ಸಂಸ್ಥೆಯಲ್ಲಿ ಜೊತೆಗೆ ಬೆಳೀತಾರೆ, ಇಬ್ಬರು ಚೆನ್ನಾಗಿ ಗಟ್ಟಿ ಬೆಳೆಸ್ತಾರೆ, ಯಾವುದೋ ಒಂದು ಹಂತಕ್ಕೆ ವೈಮನಸ್ಸು ಬಂದ್ಬಿಡ್ತದೆ. ಇಬ್ಬರೂ ತಮ್ಮ ತನು ಮನ ಧನ ಹಾಕಿ ಸಂಸ್ಥೆ ಕಟ್ಟಿದ್ದಾರೆ, ಯಾವುದೋ ಹಂತಕ್ಕೆ ಮನಸ್ಸು ಹೊಡೆದ ತಕ್ಷಣ ಈ ಮನುಷ್ಯ ಆ ಸಂಸ್ಥೆ ವಿರುದ್ಧಾನೇ ಹೋರಾಡ್ತಾನೆ, ಅವನೇ ಕೇಸ್ ಆಗ್ತಾನೆ ಸಂಸ್ಥೆ ಮೇಲೆ, ಬೀಳ್ಬೇಕಾದ ಸಂಸ್ಥೆ. ಅತ್ಯಂತ ಉತ್ಕಟವಾದಂಥ ಪ್ರೀತಿಯ ಉತ್ಕಟವಾದಂಥ ದ್ವೇಷಕ್ಕೆ ಕಾರಣ ಆಗ್ತದೆ. ಅವ್ರು ಎಷ್ಟು ಚಂದ ಹೇಳ್ತಾರೆ, ದ್ವೇಷ ಬರೋದು ಆಶ್ಚರ್ಯ ಅಲ್ಲೇನು. ರಾಗ ದ್ವೇಷ ಎರಡು ಮನೋವಿಕಾರಗಳು ನೋಡಿ ಎಷ್ಟು ಚೆನ್ನಾಗಿದೆ. ರಾಗ ದ್ವೇಷ ಎರಡು ಮನೋವಿಕಾರಗಳು. ರಾಗ ಅಂದ್ರೇನು? ಬೇಕು ಅನಿಸಿದಾಗ ರಾಗ ಬರುತ್ತೆ, ಬೇಕು ಅಂತ ಅಪೇಕ್ಷೆ ಪಟ್ಟಾಗ ರಾಗ ಅಂದ್ರೆ ಪ್ರೀತಿ. ಯಾವುದೋ ವಸ್ತು ಬೇಕು ಬೇಕು ಬೇಕು ಅನಿಸಿದಾಗ ರಾಗ ಬರ್ತದೆ, ಅದು ಸಿಗದೆ ಹೋದಾಗ ದ್ವೇಷ ಆಗ್ತದೆ. ಎಷ್ಟು ಚೆಂದ ನೋಡಿ, ಬೇಕು ಅಂತ ಬಡಿಸ್ಕೊಂಡಾಗ ರಾಗ ಆಗ್ತದೆ, ಸಿಗದೆ ಹೋದಾಗ ಅದ್ರ ಬಗ್ಗೆ ದ್ವೇಷ ಬರ್ತದೆ. ರಾಗ ದ್ವೇಷಗಳು ಎರಡೂ ವಿಕಾರಗಳೇ. ಆದ್ರಿಂದ ಈಗ ಅವನ ಸೇಡಿನ ಭಾವನೆ ತುಂಬಾ ಜಾಗೃತ ಆಗಿದೆ. ಈಗ ಅವನು ಏನ್ ಮಾಡ್ತಾನೆ ಗೊತ್ತಾ? ತಾನು ಇದ್ದೊಬ್ಬ ಮಗನನ್ನ ಸಿಂಹಾಸನ ಮೇಲೆ ಕೂಡಿಸ್ತಾನೆ, ತಾನು ತಪಸ್ಸಿಗೆ ಹೋಗ್ತಾನೆ ಈಗ. ಯಾಕೆ ಅಂದ್ರೆ ಅವನ್ ಗೊತ್ತಾಯ್ತು, ಕ್ಷಾತ್ರ ತೇಜಸ್ಸಿಂದ ನಾನು ಇವ್ರನ್ನ ಗೆಲ್ಲೋಕ್ಕಾಗಲ್ಲ, ಆಗ ತಪಶಕ್ತಿಯಿಂದ ಗೆಲ್ಲಬೇಕು. ನೋಡಿದಾನೆ ವಶಿಷ್ಠರು ದೊಡ್ಡವರಾಗಿದ್ದಾರೆ, ತಪಸ್ಸಿಂದ ಆಗಿದ್ದಾರೆ, ಅದನ್ನ ತಾನು ತಪಸ್ಸು ಮಾಡಿಕೊಂಡು ಗೆಲ್ಲಬೇಕು ಅಂತ ಹೋಗ್ತಾನೆ ಅಂತ ಹೇಳ್ತಾರೆ. ಹೀಗೆ ವಿಚಾರ ಮಾಡ್ತಿರುವಾಗ ಅಲ್ಲಿ ಮಹರ್ಷಿ ವಾಮದೇವ ಬರ್ತಾರೆ. ವಾಮದೇವ ಅಂತ ಮಹರ್ಷಿ ಆತ, ವಶಿಷ್ಠರ ಶಿಷ್ಯ. ಆತ ಬಂದಾಗ ವಶಿಷ್ಠ ದೊಡ್ಡತನ ಅರ್ಥ ಆಗುತ್ತೆ ನಮಗೆ ಇಲ್ಲಿ. ವಾಮದೇವ, ಬಾಪ ಸರಿಯಾದ ಟೈಮಿಗೆ ಬಂದಿದ್ದೀಯ, ಬಾ ನೀನು ಅಂತ. ಅವ್ನು ನೋಡ್ತಾನೆ, ಅನಾಹುತ ನೋಡ್ತಾನೆ, ಏನು ಅನಾಹುತ ಆಗಿ ಹೋಗಿದೆಯಲ್ಲ ಇದು ಅಂತ ಹೇಳ್ಬಿಟ್ಟು, ನೋಡಪ್ಪ ಆಶ್ರಮದ ಅನಾಹುತ ಆಗಿದೆ, ಮತ್ತೆ ಬರ್ಬೋದಲ್ಲ ಹಾಗಾದ್ರೆ ವಿಶ್ವಾಮಿತ್ರ ಅಂತ ಬರ್ತಾನೆ. ಖಂಡಿತ ಬರ್ತಾನೆ, ದ್ವೇಷ ಇದೆ ಅವನಿಗೆ, ಆದ್ರೆ ಇಲ್ಲಿಂದ ಅವ್ನು ಸಹಾಯ ಆಗ್ಬೇಕು. ದೊಡ್ಡತನ ನೋಡಿ, ನಿನ್ನ ಸಹಾಯ ಆಗ್ಬೇಕು. ಏನ್ ಸಹಾಯ ಅಂದ್ರೆ, ಅವ್ನ ದ್ವೇಷದಲ್ಲಿ ಕುದೀತಾ ಇದ್ದಾನೆ, ಅವ್ನು ತಪಸ್ಸಿ ಹೋಗಿದ್ದಾನೆ. ಏನ್ ತಪಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ, ಯಾರನ್ನು ಬೇಡ್ಕೋಬೇಕು ಅಂತ ಗೊತ್ತಿಲ್ಲ. ನೀನು ಸೀದಾ ಹಿಮಾಲಯಕ್ಕೆ ಹೋಗಿ ಇಂತಹ ಜಾಗದಲ್ಲಿ ಕೂಡು ಆಶ್ರಮ ಕಟ್ಕೋ. ಅಲ್ಲಿಗೆ ಬರ್ತಾನೆ ಕೌಶಿಕ. ಬಂದಾಗ ಅವ್ರು ಮಾರ್ಗದರ್ಶನ ಮಾಡು, ನೋಡು ನಿನಗೆ ಅಸ್ತ್ರಗಳು ಬೇಕಾದ್ರೆ ರುದ್ರ ಮಾತ್ರ ಕೊಡಬಲ್ಲ, ರುದ್ರನ ತಪಸ್ ಮಾಡು ನೀನು ಅಂತ ಹೇಳಿ, ರುದ್ರನ ಮನಸ್ಸು ಒಲಿಸೋದಕ್ಕೆ ಏನೇನು ಶಾಸ್ತ್ರಗಳನ್ನು ಮಾಡಬೇಕು, ಏನು ತಿಳುವಳಿಕೆ ಹೇಳಬೇಕು, ಯಾವ ತಪಸ್ ಮಾಡಬೇಕು ಅದು ನೀನು ಕಲಿಸ್ಕೊಡು ಅಂತಾನೆ. ಗಾಬರಿ ಆಗ್ಬಿಡುತ್ತೆ ವಾಮದೇವನಿಗೆ. ಅಲ್ಲ ಗುರುಗಳೇ, ಇದನ್ನೆಲ್ಲ ಕಲಿಸಿದ್ರೆ ರುದ್ರನ ಹೋಗಿ ಆಯುಧ ತೊಡ್ಕೊಂಡು ಮನೆ ಮೇಲೆ ದಾಳಿ ಮಾಡಿದ್ರೆ ಖಂಡಿತ ಮಾಡ್ತಾನು ಅವನು ಅಂತಾರು. ಮಾಡ್ತಾನೆ, ಹೋಗಿದ್ದೆ ಅದಕ್ಕೆ ಅವನು ಆಯುಧಗಳನ್ನ ಪಡ್ಕೊಳಕ್ಕೆ ಹೋಗ್ತಾನೆ. ಮತ್ತೆ ಅದ್ಯಾಕೆ ಕೊಡ್ತೀರಿ, ಮತ್ತೆ ಆಶ್ರಮ ಹಾಳು ಮಾಡಲ್ವ ಅವನು? ನೀನು ಆಶ್ರಮ ಹಾಳು ಮಾಡೋದು ನೋಡ್ತಾ ಇದೀಯಲ್ಲ ವಾಮದೇವ, ನಾನು ಅದನ್ನ ನೋಡ್ತಾ ಇಲ್ಲಪ್ಪ. ಈ ಮನುಷ್ಯ ಕೌಶಿಕ ಅಂತೇನಿದ್ದಾನೆ, ಪ್ರಪಂಚಕ್ಕೊಂದು ದೊಡ್ಡ ಉಪಕಾರ ಆಗ್ಬೇಕಾಗಿದೆ ಅವನಿಂದ, ಆ ದೊಡ್ಡ ಉಪಕಾರಕ್ಕೋಸ್ಕರ ಆಶ್ರಮ ಹಾಳಾಗಿ ಹೋದ್ರೂ ಅಡ್ಡಿ ಇಲ್ಲ. ಅವನ್ ಕಾಯ್ಬೇಕಾಗಿದೆ ನನಗೆ, ಅವನ ಶಕ್ತಿ ಸಂಪನ್ನ ಆಗ್ಬೇಕು ಅವನು. ಅವನು ಎಲ್ಲಿ ಶಕ್ತಿ ಸಂಪನ್ನ ಆಗ್ತಾನೋ ಪ್ರಪಂಚಕ್ಕೆ ಬಹು ದೊಡ್ಡ ಪ್ರಯೋಜನ ಆಗ್ತದೆ ಅವನಿಂದ. ಆದ್ರಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀನು ಏನ್ ಮಾತಾಡ್ಬೇಡ, ಅಲ್ಲಿ ಹೋಗು, ಆಶ್ರಮ ಕಟ್ಕೊಂಡಿರು ಅಂತ ಹೇಳ್ತಾರೆ.

ಇದುವರೆಗೂ ಬೆಳಗಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಾಜಿನ ಕಪ್ಪೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ

ಕಾರ್ಯಕ್ರಮದಲ್ಲಿ ಗಾಜಿನ ಕಪ್ಪೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವು ಸಾಮಾನ್ಯವಾಗಿ ನಮ್ಮ ಮನೆಯ ಮುಂದೆ ಸುತ್ತಮುತ್ತಲ ಇರುವ ಕಪ್ಪೆಗಳನ್ನ ನೋಡಿಯೇ ಇರುತ್ತೇವೆ. ಇವು ನಮ್ಮ ಮನೆಯ ಒಳಗೆ ಬರುವ ಕ್ರಿಮಿ ಕೀಟಗಳನ್ನ ತಿನ್ನುತ್ತಾ ನಮ್ಮನ್ನ ಮತ್ತು ನಮ್ಮ ಮಕ್ಕಳನ್ನ ಪ್ರಾಣಾಪಾಯದಿಂದ ಕಾಪಾಡುತ್ತವೆ. ಕಪ್ಪೆಗಳಲ್ಲಿ ತರತರಹದ ಕಪ್ಪೆಗಳಿದ್ದು ಇವುಗಳಲ್ಲಿ ವಿಶೇಷವಾಗಿ ಗಾಜಿನ ಕಪ್ಪೆಗಳನ್ನು ಸಹ ನಾವು ಕಾಣಬಹುದು. ಗಾಜಿನ ಕಪ್ಪೆ ಒಂದು ವಿಶಿಷ್ಟ ರೀತಿಯ ಕಪ್ಪೆಯಾಗಿದ್ದು ಇದರ ಅರೆ ಪಾರದರ್ಶಕ ಚರ್ಮದಿಂದಾಗಿ ಇದನ್ನ ಗಾಜಿನ ಕಪ್ಪೆ ಎಂದು ಹೆಸರಿಸಲಾಗಿದೆ. ಈ ಗಾಜಿನ ಕಪ್ಪೆಗಳಲ್ಲಿ 60 ವಿಧಗಳಿದ್ದು ಇವುಗಳನ್ನ ದಕ್ಷಿಣ ಮೆಕ್ಸಿಕೋದಲ್ಲಿ, ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಕಾಣಬಹುದು. ಗಾಜಿನ ಕಪ್ಪೆಗಳು ಉಷ್ಣವಲಯದ ಮಳೆಗಾಡಿನಲ್ಲಿ ಕಾಣಸಿಗುತ್ತವೆ. ಸಾಮಾನ್ಯವಾಗಿ ನೀರಿನ ಮೇಲಿರುವ ಮರದ ತುದಿಗಳಲ್ಲಿ ವಾಸಿಸುತ್ತವೆ. ಆವಾಸ ಸ್ಥಾನದ ನಷ್ಟದಿಂದಾಗಿ ಕೆಲವು ಜಾತಿಯ ಗಾಜಿನ ಕಪ್ಪೆಗಳು ಅಳಿವಿನ ಅಂಚಿನಲ್ಲಿವೆ. ಗಾಜಿನ ಕಪ್ಪೆಗಳ ಗಾತ್ರವು ಅವುಗಳ ಜಾತಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಸಣ್ಣ ಜಾತಿಗಳು ಸಾಮಾನ್ಯವಾಗಿ 1.98 ಸೆಂಟಿಮೀಟರ್ ಉದ್ದವಿರುತ್ತದೆ. ದೊಡ್ಡ ಜಾತಿಗಳು 7 ರಿಂದ 7.62 ಸೆಂಟಿಮೀಟರ್ ಉದ್ದವನ್ನ ತಲುಪಬಹುದು. ಹೆಣ್ಣು ಗಾಜಿನ ಕಪ್ಪೆಯ ದೇಹ ಗಂಡಿಗಿಂತ ದೊಡ್ಡದಾಗಿರುತ್ತದೆ. ಗಾಜಿನ ಕಪ್ಪೆಯ ದೇಹವು ಸಾಮಾನ್ಯವಾಗಿ ಪ್ರಕಾಶಮಾನವಾದ ಹಸಿರು ಮತ್ತು ಅಲಿವ್ ಹಸಿರು ಬಣ್ಣವನ್ನು ಹೊಂದಿದ್ದು ಕಪ್ಪು, ನೀಲಿ, ಬಿಳಿ ಅಥವಾ ಹಸಿರು ಚುಕ್ಕೆಗಳಿಂದ ಕೂಡಿರುತ್ತದೆ. ಗಾಜಿನ ಕಪ್ಪೆಯ ಹೊಟ್ಟೆಯು ಅರೆ ಪಾರದರ್ಶಕದ ಚರ್ಮದಿಂದ ಮುಚ್ಚಲ್ಪಟ್ಟಿದೆ. ಗಾಜಿನ ಕಪ್ಪೆಯನ್ನು ಕೆಳಗಿನಿಂದ ನೋಡಿದಾಗ ಯಕೃತ್, ಹೃದಯ ಮಿಡಿತ ಮತ್ತು ಕರುಳುಗಳು ಗೋಚರಿಸುತ್ತವೆ. ಕೆಲವು ಜಾತಿಗಳಲ್ಲಿ ಮೂಳೆಗಳು ಹಸಿರು ಅಥವಾ ಬಿಳಿ ಬಣ್ಣವನ್ನು ಹೊಂದಿರುತ್ತವೆ. ನಿರ್ದಿಷ್ಟವಾಗಿ ಚರ್ಮವು ಮರೆಮಾಚುವ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಪರಭಕ್ಷಕಗಳು ಗಾಜಿನ ಕಪ್ಪೆಯನ್ನು ಸುಲಭವಾಗಿ ಗುರುತಿಸುವುದನ್ನು ತಡೆಯುತ್ತದೆ. ವಿಶೇಷವಾಗಿ ಅವು ಎಲೆಗಳ ಮೇಲೆ ಚಲನರಹಿತವಾಗಿ ಕುಳಿತಾಗ ಪರಭಕ್ಷಕಗಳಿಗೆ ಇವು ಕಾಣುವುದೇ ಇಲ್ಲ. ಗಾಜಿನ ಕಪ್ಪೆಯು ಮುಖದ ಮುಂದಕ್ಕೆ ಕಣ್ಣುಗಳನ್ನು ಹೊಂದಿರುತ್ತವೆ. ಅತ್ಯುತ್ತಮ ದೃಷ್ಟಿ ಸಂಭಾವ್ಯ ಬೇಟೆಯನ್ನು ಸುಲಭವಾಗಿ ಪತ್ತೆ ಹಚ್ಚಲು ಈ ಕಣ್ಣು ಅನುವು ಮಾಡಿಕೊಡುತ್ತದೆ. ಗಾಜಿನ ಕಪ್ಪೆ ಮಾಂಸಾಹಾರಿ. ಇದು ವಿವಿಧ ರೀತಿಯ ಜೇಡಿಗಳನ್ನು, ಕೀಟಗಳನ್ನು ತಿನ್ನುತ್ತವೆ. ಗಾಜಿನ ಕಪ್ಪೆಗಳು ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿವೆ, ಏಕೆಂದರೆ ಇವುಗಳು ಕೀಟಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇರಿಸುತ್ತವೆ. ಗಾಜಿನ ಕಪ್ಪೆಗಳ ಮುಖ್ಯ ಶತ್ರುಗಳು ಹಾವುಗಳು, ಸಸ್ತನಿಗಳು ಮತ್ತು ಪಕ್ಷಿಗಳು. ಗಾಜಿನ ಕಪ್ಪೆಗಳು ರಾತ್ರಿಯ ಪ್ರಾಣಿಗಳಾಗಿದ್ದು ಮುಸ್ಸಂಜೆಯಿಂದ ಮುಂಜಾನೆಯ ತನಕ ಅವು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಗಾಜಿನ ಕಪ್ಪೆಗಳು ಪ್ರಾದೇಶಿಕ ಪ್ರಾಣಿಗಳು. ಒಂದು ಗಂಡು ಗಾಜಿನ ಕಪ್ಪೆಯ ಪ್ರದೇಶವನ್ನು ಇತರೆ ಗಂಡು ಗಾಜಿನ ಕಪ್ಪೆಗಳು ಆಕ್ರಮಿಸಿಕೊಂಡಾಗ ಇತರೆ ಗಂಡು ಗಾಜಿನ ಕಪ್ಪೆಗಳನ್ನು ಎಚ್ಚರಿಸಲು ಬಲಶಾಲಿಯಾದ ಇನ್ನೊಂದು ಗಂಡು ಗಾಜಿನ ಕಪ್ಪೆ ಧ್ವನಿ ಮಾಡಿ ಎದುರಿಸುತ್ತದೆ. ಒಳನುಗ್ಗಿದ ಗಂಡು ಗಾಜಿನ ಕಪ್ಪೆಗಳು ಹೊರ ಹೋಗಲು ನಿರಾಕರಿಸಿದರೆ ಬಲಶಾಲಿಯಾದ ಗಂಡು ಗಾಜಿನ ಕಪ್ಪೆ ಆಕ್ರಮಣಕಾರಿಯಾಗುತ್ತಾ ಅನಗತ್ಯ ಗಂಡು ಕಪ್ಪೆಗಳನ್ನು ಉಳಿಸಲು ತನ್ನ ಬಲವನ್ನು ಅನ್ವಯಿಸುತ್ತದೆ. ಗಾಜಿನ ಕಪ್ಪೆಗಳು ಆರ್ಬೋರಿಯಲ್ ಪ್ರಾಣಿಗಳು, ತಮ್ಮ ಸಮಯದಲ್ಲಿ ಮಾತ್ರ ನೆಲಕ್ಕೆ ಬರುತ್ತವೆ. ಗಂಡು ಗಾಜಿನ ಕಪ್ಪೆ ಹೆಣ್ಣು ಕಪ್ಪೆಯನ್ನು ತನ್ನ ಕಡೆ ಆಕರ್ಷಿಸಲು ಶಬ್ದವನ್ನು ಮಾಡುತ್ತವೆ. ಸಾಮಾನ್ಯವಾಗಿ ಮಳೆಗಾಲದ ನಂತರ ಅಥವಾ ಲಘು ಮಳೆಯ ಸಮಯದಲ್ಲಿ ಇವುಗಳ ಮೇಲಿನ ಕ್ರಿಯೆ ನಡೆಯುತ್ತದೆ. ನೀರಿನ ಮೇಲೆ ತೇಲಾಡುವ ಎಲೆಗಳ ಕೆಳಭಾಗದಲ್ಲಿ ಹೆಣ್ಣು 20-30 ಮೊಟ್ಟೆಗಳನ್ನು ಇಡುತ್ತವೆ. ಗಂಡು ಗಾಜಿನ ಕಪ್ಪೆಗಳು ಆರೈಕೆಯನ್ನು ನೀಡುತ್ತವೆ. ಇವು ಪರಭಕ್ಷಕ ಕೀಟಗಳು ತಮ್ಮ ಪರಾವಲಂಬಿಗಳಿಂದ ಮೊಟ್ಟೆಗಳನ್ನು ರಕ್ಷಿಸುತ್ತವೆ. ಗೊದ ಮೊಟ್ಟೆಗಳು 2 ವಾರಗಳ ನಂತರ ಹೊರಗೆ ಬಂದು ನೀರಿಗೆ ಬೀಳುತ್ತವೆ. ಕೆಲವು ಜಾತಿಯ ಗಾಜಿನ ಕಪ್ಪೆಗಳು ವಯಸ್ಕ ಕಪ್ಪೆಯಾಗಿ ಬದಲಾಗುವವರೆಗೂ ನೆಲದಲ್ಲಿ ಹೂತುಕೊಳ್ಳುತ್ತವೆ. ಇತರೆ ಜಾತಿಗಳು ನೀರಿನಲ್ಲಿ ರೂಪಾಂತರಕ್ಕೆ ಒಳಗಾಗುತ್ತವೆ. ಕಾಡಿನಲ್ಲಿ ಗಾಜಿನ ಕಪ್ಪೆ ಸರಾಸರಿ ಜೀವಿತ ಅವಧಿಯು ಸಾಮಾನ್ಯವಾಗಿ 10-14 ವರ್ಷಗಳ ನಡುವೆ ಇರತೊಡಗುತ್ತದೆ. ಕೇಳಿದ್ರಲ್ಲ ಸುತ್ತಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಾಜಿನ ಕಪ್ಪೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ.

ತಲೆ ಒಂದ್ಸಲ ವಿಷಯ ಹೋಯ್ತು ಅವನ್ ತೆಗೆಯೋದಿಲ್ಲ, ಅದನ್ನ ಏನಾದ್ರೂ ಬದಲಾಯಿಸಲ್ಲ. ಅವನ್ ಗುರುಗಳು ಕೇಳ್ದ, ಸ್ವಾಮಿ ನೀವು ಕೇಳಿದ ಸಂದೇಹ ಬರ್ತದೆ, ಪಾಪ ಪುಣ್ಯ ಅಂದ್ಮೇಲೆ ನರಕ ಇದ್ದಿರ್ಬೇಕಲ್ಲ, ಮನುಷ್ಯ ಒಳ್ಳೆ ಕೆಲಸ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ತಪ್ಪಿದ ನರಕ ಪ್ರಾಪ್ತಿ ಆಗ್ಬೇಕಲ್ವಾ, ಗುರುಗಳನ್ನ ಕೇಳಿದ್ರಂತ. ನೋಡಪ್ಪ, ಸ್ವರ್ಗ ನರಕ ಅನ್ನೋದು ನಾವು ಮಾಡ್ಕೊಂಡಂತ ಕಲ್ಪನೆಗಳು, ಸ್ವರ್ಗ ನರಕ ಎರಡು ನಮ್ಮ ಜೀವನದಲ್ಲೇ ಇದಾವಲ್ಲಪ್ಪ. ಮನುಷ್ಯ ಒಳ್ಳೆ ನಡತೆಯಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋಬಹುದು, ಕೆಟ್ಟ ನಡತೆಯಿಂದ ತನ್ನ ಜೀವನ ನರಕವನ್ನಾಗಿ ಮಾಡ್ಕೋಬಹುದು. ಅದೆಲ್ಲ ಕಲ್ಪನೆಗಳಪ್ಪ. ನರಕ ಅಂದ್ರೆ ಎಣ್ಣೆಯಲ್ಲಿ ಹಾಕಿ ಸುಡ್ತಾರೆ, ಬೆಂಕಿಯಲ್ಲಿ ಹಾಕಿ ತೂರ್ತಾರೆ, ಏನೋ ಮಾಡ್ತಾರೆ, ತಲೆ ಕೆಳಗೆ ಕಟ್ಟುತ್ತಾರೆ, ಹೊಡಿತಾರೆ, ಏನೇನೋ ಹೇಳ್ತೀವಿ, ಅದೆಲ್ಲ ನಮ್ಮ ಮನಸ್ಸಲ್ಲಿರುವಂತ ಭಾವನೆಗಳು. ಅಂತ ನರಕ ಇಲ್ಲ ಅಂದ್ರು. ಅವನು ಬಿಡ್ತಾ ಇಲ್ಲ, ತಲೆ ಅಲ್ಲಾಡಿಸ್ತಾ ಇದ್ದ, ಇಲ್ಲ ಸ್ವಾಮಿ ನರಕ ಇದೆ, ಬಹಳ ಘೋರ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ಅವ್ರ ಗುರುಗಳು ಏನು ಮಾಡಿದ್ರು ಗೊತ್ತಾ, ಒಂಚೂರು ಮಾತು ಬದಲಾಯಿಸ್ಬಿಟ್ಟು ಏನೋ ಯೋಚನೆ ಮಾಡ್ದಂಗೆ ಮಾಡಿ, ಅಲ್ಲಪ್ಪ ನಾವು ಒಂದು ವಿಷಯ ಕೇಳಿದೆ, ನಿಮ್ಮ ಮಗನ ಬಗ್ಗೆ ಹೇಳಿದ್ದು ಸರಿನಾ ಅಂತ ಕೇಳ್ದ. ಏನು ಸ್ವಾಮಿ ಅದು ಅಂತ ಅವನು ಕೇಳ್ದ. ನನ್ನ ಮುಖದಲ್ಲಿ ಆತಂಕ ಕಾಣಿಸ್ತಾ ಇತ್ತು. ಗುರುಗಳು ಹೇಳಿದರು, ನಿಮ್ಮ ಮಗ ಕೆಲವು ಸ್ನೇಹಿತರ ಜೊತೆ ಸೇರಿಕೊಂಡು ಕುಡಿತಾನಂತೆ ವಿಪರೀತ, ಮೊನ್ನೆ ಯಾವುದೋ ಗಲಾಟೆಯಲ್ಲಿ ಸೇರ್ಕೊಂಡು ಜೈಲಿಗೆ ಹೋಗಿದ್ದಂತೆ, ಅಷ್ಟ್ಯಾಕೆ ಅವನ ಜೊತೆ ಕೆಲಸ ಮಾಡೋಕೂಡ ತಕರಾರು ಮಾಡಿದ್ದಾರಂತೆ, ತುಂಬ ಮನಸ್ಸಿಗೆ ತೊಂದರೆ ಆಗಿರಬೇಕಲ್ವಾ ನಿಮಗೆ. ಆ ಶಿಷ್ಯನ ಮುಖ ಬಿದ್ದೇ ಹೋಯ್ತು, ಸಂಕಟದಿಂದ ಹೇಳಿದ, ಹೌದು ಸ್ವಾಮಿ, ನನ್ನ ಮಗ ಅನ್ನೋದು ನನ್ನ ಜೀವನ ಕಂಟಿದೊಂದು ಕಳಂಕ ಆಗಿ ಹೋಗಿದೆ. ಪೂರ್ವಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂದ. ಅದು ಯಾವ ಜನ್ಮದಲ್ಲಿ ಮಾಡಿದ ಕರ್ಮನೋ, ಇಂಥ ಮಗ ನನ್ನ ಗಂಟು ಬಿದ್ದಿದ್ದಾನೆ, ದಿನ ಇದೇ ಗೋಳು ಸ್ವಾಮಿ, ನನ್ನ ಹೆಂಡತಿ ದಿನ ಕಣ್ಣೀರಲ್ಲಿ ಕೈ ತೊಳಿತಾಳೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹಾಗಾದ್ರೆ ಒಂದು ಸಲಹೆ ಕೊಡಲ ನಾನು ಅಂದ್ರು ಗುರುಗಳು. ಅವನು ಎದಕ್ಕೂ ತಯಾರಾಗಿದ್ದ, ಸ್ವಾಮಿ ಹೇಳಿ, ಏನಾದರೂ ಮಾರ್ಗದರ್ಶನ ಮಾಡಿ, ನನ್ನ ಮಗ ಸರಿಯಾದರೆ ಸಾಕು. ಆತುರದಿಂದ ಶಿಷ್ಯ ಮುಂದೆ ಕೂತ್ಕೊಂಡ. ಹಾಗಾದರೆ ನಾನು ಹೇಳ್ದಂಗೆ ಮಾಡಿ, ಒಂದು ದಿವಸ ನಿಮ್ಮ ಮಗನ ಕರ್ಕೊಂಡು ಊರ ಹೊರಗಿನ ಬೆಟ್ಟ ಇದೆಯಲ್ಲ, ಬೆಟ್ಟದ ತುದಿ ಕರ್ಕೊಂಡೋಗಿ, ಅಲ್ಲೇ ನಿಮ್ಮ ಇಬ್ಬರು ಬಲಿಷ್ಠ ಆದಂಥ ಸ್ನೇಹಿತರನ್ನ ಇಟ್ಕೊಳ್ಳಿ, ಅಲ್ಲಿ ಕಾಯ್ಕೊಂಡಿರೋ ಕೇಳಿ. ನೀವು ಅಲ್ಲಿ ಹೋದ ತಕ್ಷಣ ಅವ್ರು ಏನು ಮಾಡ್ಬೇಕು ಗೊತ್ತಾ, ನಿಮ್ಮ ಮಗನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಅವನ ಕಣ್ಣುಗಳು ಕಟ್ಟಬೇಕು, ಬಟ್ಟೆ ಕಟ್ಟಿ ಕಣ್ಣಿಗೆ, ಕೈ ಕಾಲು ಗಟ್ಟಿಯಾಗಿ ಕಟ್ಟಿಬಿಡಿ, ಅಲ್ಲಿ ಗುಡ್ಡದಲ್ಲಿ ಯಾರೂ ಬರಲ್ಲ, ಒಂದಿಷ್ಟು ಒಣ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿಬಿಡಿ, ಚೆನ್ನಾಗಿ ಬೆಂಕಿ ಹತ್ತಲಿ, ಬೆಂಕಿ ಜೋರಾಗಿ ಉರಿತಿರ್ಬೇಕಾದ್ರೆ ಐದಾರು ನಮ್ಮ ಜೊತೆಗೆ ಬಲಿಷ್ಠ ಆದವರಿಬ್ರು ಅವ್ರು ಹೇಳಿ, ಈ ಹುಡುಗನ ಎತ್ತಿ ಬೆಂಕಿಯಲ್ಲಿ ಹಾಕಿಬಿಡಿ ಅಂಥೇಳಿ, ಹಾಕಿಬಿಟ್ಟು ಬಂದು ಮನೇಲಿ ನಿಶ್ಚಿಂತರಾಗಿ ಮಲ್ಕೊಂಬಿಡಿ ಎದ್ರು. ಶಿಷ್ಯ ಹೌವಾರಿ ಹೋದ, ಇದೇನು ಗುರುಗಳ ಸಲಹೆ ಇದು, ಇಂಥ ಸಲಹೆ ನೀವು ಕೊಡ್ತೀರಾ, ನೀವು ಕ್ರೂರಿಗಳು ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟು ಅಂದ. ಗುರುಗಳು ಬೆಂತಟ್ಟು ಹೇಳಿದರು, ನೋಡಪ್ಪ ನಿಮ್ಮ ಮಗ ಅಷ್ಟೊಂದು ತಪ್ಪು ಮಾಡಿದ್ರೆ ಸಹಿತ ಅವನ ಮೇಲಿನ ಪ್ರೀತಿಯಿಂದ ಅವನ ಶಿಕ್ಷೆ ಕೊಡೋಕೆ ತಯಾರಾಗಿಲ್ಲ, ಬೆಂಕಿಯಲ್ಲಿ ಹಾಕೋಕೆ ತಯಾರಾಗಿಲ್ಲ. ನೀವು ನಮ್ಮೆಲ್ಲರ ತಂದೆ ಆದಂಥ ಭಗವಂತ, ನಮ್ಮೆಲ್ಲರಿಗಿಂತ ಪ್ರೇಮಮಯ ಆದಂಥ ಭಗವಂತ ನಮ್ಮ ನರಕದಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಬೆಂಕಿಯಲ್ಲಿ ಹಾಕಿ ಶಿಕ್ಷೆ ಕೊಡ್ತಾನೇನ್ರಿ, ಅಂಥ ಕ್ರೂರೇನೆ ಅವನು, ಭಗವಂತನಂಥ ಕರುಣಾಮಯಿ ಯಾರೂ ಇಲ್ಲ ಅಂದರು. ಶಿಷ್ಯರಿಗೆ ಗುರುಗಳ ಮಾತಿನ ಅರ್ಥ ಆಯಿತು, ಭಗವಂತ ಪರಮ ದಯಾಮಯಿ ಆದವನು, ನಾವು ಕಲ್ಪಿಸಿಕೊಂಡಂಥ ನರಕಕ್ಕೆ ಹಾಕಿ ಬೆಂಕಿಯಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಅದೆಲ್ಲ ಏನೂ ಮಾಡಲ್ಲ, ಅದು ನಾವೇ ಮಾಡಿಕೊಳ್ಳೋದು. ನಮ್ಮ ವಿವೇಕದಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋತೀವಿ, ಅವಿವೇಕದಿಂದ ಆತುರದಿಂದ ಅಹಂಕಾರದಿಂದ ದರ್ಪದಿಂದ ಇರೋ ಸುಂದರವಾದ ಜೀವನ ನರಕ ಮಾಡ್ಕೋತೀವಿ. ನರಕವನ್ನು ಸ್ವರ್ಗವನ್ನು ಭಗವಂತ ಮಾಡಿದ್ದಲ್ಲ, ನಮ್ಮ ಕೃತಿಗಳಿಂದ ನಾವೇ ಮಾಡ್ಕೋತೀವಿ. ಭಗವಂತನಿಗೆ ಶಾಪ ಕೊಡೋದು.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.

0: ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಎಚ್ಚರಿಕೋಟೆ ತಾಲೂಕು ತುಂಬಸೋಗಿ ಗ್ರಾಮದ ಶ್ರೀಮತಿ ನಾಗಮ್ಮರವರು ಹಾಡಿರುವ ಹಾಡುಗಳನ್ನು.

0: ಎಂದು ಗುರುವಿಗೆ ಶರಣೆಂದು ಶಿವನ ಮಡದಿಗೆ ಶರಣೆಂದು ಶಿವನ ಮಡದಿ ಗೌರಮ್ಮನಿಗೆ ಶರಣೆಂದು ಕೈಯ ಮುಗದೇನು
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

ಅಲ್ಲಿ ಮದೇವ್ನ ನ್ಯಾಲಗೊಂಡು ಚೆಲ್ಲಿದರು ಮಲ್ಲಿಗೆಯ ಏಳು ಮಲೆಯಲ್ಲಿ ಏನಯ್ಯ ಕೆಂದೂಳು ನವಿಲಾಡಿ ನವಿಲ ಮರ್ಯ.

0: ಮಲಗೊಂಡು ಚೆಲ್ಲಿದರು ಮಲ್ಲಿಗೆಯ ಮಲೆ ಮಾಲೆ ಮಾತಾಡಿ ಉರಿ ಕರಡಿ ಜೂಜಾಡಿ ಅಲ್ಲಿ ಮದೇವ ನೆಲಗೊಂಡು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಣ ಸುರೇರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದಿ ಅವನಿಗೆ ಚೆಲ್ಲಿದರು ಮಲ್ಲಿಗೆಯ ಬೆಟ್ಟಕ್ಕೆ ಬಿದುರಾಸೆ ಬಿದಿರಿಗೆ ಮಳೆ ಆಸೆ ಹೆಣ್ಣು ಮಕ್ಕಳಿಗೆ ತೂರಾಸೆ ಚೆಲ್ಲಿದರು ಮಲ್ಲಿಗೆಯ ಹೆಣ್ಣು ಮಕ್ಕಳಿಗೆ ತೋರಾಸೆ ಮಾದೇವ ನಿನ್ನಾಸೆ ನನಗೆ ಅನುಗಾದ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ.
1: ಇದುವರೆಗೂ ಹಾಡು ವಶ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕು ತುಂಬಸೊಗೆ ಗ್ರಾಮದ ಶ್ರೀಮತಿ ನಾಗಮ್ಮರ್ ಅವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
3: ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
4: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
3: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
4: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು ತರ್ತೀನಿ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
6: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ನದ್ದು. ನಾನು ಯೋಚಿಸಿದೆ, ಇನ್ನು

ಇನ್ನು ಮುಂದೆ ಕೇಳಿ ಬರೋಣ. ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೇಬಳತೂರು ಗ್ರಾಮದಲ್ಲಿರುವ ಮಲ್ಲೇಶ್ವರ ಮತ್ತು ಬಾಣೇಶ್ವರ ದೇವಸ್ಥಾನದೊಂದಿಗೆ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಸಂಬಂಧ ಮತ್ತು ಅದರ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ವಿನಯ್ ಬಿ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಸರಿ, ಈ ಒಂದು ಶಾಸನ ಒಂದು ರೀತಿ ಮರಣ ಮತ್ತು ತ್ಯಾಗದ ಸಂಕೇತ ಆಗಿದೆ. ಇದರ ಸುತ್ತಮುತ್ತಲು ಈಗ ಕೋಟೆ ಕಲ್ಲುಗಳಾಗಿರ್ಬೋದು ಅಥವಾ ಇತರ ಪುರಾತನ ದೇವಾಲಯಗಳೇನಾದರೂ ಇದೆಯಾ? ಜೊತೆಗೆ ದೇಕಬ್ಬೆಯ ಕತೆ ಮತ್ತು ಈ ಸುತ್ತಮುತ್ತಲಿನ ಪುರಾತನ ನೆಲೆಗಳ ನಡುವೆ ಯಾವ್ದಾದ್ರು ಸಂಪರ್ಕ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದ್ರೆ
1: ಮೊದಲನೇದಾಗಿ ಹೇಳಬೇಕು ಅಂದರೆ ಕೋಟೆ ಕೊತ್ತಲೆಗಳ ಬಗ್ಗೆ ಕೇಳಿದ್ರಿ. ಇದು ಜಲದುರ್ಗ, ಇದು ಮೂರು ಕಡೆ ನದಿಯಿಂದ ಇದಾಗಿದೆ, ಪರ್ಯಾಯ ದ್ವೀಪವಾಗಿದೆ. ಜಲದುರ್ಗ ಇರೋದ್ರ ಕಡೆ ಸಾಧಾರಣವಾಗಿ ಕೋಟೆಯನ್ನು ನಿರ್ಮಿಸ್ತ, ಅದಲ್ಲದೆ ಇದು ಏನಾದ್ರು ದೊಡ್ಡ ಸಂಸ್ಥಾನವಾಗಿದ್ದಾಗ, ರಾಜಧಾನಿಯಾಗಿದ್ದಾಗ ಎತ್ತರ ಮಟ್ಟದ ಅದನ್ನು ಕೋಟೆ ಕಟ್ಟಿರೋರು ಅಥವಾ ದೊಡ್ಡ ಬೆಟ್ಟಗಳನ್ನು ಇದಾಗಿದ್ದರೆ ಸುತ್ತಲೂ ಬರೆದಿದ್ದರೆ ಆವಾಗ ಅದಕ್ಕೆ ಕಟ್ತಾಯಿದ್ರು. ಇದು ಪ್ರಾಯಶಃ ಏನಾಗಿದೆ, ನದಿ ಇದೆ, ಆಮೇಲೆ ಸ್ವಲ್ಪ ಬಯಲು ಥರ ಇರೋದರಿಂದ, ಮೈದಾನ ಥರ ಇರೋದರಿಂದ ಈ ಭಾಗದಲ್ಲಿ ಇದನ್ನು ಕೋಟೆ ಕಟ್ಟಲಿಕ್ಕೆ ಅಷ್ಟಿದಾಗ್ತಾ ಇರಲ್ಲ. ಪ್ರಾಯಶಃ ಬೆಟ್ಟ ಗುಡ್ಡಗಳು ಸ್ವಲ್ಪ ಹತ್ತಿರ ಇದ್ದಿದ್ರೆ, ಸುತ್ತಲೂ ಬರೆದಿದ್ದರೆ ಆವಾಗ ಕಟ್ತಾಯಿದ್ರೇನೋ. ಹಾಗಾಗಿ ಇಲ್ಲೆಲ್ಲ ಇತ್ತೀಚೆಗೆ ನೋಡಿದಾಗ ಯಾವ ಕುರುಹುಗಳು ನಮಗೆ ಕಾಣಿಸ್ತಿಲ್ಲ ಸದ್ಯಕ್ಕೆ ಇತ್ತೀಚೆ ಮಟ್ಟಿಗೆ. ಯಾಕೆಂದರೆ ನಾನು 78ನೇ ಇಸ್ವಿನಲ್ಲಿ ಹುಟ್ಟಿದವನು, ಅದು ನಾವು ನೋಡಿದ ಹಾಗೆ ನಮಗೆ ತಿಳಿದ ಹಾಗೆ ಇದೆಲ್ಲ ಪೂರ್ತಿ ವ್ಯವಸಾಯ ಕೃಷಿ ಭೂಮಿಗಳಾಗಿ ಪರಿವರ್ತಿತವಾಗಿದೆ. ಹಾಗಾಗಿ ಇದು ಇತ್ತೀಚಿನಗಲ್ಲ, ಯಾಕೆಂದರೆ ಪಕ್ಕದಲ್ಲೇ ಇದೇನಾಗಿದೆ, ಈ ಶಾಸನ ಇರತಕ್ಕಂಥದ್ದು ಬೆಳತೂರಿನ ಪೂರ್ವ ಭಾಗದಲ್ಲಿ ಗ್ರಾಮದಿಂದ ಆಚೆ ಇದೆ, ಆ ಒಂದು ಶಾಸನದ ಕಲ್ಲಿರುವಂಥದ್ದು. ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಎಷ್ಟಾಗುತ್ತೋ ಅದನ್ನು ಸ್ವಲ್ಪ ಅದೇ ಅರ್ಧಕ್ಕಿಂತ ಹೆಚ್ಚು ಮಟ್ಟ ದೂರದಲ್ಲಿ ಚಕ್ಕೂರು ಅಂತ ಹೇಳ್ತಾರೆ. ಇದನ್ನು ಚಿಕ್ಕೂರು ಅಂತ ನಾವು ಹೇಳ್ತಾರೆ, ನಮ್ಮ ತಿಳಿದವರು ಹಿರಿಯವರೊಬ್ಬರು ಹೇಳ್ತಾ ಇದ್ರು. ಈ ಊರನ್ನು ಒಂದು ಎಕ್ಸ್ಟೆಂಡೆಡ್ ಅಂತ ಹೇಳ್ತೀವಿ, ಒಂಥರ ಸ್ಯಾಟಲೈಟ್ ಟೌನ್ ಅಂತ ಹೇಳ್ತೀವಲ್ಲ, ಆ ಥರ ಇದ್ದಂಗೆ ಆ ಥರ ಇದ್ದಂಥದ್ದು ಅದಾಗಿತ್ತು. ಇಲ್ಲಿಂದ ಹೆಚ್ಚು ಜನಸಂಖ್ಯೆ ಆದವರು ಅಲ್ಲಿಗೆ ವಲಸೆ ಹೋಗಿದ್ರು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಇದು ಆ ಮುಮ್ಮಡಿ ಕೃಷ್ಣಾರ್ಬಿಡಿಯರ ಕಾಲದಲ್ಲಿ ಕೂಡ ಅದನ್ನು ಭಕ್ತಿ ಸುಬ್ಬಣ್ಣ ಅವರಿಗೆ, ಅದು ವೀಣೆ ನುಡಿಸ್ತಾ ಇದ್ದ ಮತ್ತು ವೈಮಾನಿಕ ವಿದ್ವಾಂಸರು, ಅವರಿಗೆ ಅದನ್ನು ಗ್ರಾಮವನ್ನೇ ಅವರಿಗೆ ದತ್ತಿಯಾಗಿ ಕೊಟ್ಟರು ಅಂತ ಮಾಹಿತಿ ಇದೆ ಮುಮ್ಮಡಿ ಕೃಷ್ಣಾರ್ಬಿಡಿಯರು. ಹಾಗಾಗಿ ಅದು ದತ್ತಿ ಎಲ್ಲ ಕೊಟ್ಟಾಗ ಅವರಿಗೆ ಅನುಕೂಲವಾಗಿ ಮಾಡಬೇಕಾದಾಗ ಅದು ಕೃಷಿ ಭೂಮಿಯ ಪರಿವರ್ತಿತಲೂ ಆಗಿರಬಹುದು. ಹಾಗಾಗಿ ಪ್ರಸ್ತುತ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೋಟೆ ಕೊತ್ತಲುಗಳದು ಯಾವುದೇ ಇದಿಲ್ಲ. ಇಲ್ಲಾಂತಿದ್ದರೆ ಅದನ್ನು ಆಗಲೇ ಅದರ ಬಗ್ಗೆ ಗುರುತಿಸಿ ಸಂರಕ್ಷಣೆ ಆಗ್ತಾಯಿತ್ತು. ಯಾಕೆಂದರೆ ಶಾಸನ ಸಿಕ್ಕ 1890ರಲ್ಲೇ ನಮಗೆ ಶಾಸನ ಸಿಕ್ಕಿದೆ. ಹಾಗಾಗಿ ಇದು ಶಾಸನ ಬರೆಸಿದ್ದು ಕ್ರಿಸ್ತಶಕ 1056ನೇ ಇಸ್ವಿ. ಶಾಸನವನ್ನು ಪತ್ತೆ ಹಚ್ಚಿದ್ದು 1890 ಅಂತ ಅಂದ್ಕೊಂಡಿದ್ದೀನಿ. 1890 ಶಾಸನವನ್ನು ಪತ್ತೆ ಹಚ್ಚಿದ್ದು ಡಿ ಎಲ್ ರೈಸ್ ಅವರು. ಹಾಗಾಗಿ 1890 ಮುಮ್ಮಡಿ ಕೃಷ್ಣಾರ್ಬಿಡಿಯರ ಕಾಲ 1794 ಅವರದು, ಅವರು ಹುಟ್ಟಿದ್ದು. ಅವರು ಒಂದು 5 ವರ್ಷಕ್ಕೆ 1899 5 ವರ್ಷಕ್ಕೆ ಪಟ್ಟಕ್ಕೆ ಬಂದಾಗ ಅವರು ಸ್ವತಂತ್ರ ಆದಾಗ ಅವರು 12ನೇ ವರ್ಷ ಅಂತ ಹೇಳ್ತಾರೆ. ಹಾಗಾಗಿ ಅದು 1806ನೇ ಇಸ್ವಿಗೆ ಅವರು ಸ್ವತಂತ್ರವಾಗಿ ಅವರು ಆಳ್ವಿಕೆಯನ್ನು ನಡೆಸೋಕೆ ಶುರು ಮಾಡ್ತಾರೆ. ಅವರ ಉತ್ತಂಗ ಸ್ಥಿತಿ 1826 ಅವ್ರ ಇತಿಹಾಸ ಬೇರೆ. ಆದರೆ ಈ ಮಧ್ಯೆ ಆ ಭಿಕ್ಷಿ ಸುಬ್ಬಣ್ಣ ಅವ್ರಿಗೆ ಇತ್ಯಾದಿ ಕೊಟ್ಟಿರ್ತಕ್ಕಂಥದ್ದು ಅವ್ರದ್ದು 1860ರ ಒಳಗೆ ಇತ್ಯಾದಿ ಆಗಿರೋದ್ರಿಂದ ಇದು ಯಾವುದೇ ರೀತಿ ಆಗಲೇ ಕೃಷಿ ಭೂಮಿಯ ಪರಿವರ್ತಿತವಾಗಿತ್ತು ಅಂತ ಹೇಳ್ಬಿಟ್ಟು ನಮಗೆ ತಿಳಿಯುತ್ತೆ. ಹಾಗಾಗಿ ಎಲ್ಲ ಆವಾಗಲಿಂದ ಕೂಡ ಇಲ್ಲೆಲ್ಲ ಪೂರ್ತಿ ಕೃಷಿ ಭೂಮಿಯಾಗೇ ಇದೆ. ಹಾಗಾಗಿ ಇದು ಯಾವುದು ಕೋಟೆ ಕೂಡ ಪಕ್ಕದಲ್ಲಿ ಇರತಕ್ಕಂತಹ ಪುರಾತನ ದೇಗುಲಗಳು ಅಂದರೆ ಮಲ್ಲೇಶ್ವರ ಗುಡಿ ಇದೆ, ಅಂದರೆ ಮಲ್ಲೇದೇವರ ಗುಡಿ ಅಂತಾರೆ, ಬಾಣೇಶ್ವರನ ದೇವಸ್ಥಾನ ಇದೆ, ಈ ಥರ ಸುತ್ತಮುತ್ತಲು ಇರತಕ್ಕಂಥದ್ದು ಆ ಥರ ದೇವಸ್ಥಾನಗಳಿದೆ. ಅದರಲ್ಲಿ ಒಂದು ಪ್ರಾಚೀನವಾದ ಬಾಣೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಬಾಣೇಶ್ವರ ದೇವಸ್ಥಾನ ಹೇಳಬೇಕು ಅಂದರೆ ಅದಕ್ಕೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನ ಶಾಸನ ಇಲ್ಲಿ ತಂದಿಟ್ಟಿದ್ದಾರೆ ಸುರಕ್ಷತಾ ದೃಷ್ಟಿಯಿಂದ. ಅದರಲ್ಲಿ ಒಂದು ಸಹಸ್ರದ್ರಿಯಾಗ ಮಾಡಿ ಅದಕ್ಕಾಗಿ ದಾನಧನ ದತ್ತಿಗಳನ್ನು ಬಿಟ್ಟಿರತಕ್ಕಂಥದ್ದು ಉಲ್ಲೇಖ ಆ ಶಾಸನದಲ್ಲಿದೆ. ಅದು 10ನೇ ಶತಮಾನದ ಶಾಸನ, ಅದು ಬಾಣಲಿಂಗ ಪ್ರತಿಷ್ಠೆ ಮಾಡಿಸಿ ಅದೆಲ್ಲ ಮಾಡಿದ್ದು ದತ್ತಿ ಇದು ಮಾಡಿ, ಅದು ಕೂಡ ಇದನ್ನು ಚೋಳರಾಜರ ಕಾಲದಲ್ಲೇ ಇರತಕ್ಕಂತಹ ಒಂದು ಶಾಸನ. ಹಾಗಾಗಿ ಇದೆಲ್ಲ ಇದೆ ಅಂದರೆ ಇವರೆಲ್ಲ ನೋಡಿದಾಗ ದೇಕಬ್ಬೆ ಇವರೆಲ್ಲ ನೋಡಿದಾಗ ಪ್ರಾಯಶಃ ಇದೆಲ್ಲ ಒಂದು ಶತಮಾನದ ಒಂದು ಆಸ್ಪಾಸ್ನಲ್ಲಿ ಇದ್ದಿದ್ದರಿಂದ ಇವರೆಲ್ಲ ಅವಾಗೆಲ್ಲ ತಲಕಾಡು ಮುಖ್ಯವಾಗಿ ಇದು ಗಂಗರನ್ನು ಚೋಳರು ಇದು ಮಾಡಿ ಗಂಗೈಕೊಂಡ ಚೋಳಮ್ಮ ಅಂತ ಹೇಳ್ತಾರಲ್ಲ ರಾಜೇಂದ್ರ ಚೋಳನಿಗೆ, ಹಾಗಾಗಿ ಆ ಗಂಗರನ್ನು ಅವನು ಸೋರಿಸಿದ ಮೇಲೆ ಗಂಗೈಕೊಂಡ ಚೋಳಮ್ಮ ಅಂತ ಬಂತು. ಹಾಗಾಗಿ ಅವರು ತಲಕಾಡನ್ನು ಗೆದ್ದದ್ದು ಅದನ್ನು ಇದು ಮಾಡಿದಾಗ ಅದರ ಹತ್ರ ಮುಡಿಗುಂಡಮ್ಮನದು ಸ್ವಲ್ಪ ಯಾಕಿತ್ತು ತಲಕಾಡು ಕೂಡ

0: ಇದಾಗಿತ್ತು ಅಷ್ಟೇನೆ. ಅಲ್ಲಿ ಅವ್ರನ್ನ ಸೋಲಿಸಿದ್ರು. ಕೊಳ್ಳೆಗಾಲದ ಹತ್ರ ಮುಡಿಗುಂಡ ಏನಿದೆ, ಆ ಮುಡಿಗುಂಡದಲ್ಲಿ ಸ್ವಲ್ಪ ಅದು ಕೊಳ್ಳೆಗಾಲದ ಬೆಟ್ಟ ಗುಡ್ಡಗಳ ಥರ ಇರೋದ್ರಿಂದ ಅದು ಸ್ವಲ್ಪ ಅದನ್ನು ಅವ್ರು ಸುರಕ್ಷತಾ ದೃಷ್ಟಿಯಿಂದ ಮಾಡ್ಕೊಂಡಿದ್ರು ಅನ್ಸುತ್ತೆ. ಆ ಮುಡಿಗುಂಡದಲ್ಲಿ ಅಲ್ಲಿ ಒಂದು ದಳಪತಿನ ನೇಮಿಸಿದ್ರು ಅನ್ಸುತ್ತೆ. ಇಲ್ಲಿರತಕ್ಕಂಥವ್ರನ್ನೆಲ್ಲ ಸಾಮಂತರಾಗಿ ಪಾಳೆಗಾರನಾಗಿ ನೇಮಿಸಿದ್ರು ಅಂತ. ಆ ಪಾಳೆಗಾರ ಪರಂಪರೆಯಲ್ಲಿ ಪ್ರಾಯಶಃ ಈ ರವಿಗ ಏಚ ಇವರೆಲ್ಲ ಬರ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಪ್ರಾಯಶಃ ಇವರು ಗಂಗರ ಅಧೀನದಲ್ಲಿ ಇದ್ದಂತಹವರು, ನಂತರ ಚೋಳರ ಒಂದು ಇದಕ್ಕೆ ಒಂದು ಅಧೀನಕ್ಕೆ ಇವರು ಏರ್ಪಟ್ಟಿರಬಹುದು ಅನ್ನತಕ್ಕಂಥದ್ದೆಲ್ಲ. ಆಮೇಲೆ ಇಲ್ಲಿ ಚೋಳರ ಒಂದು ದಾಳಿಯಾಗಿದ್ದೆಲ್ಲ ಆ ಒಂದು ಶಾಸನದಲ್ಲೇ ಹೇಳುತ್ತೆ. ಬಾಣೇಶ್ವರ ದೇವಸ್ಥಾನ ಶಾಸನ ಹೇಳುತ್ತೆ ಅದನ್ನು. ಇದು ಮಾಡಿ ದಾಳಿ ಮಾಡಿ ಇದು ಮಾಡಿ ಅಲ್ಲಿ ಆ ಒಂದು ಕುರುಹಾಗಿ ಗೆದ್ದು ಕುರುಹಾಗಿ ಆ ಬಾಣೇಶ್ವರ ದೇವಸ್ಥಾನ ಕಟ್ಟಿದ್ದು ಅಂತ ಕೂಡ ಅದು ಉಲ್ಲೇಖ ಇದೆ. ಹಾಗಾಗಿ ಪ್ರಾಯಶಃ ಇಲ್ಲಿ ಚೋಳರು ಒಂದು ಗಂಗರನ್ನು ಇದು ಮಾಡಿ ಪೂರ್ವದಲ್ಲಿ ಗಂಗರ ಆಳ್ವಿಕೆ ಇದ್ದಂಥದ್ದು, ಅನಂತರ ಚೋಳರ ಆಳ್ವಿಕೆ ಬಂದಿದ್ದು ಅಂತ ಹೇಳ್ಬೋದಾಗಿದೆ.
1: ಸರ್, ಈ ಒಂದು ದೇಕಬ್ಬೆ ಶಾಸನ ಇಂದು ಒಂದು ಕೇಬಿಳ್ತೂರು ಗ್ರಾಮದ ಒಂದು ಹೆಮ್ಮೆಯ ಸಂಕೇತ ಅಂತಲೇ ಹೇಳ್ಬೋದು. ಪ್ರಸ್ತುತ ಈ ಒಂದು ದೇಕಬ್ಬೆ ಶಾಸನದ ಒಂದು ಸಂರಕ್ಷಣೆ ಮತ್ತು ನಿರ್ವಹಣೆ ಹೇಗಾಗ್ತಾ ಇದೆ, ಈ ಒಂದು ಜವಾಬ್ದಾರಿಯನ್ನು ಹೊತ್ತಿರೋಂಥವ್ರು ಯಾರು, ಸರ್ಕಾರ ಅಥವಾ ಪುರಾತತ್ವ ಇಲಾಖೆಯಿಂದ ಇನ್ನು ಏನೆಲ್ಲ ಒಂದು ಸಹಕಾರ ಸಿಗಬೇಕಾಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಮೊದಲನೇದಾಗಿ ಇತ್ತೀಚಿನ ವರ್ಷಗಳ ತನಕ, ಈಗ ಒಂದು ವರ್ಷದ ಈಚೆಗೆ ಅಂತಲೇ ಹೇಳ್ಬೋದು, ಒಂದು ವರ್ಷ ಈಚೆಗೆ ಅಲ್ಲಿ ತನಕ ಏನಾಗಿತ್ತು, ಅದು ಒಂದು ಬಿಸಿಲಲ್ಲೇ ಒಣಗ್ತಾ ಇತ್ತು. ಯಾವುದೇ ಒಂದು ಅದಕ್ಕೆ ಸುರಕ್ಷತೆ ಛಾವಣಿಗಳಾಗಲಿ ಯಾವುದೂ ಇದಿರಲಿಲ್ಲ. ಹಾಗಾಗಿ ಅದೇನಾಗಿದೆ ಅಂದರೆ ಆ ಒಂದು ಸ್ಮಾರಕ ಅಲ್ಲಿ ಇಟ್ಟಿರೋದ್ರಿಂದ ಅಲ್ಲಿ ತೆಗೆಯೋದು ಕೂಡ ಒಂದು ವಿರೋಧಗಳಿದ್ದು ಅಂತ ಕಾಣಿಸುತ್ತೆ. ಹಾಗಾಗಿ ಅದನ್ನು ಮನಗಂಡು ಇತ್ತೀಚಿನ ವರ್ಷಗಳಲ್ಲಿ ಅದರ ಬಗ್ಗೆ ದೇಕಬ್ಬೆ ಶಾಸನದ ಬಗ್ಗೆ ಒಂದು ಇತಿಹಾಸರ ವಿದ್ಯಾರ್ಥಿಗಳಲ್ಲಿ ಒಂದು ಕುತೂಹಲ, ಅದರ ಬಗ್ಗೆ ಒಂದು ಸಂಶೋಧನೆಗಳು ಜಾಸ್ತಿ ನಡೀತಾ ಇದೆ. ಹಾಗಾಗಿ ಅವರುಗಳೆಲ್ಲ ಬಂದು ಇಲ್ಲಿ ಭೇಟಿ ಕೊಟ್ಟು ಅದೆಲ್ಲ ನೋಡಿದಾಗ ಇಲ್ಲಿ ಆ ಒಂದು ದುಸ್ಥಿತಿಯನ್ನು ಕಂಡು ಅವರೇ ಅದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡಿ ಹೀಗಾದರೆ ಇಂಥ ಅಪೂರ್ವವಾದ ಶಾಸನ ಹಾಳಾಗಬಾರ್ದು ಅಂಥೇಳಿ ಅಷ್ಟು ಜಾಗ ಮಾತ್ರ ಸ್ವಲ್ಪ ಕೃಷಿ ಭೂಮಿಗೆ ಇದಾಗದಿರೋ ಹಾಗೆ ಸ್ವಲ್ಪ ಹಾಗೆ ಒಂದಷ್ಟು ಬಿಟ್ಟಿದ್ದಾರೆ ಅದನ್ನು, ಅಲ್ಲಿ ಮಾತ್ರ ಮಾಡ್ತಿಲ್ಲ. ಅದಕ್ಕೆ ಒಂದು ಇದನ್ನು ಹಾಕಿ ತಾತ್ಕಾಲಿಕವಾಗಿ ಒಂದು ಕಬ್ಬಿಣದಲ್ಲಿ ಹಾಕಿ ಅದಕ್ಕೊಂದು ಒಂದು ಶೀಟನ್ನು ಹಾಕಿ ಅದಕ್ಕೆ ಬಿಸಿಲಿಂದ ಮಳೆ ಬೀಳದೇ ಇರೋ ಹಾಗೆ ಅದಕ್ಕೊಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ. ಆದರೆ ಇದು ಮುಖ್ಯವಾಗಿ ಏನಾಗಿದೆ ಅಂದರೆ ರಸ್ತೆ ಬದಿನಲ್ಲಿಲ್ಲ, ರಸ್ತೆಯಿಂದ ಬಹಳ ಒಳಗೆ ಮಧ್ಯಭಾಗದಲ್ಲಿ ಕೃಷಿ ಭೂಮಿ ಮಧ್ಯದಲ್ಲಿರೋದ್ರಿಂದ ಅಲ್ಲಿಗೆ ಒಂದು ಸಂಪರ್ಕಕ್ಕೂ ಬಹಳ ಕಷ್ಟ. ಆಮೇಲೆ ಇದರ ಮೇಲೆ ಅವಿನಾಭಾವ ಸಂಬಂಧಗಳು ಇಟ್ಕೊಳ್ಳೋದ್ರಿಂದ ಅದನ್ನು ಬೇರೆ ಕಡೆ ಸುರಕ್ಷಿತವಾಗಿ ಅದನ್ನು ಸಾಗಿಸೋದಕ್ಕೂ ಅವರು ಇಷ್ಟಪಡೋದಿಲ್ಲ. ಬರೀ ಏನೋ ಒಂದು ಬರಹ ಇದ್ದಿದ್ರೆ ತೊಗೊಂಡು ಹೋಗಿ ಅಂತ ಹೇಳಿಬಿಡ್ತಿದ್ರು. ಆದರೆ ಅಲ್ಲಿ ದೇವತಾ ಮೂರ್ತಿಗಳದು ಅದೆಲ್ಲ ಚಿತ್ರಣಗಳು ಪಲ್ಲಕ್ಕಿ ಎಲ್ಲ ಇದ್ದಿದ್ದರಿಂದ ಅದರಲ್ಲಿ ಐತಿಹ್ಯ ಏನೋ ಇದೆ ಅಥವಾ ಯಾವುದೋ ಸಮಾಧಿ ಇರಬಹುದು ಅಥವಾ ಅದರಿಂದ ಏನೋ ಒಳ್ಳೆಯದಾಗ್ತಾ ಇದೆ, ಇದನ್ನು ತೊಗೊಂಡು ಹೋದರೆ ನಮಗೇನಾದ್ರು ತೊಂದರೆಗಳಾಗಬಹುದು ಅನ್ನತಕ್ಕಂಥದ್ದು ಕೂಡ ಗ್ರಾಮಸ್ಥರಲ್ಲಿ ಆತಂಕಗಳಿದೆ. ಹಾಗಾಗಿ ತಕ್ಕ ಮಟ್ಟಿಗೆ ಅದನ್ನೇನಾಗಿದೆ ಅದನ್ನು ಸಂರಕ್ಷಣೆ ಮಾಡಬೇಕು. ಪುರಾತತ್ವ ಇಲಾಖೆ ಗುರುತಿಸಿದ್ರೆ ಆಮೇಲೆ ಏನಾಗುತ್ತೆ, ಅದನ್ನು ಕೇಂದ್ರ ಸರ್ಕಾರದ ಒಂದು ಪುರಾತತ್ವ ಇಲಾಖೆ ಬಂದುಬಿಟ್ರೆ ಅಲ್ಲಿಂದ ಒಂದು 100 ಮೀಟ್ರ್ 200 ಮೀಟ್ರ್ ಒಂದು ಇದರ ವ್ಯಾಪ್ತಿನಲ್ಲೇ ಯಾವುದು ಒಂದು ಚಟುವಟಿಕೆಗಳು ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಅವಾಗಾದಾಗ ಇಲ್ಲಿ ಮುಖ್ಯವಾಗಿ ಇಲ್ಲಿ ಗ್ರಾಮದಲ್ಲಿ ಇರತಕ್ಕಂಥದ್ದು ಕೃಷಿನೇ ಪ್ರಧಾನವಾಗಿರುವಂಥದ್ದು. ಅಂಥದ್ರಲ್ಲಿ 200 ಮೀಟ್ರ್ ಅಂತ ಹೇಳಿದಾಗ ಎಲ್ಲ ಪ್ರತಿಯೊಂದು ಮಾನ್ಯುಮೆಂಟ್ಗಳಿದೆ ಅಂತೆಲ್ಲ ಹೇಳಿದಾಗ ಎಲ್ಲ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಜೀವನೋಪಾಯಕ್ಕೆ ಕಷ್ಟವಾಗ್ಬಿಡುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಮಾಡಿ. ಇವಾಗ ಏನಾಗಿದೆ, ಮಾಹಿತಿಗಳಿದೆ, ಅದು ಸದ್ಯ ಮಳೆಗಳೆ ಬಿಸಿಲು ಬೀಳದಿರೋ ಹಾಗೆ ಅದನ್ನು ಕಾಪಾಡಿ ತಾತ್ಕಾಲಿಕವಾಗಿ ನಡ್ಕೊಂಡು ಸ್ವಲ್ಪ ಹೋಗೋ ಹಾಗೆ ಅದಕ್ಕೊಂದು ವ್ಯವಸ್ಥೆ ಒಂದು ಕಾಲ್ದಾರಿ ಥರನಾದ್ರು ಮಾಡಿಕೊಂಡ್ರೆ ಒಳ್ಳೆಯದು. ಬೇಕಿದ್ರೆ ಅದಕ್ಕೊಂದು ಫಲಕಗಳನ್ನು, ಬೇಕಿದ್ರೆ ಮಾಹಿತಿ ಏನಿದೆ ಅದನ್ನು ಮುಂದುಗಡೆ ಅದನ್ನು ರಸ್ತೆ ಬದಿನಲ್ಲಿ ಅದು ಹಾಕಿದ್ರೆ, ಅದು ಮಾಹಿತಿ ಹಾಕಿದ್ರೆ ಅಲ್ಲೇ ನೋಡ್ಕೊಂಡು ಕೆಲವರು ಹೋಗ್ತಾರೆ. ಬಾಣೇಶ್ವರ ದೇವಸ್ಥಾನ ಬಂದು ಜಾಸ್ತಿ ಅದರಲ್ಲಿ ಒಂದು ಎರಡು ಶಾಸನಗಳು ಮಾತ್ರ ಇದೆ ಅದರಲ್ಲಿ. ಅದರಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದರೆ ಈ ಬೆಳತೂರಿನಲ್ಲಿ ಅವ್ರಿಗಿದ್ದು ಪೆರ್ಮಾಡಿ ಉಂಡ ಅದು ಅವರು ಎಲ್ಲ ದಾಳಿ ಮಾಡಿಕೊಂಡು ಆ ಒಂದು ಮಟ್ಟಸ ಮಾಡಿ ಅದು ಮಾಡಿ ಆ ಒಂದು ಇದನ್ನು ಆ ಜಾಗದಲ್ಲಿ ಬಾಣಲಿಂಗವನ್ನು ಪ್ರತಿಷ್ಠೆ ಮಾಡಿ ಒಂದು ರುದ್ರಯಾಗವನ್ನು ಮಾಡಿಸಿ ಸಹಸ್ರಾರು ಬ್ರಾಹ್ಮಣರಿಗೆ ಅದನ್ನು ಇದೆಲ್ಲ ಹೇಳ್ತಾರೆ ಅದರಲ್ಲಿ. ಆ ಒಂದು ಇದಾಗಿದೆ, ಅದು ಸುಮಾರು 10ನೇ ಶತಮಾನದಲ್ಲಿ ಇದ್ದಂತಹ ಒಂದು ಶಾಸನ ಅದು. ಅದು ಕೂಡ ಚೋಳರಾಜರ ಒಂದು ದಿನದಲ್ಲಿದ್ದಾಗ ಬರುತ್ತೆ, ಆ ಒಂದು ಶಾಸನದಲ್ಲಿ ಬರುತ್ತೆ. ಅದರಲ್ಲಿ ಯಾರ ಒಂದು ದೇವಸ್ಥಾನ ಕಟ್ಟಿಸಿದ್ದು ಬಾಳಲಿಂಗ ಪ್ರತಿಷ್ಠೆ. ಆದರೆ ಇವಾಗ ಏನಾಗಿದೆ, ಬಾಳಲಿಂಗ ದೇವಸ್ಥಾನ ಬಹಳ ಅದು ಚೆನ್ನಾಗಿತ್ತದು. ಅದು ಕೆಲವರು ಹೇಳೋದು ಮಲ್ಲೇ ದೇವರಿಗೆ ಅದಕ್ಕೆ ಎರಡಕ್ಕೂ ಸ್ವಲ್ಪ

0: ಒಂದು ಸ್ವಲ್ಪ ಅನುಮಾನಗಳಿದೆ. ಕೆಲವರು ಏನು ಹೇಳ್ತಾರೆ, ಊರಾಚಿರದೆ ಬಾಣೇಶ್ವರನ ಕಿಲ್ಲ ಅದು ಮಲ್ಲೇ ದೇವರು ಅಂತ ಹೇಳ್ತಾರೆ. ಆದರೆ ಬಾಣೇಶ್ವರನ ದೇವಸ್ಥಾನ ಪೂರ್ತಿ ಶಿಲಾಮಯವಾಗಿತ್ತದು. ಆ ಶಿಲಾಮಯವಾಗಿದ್ದು ದೇವಸ್ಥಾನ ಬಹಳ ಚೆನ್ನಾಗಿತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಸ್ಥಳೀಯರಲ್ಲಿ ಅದೊಂದು ಏನೋ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದರಲ್ಲಿ ಸ್ವಲ್ಪ ಒಂದು ಅರಿವಿನ ಅಭಾವ ಇದ್ದಿದ್ದರಿಂದ ಉತ್ಸಾಹ ಜಾಸ್ತಿ ಇತ್ತು. ಅದೇನೋ ಪೂಜೆ ಗೀಜೆಗೆ ಏರ್ಪಾಡು ಮಾಡಬೇಕು ಅನ್ನೋದರಲ್ಲಿ ಅದನ್ನು ಸಂಬಂಧಪಟ್ಟಂತಹ ಇಲಾಖೆ ಪುರಾತತ್ವ ಇಲಾಖೆಯವರ ಹತ್ರ ಒಂದು ಸಲಹೆಯನ್ನು ಯಾವುದನ್ನು ಅವ್ರು ತಗೊಳ್ಳಿಲ್ಲ ಅನಿಸುತ್ತೆ. ಹಾಗಾಗಿ ಕೇವಲ ಹಾಗೆ ಅದನ್ನು ಒಂದು ಸಾಧಾರಣವಾಗಿರೋ ಒಂದು ಕಾಂಕ್ರೀಟಲ್ಲಿ ಒಂದು ಇದು ಮಾಡಿ ಸಿಮೆಂಟಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಇದು ಮಾಡಿಬಿಟ್ರು. ಹಾಗಾಗಿ ಆ ಒಂದು ಆ ಗತವೈಭವ ಅದು ಹೊಟ್ಟೋಯ್ತದ್ದು. ಇನ್ನೊಂದು ಮಲ್ಲೇ ದೇವರದು ಅಂತ ಹೇಳ್ತಕ್ಕಂತಹದ್ದು ಇಲ್ಲೇ ಬಂಡಿಗಡೂನು ಹೋಗೋ ಜಾಗದಲ್ಲೇ ಇದೆ. ಸ್ವಲ್ಪ ಅದೊಂದು ಲಿಂಗದ ಇದಿದೆ, ಅದು ಚಿಕ್ಕದಾಗಿದೆ. ಇದಕ್ಕೆ ಒಂದು ಸಣ್ಣ ಪುಟ್ಟ ಶಾಸನಗಳಿದೆ. ಅದು ದತ್ತಿಗಳು ಬಿಟ್ಟಿರತಕ್ಕಂಥ ಜಮೀನು ದತ್ತಿಗಳು ಬಿಟ್ಟಿರತಕ್ಕಂಥ ಮಾಹಿತಿ ಅದರಲ್ಲಿ ಕಾಣಬಹುದು.
1: ಸರಿ, ತಾವು ಮಾತಾಡ್ತಾ ತಿಳಿಸಿದ್ರಿ, ಈ ಒಂದು ಶಾಸನ ಒಂದು ಗದ್ದೆ ಬಯಲಿನಲ್ಲಿ ಇರೋದ್ರಿಂದ, ಒಂದು ಪ್ರಮುಖ ರಸ್ತೆಯಿಂದ ಒಳಗಡೆ ಇರೋದ್ರಿಂದ, ಕೃಷಿ ಭೂಮಿ ಒಳಗಡೆ ಇರೋದ್ರಿಂದ ಯಾವುದಾದ್ರೂ ಒಂದಷ್ಟು ಮಾಹಿತಿ ಫಲಕಗಳನ್ನು ಅಳವಡಿಸೋದ್ರಿಂದ ಒಂದಷ್ಟು ಸಹಾಯ ಆಗುತ್ತೆ. ಯಾಕೆಂದರೆ ಒಂದು ಶಾಸನದ ಬಗ್ಗೆ ಅಲ್ಲಿ ಓಡಾಡುವಂತಹ ಜನಗಳಿಗೆ ಅದರ ಪರಿಚಯ ಆಗುತ್ತೆ ಅಂತ ತಿಳಿಸಿದ್ರಿ. ಈ ಒಂದು ವ್ಯವಸ್ಥೆ ಏನಾದರೂ ಮಾಡೋದಕ್ಕೆ ಪಂಚಾಯಿತಿ ಅಥವಾ ಸ್ಥಳೀಯ ಸಂಘಟನೆಗಳು ಏನಾದರೂ ಕ್ರಮಗಳನ್ನು ಕೈಗೊಂಡಿದೆಯಾ? ಈ ಶಾಸನದ ಬಗ್ಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಏನಾದರೂ ಮಾಹಿತಿ ಲಭ್ಯ ಇದೆಯಾ ಪ್ರಸ್ತುತವಾಗಿ? ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ,
0: ಇಲ್ಲಿ ಪ್ರಾಯಶಃ ಎಲ್ಲ ಇರತಕ್ಕಂಥವ್ರು ಗ್ರಾಮಸ್ಥರಲ್ಲಿ ಇರತಕ್ಕಂಥವ್ರು ವಿದ್ಯಾವಂತರ ಕೆಲವರೆಲ್ಲ ನಗರಕ್ಕೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಮನೆ ಇಲ್ಲಿದೆ, ಹೆಚ್ಚು ಜೀವನ ನಿರ್ವಾಹಕ್ಕಾಗಿ ನಿರ್ವಹಣೆಗಾಗಿ ವಿದೇಶದಲ್ಲಿ ಕೆಲವರೆಲ್ಲ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಇತ್ಯಾದಿ ಜಾಗದಲ್ಲೆಲ್ಲ ನಗರದಲ್ಲಿ ನಗರವಾಸಿಗಳಾಗ್ಬಿಟ್ಟಿದ್ದಾರೆ. ಇಲ್ಲೇ ಇದ್ದಂಥವರು ಕೆಲವರು ಇದನ್ನೇ ವ್ಯವಸಾಯವೇ ಪ್ರಧಾನವಾಗಿ ಮಾಡಿಕೊಂಡವರು, ಕೂಲಿ ಮಾಡಿಕೊಂಡಿರೋರು, ಕೆಲವರು ಅವರು ಒಂದು ಪಾರಂಪರ್ಯವಾಗಿರತಕ್ಕಂಥ ಇದನ್ನೇ ಇಷ್ಟಪಟ್ಟು ಈ ಒಂದು ಏನಿದೆ ಕುಲಕಸಬನ್ನು ಅದನ್ನು ಉಳಿಸ್ಕೊಂಡಂತಕ್ಕಂಥವ್ರು ಮಾತ್ರ ಇಲ್ಲಿ ಗ್ರಾಮದಲ್ಲಿ ಇದ್ದಾರೆ. ಹಾಗಾಗಿ ಇವರುಗಳಿಗೆ ಯಾವುದೇ ರೀತಿಯಾದಂತಹ ಅವರ ಚಟುವಟಿಕೆಗಳಲ್ಲೇ ಇದಾಗಿದೆಯೇ ಹೊರತು ಇದರ ಬಗ್ಗೆ ಅಷ್ಟು ಅವರಿಗೆ ದೈನಂದಿನವಾದ ಆಗುಗಳಿಗೆ ಅವರು ಮುಖ್ಯವಾಗುತ್ತೆ ಹೊರತು ಇದರದೆಲ್ಲ ಮಾಹಿತಿಗಳು ಅವರಿಗಷ್ಟು ಇದಾಗಿಲ್ಲ. ಹಾಗಾಗಿ ಇತ್ತೀಚೆಗೆ ಎಲ್ಲ ಯೂಟ್ಯೂಬಲ್ಲಿ ಇತ್ಯಾದಿಗಳಲ್ಲೆಲ್ಲ ಈ ದೇಕಬ್ಬೆ ಶಾಸನದ ಬಗ್ಗೆ ಬಂದು ಊರು ಬರೋರು ಎಲ್ಲ ಸಂಖ್ಯೆ ಜಾಸ್ತಿ, ಅದಕ್ಕೆ ಅಧ್ಯಯನಶೀಲರು ಜಾಸ್ತಿ ಬರ್ತಾ ಇರೋದ್ರಿಂದ ಅದರ ಬಗ್ಗೆ ಇಷ್ಟೊಂದು ಮಹತ್ವ ಇದೆಯಾ ಅಂತ ಹೇಳ್ಬಿಟ್ಟು ಈಗ ಜನಗಳಿಗೆ ಅರಿವಾಗ್ತಾ ಇದೆ. ಅದರಿಂದ ಇವಾಗ ಸದ್ಯಕ್ಕೆ ಅದಕ್ಕೊಂದು ತಾತ್ಕಾಲಿಕವಾದ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಸಾಕಷ್ಟು ಇವಾಗ ಇದರಲ್ಲಿ ಕನ್ನಡದಲ್ಲೇ ಬಹಳಷ್ಟು ಸಾಕಷ್ಟು ದೀರ್ಘವಾಗಿ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಒಂದು ಸಿಗುತ್ತೆ ಎಲ್ಲ ಯೂಟ್ಯೂಬಲ್ಲಿ ನೋಡಬಹುದು ನೀವು, ಅದನ್ನು ಬಹಳಷ್ಟು ಜನ ಮಾಡಿದ್ದಾರೆ ಅದನ್ನು. ಹಾಗಾಗಿ ಇದನ್ನು ಏನು ಮಾಡ್ಬೋದು ಅಂದರೆ ಸ್ಥಳೀಯವಾಗಿ ಅಂತ ಹೇಳಿದಾಗ ಅಂತ ಇರತಕ್ಕಂಥದ್ರಲ್ಲಿ ಒಂದು ಮುಖ್ಯವಾಗಿ ಊರು ಇದರಲ್ಲಿರ್ತಕ್ಕಂಥದ್ದು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲೋ ಯಾವುದು ಹೃದಯ ಭಾಗದಲ್ಲಿ ಇರತಕ್ಕಂಥದ್ರಲ್ಲಿ ದೇವಸ್ಥಾನದಲ್ಲಿ ಪ್ರಮುಖವಾದಂತಹ ಇದು. ಯಾಕೆಂದರೆ ಇನ್ನೊಂದು ಏನಾಗುತ್ತೆ, ಹಾಕಿ ಅದನ್ನು ಮಾಹಿತಿ ಕೊಡಬಹುದು, ಆಮೇಲೆ ಜನ ಬರ್ತಾ ಇರತಕ್ಕಂಥದ್ರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿರತಕ್ಕಂಥ ಇದು ನೈಸರ್ಗಿಕ ಇದು ಕೂಡ ಒಂದು ಪರಿಸರಕ್ಕೆ ಒಂದು ಹಾನಿ ಆಗುವಂತಹ ಸಂದರ್ಭಗಳು ಇರುತ್ತೆ. ಯಾಕೆಂದರೆ ಬರೋರು ಬರೀ ಶಾಸನ ನೋಡ್ಕೊಂಡು ಬರೋವಂಥವ್ರು ನಾಳೆ ಇಲ್ಲಿರತಕ್ಕಂತಹ ಸುಂದರವಾದ ನದಿ ಪರಿಸರಗಳಿರ್ಬೋದು, ಇಲ್ಲಿರ ಬೆಟ್ಟ ಗುಡ್ಡಗಳಿರ್ಬೋದು, ಇದನ್ನು ನೋಡ್ತಾ ಕೆಲವರೆಲ್ಲ ಏನು ಮಾಡ್ತಾರೆ, ಅದನ್ನು ಬಂದಂಥವರು ಪ್ರವಾಸಿ ತಾಣವಾಗ ಪರಿವರ್ತಿತವಾಗ್ಬಿಟ್ಟಾಗ ಎಲ್ಲ ಮಾಲಿನ್ಯಕ್ಕೊಳಗಾಗುತ್ತೆ. ಆಮೇಲೆ ಜನರು ಇಲ್ಲಿರತಕ್ಕಂತಹ ವ್ಯವಸ್ಥೆ ಏನಾಗಿದೆ, ಇಲ್ಲಿರತಕ್ಕಂಥ ಮೂಲ ವ್ಯವಸ್ಥೆಗಳೇನಾಗಿದೆ ಅದೇ ಬದಲಾವಣೆ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ನೆನಪಲ್ಲಲ್ಲಿ ಇಟ್ಕೊಂಡು ಒಂದು ಕೊಡಬೇಕು, ಇಲ್ಲಾಂದರೆ ಅದನ್ನೇನು ಅಂದರೆ ಸುಮ್ಮನೆ ನೋಡೋ ಬರೋಂಥ ಪ್ರವಾಸಿಗರೇ ಜಾಸ್ತಿ ಆಗ್ಬಿಡ್ತಾರೆ. ಆಮೇಲೆ ಬರೀ ಅವ್ರಿಗೆ ಇದು ಮಾಡ್ಕೊಳೋದು ಅಂಗಡಿ ಮುಂಗಟ್ಟುಗಳು ಇತ್ಯಾದಿಗಳು ಇಡೋದೇ ಜಾಸ್ತಿ ಆಗ್ಬಿಡುತ್ತೆ ಹೊರತು ಆವಾಗ ಇಲ್ಲಿರತಕ್ಕಂತಹ ಪರಿಸರಕ್ಕೆ ಒಂದು ಧಕ್ಕೆ ಆಗುವಂಥದ್ದು ಬಹಳಷ್ಟು ಸಂಭವಗಳು ಜಾಸ್ತಿ ಇದೆ. ಹಾಗಾಗಿ ಒಂದು ತಕ್ಕಮಟ್ಟು ಬರತಕ್ಕಂಥವರಿಗೆ ಒಂದು ಮಾಹಿತಿ ಸಿಗೋದಕ್ಕಾಗಿ ಒಂದೇ ಕಡೆ ಇರತಕ್ಕೆ ಒಂದು ಮಾಹಿತಿ ಫಲಕ ಅಳವಡಿಸಿದ್ರೇನು ತೊಂದರೆ ಇಲ್ಲ. ವಿಶೇಷವಾಗಿ ಏನಪ್ಪ ಅಂದರೆ ದೇವಸ್ಥಾನದಕ್ಕಿಂತ ಹೆಚ್ಚಿಗೆ ಉತ್ಸವಾದಿಗಳೆಲ್ಲ ಇರೋದನ್ನು ಅಲ್ಲಿ ಮಾಡೋದು ಕಷ್ಟವಾಗುತ್ತೆ. ಗ್ರಾಮ ಪಂಚಾಯಿತಿ ಒಂದು ಸನ್ನಿಹದಲ್ಲ ಅಥವಾ ಸಂಕೀರ್ಣದಲ್ಲಿ ಅಲ್ಲಿ ಒಂದು ಮಾಹಿತಿ ಕೇಂದ್ರ ಅಂತ ಹಾಕ್ಬಿಟ್ಟು ಅಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಲ್ಲ ಇಲ್ಲಾಂದರೆ ಶಾಲೆಗಳಲ್ಲಿ ಅಲ್ಲೆಲ್ಲ ಕೊಡ್ಬೋದು. ಶಾಲೆಗಳಲ್ಲಿ ಕೊಟ್ಟರು ಕೂಡ ಅಲ್ಲಿ ಅವರಿಗೆಲ್ಲ ಮಕ್ಕಳಿಗೆ ಓದುವಂಥವ್ರಿಗೆ ಒಂದು ಸ್ಥಳೀಯವಾಗಿರುತ್ತೆ, ನಮ್ಮ ಊರಿನಲ್ಲಿ ಇಷ್ಟೆಲ್ಲ ವೈಭವಗಳಿದೆಯಾ ಅನ್ನತಕ್ಕಂಥ ಮಕ್ಕಳಿಗೂ ಅರಿವಾಗುತ್ತೆ. ಹಾಗಾಗಿ ಅಲ್ಲಿ ಇರತಕ್ಕಂಥವರಾದರೆ ಶಾಲೆಯಲ್ಲಿ ಬಂದಂತಹ ಇದರಲ್ಲಿ ಆದರೆ ಪರಿಸರದಲ್ಲಾದರೆ ಅಲ್ಲಿ ಸೂಕ್ತವಾದ ರಕ್ಷಣೆನೂ ಮಾಡಬಹುದು. ಯಾಕೆಂದರೆ ಮಕ್ಕಳ ಹತ್ರನೇ ಸ್ವಯಂ ಪ್ರೇರಿತವಾಗಿ ಅವ್ರ ಹತ್ರ ನಿರ್ವಾಹ ಮಾಡಬಹುದು. ಬೇರೆ ಕಡೆ ಆದರೆ ಅದಕ್ಕೆ ಅಂತೂ ಒಬ್ಬರನ್ನ ನೇಮಿಸಬೇಕಾಗತ್ತೆ. ಆದರೆ ಶಾಲೆಯಲ್ಲಿ ಆವರಣದಲ್ಲಿ ಇದು ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಶಾಲೆಗೂ ಬಂದು ಕೊಡತಕ್ಕಂಥವ್ರು ಆಗುತ್ತೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಂದು ಗುಣಮಟ್ಟದ ಶಿಕ್ಷಣನೂ ಕೂಡ ವೃದ್ಧಿಸುತ್ತೆ. ಹಾಗಾಗಿ ಶಾಲಾ ಆವರಣದಲ್ಲಿ ಅದ್ರ ಬಗ್ಗೆ ಇದು ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ.

0: ಸರಿಗ ನಮಗೆ ತಿಳಿದಂತೆ ಈ ಒಂದು ಕಲ್ಲು ಮಹಾಸತಿ ವೀರ್ಗಲ್ಲು ಅಂತ ಗುರುತಿಸಲಾಗಿದೆ. ಈ ಒಂದು ಮಹಾಸತಿ ಪರಂಪರೆ ಆ ಕಾಲದ ಸಮಾಜ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೇಗೆ ಪ್ರತಿಬಿಂಬಿಸ್ತಿತ್ತು, ಪ್ರಸ್ತುತ ಆ ಕಾಲದ ಒಂದು ಆಡಳಿತ ವ್ಯವಸ್ಥೆ ಮತ್ತು ಸಮಾಜದ ಪದ್ಧತಿಗಳು ಈಗ ಪ್ರಸ್ತುತ ಒಂದು ದಿನಮಾನಗಳಲ್ಲಿ ಎಷ್ಟು ಬದಲಾವಣೆಗಳನ್ನು ಕಂಡಿದೆ ಅದ್ರ ಬಗ್ಗೆ ಹೇಳೋದಾದರೆ,
1: ಹಿಂದೆನೆ ಹೇಳಿದ ಹಾಗೆ ಆಗ ನಾವೆಲ್ಲ ಅದನ್ನು ಕೇವಲ ಆದರ್ಶಗಳನ್ನು ಪರಿಪಾಲನೆ ಮಾಡೋದರಲ್ಲಿ ಅದನ್ನು ರೂಢಿಸ್ಕೋತಾ ಇಲ್ಲ, ಅವ್ರನ್ನ ನಾವು ಪೂಜಿಸ್ತೀವಿ ಅಷ್ಟೇ. ಸೀತಾರಾಮರ ಆದರ್ಶಗಳನ್ನು ನಾವು ಇಟ್ಕೊಳ್ಳೋದು ಬಹಳ ಕಮ್ಮಿನೇ, ಆದರೆ ಅವ್ರನ್ನ ದೇವತೆಗಳಾಗಿ ನಾವು ಆರಾಧಿಸಕ್ಕೆ ಹೊರಟೋಗ್ತೀವಿ ಅಷ್ಟೇ. ಆದ್ದರಿಂದ ಇವತ್ತಿನ ಇದರಲ್ಲಿ ನಮ್ಮ ಇದರಲ್ಲಿ ಹಾಗೆ ಬರ್ತಾ ಇದೆ. ನಮ್ಮ ಈ ಒಂದು ದೇವತವಾಗಿ ಭಾವಿಸೋದು ತಪ್ಪು ಅಂತ ನಾನು ಹೇಳಲ್ಲ, ಆದರ್ಶಗಳನ್ನು ನಾವು ರೂಢಿಸ್ಕೋಬೇಕು ನಮ್ಮ ಜೀವನದಲ್ಲಿ. ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು, ನಮ್ಮ ಜೀವನ ಮೌಲ್ಯಗಳನ್ನು ವರ್ಧಿಸ್ಕೊಳ್ಬೇಕು. ಅದರಿಂದ ಏನಾಗುತ್ತೆ, ಒಂದು ನಮ್ಮ ಉತ್ತಮವಾದಂತಹ ಒಂದು ಸಂದೇಶವನ್ನು ಉತ್ತಮವಾದ ಸತ್ಪ್ರಜೆಗಳಾಗುತ್ತೆ ನಾವು ಒಂದು ಸಂಭವ ಇರುತ್ತೆ. ಅದು ಬಿಟ್ಟು ನಾವು ಸುಮ್ಮನೆ ನಾವು ಅವ್ರನ್ನು ದೇವತಾ ಕೋಟಿನಲ್ಲಿ ಸೇರಿಸ್ಬಿಟ್ರೆ ಅದು ಒಂದು ಕೈ ಮುಗಿದುಕೊಂಡು ಹೋಗ್ತೀವಿ ಅಷ್ಟೇ. ಯಾಕೆಂದರೆ ಅವ್ರಿಗೆ ಮಾತ್ರ ಸಾಧ್ಯ, ನಾವು ಸಾಮಾನ್ಯ ಮಾನವರು ಮನುಷ್ಯರು ಅನ್ನತಕ್ಕಂಥ ಒಂದು ಭಾವನೆ ಅದನ್ನು ರೂಢಿಸ್ಕೊಂಡ್ಬಿಡ್ತೀವಿ. ಅವರೇನೋ ಅವ್ರಿಗೆ ಮಾತ್ರ ಅವ್ರಿಗೆ ಅತೀತವಾದ ಶಕ್ತಿ ಇತ್ತು, ಅವರು ಹೋದರು ಹಾಗೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ನಾವು ಭಾವಿಸುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಆದರೆ ಅದನ್ನು ಬಗ್ಗೆ ನಾವು ನೋಡಿದಾಗ ಹಿಂದೆ ಆ ರೀತಿ ಒಂದು ಅನ್ಯೋನ್ಯತೆ ಇತ್ತು. ಅಂದರೆ ನಮಗೆ ಇವತ್ತು ಏನಾಗಿದೆ ಅಂದರೆ ಇವತ್ತಿನ ಯುಗದಲ್ಲಿ ಏನಾಗಿದೆ, ಸಮಾನತೆ ಅಂತ ನಾವು ಹೇಳ್ತೀವಿ. ಸಮಾನತೆ ಹೌದು ಮುಖ್ಯ, ಆದರೆ ಸಮಾನತೆ ಅನ್ನೋದು ಹೆಸರಿನಲ್ಲಿ ಎಷ್ಟಾಗ್ತಿದೆ ಅಂದರೆ ಎಲ್ಲರೂ ಒಂಥರ ದುಡಿಬೇಕು ಮಾಡಬೇಕು ಅನ್ನತಕ್ಕಂಥ ಜೀವನ ನಿರ್ವಹಣೆ ಮಾಡಬೇಕು ಅನ್ನೋ ಇದರಲ್ಲಿ ಧಾವಂತದಲ್ಲಿ ಒಂದು ಕೌಟುಂಬಿಕ ಮೌಲ್ಯಗಳನ್ನೇ ಇವತ್ತಿನ ದಿನಗಳಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವತ್ತಿನ ದಿವಸದಲ್ಲಿ ಆರ್ಥಿಕವಾಗಿ ಅವರ ಅಷ್ಟು ಮಹತ್ವ ಕೊಡದೇ ಹೋದ್ರೂ ಕೂಡ ಸಾಮಾಜಿಕವಾದಂತಹ ನೆಲೆಯಲ್ಲಿ ಒಂದು ಬಾಂಧವ್ಯದಲ್ಲಿ ಒಂದು ಘನಿಷ್ಠತೆ ಇತ್ತು, ಅಲ್ಲಿ ಆ ಒಂದು ಸಂಬಂಧ ಗಟ್ಟಿ ಇತ್ತು. ಅಲ್ಲಿ ಅದು ಕೇವಲ ಯಾವುದೋ ಒಂದು ಸಂಬಂಧ ಆಗಿರ್ತಿರಲಿಲ್ಲ, ಅದನ್ನು ಅದರಲ್ಲಿ ಇರತಕ್ಕಂಥ ಒಂದು ಆತ್ಮೀಯತೆ ಅನ್ನತಕ್ಕಂಥದ್ದು ಬಹಳ ಇದಾಗ್ತಾ ಇತ್ತು. ಮತ್ತು ಅವರು ತ್ಯಾಗಕ್ಕೂ ಸಿದ್ಧವಾಗಿದ್ದರು, ಹೋರಾಡಕ್ಕೂ ಸಿದ್ಧವಾಗಿದ್ದರು, ಎಲ್ಲದಕ್ಕೂ ಇದ್ದರು. ವಿದ್ಯಾವಂತರು ಗುಣವಂತರು ಎಲ್ಲರೂ ಆಗಿದ್ದರು. ಇವಾಗ ವಿದ್ಯಾವಂತರು ಅಂತ ಹೇಳತಕ್ಕಂಥದ್ರಲ್ಲಿ ನಾವು ಸರ್ಟಿಫಿಕೇಟ್ ಮಾತ್ರ ಹಾಕ್ಕೊಂಡಿರ್ತೀವಿ, ಆದರೆ ಯಾವುದೇ ರೀತಿಯಾದಂತಹ ಈ ರೀತಿ ಇದನ್ನು ಗುಣಗಳನ್ನು ಆದರ್ಶಗಳನ್ನು ನಾವು ತುಂಬ ಕಣ್ಮರೆ ಆಗ್ತಾ ಇದೆ. ಕೇವಲ ನಾವು ಬರೀ ಒಂದು ವಿದ್ಯಾರ್ಹತೆ ಸಂಪಾದನೆ ಮಾಡಿ ಒಂದು ಕೆಲಸ ಮಾಡಿಕೊಂಡು ನಮ್ಮ ಜೀವನ ನಾವು ನೋಡ್ಕೊಂಡ್ರಾಯಿತು, ನಮ್ಮ ಪಾಡು ಒಂದು ಬಂದ್ಬಿಟ್ಟಿದೆ. ಇವಾಗ ಅನ್ಯೋನತೆ ಅನ್ನತಕ್ಕಂಥದ್ದು ಬಹಳಷ್ಟು ಇದಾಗ್ತಾ ಇದೆ. ಅದಕ್ಕೆ ಪ್ರಸ್ತುತ ನಡೆಸಿರತಕ್ಕಂತಹ ಸಂಘರ್ಷಗಳೇ ಪ್ರಪಂಚದ ವಿದ್ಯಮಾನಗಳೇ ಸಾಕ್ಷಿಯಾಗಿದೆ. ಆದ್ದರಿಂದ ಇಂತಹ ಒಂದು ಇದರಲ್ಲಿ ಜನಗಳಿಗೆ ಮುಖ್ಯವಾಗಿ ಶಿಕ್ಷಣ ಅನ್ನತಕ್ಕಂಥದ್ದು ಆದರ್ಶ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ನಮ್ಮ ಆಧುನಿಕ ಶಿಕ್ಷಣ ಜೊತೆಗೆ ಮೌಲ್ಯವರ್ಧಿತವಾಗಿರತಕ್ಕಂತಹ ನಮ್ಮ ಇತಿಹಾಸಗಳನ್ನು ನಮ್ಮ ಹಿಂದೆ ಇರತಕ್ಕಂತಹ ಒಳ್ಳೆ ಸಂಬಂಧಗಳನ್ನು ಬೆಳೆಸುವಂತಹ ಒಳ್ಳೆ ಒಂದು ನೀತಿ ಬೋಧಕವಾಗಿರತಕ್ಕಂತಹ ಪಠ್ಯಗಳು ಅತಿ ಅವಶ್ಯಕವಾಗಿರಬಹುದು. ಕೇವಲ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಬಂದು ಹೈಸ್ಕೂಲ್ ಮಟ್ಟಕ್ಕಲ್ಲ, ಅದರ ಬದಲಾಗಿ ವಿಶ್ವವಿದ್ಯಾನಿಲಯದ ಒಂದು ಮಟ್ಟದಲ್ಲಿ ಪ್ರತಿಯೊಂದು ಯಾವುದೇ ಹಂತದಲ್ಲಿ ಅವರು ಇದು ಮಾಡಿದ್ರು, ಪದವಿ ಹಂತದಲ್ಲಿ ಇದ್ದರೂ ಕೂಡ ಅವರಿಗೆ ಕಡ್ಡಾಯವಾಗಿ ಒಂದು ವಿಷಯ ಇಟ್ಟಿದ್ರೆ ಬಹುಶಃ ಅದೊಂದು ಒಂದು ಒಳ್ಳೆಯದಾಗುತ್ತೆ ಸಮಾಜದಲ್ಲಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳ ದೆಸೆಯಲ್ಲಿ ಮಾತ್ರ ಇರುತ್ತೆ, ಮುಂದಕ್ಕೆ ಅವರು ಅವರ ಪದವಿ ಮುಗಿಸಿದ ಮೇಲೆ ಮುಗಿಯೋ ಹಂತಕ್ಕೆ ಅವ್ರಿಗೆ ಆ ಆದರ್ಶಗಳ ಬಗ್ಗೆ ಅವರಿಗೆಲ್ಲ ಗಮನವೇ ಇರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಅದನ್ನು ಕಡ್ಡಾಯವಾಗಿ ಅದು ಪದವಿ ಇರಬಹುದು ಸ್ನಾತಕೋತ್ತರ ಒಂದು ಇದರಲ್ಲೂ ಕೂಡ ಶಿಕ್ಷಣದಲ್ಲಿ ಅದೊಂದು ವಿಷಯ ಖಂಡಿತವಾಗಲೂ ಬೋಧನೆ ಇಡಲೇಬೇಕು. ಇಲ್ಲಾಂದರೆ ಈ ಒಂದು ಪರಂಪರೆ ಹಾಗೆ ಅದು ಗ್ರಂಥಸ್ಥವಾಗಿಬಿಡುತ್ತೆ ಅಷ್ಟೇ, ಅಥವಾ ಶಾಸನದಲ್ಲಿ ಮಾತ್ರ ಉಳ್ಕೊಂಡು ಹೋಗ್ಬಿಡುತ್ತೆ.
0: ಸರ್, ಕೊನೆಯದಾಗಿ ಒಂದು ಗ್ರಾಮದಲ್ಲಿರುವಂತಹ ಇತಿಹಾಸವನ್ನು ಸಾರುವಂತಹ ಒಂದು ದೇಕಬೆ ಶಾಸನವನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ನೀವು ಏನು ಸಂದೇಶವನ್ನು ನೀಡೋದಕ್ಕೆ ಬಯಸ್ತೀರಾ? ಜೊತೆಗೆ ನಮ್ಮ ಜನಧ್ವನಿ ರೇಡಿಯೋನ ಕೇಳ್ತಾರಂತಹ ಕೇಳುಗರಿಗೆ ಮತ್ತು ನಮ್ಮ ತಾಲೂಕಿನ ಜನತೆಗೆ ಕೊನೆಯದಾಗಿ ನಿಮ್ಮ ಒಂದು ಸಂದೇಶವನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
1: ದೇಕಬ್ಬೆ, ಮಹಾಸತಿ ದೇಕಬ್ಬೆ ಬಗ್ಗೆ ಹೇಳಬೇಕು ಅಂದರೆ ಆಕೆ ಇರತಕ್ಕಂಥದ್ರಲ್ಲಿ ಅವಳು ಬಹಳ ವಿದ್ಯಾವಂತೆ. ವಿದ್ಯೆ ಅನ್ನತಕ್ಕಂಥದ್ದು ಯಾವ ರೀತಿ, ಅದು ಅನುಷ್ಠಾನದಿಂದ ಇದಾಗತ್ತೆ. ಹಾಗೆ ನಮ್ಮಲ್ಲಿರತಕ್ಕಂಥ ಅವಳು ಹೋಗೋಕ್ಕೆ ಮೊದಲೆಲ್ಲ ದಾನವನ್ನು ಮಾಡ ಸತ್ಪಾತ್ರರಿಗೆ ದಾನವನ್ನು ಮಾಡ್ತಾರೆ ಅವಶ್ಯಕತೆ ಇರತಕ್ಕಂಥ ಹಾಗೆ. ಅದನ್ನು ಕೂಡ ನಾವು ಆ ಒಂದು ಚಿತ್ರದಲ್ಲೇ ನಾವು ಕಾಣಬಹುದಾಗಿದೆ. ಆಮೇಲೆ ಆ ಒಂದು ಯಶಸ್ಸು ಸಿಗಲಿ ಅಂತ ಹೇಳಿದಂಥದ್ದು, ಆ ಹುಟ್ಟಿದ ಮನೆಗೆ ಸೇರಿದ ಮನೆಗೆ ಯಶಸ್ಸನ್ನು ಸೇರಲಿ, ಯಶಸ್ಸು ಉಂಟಾಗಲಿ ಅಂತ, ಅವಳ ಕೀರ್ತಿ ಉಂಟಾಗಲಿ ಅಂತ ಹೇಳ್ಬಿಟ್ಟು ಅವಳು ಒಂದು ದೇಹ ತ್ಯಾಗವನ್ನು ಮಾಡ್ತಾಳೆ, ಅಗ್ನಿ ಪ್ರವೇಶ ಮಾಡ್ತಾಳೆ. ಹಾಗಾಗಿ ಇಲ್ಲಿ ನಾವು ಹುಟ್ಟಿದ್ದು

0: ತಕ್ಕಂಥದ್ದು. ನಮ್ಮ ನಾವು ಇವಾಗ ಒಂದು ಊರಲ್ಲಿ ಹುಟ್ಟಿರಬಹುದು, ಬೇರೆ ಇದರಲ್ಲಿ ಉದರ ನಿಮಿತ್ತವಾಗಿ ನಾವು ಯಾವುದೋ ಒಂದು ಉಪಾಧಿ ಅಂದರೆ ಕೆಲಸದ ನಿಮಿತ್ತವಾಗಿ ನಾವು ಬೇರೆ ಕಡೆ ಇನ್ನೊಂದು ಕಡೆ ಕೆಲಸ ಮಾಡ್ತೀವಿ. ಹಾಗಾಗಿ ನಮ್ಮ ದೇಶ, ನಮ್ಮ ಸ್ಥಳ, ಅವುಗಳ ಒಂದು ಹಿರಿಮೆ ಯಶಸ್ಸಿಗೆ ನಾವು ಪ್ರಾಮಾಣಿಕವಾಗಿ ನಾವು ಇವತ್ತಿನ ಕಾಲದಲ್ಲಿ ಅದಕ್ಕೊಂದು ಯಶಸ್ಸನ್ನು ಕೊಡೋ ಹಾಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಗುರುತರವಾಗಿ ಮಾಡಬೇಕು. ಆ ರೀತಿಯಾಗಿ ನಾವು ಕೀರ್ತಿಯನ್ನು ತರೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ನಮ್ಮ ಆದರ್ಶಗಳು ಆ ರೀತಿ ಇರಬೇಕು. ಹಾಗೆ ಮಾಡಿದ ಸಂಪಾದನೆ ಬರೀ ನಮ್ಮೊಬ್ಬರದೇ ಅಂತ ಅಲ್ಲ, ಯಾರಿಗೆ ಸತ್ಪಾತ್ರರಿಗೆ ಯಾರಿಗೆ ಇದಾಗಿರ್ತಾರೋ ಅವರಿಗೆ ಆದಷ್ಟು ನಮ್ಮ ಒಂದು ದುಡಿಮೆನಲ್ಲಿ ಒಂದು ಭಾಗ ಅವರಿಗೆ ಸಹಾಯಕ್ಕಾಗಿ ಅಂತ ಮೀಸಲಿಡಬೇಕು. ಇದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಬರೀ ನಾವು ಯಾವುದೋ ಒಂದು ಹೆಮ್ಮೆಗೋಸ್ಕರ ಓದ್ವಿ ಅಂತ ಅಲ್ಲ, ಓದಿದ ವಿಷಯನ ಯಾವುದಕ್ಕಾಗಿ ಆದರೆ ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲವಾಗಿದೆ ಜೀವನದಲ್ಲಿ, ಅದರಿಂದ ನಾವು ನಮಗೇನಾದ್ರು ಅನುಕೂಲವಿದೆಯಾ ಅನ್ನು ನೋಡ್ಕೋಬೇಕು. ಬರೀ ನಾವು ಸಂಪಾದನೆ ಮಾತ್ರ ಓದು ಅಂತಾಗಬಾರ್ದು, ಮೌಲ್ಯತೆ ಇರಬೇಕು ವಿದ್ಯಾಭ್ಯಾಸದಲ್ಲಿ. ಹಾಗಾಗಿ ಆಗಿನ ಕಾಲದಲ್ಲಿ ಸ್ತ್ರೀಯರು ಅಂತ ಇದ್ರು ಅವರಿಗೆ ವಿದ್ಯಾಭ್ಯಾಸ ಅನ್ನತಕ್ಕಂಥದ್ದು ಅವರು ಏನು ಶಾಲೆನಲ್ಲೋ ಗುರುಕುಲದಲ್ಲಿ ಹೋಗೋಂಗಿಲ್ಲ, ಆದರೆ ಆ ಗುರುಕುಲಕ್ಕನ್ನೇ ಗುರುಕುಲವನ್ನು ಕಟ್ಟುವಂಥ ಒಂದು ಸಾಮರ್ಥ್ಯ ಆಗಿನ ಕಾಲದ ಸ್ತ್ರೀಯರಲ್ಲಿತ್ತು. ಇವತ್ತಿನಲ್ಲಿ ಎಲ್ಲ ಇರ್ತಾರೆ, ಓದಿರ್ತಾರೆ, ಆದರೆ ಆ ಒಂದು ಸಾಮಾನ್ಯ ಪ್ರಜ್ಞೆ ಇವತ್ತೆಲ್ಲೋ ಕಾಣ್ತಾ ಇಲ್ಲ, ಎಲ್ಲೋ ಕಾಣೆಯಾಗಿದೆ. ಹಾಗಾಗಬಾರ್ದು. ಹಾಗಾಗಿ ವಿದ್ಯಾಭ್ಯಾಸದ ಜೊತೆಗೆ ನೈತಿಕವಾದ ಗುಣಮಟ್ಟ ಮತ್ತು ಆದರ್ಶ ಪರಿಪಾಲನೆ, ಪ್ರಾಮಾಣಿಕತೆ ಇದೆಲ್ಲ ಕೂಡ ದೇಕಬ್ಬೆಯಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಯಶಸ್ಸನ್ನು ಮುಖ್ಯವಾಗಿ ಅದನ್ನು ನಾವು ಅಲ್ಲಿ ತೊಗೊಳ್ಳೋದಾದರೆ ಆ ಒಂದು ಹೆಣ್ಣಾಗಿ ಅವಳು ಹೇಳಿದಾಳೆ, ಇಲ್ಲಿ ನಾವು ತೊಗೊಳ್ಬೇಕಾಗಿರತಕ್ಕಂಥ ಪುರುಷರಾಗಲಿ ಸ್ತ್ರೀಯರೇ ಆಗಲಿ ನಾವು ಮಹಿಳೆಯರಾಗಲಿ ಯಾವುದಾಗ ತೊಗೊಂಡ್ರು ಕೂಡ ಮಕ್ಕಳಾಗಲಿ ನಾವು ಹುಟ್ಟಿರತಕ್ಕಂತಹ ಸ್ಥಳ ಇರ್ಬೋದು, ಅದು ಒಂದು ಊರಿರ್ಬೋದು ಅಥವಾ ಒಂದು ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು ಅಥವಾ ನಮ್ಮ ರಾಜ್ಯ ಇರ್ಬೋದು, ಕೊನೆಗೆ ನಮ್ಮ ದೇಶ ಇರ್ಬೋದು, ಒಟ್ಟಾರೆ ನಾವು ಅದಕ್ಕೆ ಒಂದು ಕೀರ್ತಿಯನ್ನು ತಂದುಕೊಡುವಂಥ ಒಂದು ಇದನ್ನು ನಾವು ಆ ರೀತಿ ನಾವು ನಮ್ಮ ಜೀವನ ಇರಬೇಕು, ನಡೆ ಇರಬೇಕು, ನುಡಿ ಇರಬೇಕು.
1: ಸರ್, ಇಷ್ಟು ಸಮಯದವರೆಗೆ ಒಂದು ತಮ್ಮ ಗ್ರಾಮದಲ್ಲಿರುವಂತಹ ಒಂದು ಪುರಾತನವಾಗಿರುವಂತಹ ಶಾಸನವಾಗಿರುವ ಒಂದು ದೇಕಬ್ಬೆ ಶಾಸನದ ಕುರಿತು, ಒಂದು ಬಾಣೇಶ್ವರ ಶಾಸನದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ, ಜೊತೆಗೆ ಮಲ್ಲೇದೇವರು ಎಂಬ ಒಂದು ದೇವಸ್ಥಾನದ ಕುರಿತು ಸಹ, ಆ ಒಂದು ದೇವರ ಒಂದು ಇತಿಹಾಸವನ್ನು ಸಂಬಂಧಪಟ್ಟಂತೆ ಇಷ್ಟು ಸಮಯ ನಮ್ಮ ಜೊತೆ ಇದ್ದು ಹಲವಾರು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ತಮಗೂ ಎಲ್ಲ ಕೇಳುಗರಿಗೆ ಕೂಡ ಈ ಒಂದು ದೇಕಬ್ಬೆಯ ಒಂದು ಆದರ್ಶ ಹಾಗೆ ಇದಾಗಲಿ ಹೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಡಿಗೆ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ನಾನು ನಮಗೆಲ್ಲರಿಗೂ ಕೂಡ ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಬೆಳತೂರು ಗ್ರಾಮದಲ್ಲಿರುವ ಪುರಾತನ ಶಾಸನಗಳ ಕುರಿತು ಹಾಗೂ ದೇವಸ್ಥಾನಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಶಾಸನ ಅಥವಾ ದೇವಾಲಯದ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಕೆಬೆಳತೂರು ಗ್ರಾಮದಲ್ಲಿರುವ ಮಲ್ಲೇಶ್ವರ ಹಾಗೂ ಬಾಣೇಶ್ವರ ದೇವಸ್ಥಾನದೊಂದಿಗೆ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಸಂಬಂಧ ಮತ್ತು ಅದರ ಇತಿಹಾಸ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ವಿನಯ್ ಬಿ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.

0: ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿಮ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.

0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 15ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಮಾಮುಪೇತ್

ನನ್ನನ್ನು ಸೇರಿ ಪರಮಗತಿಯನ್ನು ಹೊಂದಿರುವ ಮಹಾತ್ಮರು ದುಃಖದ ಮನೆಯೂ ಮತ್ತು ಅಶಾಶ್ವತವೂ ಆಗಿರುವಂತಹ ಪುನರ್ಜನ್ಮವನ್ನ ಮತ್ತೆ ಹೊಂದುವುದಿಲ್ಲ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹಲವಾರು ಬಾರಿ ಕೇಳಿರ್ತೇವೆ, ನೀನು ಮುಂದಿನ ಜನ್ಮದಲ್ಲಿ ಹೀಗಾಗ್ತೀಯಾ, ಮುಂದಿನ ಜನ್ಮದಲ್ಲಿ ಹಾಗಾಗ್ತೀಯಾ ಅಂತ ಹೇಳಿ. ನಮಗೆ ಈ ಜನ್ಮದ ದುಃಖಗಳನ್ನೇ ಅನುಭವಿಸಿ ಅಯ್ಯೋ ಮುಂದಿನ ಜನ್ಮ ಬೇರೆ ಇದೆಯೇನಪ್ಪ, ಮುಂದಿನ ಜನ್ಮದಲ್ಲಿ ಬೇರೆ ಇದನ್ನೆಲ್ಲ ಅನುಭವಿಸ್ಬೇಕಾ ನಾವು ಅಂತ ಹೇಳಿ ಕೇಳಿರ್ತೇವೆ. ಅಥವಾ ಇನ್ನೊಂದು ಕಡೆಯಿಂದ, ಇವಾಗ ನಾನು ಒಳ್ಳೆಯದನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ತುಂಬ ಸುಖವಾಗಿ ಸಂತೋಷವಾಗಿ ಒಳ್ಳೆಯ ಜೀವನವನ್ನು ನಡೆಸಬಹುದು, ಅದಕ್ಕೋಸ್ಕರ ಇವತ್ತು ನೀನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿರ್ತೇವೆ. ಆದರೆ ಈ ಎರಡೂ ಮಾತುಗಳಿಗೂ ಮೀರಿದಂತಹ ಒಂದು ಮಾತನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನೀನು ಮುಂದಿನ ಜನ್ಮದಲ್ಲಿ ಅಯ್ಯೋ ನಾನು ಇದನ್ನು ಅನುಭವಿಸ್ಬೇಕಾ ಅಂಥೇಳಿ ವ್ಯಥೆ ಪಡೋದು ಬೇಡ, ಹಾಗೆ ಮುಂದಿನ ಜನ್ಮದಲ್ಲಿ ಸಂತೋಷವಾಗಿರಬಹುದು ಆನಂದವಾಗಿರಬಹುದು ಅಂತೇಳಿ ಈ ಜನ್ಮದಲ್ಲಿ ನಾನು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಲೂ ಬೇಡ. ಅಂತಹ ಮುಂದಿನ ಯಾವುದೇ ಜನ್ಮ ಬರಬಾರದು, ನಿನಗೆ ಸಿಗಬಾರದು ಅನ್ನುವುದಾದರೆ ನೀನು ಭಗವಂತನನ್ನು ಸೇರಿ ಅವನ ಜೊತೆಯೇ ವಿಲೀನವಾಗಬೇಕು ಅಂತ. ಅದಕ್ಕೋಸ್ಕರವೇ ಹಿಂದಿನ ಶ್ಲೋಕ ಹೇಳಿರುವಂಥದ್ದು ಅನನ್ಯ ಚೇತಾ ಸತತಂ ಅಂತ ಹೇಳಿ, ಯೋಮಾಂ ಸ್ಮರತಿ ನಿತ್ಯಶಃ ಅಂತ. ಅಂದ್ರೆ ಯಾವಾಗ ನೀನು ಭಗವಂತನನ್ನ ಸೇರ್ಬೇಕು ಸದಾ ಕಾಲ ಅವನನ್ನೇ ಧ್ಯಾನಿಸ್ಬಿಡು ಅಂತ. ದೇವರನ್ನ ಮುಟ್ಟದವಂತಹವರು ಪ್ರಪಂಚಕ್ಕೆ ಇನ್ನು ಮೇಲೆ ಬರೋದಿಲ್ಲ. ಆವಿಗೆಯ ಮನೆಯಲ್ಲಿ ಬೆಂದ ಮಡಕೆಯನ್ನ ಪುನಃ ಚಕ್ರದ ಮೇಲೆ ತರುವುದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೆ ದೇವರನ್ನ ಮುಟ್ಟಿದ ಜೀವಿ ಈ ಸಂಸಾರದ ಬಾಂಡ್ಲೆಯಿಂದ ಹೊರಟು ಹೋಗಿ ಹಾರಿ ಹೋಗ್ತಾನೆ. ಅದನ್ನೇ ನಾವು ಪರಮಗತಿ ಅನ್ನುವಂಥದ್ದು. ಯಾವ ಗತಿಯನ್ನು ಸೇರಿದ ಮೇಲೆ ಇನ್ನು ಹೆಚ್ಚು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲವೋ ಅಂಥ ಒಂದು ಗತಿಯನ್ನು, ಪರಮಗತಿಯನ್ನು ಪಡ್ಕೊಳ್ಳುವಂಥದ್ದಕ್ಕೆ ಇದು ಮಾರ್ಗ. ಇಲ್ಲಿ ಸಂಸಾರದ ಸ್ವಭಾವವನ್ನು ವಿವರಿಸ್ತಾ ಇದ್ದಾನೆ ಭಗವಂತ. ಇದು ದುಃಖಾಲಯ, ಸಂಸಾರವೆಂದರೆ ದುಃಖದ ತವರು ಮನೆ. ಎಲ್ಲರಿಗೂ ಒಂದು ಬಗೆಯ ದುಃಖ ಕಾದಿದೆ ಪೀಡಿಸೋದಕ್ಕೆ. ದೇಹವನ್ನು ನಾವು ತೆಗೆದುಕೊಂಡ್ರೆ ಸಾಕು, ಒಬ್ಬೊಬ್ಬನಿಗೆ ಒಂದೊಂದು ಕೊರತೆ. ಬಡಪಾಯಿಗೆ ಊಟದ ಕೊರತೆ, ಬಟ್ಟೆಯ ಕೊರತೆ, ವಸತಿಯ ಚಿಂತೆ. ಇನ್ನು ಭಾಗ್ಯವಂತನಿಗೆ ತನ್ನ ವ್ಯಾಪಾರದ ಬಗ್ಗೆ, ತಾನು ಇರುವಂತಹ ಹುದ್ದೆಯ ಲಾಭದ ಚಿಂತೆ. ಒಂದು ಇರುವವನಿಗೆ ಮತ್ತೊಂದರ ಚಿಂತೆ. ದೇಹ ಬಲವಾಗಿದ್ದರೆ ತಿನ್ನುವುದಕ್ಕೆ ಏನು ಇಲ್ಲ, ತಿನ್ನುವುದಕ್ಕೆ ಸಮೃದ್ಧಿಯಾಗಿದ್ದರೆ ಒಂದು ತಿಂದರೆ ಜಾಸ್ತಿ, ಇನ್ನೊಂದು ತಿಂದರೆ ಕಡಿಮೆ. ಮಕ್ಕಳಿಲ್ಲದವರಿಗೆ ಒಂದು ಚಿಂತೆಯಾದರೆ ಮಕ್ಕಳಿದ್ದವರಿಗೆ ಹಲವು ಚಿಂತೆ. ಒಂದು ಸರಿಯಾಗಿದ್ದರೆ ಮತ್ತೊಂದು ಸರಿಯಾಗಿಲ್ಲ. ಅನೇಕ ವೇಳೆ ನಾವೆಲ್ಲ ಭಾವಿಸ್ತಾ ಇರ್ತೇವೆ ಅಂತಂದ್ರೆ ನಮ್ಮಷ್ಟು ದುಃಖ ಪಟ್ಟೋಂಥವ್ರು ಯಾರೂ ಇಲ್ಲಪ್ಪ ಅಂಥೇಳಿ. ಎಲ್ಲರೂ ಕೂಡ ಹಾಗೆಯೇ ಭಾವಿಸ್ತಾರೆ. ಆದರೆ ಎಲ್ಲರ ಮನೆ ದೋಸೆನೂ ತೂತೆ ಅಂದರೆ ಎಲ್ಲರಿಗೂ ಕೂಡ ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ. ಈ ದುಃಖವಿಲ್ಲದೆ ಇದ್ದರೆ ಸಂಸಾರವೇ ಆಗ್ತಾ ಇರಲಿಲ್ವೇನೋ. ದುಃಖದಲ್ಲಿಯೂ ವೈವಿಧ್ಯತೆ. ಹಾಗಾಗಿ ಸದ್ಯಕ್ಕೆ ಈಗ ನಾನು ನೆಮ್ಮದಿಯಾಗಿರುವೆ ಎನ್ನುವ ಹೊತ್ತಿಗೆ ಮತ್ತೊಂದು ದುಃಖ ನಮ್ಮ ಮೇಲೆ ಬೀಳುವುದಕ್ಕೆ ಅಣಿಯಾಗತ್ತೆ. ಅದೊಂದು ರೀತಿ ಸಮುದ್ರದ ಮೇಲಿರುವ ಅಲೆಯಂತೆ, ಒಂದು ಅಲೆ ಬಂದಿದ್ದ ಹಾಗೆ ಇನ್ನೇನು ಈ ಅಲೆ ಮುಗೀತು ಅಂತಿದ್ದ ಹಾಗೆ ಇನ್ನೊಂದು ಅಲೆ ಬಂದ್ಬಿಡತ್ತೆ. ಹಾಗಾಗಿ ಈ ದುಃಖಾಲಯವಾಗಿರುವಂತಹ ಸಂಸಾರವನ್ನ ದಾಟಬೇಕು ಅಂತಂದ್ರೆ ಪರಮಗತಿಯನ್ನ ಹೊಂದಬೇಕು. ಇದೇ ಸಂಸಾರದ ಮತ್ತೊಂದು ಸ್ವಭಾವವೇ ಅಶಾಶ್ವತ. ಈಗ ನನಗೆ ಏನಾದರೂ ಚೂರು ಒಳ್ಳೇದು ಸಿಕ್ಕಿದೆ ಅಂತೇಳಿ ಭಾವಿಸೋಣ, ಅದು ಶಾಶ್ವತವಾ? ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿಯೇ ಆ ಒಂದು ಸುಖ ಸಂತೋಷ ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ಬಹುದು. ಹಾಗೆ ದುಃಖ ಅನ್ನೋದು ಕೂಡ ನಮಗೆ ಸ್ವಲ್ಪ ದಿವಸಕ್ಕೆ ಬಿಟ್ಟು ಹೋಗ್ಬಹುದು. ಯಾರು ನಮಗೆ ತುಂಬ ಬೇಕಾಗಿರ್ತಾರೋ, ತುಂಬ ಪ್ರಿಯವಾಗಿರ್ತಾರೋ, ಯಾರಿದ್ರೆ ಜೀವನಕ್ಕೆ ಒಂದು ಬೆಲೆ ಅಂತೇಳಿ

ಇರುತ್ತೋ ಅದನ್ನ ಅಗಲಿ ಹೋಗ್ಬಿಡ್ತಾರೆ. ಅಂಥವರ ಅಗಲಿಕೆ ನಮ್ಮಲ್ಲಿ ಸದಾ ಒಂದು ಶಾಶ್ವತ ದುಃಖವನ್ನ ಇರಿಸ್ಬಿಡುತ್ತೆ. ಅದೇ ರೀತಿ ಇಂದಿನ ಐಶ್ವರ್ಯ ನಾಳೆ ನಮ್ಮದಲ್ಲ, ಆರೋಗ್ಯ ಅದೂ ಶಾಶ್ವತವಲ್ಲ. ಘಟಾನುಘಟಿ ಬಲಿಷ್ಠರು ಭೀಮನಂತೆ ಇದ್ದವರೆಲ್ಲರೂ ಕೂಡ ಶೋಚನೀಯವಾಗಿ ರೋಗಕ್ಕೆ ತುತ್ತಾಗಿ ನರಳಿ ನರಳಿ ಸತ್ತಿದ್ದಾರೆ. ಶ್ರೀಮಂತರು ನಮ್ಮ ಸಮಾನವೇ ಇಲ್ಲ ಅಂಥೇಳಿ ಮೆರೆದ್ರು, ಆದರೆ ಕೊನೆಯಲ್ಲಿ ಒಂದು ತುತ್ತು ಅನ್ನಕ್ಕೆ ಮನೆ ಮನೆ ಅಲ್ದಿದ್ದಾರೆ. ಈ ಜೀವನದಲ್ಲಿ ಹೆಮ್ಮೆ ಪಡೋದಕ್ಕೆ ಏನಿದೆ ನಮಗೆ? ಆದರೂ ಕೂಡ ಮನುಷ್ಯ ಮೂಢ ಮತ್ತು ಮೂರ್ಖ, ಅನುಭವದಿಂದ ಬುದ್ಧಿ ಕಲಿಯೋದಿಲ್ಲ. ಹಿಂದೆ ದುಃಖದ ಅನುಭವ ಇದೆ, ಮುಂದೆ ಅನುಭವಿಸಬೇಕಾದ ದುಃಖ ಸಿದ್ಧವಾಗ್ತಿದೆ ನಮ್ಮ ಮೇಲೆ ಬೀಳೋದಕ್ಕೆ ಅಂತೆಲ್ಲ ಗೊತ್ತಿದ್ರೂ ಕೂಡ ನಾನೇ ದೊಡ್ಡವನು, ನನ್ನಿಂದಲೇ ಎಲ್ಲ ಅಂತ ಹೇಳಿ ಮೆರೀತಾನೆ. ಆ ಮೆರೆಯೋದಕ್ಕೆ ಹಲವಾರು ಒಂದು ಅಹಂಕಾರದ ಸ್ವಭಾವ ಅವನ ಮೇಲೆ ಬಿದ್ದಿರುತ್ತೆ. ಮಹಾಭಾರತದಲ್ಲಿ ಇದನ್ನೆಲ್ಲ ವಿವರಿಸಲಿಕ್ಕೆ ಒಂದು ಕಥೆ ಇದೆ. ಒಬ್ಬ ಕಾಡ್ದಾರಿಯಲ್ಲಿ ಹೋಗ್ತಾ ಇದ್ದವನು ಒಂದು ಹಾಳು ಬಾವಿಗೆ ಎಡವಿ ಬೀಳ್ತಾನೆ. ಬೀಳುವಾಗ ಮರದ ಒಂದು ಬೇರನ್ನು ಹಿಡಿದುಕೊಂಡು ಮಧ್ಯದಲ್ಲಿ ಜೋಲಾಡ್ತಾ ಇರ್ತಾನೆ. ಮೇಲೆ ಎರಡು ಹೆಗ್ಗಣಗಳು ಇವನ ಹಿಡಿದಿರುವಂತಹ ಬೇರನ್ನ ಕತ್ತರಿಸಲಿಕ್ಕೆ ಆರಂಭಿಸುತ್ತೆ. ಬಾವಿಯ ಒಳಗಡೆ ಒಂದು ದೊಡ್ಡದಾದ ಹೆಬ್ಬಾವು ಇವನನ್ನ ನುಂಗಲು ಕಾಯ್ತಾ ಕೂತಿದೆ. ಆಗ ಇವನ ಪಕ್ಕದಲ್ಲಿ ಜೇನುಗೂಡೊಂದ್ರಿಂದ ಜೇನುತುಪ್ಪ ತೊಟ್ಟಿಕ್ತಾ ಇರುತ್ತೆ. ಆದ್ರೆ ಅದನ್ನ ಅವನು ಚೀಪೋದಕ್ಕೆ ಹೋಗ್ತಾನೆ. ನಮಗೆ ಸಿಕ್ಕುವ ಸುಖ ಅನ್ನೋದಿದೆಯಲ್ಲ, ಅದು ಕೂಡ ಹೀಗೇನೆ. ಮಾರಿಗೆ ಬಲಿಗೆಂದೇ ಒಂದು ಕುರಿಯನ್ನ ಹೊಡೆದ್ಕೊಂಡು ಹೋಗ್ತಾ ಇರ್ತಾರೆ, ಆದ್ರೆ ಬಲಿಗೆಂದು ದಾರಿಯಲ್ಲಿ ತೋರಣ ಕಟ್ಟಿದ್ರೆ ಕುರಿ ಅದನ್ನ ತಿನ್ನುತ್ತೆ, ಸಾಯುವುದಕ್ಕೆ ಮುಂಚೆ ಸ್ವಲ್ಪ ಫಲಾಹಾರ ಅಂತ. ಹಾಗೆ ಈ ಸಂಸಾರದ ದುಃಖದ ಪರಿಚಯ ಇರುವ ಮನುಷ್ಯ ಇನ್ನೊಮ್ಮೆ ಇಲ್ಲಿಗೆ ಬರಲು ಇಚ್ಛಿಸುವುದಿಲ್ಲ. ಹೋದ್ರೆ ಬರದ ರೀತಿಯಲ್ಲಿ ಹೋಗುವುದಕ್ಕೆ ನಾವು ಯತ್ನಿಸ್ಬೇಕು. ಹಾಗೆ ಬರದ ರೀತಿಯಲ್ಲಿ ಹೋಗಬೇಕಾದ್ರೆ ಭಗವಂತನಿಂದ ನಮ್ಮ ಮನಸ್ಸನ್ನ ತುಂಬಿಸಿರ್ಬೇಕು. ಇದು ಸೋರೆಯ ಬುರುಡೆ ರೀತಿನಲ್ಲಿ ನೀರಿನಲ್ಲಿ ತೇಲುವಂತೆ ನಮ್ಮ ಸಂಸಾರವನ್ನ ನಾವು ತೇಲಿಸ್ಬೇಕು ಮತ್ತು ಭಗವಂತನೆಡೆಗೆ ನಮ್ಮನ್ನ ಒಯ್ಯಬೇಕು. ಅದಕ್ಕಾಗಿಯೇ ಸದಾ ಭಗವಂತನ ಚಿಂತನೆಯಲ್ಲಿ ನಾವಿರಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯ ಶ್ಲೋಕದಲ್ಲಿ ತಿಳಿಸ್ತಾನೆ. ಅದಕ್ಕೆ ಸೂಕ್ತವಾಗಿರುವಂತಹ ಮುದ್ದುರಾಮನ ಪದ್ಯ ಯಾವುದು ಗಮನಿಸೋಣ, ಬನ್ನಿ. ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ, ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ, ಅರ್ಧ ತುಂಬಿದ ಗಡಿಗೆ ಗದ್ದಲದ ಗೂಡು, ಯಾರು ನಿಜ ಸಜ್ಜನರೋ ಅವರಿಗೆಲ್ಲಿದೆ ಗರ್ವ, ಯಾರು ನಿಜ ಸಜ್ಜನ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಸೇವೆ ಅಪಾರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಸ್ಮಾರಕವನ್ನು ಉದ್ಘಾಟಿಸಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದ್ದಾರೆ. ಇದೇ ವೇಳೆ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿದ ಪ್ರಧಾನಿ, ಯುವಜನತೆ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡುತ್ತಿದ್ದಾರೆ. ಭಾರತದ ಯುವಕರ ಸಾಮರ್ಥ್ಯದಿಂದ ಅರ್ಥವ್ಯವಸ್ಥೆ ವೇಗವಾಗಿ ಬೆಳೆಯುತ್ತಿದ್ದು, ಭಾರತದ ಯುವಕರು ವಿಶ್ವದ ಪ್ರಗತಿಗೆ ದಿಕ್ಸೂಚಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮೈಸೂರಿನ ಕಣಕಣದಲ್ಲೂ ದೇಶದ ಸಂಸ್ಕೃತಿ ಹಾಗೂ ಪರಂಪರೆ, ದೇವಾಲಯಗಳು, ಅರಮನೆ, ದಸರಾ ಉತ್ಸವ ತುಂಬಿದೆ ಎಂದು ಪ್ರಧಾನಿ ಕೊಂಡಾಡಿದ್ದಾರೆ.
1: ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾಂ ಕೆ ಮಂದಿರ್, ಯಹಾಂ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಸರಾ,

0: यहाँ के भव्य महल, इसका संगीत और साहित्य, भारत की विरासत इस शहर के कण कण में रची बसी है.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ದೇಶದ ಯುವಕರು ಯಾವ ರೀತಿ ಮುನ್ನಡೆಯಬೇಕು ಎಂಬ ಬಗ್ಗೆ ಮಾರ್ಗದರ್ಶನ ನೀಡಿದ್ದು ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಪ್ರಧಾನಿ ವಿವೇಕ ಸ್ಮಾರಕ ಉದ್ಘಾಟಿಸಿ ರಾಮಕೃಷ್ಣ ಆಶ್ರಮದಲ್ಲಿ ಗಿಡವೊಂದನ್ನು ನೆಟ್ಟಿದ್ದಾರೆ. ಆಶ್ರಮದ ವತಿಯಿಂದ ಪ್ರಧಾನಿಗೆ ವಿಶೇಷ ಉಡುಗೊರೆ ನೀಡಲಾಗಿದ್ದು ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿ ಕೆತ್ತಿ ಖ್ಯಾತಿಗೊಳಿಸಿರುವ ಅರುಣ್ ಯೋಗಿರಾಜ್ ಕೆತ್ತಿದ ಸ್ವಾಮಿ ವಿವೇಕಾನಂದರ ಸುಂದರ ಏಕಶಿಲಾ ಮೂರ್ತಿಯನ್ನು ನೀಡಲಾಗಿದೆ. ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿಗಾಗಿ ನಾಳೆ ರಾಜ್ಯದಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಜರುಗಲಿದೆ. ಈ ನೇಮಕಾತಿ ಪರೀಕ್ಷೆಯಲ್ಲಿ ಪಾರದರ್ಶಕತೆಯೇ ನಮ್ಮ ಬದ್ಧತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅಥವಾ ಲೋಪಗಳಿಗೆ ಆಸ್ಪದ ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಶಿವದಾರ, ಜನಿವಾರ, ಮಾಂಗಲ್ಯಸರ ಮುಂತಾದವುಗಳಿಗೆ ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು ಒಎಂಆರ್ ಶೀಟ್ನಲ್ಲಿ ಖಾಲಿ ಬಿಡುವಂತಿಲ್ಲ. ಐದನೇ ಕಾಲಂ ಅನ್ನು ಕಡ್ಡಾಯವಾಗಿ ಶೀಟ್ ಮಾಡಬೇಕು. ಯಾವುದೇ ಉತ್ತರ ಗುರುತಿಸದೇ ಇದ್ದಲ್ಲಿ ಅರ್ಧ ಅಂಕವನ್ನು ಕಡಿತಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರೀಕ್ಷೆ ಮುಗಿದ 30 ನಿಮಿಷಗಳೊಳಗೆ ಒಎಂಆರ್ ಶೀಟನ್ನು ಕೆಇಎ ಜಾಲತಾಣಕ್ಕೆ ಅಪ್ಲೋಡ್ ಮಾಡುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ನ್ಯಾಯಸಮ್ಮತವಾಗಿ ಮತ್ತು ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಸುವುದು ಸರ್ಕಾರದ ಧ್ಯೇಯವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ನದಿಗಳಿಗೆ ನೀರು ಬಿಡಲೇಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರು ನೀರು ಬಿಡಬಾರದು ಎಂಬ ಹೋರಾಟ ಹಾಗೂ ಬಂದ್ ನಿರ್ಧಾರವನ್ನು ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನೀರು ಹರಿಸುವ ವಿಚಾರದಲ್ಲಿ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಸಂಸತ್ನಲ್ಲಿಯೂ ಅಣೆಕಟ್ಟು ನಿರ್ಮಾಣಕ್ಕೆ ಹಸಿರು ನಿಶಾನೆ ದೊರೆತಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ತುಂಗಭದ್ರಾ ವಿಚಾರದಲ್ಲಿ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಸಮತೋಲಿತ ಅಣೆಕಟ್ಟು ನಿರ್ಮಾಣಕ್ಕೆ ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 1036 ಪಿಡಿಒ ಹುದ್ದೆಗಳು ಖಾಲಿ ಇದ್ದು, ಕಲ್ಯಾಣ ಕರ್ನಾಟಕದ 80 ಅಧಿಕಾರಿಗಳಿಗೆ ಈಗಾಗಲೇ ಮುಂಬಡ್ತಿ ನೀಡಿ ನಿಯುಕ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸುಮಾರು 150 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ 2-3 ತಿಂಗಳೊಳಗೆ ನೇಮಕಾತಿ ಆದೇಶ ನೀಡಲಾಗುವುದು. ಈ ಮೂಲಕ ಶೇಕಡಾ 90% ಪಿಡಿಒ ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದ ಪ್ರಗತಿಗೆ ಕ್ರೀಡೆ ಪೂರಕವಾಗಿರಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ನಡೆದ ಬ್ಯಾಡ್ಮಿಂಟನ್ 11 ವರ್ಷ ಮತ್ತು 13 ವರ್ಷದೊಳಗಿನವರ ವಿಭಾಗಗಳ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ವೇಳೆಗೆ ಭಾರತದ ಕ್ರೀಡೆಗಳು ಉತ್ತುಂಗದಲ್ಲಿ ಇರಬೇಕು. ಅದಕ್ಕಾಗಿ ಈಗಿನಿಂದಲೇ ಯುವ ಕ್ರೀಡಾಪಟುಗಳು ಸಜ್ಜಾಗಬೇಕು ಎಂದು ಕರೆ ನೀಡಿದ್ದಾರೆ. ಕರಾವಳಿ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರಿ ಮಳೆಯಾಗುತ್ತಿದೆ. ಜಿಲ್ಲೆಯ ಕಳಸ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಕುದುರೆಮುಖ, ಕಿಗ್ಗ, ಕೆರೆಕಟ್ಟೆ, ಕಳಸ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮಳೆಯಾದ ಕಾರಣ ತುಂಗಾ ಹಾಗೂ ಭದ್ರಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಶೃಂಗೇರಿ ದೇವಾಲಯ ಸಮೀಪದ ತುಂಗಾ ನದಿ ತಟದಲ್ಲಿ ಇರುವ ಕಪ್ಪೆಶಂಕರಗುಡಿ ಮುಳುಗಡೆಯಾಗಿದೆ. ಭದ್ರಾ ನದಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಜಾಂಬಳೆ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದ್ದು ಕಳಸ ಕಾರ್ಕಳ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ನದಿಗಳಿಗೆ ಇಳಿಯದಂತೆ, ಗುಡ್ಡ ಭೂಕುಸಿತ ಉಂಟಾಗುವ ಪ್ರದೇಶಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳು

0: ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಯಿಂದಾಗಿ ಮಡಿಕೇರಿಯಲ್ಲಿ ಜನಜೀವನ ವ್ಯತ್ಯಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಉಜಿರೆ ಬೆಳ್ತಂಗಡಿ ಮಾರ್ಗ ಜಲಾವೃತವಾಗಿದೆ. ಕರಾವಳಿ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಭಾರತದ ನಾಗರಿಕತೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಜಗತ್ತಿನ ವಿವಿಧ ದೇಶಗಳೊಂದಿಗೆ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಬಾಂಧವ್ಯವನ್ನು ಬೆಳೆಸಿಕೊಂಡಿದೆ ಎಂದು ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ ಅಂಶು ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ದಿಶಾ ಭಾರತ್ ಸಂಸ್ಥೆ ಆಯೋಜಿಸಿದ್ದ ನಂದ ಭಾರತ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ಭಾರತವು ತನ್ನ ಪರಂಪರೆ ಮತ್ತು ಮೌಲ್ಯಗಳನ್ನು ಆಧರಿಸಿಕೊಂಡು ಜಾಗತಿಕ ವೇದಿಕೆಯಲ್ಲಿ ಮುಂಚೂಣಿಯಲ್ಲಿ ಇದೆ ಎಂದು ತಿಳಿಸಿದ್ದಾರೆ.
1: Conclave is themed around Bharat as a civilizational power and how it contributed to the ancient world of wisdom, then how it faced the brunt of different types of rules from intruders, including the British rule, colonial rule, how it became India after 1947 when it became independent, how the policymakers of that time made some mistakes by not bringing the pearls of ancient culture of India stuck to the shadows, the reflections of the colonial India. Today's Indian government is trying its best to bring back the lost glory of Bharat.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿವಿಧ ಕ್ಷೇತ್ರಗಳ ತಜ್ಞರು ಮತ್ತು ಸಾರ್ವಜನಿಕರು ಭಾರತದ ಭವಿಷ್ಯದ ದಿಶೆ, ಅದರ ಜಾಗತಿಕ ಪ್ರಭಾವ ಮತ್ತು ನಾಯಕತ್ವದ ಸಾಧ್ಯತೆಗಳ ಬಗ್ಗೆ ಚರ್ಚಿಸಿದರು. ಬೆಂಗಳೂರು ಹಸಿರೂರು ಅಭಿಯಾನವನ್ನು ಜನಾಂದೋಲನವಾಗಿ ರೂಪಿಸಲು ಸಾರ್ವಜನಿಕರು ಹಾಗೂ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕರೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಆಗಸ್ಟ್ 15ರಿಂದ ಹಮ್ಮಿಕೊಳ್ಳಲು ಯೋಜಿಸಿರುವ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳ ಕುರಿತು ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಸಿ ನೆಡುವ ಸಂಬಂಧ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದ್ದಾರೆ. ಇಂದು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನಾಚರಣೆ. ಈ ಮಾರಕ ಕಾಯಿಲೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನಾಗರಿಕ ಹುದ್ದೆಗಳ ನೇಮಕಾತಿ ಪರೀಕ್ಷೆ, ಪಾರದರ್ಶಕತೆಗೆ ಒತ್ತು ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಕಾವೇರಿ ನದಿ ವಿವಾದ, ಹೋರಾಟಗಾರರು ಬಂದ್ ನಿರ್ಧಾರ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಗ್ರಾಮ ಪಂಚಾಯತಿಗಳಿಗೆ ಶೀಘ್ರವೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇಮಕ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಮತ್ತು ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ, ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
2: ಇನ್ನು ಮುಂದೆ ಕೇಳಿಬರೋಣ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೇಶ್ ಎಲ್ರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಸ್ ಎಲ್ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ.
3: ಸರ್, ನಾವು ಇತ್ತೀಚಿನ ದಿನಗಳ ನಮ್ಮ ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಆದವು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಸರ್, ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ? ಸರ್,
4: ನೋಡಿ,

0: ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿನ್ನ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಭಾಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ದಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನ ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
1: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
0: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರಬಹುದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
1: ಓಕೆ ಸರಿ, ತಾವು ಮೊದಲೇ ಹೇಳಿದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ನೀವು ಈಗ ಒಂದು ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ ಈ ಹುಲಿ ಯೋಜನೆ 1973 ಬಂದ ದಿನದಿಂದ 50 ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್ ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಹುಡುಕ್ತಾ ಆಚೆ ಕಡೆ ಬರ್ತಾ ಇದ್ದಾವೆ. ಮತ್ತೆ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂಥ ವೃದ್ಧಿ ಆಗ್ತಿರ್ತಕ್ಕಂಥ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನು ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ

0: ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದರೆ ಲೆಪರ್ಡಿಂದ ಹೆಚ್ಚಿನ ಒಂದು ಇದನ್ನು ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ವರ್ಷದ ನಾವು ಅಂದರೆ ಡಾಟಾನ ನಾವು ನೋಡ್ತಾ ಹೋದರೆ, ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡಿಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ, ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು ಕಬ್ಬು ಇರ್ಬೋದು ಈ ತರ 10 ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರಿಗೆ ಕೇಳೋದಂದ್ರೆ, ಅದನ್ನು ಕಾಡಿಗೆ ಸೌದೆ ತರಕ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದು ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೆ ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈಗ ಒಂದು 10 ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತ ಇರ್ತಕ್ಕಂತ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತಾರ ಏನಿದೆಯಲ್ಲ, ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ, ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾರ್ಡ್ ಅಂಚಿನವರೆಗೂ ಗ್ರ್ಯಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದ್ರೆ ಪ್ರಕೃತಿಲಿ ಎಲ್ಲ ಜಾಗೂ ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ

0: ಆಗುತ್ತೆ. ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
1: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
1: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
1: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ, ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ.
1: ಮತ್ತೆ ನಾವು ಅರ್ಜಿ ಹಾಕಿದ್ರೆ ಒಂದ್ಸರಿ ನಮಗೆ ಬಂದ ಇಲ್ಲ, ಅದಕ್ಕೆ ಕೇಳಿದ್ರೆ
0: ಆ ತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವ್ದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು
1: ಸಾಗರ
0: ಸಾಗರ ಅಂತನ ಯಾವ
2: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು. ನೋಡಿ ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಧನ್ಯವಾದಗಳು.
1: ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್, ಯಾವ ತರ ಮಾಡೋದು
0: ಸರ್? ನೋಡೋಣ. ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಂತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100-150 kg ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೈಟ್ನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100-200 liters ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು, ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 kg ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನೆ ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ, ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೆ ಏನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೇ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
2: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ
3: ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು?
3: ನಾವು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ರಾಣಿ ಅಂತ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ, ನಂದೀಶ್ ಸರ್.
3: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್, ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
3: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡಬಹುದು?
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ, ಹೇಳಿ ಏನು ಭೂಮಿಯ
3: ಸಮಸ್ಯೆ? ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
3: ವನ್ಯಜೀವಿ ಸಂಘದಲ್ಲ.
0: ಓಕೆ,
3: ಇಲ್ಲಿ 5 ಆಡಿಗಳು ನಮ್ಮ ಕಂದಾಯ ಭೂಮಿನ ವ್ಯವಸಾಯ ಮಾಡ್ಕೊ ಬರ್ತಿದ್ರು.
0: ಓಕೆ,
3: 2017 ತನಕ ಅರಣ್ಯ ಇಲಾಖೆದವರು ಸ್ಯಾಂಕ್ಷನ್ ಮಾಡಿದ್ರು.
0: ಓಕೆ,
4: ಆದಿವಾಸಿಗಳೆಲ್ಲ ಅಸಂತೋಷತೆ.

0: ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಸೆಂಟ್ರಲ್ ಸಾಹೇಬ್ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದು 10 ಸಭೆನೇ ಮಾಡಿದ್ರು, ಸರ್ವೆಯನ್ನು ಜಂಟಿ ಸಿಡಿದೆಲ್ಲ ಆಯ್ತು.
1: ಓಕೆ,
0: ಅದಕ್ಕೆ ಮೊನ್ನೆನೂ ತುಂಬ ಕಾಲ್ ಮಾಡಿದೆ, ಒಂದು ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
1: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
2: ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
1: ಸೊ ಅದೇ, ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಅಂದ್ರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ, ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಯಾವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅಂದರೆ ಪ್ರಕರಣಗಳನ್ನೋದಕ್ಕಿನ್ನ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯಿತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
2: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೆ ಕರೆ ಇದೆ. ಹಲೋ,
3: ನಮಸ್ತೆ.
2: ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾರದು ಸರ್.
2: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
3: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನೀವು ನಂದಿ ಸರ್ ನಾ
1: ಹೇಳಿ
3: ಸರ್. ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದ್ದೀನಿ.
1: ಹೇಳಿ.
3: ಈಗ ಅಂದ್ರೆ ಮೊನ್ನೆ ಒಂದು ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ರು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀಲಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. 1/2 ಲೀಟರ್ ಬಾಟ್ಲು, 1 ಲೀಟರ್ ಬಾಟ್ಲ್ ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲಿ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
1: ಆಕ್ಚುಲಿ ಯಾವುದೇ ಒಂದು ಅಂದ್ರೆ ಪಾರ್ಕ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದ್ರೆ ಬಿಡುವಂತ ಎಲ್ಲ ಪ್ರಕ್ರಿಯೆ ಮಾಡ್ತಿದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂತ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದ್ರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಅಲ್ಲಿ ಅಂದ್ರೆ ಒಂದು ಕಡೆ ಎಂಟರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ ಅನ್ನ ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟ್ ಅಲ್ಲಿ ಏನು ಎಂಟರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದ್ರೆ ಆ ಚೆಕಿಂಗ್ ಪಾಯಿಂಟ್ ಅಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂತ ಎಲ್ಲ ಕ್ರಮನ ಇನ್ ಮುಂದೆ ತಗೊಳ್ಲಿಕ್ಕೆ ನಾನು ಅಂದ್ರೆ ಕ್ರಮ ಜರುಗಿಸ್ತೀವಿ ಇನ್ ಮುಂದೆ.
2: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಏನು ಒಂದು ಶಾಶ್ವತ ಪರಿಹಾರವನ್ನ ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು.
1: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ ನ ಬೆಳೀತಾ ಇದ್ದಾರೆ, ಮತ್ತೆ ಅದು

0: ಅದರಿಂದ ಪ್ರಯೋಜನವನ್ನು ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ, ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ, ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂಥ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿಸ್ ಸರ್ ಇದ್ದಾರೆ.
2: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
2: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ರಿಗೆ ಸ್ಥಾನಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
0: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದು ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತೇಳಿ ಹೇಳಲಿಕ್ಕಾಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲ, ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ, ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲಲ್ಲೇ ಇದೆ ಅಂತೇಳಿ ನಾವು ಅಂದರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ. ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ, ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಷ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟ್ ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
2: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್? ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
1: ಓಕೆ ಬೇರೆ ಏನಾದ್ರು ಪ್ರಶ್ನೆ?

0: ನೇತಾನ್ ಅಗ್ರಜರ
1: ಕ್ಯಾಮ್ರಾ ಫಿಕ್ಸ್ ಮಾಡಿವಿ ನೀನು ಎತ್ತರವಾದ ಬೆಟ್ಟದಲ್ಲಿ ಜಲಮಾರ್ಗಗಳನ್ನ ನೋಡಕ್ ಅಂತನ್ಬಿಟ್ಟು ಹೇಳಿದ್ರು ಲಾಸ್ಟ್.
2: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
2: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಎಐ ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದ್ರೆ ಅನಿಮಲ್ ಯಾವ ತರದ ಅನಿಮಲ್ ಅಂತ ಹೇಳು ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಬಂದಿದೆ ಅಂತ. ಅವಾಗ ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತೆ ಇಂಪಾರ್ಟೆಂಟ್ ಅಲ್ಲಿ ಅಂದ್ರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು ಎಐ ಕ್ಯಾಮ್ರಾದ್ದಾಯಿತು. ಅದೇ ರೀತಿ ಜಿ ಎಸ್ ಎಂ ಕ್ಯಾಮ್ರಾಗಳು ನಾವು ಇವತ್ತು ಜಿ ಎಸ್ ಎಂ ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರಕ್ಕಿನ ಮುಂಚೆನೆ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟ್ ಆಗಿ ಮಾಹಿತಿನ ಜನರಿಗೆ ತಲುಪಿಸೋಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
0: ಓಕೆ, ಧನ್ಯವಾದ.
2: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಐಡೆಂಟಿಫೈ, ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ತರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ
0: ಮಾಡ್ತೀವಿ. ಧನ್ಯವಾದಗಳು ನಾಗರಾಜರೇ, ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್, ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ ನ ಹೇಗೆ ಯಾವ ತರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ತರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ, ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
2: ಆಕ್ಚುಲಿ ರೈಲ್ ಬ್ಯಾರಿಕೇಡ್ ನ ನಾವು ಈಗ ನೋಡ್ತಾ ಇದೀವಿ, ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತಿನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
0: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
2: ಮೂರು ವರ್ಷದ ಒಳಗಡೆ ಎಲ್ಲ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
0: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಸರ್, ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿಸರಿದ್ದಾರೆ.
3: ಸಿಎಫ್ ಸರ್
0: ಇದ್ದಾರೆ ಹೇಳಿ. ಇಲ್ಲ ಇಲ್ಲ ಸರ್, ಸಿಎಫ್ ಸರ್ ಇದ್ದಾರೆ ಹೇಳಿ. ನಂದಿ ಸರ್
3: ಸರ್ ನಮಸ್ತೆ ಸರ್.
2: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಚಿಂಗ್ ಕ್ಯಾಂಪ್ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ಗಳು,
2: ಹೌದು,
3: ಅದರಲ್ಲಿ ಆಲ್ಮೋಸ್ಟ್ ನಮ್ಮ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
2: ಹೌದೌದು.
3: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
2: ಹೌದು.
3: ಅವ್ರಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ತಮ್ಮ ಇಲಾಖೆ

0: ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರಾ ಸರ್, ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
1: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದರೂ ಕೂಡ ವರ್ಷ 20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್, ಅಲ್ಲೆಲ್ಲ 10 ವರ್ಷ ಆಗಿರೋದ್ರಲ್ಲಿ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 34 ವರ್ಷ ದುರ್ದವರೆಗೂ ಕೂಡ, ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರು ಸುಮಾರು ಸಂಗತಿಗಳಿದಾವೆ.
1: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೆ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
0: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ಮ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಸರ್, ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
1: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
0: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
1: ಹೇಳಿ ಹೇಳಿ
0: ಸರ್, ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಅಂದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
1: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
2: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
1: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯಿತು. ಈಗ 20 ಲಕ್ಷದವರೆಗೂ ಪ್ರಾಣಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ಲಿಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದರು, ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನೂ ಭರಿಸುವಂಥ ಎಲ್ಲ ಕ್ರಮನೂ ಜರುಗಿಸ್ತಾ ಇದೆ.
2: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
1: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
2: ಹೌದು.
1: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು, ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ, ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆ

0: ಅವರು ಬಂದ ಮೇಲೆ ಅಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದ್ ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ತರ ಆಗುವಂತ ಸಾಧ್ಯತೆ ಇರುತ್ತೆ.
1: ಸರಿ, ತಾವು ಹೇಳ್ದಂಗೆ ಈ ತರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು, ಈ ತರ ಒಂದು ಸಂಘರ್ಷವನ್ನ ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ತರ ಬೇಕು ಸರ್?
0: ಇದೇ ಬಹಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಬಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು, ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾವು ಹೊಸಬಿ ರೋಡ್ ಮುಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಸರ್? ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರ್ವಾಲ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿ ಆಗಿದೆ ಸರ್. 17 ಜನದ ದುರಸ್ತಿ ಆಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊಂಡು ಬಂದಿದ್ದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದ್ವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್. ನಾವು ಅಲ್ಲಿಗೆ ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಯಲ್ಲಿ ಬರುತ್ತಾ ಇದು? ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ, ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನು ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ
1: ಇದೆ
0: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಉರ್ಲಳ್ಳಿ ಹಾಡಿಂದ, ಮಣಿಕಂಠ ಅಂತ.
1: ಮಣಿಕಂಠ ಅವ್ರೆ ಹೇಳಿ, ನಮ್ ಜೊತೆ ನಂದಿಸಲಿದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಾವು ಅರಣ್ಯದಲ್ಲಿ ಕಸ ಮಾಡ್ತಿದ್ದಲ್ಲಿ ಜಮೀನ್ ಮಾಡ್ತಿದ್ದ ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೆಂಚ್ ಹೊಡೆದು ಬಿಟ್ಟಾದ್ನೆ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರ.
0: ಯಾವ ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
0: ಲಕ್ಷ್ಮಣಪುರ
3: 31-32
0: ಸರ್ವೆ ನಂಬರ್ 31-32.
3: ಅಲ್ಲಿ ಏನಿದೆ, ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತಿದ್ರು. ನಿಮ್ಮ ಮುಂದೆ ನಿಮ್ಮ

0: ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನ ಮಾಡುತ್ತೆ ಸರ್? ಯಾವ
0: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ DRFOಗಳಿರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ ಏನು ಪೈಲಟ್ ಲೈಸೆನ್ಸು ಕೊಡ್ಸಿದೀವಿ. ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದ್ದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
1: ಸರಿ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳದ್ನಲ್ಲ, ಫಸ್ಟ್ ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳದ್ನಲ್ಲ ಈ ರೈಲ್ ಬ್ಯಾರಿಕೇಡ್ ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ
1: ಸರ್. ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಸರ್, ಯಾವ ತರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
0: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟ್ ಅಲ್ಲೇ ಬಹಳ ಕ್ಲೀನ್ ಆಗಿ ಹೇಳಿದ್ದಾರೆ. ಸೊ 1976
2: ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾಟ್ಪುಟ್ನಲ್ಲಿ 1 ಚಿನ್ನ. ತೈಪೇ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ವಾರ್ತೆಗಳ ವಿವರ. ವಿಜ್ಞಾನ ತಂತ್ರಜ್ಞಾನ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸಾಧಿಸುತ್ತಿರುವ ಅಭೂತಪೂರ್ವ ಪ್ರಗತಿಗೆ ದೇಶದ ಯುವ ಶಕ್ತಿಯೇ ಪ್ರಮುಖ ಕಾರಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸ್ವಚ್ಛತೆ, ಜಲ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಯುವ ಜನರು ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಹಾಗೂ ಸ್ವಾಮಿ ವಿವೇಕಾನಂದರ ಆಶಯದಂತೆ ದೇಶದ ವಿಕಾಸಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮೈಸೂರಿನಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾಗಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, ಯುವ ಜನತೆಗೆ ಸರಿಯಾದ ಅವಕಾಶ ಹಾಗೂ ಮಾರ್ಗದರ್ಶನ ದೊರೆತಾಗ ಅವರ ಸಾಮರ್ಥ್ಯವು ದೇಶದ ಪ್ರಗತಿಗೆ ದೊಡ್ಡ ಚಾಲಕ ಶಕ್ತಿಯಾಗುತ್ತದೆ. ಇಂದು ಭಾರತದ ಯುವ ಜನತೆಯು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆ ಆತ್ಮನಿರ್ಭರ ಭಾರತ ಹಾಗೂ ಮೇಕ್ ಇನ್ ಇಂಡಿಯಾ ಅಭಿಯಾನಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು.
3: ಸ್ವಾಮಿ ವಿವೇಕಾನಂದ ಜಿ ಯುವಾಓ ಕಿ ಶಿಕ್ಷಾ ಕೋ ರಾಷ್ಟ್ರ ನಿರ್ಮಾಣ ಕಾ ಮಜಬೂತ್ ಆಧಾರ ಮಾನತೆ ಥೆ. ಉನ್ಹೋನೆ ಸ್ವಯಂ ಯೇ ದೇಖಾ ಥಾ ಕಿ ಕೈಸೆ ದುನಿಯಾ ಕೆ ದೇಶ ಅಪ್ನೆ ಯುವಾಓ ಕೋ ಶಿಕ್ಷಿತ ಬನಾ ರಹೆ ಹೈ, ಲೇಕಿನ್ ದುರ್ಭಾಗ್ಯ ಸೆ ತಬ್ ಭಾರತ ಗುಲಾಮ ಥಾ. ಉಸ್ ದೌರ್ ಸೆ ಲೇಕರ್ ಅಬ್ ತಕ್ ಭಾರತ ಕೆ ಯುವಾನೆ ಏಕ್ ಲಂಬಿ ಯಾತ್ರಾ ತಯ ಕಿ ಹೈ. ಆಜ್ ಯುವಾ ದುನಿಯಾ ಕೆ ವಿಕಾಸ ಕೋ ಗತಿ ದೇ ರಹಾ ಹೈ. ಆಜ್ ಭಾರತ ಕಿ ಅರ್ಥವ್ಯವಸ್ಥಾ ಸಬ್ಸೆ ತೇಜಿ ಸೆ ಆಗೇ ಬಢ್ ರಹಿ ಭಾರತ.

0: युवाओं के सामर्थ्य से।
1: ದೇಶದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿಯನ್ನು ಉಲ್ಲೇಖಿಸಿದ ಅವರು, ಕಳೆದ 12 ವರ್ಷಗಳಲ್ಲಿ 650ಕ್ಕೂ ಹೆಚ್ಚು ಹೊಸ ವಿಶ್ವವಿದ್ಯಾಲಯಗಳು, 14,000 ಕಾಲೇಜುಗಳು, 7 ಐಐಟಿ, 9 ಐಐಎಂ ಹಾಗೂ 13 ನೂತನ ಏಮ್ಸ್ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. 14,000ಕ್ಕೂ ಹೆಚ್ಚು ಪಿಎಂ ಶ್ರೀ ಶಾಲೆಗಳು ಹಾಗೂ 10,000 ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳು ನಾವೀನ್ಯತೆಗೆ ಉತ್ತೇಜನ ನೀಡುತ್ತಿದ್ದರೆ, ಖೇಲೋ ಇಂಡಿಯಾ ಮತ್ತು ಯೂತ್ ಗೇಮ್ಸ್ನಂತಹ ವೇದಿಕೆಗಳು ಕ್ರೀಡಾಪಟುಗಳು ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲಲು ನೆರವಾಗುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಗೌತಮಾನಂದಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡುವ ನಿಯಮಿತ ಮಾಸಿಕ ತೆರಿಗೆ ಪಾಲಿನ ಜೊತೆಗೆ ಹೆಚ್ಚುವರಿ ಕಂತಿನ ರೂಪದಲ್ಲಿ 1,09,019 ಕೋಟಿ ರೂಪಾಯಿಗಳನ್ನು ಇಂದು ಬಿಡುಗಡೆ ಮಾಡಿದೆ. ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಹಾಗೂ ಅಭಿವೃದ್ಧಿ ಯೋಜನೆಗಳ ವೆಚ್ಚವನ್ನು ತ್ವರಿತಗೊಳಿಸಲು ಈ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಸಚಿವಾಲಯ ನೀಡಿದ ವಿವರಗಳ ಪ್ರಕಾರ ಉತ್ತರ ಪ್ರದೇಶವು ಅತ್ಯಧಿಕ ಅಂದರೆ 19,208 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿತ್ತು. ನಂತರದ ಸ್ಥಾನಗಳಲ್ಲಿ ಬಿಹಾರ 10,845 ಕೋಟಿ ಮತ್ತು ಮಧ್ಯಪ್ರದೇಶ 8,010 ಕೋಟಿ ಇವೆ. ಪಶ್ಚಿಮ ಬಂಗಾಳ 7,866 ಕೋಟಿ ಹಾಗೂ ಮಹಾರಾಷ್ಟ್ರ 7,022 ಕೋಟಿ ರೂಪಾಯಿಗಳನ್ನು ಪಡೆದಿವೆ. ಸಣ್ಣ ರಾಜ್ಯಗಳ ಪೈಕಿ ಸಿಕ್ಕಿಂ 365 ಕೋಟಿ, ಗೋವಾ 398 ಕೋಟಿ ಹಾಗೂ ನಾಗಾಲ್ಯಾಂಡ್ 524 ಕೋಟಿ ರೂಪಾಯಿಗಳನ್ನು ಸ್ವೀಕರಿಸಿವೆ. ಕರ್ನಾಟಕಕ್ಕೆ 4,504 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಪುಣೆಯಲ್ಲಿ ಇಂದು ಆಯೋಜಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರ 106ನೇ ಪುಣ್ಯಸ್ಮರಣೆಯ ಅಂಗವಾಗಿ ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ನೀಡುವ ಈ ಪ್ರಶಸ್ತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಜಿತ್ ದೋವಲ್ ಅವರಿಗೆ ಪ್ರದಾನ ಮಾಡಿದರು. ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ದೇಶದ ಭದ್ರತೆಯನ್ನು ಬಲಪಡಿಸುವಲ್ಲಿ ಅಜಿತ್ ದೋವಲ್ ಅವರ ಕೊಡುಗೆ ಅಪಾರವಾದುದು ಎಂದರು. ಪ್ರಮುಖ ರಾಷ್ಟೀಯ ಭದ್ರತಾ ನಿರ್ಧಾರಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ದೋವಲ್ ಅವರ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದ ಸಚಿವರು, ಈ ಪ್ರಶಸ್ತಿ ಅವರು ದೇಶಕ್ಕೆ ಸಲ್ಲಿಸಿದ ಅಪ್ರತಿಮ ಸೇವೆಯನ್ನು ಗುರುತಿಸಿದೆ ಎಂದರು. ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಅಜಿತ್ ದೋವಲ್, ಈ ಪುರಸ್ಕಾರದಿಂದ ತಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪರಸ್ಪರ ಒಪ್ಪಂದ ಮತ್ತು ಮಧ್ಯಸ್ಥಿಕೆಯ ಮೂಲಕ ವಿವಾದ ಬಗೆಹರಿಸಿಕೊಳ್ಳುವ ಪದ್ಧತಿಯು ಭಾರತದ ಸಂಸ್ಕೃತಿ, ವೇದಗಳು, ಕೌಟಿಲ್ಯ ಹಾಗೂ ಮಹಾತ್ಮ ಗಾಂಧೀಜಿಯವರ ತತ್ವಶಾಸ್ತ್ರದಲ್ಲಿ ಆಳವಾಗಿ ಬೇರೂರಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದ ಕಾಮನ್ವೆಲ್ತ್ ಮಧ್ಯಸ್ಥಿಕೆ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, 2023 ಮಧ್ಯಸ್ಥಿಕೆ ಕಾಯ್ದೆ ಜಾರಿಗೆ ಬರುವ ಬಹು ಮುಂಚಿನಿಂದಲೂ ಈ ಪದ್ಧತಿ ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದರು. ಕಿತ್ತಳೆ ಹಣ್ಣಿಗಾಗಿ ಜಗಳವಾಡಿದ ಸಹೋದರಿಯರ ಕಥೆಯನ್ನು ಉದಾಹರಿಸಿದ ಸಿಜೆಐ, ಹಠ ಹಿಡಿಯುವ ಬದಲು ಪರಸ್ಪರ ಅಗತ್ಯಗಳನ್ನು ಅರ್ಥೈಸಿಕೊಳ್ಳುವುದೇ ಮಧ್ಯಸ್ಥಿಕೆಯ ಮೂಲಸಾರ ಎಂದರು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಾಮ ಸಂಧಾನಕ್ಕೆ ನೀಡಿದ ಆದ್ಯತೆ, ಪ್ರಾಚೀನ ಪಂಚಾಯತ್ ವ್ಯವಸ್ಥೆ ಹಾಗೂ ಗಾಂಧೀಜಿಯವರ ಸೌಹಾರ್ದಯುತ ಪರಿಹಾರದ ಹಾದಿಗಳನ್ನು ಸ್ಮರಿಸಿದೆ ಅವರು, ಪ್ರಸ್ತುತ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳೆರಡು ಮಧ್ಯಸ್ಥಿಕೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತಿವೆ ಎಂದು ತಿಳಿಸಿದರು. ದೇಶದ ಸಮೃದ್ಧ ಕೈಮಗ್ಗ ಪರಂಪರೆಯನ್ನು ಗೌರವಿಸುವ ಸಲುವಾಗಿ ಜವಳಿ ಸಚಿವಾಲಯ ಇದೇ 7ರಂದು ನವದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಯೋಜಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನಿನ್ನೆ ನಿಧನರಾದ ಭಾರತೀಯ ಸೇನೆಯ ನಿವೃತ್ತ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ವಿಶ್ವನಾಥ್ ಶರ್ಮಾ ಅವರಿಗೆ ಇಂದು ನವದೆಹಲಿಯಲ್ಲಿ ಸಕಲ ಸೇನಾ ಗೌರವಗಳೊಂದಿಗೆ ಭಾರತೀಯ ಸೇನೆ ಅಂತಿಮ ನಮನ ಸಲ್ಲಿಸಿದೆ. ಅವರಿಗೆ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಪುಷ್ಪನಮನ ಸಲ್ಲಿಸಿ ಶೋಕತಪ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ವಿಶ್ವದ 8,000 ಮೀಟರ್ಗಿಂತಲೂ ಹೆಚ್ಚಿನ

0: ಎತ್ತರದ ಎಲ್ಲ 14 ಪರ್ವತ ಶಿಖರಗಳನ್ನು ಕೇವಲ 6 ತಿಂಗಳಲ್ಲಿ ಏರಿ ವಿಶ್ವ ದಾಖಲೆ ಬರೆದಿದ್ದ ನೇಪಾಳದ ಖ್ಯಾತ ಪರ್ವತಾರೋಹಿ ನಿರ್ಬಲ್ ಪುರ್ಜಾ ಅವರು ಪಾಕ್ ಆಕ್ರಮಿತ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಬ್ರಾಡ್ ಪೀಕ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಮೃತಪಟ್ಟಿದ್ದಾರೆ. ಕಳೆದ ಗುರುವಾರ ಬ್ರಾಡ್ ಪೀಕ್ ಶಿಖರವನ್ನು ಏರಲು ತೆರಳಿದ್ದ 10 ಜನರ ಪರ್ವತಾರೋಹಿಗಳ ತಂಡದಲ್ಲಿ ಇದ್ದ ಪುರ್ಜಾ ಅವರು ಹಿಮಪಾತಕ್ಕೆ ಸಿಲುಕಿ ಮೃತಪಟ್ಟಿರುವುದಾಗಿ ಅವರ ಸಾಹಸ ಸಂಸ್ಥೆ ಅಲೈಟ್ ಎಕ್ಸ್ಪೆಕ್ಟ್ ಇಂದು ದೃಢಪಡಿಸಿದೆ. ನಿನ್ನೆ ಪರ್ವತ ಪ್ರದೇಶದಿಂದ 4 ಮೃತ ದೇಹಗಳನ್ನು ಹೊರತೆಗೆಯಲಾಗಿದೆ ಎಂದು ಪಾಕಿಸ್ತಾನದ ಪರ್ವತಾರೋಹಣ ಪ್ರಾಧಿಕಾರ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದು ಭಾರತಕ್ಕೆ ಬಾಕ್ಸಿಂಗ್ ಮತ್ತು ಶಾರ್ಟ್ಪುಟ್ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಗಳು ಲಭಿಸಿವೆ. ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತದ ಜೈ ಸ್ಮಿತ್ ಲಂಬೋರಿಯಾ ಮತ್ತು ಪ್ರೀತಿ ಪವಾರ್ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 54 ಕೆಜಿ ವಿಭಾಗದ ಫೈನಲ್ನಲ್ಲಿ ಪ್ರೀತಿ ಪವಾರ್ ಕೆನಡಾದ ಸ್ಕಾಟ್ಲೆಂಡ್ ಡೆಲ್ಗಾಡೊ ವಿರುದ್ದ 5-0 ಅಂತರದಲ್ಲಿ ಗೆದ್ದು ಸ್ವರ್ಣ ಪದಕ ಗಳಿಸಿಕೊಂಡರೆ, ಮಹಿಳಾ 52 ಕೆಜಿ ವಿಭಾಗದ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಸ್ ವಿರುದ್ದ ಜಯ ಗಳಿಸಿದರು. ಇನ್ನು ಪುರುಷರ ಶಾರ್ಟ್ಪುಟ್ F14-57 ಪ್ಯಾರಾ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾರತದ ಸೋನಂ ರಾಣಾ 13.40 ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಇದೇ ಸ್ಪರ್ಧೆಯಲ್ಲಿ ಶುಭಂ ಜುಯಾಲ್ ದ್ವಿತೀಯ ಸ್ಥಾನ ಪಡೆದು ರಜತ ಪದಕ ಜಯಿಸಿದರು. ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೇಲ್ ಬೆಳ್ಳಿ ಹಾಗೂ ಸೆಲ್ವ ಪ್ರಭು ಕಂಚಿನ ಪದಕ ಗೆದ್ದರು. ಈ ಮೂಲಕ ಭಾರತ ಪ್ರಸ್ತುತ 8 ಚಿನ್ನ, 15 ಬೆಳ್ಳಿ, 7 ಕಂಚಿನ ಪದಕ ಸೇರಿದಂತೆ ಒಟ್ಟು 27 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿ ಇದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಕೇಂದ್ರ ಸಚಿವರು ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತಾನ್ವಿ ಶರ್ಮಾ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ತಾನ್ವಿ ಚೀನಾ ತೈಪೆಯ 5ನೇ ಶ್ರೇಯಾಂಕಿತ ಹುವಾಂಗ್ ಯು ಸುನ್ ವಿರುದ್ಧ 21-17, 21-11 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿ ಭಾರತದ ಉನ್ನತಿ ಹೂಡ ವಿಯೆಟ್ನಾಂ ಪ್ರತಿಸ್ಪರ್ಧಿ ಟಿಎಲ್ ಎಂಗುಯನ್ ವಿರುದ್ಧ ಪರಾಭವಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಯುವ ಜನತೆಗೆ ಕರೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತ. ರಾಜ್ಯಗಳ ತೆರಿಗೆ ಪಾಲಿನ ಹೆಚ್ಚುವರಿ ಕಂತು, ಕೇಂದ್ರ ಸರ್ಕಾರದಿಂದ 1,09,019 ಕೋಟಿ ರೂಪಾಯಿ ಬಿಡುಗಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ 2, ಶಾರ್ಟ್ಪುಟ್ನಲ್ಲಿ 1 ಚಿನ್ನ. ಮತ್ತು ತೈಪೆ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ವಿಭಾಗದ ಫೈನಲ್ಸ್ ಪ್ರವೇಶಿಸಿದ ಭಾರತದ ತಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಅಂತ ಒಂದು 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ತರ ವಾಟ್ಸ್ಆಪ್ ನಂಬರ್ ಒಂದಿದೆ, 6363-08040 ಅಂತೇಳಿ. ಸೊ ಈ ವಾಟ್ಸ್ಆಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ, ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
1: ದಿನಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ
2: ಇರುತ್ತೆ. ಸರಿ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ಥರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
1: ಖಂಡಿತ ಖಂಡಿತ. ಯಾಕೆಂದರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ, ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPF ನವರು ತುಕಡಿ

0: ಅವರು ಅವರು ಸಹಿತ ಪ್ರತಿದಿನ ಬಾರ್ಡರ್ ಅಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗ್ತಾ ಹೋಗಿ ತಪಾಸಣೆ ಮಾಡ್ತಾ ಏನಾದ್ರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದ್ರೂ ಯಾವ್ದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ ಕುಂಬಿಂಗ್ ಮಾಡ್ತಾ ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ ಅವರ ಸಹಾಯವಾಣಿ ಸಂಖ್ಯೆನು ಹೊಂದಿದೆ 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂತ ಏನು ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ
0: ಮಾಡಬಹುದು.
1: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ.
1: ಹೌದು,
0: ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು.
1: ಹೌದು,
0: ಅಂದರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವು ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನ ಕೈಗೊಳ್ಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ. ಯಾವುದೇ ಕಾರಣಕ್ಕೂ ಅವ್ರನ್ನ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಳಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೇಶ್ ಎಲ್ರವರು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
0: ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಇನ್ನು ಮುಂದೆ ಕೇಳಿ ಬರೋಣ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದಲ್ಲಿ ಕಿರುನಾಟಕವನ್ನ.
0: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.

0: ಪ್ರಿಯ ಸ್ನೇಹಿತರೆ, ನೀವು ಬಹಳನೆ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
1: ನಿಮ್ಮೆಲ್ಲರಿಗೂ ಸ್ವಚ್ಛಿಕ ಹಾಗೂ ಸುಜಲ್ ಕುಮಾರ್ ಅವರಿಂದ ಪ್ರೀತಿಯ ನಮಸ್ಕಾರ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಾ ಇದೆ.
1: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು ಹಾಗೂ ಅಭ್ಯಾಸವಾಗಬೇಕು.
0: ಹಾಗೆಯೇ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಸೋಪಿನಿಂದ ಕೈ ತೊಳೆದುಕೊಳ್ಳೋಣ.
1: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
0: ಇದು ನಮ್ಮ ಉದ್ದೇಶ, ಮನರಂಜನೆಯಲ್ಲ.
1: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಲ್ಲೂ ನೆಲೆಗೊಳ್ಳಲಿ, ಎಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
0: ಸುವಿಚಾರಗಳು ಇರೋದು ಆರೋಗ್ಯ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
1: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
0: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತದೆ ರೋಗಗಳು.
1: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯುವುದಿಲ್ಲ.
0: ಇದೇ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ಈ ದೋಣಿ ಸಾಗಬಲ್ಲದು.
1: ಶ್ರೋತೃಗಳೇ, ಇಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಓಪನ್ ಡಿಫೆಕ್ಷನ್ ಫ್ರೀ ಬಯಲು ಮುಕ್ತ ಶೌಚಾಲಯ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಎಂಬುದನ್ನು ಈ ಸಂಚಿಕೆ ತಿಳಿಸುತ್ತದೆ.
0: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ್ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚಿಕ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ಓಡಿಎಫ್ ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದವು ಅಂತ. ಮತ್ತೆ ಈಗ ಓಡಿಎಫ್ ಗ್ರಾಮ ಎಂದರೇನು ಎಂದು ಕೇಳಬೇಡ
1: ಸುಜಲ್. ನಾನು ಹೇಗೆ ಹೇಳ್ತೇನೆ ಹೇಳು, ನನಗೂ ಗೊತ್ತಿದೆ ಓಡಿಎಫ್ ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಎಂದು. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ಓಡಿಎಫ್ ಎಂಬ ಶಬ್ದವನ್ನ ಉಪಯೋಗಿಸುತ್ತಾರೆ. ಇದನ್ನು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಸರಿ ಹೌದಲ್ವಾ?
0: ಸರಿ ಸರಿ. ಈಗ ದೇಶವು ಓಡಿಎಫ್ ನಿಂದ ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
1: ಹಾ ಸುಜಲ್, ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮ ಎಂದರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತದೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣವಾಗಿರುತ್ತದೆ.
0: ಸ್ವಚ್ಛಿಕ, ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
1: ಓ ಹೌದಾ? ಆದರೆ ನನಗೆ ತಿಳಿದು ಬಂದಂತೆ ಇಲ್ಲಿಯವರೆಗೆ 5.67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ಓಡಿಎಫ್ ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ಓಡಿಎಫ್ ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ.
0: ದೇಶದಲ್ಲಿ ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲ್ ಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದ ಅವಶ್ಯವೂ ಇದೆ. ಮಿತ್ರರೇ, ನಿಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ

0: ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತವೆ. ಇದರ ವಿಷಯಗಳನ್ನು ಸವಿವರವಾಗಿ ತಿಳಿಯಲು ತಜ್ಞರು ಉಪಸ್ಥಿತರಿದ್ದಾರೆ. ಕೇಳೋಣ ಬನ್ನಿ.
1: ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಕುರಿತು ಶ್ರೀಮತಿ ಐಶ್ವರ್ಯ ಸಿಂಗ್ರವರ ಭಾಷಣದ ಸಾರಾಂಶ ಹೀಗಿದೆ. ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನು ನಿರ್ಮಿಸಲು ಪ್ರಧಾನಮಂತ್ರಿಯವರು ನೀಡಿದ ಕರೆಯ ಮೇರೆಗೆ ಅಕ್ಟೋಬರ್ 2, 2014 ಆರಂಭವಾದ ಸ್ವಚ್ಛ ಭಾರತ ಮಿಷನ್ ಅಭಿಯಾನದ ಐತಿಹಾಸಿಕ ಪಯಣವನ್ನು ಶ್ರೀಮತಿ ಐಶ್ವರ್ಯ ಸಿಂಗ್ರವರು ಈ ರೀತಿ ವಿವರಿಸಿದರು. ಈ ಮಿಷನ್ ಒಂದು ಬೃಹತ್ ಜನಾಂದೋಲನವಾಗಿ ಮಾರ್ಪಟ್ಟಿತ್ತು. ಇದರ ಫಲವಾಗಿ 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಯಿತು. ಅಕ್ಟೋಬರ್ 2, 2019 ಭಾರತವು ತಾನು ಬಯಲು ಬಹಿರ್ದೆಸೆ ಮುಕ್ತ ರಾಷ್ಟ್ರವೆಂದು ಯಶಸ್ವಿಯಾಗಿ ಘೋಷಿಸಿಕೊಂಡಿತು. ಈ ಮೈಲಿಗಲ್ಲನ್ನು ಸಾಧಿಸಲು ಕೇವಲ ಮೂಲಸೌಕರ್ಯಗಳು ಮಾತ್ರವಲ್ಲದೆ ನಾಗರಿಕರು, ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ಉಂಟಾದ ಮಹತ್ತರವಾದ ವರ್ತನೆಯ ಬದಲಾವಣೆಯು ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ಎರಡನೇ ಹಂತದಲ್ಲಿ 2020 ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನು ODF ಪ್ಲಸ್ ಮಾದರಿ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಗುರಿಯೊಂದಿಗೆ ಮಿಷನ್ನ ಎರಡನೇ ಹಂತವು ಆರಂಭವಾಯಿತು. ODF ಪ್ಲಸ್ ಮಾದರಿ ಗ್ರಾಮವು ಈ 3 ಮಾನದಂಡಗಳನ್ನು ಹೊಂದಿರಬೇಕು. ತನ್ನ ODF ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದು, ಘನ ಮತ್ತು ದ್ರವ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ತ್ಯಾಜ್ಯವು ಸೇರಿದಂತೆ ವೈಜ್ಞಾನಿಕವಾಗಿ ನಿರ್ವಹಿಸುವುದು, ದೃಷ್ಟಿಗೆ ಸ್ವಚ್ಛವಾಗಿ ಕಾಣುವುದು. ಪ್ರಸ್ತುತ 4.85 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ತಮ್ಮನ್ನು ODF ಪ್ಲಸ್ ಮಾದರಿ ಗ್ರಾಮಗಳೆಂದು ಘೋಷಿಸಿಕೊಂಡಿವೆ. ಪ್ರತಿಯೊಂದು ಕುಟುಂಬಕ್ಕೂ ODF ಪ್ಲಸ್ ಸ್ಥಾನಮಾನದ ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಸ್ವಚ್ಛ ಸುಜಲ ಗ್ರಾಮಗಳನ್ನು ನಿರ್ಮಿಸುವುದು ಇದರ ಅಂತಿಮ ದೃಷ್ಟಿಕೋನವಾಗಿದೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಎಂಬುದು ಸಮುದಾಯದ ನೇತೃತ್ವದ ಚಳುವಳಿಯಾಗಿದೆ ಎಂದು ಶ್ರೀಮತಿ ಐಶ್ವರ್ಯ ಸಿಂಗ್ ಒತ್ತಿ ಹೇಳಿದರು. ನೈರ್ಮಲ್ಯ ಮೂಲಸೌಕರ್ಯ ಮತ್ತು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಎಲ್ಲಾ ನಾಗರಿಕರು ಭಾಗವಹಿಸಬೇಕೆಂದು ಅವರು ಕೋರಿದರು. ವಿಶೇಷವಾಗಿ ಯುವಜನರು ಮತ್ತು ಮಕ್ಕಳು ಸ್ವಚ್ಛತೆಯ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ರಾಷ್ಟ್ರವೇ ಮೊದಲು ಎಂಬ ತತ್ವಕ್ಕೆ ಬದ್ಧರಾಗಿ ಎಲ್ಲೂ ಕಸ ಹಾಕದೆ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಚ್ಛ ಭಾರತಕ್ಕೂ ಒಗ್ಗೂಡಿ ಕೆಲಸ ಮಾಡುವ ಪ್ರತಿಜ್ಞೆಯೊಂದಿಗೆ ಭಾಷಣವು ಮುಕ್ತಾಯವಾಯಿತು.
2: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಿದ್ದೇವೆ.
0: ಸುಜಲ್, ನಿನಗೊಂದು ಕುತೂಹಲಕರ ಸಂಗತಿಯನ್ನು ತಿಳಿಸಲ. ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕ 3 ಜನ ಫೇಮಸ್ ಆಗಿದ್ದೇವೆ.
2: ಹೌದಾ, ಹೇಗೆ?
0: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ.
2: ಓ ಹೌದಾ, ಇಲ್ಲಿ
0: ನಡಿ, ನಿನಗೆ ರಾಂಪುರ ಗ್ರಾಮದ ಕಥೆಯನ್ನು ಹೇಳುತ್ತೇನೆ. ಅಲ್ಲಿ ನುಕ್ಕಡ್ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎನ್ನುವುದನ್ನು ತಿಳಿಯೋಣ. ಅಲ್ಲೊಂದು ನಾಟಕ ನಡೀತಾ ಇದೆ. ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಜಯ.
2: ದೂಷಿಕಾನ ಇಲ್ಲ ಪ್ರದೂಷಿಕಾನ?
0: ಸರಿಯಾಗಿ ಇದೆಯಲ್ಲ ಸುಜಲ್. ಪ್ರದೂಷಿಕ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡುತ್ತಾಳೆ, ಆದರೆ ದೂಷಿಕ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಕೂಡ ಮಾಡ್ತಾಳೆ. ಇನ್ಮುಂದೆ ನಾವು ಕೂಡ ಅವಳನ್ನ ದೂಷಿಕ ಎಂದೇ

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆಯತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಂಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರತಿಶಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆಯೇ ಸುಜಲ್ ಕುಮಾರ್ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ. ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ, ನಾನ್ ಬಂದೆ. ದೂಷಿಕ ಹಳ್ಳಿ ಚರಂಡಿಗಳಿಂದ ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ ಕೆಲವೊಮ್ಮೆ ಗಾಳಿಯಲ್ಲಿ ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಇವೇ ಸ್ಥಳಗಳಲ್ಲಿ.

0: ಯಾರು ಇದನ್ನ ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರೋ ಅವರನ್ನ ಅತಿ ಶೀಘ್ರದಲ್ಲಿಯೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯ ನನ್ನ ಗುಹೆ. ನನ್ನ ಕೆಲಸ ಎಲ್ಲರನ್ನ ರೋಗಿಗಳನ್ನಾಗಿ ಮಾಡುವುದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕಾಗಿ ಬಿಟ್ಟಿದೆ. ವಿಮಲಾನ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಎನಿಸಿಬಿಟ್ಟಿದೆ. ಛೆ, ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬರುತ್ತದೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆಯೇ ಮಾಡೋದಿಲ್ಲ.
0: ನೀ ಈಗೇ ಇರು. ನೀವೀಗ ತೋರುತ್ತಿರುವಂತಹ ಆಲಕ್ಷ್ಯತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬೇಡಬೇಕಿದೆ.
2: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯವಾಕ್ಯದೊಂದಿಗೆ ಬರುವವನೇ ಸುಜಲ್ ಕುಮಾರ. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನು ಆ ಗ್ರಾಮದಿಂದ ಕಲಿತುಕೊಂಡಿದ್ದ.
3: ಜೈ ಶ್ರೀರಾಮಣ್ಣ. ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ, ಎಲ್ಲರೂ ಇಷ್ಟಕ್ಕೆ ದುಃಖ ಭರಿತರಾಗಿದ್ದಾರೆ, ಮತ್ತು ಊರು ಕೊಳಕಿನಿಂದ ಭರ್ತಿಯಾಗಿದೆ. ಯಾಕೆ, ಏನ್ ಸಮಾಚಾರ ಅಣ್ಣ? ತಮ್ಮ
4: ಬಹುಶಃ ಇವನ್ಗೆ ಏನು ತಿಳಿದೇ ಇಲ್ಲ ಅಂತ ಕಾಣ್ತಾ ಇದೆ.
5: ಅಕ್ಕ, ನೀವು ಹೇಳ್ತಾ ಇರೋದು ಸರಿ, ಅವನಿಗೆ ಏನು ತಿಳಿದೇ ಇಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾನೆ.
3: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲವೂ ಅರ್ಥವಾಗಿದೆ. ನಿಮ್ಮ ಊರಿನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸಿರುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
0: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ನಿನ್ನಿಂದ ಏನು ಮಾಡಲಾಗೋದಿಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿನ್ನನ್ನ ಬಲಿ ತೆಗೆದುಕೊಳ್ತೇನೆ, ನೋಡ್ತಾ ಇರು. ತಿಳಿತಾ?
3: ಓಹೋ, ನೀನು ದೂಷಿಕಾನ? ಈಗ ನನಗೆ ಅರ್ಥವಾಯ್ತು, ಇದೆಲ್ಲ ನಿಂದೆ ಕಾರಭಾರ ಅಂತ. ನೋಡ್ತಾ ಇರು, ಮುಂದಿನ ಕೆಲವೇ ದಿನಗಳಲ್ಲಿ ನಾನು ನಿನಗೆ ಏನ್ ಮಾಡ್ತೀನಿ ಎಂಬುದನ್ನು.
2: ಸುಜಲ್ ತನ್ನ ಊರಿನಲ್ಲಿ ನುಕ್ಕಟ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾನೆ. ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ.
3: ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆ ಅಲ್ಲ, ರೋಗದ ವಿರುದ್ಧ ಹೋರಾಡುವಂತಹ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯವಾಗಿ ಗಮನಹರಿಸಿ.
2: ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕಾ ಚಟಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.
0: ಏನ್ ನಡೀತಿದೆ ಇಲ್ಲಿ? ಚರಂಡಿಗಳನ್ನ ಜನರು ಹೇಗೆ ಮುಚ್ಚಿದ್ರು? ಏನು ಈ ಶೌಚಾಲಯಕ್ಕೆ ಬಾಗಿಲುಗಳನ್ನ ಯಾವಾಗ ಕೂಡಿಸಿದ್ರು? ದುರ್ಗಂಧ ಎಲ್ಲಿ ಹೋಯಿತು? ಸೊಳ್ಳೆಗಳು ಎಲ್ಲಿ ಹೋದ್ವು? ಓಹೋ, ಈ ಊರಲ್ಲಿ ಏನೆಲ್ಲ ನಡೀತಾ ಇದೆ?
2: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ನೋಡು ಸ್ವಚ್ಛಿಕಾ.
6: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತು ನೋಡಿ. ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿಯಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರಿಸುವ, ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ.
2: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ, ಓಣಿಗಳಲ್ಲಿ ಅಭಿಯಾನ, ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ, ಮಹಿಳೆಯರು ಹಾಡುತ್ತಿದ್ದಾರೆ.
0: ಓಹೋ, ಸ್ವಚ್ಛಿಕಾಳ ಈ ಹೊಳಪು ನನ್ನ ಮಾಲಿನ್ಯವನ್ನ ಕುರುಡಾಗಿಸಿಬಿಟ್ಟಿದೆ. ನನ್ನ ಮಾಲಿನ್ಯದ ನೆರಳು ಬರುಬರುತ್ತಾ ಮರೆಯಾಗುತ್ತಿದೆ. ಸುಜಲನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗಲಿ? ಯಾವ ಸ್ಥಳದಲ್ಲಿ ನಾನಿರಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳನ್ನ ಸ್ವಚ್ಛಗೊಳಿಸಲಾಗಿದೆ.

0: ಅವರು ಶೌಚಕ್ಕೆ ಬಯಲಿಗೆ ಬರ್ತಿಲ್ಲ.
1: ಸ್ವಚ್ಛಿಕಾ, ಸುಜಲಕುಮಾರ ಹಾಗೂ ಊರಿನವರೆಲ್ಲರೂ ಸೇರಿಕೊಂಡು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡುತ್ತಿದ್ದಾರೆ.
2: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
3: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
2: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನಾಗಿ ನಿರ್ಮಿಸಿ.
1: ದೂಷಿಕಾಳು ಹೈರಾಣಾಗಿದ್ದಾಳೆ, ಊರವರೆಗೆ ಕುಳಿತುಕೊಂಡು ಅಳುತ್ತಿದ್ದಾಳೆ.
0: ನೀವೆಲ್ಲರೂ ಬದಲಾಗ್ತೀರೆಂದು ನಾನಿಂದು ಅಂದ್ಕೊಂಡಿರ್ಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯೊಂದಿಗೆ ನೀವೆಲ್ಲರೂ ಚಿಂತನೆಯನ್ನೇ ಬದಲಾಯಿಸಿದ್ದೀರಿ. ಇನ್ನು ನನ್ನದೇನು ಕೆಲಸ? ನಾನಿಲ್ಲಿಂದ ಹೊರಡ್ತೇನೆ.
1: ಊರಿನ ಮಹಿಳೆಯರು ಸ್ವಚ್ಛಿಕಾಳನ್ನು ಹೂವಿನಿಂದ ಶೃಂಗರಿಸುತ್ತಿದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ.
4: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಾಳನ್ನ ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯವನ್ನು ಬಿಟ್ಟರೆ ಮತ್ತೆ ಅವಳು ಹಿಂತಿರುಗುತ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಬಾರದು.
0: ಓ ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡುವ ಅವಶ್ಯಕತೆ ಏನಿದೆ ಅದು ಕೊಳಕಾಗುವುದು ನಿಶ್ಚಿತ. ಒಂದು ದಿನ ಬಿಡಿ, ಏನು ಹಾನಿ, ಏನು ಬದಲಾವಣೆ?
2: ಬಹಳ ಬದಲಾವಣೆಯಾಗುತ್ತದೆ ದೋಷಿಕ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಮಾಡಿದರೆ ನಿನ್ನ ಕತೆ ಮುಗಿಯಿತು.
4: ಈ ದೋಷಿಕ ಮತ್ತೆ ಊರಿನಲ್ಲಿ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿಂದಲೇ ಎಲ್ಲರೂ ಸ್ವಚ್ಛತೆ ಮಾಡೋದನ್ನ ಆರಂಭಿಸಿ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ.
0: ಕೇವಲ ಮಹಿಳೆಯರಷ್ಟೇ ಈ ಸ್ವಚ್ಛತಾ ಕಾರ್ಯವನ್ನ ಮಾಡುತ್ತಾರಲ್ವೇ? ಪುರುಷರು ಇದಕ್ಕೆ ಕೈ ಜೋಡಿಸಬೇಕು?
4: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದರೆ ಯಾರಿಗೂ ಹೊರೆಯಾಗುವುದಿಲ್ಲ.
5: ನಮ್ಮ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬಹಳನೇ ಬರ್ತಿದೆ. ಮಕ್ಕಳು ಅದರ ಹತ್ರ ಕೂಡ ಸುಳಿಯುವುದಿಲ್ಲ.
2: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ. ಅವರಿಗೆ ಹೇಳಿ, ಶೌಚಾಲಯದ ಮಹತ್ವವನ್ನು ಅವರಿಗೆ ವಿವರಿಸಿ.
0: ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಚ್ಛವಾಗಿಲ್ಲವೇ? ನಡಿ ನಡಿ, ನಾನು ಬರ್ತೇನೆ ನಿಮ್ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ, ಮತ್ತೆ ನಾನು ಬರ್ತೇನೆ.
4: ಎಲ್ರು ಕೇಳಿ ಇಲ್ಲಿ, ಶೌಚ ಮಾಡಿದ ನಂತರ ಕೈ ತೊಳಿಲಿಲ್ಲ ಅಂದ್ರೆ ರೋಗಕ್ಕೆ ಆಹ್ವಾನ ನೀಡಿದಂತೆ. ಪ್ರತಿದಿನ ನಮಗೆ ಊಟ ಎಷ್ಟು ಮುಖ್ಯವೋ ಅದೇ ರೀತಿ ಕೈಗೆ ಸೋಪು ಹಚ್ಚಿ ಸ್ವಚ್ಛವಾಗಿ ತೊಳೆಯುವುದು ಕೂಡ ಅಷ್ಟೇ ಮುಖ್ಯ.
0: ಸುಜಲ್, ನೀವೇನ್ ಹೇಳ್ತೀರಿ, ಎಲ್ಲರ ಬಳಿಯೂ ಫಿನೈಲ್ ಮತ್ತು ಡಿಟರ್ಜೆಂಟ್ ಇರುತ್ತದೆ ಎಂದೇನು ಇಲ್ವಲ್ಲ?
2: ಫಿನೈಲ್ ಇಲ್ಲವೆಂದ್ರೆ ನಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಕಾರಿಯಾಗಿವೆ. ಸ್ವಚ್ಛತೆಯ ವಿಧಾನವನ್ನು ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಾಕು, ಶೌಚಾಲಯವು ಕೂಡ ಸ್ವಚ್ಛವಾಗಿರುತ್ತದೆ.
0: ಬಯಲಿನಲ್ಲಿ ಮಲವಿಸರ್ಜನೆಯ ಗಾಡಿ ಹರಿದಾಡುತ್ತದೆ, ಹೊಲದಲ್ಲಿ ತಾಜಾತನ ಇರುತ್ತದೆ. ಈ ಮುಚ್ಚಿದ ಕೋಣೆ ಉಸಿರುಗಟ್ಟುವಿಕೆ.
4: ಬಯಲಿನಲ್ಲಿಯ ಮಲವಿಸರ್ಜನೆ ತಾಜಾತನ ತರೋದಿಲ್ಲ, ಬದಲಾಗಿ ರೋಗವನ್ನ ಹರಡಿಸುತ್ತೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನು ತಂದುಕೊಡುತ್ತದೆ.
3: ನಮ್ಮೆಲ್ಲರಿಗೂ ತಿಳಿದೇ ದೋಷಿಕ, ಇನ್ನು ನೀನಿಂದ ಹೆದರುವುದಿಲ್ಲ. ಶೌಚಾಲಯಗಳನ್ನು ಸ್ವಚ್ಛವಾಗಿಡುತ್ತೇವೆ, ಪ್ರತಿದಿನ ಉಪಯೋಗಿಸುತ್ತೇವೆ, ಕೈ ತೊಳೆದುಕೊಳ್ಳುತ್ತೇವೆ, ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
0: ಓಹೋ, ನೀವೆಲ್ಲರೂ ಇದೇನು ಮಾಡ್ತಿದ್ದೀರಿ? ಜನರನ್ನ ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದೀರಾ?
4: ಇಲ್ಲ ದೋಷಿಕ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸುತ್ತಿದ್ದೇವೆ ಅಷ್ಟೇ.
1: ರಾಮ್ಪುರ ಗ್ರಾಮ ಈಗ ಮೊದಲಿನಂತೆ ಇಲ್ಲ ಗೊತ್ತಾ? ಇಲ್ಲಿ ಎಲ್ಲ ಮನೆಗಳಲ್ಲಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ, ಮಕ್ಕಳು ರೋಗ ಪೀಡಿತರಾಗುವುದಿಲ್ಲ, ಮಹಿಳೆಯರು ಸುರಕ್ಷಿತವಾಗಿದ್ದಾರೆ. ಇನ್ನು ದೂಷಿಕ ಸೋತಿದ್ದಾಳೆ, ಪಾಪ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ.
3: ಸ್ವಚ್ಛ ಭಾರತದ ಕನಸು, ಓಣಿಯಲ್ಲಿ ಸ್ವಚ್ಛತೆಯ ಸೊಗಸು, ಶೌಚಾಲಯದ ಜವಾಬ್ದಾರಿ, ಇದು ಪ್ರತಿಯೊಬ್ಬರ ತಯಾರಿ. ಸ್ವಚ್ಛ ಸುಜಲ ಗ್ರಾಮ, ಸ್ವಚ್ಛ ಭಾರತ.
4: ಈ ನಾಟಕ ಖುಷಿ ಕೊಡ್ತಲ್ವಾ? ಸ್ವಚ್ಛಿಕಾ ಹಾಗೂ ಸುಜಲ್ ಕುಮಾರ್ ಪಾತ್ರಗಳಲ್ಲಿ ರಾಮ್ಪುರ ಗ್ರಾಮದಲ್ಲಿ ನಾಟಕ ಮಾಡಿದರಲ್ಲ, ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಈ ನಾಟಕವನ್ನ ಆಲಿಸಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡುತ್ತಿರಬಹುದು. ತಮ್ಮ ಗ್ರಾಮಗಳಲ್ಲಿಯೂ ಜಾಗರೂಕತೆಯನ್ನುಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು ಎಂಬ ಅನಿಸಿಕೆ ನಮ್ಮದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ನೊಂದಿಗೆ ನಡೆಸಿದ ಮಾತುಕತೆಯನ್ನು ಆಲಿಸುವಂತಹ ಸಮಯ.
2: ಸ್ವಚ್ಛತಾ ಚಾಂಪಿಯನ್ ಇವರ್ಯಾರು?
4: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು

0: ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ. ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು ಸಮುದಾಯದಲ್ಲಿ ಸಕ್ರಿಯರಾಗಿರುವ ಸ್ವಚ್ಛತಾ ಚಾಂಪಿಯನ್ನರು. ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಆಯೋಜಿಸುತ್ತಿರುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
1: ಎಲ್ಲರಿಗೂ ನಮಸ್ತೆ. ನಮ್ಮ ಹೆಸರು ಶಿವನಂಜು ಅಂತ. ಬೀರ್ಮಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತಾಜ್ಯ ವೆಹಿಕಲ್ ಡ್ರೈವರ್ ಆಗಿದ್ದೀನಿ. ಎಲ್ರಿಗೂ ಹೇಳೋದಂದ್ರೆ, ಬೆಳಗಿನ ಜಾವ ನಾವು 7 ಗಂಟೆಗೆ ಪಂಚಾಯಿತಿ ಸೇರಿದ ಗ್ರಾಮಗಳಿಗೆ ಹೋಗ್ತೀವಿ. ಹೋಗಿ ಕಸ ಸಂಗ್ರಹಣ ಕಾನೂಸ್ ಮುಖಾಂತರ ಕೇಳ್ಕೊತೀವಿ. ಎಲ್ಲ ಮಹಿಳೆಯರು ತಮ್ಮ ಬಕೆಟ್ನಲ್ಲಿ ಕೊಟ್ಟಿರುವಂಥ ಬಕೆಟ್ನಲ್ಲಿ ಕಸವನ್ನು, ಕೆಲವರು ಹಸಿ ಕಸ ಒಣಕಸ ಎರಡನ್ನೂ ಒಂದಕ್ಕೆ ಹಾಕಿ ಕೊಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಒಣಕಸ ಬೇರೆ, ಹಸಿ ಕಸ ಬೇರೆ ವಿಂಗಡಣೆ ಮಾಡಿ ತಮ್ಮ ವಾಹನಕ್ಕೆ ಕೊಡಬೇಕಂತ ಕೇಳ್ಕೊತೀವಿ. ಮತ್ತು ಇನ್ನೂ ತಿಳಿಯದ ಜನರಿಗೆ ನೀವೇ, ಗೊತ್ತಿಲ್ಲದವರಿಗೆ ನೀವೇ ಹೇಳಿ ಈ ಥರ ಮಾಡಿ ಅಂತೇಳಿ ಅವ್ರಿಗೂ ಹೇಳ್ಕೊಡಿ. ನಾವು ಹೇಳ್ತೀವಿ. ಪ್ರತಿದಿನ ನಾವು ಒಬ್ಬೊಬ್ಬರು ಮಹಿಳೆಗೆ ಹೇಳ್ತಾ ಇದ್ದೀವಿ, ಬೇರೆ ಬೇರೆ ವಿಂಗಡಣೆ ಮಾಡಿಕೊಡಿ ಅಂತ. ಎಲ್ಲ ಜನಗಳು, ಸಾಕಷ್ಟು ಜನಗಳು ಮಾಡ್ತಾ ಇದ್ದಾರೆ. ಕೆಲವು ಜನಗಳು ಬೈ ಮಿಸ್ ಆಗಿ ಹಂಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿಂಗಡಣೆ ಮಾಡಿಕೊಡಿ. ಮತ್ತು ಈ ಗಾಡಿನ ಯಾವುದೇ ಕಾರಣಕ್ಕೂ ಪ್ರತಿದಿನ ನಿಮ್ಮ ಮನೆ ಬಾಗಿಲು ಬರ್ತದೆ. ದಯವಿಟ್ಟು ಎಲ್ಲ ಒಣಕಸ ಹಸಿ ಕಸಗಳನ್ನ ವಿಂಗಡಣೆ ಮಾಡಿ ಗಾಡಿ ಕೊಡ್ಬೇಕಂತ ಕೇಳ್ಕೊತಿದ್ವಿ. ಮತ್ತು ನಮ್ಮಿಂದ ಏನೇ ಪ್ರಾಬ್ಲಮ್ ಆದ್ರೂ ನೀವು ಕೇಳ್ಬೋದು. ಯಾಕೆ ಗಾಡಿ ಬರ್ತಾ ಇಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ, ಪ್ರತಿಯೊಂದು ಏನೇ ನಮ್ಮಿಂದ ತೊಂದರೆ ಆದ್ರೂ ಕೇಳ್ಬೋದು. ಸಂಕೋಚದನ್ನು ಕೇಳಿ. ಮತ್ತು ಇನ್ನೂ ವಸ್ತುಗಳಿದ್ದಾವೆ ನಿಮ್ಮ ಹತ್ರ, ಅವನ್ನ ನಮ್ಮ ಹತ್ರ ಹೇಳ್ಕೊಳಕಾಗಲ್ಲ, ಅವನು ಕೊಡ್ಬೋದು. ಒಂದು ಕವರ್ ಮೂಲಕ ಹಾಕಿ, ಒಂದು ಪೇಪರ್ ಮೂಲಕ ಫೋಲ್ಡ್ ಮಾಡಿ ಇಟ್ಟು ಅದನ್ನು ಮಾರ್ಕ್ ಮಾಡಾಕ್ಬೋದು. ಎಲ್ಲ ರೀತಿಯ ಪೇಪರ್, ಪ್ಲಾಸ್ಟಿಕ್, ಕರಗದಂಥ ವಸ್ತುಗಳು, ಎಲ್ಲ ರೀತಿಯ ವಸ್ತುಗಳನ್ನು ಕೊಡ್ಬೋದು. ಮತ್ತು ನಿಮ್ಮಲ್ಲಿ ಉಳುವಂಥ ಊಟದ ಪದಾರ್ಥಗಳು, ತರಕಾರಿ, ಅನ್ನ, ಮುದ್ದೆ, ಸಾಂಬಾರನ್ನ ನಿಮ್ಮ ಹಸುಗಳಿಗೆ ಹಾಕೊಳ್ಳಿ ದಯವಿಟ್ಟು. ಇನ್ನು ಕರಗಂತ ಯಾವುದೇ ವಸ್ತುಗಳನ್ನ ನಮ್ಮ ಗಾಡಿಗೆ ಸಂಗ್ರಹ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮಹಿಳೆಯರು ಇಂಪಾರ್ಟೆಂಟು. ಎಲ್ಲ ಬೆಳಿಗ್ಗೆ ಕಸ ಕೊಡೋದು ಯಾರಪ್ಪ ಅಂದರೆ ಮಹಿಳೆಯರು. ಮಹಿಳೆಯರು ತಮ್ಮ ಎದ್ದಕ್ಕೆ ತಕ್ಷಣ ಮಾಡೋ ಕೆಲಸ ಏನು, ಕ್ಲೀನ್, ಮನೆ ಕ್ಲೀನ್. ಅದರಲ್ಲೇ ಬರುವಂಥ ಕಸಗಳನ್ನ ದಯವಿಟ್ಟು ತಿಪ್ಪೆಗಳೇ, ರೋಡ್ಗಳೇ, ಚರಂಡಿಗಳೇ ಹಾಕ್ಬಾರ್ದು. ನಾವು ಕೊಟ್ಟಿರೋ ಬುಟ್ಟಿಗೆ ಹಾಕ್ಬಿಡಿ ಸಾಕು. ಗಾಡಿ ಬರ್ತದೆ, ಗಾಡಿ ಕೊಡಿ. ಅಕಸ್ಮಾತ್ ಗಾಡಿ ಬರಲಿಲ್ಲ ಇಡಿ ಮರಣೆ, ಗಾಡಿ ಬಂದೇ ಬರ್ತದೆ. ಒಂದೇ ನಿಮಿಷ ಆದರೂ ಇನ್ನೊಂದು ದಿನ ಗಾಡಿ ಬಂದೇ ಬರ್ತದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕ್ಬೇಡಿ. ಚರಂಡಿ ಗಾಲಿ, ಬೆಂಕಿ ಹಾಕೋದಾಗಲಿ, ಬೆಂಕಿ ಹಾಕಿದ್ರೆ ಅದ್ರ ಹೊಗೆ ಕುಡಿಬಾರ್ದು, ಬರೀ ಕಾಯಿಲೆಗಳು ಬರ್ತವೆ. ಪ್ಲಾಸ್ಟಿಕ್ ಹೊಗೆ ಕುಡಿದ್ರೆ ನಿಮಗೆ ಗೊತ್ತಿರಬೇಕು, ಕ್ಯಾನ್ಸರು, ಇನ್ನೂ ಬಹುತೇಕ ಕಾಯಿಲೆಗಳಿದ್ದಾವೆ. ಅದು ಮಹಿಳೆಯರು ಪ್ಲಾಸ್ಟಿಕ್ ಹೊಗೆನ ಕುಡಿಯೋದೇ ಭಾರಿ ಡೇಂಜರ್ ಆಗಿದೆ. ದಯವಿಟ್ಟು ಅದಕ್ಕೋಸ್ಕರ ಸರ್ಕಾರ ಇದೆಲ್ಲ ಮಾಡಿ ನಮಗೆ ಕೆಲಸ ಕೊಟ್ಟು ಮನೆ ಮನೆ ಹತ್ರ, ಮನೆ ಹತ್ರ ಕಳಿಸಿ ಜನಗಳು ಆರೋಗ್ಯವಾಗಿರಲಿ ಅಂತ ಎಲ್ಲನೂ ಸೌಕರ್ಯ ಮಾಡಿಕೊಟ್ಟಿದೆ. ದಯವಿಟ್ಟು ಗಾಡಿ ಬರೆದವ್ರು ನೀವೇ ಕೇಳಿ, ಯಾಕೆ ಬರ್ತಾ ಇಲ್ಲ ಪಂಚಾಯತಿ ಗುಂಪು ಕೇಳಿ ಗಾಡಿ ಯಾಕೆ ಬರ್ತೇವೆ ಅಂತ ಕೇಳಿ. ದಯವಿಟ್ಟು ಕಸನ ಅಲ್ಲಿ ಇಲ್ಲಿ ಬಿಸಾಕದೆ ನಮ್ಮ ಗಾಡಿಗೆ ಕೊಡಬೇಕು ಅಂತ ಎಲ್ಲ ಗ್ರಾಮ, ಎಲ್ಲ ಮಹಿಳೆಯರಿಗೂ, ಗ್ರಾಮದವ್ರಿಗೂ ಕೇಳ್ಕೊತಾ ಇದ್ದೀವಿ.
2: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ. ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನು ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನರಾಗಿ ನೀವು ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡಬಹುದು.
0: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಎಂದೆನಿಸುತ್ತದೆ. ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸೆಯಬೇಡಿ ಎಂದು, ಮತ್ತು ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಎಸೆಯಬೇಡಿ, ಡಸ್ಟ್ಬಿನ್ನಲ್ಲಿ ಹಾಕಿ ಎಂದು ಕಲಿಸುತ್ತೇವೆ. ಆಗ ಮಕ್ಕಳು ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತದೆ.
2: ಸ್ವಚ್ಛಿಕಾ, ನೀನು ಹೇಳಿದ್ದು ಸರಿ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕಂಡಿತೆಂದರೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ.
0: ನೀನು ಹಳ್ಳಿಯ ಶಾಲೆಯಲ್ಲಿ ಕಲಿತಿದ್ದೀಯೇ?
2: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಯಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡುತ್ತಿದ್ದೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನು ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರಿದಿದೆ.
0: ಹೌದು ಸುಜಲ್, ಈಗ ಗ್ರಾಮಗಳಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡುತ್ತಿದೆ.
2: ಆಯಿತು ಸುಚಿಕಾ, ಈ ಸಮುದಾಯದ ನೇತೃತ್ವದ ಉಪಕ್ರಮ ಎಂದರೇನು?
0: ತಗೋಪ್ಪ, ಎಲ್ಲ ರಾಮಾಯಣದ ಕತೆ ಮುಗಿದ ಮೇಲೆ ಶ್ರೀರಾಮನ ಪಾತ್ರಧಾರಿ ಯಾರು ಅಂತ ಕೇಳ್ತೀಯಲ್ಲ.
2: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತನಾಡ್ತೀಯೋ, ಇಲ್ಲ ಸಮುದಾಯ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸುತ್ತೀಯೋ?
0: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸು ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ

0: ಬರುತ್ತಾರೆ, ತಾವೇ ಪರಿಶ್ರಮ ಪಡುತ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಮಾಡುತ್ತಾರೆ.
1: ಓಹೋ, ನೀನು ಹೇಳುವ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸುತ್ತಾರೆ.
0: ಹೌದಪ್ಪ ಅಣ್ಣ, ಅವಾಗಿನಿಂದ ನಾನೇನು ವಿದೇಶಿ ಭಾಷೆಯಲ್ಲಿ ಮಾತಾಡ್ತಾ ಇದ್ನ, ಇದರಲ್ಲಿ ನಮ್ಮ ಸರ್ಕಾರ ಸಮುದಾಯದ ಸಹಕಾರವೂ ಇರುತ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆಯೇ ಹೊರತು ಅದು ಆದೇಶ ಕೊಡುವುದಿಲ್ಲ.
1: ಅಂದರೆ ನೀನು ಹೇಳುವ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ಆಧಾರಿತವಾಗಿದೆ.
0: ಹಾಗೆ ನೋಡಿದರೆ ನೀನು ದೊಡ್ಡ ಬುದ್ಧಿವಂತನಂತೆ ಕಾಣಿಸ್ಕೊಳ್ತಿ, ಆದರೆ ಈಗ ನಿನಗೆ ಸರಿಯಾಗಿ ಬುದ್ಧಿ ಬಂತು ನೋಡು. ಹೌದು, ನೀನು ಸರಿಯಾಗಿ ತಿಳಿದುಕೊಂಡೆ, ಇದರಲ್ಲಿ ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಇರುತ್ತದೆ.
1: ಆದರೆ ಸುಚಿಕಾ, ಈ ಸಮುದಾಯದ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡುತ್ತದೆ? ಅಂದರೆ ಏನಾದರೂ ಪದ್ಧತಿ ಇರಬೇಕಲ್ವಾ?
0: ಲೋ ಅಣ್ಣ, ನಿನಗೆ ಬುದ್ಧಿ ಇದೆಯಾ ನೋಡಿಲಿ, ಗ್ರಾಮದಲ್ಲಿ ಸ್ವಚ್ಛತಾ ಸಮಿತಿಗಳನ್ನು ರಚಿಸಲಾಗುತ್ತೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತೆ.
1: ಆಯ್ತು ಬಿಡು, ಈಗ ತಿಳಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರುತ್ತಾರೆ.
0: ಸರಿಯಾಗಿ ಹೇಳಿದೆ ನೋಡು ಸುಜಲ್, ಈಗ ನಿನ್ನ ಬುದ್ಧಿಯ ದೀಪ ಹತ್ತಿತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯದ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ ಅಭಿಯಾನ ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತ ಕಾಮಗಾರಿಗಳ ನಿರ್ವಹಣೆ ಮಾಡುತ್ತದೆ.
1: ಆಯ್ತು ಹೇಳು, ಎಲ್ಲ ತಿಳಿತು. ನಾನು ಹೇಳ, ಈಗ ನುಕ್ಕಟ ನಾಟಕದಲ್ಲಿ ಪಾತ್ರ ವಹಿಸಿದ ಕಿರಣ ಅಕ್ಕಳು ಕೂಡ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
0: ಹ್ಮ್, ಎಲ್ಲ ತಿಳಿತೇಳು, ಹೀಗಾಗಿಯೇ ನಿನಗೆ ಇಷ್ಟೆಲ್ಲ ತಿಳಿದಿದ್ದು.
1: ನಾವೀಗ ಶ್ರೋತೃಗಳ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರವೇಶಿಸೋಣ. ಕಳೆದ ಮೊದಲ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳುಹಿಸಲು ನಿಮಗೆ ಆಹ್ವಾನ ನೀಡಿದ್ದೆವು. ಶ್ರೋತೃಗಳೇ, ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
0: ಹಾಗಿದ್ದರೆ ಯಾವುದಾದರೂ ಒಳ್ಳೆಯ ಸ್ಲೋಗನ್ ಬಂದಿದೆಯೇ?
1: ಬಂದಾವೆ ಶುಚಿಕಾ, ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನು ನಾವು ಆರಿಸಿದ್ದೇವೆ. ಅಂತಹ ಶ್ರೋತೃಗಳಿಗೆ ನಾವು ಬಹುಮಾನವನ್ನು ಕೊಡಲಿದ್ದೇವೆ. ಮೊದಲು ಸ್ಲೋಗನ್ಗಳನ್ನು ಓದುತ್ತೇನೆ ಕೇಳು. ಸ್ವಚ್ಛತೆ ದೇವರ ಸಮೀಪತೆ, ಸ್ವಚ್ಛ ಭಾರತ ಸುಂದರ ಭಾರತ. ನಾವು ಬದಲಾದರೆ ದೇಶ ಬದಲಾಗುತ್ತದೆ. ಮಲಿನತೆ ದೂರ ಮಾಡಿ ಸ್ವಚ್ಛತೆಗೆ ಕೈ ಜೋಡಿಸಿ.
0: ವಾ, ಒಳ್ಳೆಯ ಸ್ಲೋಗನ್ಗಳನ್ನು ಬರೆದು ಕಳುಹಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು ಹಾಗೂ ಧನ್ಯವಾದಗಳು.
1: ಆರ್ವಗಳ ಬಳಕೆ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಿಟ್ಟಿದೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ, ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ವಗಳನ್ನು ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಇದು ಮುಖ್ಯವಲ್ಲ. ಆದರೆ ಆರ್ವದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಎಂಬುದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
0: ಶ್ರೋತೃಗಳೇ, ಆರ್ವೋದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ಗಳನ್ನು ತೆಗೆದುಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ, ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ: ಆರ್ವೋದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗವನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
1: ನಾವಿನ್ನು ಹೊರಡುವ ಸಮಯವಾಯಿತು, ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನ ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೇಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ ಇವೆಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
0: ಅರ್ಗರ್ ಜಲ್ ಯೋಜನೆಯ ಪ್ರಗತಿ ಈ ವಿಷಯದ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸ್ವವಿವರವಾಗಿ ಮಾಹಿತಿಯನ್ನು ನಾವು ತಗೊಂಡು ಬರ್ತೇವೆ.
1: ಜಲ್ ಜೀವನ್ ಮಿಷನ್ನಲ್ಲಿ ಜಲ ಉತ್ಸವ್ ಹಾಗೂ ಜಲ ಅರ್ಪಣೆ ದಿವಸಗಳನ್ನು ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನು ಒತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತಾಗಿ ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
0: ಹೋಗ್ತಾ ಹೋಗ್ತಾ ನಾನು ಹೇಳುವುದೇನೆಂದರೆ, ನಿಮ್ಮ ಗ್ರಾಮದ ಶೌಚಾಲಯಗಳನ್ನ ಶುಚಿತ್ವವನ್ನ ಕಾಪಾಡಿ, ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದಿರಿ, ಸಂತೋಷವಾಗಿರಿ, ನಮ್ಮ ದೇಶವನ್ನು ಸ್ವಚ್ಛ ಭಾರತ ಸುಂದರ ಭಾರತವನ್ನಾಗಿ ಮಾಡಿ.
1: ಸ್ವಚ್ಛ ಸುಜಲ

ಗ್ರಾಮದ ಕತೆ ರೇಡಿಯೋ ಜೊತೆ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ. ಇನ್ನು ಸ್ವಚ್ಛಿಕ ಹಾಗೂ ಸುಜಲ್ಗೆ ಅನುಮತಿ ಕೊಡಿ. ನಮಸ್ಕಾರ.

ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ, ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.

0: ಇದುವರೆಗೂ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದಲ್ಲಿ ಕಿರುನಾಟಕವನ್ನ ಕೇಳಿದಿರಿ.
1: ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ.
0: ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900531119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.